ಆಕಾಶವಾಣಿ ಮಡಿಕೇರಿ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಕಂಪನಾಂಕ ಎಫ್ಎಂ 103.1 ಮೆಗಾಹರ್ಟ್ಸ್. ಇಂದು 1948 ರಾಷ್ಟೀಯ ಶಕವರ್ಷ, ಆಶ್ವಯುಜ ಮಾಸದ 6ನೇ ದಿನ ಅಂದರೆ 2026 ಇಸವಿ ಸೆಪ್ಟೆಂಬರ್ ತಿಂಗಳ 28ನೇ ತಾರೀಖು ಸೋಮವಾರ. ಈಗ ಸಮಯ 5:56:45. ನಮ್ಮ ಎಲ್ಲ ಪ್ರೀತಿಯ ಶ್ರೋತೃ ಬಾಂಧವರಿಗೂ ರೇಷ್ಮಾ ತೀರ್ಥರಾಮ್ ಹಾರೈಸುವ ಶುಭೋದಯ. ಶುಭ ನೋಡಿ, ಯಾವುದೇ ಸಂಗತಿಯನ್ನು ಹಿರಿಯರು ಹೇಳಿದರೆಂದು ಅಥವಾ ಶಾಸ್ತ್ರದಲ್ಲಿ ಬರೆದಿದೆ ಎಂದು ಒಪ್ಪಬೇಡಿರಿ. ನಿಮ್ಮ ಬುದ್ಧಿ ಹಾಗೂ ಹೃದಯಕ್ಕೆ ಒಪ್ಪಿಗೆ ಆದಾಗ ಮಾತ್ರ ಅದನ್ನು ಸರಿ ಎಂದು ತಿಳಿಯಿರಿ. ಹೀಗೆಂದಿದ್ದಾರೆ ಗೌತಮ ಬುದ್ಧ. ಶುಭ ನುಡಿ ಕೇಳಿದಿರಿ.

ಸಮಯ 6 ಗಂಟೆ. ಇನ್ನು ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ. ಈ ಬೆಳಿಗ್ಗೆ 6:10ಕ್ಕೆ ಉದಯರಾಗ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30ಕ್ಕೆ ಚಿಂತನ ಗಾಯತ್ರಿ ವಿಶ್ವೇಶ್ವರ ಹೆಗಡೆ ಅವರಿಂದ ರೈತರಿಗೆ ಸಲಹೆ 6:35ಕ್ಕೆ, 6:40ಕ್ಕೆ ಸ್ವರಮಾಧುರ್ಯ, 7:47ಕ್ಕೆ ಸುದ್ದಿ ಸಮಾಚಾರ, ಪ್ರಾಯೋಜಕರು ಅದ್ವೈತ್ ಹ್ಯುಂಡಾಯ್. ಎಂಟು:30ಕ್ಕೆ ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ವಾಣಿ, ವಿಷಯ ಆಯುರ್ವೇದ ಔಷಧಿಗಳ ಸೇವೆಯ ಮುಂಜಾಗ್ರತಾ ಕ್ರಮಗಳು. ಭಾಗವಹಿಸುತ್ತಾರೆ ಡಾ ಅಶ್ವಿನಿ ಎಸ್ ಪೈ, ಸರ್ಕಾರಿ ಆಯುರ್ವೇದ ರಾಜಕೀಯ ಕಾಲೇಜು, ಬೆಂಗಳೂರು. 8:35ಕ್ಕೆ ಕನ್ನಡ ಚಿತ್ರಗೀತೆಗಳು, 8:50ಕ್ಕೆ ಕಗ್ಗದ ಸಿರಿ, ಕವಿ ಡಿವಿಜಿಯವರ ಮಂಕುತಿಮ್ಮನ ಕಗ್ಗ ಪುಸ್ತಕದ ಓದು, ಪರಿಕಲ್ಪನೆ ಮತ್ತು ವಾಚನ ಡಾ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. ಒಂಬತ್ತು:10ಕ್ಕೆ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ತಮ್ಮ 25 ವರ್ಷಗಳ ಸಾರ್ವಜನಿಕ ಸೇವೆಯನ್ನು ಪೂರ್ಣಗೊಳಿಸಿರುವ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮ. 7:45ಕ್ಕೆ ಕನ್ನಡ ಚಿತ್ರಗೀತೆಗಳು, 10:00ಕ್ಕೆ 9:45ಕ್ಕೆ ಕನ್ನಡ ಚಿತ್ರಗೀತೆಗಳು, 10:00ಕ್ಕೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಉಸ್ತಾದ್ ಅಮೀರ್ ಖಾನ್ ಅವರ ಗಾಯನ. 10:30ಕ್ಕೆ ಗಾನ ಬಜಾನ, ಹಿಂದಿ ಚಿತ್ರಗೀತೆಗಳು. 11:00ಕ್ಕೆ ನನ್ನಿದೆಯ ಹಾಡು, ನೇರ ಫೋನ್ ಇನ್ ಕಾರ್ಯಕ್ರಮ, ನಿರ್ವಹಣೆ ಎಂ ಶಕುಂತಲಾ. 12:05ಕ್ಕೆ ವನಿತಾ ವಿಹಾರ, ಮಹಿಳಾ ಸಶಕ್ತೀಕರಣ, ಡಾ ಹೇಮಲತಾ ಎನ್ ಅವರೊಂದಿಗೆ ಸಂದರ್ಶನ. ನಂತರ ಆರೋಗ್ಯಕರ ಆಹಾರ ಪದ್ದತಿ, ಸ್ನೇಹ ದೇಶಪಾಂಡೆ ಅವರಿಂದ ಭಾಷಣ. ಪ್ರಸ್ತುತಿ ಹಾಗೂ ಸಂದರ್ಶಕರು ಮಾಲಾ ಸಾಂಬ್ರಾಣಿ. 12:35ಕ್ಕೆ ಆರೋಗ್ಯ ಕಾರ್ಯಕ್ರಮದಲ್ಲಿ ರೇಬಿಸ್ ಕಾಯಿಲೆ ಹಾಗೂ ಅದರ ವಿರುದ್ದದ ಲಸಿಕೆ ಕುರಿತು ಮಾತನಾಡುತ್ತಾರೆ ಸೂಕ್ಷ್ಮಾಣು ರೋಗ ತಜ್ಞರಾದ ಡಾ ಎಚ್ಎಸ್ ಕವಿತಾ. ಪ್ರಸ್ತುತಿ ಬೇದ್ರೆ ಮಂಜುನಾಥ್. ನಂತರ ರ್ಯಾಷನಲ್ ಆಂಟಿಬಯೋಟಿಕ್ ಜಾಗೃತಿ ದಿನದ ಸಂದರ್ಭದಲ್ಲಿ ಆಂಟಿಬಯೋಟಿಕ್ಗಳ ಬಗ್ಗೆ, ಆಂಟಿಬಯೋಟಿಕ್ಗಳ ಮಹತ್ವ ಈ ಕುರಿತು ಭಾರತೀಯ ಶಿಶು ವೈದ್ಯ ವೇದಿಕೆಯ ಮೈಸೂರು ಘಟಕದ ನಿಯೋಜಿತ ಅಧ್ಯಕ್ಷರು ಹಾಗೂ ಹಿರಿಯ ಮಕ್ಕಳ ತಜ್ಞರು, ಮಕ್ಕಳ ಅಲರ್ಜಿ ಅಸ್ತಮಾ ತಜ್ಞರಾದ ಡಾ ಬಾಲಾಜಿ ಎಂಡಿ ಅವರೊಂದಿಗೆ ಮಾತುಕತೆ. ಪ್ರಸ್ತುತಿ ತೇಜಸ್ವಿನಿ ಗಿರೀಶ್. 1:00ಕ್ಕೆ ಪ್ರಗತಿಪಥ, ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ, ಮಾತನಾಡುತ್ತಾರೆ ಸರೋಜಿನ ಯಮಕನ ಮರಡಿ. 1:30ಕ್ಕೆ ಪ್ರಚಲಿತ, ವಿದ್ಯಮಾನಗಳನ್ನೊಳಗೊಂಡ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಚಲಿತ. ಇನ್ನು ಸಂಜೆಯ ಪ್ರಸಾರ ಕಾರ್ಯದಲ್ಲಿ 4:00ಗಂಟೆಗೆ ಕನ್ನಡ ಭಕ್ತಿಗೀತೆಗಳು, 4:30ಕ್ಕೆ ನೆನಪು ನಿನಾದ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ, 5:00ಗಂಟೆಗೆ ಮಹಿಳಾ ಲೋಕ, ಪತ್ರ ಸೌರಭ, ಮಹಿಳಾ ಶ್ರೋತೃಗಳ ಪತ್ರಗಳನ್ನು ಧರಿಸಿದ ಕಾರ್ಯಕ್ರಮ. ಪ್ರಸ್ತುತಿ ವಿದ್ಯಾರಾವ್ ಕೆಎಲ್ ಹಾಗೂ ಲಲಿತಾ ಕೆ, ನಿರ್ವಹಣೆ ಎಂ ಶಕುಂತಲಾ. 5:30ಕ್ಕೆ ಚಿತ್ರಕಾವೇರಿ, 6:30ಕ್ಕೆ ಜಿಲ್ಲಾ ವಾರ್ತಾಪತ್ರ, 6:51ಕ್ಕೆ ಕೃಷಿರಂಗ. ವಿಶ್ವ ರೇಬಿಸ್ ದಿನದ ಸಂದರ್ಭದಲ್ಲಿ ರೇಬಿಸ್ ಕಾಯಿಲೆ ಮತ್ತು ಮುಂಜಾಗ್ರತಾ ಕ್ರಮಗಳ ಕುರಿತು ಡಾ ಲೀನಾ ಗೌಡ ಅವರು

ಮನೆಗೆ ಸಂದರ್ಶನ, ಸಂದರ್ಶಕರು ಪಿ ಎಂ ಜಗದೀಶ್. 7:20ಕ್ಕೆ ಸುದ್ದಿ ಜಂಪೆ, ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಕೇರಿ ಪ್ರಸನ್ನ. 7:29ಕ್ಕೆ ಸುದ್ದಿ ಸಮಾಚಾರ, ಪ್ರಾಯೋಜಕರು ಸಾಯನ್ ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 7:45ಕ್ಕೆ ಹಾಗೂ 9:15ಕ್ಕೆ ಭಾವಗೀತೆಗಳನ್ನು ಕೇಳಲಿದ್ದೀರಿ. 8:00ಗೆ ಸಿರಿಗಂಧ, ಸಂವಾದಗಳನ್ನೊಳಗೊಂಡ ಚಿತ್ರಗೀತೆಗಳ ಕಾರ್ಯಕ್ರಮ. 9:30ಕ್ಕೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಚಿನ್ಮಯ ಜೋಶಿ ಅವರ ಗಾಯನ. 10:00ಗೆ ಏಷ್ಯನ್ ಗೇಮ್ಸ್ 2026 ದಿನದಾಟದ ವರದಿ. ಇನ್ನು ರಾತ್ರಿ 10:20ಕ್ಕೆ ಗೀತ ಚಂದ್ರಕ್ಕೆ ಮೆಲೋಡಿ ಟೈಮ್, ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳು. ಶ್ರೋತೃಗಳೇ, ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಸಮಯ 6:05 ಆಗಲಿವೆ. ಇನ್ನು ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.

ಮೊದಲಿಗೆ ಕೇಳೋಣ ಉರಿಲಿಂಗದೇವ ಇವರ ವಚನ. ನಲ್ಲನ ರೂಪೆನ್ನ ನೇತ್ರ ತುಂಬಿತ್ತು. ಗಾಯಕರು ಶಾಂತಾ ಜಯತೀರ್ಥ.

ಉದಯರಾಗ ಭಕ್ತಿ ಸಂಗೀತದ ಕಾರ್ಯಕ್ರಮ. ಎಂ ಬಾಲಮುರುಳಿಕೃಷ್ಣ ಅವರ ಹಾಡುಗಾರಿಕೆಯಲ್ಲಿ ಕೇಳೋಣ ವಿಜಯದಾಸರ ಕೀರ್ತನೆ ಪಂಪಾತೀರದ ಲಿಂಗ.

ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನೂ ಕೇಳೋಣ. ಬೆಂಗಳೂರು ಸಹೋದರಿಯರು ಹಾಡಿರುವ ನಾಗೇಶ್ ಕಾಲೂರು ಅವರ ರಚನೆ ಕಲಿಯುಗ ಪುರುಷನೇ ಅಜ್ಜಪ್ಪ.

ಉದಯರಾಗ ಭಕ್ತಿಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಶರಣಂ ಶರಣಂ ಅಯ್ಯಪ್ಪ. ಕೊಯಂತೋಡು ದಾಮೋದರ ಅವರ ರಚನೆಯಿದು, ಗಾಯಕರು ಚರಣ್ ರಾಜ್.

ಇದುವರೆಗೆ ಉದಯರಾಗ ಕಾರ್ಯಕ್ರಮದಲ್ಲಿ ಭಕ್ತಿಗೀತೆಗಳನ್ನು ಆಲಿಸಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದ್ದು ಸಮಯ 6:30 ಮುಂದಿನ ಕಾರ್ಯಕ್ರಮ ಚಿಂತನ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲೇ.

0: ಆಕಾಶವಾಣಿ ಚಿಂತನ ಗಾಯತ್ರಿ ಹೆಗಡೆ ಅವರಿಂದ.
1: ದೇಶದ ಸ್ವಾತಂತ್ರ್ಯ ಸಂಗ್ರಾಮದ ಚರಿತ್ರೆಯಲ್ಲಿ ಭಗತ್ ಸಿಂಗ್ ಅಚ್ಚಳಿಯದ ಹೆಸರು. ಪ್ರತಿಯೊಬ್ಬರ ಬಾಯಲ್ಲಿ ಮೊದಲು ಬರುವ ಹೆಸರು ಇವರದಾಗಿದೆ. ತನ್ನ ಅಸಾಧಾರಣ ಧೈರ್ಯದಿಂದಲೇ ಬ್ರಿಟಿಷರ ಎದೆ ನಡುಗಿಸಿದ ಕ್ರಾಂತಿಕಾರಿ ಮಹಾನ್ ದೇಶಭಕ್ತ ಸ್ವಾತಂತ್ರ್ಯ ಹೋರಾಟಗಾರರು ಭಗತ್ ಸಿಂಗ್. ಭಗತ್ ಸಿಂಗ್ ಜನಿಸಿದ್ದು 1907 ಸೆಪ್ಟೆಂಬರ್ 28 ಇಂದಿನ ಪಾಕಿಸ್ತಾನದ ಪಂಜಾಬ್ ಪ್ರಾಂತದ ಫೈಸಲಾಬಾದ್ ಜಿಲ್ಲೆಯ ಬಾಂಗಾ ಗ್ರಾಮದಲ್ಲಿ ಜನಿಸಿದರು. ಭಗತ್ ಸಿಂಗ್ ತಂದೆ ಕಿಶಾನ್ ಸಿಂಗ್, ತಾಯಿ ವಿದ್ಯಾವತಿ. ಅವರ ಕುಟುಂಬಸ್ಥರು ಸದಾ ರಾಜಕೀಯವಾಗಿ ಸಕ್ರಿಯರಾಗಿದ್ದರು. ವಿದ್ಯಾವತಿ ದೇವಿ ಮಗನಲ್ಲಿ ಧೈರ್ಯ, ಸಾಹಸ, ಬುದ್ಧಿ, ಕೆಚ್ಚನ್ನು ತುಂಬಿದಳು. ಕಷ್ಟ ಸಹಿಷ್ಣುವಾದ ಅವಳು ಯಾವುದೇ ಸಮಯದಲ್ಲಿ ಬಂದರೂ ಊಟ ನೀಡುತ್ತಿದ್ದಳು. ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಉಗ್ರಗಾಮಿ ಪಂಥಕ್ಕೆ ಸೇರಿದ ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್, ರಾಜಗುರು ಸುಖದೇವರನ್ನು ಸೇರಿಸಿಕೊಂಡು ಬ್ರಿಟಿಷರಿಗೆ ತೊಂದರೆ ಕೊಡುವ ಕಾರ್ಯವನ್ನು ಮಾಡಿದರು. ಭಗತ್ ಸಿಂಗ್ ಭಾರತವನ್ನು ಬ್ರಿಟಿಷ್ ಮುಕ್ತ ದೇಶವನ್ನಾಗಿ ಮಾಡಲು ಕ್ರಾಂತಿಕಾರಿ ನಾಯಕರಾಗಿ ಹೊರಹೊಮ್ಮಿದರು. 1926 ನವಜವಾನ್ ಭಾರತ ಸಭೆ ಸ್ಥಾಪಿಸಿದರು. ಇನ್ಕ್ವಿಲಾಬ್ ಜಿಂದಾಬಾದ್ ಎಂಬ ಅವರ ಘೋಷವಾಕ್ಯ ಅಂದಿಗೂ ಇಂದಿಗೂ ಪ್ರಸಿದ್ಧವಾಗಿದೆ. ಅವರು 13 ವಯಸ್ಸಿನಲ್ಲಿ ತಮ್ಮ ಶಾಲೆಯನ್ನ ತೊರೆದು ಹಾಗೂ ತಮ್ಮ ಇಡೀ ಜೀವನ ಸ್ವಾತಂತ್ರ್ಯ ಪಡೆಯುವುದಕ್ಕಾಗಿ ಬ್ರಿಟಿಷ್ ವಿರುದ್ಧ ಹೋರಾಡಿದರು. ಮಹಾತ್ಮ ಗಾಂಧಿಯವರ ಅಹಿಂಸಾವಾದದ ಬಗ್ಗೆ ಭಗತ್ ಸಿಂಗ್ಗೆ ಹೆಚ್ಚು ನಂಬಿಕೆ ಇರಲಿಲ್ಲ. ಸೈಮನ್ ಕಮಿಷನ್ ಭಾರತ ಪ್ರವೇಶಿಸಿ ನಡೆದ ಹೋರಾಟದಲ್ಲಿ ಪಂಜಾಬ್ ಕೇಸರಿ ಲಾಲಾ ಲಜಪತ್ ರಾಯ್ ಅವರ ಮೇಲೆ ಪೊಲೀಸರು ಲಾಠಿ ಪ್ರಹಾರ ನಡೆಸಿದರು. ಆಗ ತೀವ್ರ ಏಟಿನಿಂದ ಲಾಲಾ ಲಜಪತ್ ರಾಯ್ ಇಹಲೋಕ ತ್ಯಜಿಸಿದರು. ಲಾಲಾ ಅವರ ಹತ್ಯೆಗೆ ಪ್ರತೀಕಾರವಾಗಿ ಸ್ಯಾಂಡರ್ಸ್ ಎಂಬ ಬ್ರಿಟಿಷ್ ಅಧಿಕಾರಿಯನ್ನು ಪೊಲೀಸ್ ಠಾಣೆ ಎದುರಿನಲ್ಲಿ ಗುಂಡಿಟ್ಟು ಹತ್ಯೆಗೈದ ಕ್ರಾಂತಿಕಾರಿಗಳಲ್ಲಿ ಭಗತ್ ಸಿಂಗ್ ಕೂಡ ಒಬ್ಬರು. 1928 ಬ್ರಿಟಿಷ್ ಸರ್ಕಾರ ಜಾರಿಗೆ ತರಲು ಉದ್ದೇಶಿಸಿದ್ದ ಕಾರ್ಮಿಕ ಕಾನೂನು ಮತ್ತು ಇತರ ಜನವಿರೋಧಿ ಕಾನೂನುಗಳನ್ನು ವಿರೋಧಿಸಿ ಭಗತ್ ಸಿಂಗ್ ಮತ್ತವರ ಸಂಗಡಿಗ ಭಟುಕೇಶ್ವರ್ ದತ್ ಸಂಸತ್ತಿನಲ್ಲಿ ಬಾಂಬ್ ಎಸೆದು ಶರಣಾದರು. ಸ್ಯಾಂಡರ್ಸ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ 1931 ಮಾರ್ಚ್ 23 ಭಗತ್ ಸಿಂಗ್, ಸುಖದೇವ್ ಮತ್ತು ರಾಜಗುರು ಅವರನ್ನು ಲಾಹೋರ್ ಸೆಂಟ್ರಲ್ ಜೈಲಿನಲ್ಲಿ ಗಲ್ಲಿಗೇರಿಸಲಾಯಿತು. ಈ ಮೂವರು ಯುವ ಕ್ರಾಂತಿಕಾರಿಗಳ ಆದರ್ಶ, ಅವರು ತೋರಿಸಿಕೊಟ್ಟ ದಾರಿ ಇಂದಿಗೂ ಕೋಟ್ಯಾಂತರ ಭಾರತೀಯರಿಗೆ ದಾರಿದೀಪವಾಗಿದ್ದು ಭಗತ್ ಸಿಂಗ್ ಅವರನ್ನು ಭಾರತ ಎಂದಿಗೂ ಮರೆಯುವುದಿಲ್ಲ. ಭಗತ್ ಸಿಂಗ್ ನಿಜವಾದ ದೇಶಭಕ್ತರಾಗಿದ್ದರು. ಅವರು ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಯುವ ಸೇನಾನಿ. ಅವರು ಭಾರತದ ಸ್ವಾತಂತ್ರ್ಯಕ್ಕಾಗಿ ಪ್ರಾಣತ್ಯಾಗ ಮಾಡಲು ಹಿಂಜರಿಯಲಿಲ್ಲ. ಅವರ ಮರಣವು ಅಂದು ದೇಶದಾದ್ಯಂತ ಹೆಚ್ಚಿನ ದೇಶಭಕ್ತಿಯ ಭಾವ

0: ಬದಲಾವಣೆಗಳನ್ನ ತಂದಿತು. ಅವರ ಧೈರ್ಯ, ಸಾಹಸ, ದೇಶಭಕ್ತಿ ಇಂದಿನ ಯುವ ಪೀಳಿಗೆಗೆ ಆದರ್ಶಮಯ.
1: ಗಾಯತ್ರಿ ಹೆಗಡೆ ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮೂಡಿಬಂದ ಈ ಕಾರ್ಯಕ್ರಮ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ.
2: ನಾವು ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:34:23. ಮುಂದಿನ ಕಾರ್ಯಕ್ರಮ ರೈತರಿಗೆ ಸಲಹೆ.
3: ರೈತ ಬಾಂಧವರೇ, ಎಲ್ಲರಿಗೂ ನಮಸ್ಕಾರ.
4: ಕಾಳುಮೆಣಸಿನ ಬೆಳೆಯು ಬೆಳೆದಂತೆಲ್ಲ ಅದನ್ನು ನೆರಳಿನ ಮರಕ್ಕೆ ನಾರಿನಿಂದ ಕಟ್ಟಬೇಕು. ಹೊಸದಾಗಿ ನಾಟಿ ಮಾಡಿರುವ ಬಳ್ಳಿಯು ಒಣಗದಂತೆ ಅದಕ್ಕೆ ಕೃತಕ ನೆರಳನ್ನು ಒದಗಿಸಬೇಕು. ಮಳೆಗಾಲದ ಮುನ್ನ ಮರಗಳ ನೆರಳನ್ನು ಕ್ರಮಗೊಳಿಸಬೇಕು. ಇದರಿಂದ ಮೆಣಸಿನ ಬಳ್ಳಿಗೆ ಬೇಕಾದ ಬಿಸಿಲು ದೊರೆಯುವುದಲ್ಲದೆ ಬಳ್ಳಿಯು ಮರಕ್ಕೆ ನೇರವಾಗಿ ಹಬ್ಬುವುದಕ್ಕೆ ಅನುಕೂಲವಾಗುತ್ತದೆ. ಮುಂಗಾರು ಮಳೆಯ ಅಂತ್ಯದಲ್ಲಿ ಬಳ್ಳಿಯ ಸುತ್ತಲೂ ಹಸಿರು ಎಲೆ, ಒಣ ಎಲೆ ಅಥವಾ ಸಾವಯವ ಪದಾರ್ಥಗಳ ಹೊದಿಕೆ ಮಾಡಬೇಕು. ಅಗತೆ ಮಾಡುವಾಗ ಬೇರಿಗೆ ಹಾನಿಯಾಗಿ ರೋಗಗಳು ಉಲ್ಬಣಗೊಳ್ಳುವುದರಿಂದ ಬಳ್ಳಿಯ ಬುಡವನ್ನು ಅಗತೆ ಮಾಡಬಾರದು. ಕಾಳುಮೆಣಸಿನ ಗಿಡದ ಬೆಳವಣಿಗೆಗೆ ಮತ್ತು ಉತ್ತಮ ಅಭಿವೃದ್ಧಿಗೆ ಕೊಟ್ಟಿಗೆ ಗೊಬ್ಬರ ಮತ್ತು ರಾಸಾಯನಿಕ ಗೊಬ್ಬರ ಕೊಡುವುದು ಮುಖ್ಯ. 3ನೇ ವರ್ಷದ ನಂತರ ಕರಿಮೆಣಸಿಗೆ ಕೊಡಬೇಕಾದ ರಾಸಾಯನಿಕ ಗೊಬ್ಬರಗಳ ಪ್ರಮಾಣ ಹೀಗಿದೆ. ಸಾರಜನಕ ಪ್ರತಿ ಬಳ್ಳಿಗೆ ಪ್ರತಿ ವರ್ಷಕ್ಕೆ 100 ಗ್ರಾಂ, ರಂಜಕ ಪ್ರತಿ ಬಳ್ಳಿಗೆ ಪ್ರತಿ ವರ್ಷಕ್ಕೆ 40 ಗ್ರಾಂ, ಪೊಟ್ಯಾಷ್ ಪ್ರತಿ ಬಳ್ಳಿಗೆ ಪ್ರತಿ ವರ್ಷಕ್ಕೆ 140 ಗ್ರಾಂ. 2 ವರ್ಷಗಳಿಗೊಮ್ಮೆ ಪ್ರತಿ ಬಳ್ಳಿಗೆ 600 ಗ್ರಾಂ ಸುಣ್ಣವನ್ನು ನೀಡಬೇಕು. 10-15 ಮಾರ್ಚ್ವರೆಗೆ ಬುಡಕ್ಕೆ ನೀರುಣಿಸುವ ಕಾರ್ಯವನ್ನು ಆರಂಭಿಸಬೇಕು. 1ನೇ ವಾರದಲ್ಲಿ ಮೊದಲ ನೆರಳನ್ನು ಸರಿಪಡಿಸಬೇಕು. 3ನೇ ತಿಂಗಳಲ್ಲಿ ಸುಣ್ಣ, ಕಾಂಪೋಸ್ಟ್, ಮೇಲುಗೊಬ್ಬರ, ಟ್ರೈಕೋಡರ್ಮಾವನ್ನು ಹಾಕಿ ಬುಡದಲ್ಲಿ ನೀರು ನಿಲ್ಲದಂತೆ 5 ಸೆಂಟಿಮೀಟರ್ ಎತ್ತರಕ್ಕೆ ಬುಡ ಮತ್ತು ಬೇರಿಗೆ ಹಾನಿಯಾಗದಂತೆ ಮಣ್ಣನ್ನು ಏರಿಸಬೇಕು. 1 ಜೂನ್ ಮತ್ತು 1 ಆಗಸ್ಟ್ನಲ್ಲಿ 1% ಬೋರ್ಡೋ ದ್ರಾವಣವನ್ನು ಸಿಂಪಡಿಸಬೇಕು. ಮಳೆಯ ತೀವ್ರತೆ ಹೆಚ್ಚಾಗಿದ್ದರೆ 3 ಬಾರಿ ಬೋರ್ಡೋ ಸಿಂಪರಣೆ ಮಾಡಬಹುದು. 3ನೇ ವಾರದಲ್ಲಿ ಟ್ರೈಕೋಡರ್ಮಾ ಹಾಕದಿದ್ದಲ್ಲಿ 0.2% ಕಾಪರ್ ಆಕ್ಸಿಕ್ಲೋರೈಡ್ನಿಂದ ಬುಡದ ಭಾಗವನ್ನು 3-10 ಲೀಟರ್ ದ್ರಾವಣದಿಂದ ನೆನೆಸಬೇಕು. 1ನೇ ವಾರದಿಂದ ನೀರುಣಿಸುವ ಕಾರ್ಯವನ್ನು ಆರಂಭ ಮಾಡಿದ ನಂತರ 2ನೇ ವಾರದಲ್ಲಿ ನೆರಳನ್ನು ಸವರಬೇಕು. 3ನೇ ವಾರದಲ್ಲಿ ಗೊಬ್ಬರ ಹಾಕೋದು, ಟ್ರೈಕೋಡರ್ಮಾ ಸೇರ್ಪಡೆ ಮತ್ತು ಬುಡಕ್ಕೆ ಮಣ್ಣನ್ನು ಏರಿಸಬೇಕು. 1 ಜೂನ್ ಮತ್ತು 1 ಜುಲೈನಲ್ಲಿ %1 ಬೋರ್ಡೋ ದ್ರಾವಣ ಸಿಂಪರಣೆ ಮಾಡೋದು. 1 ಸೆಪ್ಟೆಂಬರ್ನಲ್ಲಿ ಮತ್ತೆ 1% ಬೋರ್ಡೋ ದ್ರಾವಣವನ್ನು ಸಿಂಪರಣೆ ಮಾಡಬೇಕು. ಈಗ ಹೇಳಿದ ಕ್ರಮಗಳ ಜೊತೆಗೆ ಬುಡಭಾಗಕ್ಕೆ ಪ್ರತಿ ವರ್ಷ 1 ಕಿಲೋಗ್ರಾಂ ಕೃಷಿ ಸುಣ್ಣ ಅಥವಾ ಡೋಲೋಮೈಟ್ ಮತ್ತು ಪ್ರತಿ ವರ್ಷ ಗಂಧಕವಿರುವ ಯಾವುದಾದರೂ ಗೊಬ್ಬರ ಬಳಕೆ ಮತ್ತು ಪ್ರತಿ ವರ್ಷ ಸೂಕ್ಷ್ಮ ಪೋಷಕಾಂಶಗಳ ಪೂರೈಕೆ ಕ್ರಮಗಳಿಂದ ಬಳ್ಳಿಗಳು ಕ್ರಮೇಣ ದೃಢವಾಗಿ ನಂತರ ಸರ ಉದುರುವ ಸಮಸ್ಯೆ, ದಾಟುಕಾಳಿರುವ ಸರ, ಎಲೆ ಚುಕ್ಕಿ ರೋಗದಿಂದ ಮುಕ್ತವಾಗಿರುವ ಹೆಚ್ಚು ಫಸಲಿನಿಂದ ಕೂಡಿರುತ್ತದೆ.
2: ಇದುವರೆಗೆ ರೈತರಿಗೆ ಸಲಹೆ ಕೇಳಿದಿರಿ. ಶ್ರೋತೃಗಳೇ, ಗಮನಿಸಿ, ಈ ಸಂಜೆ 6:51 ಪ್ರಸಾರವಾಗಲಿರುವ ಕೃಷಿರಂಗ ಕಾರ್ಯಕ್ರಮದಲ್ಲಿ ವಿಶ್ವ ರೇಬೀಸ್ ದಿನದ ಸಂದರ್ಭದಲ್ಲಿ ರೇಬೀಸ್ ಕಾಯಿಲೆ ಮತ್ತು ಮುಂಜಾಗ್ರತಾ ಕ್ರಮಗಳ ಕುರಿತು ಡಾ. ಲೀನಾ ಗೌಡ ಅವರೊಂದಿಗಿನ ಸಂದರ್ಶನ ಕೇಳಲಿದ್ದೀರಿ.

ವಿಧಿಗೆ ನೀಂ ಕಾರ್ಯನಕ್ಷೆಯ ವಿಧಿಸ ಹೊರಡದಿರು. ಅಧಿಕಾರಿ ನೀನಲ್ಲ, ವಿಧಿ ಬೆಪ್ಪನಲ್ಲ. ಹದವರಿತು ವಿಧಿ ತಾನೇ ಕುದುರಿಸುವವನೆಲ್ಲವನು. ಅದಟದಿರು ನೀನವನ ಮಂಕುತಿಮ್ಮ. ಕವಿ

0: ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:39. ಇನ್ನು ವಾಣಿಜ್ಯ ಪ್ರಕಟಣೆಗಳು.
1: ಕೂರ್ಗ್ ಹೈಲೈಟ್ ಫರ್ನಿಚರ್ನಲ್ಲಿ 3-ಡೋರ್ ವಾರ್ಡ್ರೋಬ್ 8,900 ರೂಪಾಯಿಗೆ, 2-ಡೋರ್ ವಾರ್ಡ್ರೋಬ್ 6,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
2: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
3: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
4: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮ್ಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
3: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
5: ನಾನು ಲಾಸ್ಟ್ ವೀಕ್ ಹೇಳಿದ್ದೆ ಸುನಿತಾ ಫರ್ನಿಚರ್ ನ ಓಣಂ ಆಫರ್ ಬಗ್ಗೆ, ನೀವು ಪರ್ಚೇಸ್ ಮಾಡಿಲ್ಲ ಅಲ್ವಾ? ಆಫರ್ ಮುಗ್ದಿದೆ ಅಂತ ಅನ್ಕೊಂಡ್ರ? ಡೋಂಟ್ ವರಿ, ಆಫರ್ ಈ ಸೆಪ್ಟೆಂಬರ್ 30ರವರೆಗೆ ಇದೆ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಇಎಂಐ ಕೂಡ ಇದೆ. ಗ್ರ್ಯಾಬ್ ದ ಆಫರ್ ನೌ. ಸುನಿತಾ ಫರ್ನಿಚರ್, ಉಳಿಯಲ್, ಎರಿಟಿ, ತಾವಕರ, ಕಣ್ಣೂರ್.
6: ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.

ಆಕಾಶವಾಣಿ ಮಡಿಕೇರಿ, ಸಮಯ 6:40. ಸ್ವರಮಾಧುರ್ಯ ಮೊದಲಿಗೆ ಕೇಳೋಣ. ಎಚ್ ಕೆ ನಾರಾಯಣ ಅವರು ಅವರ ಹಾಡುಗಾರಿಕೆಯಲ್ಲಿ ಕನಕದಾಸರ ಕೃತಿ ಹಂಸಧ್ವನಿ ರಾಗ ಆದಿತಾಳ.

ಇನ್ನು ಸಂಜಯ್ ಸುಬ್ರಹ್ಮಣ್ಯನ್ ಅವರ ಹಾಡುಗಾರಿಕೆಯಲ್ಲಿ ಕೇಳೋಣ ತ್ಯಾಗರಾಜರ ಕೃತಿ ಜಗನ್ಮೋಹಿನಿ ರಾಗ ರೂಪಕತಾಳದಲ್ಲೇ.

ಇದುವರೆಗೆ ಸಂಜಯ್ ಸುಬ್ರಹ್ಮಣ್ಯನ್ ಅವರ ಹಾಡುಗಾರಿಕೆಯಲ್ಲಿ ತ್ಯಾಗರಾಜರ ಕೃತಿಯನ್ನು ಆಲಿಸಿದಿರಿ. ಇದು ಇಂದಿನ ಸ್ವರಮಾಧುರ್ಯ.

ಇದೀಗ ಪ್ರಕಟಣೆಗಳು. ರಾಷ್ಟ್ರೀಯ ಇಂಡಿಯನ್ ಮಿಲಿಟರಿ ಕಾಲೇಜು ದೆಹರಾದೂನ್ ಇಲ್ಲಿಗೆ 2027 ಸಾಲಿನ ಪ್ರವೇಶಕ್ಕಾಗಿ ನಡೆಯುವ ಪ್ರವೇಶ ಪರೀಕ್ಷೆಯನ್ನು ಡಿಸೆಂಬರ್ 2026 ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ಮುಖಾಂತರ ನಡೆಸಲಾಗುವುದು. ಅರ್ಜಿ ಸಲ್ಲಿಸಲು ಆರ್ಐಎಂಸಿ ವೆಬ್ಸೈಟ್ನಲ್ಲಿ ಮಾಹಿತಿ ಲಭ್ಯವಿದೆ ಎಂದು ಜಂಟಿ ನಿರ್ದೇಶಕರು ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ ಮಡಿಕೇರಿಯವರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಎರಡು ಸಾವಿರದ ಇಪ್ಪತ್ತ ಏಳನೇ ಸಾಲಿಗೆ ಕರ್ನಾಟಕ ರಾಜ್ಯದ ಅಲ್ಪಸಂಖ್ಯಾತರ ಮುಸ್ಲಿಂ, ಕ್ರಿಶ್ಚಿಯನ್, ಜೈನ್, ಬೌದ್ಧ, ಸಿಖ್ ಮತ್ತು ಪಾರ್ಸಿ ಸಮುದಾಯದ ವಿದ್ಯಾರ್ಥಿಗಳಿಗಾಗಿ 1-8 ತರಗತಿ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನ ಯೋಜನೆಯಡಿ ಎಸ್ಎಸ್ಪಿ ಪೋರ್ಟಲ್ನಲ್ಲಿ https://ssp.postmatric.karnataka.gov.in ರಾಜ್ಯ ವಿದ್ಯಾರ್ಥಿ ವೇತನ ಪೋರ್ಟಲ್ ಎಸ್ಎಸ್ಪಿ ಮತ್ತು https://dom.karnataka.gov.in ಅಲ್ಪಸಂಖ್ಯಾತರ ನಿರ್ದೇಶನಾಲಯ ಬೆಂಗಳೂರು ಇದರಡಿಯಲ್ಲಿ ಅರ್ಹ ವಿದ್ಯಾರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಗಮನಿಸಿ, ಆನ್ಲೈನ್ನಲ್ಲಿ ಅರ್ಜಿಗಳನ್ನು ಸಲ್ಲಿಸುವ ಕೊನೆಯ ದಿನಾಂಕ ಸೆಪ್ಟೆಂಬರ್ 30 2026.

2027ನೇ ಸಾಲಿನ ಐಐಟಿ ಐಐಐಟಿ ಮುಂತಾದ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಕರ್ನಾಟಕ ರಾಜ್ಯದ ಅರ್ಹ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗಾಗಿ ಆನ್ಲೈನ್ ಮೂಲಕ ಪ್ರೋತ್ಸಾಹಧನ ಹಾಗೂ ಉತ್ತೇಜನಕ್ಕಾಗಿ ಸೇವಾ ಸಿಂಧು ಪೋರ್ಟಲ್ನಲ್ಲಿ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಅಕ್ಟೋಬರ್ 31, 2026. FM 103.1 MHz ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:55 ಇನ್ನು ಕೇಳೋಣ ಸಂಸ್ಕೃತದಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.

0: मेलनं समुद्घाटितवान्। कृषि मंत्रालय प्राह यत् अस्य सम्मेलनस्य मुख्यम् उद्देश्यं तावत् केन्द्र राज्ययोः पारस्परिकं समन्वयं विधाय कृषि उत्पादनस्य उत्पादकतायाः कृषकाणाम् आयस्य च संवर्धनार्थम् एकां नीतिं रचयितुम् अस्ति। भारत निर्वाचन आयोगः दिल्ल्यां संप्रवर्तमानायाः विशेष गहन पुनरीक्षण योजनायाः काल विपर्ययम् अकरोत्। पुरुष क्रिकेट क्रीडायां विराट कोहली शुभमन गिल इत्येतयोः भव्येन शतकेन गतरात्रौ तिरुवनंतपुरम नगरे प्रथमायां एक दिवसीय क्रीडायां वेस्टइंडीज दलं पराभूय भारतेन अष्टस्तोभैः विजयं समधिगतम्। इति वार्ताः।
1: ಆಕಾಶವಾಣಿ ಮಡಿಕೇರಿ, ಸಮಯ 7:05.
2: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
3: ಸ್ಕೈ ಗೋಲ್ಡನ್ ಡೈಮಂಡ್ಸ್ ಮಡಿಕೇರಿ ಮತ್ತು ವಿರಾಜಪೇಟೆ।
2: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಕಾರ್ನರ್ ಸೋಫಾ ಸೆಟ್ ಕೇವಲ 16,990 ರೂಪಾಯಿಗೆ। ಕೂರ್ಗ್ ಹೈಲೈಟ್ ಫರ್ನಿಚರ್, ಗೋಣಿಕೊಪ್ಪಲ್ ರೋಡ್, ವಿರಾಜಪೇಟೆ। ಹೈಟೆಕ್ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಬಂಪರ್ ಆಫರ್, ಫರ್ನಿಚರ್ ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್। ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು।
1: ಆಕಾಶವಾಣಿ ಮಡಿಕೇರಿ ನಿಧನ ಸುದ್ದಿ। ಕುಟ್ಟ ಗ್ರಾಮತ್ರ ತುಕಂಡ ಪೌತಿ ತಿಮ್ಮಯ್ಯಂಡ ಮೋವು ರಾಜ ತುಕಂಡ ಅಂಗನಿನಾಂದು ಮರಣಪಟ್ಟಿತ್ತು। 60 ಬಯತ್ರ ದುಕಂಡ ರಾಜ ಅಂಗಡ ಅಖಿರಿ ಕಾರ್ಯ ಇಂದು ಪೊಲಾಕ ಕುಟ್ಟ ಗ್ರಾಮತ್ರ ಸ್ವಂತ ಮನೆ ನಡುಪ। ನಿವೃತ್ತ ಎಎಸ್ಐ ಶ್ರೀ ಎಂ ಸಿದ್ದೇಶ್ ಇವರು ನಿನ್ನೆ ಮಧ್ಯಾಹ್ನ 12 ನಿಧನರಾದರು। ಶ್ರೀ ಎಂ ಸಿದ್ದೇಶ್ ಇವರ ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನ 12 ಹಾರಂಗಿಯಲ್ಲಿ ನಡೆಯಲಿದೆ। 7ನೇ ಹೊಸಕೋಟೆ ಗ್ರಾಮ ಉಪ್ಪುತೋಡು ನಿವಾಸಿ ಕಲ್ಲಂಡಮನೆ ದಿವಂಗತ ಅಣ್ಣೂರವರ ಪತ್ನಿ ಕಲ್ಲಂಡ ಬೊಳ್ಳಮ್ಮ, ತವರು ಮನೆ ಗುತ್ತಿಮುಂಡ, ಇವರು ತಮ್ಮ 81ನೇ ವರ್ಷ ಪ್ರಾಯದಲ್ಲಿ ಇಂದು ಬೆಳಗಿನ ಜಾವ ನಿಧನರಾದರು। ಕಲ್ಲಂಡ ಬೊಳ್ಳಮ್ಮ ಇವರ ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನ ಮೃತರ ಸ್ವಗೃಹ 7ನೇ ಹೊಸಕೋಟೆ ಉಪ್ಪುತೋಡುವಿನಲ್ಲಿ ನಡೆಯಲಿದೆ। ಎಫ್ಎಂ 103.1 ಮೆಗಾಹೆಡ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ। ಸಮಯ 7:02 ಆಗಲಿವೆ। ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲೇ।

0: ಆಕಾಶವಾಣಿ ಸಮಯ 7:02. ಇನ್ನೀಗ ಕೆಲವು ಪ್ರಕಟಣೆಗಳು, ನಂತರ 7:05 ಸರಿಯಾಗಿ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಮೂಡಿಬರಲಿದೆ.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ, ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ತಂಬಾಕು ಸೇವನೆ ಆರೋಗ್ಯಕ್ಕೆ ಹಾನಿಕರ. ಬೀಡಿ ಸಿಗರೇಟುಗಳ ಸೇವನೆ ಕೆಮ್ಮು, ದಮ್ಮು ಹಾಗೂ ಹೃದಯ ರೋಗಗಳಿಗೆ ಮೂಲ ಕಾರಣ. ಕವಿ ಕಿಗ್ಗಾಲು ಗಿರೀಶ್ ಅವರು ತಮ್ಮ ಕವಿತೆಯೊಂದರಲ್ಲಿ ಹೀಗೆಂದಿದ್ದಾರೆ: ಬೀಡಿಯೇ ಆಗಲಿ ಸಿಗರೇಟ್ ಆಗಲಿ, ಕೇಡನು ತರುವುದು ತಿಳಿದಿರಲಿ, ಬಾಡಿಸಿ ಬದುಕಿನ ಮಾಧುರ್ಯವನ್ನು ಕಾಡಿಸಿ ಸುಡುವುದು ಅರಿವಿರಲಿ. ತಂಬಾಕು ತ್ಯಜಿಸಿ ನಿಮ್ಮ ಹಾಗೂ ನಿಮ್ಮ ಸುತ್ತಮುತ್ತಲಿನವರ ಜೀವ ಉಳಿಸಿ.

0: ಮೊದಲಿಗೆ ಇದು ನಕಲಿ ಎಂದುಕೊಂಡೆ, ಆದರೆ 50,000 ದೊರೆಯಿತು. ನೀವು ಪ್ರಯತ್ನಿಸಿ ನೋಡಿ. ಪ್ರಯತ್ನ ಮಾಡ್ತೀನಿ. ಓ ಹೌದು, 1,000 ಅಕೌಂಟ್ಗೆ ಬಂತು. ಗಿರಿಶಣ್ಣ ಇಲ್ಲಿ ನೋಡು, ಈ ಲಿಂಕ್ ಅಲ್ಲಿ ಸರಳವಾದ ಪ್ರಶ್ನೆಗಳು ಸರಿ ಉತ್ತರಕ್ಕೆ 1,000 ಬರ್ತಾ ಇದೆ.
1: ನಂಗೂ ಬಂತು, ನಾನು ಅದನ್ನೇ ಮಾಡ್ತಾ ಇದ್ದೀನಿ.
0: 7ನೇ ಪ್ರಶ್ನೆಗೆ ಅಕೌಂಟ್ ನಂಬರು, ಪಾನ್ ನಂಬರು, ಆಧಾರ್ ನಂಬರು ಎಲ್ಲಾ ಕೇಳ್ತಾ ಇದೆ. ಇರು, ಹಾಕ್ ನೋಡ್ತೀನಿ.
2: ಅಯ್ಯೋ ಮಕ್ಕಳೇ, ತಡೀರಿ ತಡೀರಿ, 1 ನಿಮಿಷ ಹಾಕ್ಬಿಡಿ. ಪ್ಯಾನು ಆಧಾರು ಕೇಳ್ತಾ ಇದಾರೆ ಅಂದ್ರೆ ಏನೋ ಮೋಸ ಅನ್ಸುತ್ತೆ. ತಕ್ಷಣ ಲಿಂಕ್ ಕ್ಲೋಸ್ ಮಾಡಿ. ಮೊದಲು ದುಡ್ಡಿನ ಆಸೆ ತೋರಿಸಿ, ಆಮೇಲೆ ನಮ್ ಖಾತೆಲಿರೋ ಎಲ್ಲ ಹಣ ಖಾಲಿ ಮಾಡ್ಬಿಡ್ತಾರೆ.
0: ಹೌದಾ?
1: ಈಗ್ಲೇ ಕ್ಲೋಸ್ ಮಾಡ್ಬಿಡ್ತೀನಿ.
3: ಎಚ್ಚರ, ದುಡ್ಡಿನ ಆಮಿಷಕ್ಕೆ ಬಲಿಯಾಗಿ ಮೋಸದ ಲಿಂಕ್ ತೆರೆದು ಹಣ ಕಳೆದುಕೊಳ್ಳಬೇಡಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣಿ. ಮುಖ್ಯಾಂಶಗಳು. ಜನಗಣತಿ ದೇಶದ ನಿಖರ ಭವಿಷ್ಯ ಚಿತ್ರೀಕರಿಸಲು ಸಹಕಾರಿ, ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಭೌಗೋಳಿಕ ಮಾನ್ಯತೆ ಪಡೆದಿರುವ ಕಲಬುರಗಿಯ ತೊಗರಿಬೇಳೆ ಮಾಲ್ಡೀವ್ಸ್ ದೇಶಕ್ಕೆ ರಫ್ತು. ವೋಕಲ್ ಫಾರ್ ಲೋಕಲ್ ಉಪಕ್ರಮದಡಿ ಸ್ಥಳೀಯ ಉತ್ಪನ್ನಗಳಿಗೆ ಆದ್ಯತೆ. ಸೇವಾ ಸಂಕಲ್ಪ ಅಭಿಯಾನ. ಕೃಷಿ ಪಂಪ್ಸೆಟ್ಗಳ ವಿದ್ಯುತ್ ಪೂರೈಕೆಗೆ ಸೌರ ವಿದ್ಯುತ್ ಭದ್ರ ಬುನಾದಿ. ಸಹಕಾರಿ ಸಂಘ ಸಂಸ್ಥೆಗಳ ಪ್ರಮುಖ ಮಾಹಿತಿ ಕ್ಯೂಆರ್ ಕೋಡ್ ಮೂಲಕ ಸಾರ್ವಜನಿಕರಿಗೆ ಒದಗಿಸಲು ಚಿಂತನೆ, ಸಚಿವ ಲಕ್ಷ್ಮಣ ಸವದಿ. ಈಗ ವಾರ್ತೆಗಳ ವಿವರ. ಜನಗಣತಿ ಪೋರ್ಟಲ್ನಲ್ಲಿ ಜನತೆ ತಮ್ಮ ಮಾಹಿತಿಯನ್ನು ದಾಖಲಿಸಿ ಸ್ವಯಂ ಗಣತಿಯನ್ನು ಪೂರ್ಣಗೊಳಿಸಿದ್ದಾರೆ. ದೇಶದ ದೃಷ್ಟಿಯಿಂದ ಇದು ಅತ್ಯಂತ ಮಹತ್ವದ ಕಾರ್ಯವಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಶ್ಲಾಘಿಸಿದ್ದಾರೆ. ಆಕಾಶವಾಣಿಯ ಮೂಲಕ ಮನ್ ಕಿ ಬಾತ್ ಕಾರ್ಯಕ್ರಮದ 138ನೇ ಸಂಚಿಕೆಯಲ್ಲಿ ದೇಶದ ಜನತೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ತಮ್ಮ ಹಾಗೂ ಕುಟುಂಬದ ಸರಿಯಾದ ಮಾಹಿತಿಯೇ ದೇಶದ ನಿಖರ ಭವಿಷ್ಯದ ಚಿತ್ರಣವನ್ನು ರೂಪಿಸಲು ನೆರವಾಗುತ್ತದೆ ಎಂದರು.
1: ಇನ್ ದಿನೋ ದೇಶ ಕೇ ಏಕ್ ಬಹುತ್ ಬಡಿ ತಸ್ವೀರ್ ತಯಾರ್ ಹೋ ರಹಿ ಹೈ. ಇಸ್ ತಸ್ವೀರ್ ಮೇ ಆಪ್ ಭಿ ಹೈ, ಆಪ್ಕಾ ಪರಿವಾರ್ ಭಿ ಹೈ, ಆಪ್ಕೆ ಅಡೋಸ್ ಪಡೋಸ್ ಕೆ ಲೋಗ್ ಭಿ ಹೈ. ಮೈ ಬಾತ್ ಕರ್ ರಹಾ ಹೂ ಭಾರತ್ ಕಿ ಜನಗಣನಾ ಕಿ. ದೇಶ ಕೆ ಸಭಿ ರಾಜ್ಯೋ ಔರ್ ಕೇಂದ್ರ ಶಾಸಿತ ಪ್ರದೇಶೋ ಮೇ ಇಸ್ಕಾ ಪಹಲಾ ಚರಣ ಲಗ್ಭಗ್ ಪೂರಾ ಹೋ ಚುಕಾ ಹೈ. 32 ಕರೋಡ್ ಸೆ ಅಧಿಕ್ ಪರಿವಾರೋ ಕಿ ಜಾನ್ಕಾರಿ ದರ್ಜ್ ಕಿ ಜಾ ಚುಕಿ ಹೈ. ಜನಗಣನಾ ಹಮ್ ಸಬ್ಕಾ ರಾಷ್ಟ್ರೀಯ ದಾಯಿತ್ವ ಹೈ. ಅಬ್ ತಕ್ ಮೊಬೈಲ್ ಸೆ 2 ಕರೋಡ್ 60 ಲಾಖ ಸೆ ಜಾದಾ ಲೋಗ್ ಜನಗಣನಾ ಪೋರ್ಟಲ್ ಪರ್ ಅಪ್ನಿ ಜಾನ್ಕಾರಿ ಭರ್ ಚುಕೆ ಹೈ, ಸ್ವಗಣನಾ ಕರ್ ಚುಕೆ ಹೈ. ಆಪ್ಕಾ ಭಿ ಇಸ್ಮೇ ಥೋಡಾ ಸಾ ಸಮಯ ಖರ್ಚ್ ಹೋಗಾ, ಲೇಕಿನ್ ದೇಶ್ ಕೆ ಲಿಯೆ ಬಹುತ್ ಮಹತ್ವಪೂರ್ಣ ಹೈ, ಕ್ಯೋಂಕಿ ಆಪ್ಕಿ ಸಹಿ ಜಾನ್ಕಾರಿ, ಆಪ್ಕೆ ಪರಿವಾರ ಕಿ ಸಹಿ ಜಾನ್ಕಾರಿ ದೇಶ್ ಕೆ ಭವಿಷ್ಯ ಕಿ ಸಹಿ ತಸ್ವೀರ್ ತಯಾರ್ ಕರ್ನೆ ಮೇ ಮದದ್ ಕರ್ತಿ ಹೈ.
0: ನಾವು ಪರಿಸರವನ್ನು ರಕ್ಷಿಸಿದಾಗ ಕೇವಲ ಮರಗಳು, ಸಸ್ಯಗಳು ಅಥವಾ ವನ್ಯಜೀವಿಗಳನ್ನು ಮಾತ್ರ ಸಂರಕ್ಷಿಸುವುದಿಲ್ಲ, ಹೊರತಾಗಿ ಆ ಸಂಪೂರ್ಣ ಜೀವಿಗಳ ಪರಿಸರ ವ್ಯವಸ್ಥೆಯನ್ನೇ ಬಲಪಡಿಸುತ್ತೇವೆ. ಪ್ರಕೃತಿಯೊಂದಿಗಿನ ನಮ್ಮ ಅನುಬಂಧ ಕೇವಲ ಅದನ್ನು ಸಂರಕ್ಷಿಸುವುದಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಹಲವು ಬಾರಿ ನಾವು ಪ್ರಕೃತಿಯನ್ನು ರಕ್ಷಿಸಿದಾಗ ಅದೇ ಪ್ರಕೃತಿ ನಮ್ಮ ಜೀವನದ ಆಧಾರವಾಗುತ್ತದೆ ಎಂದು ಪ್ರಧಾನಮಂತ್ರಿ ಹೇಳಿದರು. ಒಂದು ಜಿಲ್ಲೆ ಒಂದು ಉತ್ಪನ್ನ, ಇವುಗಳ ವಿಶೇಷತೆಗಳನ್ನು ಮುನ್ನೆಲೆಗೆ ತರಲು ವೋಕಲ್ ಫಾರ್ ಲೋಕಲ್ ಅಭಿಯಾನ ಸಹಕಾರಿಯಾಗಿದೆ. ನಮ್ಮ ಗ್ರಾಮಗಳು ಮತ್ತು ಸಣ್ಣ ನಗರಗಳ ಗುರುತು ಕೇವಲ ಸ್ಥಳೀಯ ಮಾರುಕಟ್ಟೆಗಳಿಗೆ ಮಾತ್ರ ಸೀಮಿತವಾಗದೆ ಅವು ದೇಶದ ಇತರ ಭಾಗಗಳಿಗೆ ಹಾಗೂ ವಿಶ್ವದ ಮಾರುಕಟ್ಟೆಗಳವರೆಗೂ ತಲುಪಬೇಕು ಎಂದರು.
1: ಹಮಾರೆ ದೇಶ ಕೆ ಹರ್ ಕ್ಷೇತ್ರ ಮೇ ಐಸಿ ಕೋಯಿ ನ ಕೋಯಿ ವಿಶೇಷತಾ ಜರೂರ್ ಹೈ, ಕಹೀ ಕೋಯಿ ಖಾಸ್ ಫಲ ಹೈ, ಕಹೀ ಕೋಯಿ ಪಾರಂಪರಿಕ ಕಲಾ ಹೈ, ತೋ ಕಹೀ ಕೋಯಿ ಅನೋಖಾ ಹುನರ್ ಹೈ. ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್ ಇನ್ಹೀ ವಿಶೇಷತಾವೋ ಕೋ ಆಗೆ ಬಢಾನೆ ಕಾ ಅಭಿಯಾನ ಹೈ. ಹಮಾರಾ ಪ್ರಯಾಸ ಯಹಿ ಹೋನಾ ಚಾಹಿಯೆ ಕಿ ಹಮಾರೆ ಗಾಂವ್ ಔರ್ ಛೋಟೆ ಶಹರೋ ಕಿ ಯೇ ಪಹಚಾನ್ ಸಿರ್ಫ್ ಸ್ಥಾನೀಯ ಬಾಜಾರ್ ತಕ್ ಸೀಮಿತ ನಾ ರಹೆ, ವೆ ದೇಶ್ ಔರ್ ದೂಸರೆ ಹಿಸ್ಸೋ ತಕ್ ಪಹುಂಚೆ ಔರ್ ದುನಿಯಾ ಕೆ ಬಾಜಾರೋ ತಕ್ ಭಿ ಪಹುಂಚೆ. ಇಸ್ಸೆ ವೋಕಲ್ ಫಾರ್ ಲೋಕಲ್ ಅಭಿಯಾನ್ ಕೋ ಭಿ ಬಲ್ ಮಿಲ್ತಾ ಹೈ, ಯೇ ದೇಶ್ ಕೋ ಆತ್ಮ ನಿರ್ಭರ್ ಬನಾನೆ ಕಿ ಭಿ ಪ್ರೇರಣಾ ದೇತಾ ಹೈ. ಆನೆ ವಾಲೆ ತ್ಯೋಹಾರೋ ಮೇ ಭಿ ಹಮೇ ವೋಕಲ್ ಫಾರ್ ಲೋಕಲ್ ವಾಲೆ ಮಂತ್ರ ಕೋ ತೋ ಕಭಿ ಭಿ ಭೂಲ್ನಾ ನಹಿ ಹೈ.
0: ಭೌಗೋಳಿಕ ಮಾನ್ಯತೆ, ಜಿಐ ಟ್ಯಾಗ್ ಪಡೆದಿರುವ, ಅಸಾಧಾರಣ ರುಚಿಗೆ ಹೆಸರುವಾಸಿಯಾಗಿರುವ ರಾಜ್ಯದ ಕಲಬುರಗಿಯ ತೊಗರಿಬೇಳೆಯನ್ನು ಮಾಲ್ಡೀವ್ ದೇಶಕ್ಕೆ ರಫ್ತು ಮಾಡಲಾಗಿದೆ. ಕೇಂದ್ರ ಸರ್ಕಾರದ ವೋಕಲ್ ಫಾರ್ ಲೋಕಲ್ ಉಪಕ್ರಮದಲ್ಲಿ ಸ್ಥಳೀಯ ಉತ್ಪನ್ನಗಳಿಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ.

0: ಆಗುತ್ತಿದೆ. ಈ ಕುರಿತು ಒಂದು ವರದಿ.
1: ಕಲಬುರಗಿ ಜಿಲ್ಲೆಯ ವಿಶೇಷತೆಗಳಲ್ಲಿ ಒಂದಾಗಿರುವ ಉತ್ತಮ ಗುಣಮಟ್ಟದ ದ್ವಿದಳ ಧಾನ್ಯ ತೊಗರಿ ಬೆಳೆಯ 1 ಮೆಟ್ರಿಕ್ ಟನ್ ಉತ್ಪನ್ನವನ್ನು ಮಾಲ್ಡೀವ್ಸ್ಗೆ ರಫ್ತು ಮಾಡಲಾಗಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆಕಾಶವಾಣಿಯ ಜನಪ್ರಿಯ ಮನ್ ಕಿ ಬಾತ್ ನಲ್ಲಿ ದೇಶದ ಸಣ್ಣ ಗ್ರಾಮಗಳು ಹಾಗೂ ಸಣ್ಣ ನಗರಗಳ ಗುರುತು ಕೇವಲ ಸ್ಥಳೀಯ ಮಾರುಕಟ್ಟೆಗಳಿಗೆ ಸೀಮಿತವಾಗಬಾರದು, ಅವು ವಿಶ್ವದ ಮಾರುಕಟ್ಟೆಗಳವರೆಗೂ ತಲುಪಬೇಕು ಎಂದು ಹೇಳಿದ್ದಾರೆ. ಇದರಿಂದ ವೋಕಲ್ ಫಾರ್ ಲೋಕಲ್ ಅಭಿಯಾನಕ್ಕೆ ಕೂಡ ಉತ್ತೇಜನ ದೊರೆತು ದೇಶ ಸ್ವಾವಲಂಬಿಯಾಗಲು ಪ್ರೇರಣೆ ಸಿಗಲಿದೆ ಎಂದು ತಿಳಿಸಿದ್ದಾರೆ. ಪ್ರಸ್ತುತ ಅಮೆರಿಕ ಹಾಗೂ ಇಂಗ್ಲೆಂಡ್ ದೇಶಗಳಿಂದಲೂ ರಫ್ತು ಬೇಡಿಕೆ ಇರುವ ಕಲಬುರಗಿ ಜಿಲ್ಲೆಯ ಸ್ವಾದಿಷ್ಟ ತೊಗರಿ ಬೇಳೆ ವಿಶೇಷತೆ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಕಲಬುರಗಿ ಜಿಲ್ಲೆ ಕೃಷಿ ಇಲಾಖೆ ಜಂಟಿ ನಿರ್ದೇಶಕರಾದ ಸಮದ್ ಪಟೇಲ್.
2: ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಸರಿಸುಮಾರು 600,000 ಹೆಕ್ಟೇರ್ ಪ್ರದೇಶದಲ್ಲಿ ತೊಗರಿ ಬಿತ್ತನೆ ಆಗ್ತದೆ. 90% ಮಳೆ ಆಶ್ರಿತ ಪ್ರದೇಶದಲ್ಲಿ ತೊಗರಿ ಬರ್ತಾ ಇದ್ದು, ನಮ್ಮ ಕಲಬುರಗಿ ಜಿಲ್ಲೆಯ ಈ ಒಂದು ಸುಣ್ಣದ ಕಲ್ಲಿನ ಒಂದು ವಿಶೇಷತೆ ಇರುವಂತಹ ಈ ಬ್ಲಾಕ್ ಕಾಟನ್ ಸಾಯಿಲ್ ಅಲ್ಲಿ ಪೊಟ್ಯಾಸಿಯಂ ಮತ್ತು ಕ್ಯಾಲ್ಸಿಯಂ ರಿಚ್ ಸಾಯಿಲ್ ಇರೋದ್ರಿಂದ ಕಲಬುರಗಿ ಜಿಲ್ಲೆಯ ತೊಗರಿ ಅದರಲ್ಲಿ 18-23% ನಷ್ಟು ಪ್ರೋಟೀನ್ ಬರ್ತದೆ. ಈಗ ಈ ಒಂದು ಪ್ರೋಟೀನ್ ಇರುವಂತಹ ತೊಗರಿ ಬೆಳೆ ಏನಿದಲ್ಲ, ಅದಕ್ಕೆ ಭೌಗೋಳಿಕ ಸೂಚ್ಯಂಕ ಗ್ಲೋಬಲ್ ಇಂಡಿಕೇಶನ್ ಏನದಲ್ಲ GI tag ಸಿಕ್ಕಿದ್ದು. ನಮ್ಮ ಕಲಬುರಗಿ ಬೆಳೆಯಲ್ಲಿ ಕೆಲವೊಂದು ವಿಶೇಷತೆಗಳಿದೆ. ಒಂದನೇದು ನಾನು ಹೇಳಿದಂಗೆ ಅತಿ ಹೆಚ್ಚು ಪ್ರೋಟೀನ್ ಕಂಟೆಂಟ್. ಎರಡನೇದು ನಮ್ಮ ಕಲಬುರಗಿ ಜಿಲ್ಲೆಯ ತೊಗರಿಯ ಒಂದು ಟೇಸ್ಟ್, ಇದು ಟೇಸ್ಟ್ ನಲ್ಲಿ ಬೇರೆ ತೊಗರಿ ಕಂಪೇರ್ ಮಾಡಿದ್ರೆ ಡಿಫ್ರೆಂಟ್ ಇರ್ತದೆ. ಮೂರನೇದು ಇದರದ್ದು ಅರೋಮಾ, ಅಡಿಗೆ ಮಾಡಿದ್ಮೇಲೆ ಇದರದ್ದು ಒಂದು ಸ್ಮೆಲ್, ಒಂದು ಒಳ್ಳೆ ಸ್ಮೆಲ್ ಬರ್ತದೆ. ನಾಲ್ಕನೇದು ಅಡಿಗೆ ಮಾಡಿದ್ಮೇಲೆ ಕೀಪಿಂಗ್ ಕ್ವಾಲಿಟಿ, ಬೆಳಿಗ್ಗೆ ಅಡಿಗೆ ಮಾಡಿದ್ರು ಆ ಬ್ಯಾಳೆಯನ್ನ ಸಾಯಂಕಾಲ ತನಕ ಊಟ ಮಾಡಬಹುದು. ಈ GI tag ಯೂಸರ್ಶಿಪ್ ಅನ್ನ ಕಲಬುರಗಿ ಜಿಲ್ಲೆಯಲ್ಲಿ ಒಟ್ಟ 1100 ಜನ ರೈತ ಬಾಂಧವರು, 5 ಜನ ದಾಲ್ ಮಿಲ್ದವರು ಮತ್ತು FPSG ಕೊಟ್ಟಿದೀವಿ. ಇದನ್ನ ಬಳಸಿ ಈಗ ಆಲ್ರೆಡಿ ಮಾಲ್ಡೀವ್ಸ್ಗೆ ಏನದಲ್ಲ ಮೊದಲನೇ ಕನ್ಸೈನ್ಮೆಂಟ್ 1 ಟನ್ ಟ್ರಯಲ್ ಬೇಸಿಸ್ ನಲ್ಲಿ ಹೋಗಿದೆ. ಅದನ್ನ ಅಷ್ಟಮ್ ಟ್ರೇಡರ್ಸ್ ನವರು ಸ್ಪೋರ್ಟ್ ಮಾಡಿದ್ದಾರೆ. ಅದೇ ರೀತಿ ನಮಗೆ US ಗೆ UKಗೆ ರಿಕ್ವೈರ್ಮೆಂಟ್ ಇದೆ, ಬಟ್ ಅವೆಲ್ಲ ಕ್ವಾಲಿಟಿ ಸರ್ಟಿಫಿಕೇಶನ್ ಪೈಪ್ ಲೈನ್ ಅಲ್ಲಿ ಇದೆ. ಈ ರೀತಿಯ ಒಂದು ಬೆಳೆ ಎಕ್ಸ್ಪೋರ್ಟ್ ಆಗೋದ್ರಿಂದ ಏನಾಗುತ್ತೆ, ನಮ್ಮ ಭಾಗದ ರೈತ ಬಾಂಧವರಿಗೆ ಪ್ರೋತ್ಸಾಹ ಸಿಗ್ತದೆ. ಕಲಬುರಗಿ ಪಲ್ಸಸ್ ಅನ್ನೋ ಬ್ರ್ಯಾಂಡ್ ಅಲ್ಲಿ ಸಹಿತ ಮಾರ್ಕೆಟ್ ಮಾಡ್ತಾ ಇದೀವಿ. ಇದರಿಂದ ವೋಕಲ್ ಫಾರ್ ಲೋಕಲ್, ಈಗ ಲೋಕಲ್ ಇದ್ದವರಿಗೆಲ್ಲ ಪ್ರೋತ್ಸಾಹ ಸಿಗ್ತದೆ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯೋದು. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಭಾರತದ ಸೌರಕ್ರಾಂತಿ ಕುರಿತು ಒಂದು ನೋಟ ಇಲ್ಲಿದೆ. ಭಾರತ ಸೌರಶಕ್ತಿ ಕ್ಷೇತ್ರದಲ್ಲಿ ಅಭೂತಪೂರ್ವ ಕ್ರಾಂತಿ ಸಾಧಿಸಿದ್ದು ದೇಶದ ಒಟ್ಟು ಸ್ಥಾಪಿತ ಸೌರ ವಿದ್ಯುತ್ ಸಾಮರ್ಥ್ಯ ಹೊಸ ಮೈಲಿಗಲ್ಲನ್ನು ತಲುಪಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಗುಜರಾತ್ ಮುಖ್ಯಮಂತ್ರಿಯಾಗಿದ್ದಾಗ ಪ್ರತ್ಯೇಕ ಸೌರ ನೀತಿಯನ್ನು ಜಾರಿಗೆ ತರುವ ಮೂಲಕ ಆರಂಭಗೊಂಡ ಈ ಪಯಣ ಇಂದು ಜಾಗತಿಕ ಮಟ್ಟದಲ್ಲಿ ಭಾರತವನ್ನು ನವೀಕರಿಸಬಹುದಾದ ಇಂಧನ ವಲಯದ ಪ್ರಮುಖ ಶಕ್ತಿಯನ್ನಾಗಿ ಹೊರಹೊಮ್ಮಿಸಿದೆ. ಇದರಿಂದಾಗಿ ಸುಮಾರು 19 ಲಕ್ಷ ಕುಟುಂಬಗಳು ಶೂನ್ಯ ವಿದ್ಯುತ್ ಬಿಲ್ ಪಡೆಯುತ್ತಿವೆ. ರಾಜ್ಯದಲ್ಲಿಯೂ ಕೃಷಿಯಲ್ಲಿ ಸೌರ ವಿದ್ಯುತ್ ಬಳಕೆ ಹೆಚ್ಚಾಗುತ್ತಿದೆ. ವರ್ಷಕ್ಕೆ ಸುಮಾರು 144 MW ಗ್ರಿಡ್ ವಿದ್ಯುತ್ ಬೇಡಿಕೆ ಕಡಿಮೆಯಾಗಿದೆ. ಕೇಂದ್ರ ಸರ್ಕಾರದ ಈ ಸೌರ ನೀತಿಯಿಂದ ರಾಜ್ಯದಲ್ಲಿ ರೈತರ ಕೃಷಿ ಪಂಪ್ಸೆಟ್ಗಳಿಗೆ ತಡೆರಹಿತ ಹಗಲು ವಿದ್ಯುತ್ ಪೂರೈಕೆಗೆ ಭದ್ರ ಬುನಾದಿ ಹಾಕಿದೆ. ಸಹಕಾರ ಕ್ಷೇತ್ರದಲ್ಲಿ ಪಾರದರ್ಶಕತೆ ಹಾಗೂ ಬಲವರ್ಧನೆಗೆ ಆದ್ಯತೆ ನೀಡಲಾಗುವುದು ಎಂದು ಸಹಕಾರ ಖಾತೆ ಸಚಿವ ಲಕ್ಷ್ಮಣ ಸವದಿ ಹೇಳಿದ್ದಾರೆ. ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರೈತರಿಗೆ ಶೂನ್ಯ ಬಡ್ಡಿದರದ ಸಾಲದ ಯೋಜನೆ ಕರ್ನಾಟಕದಿಂದಲೇ ಆರಂಭವಾಗಿದ್ದು 32 ಲಕ್ಷ ಕುಟುಂಬಗಳಿಗೆ ಇದರಿಂದ ನೆರವಾಗಿದೆ. ಹೈನುಗಾರಿಕೆ ಮತ್ತು ಕೃಷಿ ಕ್ಷೇತ್ರಕ್ಕೆ ಇನ್ನಷ್ಟು ಯೋಜನೆಗಳನ್ನು ನೀಡುವ ಉದ್ದೇಶವಿದೆ ಎಂದರು. ನಿರುದ್ಯೋಗಿ ಯುವಕರಿಗೆ ತರಬೇತಿ ನೀಡಿ ಸಹಕಾರಿ ಸಂಘ ಸಂಸ್ಥೆಗಳ ಲೆಕ್ಕ ಪರಿಶೋಧನೆಗೆ ಬಳಸಿಕೊಳ್ಳುವ ಯೋಜನೆ ರೂಪಿಸಲಾಗುತ್ತಿದೆ. ಬಿಬಿಎ, ಎಂಬಿಎ ಹಾಗೂ ಬಿಕಾಂ ಪದವೀಧರರಿಗೆ 6 ತಿಂಗಳ ಕಾಲ ತರಬೇತಿ ನೀಡಿ ಆಡಿಟ್ ಕಾರ್ಯದಲ್ಲಿ ತೊಡಗಿಸಲಾಗುವುದು. ಪ್ರತಿ ಸಂಘ ಸಂಸ್ಥೆಯ ಲೆಕ್ಕ ಪರಿಶೋಧನೆ ಪ್ರತಿ ವರ್ಷ ನಡೆಯುವಂತೆ ವ್ಯವಸ್ಥೆ

0: ಮಾಡಲಾಗುವುದು ಎಂದು ತಿಳಿಸಿದರು. ಸಹಕಾರಿ ಸಂಘ ಸಂಸ್ಥೆಗಳ ವ್ಯಾಪಾರ ವಹಿವಾಟು ಸೇರಿದಂತೆ ಪ್ರಮುಖ ಮಾಹಿತಿಯನ್ನು ಕ್ಯೂಆರ್ ಕೋಡ್ ಮೂಲಕ ಸಾರ್ವಜನಿಕರಿಗೆ ಒದಗಿಸುವ ಯೋಜನೆಯೂ ಇದೆ. ಎಲ್ಲ ಸಂಘ ಸಂಸ್ಥೆಗಳ ಎದುರು ಕ್ಯೂಆರ್ ಕೋಡ್ ಅಳವಡಿಸುವ ಮೂಲಕ ಮಾಹಿತಿ ಪಡೆಯಲು ಅನುಕೂಲ ಕಲ್ಪಿಸಲಾಗುವುದು ಎಂದು ಸಚಿವ ಸವದಿ ಹೇಳಿದರು. ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯದ ಕೃಷಿ ಮತ್ತು ರೈತರ ಕಲ್ಯಾಣ ಇಲಾಖೆ ವತಿಯಿಂದ ಇಂದಿನಿಂದ ಎರಡು ದಿನಗಳ ಕಾಲ ರಾಷ್ಟೀಯ ಕೃಷಿ ಸಮ್ಮೇಳನವನ್ನು ನವದೆಹಲಿಯಲ್ಲಿ ಆಯೋಜಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜನಗಣತಿ ದೇಶದ ನಿಖರ ಭವಿಷ್ಯ ಚಿತ್ರೀಕರಿಸಲು ಸಹಕಾರಿ, ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಭೌಗೋಳಿಕ ಮಾನ್ಯತೆ ಪಡೆದಿರುವ ಕಲಬುರಗಿಯ ತೊಗರಿ ಬೇಳೆ ಮಾಲ್ಡೀವ್ಸ್ ದೇಶಕ್ಕೆ ರಫ್ತು, ವೋಕಲ್ ಫಾರ್ ಲೋಕಲ್ ಉಪಕ್ರಮದಲ್ಲಿ ಸ್ಥಳೀಯ ಉತ್ಪನ್ನಗಳಿಗೆ ಆದ್ಯತೆ. ಸೇವಾ ಸಂಕಲ್ಪ ಅಭಿಯಾನ, ಕೃಷಿ ಪಂಪ್ಸೆಟ್ಗಳ ವಿದ್ಯುತ್ ಪೂರೈಕೆಗೆ ಸೌರ ವಿದ್ಯುತ್ ಭದ್ರ ಬುನಾದಿ. ಸಹಕಾರಿ ಸಂಘ ಸಂಸ್ಥೆಗಳ ಪ್ರಮುಖ ಮಾಹಿತಿ ಕ್ಯೂಆರ್ ಕೋಡ್ ಮೂಲಕ ಸಾರ್ವಜನಿಕರಿಗೆ ಒದಗಿಸಲು ಚಿಂತನೆ, ಸಚಿವ ಲಕ್ಷ್ಮಣ ಸವದಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35.
1: ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಗದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 7:15:30. ಇದೀಗ ವಾಣಿಜ್ಯ ಪ್ರಕಟಣೆಗಳು, ನಂತರ ಭಾವಗೀತೆಗಳನ್ನು ಆಲಿಸೋಣ.
2: ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
3: ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
4: ವ್ಯಾಂಡಮ್ ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ.
5: ವ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ಗಳು, ಸಾಲ ಸೌಲಭ್ಯ ಕೂಡ ಇದೆ.
4: ವ್ಯಾಂಡಮ್ ಎಂಟರ್ಪ್ರೈಸಸ್, ಬ್ರಾಂಪಿನ್ಸ್ ವ್ಯಾಲಿ, ಮಡಿಕೇರಿ.
6: ಫೋನ್ 222-5571.
7: ಹೈಟೆಕ್ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಬಂಪರ್ ಆಫರ್. ಫರ್ನಿಚರ್ ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
8: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
9: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
8: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7th year ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
10: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟ್ಟಿ.
11: ಗೋಣಿಕೊಪ್ಪಲಿನಲ್ಲಿ ಶುಭಾರಂಭಗೊಂಡಿರುವ P2 ಎಲೆಕ್ಟ್ರಾನಿಕ್ಸ್ ನಲ್ಲಿ ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ್ ಖರೀದಿಸುವಾಗ 3,000 rupees ವರ್ತ್ ನ ಇಂಡಕ್ಷನ್ ಸ್ಟೌವ್ ಉಚಿತವಾಗಿ ಪಡೆಯಿರಿ. P2 ಎಲೆಕ್ಟ್ರಾನಿಕ್ಸ್, ಹರಿಶ್ಚಂದ್ರಪುರ, ಗೋಣಿಕೊಪ್ಪ.
12: ಪ್ರತಿ ಸಂಭ್ರಮದಲ್ಲೂ ಮಿನುಗುವ ನಕ್ಷತ್ರವಾಗಿ ಲಿಯೋರಾದ ಡೈಮಂಡ್ ಆಭರಣಗಳಿಂದ ಲಿಯೋರಾ ಡೈಮಂಡ್ಸ್, ಕುಶಾಲನಗರ, ಗೋಣಿಕೊಪ್ಪಲ್ ಮತ್ತು ಪಿರಿಯಾಪಟ್ಟಣ.
13: ಮನೆಯಂತೂ ಸೂಪರ್ ಆಗಿ ಕಟ್ಸಿದೀಯಾ, ಆದ್ರೆ ಇಲ್ಲಿರೋ ಫರ್ನಿಚರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಮಾತ್ರ ಹಳೇದು. ಎಕ್ಸ್ಚೇಂಜ್ ಮಾಡಿ ಹೊಸ ತಗೊಳ್ಬೋದಲ್ವಾ?
14: ಅದಕ್ಕೆ ಈ ಹಳೇದು ಯಾರು ತಗೋತಾರೆ?
13: ವಿರಾಜಪೇಟೆಯ ಪೂತಾಸ್ ಅಂಡ್ ಆಪರ್ಸ್ ನಲ್ಲಿ ಇವಾಗ ಎಲ್ಲ ಫರ್ನಿಚರ್ ಹಾಗೂ ಹೋಮ್ ಅಪ್ಲೈನ್ಸಸ್ ನ ಎಕ್ಸ್ಚೇಂಜ್ ಆಫರ್ ಇದೆ. ಅಲ್ಲೇ ಎಕ್ಸ್ಚೇಂಜ್ ಮಾಡಿ ಹೊಸದನ್ನ ತಗೊಳ್ಳಿ.
15: ಪೂತಾಸ್ ಅಂಡ್ ಆಪರ್ಸ್, ಫರ್ನಿಚರ್ ಅಂಡ್ ಹೋಮ್ ಅಪ್ಲೈನ್ಸಸ್, ವಿರಾಜಪೇಟೆ.
8: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7th year ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
16: ಸೆಪ್ಟೆಂಬರ್ 18 ಮರಣಪಟ್ಟ ಕುಮಟೂರು ಕಾರಳನ ಬೊಜ್ಜಂಗಡ ಸೋಮಯ್ಯ ಅಂಡ ಮಾದಕಾರ್ಯ ಇಂದು ತಿಂಗಳಾಚ ಪೊಲಕ 11 ಕುಟ್ಟ ಕೊಡವ ಸಮಾಜದಲ್ಲಿ ನಡಪ. ಒಕ್ಕಾರ ಊರುಕಾರ ಬಿಂದು ಚೆಂಗಾದೆಲ್ಲ ಇದನ್ನ ಆಹ್ವಾನದ ಗ್ಯಾನ್ ಮಾಡಿದ್ದು ಬರೋಣ. ಅಂಡ ಮಕ್ಕ ಮೈಮಕ್ಕ ಪಿಂಜ ಸಂಸಾರಕಾರ ಕಟ್ಟಣಿತ.
17: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ
18: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
17: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
18: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 lakh ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
17: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900091282.
19: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
17: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮ್ಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
19: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
0: ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್. ಇದು ಸ್ವಿಸ್ ಗೋಲ್ಡ್ ನ ಪ್ರಾಮಿಸ್. ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ.
11: ಸಂಬಂಧಗಳ ಮೌಲ್ಯ

0: ಯಾಕುವುದು ಮದುವೆಯ ಮೂಲಕ ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ ಪಯಂಚೇರಿ ಮೋಕ್ ಇರಿಟ್ಟಿ.
1: ನಾನ್ ಲಾಸ್ಟ್ ವೀಕ್ ಹೇಳಿದ್ದೆ ಸುನಿತಾ ಫರ್ನಿಚರ್ ನ ಓಣಂ ಆಫರ್ ಬಗ್ಗೆ, ನೀವು ಪರ್ಚೇಸ್ ಮಾಡಿಲ್ಲ ಅಲ್ವಾ? ಆಫರ್ ಮುಗ್ದಿದೆ ಅಂತ ಅನ್ಕೊಂಡ್ರ? ಡೋಂಟ್ ವರಿ, ಆಫರ್ ಈ ಸೆಪ್ಟೆಂಬರ್ 30ರವರೆಗೆ ಇದೆ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಇಎಂಐ ಕೂಡ ಇದೆ. ಗ್ರ್ಯಾಬ್ ದ ಆಫರ್ ನೌ. ಸುನಿತಾ ಫರ್ನಿಚರ್, ಉಳಿಯಲ್, ಇರಿಟಿ, ತಾವಕರ, ಕಣ್ಣೂರ್.
2: ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
3: ರೀ, ಒಂದೊಳ್ಳೆ ವೆಜ್ ಊಟ, ಊಟ ಆದ್ಮೇಲೆ ಒಳ್ಳೆ ಸ್ವೀಟ್ಸ್ ಬೇಕು. ಎಲ್ಲಿ ಕೊಡಿಸ್ತೀರಾ ಹೇಳಿ?
4: ಅಷ್ಟೇನಾ, ಅದಕ್ಕೇನು, ಮಡಿಕೇರಿ ಹಿಲ್ ರೋಡ್ ನಲ್ಲಿ ಮಧುರ ಸ್ವೀಟ್ಸ್ ಅಂಡ್ ಟಿಫಿನ್ಸ್ ಗೆ ಹೋದ್ರಾಯ್ತು. ಅಲ್ಲಿ ಹೋಟೆಲ್ ಮತ್ತೆ ಬೇಕರಿ ಒಂದೇ ಜಾಗದಲ್ಲಿದೆ. ಸ್ವೀಟ್ಸ್, ಸೌತ್ ಇಂಡಿಯನ್ ಟಿಫಿನ್ಸ್, ಬೇಕರಿ ಐಟಮ್ಸ್, ಸ್ಟಾಟ್ಸ್ ಎಲ್ಲಾ ಸಿಗುತ್ತೆ.
3: ಹಾಗಾದ್ರೆ ನಾವು ಊಟ ಮಾಡಿ ಮಕ್ಕಳಿಗೂ ಸ್ವೀಟ್ಸ್ ತಗೊಂಡ್ ಬರೋಣ. ನೆಕ್ಸ್ಟ್ ಟೈಮ್ ಮಕ್ಕಳನ್ನ ಕರ್ಕೊಂಡು ಬ್ರೇಕ್ಫಾಸ್ಟ್ ಅಲ್ಲಿಂದನೇ ಮಾಡೋಣ.
4: ಒಂದೇ ಸ್ಥಳದಲ್ಲಿ ಅನಂತ ರುಚಿಯನ್ನು ಸವಿಯಲು ಬನ್ನಿ ಮಧುರ ಸ್ವೀಟ್ಸ್ ಅಂಡ್ ಟಿಫಿನ್ಸ್, ಹಿಲ್ ರೋಡ್, ಮಡಿಕೇರಿ.
3: ARM ಕಿಯಾ ಮೋಟರ್ಸ್ ಇದೀಗ ಕೊಡಗಿನ ಕುಶಾಲನಗರ ಹಾಗೂ ಗೋಣಿಕೊಪ್ಪಲುವಿನಲ್ಲಿ ಹೊಸ ಕಿಯಾ ವಾಹನ ಖರೀದಿ ಮತ್ತು ಸರ್ವಿಸ್ ಲಭ್ಯವಿದೆ. ಪಿಕಪ್ ಹಾಗೂ ಡ್ರಾಪ್ ಸರ್ವಿಸ್ ಕೂಡ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ತರ್ತಮಾಡ ಪುನೀತ್. ಕಾಲ್ 9606048734.
5: ಮಾಜನಳೆ ಕೊಡವಡ ಭಗವದ್ಗೀತೆ ಎಂದೇ ಕಳಿಪೋನ. ದಕ್ಷಿಣ ಭಾರತತ್ರ ಆದ್ಯ ಜಾನಪದ ಸಾಹಿತ್ಯವಾನ ಕೊಡವಡ ಆಚಾರ ವಿಚಾರ ಜಾನಪದ ಪಾಟು ಅಣ್ಣಕ ಬಾಳೋ ಪಾಟು ಪದ್ಧತಿ ಪರಂಪರೆಯ ವಿವರವುಳ್ಳ ನಾಡರ ಪಿರಿಯ ಸಾಹಿತಿ ನಡಕೇರಿಯಿಂದ ಚಿನ್ನಪ್ಪ ಅಯ್ಯಂಗ ಅಳದನ ಪ್ರತಿ ಕೊಡವಡ ಕೊಡವ ಭಾಷಿಕಂಗಳ ಮನೆ ಮನೆಯಲ್ಲಿ ಅವಶ್ಯವಾಯಿತು. ಇಕ್ಕಂಡೆ ನಾಡರ ಪೆದಪೋನ ಸಾಹಿತಿ ದಂಪತಿಯಳನ ಬೊಬೇರಿಂದ ನಂಜಮ್ಮ ಚಿನ್ನಪ್ಪ ಅಯ್ಯಂಗ ಇಂಗ್ಲಿಷ್ ಪಾಜಕ್ಕೆ ತರ್ಜುಮೆ ಮಾಡಿತುಳ್ಳ ಪಟ್ಟೋಳೆ ಪಳಮೆ ಪುಸ್ತಕ ಅಲ್ಲತೆ ಇಂಗಳೆ ಊರೂರು ಸುತ್ತಿತು ಅಳಿತುಳ್ಳ ಕೊಡವಡ ಮೂಲ ಬೇರಾನ ಕೊಡವ ಜನಾಂಗ ಪುಟ್ಟಿವಳದ ಇತಿಹಾಸ ಸಂಪ್ರದಾಯ ಪದ್ಧತಿ ಎಲ್ಲವೂ ಅಡಗಿತು. ಅದಂಗೆಲ್ಲ ಮೂಲ ಏತುವಾನ ನಂಗಡ ಅಜ್ಜಕಟ್ಟ ಮನೆ ಅಣ್ಣಕ ಐನ್ ಮನೆಯ ವಿವರವುಳ್ಳ ಐನ್ ಮನೆಸ್ ಕೊಡಗು. ಈ ದಂಡು ಪುಸ್ತಕ ಮಡಿಕೇರಿ ಕಾಲೇಜು ಉಳ್ಳುಳ್ಳ ಐನ್ ಮನೆ ಕೆಫೆ ಮಡಿಕೇರಿ ಕೊಡೋ ಸಮಾಜ ಕಾಂಪ್ಲೆಕ್ಸ್ ತುಳ್ಳ ಐನ್ ಮನೆ ಔಟ್ಲೆಟ್ ಪಿಂಯ ವಿರಾಜ್ಪೇಟೆ ಶಾನ್ಬೋಗ್ ಕಾಂಪ್ಲೆಕ್ಸ್ ತುಳ್ಳ ಐನ್ ಮನೆ ಔಟ್ಲೆಟ್ ಕುಟುವ ಎಲ್ಲರೂ ಅರ್ತಂಡು ಕೊಡೋ ಸಾಹಿತ್ಯತ್ನ ಓದಿ ಉಳ್ತಿ ಬುಳ್ತಿ.
6: ಕೊಡಗು ಕುಶಾಲನಗರ ಸುತ್ತಮುತ್ತ ಇರೋ ಎಲ್ಲಾ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಈ ಒಂದು ನಂಬರ್ ನ ನೋಟ್ ಮಾಡ್ಕೊಳ್ಳಿ. ಯಾಕಂದ್ರೆ ರೆಸಾರ್ಟ್ ಮತ್ತೆ ಡೇ ಔಟ್ ಅಂತ ಬೆಂಗಳೂರು ಮೈಸೂರು ಹೋಗೋರ್ಗೆ ಕೊಡಗು ಕುಶಾಲನಗರದ ಸಿಪಾಯಿ ರೆಸಾರ್ಟ್ ನಲ್ಲಿ ಜಸ್ಟ್ 999 ಗೆ ಡೇ ಔಟ್ ಅಂದ್ರೆ ಬೆಳಿಗ್ಗೆ 9-5 ಗಂಟೆ ಮತ್ತೊಂದು 3-10 ಗಂಟೆ ತನಕ ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮ್ಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಆಟ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
7: ಏನಮ್ಮ ಮದುವೆಗೆ ಬರೀ ಚಿನ್ನದ ಒಡವೆ ಮಾತ್ರ ತಗೊಂಡಿದ್ಯಾ? ನನ್ಗೊಂದ್ ಡೈಮಂಡ್ ನೆಕ್ಲೆಸ್ ಬೇಕೇ ಬೇಕು.
8: ಖಂಡಿತ ಐಶೋ, ತೆಕ್ಕೊಡ್ತೀನಿ. ಮೊಳಿಯಾದಲ್ಲಿ ಆಗಸ್ಟ್ 28ರಿಂದ ಸೆಪ್ಟೆಂಬರ್ 30ರವರೆಗೆ ಡೈಮಂಡ್ ಫೆಸ್ಟ್ ನಡೀತಾ ಇದೆ. ಅಲ್ಲಿ ವೆರೈಟಿ ಡಿಸೈನ್ಸ್ ನ ಡೈಮಂಡ್ ಆರ್ನಮೆಂಟ್ ಸಿಗುತ್ತೆ. ಚಿನ್ನ ಅಲ್ಲೇ ತಗೊಂಡಿದ್ದು, ಡೈಮಂಡ್ ನೆಕ್ಲೆಸ್ ಕೂಡ ಅಲ್ಲಿಂದಲೇ ತಗೊಳ್ಳೋಣ.
7: ವಾವ್, ಥ್ಯಾಂಕ್ ಯು ಸೋ ಮಚ್ ಅಮ್ಮ.
9: ನಮ್ಮೂರಿನ ನಂಬರ್ 1 ಡೈಮಂಡ್ ಮಾರಾಟ ಮಳಿಗೆ ಮುಳಿಯಾ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
10: ಆಂಟೂರ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಮಂಗಳತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್ ಇನ್ನತ ಎಲ್ಲ ಏರ್ಪಾಡು ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆಯ ಏಕೈಕ ಸಂಸ್ಥೆ ಆಂಟೂರ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591803656, ಕಾಳಿಮಾಡ ಶರತ್ 8762050292.
11: ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಮಕ್ಸೂದ್ ಅಹಮದ್ ಎಆರ್, ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋಸರ್ಜರಿ, ಮಣಿಪಾಲ್ ಹಾಸ್ಪಿಟಲ್ ಇನ್ ಮೈಸೂರು. ಡಾಕ್ಟರ್, ಕುತ್ತಿಗೆ ನೋವು ಮತ್ತು ಸೊಂಟ ನೋವು ಇದ್ದಾಗ ಯಾವಾಗ ಡಾಕ್ಟರ್ನ ನೋಡಬೇಕು?
12: ಒಂದು ದಿನೇ ಹೆಚ್ಚಾಗ್ತಿರುವಂತ ನೆಕ್ ಪೇನ್ ಆರ್ ಬ್ಯಾಕ್ ಪೇನ್, ಅಂದ್ರೆ ಪ್ರತಿ ದಿನ ಜಾಸ್ತಿ ಹಾಕೊಂಡು ಹೋಗುತ್ತೆ. ಎಷ್ಟು ಜಾಸ್ತಿ ಆಗ್ಬಿಡುತ್ತೆ ಅಂದ್ರೆ ದಿನಚರಿಯದ ಕೆಲಸ ಮಾಡಕ್ ಆಗಲ್ಲ, ಕೂತ್ಕೊಳಕಾಗಲ್ಲ, ನಿಂತ್ಕೊಳಕಾಗಲ್ಲ. ಎಸ್ಪೆಷಲಿ ನಿದ್ದೆ ಮಾಡಿದಾಗ ನಿದ್ದೆನಲ್ಲಿ ಪೇನ್, ನಿದ್ದೆ ಕೆಡಿಸ್ತಾ ಇದೆ ಅಂತ ಹೇಳಿದ್ರೆ ಡಾಕ್ಟರ್ ಹತ್ರ ಬರಲೇಬೇಕು. ಯಾಕಂದ್ರೆ ಸ್ಲೀಪ್ ಡಿಸ್ಟರ್ಬ್ ಮಾಡುವಂತ ಪೇನ್ ಆರ್ ಕನ್ಸಿಡರ್ಡ್ ಟು ಬಿ ವೆರಿ ಸಿಗ್ನಿಫಿಕೆಂಟ್ಲಿ ಡೇಂಜರಸ್ ಪೇನ್ಸ್. ಇದೊಂದು ಅಂದ್ರೆ ದಿನೇ ದಿನೇ ಜಾಸ್ತಿ ಆಗುವಂಥದ್ದು. ಎರಡನೇದು ಕುತ್ತಿಗೆ ನೋವು ಜೊತೆ ಕೈಯಲ್ಲಿ ಎಳೆತ ಸೆಳೆತ, ಸಿವಿಯರ್ ಶೂಟಿಂಗ್ ಪೇನ್ ಡೌನ್ ದಿ ಅಪ್ಪರ್ ಲಿಮ್, ಇಲ್ಲ ಸೊಂಟದ ನೋವು ಜೊತೆ ಕಾಲಲ್ಲಿ ಸಿವಿಯರ್ ಸೆಳೆತ, ಅಂದ್ರೆ ಸಯಾಟಿಕಾ ಅಂತ ನಾವೇನ್ ಹೇಳ್ತೀವೋ, ಕಾಲೆಲ್ಲ ಶೂಟಿಂಗ್ ಪೇನ್ ಇರುತ್ತೆ, ಯೂಶಲಿ ಒನ್ ಸೈಡ್ ಅಲ್ಲಿ ಇರುತ್ತೆ.
13: ಥ್ಯಾಂಕ್ ಯು ಡಾಕ್ಟರ್. ಮಣಿಪಾಲ್ ಹಾಸ್ಪಿಟಲ್, ಮೈಸೂರ್, ಲೈಫ್ಸ್ ಆನ್. ಫಾರ್ ಅಪಾಯಿಂಟ್ಮೆಂಟ್ಸ್ ಕಾಲ್ 0821255000. ಸೇವ್ ದ ನಂಬರ್, ಸೇವ್ ಲೈಫ್ಸ್.
14: ಆಕಾಶವಾಣಿ ಮಡಿಕೇರಿ, ಸಮಯ 7:23:32. ಭಾವಗೀತೆಗಳ ಕಾರ್ಯಕ್ರಮ. ಕುವೆಂಪು ಅವರ ಕವಿತೆ ಇದು, ಗಾಯಕಿ ರತ್ನಮಾಲಾ ಪ್ರಕಾಶ್.

ಭಾವಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ. ಡಾಕ್ಟರ್ ಜಿಎಸ್ ಶಿವರುದ್ರಪ್ಪ ಅವರ ರಚನೆ, ಗಾಯಕ ಸಿ ಅಶ್ವಥ್.

ಭಾವಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಶ್ರೋತೃಗಳೇ, ಗಮನಿಸಿ, ಈ ಬೆಳಿಗ್ಗೆ 9:10 ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ತಮ್ಮ 25 ವರ್ಷಗಳ ಸಾರ್ವಜನಿಕ ಸೇವೆಯನ್ನು ಪೂರ್ಣಗೊಳಿಸಿರುವ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು ಸಮಯ 7:34 ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲೇ.

0: ಆಕಾಶವಾಣಿ ಸಮಯ 7:34. ಇನ್ನೀಗ ಒಂದು ಪ್ರಕಟಣೆ, ನಂತರ 7:35 ಸರಿಯಾಗಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆ ಪ್ರಸಾರವಾಗಲಿದೆ.
1: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55, ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶ್ರೀಲಕ್ಷ್ಮಿ. ಮುಖ್ಯಾಂಶಗಳು. ನವದೆಹಲಿಯಲ್ಲಿಂದು ಎರಡು ದಿನಗಳ ರಾಷ್ಟೀಯ ಕೃಷಿ ಸಮ್ಮೇಳನಕ್ಕೆ ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಚಾಲನೆ. ಭಾರತದ ವಿರುದ್ದ ಭಯೋತ್ಪಾದನೆ ಪ್ರೋತ್ಸಾಹಿಸುವ ಯಾವುದೇ ದೇಶದೊಂದಿಗೆ ಮಾತುಕತೆ ಇಲ್ಲ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಸರ್ಜಿಕಲ್ ಸ್ಟ್ರೈಕ್ ಕಾರ್ಯಾಚರಣೆಗೆ ದಶಕ, ಭಯೋತ್ಪಾದನೆ ವಿರುದ್ದ ಭಾರತದ ದಿಟ್ಟ ಪ್ರತ್ಯುತ್ತರಕ್ಕೆ ಮುನ್ನುಡಿ. ಹಾಗೂ ಏಕದಿನ ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯದಲ್ಲಿ ವೆಸ್ಟ್ ಇಂಡೀಸ್ ವಿರುದ್ದ ಭಾರತಕ್ಕೆ 8 ವಿಕೆಟ್ಗಳ ಭರ್ಜರಿ ಜಯ. ವಾರ್ತೆಗಳ ವಿವರ. ನವದೆಹಲಿಯಲ್ಲಿ ಇಂದು ರಬಿ ಅಭಿಯಾನ 2026 ಕುರಿತಾದ ಎರಡು ದಿನಗಳ ರಾಷ್ಟೀಯ ಕೃಷಿ ಸಮ್ಮೇಳನವನ್ನು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಉದ್ಘಾಟಿಸಲಿದ್ದಾರೆ. ಮುಂಬರುವ ಹಿಂಗಾರು ಬೆಳೆಯ ಹಂಗಾಮಿಗೆ ಸಂಬಂಧಿಸಿದ ಪ್ರಮುಖ ಆದ್ಯತೆಗಳು ಮತ್ತು ಸಿದ್ದತೆಗಳ ಕುರಿತು ಚರ್ಚಿಸಲು ಕೃಷಿ ಮತ್ತು ರೈತ ಕಲ್ಯಾಣ ಇಲಾಖೆಯು ಈ ಸಮ್ಮೇಳನವನ್ನು ಆಯೋಜಿಸುತ್ತಿದೆ. ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಸಮನ್ವಯ ಬಲಪಡಿಸುವುದು ಹಾಗೂ ಕೃಷಿ ಉತ್ಪಾದನೆ, ಉತ್ಪಾದಕತೆ, ಸುಸ್ಥಿರತೆ ಮತ್ತು ರೈತರ ಆದಾಯ ಹೆಚ್ಚಿಸಲು ಸಮನ್ವಯಯುತ ಹಾಗೂ ಫಲಿತಾಂಶ ಆಧಾರಿತ ಕಾರ್ಯತಂತ್ರವನ್ನು ರೂಪಿಸುವುದರ ಮೇಲೆ ಈ ಸಮ್ಮೇಳನ ಗಮನಹರಿಸಲಿದೆ ಎಂದು ಕೇಂದ್ರ ಕೃಷಿ ಸಚಿವಾಲಯ ತಿಳಿಸಿದೆ. ಸಮ್ಮೇಳನದ ಮೊದಲ ದಿನದಂದು ಕೃಷಿ ಕ್ಷೇತ್ರದಲ್ಲಿ ಆತ್ಮನಿರ್ಭರತೆ, ಉತ್ಪಾದನಾ ಬೆಳವಣಿಗೆ, ಸುಸ್ಥಿರತೆ ಮತ್ತು ಹವಾಮಾನ ಸ್ಥಿತಿಸ್ಥಾಪಕ ಕೃಷಿ, ಡಿಜಿಟಲ್ ಕೃಷಿ, ಮೂಲಸೌಕರ್ಯ, ಹಣಕಾಸು ಮತ್ತು ಅಪಾಯ ನಿರ್ವಹಣೆ ಕುರಿತು ಚರ್ಚೆಗಳು ನಡೆಯಲಿವೆ. ಎರಡನೇ ದಿನದಂದು ಪ್ರಾದೇಶಿಕ ಸಮ್ಮೇಳನಗಳ ಪ್ರಮುಖ ವಿಷಯಗಳು ಮತ್ತು ಮೊದಲ ದಿನ ನಡೆದ ವಿಷಯಾಧಾರಿತ ಚರ್ಚೆಗಳ ಫಲಿತಾಂಶಗಳ ಮೇಲೆ ಗಮನಹರಿಸಲಾಗುವುದು. ಕೃಷಿ ಅಭಿವೃದ್ಧಿ ಮತ್ತು ಹಿಂಗಾರು ಬೆಳೆ ಹಂಗಾಮಿನ ಸಿದ್ದತೆಗಳಿಗೆ ಸಂಬಂಧಿಸಿದಂತೆ ತಮ್ಮ ಅಭಿಪ್ರಾಯಗಳು, ಅನುಭವಗಳು, ರಾಜ್ಯದ ಆದ್ಯತೆಗಳು ಮತ್ತು ಸಲಹೆಗಳನ್ನು ಹಂಚಿಕೊಳ್ಳಲು ರಾಜ್ಯಗಳ ಕೃಷಿ ಸಚಿವರಿಗೆ ಈ ಸಮ್ಮೇಳನ ಅವಕಾಶವನ್ನು ಕಲ್ಪಿಸಲಿದೆ ಎಂದು ಸಚಿವಾಲಯ ತಿಳಿಸಿದೆ. ಯಾವುದೇ ದೇಶದ ಭೂಭಾಗವನ್ನು ವಶಪಡಿಸಿಕೊಳ್ಳುವ ಉದ್ದೇಶವನ್ನು ಭಾರತ ಹೊಂದಿಲ್ಲ. ಆದರೆ ದೇಶದ ಭದ್ರತೆಗೆ ಬೆದರಿಕೆ ಎದುರಾದರೆ ರಕ್ಷಣೆಗೆ ಅಗತ್ಯ ಕ್ರಮ ಕೈಗೊಳ್ಳಲಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಆಯೋಜನೆಯಾಗಿದ್ದ ರಕ್ಷಣಾ ಸಮಾವೇಶ ಉದ್ದೇಶಿಸಿ ಮಾತನಾಡಿದ ಅವರು, ಭಾರತದ ವಿರುದ್ದ ಭಯೋತ್ಪಾದನೆಯನ್ನು ಪ್ರೋತ್ಸಾಹಿಸುವ ಯಾವುದೇ ದೇಶದೊಂದಿಗೆ ಮಾತುಕತೆಗೆ ಅವಕಾಶವಿಲ್ಲ ಎಂದು ಸ್ಪಷ್ಟಪಡಿಸಿದರು. ರಾಷ್ಟೀಯ ಏಕತೆ ದೇಶದ ಭದ್ರತೆಯ ಪ್ರಮುಖ ಆಧಾರಸ್ತಂಭವಾಗಿದೆ ಎಂದು ಸಚಿವರು ಒತ್ತಿ ಹೇಳಿದರು. ರಕ್ಷಣಾ ಕ್ಷೇತ್ರದಲ್ಲಿ ಸ್ವಾವಲಂಬನೆಯತ್ತ ಭಾರತ ಗಮನಾರ್ಹ ಪ್ರಗತಿ ಸಾಧಿಸಿದ್ದು 2013-14 686 ಕೋಟಿ ರೂಪಾಯಿಗಳಷ್ಟಿದ್ದ ಭಾರತದ ರಕ್ಷಣಾ ರಫ್ತು 2025-26 ದಾಖಲೆಯ 38,424 ಕೋಟಿ ರೂಪಾಯಿಗಳಿಗೆ ಏರಿಕೆಯಾಗಿದೆ ಎಂದು ಮಾಹಿತಿ ನೀಡಿದರು. ಯುದ್ಧದ ಸ್ವರೂಪ ತ್ವರಿತವಾಗಿ ಬದಲಾಗುತ್ತಿರುವ ಹಿನ್ನೆಲೆಯಲ್ಲಿ ಸಾಂಪ್ರದಾಯಿಕ ಕ್ಷೇತ್ರಗಳಾಚೆಗೆ ಸೈಬರ್, ಬಾಹ್ಯಾಕಾಶ, ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ಯುದ್ಧ ಸೇರಿದಂತೆ ಉದಯೋನ್ಮುಖ ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಭವಿಷ್ಯಕ್ಕೆ ಸಜ್ಜಾದ ಸಾಮರ್ಥ್ಯಗಳನ್ನು ಭಾರತ ಅಭಿವೃದ್ಧಿಪಡಿಸುವ ಅಗತ್ಯವಿದೆ ಎಂದು ಸಚಿವರು ಹೇಳಿದರು. ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಜನಸೇವೆಯೇ ದೇಶ ಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆ

0: ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಕುರಿತ ಒಂದು ನೋಟ ಇಲ್ಲಿದೆ. 2015ರಲ್ಲಿ ಪ್ರಾರಂಭವಾದ ಪಿಎಂ ಮುದ್ರಾ ಯೋಜನೆಯು ಭಾರತದ ಸಣ್ಣ ಉದ್ಯಮಗಳ ಸಾಮರ್ಥ್ಯವನ್ನು ಬಲಪಡಿಸಲು ನಿಧಿ ಇಲ್ಲದವರಿಗೆ ಹಣಕಾಸು ಒದಗಿಸುತ್ತದೆ. ಈ ಉಪಕ್ರಮವು ಸಣ್ಣ ಉದ್ಯಮಗಳಿಗೆ ತಮ್ಮ ವ್ಯವಹಾರಗಳನ್ನು ಪ್ರಾರಂಭಿಸಲು, ಉಳಿಸಿಕೊಳ್ಳಲು ಮತ್ತು ಬೆಳೆಸಲು ಬಂಡವಾಳ ಒದಗಿಸುತ್ತದೆ. ಮೇಲಾಧಾರ ಮುಕ್ತ ಸಾಲ, ಕೋಟ್ಯಾಂತರ ಸಣ್ಣ ಉದ್ಯಮಗಳನ್ನು ಔಪಚಾರಿಕ ಹಣಕಾಸು ವ್ಯವಸ್ಥೆಗೆ ಒಳಪಡಿಸಲಾಗಿದೆ. ಶೇಕಡಾ 68ರಷ್ಟು ಸಾಲಗಳು ಮಹಿಳೆಯರಿಗೆ ಮತ್ತು ಶೇಕಡಾ 51ರಷ್ಟು ಸಾಲಗಳು ಎಸ್ಸಿ ಎಸ್ಟಿ ಒಬಿಸಿ ಸಮುದಾಯದ ಸಣ್ಣ ಉದ್ಯಮಗಳಿಗೆ ನೀಡಲಾಗಿದೆ. ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯದ ಸಮೀಕ್ಷೆಯ ಪ್ರಕಾರ ಮುದ್ರಾ 2015 ಮತ್ತು 2018ರ ನಡುವೆ 1.12 ಕೋಟಿ ನಿವ್ವಳ ಹೆಚ್ಚುವಳಿ ಉದ್ಯೋಗಗಳನ್ನು ಸೃಷ್ಟಿಸಿದೆ. 2024ರಲ್ಲಿ ಮುದ್ರಾ ಸಾಲದ ಮಿತಿಯನ್ನು 10 ಲಕ್ಷ ರೂಪಾಯಿಗಳಿಂದ 20 ಲಕ್ಷ ರೂಪಾಯಿಗಳಿಗೆ ದ್ವಿಗುಣಗೊಳಿಸಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ ಎಐಆರ್ ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಸರ್ಜಿಕಲ್ ಸ್ಟ್ರೈಕ್ ಕಾರ್ಯಾಚರಣೆಯ 10ನೇ ವಾರ್ಷಿಕೋತ್ಸವವನ್ನು ಇಂದು ಭಾರತ ಆಚರಿಸುತ್ತಿದೆ. 2016ರ ಸೆಪ್ಟೆಂಬರ್ 28-29ರಂದು ಪಾಕಿಸ್ತಾನದ ಅಧೀನದಲ್ಲಿರುವ ಭಯೋತ್ಪಾದಕರ ನೆಲೆಗಳ ಮೇಲೆ ಭಾರತೀಯ ಸೇನೆಯು ನಿಖರವಾದ ಸರ್ಜಿಕಲ್ ಸ್ಟ್ರೈಕ್ ನಡೆಸಿತು. ಅದೇ ತಿಂಗಳ ಆರಂಭದಲ್ಲಿ ನಡೆದ ಉರಿ ಭಯೋತ್ಪಾದಕ ದಾಳಿಯಲ್ಲಿ 19 ಭಾರತೀಯ ಯೋಧರು ಹುತಾತ್ಮರಾಗಿದ್ದರು. ಅದಕ್ಕೆ ನೇರ ಮತ್ತು ನಿರ್ಣಾಯಕ ಮಿಲಿಟರಿ ಪ್ರಕ್ರಿಯೆಯಾಗಿ ಈ ಕಾರ್ಯಾಚರಣೆ ಕೈಗೊಳ್ಳಲಾಗಿತ್ತು. ಈ ವಾರ್ಷಿಕೋತ್ಸವವು ಕಳೆದ ಒಂದು ದಶಕದಲ್ಲಿ ವಿಕಸನಗೊಂಡಿರುವ ರಾಷ್ಟೀಯ ಭದ್ರತಾ ಕ್ರಮಗಳನ್ನು ಎತ್ತಿ ತೋರಿಸುತ್ತದೆ. 2016ರಲ್ಲಿ ತೋರಿದ ದೃಢ ಸಂಕಲ್ಪವು 2019ರ ಬಾಲಾಕೋಟ್ ವೈಮಾನಿಕ ದಾಳಿ ಮತ್ತು 2025ರ ಆಪರೇಷನ್ ಸಿಂಧೂರ ಸೇರಿದಂತೆ ನಂತರದ ದಿಟ್ಟ ಕ್ರಮಗಳಿಗೆ ಭದ್ರ ಬುನಾದಿ ಹಾಕಿತು ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಭಯೋತ್ಪಾದಕ ದಾಳಿಯಿಂದಾಗಿ ಭಾರತ ಅನುಭವಿಸಿದ ಸುದೀರ್ಘ ಕಾಲದ ನೋವಿಗೆ ಸರ್ಜಿಕಲ್ ಸ್ಟ್ರೈಕ್ ನಿರ್ಣಾಯಕ ಪ್ರತಿಕ್ರಿಯೆಯಾಗಿತ್ತು. ಕಳೆದ ದಶಕದಲ್ಲಿ ಬಾಲಾಕೋಟ್ ವೈಮಾನಿಕ ದಾಳಿಯಿಂದ ಆಪರೇಷನ್ ಸಿಂಧೂರದವರೆಗೆ ಭಯೋತ್ಪಾದಕರು ಭಾರತದತ್ತ ದೃಷ್ಟಿ ಹಾಯಿಸುವ ಧೈರ್ಯ ಮಾಡಿದರೆ ಅವರಿಗೆ ಸೂಕ್ತ ಉತ್ತರ ನೀಡಲಾಗುವುದು ಎಂದು ಭಾರತ ಪದೇ ಪದೇ ಸ್ಪಷ್ಟ ಸಂದೇಶ ನೀಡಿದೆ. ಇಂದು ಆರಂಭವಾಗಬೇಕಿದ್ದ 3 ದಿನಗಳ ರಾಷ್ಟ್ರವ್ಯಾಪಿ ಬ್ಯಾಂಕ್ ಮುಷ್ಕರ ಮುಂದೂಡಲಾಗಿದೆ. ಆಲ್ ಇಂಡಿಯಾ ಬ್ಯಾಂಕ್ ಎಂಪ್ಲಾಯೀಸ್ ಅಸೋಸಿಯೇಷನ್ ಈ ವಿಷಯವನ್ನು ಖಚಿತಪಡಿಸಿದೆ. ಇಂಡಿಯನ್ ಬ್ಯಾಂಕ್ಸ್ ಅಸೋಸಿಯೇಷನ್ ಜೊತೆಗಿನ ಒಪ್ಪಂದದ ನಂತರ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಮುಷ್ಕರಕ್ಕೆ ಸಂಬಂಧಿಸಿದ ವಿಷಯಗಳ ಕುರಿತು ಇಂಡಿಯನ್ ಬ್ಯಾಂಕ್ಸ್ ಅಸೋಸಿಯೇಷನ್ ಮತ್ತು ಯುನೈಟೆಡ್ ಫೋರಂ ಆಫ್ ಬ್ಯಾಂಕ್ ಯೂನಿಯನ್ಸ್ ನಡುವೆ ನಿನ್ನೆ ರಾತ್ರಿ ನಡೆದ ಸಭೆಯ ನಂತರ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ಎಐಬಿಇಎ ಸಾಮಾಜಿಕ ಜಾಲತಾಣದಲ್ಲಿ ತಿಳಿಸಿದೆ. ತಿರುವನಂತಪುರದಲ್ಲಿ ನಿನ್ನೆ ರಾತ್ರಿ ನಡೆದ ವೆಸ್ಟ್ ಇಂಡೀಸ್ ವಿರುದ್ದದ ಸರಣಿಯ ಮೊದಲ ಪುರುಷರ ಏಕದಿನ ಕ್ರಿಕೆಟ್ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಮತ್ತು ಶುಭ್ಮನ್ ಗಿಲ್ ಅವರ ಆಕರ್ಷಕ ಶತಕಗಳ ನೆರವಿನಿಂದ ಭಾರತ ವೆಸ್ಟ್ ಇಂಡೀಸ್ ವಿರುದ್ದ 8 ವಿಕೆಟ್ಗಳ ಭರ್ಜರಿ ಜಯ ಸಾಧಿಸಿತು. ವೆಸ್ಟ್ ಇಂಡೀಸ್ ನೀಡಿದ್ದ 296 ರನ್ಗಳ ಗುರಿ ಬೆನ್ನಟ್ಟಿದ ಭಾರತ 41.4 ಓವರ್ಗಳಲ್ಲಿ 2 ವಿಕೆಟ್ ನಷ್ಟಕ್ಕೆ 300 ರನ್ ಗಳಿಸುವ ಮೂಲಕ 3 ಪಂದ್ಯಗಳ ಏಕದಿನ ಸರಣಿಯಲ್ಲಿ 1-0 ಮುನ್ನಡೆ ಸಾಧಿಸಿತು. ವಿರಾಟ್ ಕೊಹ್ಲಿ 139 ರನ್ಗಳೊಂದಿಗೆ ಅಜೇಯರಾಗಿ ಉಳಿದರೆ ನಾಯಕ ಶುಭ್ಮನ್ ಗಿಲ್ ಕೂಡ 110 ರನ್ ಗಳಿಸುವ ಮೂಲಕ ಗುರಿ ತಲುಪಲು ಪ್ರಮುಖ ಪಾತ್ರ ವಹಿಸಿದರು. ಇದು ವಿರಾಟ್ ಕೊಹ್ಲಿ ಅವರ ಏಕದಿನ ಕ್ರಿಕೆಟ್ನ 55ನೇ ಶತಕವಾಗಿದೆ. ಅಲ್ಲದೆ ಈ ಇನ್ನಿಂಗ್ಸ್ನಲ್ಲಿ 15,000 ಏಕದಿನ ರನ್ಗಳ ಮೈಲಿಗಲ್ಲನ್ನು ತಲುಪುವ ಮೂಲಕ ಸಚಿನ್ ತೆಂಡೂಲ್ಕರ್ ನಂತರ ಈ ಸಾಧನೆ ಮಾಡಿದ 2ನೇ ಭಾರತೀಯ ಕ್ರಿಕೆಟರ್ ಎನಿಸಿಕೊಂಡರು. ಇದಕ್ಕೂ ಮೊದಲು ವೆಸ್ಟ್ ಇಂಡೀಸ್ ನಿಗದಿತ 50 ಓವರ್ಗಳಲ್ಲಿ 7 ವಿಕೆಟ್ಗೆ 295 ರನ್ ಗಳಿಸಿತು. ಜಸ್ಟಿನ್ ಗ್ರೀವ್ಸ್ 101 ರನ್ಗಳೊಂದಿಗೆ ಗರಿಷ್ಠ ಸ್ಕೋರ್.

ಎನಿಸಿಕೊಂಡರೆ ಜಾನ್ ಕೇಂಬೆಲ್ 62 ರನ್ ಗಳಿಸಿದರು. ಭಾರತದ ಪರ ಕುಲ್ದೀಪ್ ಯಾದವ್ 4 ವಿಕೆಟ್ ಪಡೆದರೆ ಪ್ರಸಿದ್ ಕೃಷ್ಣ 2 ವಿಕೆಟ್ ಪಡೆದರು. ನಿತೀಶ್ ಕುಮಾರ್ ರೆಡ್ಡಿ 1 ವಿಕೆಟ್ ಪಡೆದರು. ಕುಲ್ದೀಪ್ ಯಾದವ್ ಪಂದ್ಯ ಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. 2026 ಏಷ್ಯನ್ ಗೇಮ್ಸ್ನ ಪುರುಷರ ಕ್ರಿಕೆಟ್ನ ಎರಡನೇ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಭಾರತ ಇಂದು ಆಫ್ಘಾನಿಸ್ತಾನ ತಂಡವನ್ನು ಎದುರಿಸಲಿದೆ. ಪಂದ್ಯ ನಿಶಿನ್ನ ಕರೋಗಿ ಸ್ಪೋರ್ಟ್ಸ್ ಪಾರ್ಕ್ನಲ್ಲಿ ಭಾರತೀಯ ಕಾಲಮಾನ ಪ್ರಕಾರ ಬೆಳಗ್ಗೆ 10:30 ನಡೆಯಲಿದೆ. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿಂದು 2 ದಿನಗಳ ರಾಷ್ಟೀಯ ಕೃಷಿ ಸಮ್ಮೇಳನಕ್ಕೆ ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಚಾಲನೆ. ಭಾರತದ ವಿರುದ್ದ ಭಯೋತ್ಪಾದನೆ ಪ್ರೋತ್ಸಾಹಿಸುವ ಯಾವುದೇ ದೇಶದೊಂದಿಗೆ ಮಾತುಕತೆ ಇಲ್ಲ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಸರ್ಜಿಕಲ್ ಸ್ಟ್ರೈಕ್ ಕಾರ್ಯಾಚರಣೆಗೆ ದಶಕ, ಭಯೋತ್ಪಾದನೆ ವಿರುದ್ದ ಭಾರತದ ದಿಟ್ಟ ಪ್ರತ್ಯುತ್ತರಕ್ಕೆ ಮುನ್ನುಡಿ. ಹಾಗೂ ಏಕದಿನ ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯದಲ್ಲಿ ವೆಸ್ಟ್ ಇಂಡೀಸ್ ವಿರುದ್ದ ಭಾರತಕ್ಕೆ 8 ವಿಕೆಟ್ಗಳ ಭರ್ಜರಿ ಜಯ.

0: ಮಾತುಕತೆ ಇಲ್ಲ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಸರ್ಜಿಕಲ್ ಸ್ಟ್ರೈಕ್ ಕಾರ್ಯಾಚರಣೆಗೆ ದಶಕ, ಭಯೋತ್ಪಾದನೆ ವಿರುದ್ದ ಭಾರತದ ದಿಟ್ಟ ಪ್ರತ್ಯುತ್ತರಕ್ಕೆ ಮುನ್ನುಡಿ. ಹಾಗೂ ಏಕದಿನ ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯದಲ್ಲಿ ವೆಸ್ಟ್ ಇಂಡೀಸ್ ವಿರುದ್ದ ಭಾರತಕ್ಕೆ 8 ವಿಕೆಟ್ಗಳ ಭರ್ಜರಿ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಎಫ್ಎಂ 103.1 ಮೆಗಾಹೆಡ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 7:45:30.
2: ಪರಿಚಯಿಸುತ್ತಿದೆ ಮೈ ಎಲ್ಐಸಿ, ಎಲ್ಐಸಿಯ ನ್ಯೂ ಕಸ್ಟಮರ್ ಆಪ್.
3: ನಿಮ್ಮ ಪಾಲಿಸೀಸ್, ಪೇಮೆಂಟ್ಸ್ ಹಾಗೂ ಕಂಪ್ಲೀಟ್ ಪೀಸ್ ಆಫ್ ಮೈಂಡ್ ಗೆ ಸಿಂಗಲ್ ಪ್ಲಾಟ್ಫಾರ್ಮ್.
2: ಪಾಲಿಸಿ ಅಪ್ಡೇಟ್ಸ್, ರಿವೈವಲ್ ಹಾಗೂ ಪೇಪರ್ಲೆಸ್ ಇ ಕೆವೈಸಿ
3: ಈಗ ಲಭ್ಯವಿದೆ ನಿಮ್ಮ ಸ್ಮಾರ್ಟ್ಫೋನ್ ನಲ್ಲಿ. ಇಂದೇ ಡೌನ್ಲೋಡ್ ಮಾಡಿ ಮೈ ಎಲ್ಐಸಿ. ಎಲ್ಐಸಿ, ಪ್ರತಿ ಕ್ಷಣವೂ ನಿಮ್ಮೊಂದಿಗೆ.
1: ನಿಧನ ಸುದ್ದಿ. 7ನೇ ಹೊಸಕೋಟೆ ಗ್ರಾಮ ಉಪ್ಪುತೋಡು ನಿವಾಸಿ ಕಲ್ಲಂಡ ಮನೆ ದಿವಂಗತ ಅಣ್ಣೂರವರ ಪತ್ನಿ ಕಲ್ಲಂಡ ಬೊಳ್ಳಮ್ಮ, ತವರು ಮನೆ ಗುತ್ತಿಮುಂಡ, ಇವರು ತಮ್ಮ 81ನೇ ವರ್ಷ ಪ್ರಾಯದಲ್ಲಿ ಇಂದು ಬೆಳಗ್ಗೆ ನಿಧನರಾದರು. ಕಲ್ಲಂಡ ಬೊಳ್ಳಮ್ಮ ಇವರ ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನ ಮೃತರ ಸ್ವಗೃಹ 7ನೇ ಹೊಸಕೋಟೆ ಉಪ್ಪುತೋಡುವಿನಲ್ಲಿ ನಡೆಯಲಿದೆ. ಕುಟ್ಟ ಗ್ರಾಮತ್ರ ದುಗ್ಗಂಡ ಪೌತಿ ತಿಮ್ಮಯ್ಯಂಡಮ್ಮವೋ ರಾಜ ದುಗ್ಗಂಡ ನಿನಾಂದು ಮರಣಪಟ್ಟಿತು. ಅರುವ ದಂಡು ಭಯತ್ರ ದುಗ್ಗಂಡ ರಾಜ ಅಂಗಡ ಆಖಿರಿ ಕಾರ್ಯ ಇಂದು ಪೊಲಾಕ ಕುಟ್ಟ ಗ್ರಾಮತ್ರ ಸ್ವಂತ ಮನೆಯಲ್ಲಿ ನಡುಪ. ನಿವೃತ್ತ ಎಎಸ್ಐ ಶ್ರೀ ಎಂ ಸಿದ್ದೇಶ್ ಇವರು ನಿನ್ನೆ ಮಧ್ಯಾಹ್ನ 12 ಗಂಟೆಗೆ ನಿಧನರಾದರು. ಶ್ರೀ ಎಂ ಸಿದ್ದೇಶ್ ಇವರ ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನ 12 ಗಂಟೆಗೆ ಹಾರಂಗಿಯಲ್ಲಿ ನಡೆಯಲಿದೆ. ಮೂಲತ ನಾಪೊಕ್ಲು ಕೊಯ್ಯಂಗೇರಿ ನಿವಾಸಿ ಇಕ್ಕ ಕೆಆರ್ ಪುರಂ ಬೆಂಗಳೂರು ವಾಸೆಂಜ ಮುಕ್ಕಾಟಿರ ಪೊನ್ನಪ್ಪ ರಾಜ ನಿನಾಂದಪೈಟು ಮರಣಪಟ್ಟಿತ್ತು. 76 ಬಯತ್ರ ಮುಕ್ಕಾಟಿರ ರಾಜ ಪೊನ್ನಪ್ಪ ಎಣ ಅಕಿರಿ ಕಾರ್ಯ ಇಂದು ಮಜ್ಜಣ ಬೆಂಗಳೂರು ಕಲ್ಪಳ್ಳಿ ಕ್ರಿಮಿಟೋರಿಯಂಲು ನಡಪಂದು ಹೊಕ್ಕಕಾರ ಅರಿಸಿಡಿತು.
4: ಏನಮ್ಮ ಮದುವೆಗೆ ಬರೀ ಚಿನ್ನದ ಒಡವೆ ಮಾತ್ರ ತಗೊಂಡಿದ್ಯಾ? ನನ್ಗೊಂದ್ ಡೈಮಂಡ್ ನೆಕ್ಲೆಸ್ ಬೇಕೇ ಬೇಕು.
5: ಖಂಡಿತ ಐಶೋ, ತೆಕ್ಕೊಡ್ತೀನಿ. ಮುಳಿಯಾದಲ್ಲಿ ಆಗಸ್ಟ್ 28ರಿಂದ ಸೆಪ್ಟೆಂಬರ್ 30ರವರೆಗೆ ಡೈಮಂಡ್ ಫೆಸ್ಟ್ ನಡೀತಾ ಇದೆ. ಅಲ್ಲಿ ವೆರೈಟಿ ಡಿಸೈನ್ಸ್ ನ ಡೈಮಂಡ್ ಆರ್ನಮೆಂಟ್ ಸಿಗುತ್ತೆ. ಚಿನ್ನ ಅಲ್ಲೇ ತಗೊಂಡಿದ್ದು, ಡೈಮಂಡ್ ನೆಕ್ಲೆಸ್ ಕೂಡ ಅಲ್ಲಿಂದಲೇ ತಗೊಳ್ಳೋಣ.
4: ವಾವ್, ಥ್ಯಾಂಕ್ ಯು ಸೋ ಮಚ್ ಅಮ್ಮ.
6: ನಮ್ಮೂರಿನ No.1 ಡೈಮಂಡ್ ಮಾರಾಟ ಮಳಿಗೆ ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
7: ಬಿಟ್ಟಂಗಾಲದ ಗ್ರೀನ್ಸ್ ಫರ್ನಿಚರ್ನ ಫಸ್ಟ್ ಇಯರ್ ಆನಿವರ್ಸರಿ ಆಫರ್ ಇನ್ನು ಕೆಲವು ದಿನಗಳು ಮಾತ್ರ ಲಭ್ಯವಿದ್ದು, ನಿಮ್ಮ ಮನೆಗೆ ಬೇಕಾದ ಸುಂದರ ಫರ್ನಿಚರ್ಗಳನ್ನು ಖರೀದಿಸಲು ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ. ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯ, ಫ್ರೀ ಹೋಮ್ ಡೆಲಿವರಿ. ಗ್ರೀನ್ಸ್ ಫರ್ನಿಚರ್, ಬಾಳುಗೋಡು ಜಂಕ್ಷನ್, ಬಿಟ್ಟಂಗಾಲ.
8: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ.
9: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮಾರಪೇಟೆ ಹಾಗೂ ಕುಶಾಲನಗರದಲ್ಲಿ.
8: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಪವನ್ 9606017186.
10: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಫೆಸ್ಟಿವಲ್ ಸ್ಪೆಷಲ್ ಡಿಸ್ಕೌಂಟ್ ಸೇಲ್. ಎಲ್ಇಡಿ ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಮಿಕ್ಸಿ, ಗ್ಯಾಸ್ ಸ್ಟೌಗಳ ಎಕ್ಸ್ಚೇಂಜ್ ಆಫರ್.
11: 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಲಭ್ಯ. ಅಪ್ ಟು 40% ಕ್ಯಾಶ್ ಬ್ಯಾಕ್.
10: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
12: ರೀ, ಒಂದ್ ವಾರದಿಂದ ಕರೆಂಟ್ ಇಲ್ಲ. ವಾಷಿಂಗ್ ಮಿಷಿನ್, ಯುಪಿಎಸ್ ಯಾವ್ದು ವರ್ಕ್ ಆಗ್ತಾ ಇಲ್ಲ. ಜನರೇಟರ್ ತಗೊಂಡ್ಬಿಡೋಣವಾ?
9: ಮಡಿಕೇರಿಯ ಭಾರತ್ ಹೋಂಡಾದಲ್ಲಿ ಪ್ರಸಿದ್ಧ ಹೋಂಡಾ ಕಂಪನಿಯ ಜನರೇಟರ್ ತಗೊಳ್ಳೋಣ. 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯನೂ ಇದೆ.
13: ಖರೀದಿಸಲು ಬನ್ನಿ ಭಾರತ್ ಹೋಂಡಾ, ಹಿಲ್ ರೋಡ್, ಮಡಿಕೇರಿ ಮತ್ತು ಮಿಕ್ಸಿ ವರ್ಲ್ಡ್, ಗೋಣಿಕೊಪ್ಪಲ್.
10: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಕುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ.
14: 300ಕ್ಕೂ ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್.
15: ಸಿಜೆ ಬಿಲ್ಡ್ವೇರ್ ಬೈಲಕುಪ್ಪೆ, ಕುಶಾಲ್ ನಗರ, ಆಲ್ಸೋವಾರ್, ಎರಿಟಿ, ಕಣ್ಣು, ಚಿರುಪುಯ, ಬೆಳ್ಳರಿಕುಂಡ್, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
16: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಗೋಣಿಕೊಪ್ಪಲು, ಪಿರಿಯಾಪಟ್ಟಣ.
17: ಎಷ್ಟೊತ್ತಿನಿಂದ
18: ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
19: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
18: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
19: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದ್ಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ ಇಎಂಐ ಮೂಲಕ ಕೊಟ್ರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
18: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900901282.

0: ಕೊರಗರಹಳ್ಳಿಯ ಎಕೆ ಫರ್ನಿಚರ್ ನಲ್ಲಿ ನಿಮ್ಮ ಮನೆಗೆ ಬೇಕಾದ ಅಂತ ಚಂದದ ಫರ್ನಿಚರ್ ಗಳು ಹೋಲ್ಸೇಲ್ ಹಾಗೂ ರೀಟೇಲ್ ರೇಟ್ ನಲ್ಲಿ. ಸುಲಭ ಕಂತಿನ ಇಎಂಐ, ಲೈಫ್ ಟೈಮ್ ವಾರಂಟಿ, ಕೊಡಗಿನಾದ್ಯಂತ ಫ್ರೀ ಹೋಮ್ ಡೆಲಿವರಿ, ಟೀಕುಡ್ ನ ಡೋರ್ ಹಾಗೂ ವಿಂಡೋಗಳು ಲಭ್ಯವಿದೆ. ಎಲ್ಲಾ ರೀತಿಯ ಇಂಟೀರಿಯರ್ ವರ್ಕ್ ಮಾಡಿಕೊಳ್ಳಲಾಗುವುದು. ಎಕೆ ಫರ್ನಿಚರ್, ಬಿಎಂ ರೋಡ್, ಕೊರಗರಹಳ್ಳಿ.
1: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು
2: ಅದ್ವೈತ್ ಹ್ಯುಂಡೈ, ಸ್ಟೇಟ್ ಆಫ್ ಆರ್ಟ್ ಫೆಸಿಲಿಟಿ ಇರುವ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಕುಶಾಲನಗರದಲ್ಲಿ. ಬೆಸ್ಟ್ ಆಫರ್ ಹಾಗೂ ಎಕ್ಸಲೆಂಟ್ ಸರ್ವಿಸ್ ಗಾಗಿ ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈಗೆ ಭೇಟಿ ಕೊಡಿ. ಟೆಸ್ಟ್ ಡ್ರೈವ್ ಹಾಗೂ ಸರ್ವಿಸ್ ಬುಕಿಂಗ್ ಗಾಗಿ ಕಾಲ್ ಮಾಡಿ 9606076450.
3: ಸುದ್ದಿ ಸಮಾಚಾರ ಓದಿನಳು ಮಂಡವಂಡ ಹರ್ಷಿತ್ ಪೊನ್ನಪ್ಪ. ಕೊಡಗರ ಪವಿತ್ರ ಕ್ಷೇತ್ರನ ಶ್ರೀ ತಲಕಾವೇರಿ ತುಲಾ ಸಂಕ್ರಮಣ ನಮ್ಮೆರ ಮಾರಿಪತ್ತು ಜಿಲ್ಲಾಡಳಿತ ಪೂರ್ವ ತಯಾರಿ ಓರ್ಕಡೆ ಅಚಿಂಗಿ ತಿಂಗಕೋರು ಮೊಟ್ಟು ತಲಕಾವೇರಿಕ್ಕು ನಣ್ಣೋ ಕಾವೇರಿ ಭಕ್ತಂಗಡ ಕೂಟ ತುಂಜ ಇಡೀ ಕ್ಷೇತ್ರ ವ್ಯಾಪ್ತಿಲು ನಿನಂದು ಮನಾರ ಆಂದೋಲನ ನಡೆತುಚಿ. ಜಿಲ್ಲೆರ ಬೋರೆ ಬೋರೆ ಜಾಗತುಂಜ ಸುಮಾರು 500 ಅವರ ಭಕ್ತಾದಿಯ ಬಂದಿತ್ತು ಮನಾರ ಕಾರ್ಯ ಮಾಡೋಣ ಮೂಲಕ ತಂಗಡ ಕರ್ತವ್ಯ ಮಾಡುಚಿ. ಈ ಸಂಘಟನೆ ನಮ್ಮೆರ ಸಂದರ್ಭದಲ್ಲಿ ಮನಾರ ಕಾರ್ಯತ್ನ ಕೈಂಜ ಅಂಜಿ ಕಾಲ ತುಂಜ ಮಾಡಿ ಬಂದಿತ್ತು. ವಿಶ್ವ ಪ್ರವಾಸೋದ್ಯಮ ನಾಡರ ಮರಿಪತ್ತು ಜಿಲ್ಲಾಡಳಿತ ಪ್ರವಾಸೋದ್ಯಮ ಇಲಾಖೆ ಪ್ರವಾಸೋದ್ಯಮ ಪಾಲುದಾರಂಗ ಕೂಡಣಕ್ಕೆ ಬೋರೆ ಬೋರೆ ಸಂಘ ಸಂಸ್ಥೆ ಕಾಲೇಜ್ ವಿದ್ಯಾರ್ಥಿಗಳುಂಡು ಮಡಿಕೇರಿಲು ಮನಾರ ಅಭಿಯಾನ ನಡೆತುಚಿ. ನಗರದ ರಾಜ್ಯ ಸೀಟ್ ಗದ್ದಿಗೆ ಓಂಕಾರೇಶ್ವರ ತಿರಿಕೆ ಕೂಡಣಕ್ಕೆ ಸುತ್ತಮುತ್ತಲ ಪ್ರದೇಶದಲ್ಲೂ ಇಂಜ ಕಾಟತ್ ನಡೆದಿತ್ತು ಮನಾರ ಅಭಿಯಾನ ನಡೆತುಚಿ. ರೋಟ್ರಿ ಹೋಮ್ಸ್ಟೇ ಅಸೋಸಿಯೇಷನ್, ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜು, ಕೊಡಗು ಅಭಿವೃದ್ಧಿ ಸಮಿತಿ, ಚೇಂಬರ್ ಆಫ್ ಕಾಮರ್ಸ್ ಕೂಡಣಕ್ಕೆ ಬೋರೆ ಬೋರೆ ಸಂಘಟನೆಯ ಸಹಕಾರತ್ತು ಮನಾರ ಕಾರ್ಯ ನಡೆದಿತ್ತು. ಮಡಿಕೇರಿ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜರ ಎನ್ಸಿಸಿ ಎನ್ಎಸ್ಎಸ್ ಪಿಂಯ ವೈಆರ್ಸಿ ಘಟಕತ್ರ ಕೂಡಿಕೊಟ್ಟು ವಿಪತ್ತು ನಿರ್ವಹಣಾ ತರಬೇತಿ ಕಾರ್ಯಕ್ರಮ ನಡೆದಿತ್ತು. ಕಾರ್ಯಕ್ರಮತ್ರ ಮುಖ್ಯ ಬಿಂದುವಾಯಿತು. ಎನ್ಡಿಆರ್ಎಫ್ರ ಇನ್ಸ್ಪೆಕ್ಟರ್ ಪ್ರದೀಪ್ ಕುಮಾರ್ ಎಂಗ ಕೂಡಿ ಅಡಿತು ವಿದ್ಯಾರ್ಥಿಗೂ ಪಿಂಯ ಸ್ವಯಂ ಸೇವಕಂಕು ವಿಪತ್ತು ನಿರ್ವಹಣೆ ಪಿಂಯ ರಕ್ಷಣಾ ಕಾರ್ಯತ್ರ ಮೀದ ಮಾಹಿತಿ ಕೊಡ್ತಿತ್ತು. ಎನ್ಡಿಆರ್ಎಫ್ ತಂಡ ಬೋಂಡಿನ ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಕ್ಷಣಾ ಕಾರ್ಯಕ್ಕೆ ಕೂಡಿ ಆಡಿತು. ಸುಮಾರು 20 ಸಂದರ್ಭದಲ್ಲಿ ಜೀವತ್ನ ಕಾತು ರಕ್ಷಣೆ ಮಾಡಿತು ಎಂದು ಅಣ್ಣುಚಿ. ವಿದ್ಯಾರ್ಥಿಯ ಪಿಂಯ ಸ್ವಯಂ ಸೇವಕಂಗ ಬೋಂಡಿನ ತರಬೇತಿ ಪಡೆದಿತ್ತು. ಎನ್ಡಿಆರ್ಎಫ್ ಪಿಂಯ ಬೋರೆ ರಕ್ಷಣಾ ತಂಡ ಹತ್ರ ಕೂಡ ಕೈಗೂಟಿತು. ವಿಪತ್ತು ಸಂದರ್ಭದಲ್ಲಿ ರಕ್ಷಣಾ ಕಾರ್ಯದಲ್ಲಿ ಸಹಕಾರ ಮಾಡುವ ಮೂಲಕ ಸಮಾಜಕ್ಕೆ ಸೇವೆ ಸಲ್ಲಿಸೋಣ ಎಂದು ಹೆಂಗ ಅಣ್ಣುಚಿ. ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ರಾಧನೆಂಜ ಅದ್ವೈತ್ ಹ್ಯುಂಡೈ ಕಾರ್ ಶೋರೂಮ್ ಮಡಿಕೇರಿಯಲ್ಲಿ ಇಂದು ಪೊಲಕ 10 ಗಂಟೆಂಜ ಮಜಾನ 1 ಗಂಟೆಗತನೆ ನೇರ ಸಂದರ್ಶನ ಆಯೋಜನೆ ಮಾಡಿತು. ಎಸ್ಎಸ್ಎಲ್ಸಿ, ಪಿಯುಸಿ ಪದವಿ ಪಿಂಯ ಸ್ನಾತಕೋತ್ತರ ಪದವಿ ವಿದ್ಯಾರ್ಹತೆ ಪಡೆದಿತ್ತುಳ್ಳ ಅಭ್ಯರ್ಥಿಯ ಅರ್ಹಂಗಳಾಯ್ತಿಪ್ಪ 18:35 ಬಯತುರುಳರ ಅಭ್ಯರ್ಥಿಯ ತಂಗಡ ಒತ್ತ ದಾಖಲೆಯೊಡೆ ಹಾಜರಪ್ಪನಕ್ಕೆ ಜಿಲ್ಲಾ ಉದ್ಯೋಗಾಧಿಕಾರಿ ಅರ್ಚಿಟಿತು. ಅವರ ಮಾಹಿತಿಗೆ ಜಾಬ್ ಕೋಆರ್ಡಿನೇಟರ್ 8860 ಇಂಗಳ ಸಂಪರ್ಕ ಮಾಡಲು ಒಂದು ಜಿಲ್ಲಾ ಉದ್ಯೋಗಾಧಿಕಾರಿ ಅರ್ಚಿಟಿತು. ಜಪಾನ್ಲಿ ನಡೆದಿರುವ ಏಷ್ಯನ್ ಗೇಮ್ಸ್ ಕಳಿಕೂಟತ್ರ ಸ್ಕ್ವಾಶ್ ಕಳಿಲು ಮೂಲತಃ ಕೊಡಗು ಕಾರಳನ ಕುಟುಂಡ ಜೋಶ್ನಾ ಚಿನ್ನಪ್ಪ ಎಂಗ ಮಿಕ್ಸ್ ಡಬಲ್ಸ್ ವಿಭಾಗದಲ್ಲಿ ಕಚ್ಚಿದ ಪದಕ ಪಡೆದಿತ್ತು. ಗೋಣಿಕೊಪ್ಪ ಕೈಕೇರಿ ಕಾರಳನ ರಾಷ್ಟ್ರ ಪ್ರಶಸ್ತಿ ಪಡೆದ ಮೊನ್ನಡ ರಶಿಕಾ ಈರಪ್ಪ ಎಂಗ ಚೈನಾತ್ರ ಶಾಂಘಾಯ್ಲಿ ನಡೆದ ಸ್ಕಿಲ್ಸ್ ಒಲಿಂಪಿಕ್ಸ್ ಹಿಂದೆ ಕಳಿ ಪಡೆದಿತ್ತುಳ್ಳ ವರ್ಲ್ಡ್ ಸ್ಕಿಲ್ಸ್ ಪೈಪೋಟಿ ದಂಡ 26 ಭಾರತತ್ರ ಪರ ತಜ್ಞಗಳಾಯಿತು ಪಿಂಯ ತೀರ್ಪುಗಾರಂಗಳಾಯಿತು ಕೂಡಿ ಆಡಿತು. ಇಂಟೆಲಿಜೆಂಟ್ ಸೆಕ್ಯೂರಿಟಿ ಟೆಕ್ನಾಲಜಿ ವಿಭಾಗದಲ್ಲಿ ಭಾರತತ್ನ ಪ್ರತಿನಿಧಿಸಿಟ್ಟ ರಶಿಕಾ ಎಂಗ ತಜ್ಞಂಗ ಪಿಂಯ ಅಂತಾರಾಷ್ಟ್ರೀಯ ತೀರ್ಪುಗಾರ ಮಂಡಳಿಯ ಸದಸ್ಯಂಗ ಆಯಿತು ಕಾರ್ಯನಿಸಿತು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಪೊಮ್ಮಕ್ಕಡ ಪಿಂಯ ಮಕ್ಕಳ ಅಭಿವೃದ್ಧಿ ಇಲಾಖೆ, ಜಿಲ್ಲಾ ಕಾನೂನು ಸೇವೆ ಪ್ರಾಧಿಕಾರ, ಪೆರಿಯ ನಾಗರಿಕಂಗಡ ಸ್ವಯಂ ಸೇವಾ ಸಂಸ್ಥೆ ಪಿಂಯ, ವಿಕಲಚೇತನಗಡ ಪಿಂಯ, ಪೆರಿಯ ನಾಗರಿಕ ಸಬಲೀಕರಣ ಇಲಾಖೆ ರಾಧನೆಂಜ ದೀರ್ಘಾಯುಷ್ಯದ ಯುಗ ಸುದೀರ್ಘ ಜೀವನಕ್ಕಾಗಿ ಜೀವನ ಕ್ರಮಗಳ ಮರುಚಿಂತನೆ ಎಂದು ಘೋಷವಾಕ್ಯ ತಡಿಲು ವಿಶ್ವ ಪೆರಿಯ ನಾಗರಿಕಂಗಡ ನಾಳಿನ ಅಕ್ಟೋಬರ್ 1 ಪೊಲಕ 10:30 ನಗರತ್ರ ಶಿಶು ಕಲ್ಯಾಣ ಸಂಸ್ಥೆಯಲ್ಲಿ ನಡಪ. ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವಂಗಳಾದ ಪಿಎಂ ನರೇಂದ್ರ ಸ್ವಾಮಿ, ಪೆರಿಯ ಸಿವಿಲ್ ನ್ಯಾಯಾಧೀಶಂಗ ಪಿಂಯ, ಜಿಲ್ಲಾ ಕಾನೂನು ಸೇವೆ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಶುಭಾ, ಶಾಸಕಂಗಳಾದ ಡಾ ಮಂತರ್ಗೌಡ, ಮುಖ್ಯಮಂತ್ರಿಯರ ರಾಜಕೀಯ ಕಾರ್ಯದರ್ಶಿ ಪಿಂಯ, ಶಾಸಕಂಗಳಾದ ಅಜ್ಜಿಕುಟೀರ ಎಸ್ ಪೊನ್ನಣ್ಣ, ಸಂಸದ ಯದುವೀರ್ ಒಡೆಯರ್ ಕೂಡಣಕ್ಕೆ ಮುಖ್ಯಪಟ್ಟವು ಕೂಡಿಯಾಡುವ. ವಿರಾಜಪೇಟೆಂಜ ಗೋಣಿಕೊಪ್ಪಕ್ಕೆ ಸಂಪರ್ಕ ಕೊಡಪನತ್ತ ಮೇನ್ ರೋಡ್ ರಬಳಿಚೆ ಕಾಮಗಾರಿಗೆ ಶಾಸಕ ಪಿಂಯ, ಮುಖ್ಯಮಂತ್ರಿಯರ ರಾಜಕೀಯ ಕಾರ್ಯದರ್ಶಿ ಅಜ್ಜಿಕುಟೀರ ಎಸ್ ಪೊನ್ನಣ್ಣ ಎಂಗ ಭೂಮಿ ಪೂಜೆ ನೆರವೇರಿಸಿಟ್ಟು. ಈ ನೇರತ್ತು ತಕ್ಕ ಬಂದ ಅವು ಎಕ್ಕಲು 1000 ಜನ ಪಿಂಯ ವಾಹನ ಒಡಿಕಳಿಪ ಮೇನ್ ರೋಡ್ ರ ನಲ್ಲ ಗುಣಮಟ್ಟಕ್ಕೆ ಅಭಿವೃದ್ಧಿ ಮಾಡುವ ಉದ್ದೇಶ ತುಂಜ 1.32 crore ಅನುದಾನತ್ಲು ಕಾಮಗಾರಿ ಶುರುವಾಪಂದು ಅರಿಚಿಟ್ಟು. ವಾಹನ ಸವಾರಂಗ ಪಿಂಯ ಸಾರ್ವಜನಿಕಂಕು ಚಾಯೋಡೆ ಪಿಂಯ ಸುರಕ್ಷಿತ ಸಂಚಾರ ವ್ಯವಸ್ಥೆ ಕೊಡಪದು ಸರ್ಕಾರದ ಉದ್ದೇಶ ಆಯ್ತು. ಆಪಚಕ ಬಿರಿಯ ಕಾಮಗಾರಿ ಶುರುವಾಪ ರೋಡ್ ಕೆಲಸತ್ರ ನೇರತ್ತು ಸಾರ್ವಜನಿಕಂಗ ಬೋಂಡಿಯನ್ನು ಸಹಕಾರ ಕೊಡ್ಕೊಂಡು ಮನವಿ ಮಾಡಿಚಿ. ಬಪ್ಪಕಾಲ ನಡಪನತ್ತು ಅಜ್ಜಿಕುಟೀರ ಹಾಕಿ ನಮ್ಮ ಆಯೋಜನೆಗೆ ಸಂಬಂಧಪಟ್ಟನಕ್ಕೆ ಮುಂಬುಲು ಸಭೆ ವಿರಾಜಪೇಟೆಯಲ್ಲಿ ನಡೆದತ್ತು. ಶಾಸಕ ಅಜ್ಜಿಕುಟೀರ ಎಸ್ ಪೊನ್ನಣ್ಣಯ್ಯಂಗಡ ಮನೆಯ ಕಚೇರಿಯಲ್ಲಿ ನಡೆದ ಸಭೆಯಲ್ಲಿ ಹಾಕಿ ಕಳಿಕೂಟದ ರೂಪುರೇಷ ಕಾರ್ಯಕ್ರಮದ ಆಯೋಜನೆ ಪಿಂಯ ಕಳಿಕೂಟತ್ನ ಯಶಸ್ವಿ ಐತಿ ನಡೆದುಕೊಂಡ ಮೀದ ಚರ್ಚೆ ನಡೆದತ್ತು.

0: பர்முச்சாய் கூட்டம் போர போர சமித்திர ரச்சனை சமித்திர ஜவாப்தாரி பிஞ்ச உஸ்வாரியட ஐக்கிய கூடனக்கே போர போர விசாரத்திர மீத சர்ச்சை மாடித்து தீர்மானம் எடுத்துண்டது ஈ நேரத்து அஜிக்குட்டிர ஹாக்கி நம்மர அத்தியட்ச அஜிக்குட்டிர எஸ் நாராயண் கரியப்பு ஒக்கக்கார பிஞ்ச முக்கியப்பட்டவு ஹாஜரிஞ்சத்து ಕೊಡಗು ಜಿಲ್ಲೆಯ ಗಾಳಿಬೀಡ್ ಜವಾಹರ್ ನವೋದಯ ವಿದ್ಯಾಲಯದಲ್ಲಿ ದಂಡಾಯತ್ ಇರುವತ್ತೇಳು ಇರುವತ್ತೆಂಟನೇ ಸಾಲಕ್ಕೆ ಕಾಲಿವುಳ್ಳ ಒಂಬತ್ತನೇ ಪಿಂಜ ಪನ್ನೊಂದನೇ ಕ್ಲಾಸ್ ಸೀಟ್ಗೆ ಲ್ಯಾಟ್ರಲ್ ಎಂಟ್ರಿ ಆಯ್ಕೆ ಪರೀಕ್ಷೆಗೆ ಅರ್ಹ ವಿದ್ಯಾರ್ಥಿಗಳುಂಡು ಆನ್ಲೈನ್ರ ಮೂಲಕ ಅರ್ಜಿ ಹಾಕಿತ್ತು. ದಂಡಾಯತ್ ಇರುವತ್ತಾರು ಇರುವತ್ತೇಳನೇ ಶೈಕ್ಷಣಿಕ ಸಾಲ ಕೊಡಗು ಜಿಲ್ಲೆಯ ಮಾನ್ಯತೆ ಪಡೆದ ಸ್ಕೂಲ್ ಎಂಟನೇ ಕ್ಲಾಸ್ಲಿ ಓದಿನುಳ್ಳ ವಿದ್ಯಾರ್ಥಿಯ ಒಂಬತ್ತನೇ ಕ್ಲಾಸ್ರ ಪ್ರವೇಶಕ್ಕೆ ಅರ್ಜಿ ಒಪ್ಪಚೂಡಲು ದಂಡಾಯತ್ ಇರುವತ್ತಾರು ಇರುವತ್ತೇಳನೇ ಶೈಕ್ಷಣಿಕ ಸಾಲ ಕೊಡಗು ಜಿಲ್ಲೆಯ ಮಾನ್ಯತೆ ಪಡೆದ ಸ್ಕೂಲ್ ಹತ್ತನೇ ಕ್ಲಾಸ್ಲಿ ಓದಿನುಳ್ಳ ವಿದ್ಯಾರ್ಥಿಯ ಪನ್ನೊಂದನೇ ಕ್ಲಾಸ್ರ ವಿಜ್ಞಾನ ಪಿಂಜ ವಾಣಿಜ್ಯ ವಿಭಾಗದಲ್ಲಿ ಕಾಲಿವುಳ್ಳ ಸೀಟ್ಗೆ ಅರ್ಜಿ ಒಪ್ಪಚೂಡಲು ಲ್ಯಾಟ್ರಲ್ ಎಂಟ್ರಿ ಆಯ್ಕೆ ಪರೀಕ್ಷೆ ದಂಡಾಯತ್ ಇರುವತ್ತೇಳು ಏಪ್ರಿಲ್ ಪತ್ತಂಗ ನಡಪ ಆನ್ಲೈನ್ ಅರ್ಜಿ ಒಪ್ಪಚೂಡಕ್ಕೆ ದಂಡಾಯತ್ ಇರುವತ್ತಾರಂಡ ಸೆಪ್ಟೆಂಬರ್ ಮುಪ್ಪದು ಆಕೇರಿ ನಾಳಂಕೆ ಆಯ್ತಿಪ್ಪ ವಿವರ ಮಾಹಿತಿಗೆ ಒಂಬತ್ತು ನಾಲ್ಕು ನಾಲ್ಕು ಎಂಟು ದಂಡು ಒಂದು ಅಂಜಿ ಆರು ದಂಡು ಮೂರು ನಂಬರ್ನ ಸಂಪರ್ಕ ಮಾಡುವನಕ್ಕೆ ಗಾಳಿಬೀಡ್ ಜವಾಹರ್ ನವೋದಯ ವಿದ್ಯಾಲಯದ ಪ್ರಿನ್ಸಿಪಲ್ ಅರ್ಜಿಟ್ಟಿತ್ತು. ಇಲ್ಲಿಕ್ಕೆ ಪೊಲಕತ್ರ ಸುದ್ದಿ ಸಮಾಚಾರ ತಿಂದತ್ತು.
1: ಸುದ್ದಿ ಸಮಾಚಾರ ಕೇಳಿದಿರಿ ಪ್ರಾಯೋಜಕರು ಅದ್ವೈತ್ ಹ್ಯುಂಡೈ ಭಾರತದ ಅತಿ ದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಏಕೈಕ ಹ್ಯುಂಡೈ ಕಾರ್ ಡೀಲರ್.
2: ಏನಮ್ಮ ಮದುವೆಗೆ ಬರೀ ಚಿನ್ನದ ಒಡವೆ ಮಾತ್ರ ತಗೊಂಡಿದ್ಯಾ? ನನ್ಗೊಂದ್ ಡೈಮಂಡ್ ನೆಕ್ಲೇಸ್ ಬೇಕೇ ಬೇಕು.
3: ಖಂಡಿತ ಐಶೋ, ತೆಕ್ಕೊಡ್ತೀನಿ. ಮೊಳಿಯಾದಲ್ಲಿ ಆಗಸ್ಟ್ 28ರಿಂದ ಸೆಪ್ಟೆಂಬರ್ 30ರವರೆಗೆ ಡೈಮಂಡ್ ಫೆಸ್ಟ್ ನಡೀತಾ ಇದೆ. ಅಲ್ಲಿ ವೆರೈಟಿ ಡಿಸೈನ್ಸ್ ನ ಡೈಮಂಡ್ ಆರ್ನಮೆಂಟ್ ಸಿಗುತ್ತೆ. ಚಿನ್ನ ಅಲ್ಲೇ ತಗೊಂಡಿದ್ದು, ಡೈಮಂಡ್ ನೆಕ್ಲೇಸ್ ಕೂಡ ಅಲ್ಲಿಂದಲೇ ತಗೊಳ್ಳೋಣ.
2: ವಾವ್, ಥ್ಯಾಂಕ್ ಯು ಸೋ ಮಚ್ ಅಮ್ಮ.
4: ನಮ್ಮೂರಿನ ನಂಬರ್ ಒನ್ ಡೈಮಂಡ್ ಮಾರಾಟ ಮಳಿಗೆ ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
5: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್ ಇರಿಟ್ಟಿ.
6: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
7: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಆನಿವರ್ಸರಿ ಆಫರ್, ವುಡನ್ ಕಾಟ್ ಮತ್ತು 6x5 ಮ್ಯಾಟ್ರೆಸ್ ಗೆ 18,500 ರೂಪಾಯಿ ಮಾತ್ರ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
8: ಗೋಣಿಕೊಪ್ಪಲಿನಲ್ಲಿ ಶುಭಾರಂಭಗೊಂಡಿರುವ P2 ಎಲೆಕ್ಟ್ರಾನಿಕ್ಸ್ ನಲ್ಲಿ ರೆಫ್ರಿಜರೇಟರ್ ಹಾಗೂ ಎಲ್ಇಡಿ ಟಿವಿ ಖರೀದಿಸುವಾಗ ಸ್ಟೆಬಿಲೈಸರ್ ಫ್ರೀ, ಟಾಪ್ ಲೋಡ್ ವಾಷಿಂಗ್ ಮಿಷಿನ್ ನೊಂದಿಗೆ ಕಾರ್ನರ್ ಸ್ಟ್ಯಾಂಡ್ ಫ್ರೀ. P2 ಎಲೆಕ್ಟ್ರಾನಿಕ್ಸ್, ಗೋಣಿಕೊಪ್ಪ.
9: ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಶನ್ ಸಿಟಿ ಇರಿಟ್ಟಿ, ತಲಶೇರಿ, ಕಣ್ಣೂರ್, ಪಯ್ಯನೂರ್, ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ.
10: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
11: ಅದಕ್ಕೆ ತಾನೆ ಇರಿಟ್ಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
10: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟ್ಟಿ.
12: ನಾನ್ ಲಾಸ್ಟ್ ವೀಕ್ ಹೇಳಿದ್ದೆ ಸುನಿತಾ ಫರ್ನಿಚರ್ ನ ಓಣಂ ಆಫರ್ ಬಗ್ಗೆ, ನೀವು ಪರ್ಚೇಸ್ ಮಾಡಿಲ್ಲ ಅಲ್ವಾ? ಆಫರ್ ಮುಗ್ದಿದೆ ಅಂತ ಅನ್ಕೊಂಡ್ರ? ಡೋಂಟ್ ವರಿ, ಆಫರ್ ಈ ಸೆಪ್ಟೆಂಬರ್ 30ರವರೆಗೆ ಇದೆ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಇಎಂಐ ಕೂಡ ಇದೆ. ಗ್ರ್ಯಾಬ್ ದ ಆಫರ್ ನೌ. ಸುನಿತಾ ಫರ್ನಿಚರ್, ಉಳಿಯಲ್, ಎರಿಟಿ, ತಾವಕರ, ಕಣ್ಣೂರ್.
6: ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
13: ಯಾವಾಗ್ಲೂ ಆಯಾಸ, ತಲೆ ಸುತ್ತು, ಪದೇ ಪದೇ ಜ್ವರ ಬರೋದು, ಅಥವಾ ದೇಹದಲ್ಲಿ ಕಾರಣ ಇಲ್ಲದೆ ನೀಲಿ ಕಲೆಗಳು ಕಾಣಿಸ್ತಿವೆಯಾ?
14: ಇವು ನಿಮ್ಮ ರಕ್ತ ಆರೋಗ್ಯದ ಎಚ್ಚರಿಕೆಯ ಸಂಕೇತಗಳು ಆಗಿರಬಹುದು.
15: ಮಣಿಪಾಲ್ ಹಾಸ್ಪಿಟಲ್ಸ್ ಮೈಸೂರಿನ ಹೆಮಟಾಲಜಿ ವಿಭಾಗದಲ್ಲಿ ಡಾಕ್ಟರ್ ಗಿರಿ ಪೂಂಜಾ, ಕನ್ಸಲ್ಟೆಂಟ್ ಹೆಮಟಾಲಜಿ, ಇವರಿಂದ ರಕ್ತಹೀನತೆ, ಬ್ಲಡ್ ಕ್ಯಾನ್ಸರ್, ಬ್ಲಡ್ ಕ್ಲಾಟಿಂಗ್ ಸಮಸ್ಯೆಗಳು ಮತ್ತು ಇತರ ರಕ್ತ ಸಂಬಂಧಿತ ಕಾಯಿಲೆಗಳಿಗೆ ಹಾಗೂ ಬ್ಲಡ್ ಕ್ಯಾನ್ಸರ್ಗೆ ಅನುಭವಿ ವೈದ್ಯರಿಂದ ಸಮಗ್ರ ಪರೀಕ್ಷೆ ಹಾಗೂ ಚಿಕಿತ್ಸೆ ಲಭ್ಯ. ಮಣಿಪಾಲ್ ಹಾಸ್ಪಿಟಲ್ಸ್ ಮೈಸೂರು. For appointments, call 0821-255-000. Save the number. Save

ಶ್ರೋತೃಗಳೇ, ಈ ಬೆಳಿಗ್ಗೆ 8:30ಕ್ಕೆ ಪ್ರಸಾರವಾಗಲಿರುವ ಆಯುಷ್ ವಾಣಿ ಕಾರ್ಯಕ್ರಮದಲ್ಲಿ ಆಯುರ್ವೇದ ಔಷಧಿಗಳ ಸೇವೆಯ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಮಾಹಿತಿ ಇದೆ. 10 ಗಂಟೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಉಸ್ತಾದ್ ಆಮಿರ್ ಖಾನ್ ಅವರ ಗಾಯನವನ್ನು ಆಲಿಸಲಿದ್ದೀರಿ. ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು ಸಮಯ 8 ಗಂಟೆಯಾಗಲಿದೆ. ಇನ್ನು ಕ್ರಮವಾಗಿ ಹಿಂದಿಯಲ್ಲಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ.

0: 8:30 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಆಯುರ್ವೇದ ಔಷಧಿಗಳ ಸೇವನೆಯಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ತಿಳಿಸುತ್ತಾರೆ ಬೆಂಗಳೂರಿನ ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯದ ಫಾರ್ಮಾ ವಿಜಿಲೆನ್ಸ್ ಕೇಂದ್ರದ ಡಾಕ್ಟರ್ ಅಶ್ವಿನಿ ಎಸ್ ಪೈ. ಕೇಳಿ ಆಯುಷ್ವಾಣಿ.
2: ನಮಸ್ಕಾರ. ವೈದ್ಯರು ಸೂಚಿಸಿದ ಆಯುರ್ವೇದ ಔಷಧಿಯನ್ನ ಸರಿಯಾದ ಪ್ರಮಾಣದಲ್ಲಿ, ಸರಿಯಾದ ಸಮಯಕ್ಕೆ, ಹಾಗೆ ಸರಿಯಾದ ಅವಧಿಗೆ ಸೇವಿಸುವುದು ಕೂಡ ಅಷ್ಟೇ ಮುಖ್ಯ. ಇದರಲ್ಲಿ ಯಾವುದಾದ್ರೂ ವಿಷಯದ ಬಗ್ಗೆ ನಿಮಗೆ ಅನುಮಾನ ಇದ್ರೆ ನಿಮ್ಮಷ್ಟಕ್ಕೆ ನಿರ್ಧಾರ ತೆಗೆದುಕೊಳ್ಳದೆ ನಿಮ್ಮ ವೈದ್ಯರನ್ನು ಕೇಳಿ ಸರಿಯಾದ ಮಾಹಿತಿ ಪಡೆದುಕೊಂಡ ನಂತರನೇ ಆಯುರ್ವೇದ ಔಷಧಿಗಳನ್ನ ಸೇವಿಸಿ. ಹಾಗೆ ಯಾವಾಗ್ಲೂ ನಿಮ್ಮ ಪ್ರಿಸ್ಕ್ರಿಪ್ಷನ್, ಮೆಡಿಕಲ್ ರಿಪೋರ್ಟ್ಸ್ ಮತ್ತು ಔಷಧಿಗಳನ್ನ ಸುರಕ್ಷಿತವಾಗಿ ಇಟ್ಕೊಳ್ಳಿ. ಹಾಳಾಗಿರುವ ಅಥವಾ ಬಳಸಲು ಯೋಗ್ಯವಿಲ್ಲದ ಔಷಧಿಗಳನ್ನು ಸರಿಯಾಗಿ ವಿಲೇವಾರಿ ಮಾಡಿ ಮತ್ತು ಔಷಧಿಗಳನ್ನ ಮಕ್ಕಳ ಕೈಗೆ ಸಿಗದಂತೆ ನೋಡ್ಕೊಳ್ಳಿ. ಎರಡನೆಯದು ಸ್ವಯಂ ಚಿಕಿತ್ಸೆ ಅಂದ್ರೆ ಸೆಲ್ಫ್ ಮೆಡಿಕೇಶನ್. ವೈದ್ಯರ ಸಲಹೆಯಂತೆ ನಮ್ಮಷ್ಟಕ್ಕೆ ನಾವೇ ಆಯುರ್ವೇದ ಔಷಧಿಗಳನ್ನ ತೆಗೆದುಕೊಳ್ಳೋದು ಕೂಡ ಅಪಾಯಕಾರಿಯಾಗಬಹುದು. ಯಾರೋ ಹೇಳಿದ್ರು ಅಂತ ಅಥವಾ ನಮ್ಮ ಪರಿಚಯದವರಿಗೆ ಈ ಔಷಧಿ ಚೆನ್ನಾಗಿ ಕೆಲಸ ಮಾಡ್ತು ಅಂತ ಅಥವಾ ಇಂಟರ್ನೆಟ್, ನ್ಯೂಸ್ ಪೇಪರ್, ಜಾಹೀರಾತುಗಳಲ್ಲಿ ನೋಡಿದ್ವಿ ಅಂತ ನಮ್ಮಷ್ಟಕ್ಕೆ ನಾವೇ ಆಯುರ್ವೇದ ಔಷಧಿಗಳನ್ನ ತೆಗೆದುಕೊಳ್ಳೋದು ಸೂಕ್ತವಲ್ಲ. ಯಾಕಂದ್ರೆ ಒಬ್ಬರಿಗೆ ಸೂಕ್ತವಾದ ಆಯುರ್ವೇದ ಔಷಧಿ ಮತ್ತೊಬ್ಬರಿಗೂ ಸಹ ಸೂಕ್ತ ಅಂತ ನಾವು ಹೇಳಕ್ಕೆ ಸಾಧ್ಯ ಇಲ್ಲ. ಹೀಗೆ ಸ್ವಯಂ ಚಿಕಿತ್ಸೆಯಿಂದ ನಾವು ಈಗಾಗಲೇ ಸೇವಿಸುತ್ತಿರುವಂತಹ ಬೇರೆ ಔಷಧಿಗಳ ಜೊತೆ ರಿಯಾಕ್ಷನ್ಸ್ ಆಗಬಹುದು. ಅಷ್ಟೇ ಅಲ್ಲದೆ ಇದು ನಾವು ಅನುಭವಿಸುತ್ತಿರುವ ಅನಾರೋಗ್ಯದ ನಿಜ ಕಾರಣವನ್ನು ಸಹ ಮರೆಮಾಚಬಹುದು ಮತ್ತು ಸರಿಯಾದ ಚಿಕಿತ್ಸೆಯನ್ನ ಪಡೆಯೋಕೆ ವಿಳಂಬ. ಹಾಗಾಗಿ ಸ್ವಯಂ ಚಿಕಿತ್ಸೆ ಮಾಡಿಕೊಳ್ಳದೆ ವೈದ್ಯರ ಸಲಹೆ ಪಡೆದೇನೆ ನೀವು ಆಯುರ್ವೇದ ಔಷಧಿಗಳನ್ನ ಸೇವಿಸಿ. ಮೂರನೆಯದು ಪಂಚಕರ್ಮ. ಪಂಚಕರ್ಮ ಆಯುರ್ವೇದದಲ್ಲಿರುವ ಕೆಲವು ಚಿಕಿತ್ಸಾ ವಿಧಾನಗಳನ್ನ ಒಳಗೊಂಡಿದೆ. ಇವು ಸೂಕ್ತವಾದ ವ್ಯಕ್ತಿಗೆ ಸೂಕ್ತವಾದ ವಿಧಾನವನ್ನು ಆಯ್ಕೆ ಮಾಡಿ ಸರಿಯಾದ ಕ್ರಮದಲ್ಲಿ ಮತ್ತು ಸರಿಯಾದ ರೀತಿಯಲ್ಲಿ ನಡೆಸಿದಾಗ ಬಹಳ ಪ್ರಯೋಜನಕಾರಿಯಾಗಿರುತ್ತೆ. ಆದ್ರೆ ಯಾರೋ ಶಿಫಾರಸು ಮಾಡಿದ್ದಾರೆ ಎಂಬ ಕಾರಣಕ್ಕೆ ಮಾತ್ರ ಪಂಚಕರ್ಮವನ್ನು ಪ್ರಾರಂಭಿಸುವುದು ಸರಿಯಲ್ಲ. ಅರ್ಹ ಆಯುರ್ವೇದ ವೈದ್ಯರಿಂದ ಸರಿಯಾದ ಸಲಹೆ ಪಡೆದು ಪಂಚಕರ್ಮ ನಿಮಗೆ ಸೂಕ್ತವೇ ಅನ್ನೋದನ್ನ ತಿಳಿದು ಚಿಕಿತ್ಸೆಯ ವಿಧಾನ ಮತ್ತು ಅದಕ್ಕೆ ಸಂಬಂಧಿಸಿದ ಇತರ ವಿವರಗಳ ಬಗ್ಗೆಯೂ ವೈದ್ಯರಿಂದ ಸರಿಯಾದ ಮಾಹಿತಿ ಪಡ್ಕೊಳ್ಳಿ. ವೈದ್ಯರು ನಿಮಗೆ ಪಂಚಕರ್ಮ ಚಿಕಿತ್ಸೆಯನ್ನು ಸೂಚಿಸಿದ್ರೆ ಚಿಕಿತ್ಸೆಗೆ ಮುನ್ನ, ಚಿಕಿತ್ಸೆಯ ಸಮಯದಲ್ಲಿ ಮತ್ತು ಚಿಕಿತ್ಸೆಯ ನಂತರ ಅವರು ನೀಡುವ ಸಲಹೆಗಳನ್ನು ತಪ್ಪದೇ ಪಾಲಿಸಿ. ಯಾಕಂದ್ರೆ ಇದನ್ನು ಸರಿಯಾಗಿ ಪಾಲಿಸದಿದ್ರೆ ತೊಡಕುಗಳು ಅಂದ್ರೆ ಕಾಂಪ್ಲಿಕೇಶನ್ಸ್ ಉಂಟಾಗುವ ಸಾಧ್ಯತೆ ಇರುತ್ತೆ. ನಾಲ್ಕನೆಯದಾಗಿ, ಆಯುರ್ವೇದ ಔಷಧಿ, ಪಂಚಕರ್ಮ ಅಥವಾ ಬೇರೆ ಆಯುರ್ವೇದ ಚಿಕಿತ್ಸೆ ಪಡೆಯುವ ಸಂದರ್ಭದಲ್ಲಿ ಯಾವ್ದಾದ್ರೂ ತೊಂದರೆ ಉಂಟಾದ್ರೆ ಏನ್ ಮಾಡಬೇಕು? ನೀವು ಆಯುರ್ವೇದ ಔಷಧಿ ಸೇವಿಸುವಾಗ ಅಥವಾ ಆಯುರ್ವೇದ ಚಿಕಿತ್ಸೆ ಪಡೆಯುವಾಗ ನಿಮಗೆ ಯಾವುದೇ ಹೊಸ ತೊಂದರೆ ಕಂಡು ಬಂದ್ರೆ ಅದನ್ನು ನೀವು ನಿರ್ಲಕ್ಷ್ಯ ಮಾಡಬಾರದು. ಉದಾಹರಣೆಗೆ, ತೀವ್ರ ದೌರ್ಬಲ್ಯ, ಮೂರ್ಛೆ, ವಾಂತಿ, ಉಸಿರಾಟಕ್ಕೆ ತೊಂದರೆ, ತಲೆ ಸುತ್ತು, ಚರ್ಮದ ಮೇಲೆ ದದ್ದು ಅಥವಾ ತುರಿಕೆ, ಮುಖ ಅಥವಾ ತುಟಿಯಲ್ಲಿ ಊತ ಅಥವಾ ಬೇರೆ ಯಾವುದೇ ಹೊಸ ಮತ್ತು ಅಸಾಮಾನ್ಯ ಲಕ್ಷಣ ಕಂಡು ಬಂದ್ರೆ ತಕ್ಷಣ ನಿಮ್ಮ ವೈದ್ಯರಿಗೆ ತಿಳಿಸಿ. ತೊಂದರೆ ಸಣ್ಣದಾದ್ರೂ ಸಹ ಅದರ ಬಗ್ಗೆ ವೈದ್ಯರಿಗೆ ನೀವು ತಿಳಿಸೋದು ಒಳ್ಳೆಯದು. ವೈದ್ಯರಿಗೆ ಮಾಹಿತಿ ನೀಡುವಾಗ ಯಾವ ಆಯುರ್ವೇದ ಔಷಧಿಯನ್ನ ಎಷ್ಟು ಪ್ರಮಾಣದಲ್ಲಿ ಯಾವಾಗ ಸೇವಿಸಿದ್ದೀರಾ, ಹಾಗೆ ಯಾವ ತೊಂದರೆ ಉಂಟಾಯಿತು ಅನ್ನೋದನ್ನ ಸರಿಯಾಗಿ ತಿಳಿಸಬೇಕು. ನೀವು ಬೇರೆ ಯಾವ ಔಷಧಿ, ಪೂರಕಗಳು, ಮನೆ ಮದ್ದು ಹಾಗೂ ಪಥ್ಯವನ್ನ ಸೇವಿಸ್ತಿದ್ದೀರಾ ಅಂತ ಸಹ ತಿಳಿಸಬೇಕು. ಈ ಮಾಹಿತಿ ನಿಮ್ಮ ತೊಂದರೆಗೆ ಕಾರಣ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಮತ್ತೆ ನಿಮಗೆ ಸೂಕ್ತವಾದ ಚಿಕಿತ್ಸೆ ನೀಡಕ್ಕೆ ವೈದ್ಯರಿಗೆ ಸಹಾಯ ಮಾಡುತ್ತೆ. ಕೊನೆಯದಾಗಿ, ಸಂಕ್ಷಿಪ್ತವಾಗಿ ಹೇಳಬೇಕು ಅಂದ್ರೆ, ಆಯುರ್ವೇದ ಔಷಧಿಯನ್ನು ತೆಗೆದುಕೊಳ್ಳುವ ಮೊದಲು ಅದರ ಬಗ್ಗೆ ಮಾಹಿತಿ ಪಡ್ಕೊಳ್ಳಿ. ಯಾವುದೇ ಅನುಮಾನ ಇದ್ರೂ ಸಹ ನಿಮ್ಮ ವೈದ್ಯರನ್ನು ಕೇಳಿ. ಚಿಕಿತ್ಸೆ ಪಡೆಯುವಾಗ ಯಾವ್ದಾದ್ರೂ ತೊಂದರೆ ಕಂಡು ಬಂದ್ರೆ ಅದನ್ನು ನಿರ್ಲಕ್ಷ್ಯ ಮಾಡದೆ ನಿಮ್ಮ ವೈದ್ಯರಿಗೆ ತಿಳಿಸಿ. ನಿಮ್ಮ ಒಂದು ಪ್ರಶ್ನೆ, ಒಂದು ವರದಿ ಆಯುರ್ವೇದ ಔಷಧಿಗಳ ಸುರಕ್ಷತೆಯನ್ನು ಹಾಗೂ ಪೇಷಂಟ್ ಸೇಫ್ಟಿ ಇದನ್ನ ಇನ್ನಷ್ಟು ಉತ್ತಮಗೊಳಿಸಲು ಸಹಾಯ ಮಾಡುತ್ತೆ. ಸ್ನೇಹಿತರೆ, ನಿಮ್ಮ ಸುರಕ್ಷತೆ ನಿಮ್ಮಿಂದಲೇ ಆರಂಭವಾಗಲಿ. ಧನ್ಯವಾದಗಳು.
1: ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಆಯುರ್ವೇದ ಔಷಧಿಗಳ ಸೇವನೆಯಲ್ಲಿ ಮುಂಜಾಗ್ರತಾ ಕ್ರಮಗಳನ್ನ ತಿಳಿಸಿದವರು ಬೆಂಗಳೂರಿನ ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯದ ಫಾರ್ಮಾ ವಿಜಿಲೆನ್ಸ್ ಕೇಂದ್ರದ ಡಾಕ್ಟರ್ ಅಶ್ವಿನಿ.

0: ಎಸ್ ಪೈ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.
1: ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 8:35 ಸೆಕೆಂಡುಗಳು.

0: ಅಂತ್ಯಾಕ್ಷರಿ ಸ್ವರ ಸಾಂಗತ್ಯ ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ. ನೇರ ಫೋನ್ ಇನ್ ಕಾರ್ಯಕ್ರಮ, ನೇರ ಫೋನ್ ಇನ್ ಕಾರ್ಯಕ್ರಮ.
1: ಒಂದು ಅಪರೂಪದ ಗಾನ ಇದು, ನಮ್ಮ ಅನುಗಾನದ ಯಾನ ಇದು.
0: ಕರೆ ಮಾಡಿ ದೂರವಾಣಿ ಸಂಖ್ಯೆ 228-558, ಮತ್ತೊಂದು ದೂರವಾಣಿ ಸಂಖ್ಯೆ 228-129, ಕೋಡ್ ಸಂಖ್ಯೆ 08272. ಕೊನೆಯ ಭಾನುವಾರವನ್ನ ಹೊರತುಪಡಿಸಿ ಪ್ರತಿ ಭಾನುವಾರ ಬೆಳಿಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ ನೇರ ಪ್ರಸಾರದ ಕಾರ್ಯಕ್ರಮ ಅಂತ್ಯಾಕ್ಷರಿ. ಸ್ವರ ಸಾಂಗತ್ಯ ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ.

ಆಕಾಶವಾಣಿ ಮಡಿಕೇರಿ, ಸಮಯ 8:36:45. ಈಗ ಕನ್ನಡ ಚಿತ್ರಗೀತೆಗಳು. ಮೊದಲಿಗೆ ಕೇಳೋಣ ವಾಸುಕಿ ವೈಭವ್ ಅವರು ಹಾಡಿರುವ ಗರುಡ ಗಮನ ವೃಷಭ ವಾಹನ ಚಿತ್ರದ ಗೀತೆ. ಈ ಗೀತೆಗೆ ಸಂಗೀತ ಸಂಯೋಜಿಸಿದ್ದಾರೆ ಮಿಥುನ್ ಮುಕುಂದನ್, ಸಾಹಿತ್ಯ ಪವನ್ ಭಟ್.

ಅರ್ಜುನ್ ಜನ್ಯಾವರ ಸಂಗೀತ ಸಂಯೋಜನೆಯ ಕೋಟಿಕೊಪ್ಪ ತ್ರೇ ಚಿತ್ರದ ಗೀತೆ, ಸಾಹಿತ್ಯ ಯೋಗರಾಜ್ ಭಟ್ ಅವರದು, ಗಾಯಕಿ ಶ್ರೇಯಾ ಘೋಷಾಲ್.

ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯ ರಚನೆಯ ಪುಷ್ಪಕ ವಿಮಾನ ಚಿತ್ರದ ಗೀತೆ. ಈ ಗೀತೆಗೆ ಸಂಗೀತ ನೀಡಿದ್ದಾರೆ ಚರಣ್ ರಾಜ್ ಎಂಆರ್, ಗಾಯಕರು ಸಿದ್ಧಾರ್ಥ್ ಬೆಳ್ಮಣ್ಣು.

0: ಇದುವರೆಗೆ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು ಸಮಯ 8:50. ಮುಂದಿನ ಕಾರ್ಯಕ್ರಮ ಕಗ್ಗದ ಸಿರಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲೇ.
1: ಕಗ್ಗದ ಸಿರಿ ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಬಿಡುತ್ತಿರಲು ನಿನ್ನ ನೆರಳ ನಿತರರ ಮೇಲೆ ಬಾಳಿಕೊಳ್ಳುಗವರು ತಮ್ಮ ಬೆಳಕಿನಲ್ಲಿ ಬೀಳಿಸದಿರಲು ನಿನ್ನ ನೆರಳ ನಿತರರ ಮೇಲೆ ಬಾಳಿಕೊಳ್ಳುಗವರು ತಮ್ಮ ಬೆಳಕಿನಲ್ಲಿ ಮೇಲು ಬೀಳುಗಳಾರ್ಗದಂತೂ ನೀನೇನರಿವೆ ತಾಳದಿರು ಗುರುತನವ ಮಂಕುತಿಮ್ಮ. ಮೇಲು ಬೀಳುಗಳಾರ್ಗದಂತೂ ನೀನೇನರಿವೆ ತಾಳದಿರು ಗುರುತನವ ಮಂಕುತಿಮ್ಮ.

ಬೀಳಿಸದಿರು ಎಲೋ ನಿನ್ನ ನೆರಳನ್ ಇತರರ ಮೇಲೆ ಅಂತ ಇರುವಂತಹ ಪದ್ಯ. ನಿನ್ನ ನೆರಳನ್ನ ಇತರ ಮೇಲೆ ಬೀಳಿಸಬೇಡ, ಅವರು ತಮ್ಮ ತಮ್ಮ ಬೆಳಕಿನಲ್ಲಿ ಬಾಳ್ಕೊಳ್ಳಿ. ಮೇಲು ಕೀಳುಗಳು, ಜಯ ಅಪಜಯಗಳು, ಯಾರಿಗೆ ಅದು ಹೇಗಾಗತ್ತೆ, ಏನು ಬಲ್ಲೆ, ನೀನೇನು ಬಲ್ಲೆ, ನನ್ನಿಂದಲೇ ಹೀಗಾಯಿತು, ನಾನೇ ಅದೆಲ್ಲ ಮಾಡಿದ್ದು ಅಂತಕ್ಕಂತಹ ಅಹಂಭಾವ ಪಡಬೇಡ, ಗುರುತನ ತಾಳಬೇಡ, ಅದನ್ನು ಧರಿಸಬೇಡ. ಧರ್ಮದ ಮಾರ್ಗದಲ್ಲಿನ ಆಚರಣೆ ನಂಬಿಕೆಗಳು, ಸಮಾಜದ ಅಭಿವೃದ್ಧಿಗೆ ಮಾಡಬೇಕಾದ ಕಾರ್ಯಯೋಜನೆ, ಸಂಸಾರದ ನಿರ್ವಹಣೆ, ತತ್ವ ವಿಚಾರಗಳ ಬಗೆಗಿನ ಅಧಿಕೃತ ನಿಲುವು ಮುಂತಾದ ಬಗ್ಗೆ ಚಿಂತನೆಗಳೇ ನಾನು ಹೇಳಿದ್ದೇ ಸರಿಯಾಗಿದೆ ಅಂತ ಧೋರಣೆ ತಳೆಯಬೇಕಾದ್ದಿಲ್ಲ. ಅದನ್ನೇ ಇತರರು ಅನುಸರಿಸಲೇಬೇಕಂತ ಒತ್ತಾಯ ತರುವುದು ಕೂಡ ಸರಿಯಲ್ಲ. ಅವರು ನಡೆಸೋದೂ ಇಲ್ಲ, ನಮಗೆ ಗೊತ್ತಾಗೇ ಆಗತ್ತೆ. ಅವರವರ ಅನುಭವ ವಿಚಾರ ಮಂಥನದಿಂದ ಪಡೆದುಕೊಂಡ ತಿಳಿವಿದೆಯಲ್ಲ ಅದರಂತೆ ವರ್ತಿಸ್ತಾರೆ, ಅವರು ಸ್ವತಂತ್ರವಾಗಿರಲಿ. ತೆಗೆದುಕೊಂಡ ನಿರ್ಧಾರದಲ್ಲಿ ಯಾರದ್ದು ಸರಿ, ಅದು ಹೇಗೆ, ಏಕೆ ತಿಳಿಯಲಾರದ್ದು. ನಾನು ಗುರು, ಇವರೆಲ್ಲ ನನ್ನ ಶಿಷ್ಯರು, ನನ್ನ ಅನುಯಾಯಿಗಳು ಎಂಬ ಗುರುತನ ಬೇಕಾಗಿಲ್ಲ. ನನ್ನಿಂದಲೇ ಮತ್ತವ ಬೆಳೆಯಬೇಕು, ನಾನು ತೋರಿದ ದಾರಿಯಲ್ಲೇ ನಡೆಯಬೇಕು, ಸರಿ ತಪ್ಪುಗಳ ನಿರ್ಧಾರ ಮಾಡುವವನು ನಾನು ಎಂದೆಲ್ಲ ಆದೇಶ ಮಾಡ್ತಾ ಗುರುತನವನ್ನು ಪಡೆಯಬೇಕೆಂಬ ಹಂಬಲ ಸರಿಯಲ್ಲ. ಪ್ರತಿಯೊಬ್ಬರೂ ತಮ್ಮ ತಮ್ಮ ಬೆಳಕಿನಲ್ಲಿ ಜೀವನವನ್ನು ನಡೆಸೋದೇ ಸರಿ ಮಾರ್ಗ ತಿಳಿಯು ಸೂಕ್ತ. ನಮ್ಮ ಅಕ್ಕ ತಂಗಿ, ಅಣ್ಣ ತಮ್ಮಂದರು, ಗಂಡ ಹೆಂಡತಿ, ಮಕ್ಕಳು, ಸಹಪಾಠಿಗಳು, ಸಹೋದ್ಯೋಗಿಗಳು ಎಲ್ಲರೂ ಅವರವ್ರ ಜೀವನದ ದಾರಿಯನ್ನು ಕಂಡುಕೊಳ್ತಾರೆ. ನಾವು ಸಾಕ್ಷಿಗಳಾಗಬೇಕೇ ಹೊರತು ಹೀಗೆ ನಡೆಯಬೇಕೆಂಬ ಹಠ ನಡೆಯುವುದಿಲ್ಲ. ನಮ್ಮ ಜೀವನವನ್ನು ಪರಿಶೀಲಿಸಿದಾಗ ಈ ಅಂಶಗಳು ಸ್ಪಷ್ಟವಾಗತ್ತೆ. ಬಾಳಿನ ಈ ಸಂಕೀರ್ಣತೆಯನ್ನು ಅರ್ಥ ಮಾಡಿಕೊಳ್ಳೋದು ಕಷ್ಟ, ಆದರೆ ಶಾಂತಿಯುತ ಬಾಳಿಗೆ ಇದು ಅನಿವಾರ್ಯ.

ಸಾಳ ನೀನಾಳ್ವ ಸಾಹಸವೇಕೆ, ಹೊರೆ ಸಾಲದೆ ನಿನಗೆ ಪೆರರ್ಗೆ ಹೊಣೆವೋಗೆ. ಪೆರತೊಂದು ಬಾಳ ನೀನಾಳ್ವ ಸಾಹಸವೇಕೆ, ಹೊರೆ ಸಾಲದೆ ನಿನಗೆ ಪೆರರ್ಗೆ ಹೊಣೆವೋಗೆ. ಮರದಿ ನನೆ ನೈಜದಿಂದರಳೆ ಸೊಗವೆಲ್ಲರ್ಗೆ ಸೆರೆಮನೆಯ ಸೇಮವೇ ಮಂಕುತಿಮ್ಮ. ಮರದಿ ನನೆ ನೈಜದಿಂದರಳೆ ಸೊಗವೆಲ್ಲರ್ಗೆ ಸೆರೆಮನೆಯ ಸೇಮವೇ.

0: ಇನ್ನೊಂದು ನಿನ್ ಬಾಳ ನೀನ್ ನಡ್ಸ್ಕೋಬೇಕು, ನಿನ್ನ ಜೀವನ ನಡೆಸಬೇಕು ಅನ್ನೋದಕ್ಕೆ ಪೆರತೊಂದ ಬಾಳ ನೀನ್ ಆಳ್ವ ಸಾಹಸ ಏಕೆ ಅನ್ನುವ ಪದ್ಯ ಈಗಾಗಲೇ ಕೇಳಿದಿರಿ. ಅದರ್ಥ ಹೀಗೆ, ಬೇರೊಬ್ಬರ ಜೀವನನ ನೀನು ನಡೆಸಬೇಕಾದ ಸಾಹಸ ಯಾಕೆ ಮಾಡ್ತಿ? ಇನ್ನೊಬ್ಬರ ಜವಾಬ್ದಾರಿ ಹೊತ್ಕೊಳ್ಳೋ ಸಿದ್ಧವಾಗಿರೋ ನಿನಗೆ ನಿನ್ನದೇ ಆಗಿರುವ ಹೊರೆ ಸಾಲದೇನು? ಇನ್ನೊಬ್ಬರ ಜೀವನದ ರೀತಿಯನ್ನ, ಅವರ ಕಷ್ಟ ನಷ್ಟಗಳನ್ನ ವಿಡಂಬನಾತ್ಮಕವಾಗಿ ನೋಡಿ ಅವನು ನಡೆದುಕೊಳ್ಳೋದೇ ಸರಿಯಲ್ಲ, ಆ ಸಂದರ್ಭದಲ್ಲಿ ಅವನು ಹೀಗೆ ಮಾಡಬಾರ್ದಾಗಿತ್ತು, ಅವನ ಉದ್ದೇಶ ಸರಿಯಲ್ಲ ಎಂದೆಲ್ಲ ಟೀಕೆ ಮಾಡ್ತಾ ಅವನ ಬದುಕಿನ ಮೂಗು ತೂರಿಸುವುದು ಸರಿಯಲ್ಲ. ಅವರವರ ಕರ್ಮಫಲಕ್ಕೆ ತಕ್ಕಂತೆ ಜವಾಬ್ದಾರಿ ನಿರ್ವಹಣೆ ಹೇಗೆ ಹೇಗೆ ನಡೆಯುತ್ತೆ? ನೀನು ಬಿಡಿಸಬೇಕಾದ ಹಲವಾರು ಸಮಸ್ಯೆಗಳು ನಿರ್ಧರಿಸಿದ ಜವಾಬ್ದಾರಿಗಳ ಬಗ್ಗೆ ಗಮನ ಇಟ್ಕೊಳ್ಳೋದು ಒಳ್ಳೆಯದು. ಅವರ ಬದುಕಿನೊಳಗೆ ಪ್ರವೇಶ ಮಾಡುವ ಕುಚೇಷ್ಟೇ ಸಲ್ಲದು, ನಾವು ಮಾಡಬಾರದು. ಒಂದು ಮರದಲ್ಲಿ ಮೊಗ್ಗು ಸಹಜವಾಗಿ ಅರಳಿದ್ರೆ ಎಲ್ರಿಗೂ ಸಂತೋಷವಾಗುತ್ತೆ. ವ್ಯಕ್ತಿತ್ವ ವಿಕಸನವು ಹೀಗೆ. ಬಂಧನದಲ್ಲಿರುವ ಸೆರೆಮನೆ ಕ್ಷೇಮಕರವೇ, ಒಳ್ಳೆ ಸೆರೆಮನೆ ಒಳ್ಳೆ ಇಡ್ಲಿ ಕೊಡ್ತಾರೆ, ತಿಂಡಿ ಕೊಡ್ತಾರೆ ಅಂಥೇಳಿ ಕ್ಷೇಮವಾಗಿರುತ್ತೆಯೇ? ಏನೋ ತಿನ್ಬಿಡ್ಬೋದು ಅಷ್ಟೇ ಹೊರತು ಮನಸ್ಸಿಗೆ ಸಮಾಧಾನ ಕೊಡ್ತಕ್ಕಂಥದ್ದಲ್ಲ.
1: ಕಗ್ಗದ ಸಿರಿ, ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ, ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಹಾಗೂ ವಾಚನ ಡಾಕ್ಟರ್ ಬಸವರಾಜ್ ಸಾಗರ್, ಗಾಯನ ಎಆರ್ ಶ್ರೀದೇವಿ, ವ್ಯಾಖ್ಯಾನ ಎಚ್ಎಸ್ ಲಕ್ಷ್ಮೀನಾರಾಯಣ ಭಟ್ಟ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

ಶ್ರೋತೃಗಳೇ ಗಮನಿಸಿ, ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯದ ಶಾಲಾ ಶಿಕ್ಷಣ ಹಾಗೂ ಸಂಪನ್ಮೂಲ ವಿಭಾಗವು ಜವಾಹರ ನವೋದಯ ವಿದ್ಯಾಲಯದ ಜಿಲ್ಲಾವಾರು 9ನೇ ಹಾಗೂ 11ನೇ ತರಗತಿಗಳಲ್ಲಿ 2027-28 ಸಾಲಿಗೆ ಖಾಲಿ ಇರುವ ಸೀಟುಗಳನ್ನು ಭರ್ತಿ ಮಾಡಲು ಏಪ್ರಿಲ್ 10, 2027 ಪ್ರವೇಶ ಪರೀಕ್ಷೆಯನ್ನು ನಿಗದಿಪಡಿಸಿದೆ. ಇದಕ್ಕೆ ಅರ್ಜಿ ಸಲ್ಲಿಸಲು ಇದೇ ತಿಂಗಳ 30ನೇ ತಾರೀಖು ಕೊನೆಯ ದಿನವಾಗಿದ್ದು, ಆಸಕ್ತ ಅಭ್ಯರ್ಥಿಗಳು 9ನೇ ತರಗತಿಗೆ cbseitms.nic.in/2026/nvsix_9 ಹಾಗೂ 11ನೇ ತರಗತಿಗೆ cbseitms.nic.in/2026/nvsix_11 ಈ ಲಿಂಕ್ ಮೂಲಕ ಉಚಿತವಾಗಿ ಅರ್ಜಿ ಸಲ್ಲಿಸಬಹುದಾಗಿದೆ. ಹೆಚ್ಚಿನ ಮಾಹಿತಿಗೆ ರಿಜಿಸ್ಟ್ರೇಷನ್ ಪೋರ್ಟಲ್ ಗಮನಿಸಬೇಕು ಎಂದು ಪ್ರಕಟಣೆ ತಿಳಿಸುತ್ತದೆ.

ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 9:05.

0: ಪ್ರೀತಿಯ ಗೆಳತಿಯರೇ, ಮಹಿಳಾ ಲೋಕ ಕಾರ್ಯಕ್ರಮದಲ್ಲಿ ವಿಶೇಷ ಪತ್ರಾಧಾರಿತ ಕಾರ್ಯಕ್ರಮ ಬೆಳ್ಳಿ ಬಟ್ಟಲು. ತವರಿನ ಸಿಹಿ ಕಹಿ ನೆನಪುಗಳು, ಮನದಂಗಳದಲ್ಲಿ ಹಸಿರಾಗಿ ಉಳಿದಿರುವ ನೆನಪುಗಳನ್ನ ಪತ್ರದಲ್ಲಿ ಬರೆದು ಕಳುಹಿಸಲು ವಿಳಾಸ ನಿಲಯದ ನಿರ್ದೇಶಕರು ಬೆಳ್ಳಿ ಪಟ್ಟಲು ಮಹಿಳಾ ಲೋಕ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರ, ಪಿನ್ಕೋಡ್ ಸಂಖ್ಯೆ 571201. ಹೆಣ್ಣಿನ ಮನಸ್ಸಿನಲ್ಲಿ ತವರಿನ ನೆನಪು ನಿರಂತರ.
1: ನೀಲಿ ಬಾನಿ ನೂರಿಗೆ ಬೆಳ್ಳಿ ದೀಪ ನೀನಪ್ಪ.
0: ಬೆಳ್ಳಿ ಬಟ್ಟಲು.
2: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
0: ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಸಮಯ 9:45. ಇದೀಗ ವಾಣಿಜ್ಯ ಪ್ರಕಟಣೆಗಳು.
3: ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಮಕ್ಸೂದ್ ಅಹಮದ್ ಎಆರ್, ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋ ಸರ್ಜರಿ, ಮಣಿಪಾಲ್ ಹಾಸ್ಪಿಟಲ್, ಮೈಸೂರ್. ಡಾಕ್ಟರ್, ಹೆಡ್ ಇಂಜುರಿನ ಯಾವ ರೀತಿ ಪ್ರಿವೆಂಟ್ ಮಾಡಬಹುದು?
4: ತುಂಬಾನೇ ಮುಖ್ಯವಾದ ಪ್ರಶ್ನೆ ಕೇಳಿದ್ರಿ. ಯಾಕಂದ್ರೆ ಒಂದ್ ಸಲ ಸಿವಿಯರ್ ಹೆಡ್ ಇಂಜುರಿ ಆಯ್ತು ಅಂತ ಹೇಳಿದ್ರೆ ಆ ಮನುಷ್ಯ ಇರೋದಿಲ್ಲ. He will lose what he was and become somebody else. ಇನ್ನೊಬ್ಬರ ಮೇಲೆ ಮೆಜಾರಿಟಿ ಆಫ್ ದ ಟೈಮ್ ಅವಲಂಬಿತವಾದ ಜೀವನ ಆಗ್ಬಿಡುತ್ತೆ, ಸ್ಪೆಷಲಿ ತೀವ್ರವಾದ ತಲೆ ಅಪಘಾತಗಳ ನಂತರ. ಸೊ ದ ಬೆಸ್ಟ್ ಥಿಂಗ್ ಇಸ್ ಟು ಪ್ರಿವೆಂಟ್ ದೆಮ್. ಅಂಡ್ ಸರ್ಪ್ರೈಸಿಂಗ್ಲಿ ಮೆಜಾರಿಟಿ ಆಫ್ ದ ಟೈಮ್ ದೀಸ್ ಆಕ್ಸಿಡೆಂಟ್ಸ್ ಆರ್ ಡ್ಯೂ ಟು ಸಮ್ ದಿ ಅದರ್ ರೀಸನ್ ವಿಚ್ ಕುಡ್ ಹ್ಯಾವ್ ಬೀನ್ ಪ್ರಿವೆಂಟೆಡ್. ಕಾಮನೆಸ್ಟ್ ಈಸ್ ಡ್ರಂಕ್ ಅಂಡ್ ಡ್ರೈವಿಂಗ್, ಹೆಲ್ಮೆಟ್ ಇಲ್ಲದೆ ಓಡಿಸೋದು. ಆ ಹೆಲ್ಮೆಟ್ ಕೈಯಲ್ಲಿ ಹಾಕೊಂಡು ಓಡಿಸ್ತಿರ್ತಾರೆ, ತಲೆಗಿರೋ ಹೆಲ್ಮೆಟ್ ನ ಕೈ ಯಾಕೆ ಹಾಕೊಂಡ್ತಾರೋ ಗೊತ್ತಿಲ್ಲ ನನಗೆ. ಕುಡಿದ್ಬಿಟ್ಟು ಓಡಿಸ್ತಾ ಇರ್ತಾರೆ. ಆ ಟ್ರಾಫಿಕ್ ಪೊಲೀಸ್ನವರು ಪಾಪ ನಮ್ಮ ಹಿಂದೆ ಓಡಿ ಓಡಿ ನಮ್ಮ ಜೀವನ ಉಳಿಸ್ಲಿಕ್ಕೆ ಬರ್ತಿರೋದು, ಅವ್ರನ್ನ ನಾವು ಶತ್ರು ಅನ್ಕೊಂಡು ಅವರಿಂದ ಹೈಡ್ ಮಾಡಿ ಮಾಡಿ ಹೋಗ್ತಾ ಹೋಗ್ತಾನೆ ಬೀಳ್ತೀವಿ.
3: ಥ್ಯಾಂಕ್ ಯು ಡಾಕ್ಟರ್. ಮಣಿಪಾಲ್ ಹಾಸ್ಪಿಟಲ್, ಮೈಸೂರ್. ಲೈಫ್ಸ್ ಆನ್. ಫಾರ್ ಅಪಾಯಿಂಟ್ಮೆಂಟ್ಸ್ ಕಾಲ್ 0821-255-000. ಸೇವ್ ದ ನಂಬರ್, ಸೇವ್ ಲೈಫ್ಸ್.
5: ನಾನ್ ಲಾಸ್ಟ್ ವೀಕ್ ಹೇಳಿದ್ದೆ ಸುನಿತಾ ಫರ್ನಿಚರ್ ನ ಓಣಂ ಆಫರ್ ಬಗ್ಗೆ, ನೀವು ಪರ್ಚೇಸ್ ಮಾಡಿಲ್ಲ ಅಲ್ವಾ? ಆಫರ್ ಮುಗ್ದಿದೆ ಅಂತ ಅನ್ಕೊಂಡ್ರ? ಡೋಂಟ್ ವರಿ, ಆಫರ್ ಈ ಸೆಪ್ಟೆಂಬರ್ 30ರವರೆಗೆ ಇದೆ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಇಎಂಐ ಕೂಡ ಇದೆ. ಗ್ರ್ಯಾಬ್ ದ ಆಫರ್ ನೌ. ಸುನಿತಾ ಫರ್ನಿಚರ್, ಉಳಿಯಲ್, ಇರಿಟಿ, ತಾವಕರ, ಕಣ್ಣೂರ್.
6: ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
7: ಸೆಪ್ಟೆಂಬರ್ 18 ಮರಣಪಟ್ಟ ಕುಮಟೂರು ಕಾರಳನ ಬೊಜ್ಜಂಗಡ ಸೋಮಯ್ಯ ಅಂಡ ಮಾದಕಾರ್ಯ ಇಂದ ತಿಂಗಳಾಚ ಪೊಲಕ 11 ಕುಟ್ಟ ಕೊಡವ ಸಮಾಜದಲ್ಲಿ ನಡಪ. ಒಕ್ಕಕಾರ ಊರುಕಾರ ಬಿಂದು ಚಂಗಾದ್ಯಲ್ಲ ಇದನ್ನೇ ಆಹ್ವಾನದ ಗ್ಯಾನ ಮಾಡಿದ್ದು ಬರೋಣಂದು ಅಂಡ ಮಕ್ಕ ಮೈಮಕ್ಕ ಪಿಂಜಾ ಸಂಸಾರಕಾರ ಕಟ್ಟಣಿತ.
8: ಅರೆ, ಈ ಕಸ್ಟಮರ್ ಕೇರ್ ಇಲ್ಲಿದೆ. ಮೇಡಮ್
9: ಹೇಳಿ.
8: ಈ ಕೆವೈಸಿ ಅಪ್ಡೇಟ್ ಗಾಗಿ ನನಗೆ ಪದೇ ಪದೇ ಮೆಸೇಜ್ ಯಾಕೆ ಬರ್ತಿದೆ?
9: ಏಕೆಂದ್ರೆ ಬ್ಯಾಂಕಿಂಗ್ ಸೇವೆಗಳಿಗಾಗಿ ಸಮಯಕ್ಕೆ ಸರಿಯಾಗಿ ಕೆವೈಸಿ ಅಪ್ಡೇಟ್ ಮಾಡಿಸಬೇಕು.
8: ಆದ್ರೆ ಇದನ್ನು ಹೇಗೆ ಮಾಡೋದು?
9: ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ಲದಿದ್ರೆ ನಿಮ್ಮ ಬ್ಯಾಂಕ್ ಅಥವಾ ಎಟಿಎಂ ಅಥವಾ ಬಿಸಿನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ ಬಿಸಿ ಬಳಿ ಹೋಗಿ ಬ್ಯಾಂಕ್ ನಲ್ಲಿ ನೋಂದಾಯಿಸಲಾದ ಇಮೇಲ್, ಮೊಬೈಲ್ ನಂಬರ್, ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದರ ಡೆಕ್ಲರೇಷನ್ ನೀಡಿ.
8: ಹೌದಾ? ಒಂದ್ ವೇಳೆ ಏನಾದ್ರೂ ಬದಲಾವಣೆ ಇದ್ರೆ
9: ಆಗ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಗಳನ್ನು ನೀಡಿ ಕೆವೈಸಿ ಅಪ್ಡೇಟ್ ಮಾಡಿಸಬಹುದು.
8: ಅಷ್ಟೇ
9: ಅಷ್ಟೇ.
8: ಗೊತ್ತಾಯ್ತು.
9: ನಿಮ್ಮ ಕೆವೈಸಿಯನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
8: ಆರ್ಬಿಐ ಹೇಳುತ್ತೆ,
10: ಜಾಣರಾಗಿರಿ, ಜಾಗರೂಕರಾಗಿರಿ.

ಶ್ರೋತೃಗಳೇ ಗಮನಿಸಿ, ಇಂದು ಬೆಳಿಗ್ಗೆ 10 ಗಂಟೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಉಸ್ತಾದ್ ಅಮೀರ್ ಖಾನ್ ಅವರ ಗಾಯನವನ್ನು ಆಲಿಸಲಿದ್ದೀರಿ. 11 ಗಂಟೆಗೆ ನನ್ನೆದೆಯ ಹಾಡು ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ ಹೀಗಿದೆ: 0827222288. ಮತ್ತೊಂದು ದೂರವಾಣಿ ಸಂಖ್ಯೆ 0827222288. ಮಧ್ಯಾಹ್ನ 12:05 ಗೆ ವನಿತಾ ವಿಹಾರದಲ್ಲಿ ಮಹಿಳಾ ಸಶಕ್ತೀಕರಣ, ಡಾ ಹೇಮಲತಾ ಎನ್ ಅವರೊಂದಿಗಿನ ಸಂದರ್ಶನ ಕೇಳಲಿದ್ದೀರಿ. ಬಳಿಕ ಆರೋಗ್ಯಕರ ಆಹಾರ ಪದ್ಧತಿ, ಸ್ನೇಹ ದೇಶಪಾಂಡೆ ಅವರಿಂದ ಭಾಷಣವಿದೆ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ರೇಬಿಸ್ ಕಾಯಿಲೆ ಹಾಗೂ ಅದರ ವಿರುದ್ಧದ ಲಸಿಕೆ ಕುರಿತು ಮಾತನಾಡುತ್ತಾರೆ ಸೂಕ್ಷ್ಮಾಣು ರೋಗ ತಜ್ಞರಾದ ಡಾ ಎಚ್ಎಸ್ ಕವಿತಾ. ನಂತರ ರಾಷನಲ್ ಆಂಟಿಬಯೋಟಿಕ್ ಜಾಗೃತಿ ದಿನದ ಸಂದರ್ಭದಲ್ಲಿ ಆಂಟಿಬಯೋಟಿಕ್ಗಳ ಮಹತ್ವ ಈ ಕುರಿತು ಭಾರತೀಯ ಶಿಶುವೈದ್ಯ ವೇದಿಕೆಯ ಮೈಸೂರು ಘಟಕದ ನಿಯೋಜಿತ ಅಧ್ಯಕ್ಷರು ಹಾಗೂ ಹಿರಿಯ ಮಕ್ಕಳ ತಜ್ಞರು, ಮಕ್ಕಳ ಅಲರ್ಜಿ ಹಾಗೂ ಅಸ್ತಮಾ ತಜ್ಞರಾದ ಡಾ ಬಾಲಾಜಿ ಎಂಡಿ ಅವರೊಂದಿಗಿನ ಮಾತುಕತೆಯನ್ನು ಆಲಿಸಲಿದ್ದೀರಿ. 1 ಗಂಟೆಗೆ ಪ್ರಗತಿಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಈ ಕುರಿತು ಮಾತನಾಡುತ್ತಾರೆ ಸರೋಜಿನಿ ಯಮಕನ ಮರಡಿ. 5 ಗಂಟೆಗೆ ಮಹಿಳಾ ಲೋಕ, ಇದರಲ್ಲಿ ಪತ್ರ ಸೌರಭ, ಮಹಿಳಾ ಶ್ರೋತೃಗಳ ಪತ್ರಗಳನ್ನಾಧರಿಸಿದ ಕಾರ್ಯಕ್ರಮ ಪ್ರಸಾರವಾಗಲಿದೆ. 6:51 ಕೃಷಿರಂಗ ಕಾರ್ಯಕ್ರಮದಲ್ಲಿ ವಿಶ್ವ ರೇಬಿಸ್ ದಿನದ ಸಂದರ್ಭದಲ್ಲಿ ರೇಬಿಸ್ ಕಾಯಿಲೆ ಮತ್ತು ಮುಂಜಾಗ್ರತಾ ಕ್ರಮಗಳ ಕುರಿತು ಡಾ ಲೀನಾ ಗೌಡ ಅವರೊಂದಿಗಿನ ಸಂದರ್ಶನ ಕೇಳಲಿದ್ದೀರಿ. 9:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಚಿನ್ಮಯ್ ಜೋಶಿ ಅವರ ಗಾಯನವನ್ನು ಆಲಿಸಲಿದ್ದೀರಿ.

ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 9:10 ಇನ್ನು ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ತಮ್ಮ 25 ವರ್ಷಗಳ ಸಾರ್ವಜನಿಕ ಸೇವೆಯನ್ನು ಪೂರ್ಣಗೊಳಿಸಿರುವ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿಯೇ.

ಆಕಾಶವಾಣಿ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರ 25 ವರ್ಷಗಳ ಸಾರ್ವಜನಿಕ ಸೇವೆ ಪೂರ್ಣಗೊಂಡಿರುವ ಹಿನ್ನೆಲೆಯಲ್ಲಿ ಸರಣಿ ಕಾರ್ಯಕ್ರಮ ಇನ್ನು ಕೆಲವೇ ಕ್ಷಣಗಳಲ್ಲಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬರಲಿದೆ.

ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕೇಳೋಣ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಮೈಸೂರು ಮಲ್ಲಿಗೆ ಚಿತ್ರದ ಗೀತೆ. ಈ ಗೀತೆಗೆ ಸಂಗೀತ ನೀಡಿದ್ದಾರೆ ಸಿ ಅಶ್ವಥ್, ಸಾಹಿತ್ಯ ಕೆಎಸ್ ನರಸಿಂಹಸ್ವಾಮಿ.

ಮೊದಲಿಗೆ ಕೇಳೋಣ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಮೈಸೂರು ಮಲ್ಲಿಗೆ ಚಿತ್ರದ ಗೀತೆ. ಈ ಗೀತೆಗೆ ಸಂಗೀತ ನೀಡಿದ್ದಾರೆ ಸಿ ಅಶ್ವಥ್, ಸಾಹಿತ್ಯ ಕೆಎಸ್ ನರಸಿಂಹಸ್ವಾಮಿ.

ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಕೇಳೋಣ ಜಿಎಸ್ ಶಿವರುದ್ರಪ್ಪ ಅವರ ಸಾಹಿತ್ಯ ರಚನೆಯ ದೇವರ ಮಕ್ಕಳು ಚಿತ್ರದ ಗೀತೆ. ಈ ಗೀತೆಗೆ ಸಂಗೀತ ನೀಡಿದ್ದಾರೆ ಹಂಸಲೇಖ, ಗಾಯಕರು ನವೀನ್ ಕೃಷ್ಣ.

అమ్మనే దేవరు. ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಚಿತ್ರಗೀತೆಗಳನ್ನು ಕೇಳುತ್ತಿರುವಿರಿ. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ರಾಜೇಶ್ ಕೃಷ್ಣನ್ ಹಾಗೂ ನಂದಿತಾ ಅವರು ಧ್ವನಿ ನೀಡಿರುವ ಸ್ವಾತಿ ಮತ್ತು ಚಿತ್ರದ ಗೀತೆ.

ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದು ಉಸ್ತಾದ್ ಅಮೀರ್ ಖಾನ್ ಅವರ ಗಾಯನವನ್ನು ಆಲಿಸೋಣ. ಇವರೊಂದಿಗೆ ತಬಲಾದಲ್ಲಿ ಸಹಕಾರ ನೀಡುತ್ತಾರೆ ರಾಜ್ ನಾರಾಯಣ್, ರಾಗ್ ಜೋಗ್, ತಾಲ್ ವಿಲಂಬಿತ್ ರೂಪಕ್, ಧೃತ್ ತೀನ್ ತಾಲ್.

ಇದುವರೆಗೂ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಉಸ್ತಾದ್ ಅಮೀರ್ ಖಾನ್ ಅವರ ಹಾಡುಗಾರಿಕೆಯನ್ನು ಕೇಳಿದಿರಿ. ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರ FM 103.1 MHz.

ಕೇಳಿದರೆ ಇಂದು ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆವರೆಗೆ ನನ್ನದೇ ಹಾಡು ನೇರ ಫೋನಿನ ಕಾರ್ಯಕ್ರಮ ಪ್ರಸಾರ ಆಗುತ್ತೆ. ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆ 0827222285588 ಅಥವಾ ಮತ್ತೊಂದು ದೂರವಾಣಿ ಸಂಖ್ಯೆ 2281289. ಕರೆ ಮಾಡಿ ಕಾರ್ಯಕ್ರಮ 11 ಗಂಟೆಯಿಂದ 12 ಗಂಟೆವರೆಗೆ ಇಂದು ಬೆಳಗ್ಗೆ 12:05 ವನಿತಾ ವಿಹಾರದಲ್ಲಿ ಮಹಿಳಾ ಸಶಕ್ತೀಕರಣ ಈ ಕುರಿತು ಡಾಕ್ಟರ್ ಹೇಮಲತಾ ಎನ್ ಅವರೊಂದಿಗೆ ಸಂದರ್ಶನ. ಅನಂತರ ಆರೋಗ್ಯಕರ ಆಹಾರ ಪದ್ಧತಿ ಸ್ನೇಹ ದೇಶಪಾಂಡೆ ಅವರಿಂದ ಭಾಷಣ. 12:35 ಆರೋಗ್ಯ ಸಂಚಿಕೆಯಲ್ಲಿ ರೇಬೀಸ್ ಕಾಯಿಲೆ ಹಾಗೂ ಅದರ ವಿರುದ್ಧದ ಲಸಿಕೆ ಕುರಿತು ಮಾತನಾಡುತ್ತಾರೆ ಸೂಕ್ಷ್ಮಾಣು ರೋಗ ತಜ್ಞರಾದ ಡಾಕ್ಟರ್ HS ಕವಿತಾ ಅವರು. ಪ್ರಸ್ತುತಿ ಬೇದ್ರೆ ಮಂಜುನಾಥ್. ಅನಂತರ ರ್ಯಾಷನಲ್ ಆಂಟಿಬಯೋಟಿಕ್ ಜಾಗೃತಿ ದಿನದ ಸಂದರ್ಭದಲ್ಲಿ ಆಂಟಿಬಯೋಟಿಕ್ಗಳ ಮಹತ್ವ ಈ ಕುರಿತು ಭಾರತೀಯ ಶಿಶು ವೈದ್ಯ ವೇದಿಕೆಯ ಮೈಸೂರು ಘಟಕದ ನಿಯೋಜಿತ ಅಧ್ಯಕ್ಷರು ಹಾಗೂ ಹಿರಿಯ ಮಕ್ಕಳ ತಜ್ಞರು, ಮಕ್ಕಳ ಅಲರ್ಜಿ ಹಾಗೂ ಅಸ್ತಮ ತಜ್ಞರಾದ ಡಾಕ್ಟರ್ ಬಾಲಾಜಿ MD ಅವರೊಂದಿಗೆ ಮಾತುಕತೆಯನ್ನು ಕೇಳಲಿದ್ದೀರಿ. 1 ಗಂಟೆಗೆ ಕೇಂದ್ರ ಸರ್ಕಾರದ ಯೋಜನೆಯನ್ನು ಕುರಿತ ಕಾರ್ಯಕ್ರಮ ಪ್ರಗತಿ ಪಥ. PM ಕಿಸಾನ್ ಮಾನ್ಧನ್ ಯೋಜನೆಯಲ್ಲಿ ಮಾತನಾಡುತ್ತಾರೆ ಸರೋಜಿನಿ ಯಮಕನ ಮರಡಿ. 1:20 ದೇಶಭಕ್ತಿ ಗೀತೆಗಳು, 1:30 ಪ್ರಚಲಿತ ಹಿಂದಿ ಚಿತ್ರಗೀತೆಗಳ, ಮಧ್ಯಾಹ್ನ 1 ಗಂಟೆಗೆ ಪ್ರಚಲಿತದಲ್ಲಿ ಕನ್ನಡ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. 2:40 ಹಿಂದಿ ಪಾಠ ಬೆಂಗಳೂರು ಕೇಂದ್ರದಿಂದ. 3 ಗಂಟೆಗೆ ಮುಂಬೈ ವಿವಿಧ ಭಾರತಿ ಕಾರ್ಯಕ್ರಮ. 4 ಗಂಟೆಗೆ ಭಕ್ತಿಗೀತೆಗಳು. 4:30 ನೆನಪು ನಿನಾದ ಹಳೆಯ ಕನ್ನಡ ಚಿತ್ರಗೀತೆಗಳು. 5 ಗಂಟೆಗೆ ಮಹಿಳಾ ಲೋಕದಲ್ಲಿ ಪತ್ರ ಸೌರಭ, ಮಹಿಳಾ ಶ್ರೋತೃಗಳ ಪತ್ರಗಳನ್ನು ಆಧರಿಸಿದ ಕಾರ್ಯಕ್ರಮ. ಪ್ರಸ್ತುತಿ ವಿದ್ಯಾರಾವ್ KL ಹಾಗೂ ಲಲಿತಾ K. ಕಾರ್ಯಕ್ರಮ ನಿರ್ವಹಣೆ M. ಶಕುಂತಲಾ. ಇಂದು 5:30 ರಸಪ್ರಶ್ನೆಗಳನ್ನು ಆಧರಿಸಿದ ಚಿತ್ರ ಕಾವೇರಿ. ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆ 0827222285588.

0: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
2: ಆಕಾಶವಾಣಿ ಮಡಿಕೇರಿ ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿ ನವನವೀನ ಚಿತ್ರಗೀತೆಗಳ ಕಾರ್ಯಕ್ರಮ ಗಾನ ಬಜಾನ.
1: ಗಾನ ಬಜಾನ ಕಾರ್ಯಕ್ರಮದಲ್ಲಿ ಮೊದಲಿಗೆ ಸೋನು ನಿಗಮ್, ಓಸ್ಮನ್ ಮೀರ್ ಮತ್ತು ಸಂಗಡಿಗರು ಹಾಡಿರುವ ಮಹಾರಾಜ್ ಚಿತ್ರದ ಗೀತೆ. ಸಾಂಪ್ರದಾಯಿಕ ರಚನೆ ಇದು. ಸೊಹೇಲ್ ಸೇನ್ ಅವರ ಸಂಗೀತವಿದೆ.

ಗಾನ ಭಜನ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರಸಾರ ಆಗುತ್ತಿದೆ. FM 103.1 ಮೆಗಾಹರ್ಟ್ಸ್. ಈಗ ಸಮಯ 10:37:39. ಮುಂದಿನ ಗೀತೆ ಉದಿತ್ ನಾರಾಯಣ್ ಮತ್ತು ಅಲ್ಕಾ ಯಾಜ್ಞಿಕ್ ಅವರು ಹಾಡಿರುವ ಕುಚ್ ಕುಚ್ ಹೋತಾ ಹೇ ಚಿತ್ರದ್ದು. ಸಮೀರ್ ಅವರ ಈ ಗೀತೆಗೆ ರಾಗ ಸಂಯೋಜನೆ ಜತಿನ್ ಲಲಿತ್ ಅವರದು.

ಗಾನ ಭಜನ ಚಿತ್ರ ಕಾರ್ಯಕ್ರಮವನ್ನು ಕೇಳುತ್ತಿರುವಿರಿ. ಇನ್ನು ಮುಂದೆ ಖೂಬ್ಸೂರತ್ ಚಿತ್ರದ ಗೀತೆ ಹಾಡಿದ್ದಾರೆ ಅಭಿಜಿತ್, ನೀರಜ್ ಪಂಡಿತ್ ಮತ್ತು ಸಂಗಡಿಗರು ಗುಲ್ಜಾರ್ ಅವರ ಸಾಹಿತ್ಯ ಸಂಗೀತ ಜತಿನ್ ಲಲಿತ್. ಆತ್ಮೀಯ ಕೇಳುಗರೆ, ಇನ್ನು 11 ಗಂಟೆಯಿಂದ 12 ಗಂಟೆಯವರೆಗೆ ನನ್ನದೇ ಹಾಡು ನೇರ ಫೋನಿನ ಕಾರ್ಯಕ್ರಮ ಪ್ರಸಾರ ಆಗುತ್ತೆ. ನೀವು ಕರೆ ಮಾಡಿ ನಿಮ್ಮಿಷ್ಟದ ಗೀತೆಯನ್ನು ಕೇಳ್ಬೋದು, ನಮ್ಮೊಂದಿಗೆ ಮಾತಾಡ್ಬೋದು. ನಮ್ಮ ದೂರವಾಣಿ ಸಂಖ್ಯೆ 0827222288. ಮತ್ತೊಂದು ದೂರವಾಣಿ ಸಂಖ್ಯೆ 2281229. ಗಾನ ಭಜನ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಕೇಳಿ ಈಗ ಖೂಬ್ಸೂರತ್ ಗೀತೆಯನ್ನು.

ಗೀತೆ ಇದು ಏಕೃಷ್ಟ ಚಿತ್ರದ್ದು. ಕುಮಾರ್ ಸಾನು ಮತ್ತು ಅಲ್ಕಾ ಯಾಜ್ಞಿಕ್ ಅವರು ಗೀತೆಯನ್ನು ಹಾಡಿದ್ದಾರೆ. ಸಮೀರ್ ಅವರ ಸಾಹಿತ್ಯ, ನದೀಮ್ ಶ್ರವಣ್ ಅವರ ಸಂಗೀತವಿದೆ.

ಗಾನ ಭಜನ ಕಾರ್ಯಕ್ರಮದ ಮುಂದಿನ ಗೀತೆ ಜಾನ್ವರ್ ಚಿತ್ರದ್ದು. ಸಪ್ನಾ ಅವಸ್ಥಿ ಮತ್ತು ಸಂಗಡಿಗರು ಹಾಡಿರುವ ಈ ಗೀತೆಯನ್ನು ಬರೆದಿದ್ದಾರೆ ಸಮೀರ್ ಅವರು. ಆನಂದ್ ಮೇಲಿಂದವರ ರಾಗ ಸಂಯೋಜನೆ ಇದೆ.

ಗಾನ ಭಜನ ಕಾರ್ಯಕ್ರಮದ ಕೊನೆಗೆ ಫೈಟರ್ ಚಿತ್ರದ ಗೀತೆ ಸಂಗೀತ ನೀಡಿ ಹಾಡಿದ್ದಾರೆ ವಿಶಾಲ್ ದದಲಾನಿ, ಗೀತರಚನೆ ಕುಮಾರ್ ಅವರದು.

ಇದುವರೆಗೆ ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ

0: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
1: ಅಮ್ಮ ಎಂದರೆ,
2: ಅಮ್ಮ ಅಂದ್ರೆ ಪ್ರೀತಿ, ಅಮ್ಮ ಅಂದ್ರೆ ಕರುಣೆ, ಅಮ್ಮ ಅಂದ್ರೆ ಜೀವನ.
3: ಅಮ್ಮ ನೆನಪೇ ಎಂದೆಂದಿಗೂ ಹಸಿರು.
1: ಅಮ್ಮನಿಗಾಗಿ ಮಿಡಿಯುವಂತಹ ಸಹೃದಯಗಳು ಹಲವು.

0: ಅಮ್ಮನೇ ದೇವರು.
1: ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಎಫ್ಎಂ 103.1 ಮೆಗಾಹರ್ಟ್ಸ್. ಈಗ ಸಮಯ 11:09:02. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
2: ಆಕಾಶವಾಣಿ ಮಡಿಕೇರಿ.
3: ಹಲೋ ಆಕಾಶವಾಣಿ,
2: ನನ್ನೆದೆಯ ಹಾಡು.
3: ನನ್ನೆದೆಯ ಹಾಡು
2: ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ ನನ್ನೆದೆಯ ಹಾಡು.
3: ನನ್ನೆದೆಯ ಹಾಡು.

0: ನನ್ನದೇ ಹಾಡು ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಸ್ವಾಗತ ಹಾಗೂ ನಮಸ್ಕಾರ. ನೀವು ಕರೆ ಮಾಡಿ ನಮ್ಮ ದೂರವಾಣಿ ಸಂಖ್ಯೆಯಾದ 0827272285558 ಹಾಗೆ ಮತ್ತೊಂದು ಸಂಖ್ಯೆ 2281219. ನಾನು ಮಂಜುನಾಥ್ ಎಂ ಆರ್, ನನ್ನೊಂದಿಗೆ
1: ನಾನು ಎಂ ಶಕುಂತಲಾ. ನಮ್ಮೆಲ್ಲ ಪ್ರೀತಿಯ ಶ್ರೋತೃಗಳಿಗೆ ನನ್ನದೇ ಹಾಡು ನೇರ ಫೋನಿನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಿರೂಪಕರಾದಂತಹ ಎಂ ಆರ್ ಮಂಜುನಾಥ್ ಅವರಿಗೂ ಕೂಡ ಸ್ವಾಗತ, ನಮಸ್ಕಾರ.
0: ಅಲ್ಲ, ನಾನು ನಿಮಗೆ ಸ್ವಾಗತ ಮಾಡ್ಬೇಕಲ್ವಾ? ನಿಮಗೂ
1: ಶ್ರೋತೃಗಳಿಗೆ ಸ್ವಾಗತ ಹೇಳಿದ್ರೆ ಎಲ್ಲರಿಗೂ ಹೇಳಿದ ಹಾಗೆ ಅಂತ ಅನ್ಕೊಂಡ್ಬಿಡೋಣ. ಶ್ರೋತೃಗಳಿಲ್ಲದೆ ಆಕಾಶವಾಣಿ ಇಲ್ಲ ಅಲ್ವಾ? ಆಕಾಶವಾಣಿ ಇರುವುದೇ ಶ್ರೋತೃಗಳಿಗಾಗಿ, ಮಾಹಿತಿ ಮತ್ತು ಮನರಂಜನೆಗಾಗಿ. ಹಾಗಾಗಿಯೇ ನನ್ನದೇ ಹಾಡು ಕಾರ್ಯಕ್ರಮ ಕೂಡ ಮಾಹಿತಿ ಮತ್ತು ಮನರಂಜನೆಗೆ ಇರುವಂತಹದ್ದು. ಮತ್ತೆ ಸೂಚನೆಗಳು,
0: ಸೂಚನೆಗಳು
1: ಸೂಚನೆಗಳು ನಮ್ಮ ಶ್ರೋತೃಗಳಿಗೆ ಈಗಾಗಲೇ ಗೊತ್ತಿದೆ. ಆದಾಗ್ಯೂ ಕೂಡ ಒಮ್ಮೆ ಹೇಳಬೇಕು, ಯಾವುದೇ ರಾಜಕೀಯ ಪಕ್ಷದ ಬಗ್ಗೆ ಚರ್ಚೆ ಬೇಡ, ರಾಜಕೀಯ ವ್ಯಕ್ತಿಗಳ ಬಗ್ಗೆ ಮಾತನಾಡುವಂತಿಲ್ಲ. ಹಾಗೆ ಯಾವುದೇ ವ್ಯಕ್ತಿಯ ಬಗ್ಗೆ ವೈಯಕ್ತಿಕವಾಗಿ ಹಗುರವಾಗಿ ಮಾತನಾಡಿ ಮನಸ್ಸಿಗೆ ನೋವಾಗುವಂತೆ ಮಾತನಾಡುವ ಹಾಗಿಲ್ಲ. ಅಸಂಸದೀಯ ಪದಗಳನ್ನ ಅಂದ್ರೆ ಅನ್ಪಾರ್ಲಿಮೆಂಟರಿ ವರ್ಡ್ಸ್ ನ ಬಳಸುವ ಹಾಗಿಲ್ಲ. ಒಂದು

0: ಟಿಕೆಟನ್ನ ತಾವು ಹೇಳ್ತೀರಿ,
1: ಶ್ರೋತೃಗಳು
0: ಒಂದು ವಾಕ್ಯ ಹೇಳಬೇಕು, ಮತ್ತೆ ಕಾರ್ಯಕ್ರಮಗಳನ್ನ ಕೇಳಿರ್ತಾರೆ, ಅದರ ಬಗ್ಗೆ ಕೂಡ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಬಹುದು. ಇನ್ನು ಒಂದು ಬರ್ಕೊಂಡ್ ಬಂದಿದ್ದೀರ?
1: ಇಲ್ಲ, ಏನು ಬರಲಿಲ್ಲ. ನಾವು ಏನು ಅಂತಂದ್ರೆ, ನನ್ನದೇ ಹಾಡು ನೇರ ಫೋನ್ ಇನ್ ಕಾರ್ಯಕ್ರಮ ಇದೆಯಲ್ವಾ, ಶ್ರೋತೃಗಳು ಮಾತಾಡುವಾಗ,
0: ನಿನ್ನೆ ಗೀತಾ ಮಾಧುರ್ಯ ಕಾರ್ಯಕ್ರಮ ನೀವು ಆಲಿಸಿದ್ರಿ ಅಂತ ಅನ್ಕೊಳ್ಳೋಣವಾ, 13 ಸಂಖ್ಯೆಯಲ್ಲಿ ಶ್ರೋತೃಗಳು ಕರೆ ಮಾಡಿದ್ದು, ಎಲ್ಲರೂ ಕೂಡ ಗಾಯಕರಾಗ್ಬಿಟ್ಟಿದ್ದಾರೆ. ಇಷ್ಟು ಚಂದ ಹಾಡು, ಮತ್ತೆ ಒಂದು ಅಲ್ಪ ಪ್ರಾಣ ಮಹಾಪ್ರಾಣ ಒಂದೊಂದು ಅಕ್ಷರ ಹೆಮ್ಮೆ ಎಮ್ಮೆ ಇವುಗಳ ಮಾತ್ರ ತಪ್ಪಾಗ್ತಾ ಇತ್ತು. ಅದು ಬಿಟ್ಟರೆ ಉಳಿದಿದ್ದೆಲ್ಲರೂ ಕೂಡ, ಉಳಿದಂತೆ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಹಾಡಿದ್ರಂತೆ. ತುಂಬಾ ಶ್ರೋತೃಗಳು ಕೂಡ ಅಭಿಪ್ರಾಯಗಳನ್ನ ಮೆಚ್ಚಿ, ಅಂದ್ರೆ ಈ ಕಾರ್ಯಕ್ರಮವನ್ನ ಮೆಚ್ಚಿ, ಆ ಕಾರ್ಯಕ್ರಮವನ್ನ ಮೆಚ್ಚಿ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಬಹಳ ಸಂತೋಷ ಆಯ್ತಂತೆ ಶ್ರೋತೃಗಳಿಗೆ. ಈಗ ಪ್ರತಿ ಅಂಗಡಿಗಳಲ್ಲೂ ಕೂಡ ರೇಡಿಯೋಗಳನ್ನು ಇಟ್ಕೊಂಡಿದ್ದಾರೆ. ಈಗ ನನ್ನದೇ ಹಾಡು ಕಾರ್ಯಕ್ರಮ ಕೂಡ ಕುತೂಹಲದಿಂದ ಕೇಳ್ತಾ ಇದ್ದಾರೆ, ಏನು ಮಾಹಿತಿ ಕೊಡಬಹುದಪ್ಪ.
1: ಈಗ ನಾವು ಅನ್ಕೊಂಡಿದ್ವಿ ಶ್ರೋತೃಗಳೇನು ಹೆಚ್ಚಿನ ಸಂಖ್ಯೆಯಲ್ಲಿ ಕೇಳ್ತಾ ಇರಲ್ಲ ಈ ಕಾರ್ಯಕ್ರಮನ ಅಂತ, ಆದ್ರೆ ನಮಗೆ ಬರೋ ಕರೆಗಳಿದೆಯಲ್ಲ, ಆಗ ನಾವು ಅನ್ಕೊಳ್ತೀವಿ ಎಷ್ಟು ಜನ ಕೇಳ್ತಾ ಇದ್ದಾರೆ, ಆದ್ರೆ ಅವಾಗ ಅವಕಾಶ ಆಗ್ತಾ ಇಲ್ಲ ಅಷ್ಟೇ ಕರೆ ಮಾಡ್ಲಿಕ್ಕೆ. ಬೇರೆಯವರು ಕೂಡ ಅವಕಾಶ ಮಾಡಿಕೊಡಿ.
0: ಅದೇ ಶ್ರೋತೃಗಳಿಗೆ ಒಬ್ರು ಸಲಹೆ ಕೊಡ್ತಾರೆ, ಇನ್ನೊಬ್ರು ಕೋಪ ಮಾಡ್ಕೊಳ್ತಾರೆ, ನಾವು ಕಾರ್ಯಕ್ರಮ ಕೇಳ್ತೀವಿ ಮಾಡಬಾರ್ದಾ ಅಂತ ಹೇಳ್ತಾರೆ. ಇನ್ನೊಂದೇನು ಅಂತಂದ್ರೆ, ಶ್ರೋತೃಗಳಿಗೆ ಅವಕಾಶ ಸಿಗುತ್ತೆ, ಅವರ ಮೆಚ್ಚಿನ ಹಾಡನ್ನ ಕೇಳಬೇಕು, ಯಾಕಾಗಿ ಇಷ್ಟ ಅಂತ ಹೇಳಬೇಕು, ಮತ್ತೆ ಕಾರ್ಯಕ್ರಮಗಳ ಬಗ್ಗೆ ಅಷ್ಟೇ ಮಾತಾಡ್ಲಿ ಅನ್ನೋದು ಕೂಡ ಒಂದು ಸವಿನಯ ಮನವಿ ಅಂತ ಕೂಡ ನಾವು ಹೇಳೋಣ.
1: ನೀವು ಕೋಪ ಅಂತ ಹೇಳಿದ್ರಿ, ಕೋಪ ಅಂತ ಅಂದ್ಬಿಟ್ರೆ ಮನುಷ್ಯನ ಅರಿಷಡ್ ವರ್ಗಗಳಲ್ಲಿ ಅದು ಒಂದು ಬೇಕಲ್ಲ ನೋಡಿ, ಮನುಷ್ಯನ ಮನಸ್ಸನ್ನ ಕೆಡಿಸಿ ಅವನನ್ನ ಅಧಪತನಕ್ಕೆ ತಳ್ಳೋದೇ ಈ 6 ಅರಿಷಡ್ ವರ್ಗಗಳಂತ ಮನುಷ್ಯನ ದೇಹದಲ್ಲಿ. ಆಯ್ತಾ, ಹಾಗೆ ನಮ್ಮ ಜೀವನದ ಈ 6 ಅರಿಷಡ್ ವರ್ಗಗಳಿಗೆ ನಾವು ಹಾಗೆ ಮಾತಾಡೋದಾದ್ರೆ,
0: ಈಗ ಆರಂಭದಲ್ಲಿ ಮಂಜುನಾಥ್ ಒಂದು ಏನಾದ್ರೂ ಒಂದು ಹೇಳಬೇಕು, ಆವಾಗಲೇ ಶ್ರೋತೃಗಳಿಗೆ ಇಷ್ಟ ಆಗ.
1: ಈಗ ಕಂಡದ್ದನ್ನ ಬಯಸೋದೇ ಕಾಮ ಅಂತೆ, ಬಯಸಿದ್ದು ಏನಾದ್ರೂ ಸಿಗದೇ ಇದ್ದಾಗ ಉಂಟಾಗೋದೇ ಕ್ರೋಧ ಅಥವಾ ಕೋಪ, ನನಗೆ ಸಿಗಲೇ ಇಲ್ವಲ್ಲ ಅಂತ. ಆ ದೊರೆತರೂ ಕೂಡ ಸಿಕ್ಕಿದಾಗ ಇನ್ನಷ್ಟು ಬೇಕು ಅನ್ನೋದೇ ಲೋಭ. ಕೈ ಬಿಟ್ಟು ಹೋಗದೆ ತನ್ನಲ್ಲೇ ಉಳಿದಾಗ ಅದು ತನ್ನ ಬಳಿ ಮಾತ್ರ ಇದೆ ಎಂಬ ಜಂಬವೇ ಮದ. ತನ್ನಲ್ಲಿರುವುದು ಬೇರೊಬ್ಬನಲ್ಲಿ ಇದೆ ಎಂದು ತಿಳಿದಾಗ ಉಂಟಾಗೋದೇ ಮತ್ಸರ, ಅಂದ್ರೆ ಹೊಟ್ಟೆ ಕಿಚ್ಚು ಅಂತೀವಲ್ಲ. ಇವು ಜೀವನದ 6 ಅರಿಷಡ್ ವರ್ಗಗಳು. ಇವನ್ನ ನಾವು ಕಂಟ್ರೋಲ್ ಮಾಡದಿದ್ರೆ ಅಧಪತನಕ್ಕೆ ಹೋಗೋದು ಖಂಡಿತ.
0: ಹಾಗಾದ್ರೆ ಹೇಗಿರ್ಬೇಕು ಅಂತ
1: ಕೆಲವರು ಹಳ್ಳಿಯಲ್ಲಿ ನೋಡಿ ಹೇಳ್ತಾರೆ, ಬಂದ್ರೆ ನಾನು ನಿನ್ನಲ್ಲಿರೋ ದೆವ್ವ ಬಿಡಿಸ್ಬಿಡ್ತೀನಿ ಅಂತ ಹೇಳ್ತಾರಲ್ಲ,
0: ಭೂತ ಬಿಡಿಸ್ಬಿಡ್ತೀನಿ
1: ಅಂತ ಹೇಳ್ತಾರೆ. ನಾನು ಯೋಚನೆ ಮಾಡಿದೆ ಯಾಕಂಗ್ ಹೇಳ್ತಾರೆ ಅಂತ, ಅಂದ್ರೆ ಅವನಲ್ಲಿರೋ ಈ ಗುಣಗಳನ್ನ ಬುದ್ಧಿ ಹೇಳಿ ಸರಿ ಮಾಡ್ತೀನಿ ಅಂತ ಅದರ್ಥ.
0: ಒಳ್ಳೆಯ ಮಾತನ್ನ ಹೇಳಿದ್ರಿ. ಮತ್ತೆ ಒಂದು ವಾಚ್ ಅಂಗಡಿ ಅಂತ ತಿಳ್ಕೊಳ್ಳೋಣ. ನಮ್ಮ ಮಡಿಕೇರಿಯಲ್ಲಿ ಒಬ್ರು ಹಿರಿಯರಿದ್ದಾರೆ, ಅವ್ರು ಹೇಳೋದು ಒಂದು ಸಣ್ಣ ಮಾತು, ಮೇಡಮ್ ನೋಡಿ ನಾವು ಒಂದು ವಾಚ್ನ ಅವ್ರು ಖರೀದಿ ಮಾಡ್ತಾರಲ್ಲ, ಆವಾಗ ನಾವು ಹೇಳ್ತೀವಿ ಇದಕ್ಕೆ ನೀರ್ ಬೆಳೆಸಬಾರ್ದು, ಇದನ್ನ ಹೇಗೆ ಬಳಸ್ಬೇಕು, ಹೇಗಿದ್ರೆ ಅದು ವರ್ಷ ಪೂರ್ತಿ ಚೆನ್ನಾಗಿರತ್ತೆ ಎಲ್ಲ ಹೇಳ್ತಾರಂತೆ. ಅದ್ರ ನಾಳೆನೆ ತಗೊಂಡ್ ಬರ್ತಾರಂತೆ. ಸರ್ ಇಲ್ಲಿ ನೀರ್ ಬಿದ್ದ್ಬಿಟ್ಟಿದೆ ನೋಡಿ ಸರ್, ಏನ್ ಮಾಡೋದು ಅಂತ. ಅದಕ್ಕೆ ಅವರು ನಾವ್ ಎಷ್ಟು ಹೇಳಿದ್ರು ಅವ್ರು ಕೇಳಲ್ಲ, ಕೇಳದೆ ಇದ್ಮೇಲೆ ಹೇಳೋದು ಬೇಡ ಅಂತ ನಾನು ಯಾವತ್ತೂ ಅಂದ್ಕೊಳ್ಳಲ್ಲ. ನಮ್ಮ ಧರ್ಮ ಹೇಳಬೇಕು ಹೇಳ್ತೀವಿ, ಹಿರಿಯನಾಗಿ ನಾನು ಹೇಳಬೇಕು ಹೇಳ್ತೀನಿ. ಅದೇ ನನಗೆ ಬೇಸರ ಆಗೋದು, ಒಂದು ಮಾತನ್ನು ಹೇಳಿದ್ರೆ ಕೇಳಲ್ವಲ್ಲ ಅಂತ ನೋವಾಗುತ್ತೆ ಅಂತ ಹಿರಿಯ ವ್ಯಕ್ತಿಯವರು, ಆಕಾಶವಾಣಿ ಅಭಿಮಾನಿ ಕೂಡ ಅವರು.
1: ಈಗ ವಾಚ್ ಅಂದಾಗ ವಾಚಲ್ಲಿ ಈಗ ನಾನು ಮಳೆಗಾಲದಲ್ಲಿ ಹೋಗ್ಬೇಕಾಗ್ತದೆ, ನೀರು ಬಿದ್ದೆ ಬೀಳುತ್ತೆ, ಏನ್ ಮಾಡೋದು
0: ಆಗಲ್ಲ. ಅದಕ್ಕೆ ಅವ್ರು ಹೇಳೋದು ನೋಡಿ, ಇಷ್ಟು ಹಣವನ್ನ ಶ್ರಮ ಪಟ್ಟು ಖರೀದಿ ಮಾಡ್ತೀರಿ, ಇದನ್ನ ಹೇಗಿಟ್ಕೊಂಡ್ರೆ ವರ್ಷ ಪೂರ್ತಿ ಚೆನ್ನಾಗಿ ಬರುತ್ತೆ, ನೀವು ಇರೋ ತನಕನು ಚೆನ್ನಾಗಿರುತ್ತೆ ಅಂತ ಕೂಡ ಹೇಳ್ತಾರಂತೆ. ಆದ್ರೆ ಒಂದು ದಿನ ಕಳೀತಾ ಇದ್ದ ಹಾಗೆ, ಸರ್ ಇದು ನೀರ್ ಬಿದ್ಬಿಡ್ತು ಸರ್, ಇದೇನೋ ಬಿದ್ದೋಯ್ತು ಸರ್, ಮೇಲಿಂದ ಹೊಡೆದೋಗಿದೆ, ಒಂಚೂರು ಗಾಜ ಹಾಕೊಡಿ ಸರ್ ಅಂತಾರಂತೆ. ಆಗ ಅವ್ರು ಹೇಳ್ತಾರಂತೆ, ಅವ್ರಿಗನ್ಸುತ್ತಂತೆ ಮನಸ್ಸಿಗೆ, ಅಲ್ಲ ನಾವು ಹೇಳಿದ್ಯಾಕೆ, ಇವ್ರು ಯಾಕೆ ಕೇಳಲ್ಲ, ಹಾಗಿದ್ರೆ ಏನ್ ಕೆಲಸ ಮಾಡ್ತಾ ಇದೆ ಅವರ ಮನಸ್ಸಿನಲ್ಲಿ, ಅಂದ್ರೆ ಕೇಳಿಸ್ಕೊಳ್ಳಲ್ಲ ಅಂತ.
1: ಹೇಳ್ತೀವಿ
0: ಅದನ್ನ ಕೇಳಿಸ್ಕೊಳ್ಳಲ್ಲ ಅಂತ.
1: ಕೇಳಿಸ್ಕೊಳ್ಳಲ್ಲ ಅನ್ನೋದಕ್ಕಿಂತ ಅವರು ಯಾವ್ದೋ ಲೋಕದಲ್ಲಿ ಇರ್ತಾರೆ, ಅದನ್ನ ಮರ್ತು

0: ಬಿಟ್ಟಿರ್ತಾರೆ. ಇವತ್ತು ಹೇಗೆ ಹೇಳಿ, ನೀವೇ ಹೇಳ್ತಿರಲ್ಲ, ಯಾವಾಗ ನೋಡಿದ್ರು ಮನುಷ್ಯ ಬಿಜಿ ಬಿಜಿ ಬಿಜಿ ಅಂತ ಹೇಳ್ತಾರೆ. ನಾನ್ ಬಿಜಿ ನಾನ್ ಬಿಜಿ
1: ಅಲ್ಲ, ಯಾಕಾಗಿ ನಾವು ಒಬ್ರು ಹೇಳಿದ್ದನ್ನ ಅವ್ರು ಹೇಳೋದು ಕರೆಕ್ಟ್, ನಾವು ಶ್ರಮ ಪಟ್ಟು ಅದನ್ನ ತಂದಿರ್ತೀವಿ, ಶ್ರಮ ಪಟ್ಟು ದುಡಿದು ಸಂಪಾದನೆ ಮಾಡಿದ ಹಣದಿಂದ ನಾವು ವಸ್ತುಗಳನ್ನ ಖರೀದಿ ಮಾಡಿ ತಂದಿದ್ದೀವಿ ಅಂದಾಗ ಅದನ್ನ ಚೆನ್ನಾಗಿಟ್ಕೊಳ್ಳೋದಿಕ್ಕೆ ನಮ್ಗೆ ಏನು ತೊಂದರೆ ಅಂತ
0: ಅಲ್ಲ ಇಟ್ಕೊಳ್ಬೇಕು ಆ ಭಾವನೆ. ನೋಡಿ, ಹಿಂದೆ ಎಲ್ಲ ಇತ್ತು, ಯಾವುದೋ ಒಂದು ವಾಚ್ ಕಟ್ಟಿದ್ರೆ 10-20-30 ವರ್ಷದೊಳಗೆ ಆ ವಾಚನ್ ಕಟ್ಕೊಂಡೇ ಇರ್ತಾ ಇದ್ರು. ಈಗಲೂ ಕೆಲವರು ಇದ್ದಾರೆ, ಅದನ್ನೇ ಕಟ್ಕೊಳ್ತಾರೆ. ಮನೆಯಲ್ಲಿ ಒಂದು ಟಿವಿಯನ್ನು ತಂದ್ರೆ 20-30 ವರ್ಷ ಇರುತ್ತೆ, ಒಂದು ಮಿಕ್ಸಿಯನ್ನು ತಂದ್ರೆ 15-20 ವರ್ಷ ಉಪಯೋಗಿಸ್ತಾರೆ. ನಾವು ಇವತ್ತು ಆಗಲ್ಲ, ಏನಂದ್ರೆ ನಾವು ಉಪಯೋಗಿಸಿದ ನಂತರ ಅದನ್ನ ಸ್ವಚ್ಛವಾಗಿ ಮಾಡಿ ಇಡಬೇಕು, ಜತನ ಮಾಡ್ಬೇಕು ಅದನ್ನ. ಇಲ್ಲಾಂದ್ರೆ ಅದು ಯಾವುದೇ ವಸ್ತು ಆದ್ರೂ ಹಾಳಾಗತ್ತೆ.
1: ಅಲ್ಲ, ಈಗ ನಮ್ಮ ಹೆಣ್ಮಕ್ಳು ಇದಾರಲ್ಲ, ಅಪ್ಪ ಅಂದ್ರೆ ತುಂಬಾ ಇಷ್ಟ, ಅವರ ಕೈಯಲ್ಲಿ ವಾಚ್ ಸ್ವಲ್ಪ ಮಾಸಿರುತ್ತೆ. ಇದು ಏನು ವಾಚ್, ಇದು ಹಳೆ ಕಾಲದ್ದಲ್ಲ ಇದು ಅಂತ ಕೇಳಿದ್ರೆ, ಇದು ಅಪ್ಪ ಕುಡಿಸಿದ್ದು ನಮ್ಮಪ್ಪ, ಹಾಗಾಗಿ ಇದನ್ನ ಇದಿದ್ರೆ ನಮ್ಮಪ್ಪ ಜೊತೆಯಲ್ಲಿ
0: ಇದ್ದಾರೆ ಸೆಂಟಿಮೆಂಟ್.
1: ಇದು ನಾನು ಸಾಮಾನ್ಯ ಗಮನಿಸಿರೋದು, ಇದು ನಮ್ಮಪ್ಪ ಕೊಟ್ಟಿರುವಂತಹದ್ದು. ನಾನು ಪಿ ಯು ಸಿ ಓದುವಾಗ ಕೊಟ್ಟಿರೋದು, 10th ಓದುವಾಗ ಕೊಡಿಸಿದ್ರು, ಬಹುಶಃ 10th ಓದುವಾಗ ಕೊಡಿಸ್ತಿರ್ಲಿಲ್ಲ, ಪಿ ಯು ಸಿ ಡಿಗ್ರಿಗೆ ಬಂದಾಗ ಕೊಡಿಸಿರೋದು ಇದು. ಅದಕ್ಕೆ ನಾನು ಚೆನ್ನಾಗಿ ಇಟ್ಕೊಂಡಿದ್ದೀನಿ ಅಂತ ನಮಗೆ ಅಪ್ಪನ ಬಗ್ಗೆ ಎಷ್ಟು ಪ್ರೀತಿ ಇರುತ್ತೆ.
0: ಈಗಿನ ಅಪ್ಪಂದಿರು ಮಕ್ಕಳಿಗೆ ಏನೇನು ಬೇಕೋ ಅದು ಕೊಡಿಸ್ತಾರೆ ಹೆಣ್ಮಕ್ಳಿಗೆ. ಆದ್ರೆ ಹಿಂದಿನ ಅಪ್ಪಂದಿರು, ನನಗೆ ಗೊತ್ತಿರುವಂಗೆ ನಮ್ಮಮ್ಮಂದ ನಾನು ನೋಡಿದ್ದೇನೆ, ಆಯ್ತಾ, ಅವ್ರ ಮಾವ ಬಂದ್ಬಿಟ್ರೆ ನನಗೆ, ನೋಡಮ್ಮ ನಿನ್ ಮೇಲೆ ತುಂಬಾ ಪ್ರೀತಿ, ಆಯ್ತಾ, ನಂಗೆ ಇಷ್ಟ ನಿನ್ನ ಅಂತ ಹೇಳ್ತಾರೆ. ಅದಕ್ಕೆ ಏನೋ ಯಾರನ್ನೋ ಒಬ್ಬನ ಕರೆಸ್ಬಿಟ್ಟು ಅದ್ರ ಮೇಲೆ ಅವ್ರ ಹೆಸರಲ್ಲಿ ಒಂದು ಹೆಚ್ಚೆ ಹಾಕ್ಸ್ಬಿಡ್ತಿದ್ರು. ಚಿಕ್ಕಪ್ಪ ಬರ್ತಾರೆ, ಅವರು ನನ್ಗೆ ನಿನ್ನ ತುಂಬಾ ಇಷ್ಟ ಮಗಳೇ, ನನ್ನ ಹೆಸರಲ್ಲಿ ನಿನಗೊಂದು ಹಚ್ಚೆ ಇರಲಿ ಅಂತೇಳಿ ಒಂದು ಹಚ್ಚೆಯನ್ನು ಹಾಕ್ಸಿ ಅವರು ಹೋಗ್ತಾರೆ. ಆಯ್ತಾ, ಹಚ್ಚೆಯನ್ನು ಹಾಕ್ಸಿ ಹಾಕ್ಸಿ ಇಡೀ ನಮ್ಮಮ್ಮನ ದೇಹದಲ್ಲೆಲ್ಲ ಮಚ್ಚೆಗಳಿರ್ತಿತ್ತು. ಹಾಗೆ
1: ಅದು ಅಮ್ಮ ಅಂದಿರ ಕೈಯಲ್ಲೆಲ್ಲ ಇರ್ತಿತ್ತು, ಬಹುಶಃ ಅದನ್ನ ನೆನಪಾಗ್ತಾ ಇದೆ.
0: ಹೌದು,
1: ನಿಜವಾಗಿ ಒಂದು ಒಳ್ಳೆಯ ಮಾಹಿತಿಯೊಂದಿಗೆ ಇವತ್ತಿನ ನನ್ನದೇ ಹಾಡು ನೇರ ಫೋನಿನ ಕಾರ್ಯಕ್ರಮ ಆರಂಭ ಮಾಡೋಣ. ಒಂದು ಹಾಡನ್ನ ಆರಂಭದಲ್ಲಿ ಪ್ರಸಾರ ಮಾಡಿದ್ರೆ ಹೇಗಿರುತ್ತೆ ಕರೆ ಬರುವ ತನಕ?

0: ನನ್ನದೇ ಹಾಡು ನೇರ ಫೋನಿನ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಸ್ವಾಗತ. ಈಗ ನನ್ನದೇ ಹಾಡು ಕಾರ್ಯಕ್ರಮದ ಮೊದಲ ಕರೆ ಯಾರು ಅಂತ ನೋಡೋಣ. ಹಲೋ, ನಮಸ್ತೆ. ನಮಸ್ತೆ ಅಮ್ಮ, ಯಾರು ಮಾತಾಡೋದು? ಸರಸ್ವತಿ ತಿಮ್ಮಪ್ಪ ಅವರು. ಯಾವ ಚಿತ್ರದ ಗೀತೆ ಬೇಕು? ಮಿಡಿದ ಶ್ರುತಿ. ಏನ್ ಇವತ್ತು ಕೆಲ್ಸಕ್ಕೆ ಹೋಗ್ಲಿಲ್ವಾ? ತೋಟಕ್ಕೆ ಹೋಗ್ಲಿಲ್ವಾ?
1: ಕಾಪಿಗೆ ಬಿಡ್ತಾರಲ್ಲ ಮೇಡಮ್, ಆಗ ನಾವು ಹೊರಗೆ ಹೋಗಿ ಮಾತಾಡುದು ಕೋಣೆಯಲ್ಲಿ.
0: ಏನ್ ಮಾತಾಡೋದು?
1: ಕೋಣೆಗೆ ಬಂದು ನಾವು ಕಾಳು ಕೊಡುದು ಶ್ರುತಿ ಇರುವಾಗ, ಇಲ್ಲದಿದ್ರೆ ಇಲ್ಲ ಸರ್.
0: ಏನ್ ಕಾಳು ಕೊಡುದು ಅಂತ? ಕರೆ ಮಾಡೋದು ಅಂತ. ಕೆಲಸದ ಮಧ್ಯದಲ್ಲಿ ಬಂದು ಪುರ್ಸೊತ್ ಮಾಡ್ಕೊಂಡು ಕರೆ ಮಾಡೋದು ಅಲ್ವಾ? ಈ ಕರೆ ಮಾಡೋದ್ರಿಂದ ನಿಮ್ಗೆ ರೇಡಿಯೋ ಬಾನುಲಿ ಮೇಲೆ ಎಷ್ಟೊಂದು ಅಭಿಮಾನ ಇದೆ ಅಂತ ನಾವು ಅನ್ಕೊಳ್ಬಹುದು ಅಲ್ವಾ?
1: ಹೌದು ಸರ್, ನಾನು ಎಲ್ಲ ರೇಡಿಯೋದಲ್ಲಿ ಕೇಳ್ತೇನೆ, ಎಲ್ಲ ವಿಷಯವನ್ನು ಸಹ ಕೇಳ್ತೇವೆ ಮೇಡಮ್ ಸರ್. ಅಲ್ಲಿಂದ 5 ಗಂಟೆಗೆ ಹೊರಡುವಾಗ ಒಂದೊಂದು ಆಗ್ತದೆ, ಇಲ್ಲಿಗೆ ಎತ್ತುವಾಗ ಮತ್ತೆ ಇಲ್ಲಿ ಕೇಳ್ತೇನೆ ಇದು ಮನೆಯಲ್ಲಿ.
0: ಯಾವ್ಯಾವ ಕಾರ್ಯಕ್ರಮ ಎಲ್ಲ ಕೇಳ್ತೀರಾ?
1: ನಂದಿ ಬದಿಗೆ ಭಕ್ತಿ ಗೀತೆಯನ್ನು ಕೇಳ್ತೇನೆ, ಮನೆಯಿಂದ ಹೊರಡುವ ರೇಡಿಯೋ ಕೇಳ್ತೇನೆ, ವಾರ್ತೆ ಎಲ್ಲ ಆಗುವಾಗ ಹೊರಗೆ ಕೇಳ್ತೇನೆ, ಮತ್ತೆ ಮನೆಗೆ ಅಲ್ಲಿಗೆ ಕೆಲಸದಲ್ಲಿಗೆ ಹೋಗ್ತೇನೆ ಸರ್.
2: ನಮಸ್ತೆ. ನೀವು ಈಗಾಗ್ಲೇ ಹೇಳಿದಿರಿ 4 ರೇಡಿಯೋಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತೀವಿ 4 ಸ್ಟೇಷನ್ಸ್ ಅಂತ. ಈಗ ನಿನ್ನೆವರೆಗೆ ಕಾರ್ಯಕ್ರಮ ಯಾವ ಕಾರ್ಯಕ್ರಮಗಳನ್ನ ನೀವು ಆಲಿಸಿದ್ರಿ?
1: ನಾನು ನಿನ್ನೆ ಸಂಜೆ 5 ಗಂಟೆಗೆ ಕೇಳಿದ್ದೇನೆ ಮೇಡಮ್, ನಮ್ಮ ತೋಟಕ್ಕೆ ಸೊಪ್ಪು ಕಡಿಯುವಾಗ ನಾವು ರೇಡಿಯೋ ಮೊಬೈಲ್ ಅಲ್ಲಿ ಆಪ್ ನಲ್ಲಿ ಕೇಳಿಕೊಂಡು.
2: ಯುವವಾಣಿ ಪ್ರಸಾರ ಆಯ್ತಲ್ವಾ ಯುವಲಹರಿ?
1: ಹೌದೌದು ಮೇಡಮ್.
2: ಏನ್ ಪ್ರಸಾರ ಆಯ್ತು?
1: ಒಳ್ಳೆ ಮಾಹಿತಿ ಮೇಡಮ್, ಕೇಳುವವರಿಗೆ ಒಳ್ಳೆ ಮಾಹಿತಿ ಅದು.
2: ಅಲ್ಲ ನೀವು ಕೇಳಿದ್ರಾ?
1: ಅಂದ್ರೆ ನಮ್ಮ ಮನೆಯಲ್ಲಿ ಕೆಲಸದವರು ಸಹ ಇದ್ರು, ತೋಟಕ್ಕೆ ಸೊಪ್ಪು ಕದ್ದುಕೊಂಡಿದ್ರು ಮೇಡಮ್. ಅಲ್ಲಿಂದ ಬಂದು ನಾನು ಒಂದು ಹಾಡನ್ನೇ ಆಡಿದೆ ಮೇಡಮ್.
2: ಗೀತಾ ಮಾಧುರ್ಯ,
0: ಗೀತಾ ಮಾಧುರ್ಯದಲ್ಲಿ
2: ಸರಸ್ವತಿಯವರು ಗೀತಾ ಮಾಧುರ್ಯ ಕಾರ್ಯಕ್ರಮದಲ್ಲೂ ಭಾಗವಹಿಸಿದ್ರು. ನಂತರ ಚಿತ್ರಕಾವೇರಿಯಲ್ಲೂ ಕೂಡ ಭಾಗವಹಿಸಿ ನೆಚ್ಚಿನ ಗೀತೆಯನ್ನ ಕೇಳಿದ್ರು.
1: ಹೌದು ಮೇಡಮ್.
2: ಇವತ್ತು ಕೂಡ ಕರೆ ಮಾಡಿದ್ದಾರೆ. ನುಡಿಗಟ್ಟು ಹೇಳಿದ್ರ ಅವ್ರ ಮೆಚ್ಚಿನ ಹಾಡನ್ ಕೇಳಿದ್ರಿ?
0: ಅವರು
2: ನುಡಿಗಟ್ಟು ಸರಸ್ವತಿ ಅವರೇ.
0: ಈಗ ಒಂದು ನುಡಿಗಟ್ಟು ನಿಮ್ಗೆ ಹಾಗಾದ್ರೆ. ಎದೆಯ ಮೇಲಿನ ಭಾರ ಇಳಿಸು ಅಂತ ಹೇಳ್ತಾರೆ.
2: ದೊಡ್ಡದಾಗೋಯ್ತಲ್ಲ,
0: ನನ್ನ ಎದೆಯ ಮೇಲಿನ ಭಾರ ಇಳಿತು ಅಂತ ಹೇಳ್ಬಿಡ್ತೀವಿ.
1: ನಾವು ಯಾವ ವಿಷಯವನ್ನು ಮಾತಾಡುವಾಗ ಎದೆಯಲ್ಲಿ ಭಾರ ಇಟ್ಟು ತಲೆಯಲ್ಲಿ ಎಲ್ಲ ಭಾರ ಇಟ್ಟು ಮಾತಾಡಬಾರ್ದು, ಒಳ್ಳೆ ರೀತಿಯಲ್ಲಿ ಮಾತಾಡ್ಬೇಕು ಅಂತ.
0: ಅಲ್ಲ ಎದೆಯ ಮೇಲಿನ ಭಾರ ಇಳಿಸು ಅಂತಂದ್ರೆ ಏನು ಅಂತಂದ್ರೆ ಆ ಹೊಣೆಗಾರಿಕೆಯನ್ನು ಕಡಿಮೆ

0: ಮಾಡು ಅಂತ, ನನ್ನ ಜವಾಬ್ದಾರಿ ಮುಗೀತು ಇಲ್ಲಿಗೆ ಅಂತ. ಹಾಗೆ ಆಗ ಈಗ ಮಾಡಿ, ಈಗ ವಾಕ್ಯ ಮಾಡಿ.
1: ನಾನು ಯಾವ ಕೆಲಸವನ್ನು ಮಾಡುವಾಗ ನಾವು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿ ಮತ್ತೆ ನಾವು ಹೊರೆಯನ್ನು ತುಂಬಿದಾಗೆ ಮಾಡಬಾರ್ದು ಅಂತ ನನ್ನ ಅನಿಸಿಕೆ.
2: ದೊಡ್ಡದೇ ಆಯ್ಕೋಯ್ತಲ್ಲ ವಾಕ್ಯ.
0: ಇಲ್ಲ ದೊಡ್ಡದಲ್ಲ. ಈಗ ನೋಡಿ, ನಿಮ್ಮ ಈಗ ನಿಮ್ಗೆ ಹೊಲ ಇದೆಯಾ, ತೋಟ ಇದೆಯಾ?
1: ತೋಟ ಇದೆ, ಹೊಲ ಇದೆ.
0: ಸಕಾಲಕ್ಕೆ ಆ ಕೆಲಸವನ್ನು ಮುಗಿಸಿದ್ರೆ ಅಬ್ಬ ನನ್ನ ಎದೆ ಮೇಲಿನ ಭಾರ ಇಳಿತು ಅಂತ, ಅಂದ್ರೆ ಜವಾಬ್ದಾರಿ ಮುಗೀತು. ಯಾಕೆಂದ್ರೆ ಸಮಯಕ್ಕೆ ಸರಿಯಾಗಿ ಆ ಕೆಲಸವನ್ನು ಮಾಡುವಂತದ್ದು ಅಲ್ವಾ. ಮಾಡದ್ಮೇಲೆ ನಿಮ್ಗೆ ಅಯ್ಯೋ ಬೇರೆಯವರೆಲ್ಲ ಮಾಡ್ಕೊಳ್ತಾ ಇದಾರೆ, ನನ್ಗಿನ್ನು ಸಮಯನೇ ಬಂದಿಲ್ವಲ್ಲ ಅಂತ ಅನ್ನೋಂಗಿಲ್ಲ. ಅಯ್ಯೋ ಮೊದಲು ನಾನ್ ಮಾಡಿ ಮುಗಿಸ್ಬಿಟ್ಟಲ್ಲ ಅಂತ ಹೇಳಿ. ಕರೆ ಮಾಡಿದ್ಕೆ ಧನ್ಯವಾದ ಸರಸ್ವತಿ ತಿಮ್ಮಪ್ಪವರಿಗೆ. ನಿಮ್ಮ ಗೀತೆ ಬರ್ತಾ ಇದೆ,
2: ಅವರ ನೆಚ್ಚಿನ ಹಾಡನ್ನ ಪ್ರಸಾರ ಮಾಡೋಣ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು, ನಮಸ್ಕಾರ. ಈಗ ಮಂಜುನಾಥ್ ಅವ್ರು ಹೇಳ್ತಾ ಇದ್ರಲ್ವಾ, ಕಾರ್ಯಕ್ರಮಗಳನ್ನ ಕೇಳಿದ್ವಿ ಅಂತ, ಏನನ್ನ ಕಲಿತೆ ಆ ಕಾರ್ಯಕ್ರಮದಿಂದ ಅಂತ ಒಂದು ಸಂಕ್ಷಿಪ್ತವಾಗಿ ಹೇಳಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಈಗ ಒಂದು ಕಾರ್ಯಕ್ರಮ, ಅರ್ಧ ಗಂಟೆ ಕಾರ್ಯಕ್ರಮ, ಆ ಕಾರ್ಯಕ್ರಮ ಚೆನ್ನಾಗಿತ್ತು ಅನ್ನುವ ಬದಲು ಆ ಅಂಶ ನಮ್ಗೆ ಇಷ್ಟ ಆಯ್ತು, ನನಗೆ ಮನಸ್ಸಿಗೆ ಇಷ್ಟ ಆಯ್ತು, ಅಥವಾ ಹಾಡುಗಳು ಕೂಡ ಪ್ರಸಾರ ಆಯ್ತು, ಈ ಹಾಡು ನಂಗೆ ತುಂಬಾ ಇಷ್ಟ ಆಯ್ತು, ಈ ನೀತಿ ಇಷ್ಟ ಆಯ್ತು.
0: ಮತ್ತೆ ಕಾರ್ಯಕ್ರಮದಲ್ಲಿ ಏನೇನು ಬದಲಾವಣೆಗಳನ್ನ ಇನ್ನೂ ಸುಧಾರಿಸ್ಕೊಳ್ಬಹುದು ನಾವು ಕಾರ್ಯಕ್ರಮದಲ್ಲಿ ಅನ್ನೋದನ್ನ ಹೇಳ್ಬೇಕು.
2: ಎಲ್ಲ ಕಾರ್ಯಕ್ರಮ ಚೆನ್ನಾಗಿತ್ತು ಅಂತ ಹೇಳೋದಕ್ಕಿಂತ ಈಗ ಗೀತಾ ಮಾಧುರ್ಯ ಕಾರ್ಯಕ್ರಮ, ಅದ್ರ ಬಗ್ಗೆ ಅವರು ಅಭಿಪ್ರಾಯವನ್ನ ಹೇಳಿದ್ರ, ಅಥವಾ ಕೃಷಿರಂಗ ಕಾರ್ಯಕ್ರಮ, ಅದರಲ್ಲಿ ಯಾವ ಅಂಶ ಇವರಿಗೆ ಉಪಯುಕ್ತ ಆಯ್ತು ಅಂತ ಹೇಳಿದ್ರೆ ತುಂಬಾ ಖುಷಿ ಅನ್ಸುತ್ತೆ. ಇರಲಿ, ಕರೆ ಮಾಡಿ ಅವರ ನೆಚ್ಚಿನ ಹಾಡನ್ನು ಕೂಡ ಹೇಳಿದ್ದಾರೆ, ಕೇಳಿದ್ದಾರೆ, ಮನವಿ ಮಾಡಿದ್ದಾರೆ, ಪ್ರಸಾರ ಮಾಡೋಣ. ಮತ್ತೆ ಅದು ನಾವು ಮಾತನಾಡ್ತಾ ಇದ್ವಿ, ಒಂದು ಅಂಶವನ್ನ ಹಿರಿಯರು ನಿಮಗೆ ಅಂದ್ರೆ ನಮಗೆ ಹೇಳಿದಾಗ ಅದನ್ನ ನಾವು ಇಷ್ಟರ ಮಟ್ಟಿಗೆ ಉಳಿಸ್ಕೊಳ್ತೀವಿ. ಆಗ ನಾವು ಏನೆಲ್ಲ ಅಂಶಗಳನ್ನ ಮನಸ್ಸಲ್ಲಿ ಇಟ್ಕೊಳ್ಬೇಕು ಜಾಗ್ರತೆಯಿಂದ ಅಂತ ಅನ್ಕೊಂಡ್ರೆ ನಮಗೆ ಒಳ್ಳೇದಲ್ವಾ? ನಿಜವಾಗಿ ಒಂದು ಒಳ್ಳೆಯ ಅಂಶವನ್ನು ಪ್ರಸ್ತಾಪ ಮಾಡಿದ್ವಿ. ಇನ್ನು ಅವರ ಹಾಡನ್ನು ಕೇಳಿ ಬರೋಣ.
0: ಓಕೆ.

0: ಮತ್ತೊಮ್ಮೆ ನನ್ನದೇ ಹಾಡು ನೇರ ಫೋನಿನ ಕಾರ್ಯಕ್ರಮಕ್ಕೆ ಸ್ವಾಗತ.
1: ಸ್ವಾಗತ
0: ಮಂಜುನಾಥ್. ಈಗ ಒಂದು ಅಂಶ ಏನಪ್ಪ ಅಂತಂದ್ರೆ, ಗಣೇಶನ ವಿಗ್ರಹದ ವಿಸರ್ಜನೆ ಆಗುವಾಗ ಏನೆಲ್ಲ ಅವಘಡಗಳಾಯ್ತು ಅಲ್ವಾ? ವರ್ಷ ವರ್ಷ ಜಿಲ್ಲಾಧಿಕಾರಿಗಳು ಮತ್ತೆ ಸಂಘ ಸಂಸ್ಥೆಗಳು ಇತರ ಸರ್ಕಾರಿ ಕಚೇರಿಗಳು ಒಂದು ಒಂದು ನಿಯಮವನ್ನ ಸಾರ್ವಜನಿಕರಿಗಾಗಿ ಏನು ಏನು ಹೇಳ್ತಾರೆ ಅದಕ್ಕೆ ಅನುಸೂಚಿಸುತ್ತೆ, ಅದನ್ನ ಪಾಲನೆ ಮಾಡದೆ ಕೆಲವರು ಪ್ರಾಣವನ್ನು ಕಳ್ಕೊಳ್ಳುವಂತದ್ದು. ಈಗ ಪಕ್ಕದ ರಾಜ್ಯದಲ್ಲಿ ನಡೆದಿರುವಂತದ್ದನ್ನ ನೆನಪಿಸ್ಕೊಂಡ್ರೆ ಇಂಥ ಭಯಂಕರ ಅಂತ ಅಂದ್ರೆ, ಒಬ್ಬ ಮಹಿಳೆ ಇದೇ ವಿನಾಯಕ ಚತುರ್ಥಿ ಸಂದರ್ಭದಲ್ಲಿ ಪ್ರಸಾದ ವಿತರಣೆಯ ಸಂದರ್ಭದಲ್ಲಿ ನೀವು ನೋಡಿರಬಹುದು ಪತ್ರಿಕೆಯಲ್ಲಿ, ಅವರು ದೊಡ್ಡ ಪಾತ್ರೆಯಲ್ಲಿ ಸಾರು ಕುದೀತಾ ಇರ್ತಕ್ಕಂಥ ಸಾರನ್ನ ಇಬ್ರು ಮಹಿಳೆಯರು ಅದನ್ನ ತೆಗೆದುಕೊಂಡು ಹೋಗ್ತಾ ಇರ್ತಾರೆ. ಅದು ದೊಡ್ಡ ದೊಡ್ಡ ಹಿಡಿ ಇರುತ್ತೆ, ಅದು ತೆಗೆದುಕೊಂಡು ಹೋಗುವಾಗ ಇಟ್ರಲ್ಲ ಅದು ಕೆಳಗಡೆ ಇಟ್ರು, ಆ ಕಡೆ ಒಬ್ರು ಈ ಕಡೆ ಒಬ್ರು ಹಿಡ್ಕೊಂಡು ಬರುವಾಗ ಕೆಳಗಡೆ ಇಟ್ರು, ಇಟ್ಟ ತಕ್ಷಣ ಬಗ್ಗಬೇಕಲ್ಲ, ಇಡುವಾಗ ಹಿಂಗ್ ಬಗ್ಗಬೇಕಲ್ವಾ, ಹಿಂಗೆ ಮೇಲಿಂದ ಬಿಸಾಕಕ್ಕಾಗಲ್ಲ ಅದನ್ನ, ಪ್ರಸಾದ ಬೇರೆ. ಅದು ಅದನ್ನ ಇಟ್ಟ ತಕ್ಷಣ ಕಾಲು ಎರಡು ಹಿಂದೆ ಕೊಟ್ಟೋಗ್ಬಿಡ್ತು, ಆ ಶರೀರ ಮುಳುಕೊಳ್ಳು ಕುದಿಯೋ ಸಾರಿಗೆ. ಕಿರ್ಚ್ಕೊಂಡ್ರು, ಇನ್ನೊಬ್ರು ಕಿರ್ಚ್ಕೊಂಡ್ರು, ಆದ್ರೆ ತೆಗಿಯೋ ಹೊತ್ತಿಗೆ ಅವರ ಪರಿಸ್ಥಿತಿ ಗಂಭೀರವಾಗಿತ್ತು. ಇಷ್ಟೇ ಎಚ್ಚರಿಕೆ ತೆಗೆದುಕೊಳ್ಳಿ ತೆಗೆದುಕೊಳ್ಳಿ ಅಂತ ಹೇಳಿದ್ರು ಕೂಡ ಅದನ್ನ ಎಚ್ಚರಿಕೆ ತೆಗೆದುಕೊಳ್ಳದೆ ಒಂದು ಅಮಾಯಕ ಪ್ರಾಣಗಳು ಕಳೆದು ಹೋಗ್ತಾ ಇರ್ತಕ್ಕಂಥದ್ದು ಎಷ್ಟು ಸರಿ ಏನು ಸಂದೇಶವನ್ನ ಕೊಡುತ್ತೆ ಸಮಾಜಕ್ಕೆ ಅನ್ನೋದು ಪ್ರಮುಖವಾದಂಥದ್ದು. ನಾವು ಎಷ್ಟೇ ಎಚ್ಚರಿಕೆ ತೆಗೆದುಕೊಳ್ತೀವಿ, ಆದಾಗ್ಯೂ ಇಂಥ ಅವಘಡ ಆಗ್ಬಿಡತ್ತೆ, ಸಮಾಜಕ್ಕೆ ಒಂದು ಭಯಾನಕ ವಾತಾವರಣವನ್ನ ನಿರ್ಮಿಸಿ ಒಂದು ಸಂದೇಶವನ್ನ ಕೊಟ್ಬಿಡುತ್ತೆ. ಅದು ಎಚ್ಚರಿಕೆಯಾಗಿ ನಾವು ಯಾಕೆ ತೆಗೆದುಕೊಳ್ಬಾರ್ದು? ಮನೆಗಳಲ್ಲೂ ಕೂಡ ನಾವು ಪ್ರತಿ ಬಾರಿ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ನಾವು ಹೇಳ್ತಾ ಇರ್ತೀವಿ, ಒಂದು ಗಾಜಿನ ಪಾತ್ರೆ ಇರುತ್ತೆ ಅಥವಾ ಒಂದು ಎಣ್ಣೆ ಅದು ಚೆಲ್ಲಿ ಹೋಗಿರುತ್ತೆ ಅಥವಾ ಏನೋ ಬಿಸಿದು ನೀರಿಟ್ಟಿರ್ತಾರೆ, ಪುಟ್ಟ ಮಕ್ಳು ಇರ್ತಾರೆ, ಈ ಕಡೆ ನಾವು ಗಮನ ಈ ಕಡೆ ಹಾಕಿದಾಗ ಮಕ್ಕಳು ಹೋಗಿ ಅದನ್ನ ಮುಟ್ಬಿಡೋದು, ಮತ್ತೆ ಬಿಸಿ ಹಾಲನ್ನು ಕೊಟ್ಟಾಗ ಒಂದು ನಿಮಿಷ ಇಲ್ಲೇ ಕುತ್ಕೊಳ್ಳಮ್ಮ ಅಂತ ಹೇಳ್ಬಿಟ್ಟು ಸಕ್ಕರೆ ತಗೊಂಬರಕ್ಕೆ ಹೋಗೋ ಅಷ್ಟರಲ್ಲಿ ಅದು ಚೆಲ್ಲಿ ಒಂದು ಮಗುವಿಗೆ ಗೆಜ್ಜೆ ಹಾಕೊಳ್ಳುವಂತಹ ಒಂದು ಕಾಲು, ಆ ಕಾಲು ಪೂರಾ ಚರ್ಮ ಹೊರಟೋಗಿದೆ. ಅದಕ್ಕೇನು ಗೊತ್ತಾಗ್ತಾ ಇಲ್ಲ, ಅವ್ರ ಅಜ್ಜಿ ಹೇಳ್ತಾ ಇದ್ದಾರೆ ಅಯ್ಯೋ ಅದು ಹಾಲು ಚೆಲ್ಬಿಡ್ತು ಅಂತ. ಆದರೆ ಆ ನೋವು ಆ ಸಂಕಟ ಇದೆಯಲ್ಲ, ಆ ಉರಿ ಆ ಮಗು ಎಷ್ಟು ಬಳಲಿರ್ಬೋದು.
1: ಒಂದೇ ಒಂದು ಮಾತು ಏನು ಅಂತಂದ್ರೆ, ಜಾಗ್ರತೆ ಒಂದೇ, ಅದೊಂದೇ ಮದ್ದು, ಬೇರೆ ಯಾರು ಏನೇ ಹೇಳಲಿ ನಮಗೆ

0: ಜಾಗ್ರತೆ ಆಗಿರಬೇಕು. ಯಾರೇ ಒಬ್ಬ ವ್ಯಕ್ತಿ, ಈಗ ನೀವು ಅದನ್ನ ಹೇಳ್ತೀರಿ, ಮನೆಯಲ್ಲಿ ಎಷ್ಟೋ ಘಟನೆಗಳು ನಡೀತವೆ, ಎಷ್ಟೋ ವಸ್ತುಗಳು ಒಡೆದೋಗ್ತವೆ.
1: ಹೌದು,
0: ಅದು ಯಾಕೆ ಅಂತಂದರೆ ಒಂದು ಉದ್ವೇಗದಲ್ಲಿ ನಾವು, ಅಯ್ಯೋ ಇನ್ನೇನು ಟೈಮ್ ಆಗಿಬಿಡ್ತು, ಮಕ್ಕಳನ್ನ ಹೊರಡಿಸ್ಬೇಕು, ಇನ್ನೇನೋ ಮಾಡಬೇಕು, ನಾಳೆ ಆ ಕಾರ್ಯಕ್ರಮಕ್ಕೆ ಹೋಗಬೇಕು, ಇದನ್ನು ಮಾಡಬೇಕು, ಅದನ್ನು ಮಾಡಬೇಕು, ಈ ತರಾತುರಿಯಲ್ಲಿ ಅವ್ರೇನು ಮಾಡ್ತಾರೆ ಅಂತಂದರೆ ಅರ್ಜೆಂಟ್ ಮಾಡಿಬಿಡ್ತಾರೆ, ಏನೋ ಒಂದು ಗಾಬರಿ ಆಗ್ತಾರೆ. ಆದರೆ ಅದೆಷ್ಟೇ ಆಗಲಿ ನಿಧಾನವಾಗಿ, ಅದಕ್ಕೆ ಹೇಳೋದು ನಿಧಾನವೇ ಪ್ರಧಾನ ಅಂತ ಹೇಳಿ, ನಿಧಾನ ಅನ್ನೋದು ಎಲ್ಲರಿಗೂ ಬೇಕೇ ಬೇಕು.
1: ಅಲ್ಲ, ಈಗ ನಾವು ಮಕ್ಕಳನ್ನ ದ್ವಿಚಕ್ರ ವಾಹನದಲ್ಲಿ ಕರ್ಕೊಂಡು ಹೋಗ್ತಾ ಇರ್ತೀವಿ, ಸಮಯ ಆಗ್ಬಿಟ್ಟಿರುತ್ತೆ. ಕೆಲವರು ಸಹಕಾರ ಕೊಡ್ತಾರೆ, ಸ್ವಲ್ಪ ಮಕ್ಕಳೆಲ್ಲ ಬೇಗ ಹೋಗ್ಲಿ ಅಂತ, ಇನ್ನು ಕೆಲವರು ಅಡ್ಡ ಬಂದ್ಬಿಡ್ತಾರೆ, ಆಗ ಬ್ರೇಕ್ ಹಾಕೋದು ಬೀಳೋದು ಇವುಗಳನ್ನೆಲ್ಲ ನೆನಪಿಸ್ಕೊಂಡ್ರೆ ಸ್ವಲ್ಪ ಬೇಗ ಸಿದ್ಧತೆಯನ್ನ.
0: ಅವಘಡಗಳು ಈಗ ನಮ್ಮ ದೇಶದಲ್ಲಿ ಏನು ಕಡಿಮೆ ಇಲ್ಲ, ಯಾಕೆಂದ್ರೆ ಭಾರತ ಅನ್ನೋದು ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವಂಥ ದೇಶ. ಹಾಗಾಗಿ ಜನಸಂಖ್ಯೆ ಹೆಚ್ಚಾದಷ್ಟು ಅವರಿಗೆ ಬೇಕಾದಂಥ ವ್ಯವಸ್ಥೆಗಳು ಇಲ್ಲಿ ನಾವು ಮಾಡ್ಕೊಳ್ತಾ ಇಲ್ಲ. ಆಯ್ತಾ, ಯಾವ ರೀತಿ ಹೇಗೆ ಹೋಗಬೇಕು, ನಾಳೆ ಆ ಕಾರ್ಯಕ್ರಮಕ್ಕೆ ಯಾವ ರೀತಿ ತಯಾರಿ ನಡೆಸಬೇಕು ಅಂತ ಇಲ್ಲ. ನಾಳೆ ಬೆಳಿಗ್ಗೆ ಎದ್ಬಿಟ್ಟು ಹೊರಡುತ್ತಾರೆ ನೋಡಿ, ಕೆಲವರು ಮನೆಯಲ್ಲೆಲ್ಲ ಗಡಿಬಿಡಿ ಗಡಿಬಿಡಿ ಮಾಡ್ಕೊಳ್ತಾರೆ. ಈಗ ನಾಳೆಯೋ ನಾಡಿದ್ದು ಹೋಗೋ
1: ಕಾರ್ಯಕ್ರಮ
0: ಬೆಳಿಗ್ಗೆ ಹೊರಡೋದು,
1: ಇವತ್ತು ಬೆಳಿಗ್ಗೆ ಪರೀಕ್ಷೆ ಇರುತ್ತೆ, ಹೋಗುವಾಗ ಸ್ಕೂಟರ್ ಅಲ್ಲಿ ಓದ್ಕೊಳ್ಳೋದು ಕುತ್ಕೊಂಡು ಮುಂದೆ.
0: ಈ ಪರಿಸ್ಥಿತಿ ಆಗ್ಬಾರ್ದು. ನಾಳೆ ಹೇಗೂ ನಾವು ಅದನ್ನ ಎದುರಿಸಬೇಕು ಅಂತ ಇರುವಾಗ,
1: ಹೌದು,
0: ಆ ಕಾರ್ಯಕ್ರಮ ಮಾಡಬೇಕು ಅಂತ ಇರುವಾಗ ನಾವು ಇವತ್ತೇ ಯಾಕೆ ತಯಾರ ಮಾಡಬಾರ್ದು
1: ಅಂದ್ರೆ, ಇದರಲ್ಲಿ ಜೀವನ ಶೈಲಿ ಅನ್ನುವ ಅಂಶ ಹೆಚ್ಚು ಕೆಲಸ ಮಾಡುತ್ತೆ ಅಂತ ಹೇಳ್ಬೋದು. ಈಗ ಸ್ಕೂಟರ್ ಅಲ್ಲಿ ಹೋಗ್ತಾ ಇರ್ತಾರೆ, ಮಕ್ಕಳು ಓದ್ಕೋತಾ ಇರ್ತಾರೆ, ಎರಡು ಕೈಯೋ ಎಲ್ಲಿರುತ್ತೆ, ಪುಸ್ತಕ ಹಿಡಿದಿರುತ್ತೆ, ಅಕಸ್ಮಾತ್ ಗಾಡಿ ಅಂದ್ರೆ ಓಡಿಸುವಂತವ್ರು ಸವಾರರು ಸ್ವಲ್ಪ ಏನೋ ಅಡ್ಡ ಬಂತು ಅಂತ ಸ್ವಲ್ಪ ಹ್ಯಾಂಡ್ಲ್ ತಿರುಗಿಸ್ತ್ರೆ ಈ ಮಕ್ಳು ಬೀಳೋತಾನೆ, ಇವೆಲ್ಲವೂ ನಡೆಯುತ್ತೆ. ಹಿರಿಯರಾದಂಥವ್ರು ಎಷ್ಟು ಎಚ್ಚರಿಕೆಯನ್ನ ತೆಗೆದುಕೊಂಡ್ರೂ ಕೂಡ ಕಡಿಮೆಯೇ ಅಂತ ನಾವು,
0: ಹಿರಿಯರು ತಗೊಂಡ್ರು ಕಿರಿಯರು ತಗೊಳ್ಬೇಕು, ಎಲ್ಲರೂ ತಗೊಳ್ಬೇಕು
1: ತಗೊಳ್ಬೇಕು. ಅದೇ ಹೇಳಿದ್ನಲ್ಲ, ಇವಾಗ ಎಕ್ಸಾಮ್ ಇದೆ, ಅವ್ರ ಗಮನ ಎಕ್ಸಾಮ್ ಬರೀಬೇಕು. ಒಂದು ಲೈನ್ ನಾನು ನೋಡ್ಕೊಂಡ್ಬಿಡ್ತೀನಿ ಅಪ್ಪ, ಒಂದು ಲೈನ್ ಇದೆ ನೋಡ್ಕೊಳ್ತೀನಿ.
0: ಎಷ್ಟೋ ಮಕ್ಕಳು ಹೇಳಲ್ಲ, ಅಪ್ಪ ಅಮ್ಮ ಹೇಳಿದ ಮಾತನ್ನ ಆ ಕ್ಷಣಕ್ಕೆ ಕೇಳಲ್ಲ, ಆಯ್ತು ಅಂತಾರೆ, ಆದ್ರೆ ಹಾಗೆ ನಡ್ಕೊಳ್ಳಲ್ಲ. ಆದ್ರೆ ಅಪ್ಪ ಅಮ್ಮ ಏನ್ ಹೇಳ್ತಾ ಇದಾರೆ ಆ ಅನುಭವವನ್ನು ಪಡ್ಕೊಂಡು ಅವರು ಅನುಭವಿಸಿ ಹಾಗೆ ಮಾಡಿ.
1: ಒಂದು ಹುಡುಗ ಎಚ್ಚರಿಕೆ ತಗೊಂಡಿದ್ದು, ತಿಂಡಿ ತಿಂತಾ ಇದ್ದಾನೆ ಸ್ಕೂಟರ್ ಅಲ್ಲಿ ಹೋಗುವಾಗ, ತಿಂತಾ ಇದ್ದಾನೆ ಗಬ ಗಬ ಅಂತ ಸ್ಪೂನ್ ಬಿದ್ದೋಯ್ತು, ಅಮ್ಮನಿಗೆ ಹೇಳಲೇ ಇಲ್ಲ, ಅವನು ಹೋಗ್ತಾ ಇದ್ದಾನೆ. ಆಮೇಲೆ ಹಿಂದೆ ಬಂದವ್ರಿಗೆ ನಗುನೋ ನಗು, ಅಲ್ಲಿ ಅಮ್ಮನಿಗೆ ಹೇಳಿದ್ರೆ ಗಾಡಿ ನಿಲ್ಸ್ಬಿಡ್ತಾರೆ, ಸ್ವಲ್ಪ ಸ್ಟ್ರಿಕ್ಟ್ ಅಲ್ಲ ಅಮ್ಮ ಅಂದ್ಬಿಟ್ಟು ಅವರು ಆ ಸ್ಪೂನ್ ಅನ್ನು ತಕೊಂಡು ಶಾಲೆವರೆಗೂ ಬಂದಿದ್ದಾರಂತೆ. ಆ ಸ್ಪೂನ್ ಅವ್ರಮ್ಮನಿಗೆ ಆಶ್ಚರ್ಯ. ಆ ಕ್ಷಣದಲ್ಲಿ ಹೇಳಿದ್ರೆ ಏನಾಗ್ತಾ ಇತ್ತು, ನನ್ ಗಾಡಿ ನಿಲ್ಸ್ತಾ ಇದ್ದೆ, ಅವನಿಗೆ ಲೇಟ್ ಆಗ್ತಾ ಇತ್ತು ಅನ್ನೋದನ್ನ ಆ ವ್ಯಕ್ತಿ ಅರ್ಥ ಮಾಡ್ಕೊಂಡಿದ್ದಾರೆ. ಅವ್ರ ಮಗು ನೋಡಿ ಸ್ಪೂನ್ ಬಿಳಿಸ್ಬಿಟ್ಟು ಹೋಗ್ತಾ ಇದ್ದಾನೆ, ತಿಂಡಿ ಅಂದ್ರೆ ಅಮ್ಮನಿಗೆ ಗೊತ್ತಾಗಲ್ಲ ಅಂತ ಅವನು ಎಚ್ಚರಿಕೆಯನ್ನ ತಕೊಂಡಿದ್ದಾನೆ ನೋಡಿ. ಒಂದ್ ಸ್ಪೂನ್ ತಾನೇ ಹೋದ್ರೆ ಹೋಯ್ತು. ಇನ್ನು ಯಾರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನೋಡೋಣ.
0: ನಮಸ್ತೆ.
2: ನಮಸ್ತೆ ಸರ್, ನಾನು ಪುತ್ತೂರಿನಿಂದ ಚಂದ್ರಾವತಿ.
1: ಚಂದ್ರಾವತಿ ಅವರೇ, ಹೇಗಿದ್ದೀರಾ? ಹೇಗಿದ್ದೀರಿ?
2: ಚೆನ್ನಾಗಿದ್ದೇನೆ.
1: ಚೆನ್ನಾಗಿದ್ರೆ ನಿಮ್ಮ ನೆಚ್ಚಿನ ಹಾಡು?
2: ಅಶ್ವಮೇಧ ಚಿತ್ರದಿಂದ ಹೃದಯ ಸಮುದ್ರ ಕಲಕಿ ಹೊತ್ತಿದೆ ದ್ವೇಷದ ಬೆಂಕಿಯ ಹಾಡು.
1: ಸಾಹಿತ್ಯದ ಸಾಲಗಳನ್ನ ಸರಿಯಾಗಿ ಹೇಳ್ತಾ ಇದ್ದಾರೆ ಚಂದ್ರಾವತಿ ಅವರು. ಯಾಕಾಗಿ ಇಷ್ಟ ಚಂದ್ರಾವತಿ ಅವರಿಗೆ?
2: ಅದು ನಾನು ಚಿತ್ರಮಂದಿರದಲ್ಲಿ ಮೊದಲು ನೋಡಿದ ಚಿತ್ರ.
1: ಚಿತ್ರಮಂದಿರದಲ್ಲಿ ಮೊದಲು ನೋಡಿದ ಚಿತ್ರ ನಿಮ್ಮ ಜೀವನದಲ್ಲಿ?
2: ಹೌದು,
1: ಮೊದಲ ಸಿನಿಮಾ.
2: ಹೌದು.
1: ಒಂದು ಒಳ್ಳೆಯ ಅನುಭವವನ್ನ ಹಂಚಿಕೊಳ್ತಾ ಇದ್ದೀರಿ, ಬಾಲ್ಯದ ಅನುಭವನ.
2: ಹೌದು.
1: ಯಾರೊಟ್ಟಿಗೆ ಹೋಗಿದ್ದು?
2: ಹತ್ತಿರದ ಮನೆಯವರೊಟ್ಟಿಗೆ. ಅಮ್ಮ
1: ಅಮ್ಮ ನಾನು ನೆನಪು ಮಾಡ್ಕೊಳ್ತಾ ಇದ್ದಾರೆ ನೋಡಿ ಬಾಲ್ಯದಲ್ಲಿ ಅಂತ ಅಂದಾಗ.
0: ಅಲ್ಲ, ನಿಮ್ಗೆ ಹೋದಾಗ ಸಿನಿಮಾದಲ್ಲಿ ಕೂತ್ಕೊಳ್ಳಿಕ್ಕೆ ಆಸನ ಸಿಕ್ಕಿತ್ತ? ಇತ್ತಲ್ಲ, ನಾವು ಸಣ್ಣದ್ರಲ್ಲಿ ಹೋಗುವಾಗ ನಮ್ಗೆ ಆಸನ ಇಲ್ಲ, ಕೆಳಗಡೆ ನೆಲದಲ್ಲಿ ಕೂತ್ಕೊಳ್ಳೋದು. ನಾವು ನೆಲದಲ್ಲಿ ಕೂತು ಟೆಂಟ್ ಅಲ್ಲಿ ನಾವು ಫಿಲ್ಮ್ ಸಿನಿಮಾವನ್ನ ನೋಡಿ ಬರ್ತಾ ಇದ್ವಿ.
1: ಕತ್ತಲೆ,
2: ನಮ್ಮನ್ನೆಲ್ಲ ಕರ್ಕೊಂಡು ಹೋಗುದಿಲ್ಲ.
0: ನಿಜ ನಿಜ, ನಾವು ಅದೇ ಬೇರೆಯವ್ರು ಹೋಗುವಾಗ ನಮಗೂ ಆಸೆ ಆಗ್ತಿತ್ತು ನಮ್ಮನ್ನು ಸಹ ಕರ್ಕೊಂಡು ಹೋಗಿ ಅಂತ.
1: ಈಗ ಒಂದು ನುಡಿಗಟ್ಟು
0: ನಿಮಗಾಗಿ, ಒಂದು ನುಡಿಗಟ್ಟು. ಏಳು ಕೆರೆಯ ನೀರು ಕುಡಿದವ ಅಂತ.
1: ಇವತ್ತೆಲ್ಲ ಮಂಜುನಾಥ್ ಅವರು ದೊಡ್ಡ ದೊಡ್ಡದೇ ತನಗೊಂಬಿಟ್ಟಿದ್ದಾರೆ,
2: ತುಂಬಾ ಕಷ್ಟದೇ ಕೊಡ್ತಾರೆ.
0: ಇಲ್ಲ, ಅದು ಬಹಳ ಅನುಭವಶಾಲಿ ಅಂತ ಅಷ್ಟೇ ನಾನು. ಅವನೇನಪ್ಪ ಏಳು ಕೆರೆ ನೀರು ಕುಡಿದವನು ಅಂತ ಹೇಳ್ತಾರಲ್ಲ.

0: ತುಂಬಾ ಜ್ಞಾನ ಇರೋನು, ಬುದ್ಧಿವಂತ ಅಂತ
1: ಅಲ್ಲ
0: ಅಷ್ಟೇ, ಏನಿಲ್ಲ,
1: ಹೇಳ್ಕೊಟ್ಬಿಟ್ರಲ್ಲ
0: ಬಹಳ
1: ಈಗ ವಾಕ್ಯ
0: ಅನುಭವಶಾಲಿ ಅಂತ. ಅಲ್ಲ, ವಾಕ್ಯ
1: ಸುಲಭವಾಗಿ
0: ಮಾಡ್ಬೇಕು ಅವ್ರಿಗೆ.
1: ಕಟ್ಬಹುದು ಅವರು.
0: ಹೌದು,
2: ತುಂಬಾ ಕಷ್ಟ.
1: ಸುಲಭವಾದದ್ದು ಹೇಳಿ
0: ಅಲ್ಲ. ಅದೇ ನೋಡಿ, ಈಗ ನಿಮ್ಮ ತಂದೆ ಮಕ್ಕಳನ್ನ ಸಾಕಿ ಸಂಸಾರವನ್ನು ನಡೆಸಲಿಕ್ಕೆ ಅವರು 7 ಕೆರೆಯ ನೀರನ್ನು ಕುಡಿದಿದ್ದಾರೆ, ಹೇಗಿದೆ ಅಲ್ವಾ? ಮತ್ತೆ ಅವರಿಗೆ ತಂದೆ ತಂದೆ ತಾಯಿ ಇವರೆಲ್ಲ ನಿಮ್ಮನ್ನ ನೋಡ್ಕೊಳ್ಳೋದಿದ್ದಿದ್ರೆ ನೀವು ಈ ಮಟ್ಟಕ್ಕೆ ಬೆಳೀತಾ ಇದ್ರ ಅಲ್ವಾ? ಹಾಗೆ ನಮ್ಮ ತಂದೆ ತಾಯಿಗಳು ನಮ್ಮನ್ನ ಅಷ್ಟು ಚೆನ್ನಾಗಿ ನೋಡ್ಕೊಂಡ್ರು ಅಂತ.
2: ಸಾಕ್ಬೇಕಾದ್ರೆ 7 ಕೆರೆಯ ನೀರು.
0: ಹೌದು ಹೌದು ಹೌದು, ಅನುಭವ ಪಡ್ಕೊಂಡ್ರು ಅವರಲ್ವಾ? ಹಾ, ಓಕೆ.
1: ಸಹಾಯ ಮಾಡಿದ್ದಕ್ಕೆ ಮಂಜುನಾಥ್ ಅವರಿಗೆ ಧನ್ಯವಾದಗಳು. ಹಾ, ಇನ್ನು ಅವರ ಮೆಚ್ಚಿನ ಹಾಡನ್ನ ಕೇಳೋಣ. ಯಾವೆಲ್ಲ ಕಾರ್ಯಕ್ರಮಗಳನ್ನ ಕೇಳಿದ್ರು ಚಂದ್ರಾವತಿ ಅವರು?
2: ನಿನ್ನೆ ಗೀತಾ ಮಾಧುರಿ ಇತ್ತಲ್ಲ ಮೇಡಮ್, ಅದ್ರಲ್ಲಿ ಕೊನೆಗೆ ಕರೆ ಮಾಡಿದ್ರಲ್ಲ, ಅವ್ರು ನೋಡಿ 70 ವರ್ಷದವರು ಶಾಲೆಗೆ ಹೋಗುವ ಹಾಡನ್ನು ನೆನಪಿಟ್ಟುಕೊಂಡು
1: ಪದ್ಯ ಪಂಜೆ ಮಂಗೇಶ್ರಾಯರ
0: ಪದ್ಯ.
2: ತುಂಬಾ ಖುಷಿ ಆಯ್ತು. ನನ್ನ ಮಗಳೇ ಹೇಳುದು, ನನಗೆ ಕೂಡ ಇತ್ತು ಅಮ್ಮದು ಅಂತ.
1: ಹೌದಾ? ಹೌದು. ತುಂಬಾ ಖುಷಿ ಆಯ್ತು. ನಿನ್ನೆ ಹಾಡಿದಂತ ಹಾಡು ಇವತ್ತು ನೆನಪು ಮಾಡ್ಕೊಳ್ತಾ
0: ಇದ್ದಾರೆ. ಏನು ಯೋಚನೆ ಮಾಡಿದ್ರು
2: ಅವರು,
0: 70 ವರ್ಷ ಅಂತ ಹೇಳ್ತಾರೆ, ಅವರು ಶಾಲೆಗೆ ಹೋಗುವಾಗ ಇದ್ದಂತ ಪಾಠ. ಇವತ್ ನೋಡಿ ನಮ್ಮನ್ನೆಲ್ಲ ಕೇಳಿ, ನಿಮ್ಗೆ ಮಿಡ್ಲ್ ಸ್ಕೂಲ್ ನಲ್ಲಿ ಯಾವ ಪಾಠ ಇತ್ತು ಗೊತ್ತಾಗಲ್ಲ.
1: ಒಂದು ತುಳು ಭಾಷೆಯ ಹಾಡನ್ನ ಹಾಡ್ತೀನಿ ಅಂತ ಹೇಳಿದ್ರು. ನಾವು ಕನ್ನಡದ ಹಾಡನ್ನ ಹಾಡಿ ಅಂದಾಗ ತಕ್ಷಣದಲ್ಲಿ ಚಾನ್ಸ್ ಮಿಸ್ ಮಾಡ್ಕೊಳ್ಳಿಲ್ಲ, ತಕ್ಷಣದಲ್ಲಿ ಅವರು ಪದ್ಯವನ್ನ ಪೂರ ಹೇಳಿದ್ರು. ವಿಶ್ವನಾಥ್ ಅವ್ರು ಇದ್ರು,
2: ಎಲ್ಲ ಹಾಡಿದ್ರು
1: ಪೂರ ಹಾಡನ್ನ 5 ನಿಮಿಷದೊಳಗಡೆ ಮುಗಿಸಿದ್ರು ಕೂಡ.
0: ಹಾಗೆ
1: ನಿಮ್ಮ ನೆನಪಿಗೆ ಧನ್ಯವಾದಗಳು ಚಂದ್ರಾವತಿ ಅವರೇ.
0: 7 ಕೆರೆ ನೀರು ಕುಡಿದವರು ಅವರು.
1: ಹೌದು,
0: ನಿಜ ಅಲ್ಲ,
1: ನೋಡಿದ್ರ ಉದಾಹರಣೆ ಸಿಕ್ತು. ತುಂಬಾ ಖುಷಿ ಆಯ್ತು ಚಂದ್ರಾವತಿ ಅವರೇ, ನಿಮ್ಮ ನೆಚ್ಚಿನ ಹಾಡು ಪ್ರಸಾರ ಆಗುತ್ತೆ.
0: ಕರೆ ಮಾಡಿದ್ಕೆ ಧನ್ಯವಾದ.
1: ಧನ್ಯವಾದಗಳು.

0: ಏನು ಮತ್ತೊಮ್ಮೆ ನನ್ನೆದೆ ಹಾಡು ನೇರ ಫೋನಿನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈಗ ಸಮಯ
1: ಹನ್ನೊಂದು ಗಂಟೆ 42:49.
0: ಮತ್ತೊಮ್ಮೆ ದೂರವಾಣಿ ಸಂಖ್ಯೆ ಹೇಳೋಣ, 228-558-228-1219, ಕೋಡ್ ಸಂಖ್ಯೆ 08-272-2. ಈಗ ಮತ್ತೊಂದು ದೂರವಾಣಿ ಕರೆ ಇದೆ.
1: ನಮಸ್ತೆ ನಮಸ್ತೆ.
0: ಹಲೋ ನಮಸ್ತೆ. ಹಲೋ ಹಲೋ ನಮಸ್ತೆ.
2: ಹಾ ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು, ಎಲ್ಲಿಂದ?
2: ನಾನು ಕೊಡಗಿನ ಮಾಧವ ಚಂದ್ರ ಮಾತಾಡ್ತಿದ್ದೇನೆ.
0: ಮಾಧವನ್ ಅವರೇ ಸ್ವಾಗತ. ನಿಮ್ಮ ನೆಚ್ಚಿನ ಹಾಡು?
2: ನನ್ನ ನೆಚ್ಚಿನ ಹಾಡು ಬಹಳ ಹಳೆಯ ಹಾಡು, ಅಲ್ಲಿ ಇದೆಯಾ ಇಲ್ಲ ಅಂತ ಗೊತ್ತಿಲ್ಲ ನನಗೆ,
1: ಹೇಳಿ ನೋಡೋಣ.
2: ತಾಯಿ ಮಡಿಲಲ್ಲಿ ಚಿತ್ರದಿಂದ
0: ಯಾವ ಹಾಡು?
2: ಲೋಕ ಉಂಟು ಇಲ್ಲೊಂದು ದಾರಿ ಉಂಟು.
1: ತಾಯಿಯ ಮಡಿಲಲ್ಲಿ.
2: ಹೌದು. ಅಲ್ಲೊಂದು ದಾರಿ ಉಂಟು ಇಲ್ಲೊಂದು ಲೋಕ ಉಂಟು, ಅದೇ ಹಾಡು.
0: ಈಗ ಯಾವೆಲ್ಲ ಕಾರ್ಯಕ್ರಮಗಳನ್ನ ಕೇಳಿದ್ರಿ ಮಾಧವನ್ ಅವರೇ?
2: ಹಾ ಮೇಡಮ್, ಏನ್ ಗೊತ್ತಾ, ನಿನ್ನೆ ರಾತ್ರಿ ಪ್ರಧಾನಮಂತ್ರಿಗಳ ಕನ್ನಡ ಅನುವಾದ
0: ಮನದ ಮಾತು.
2: ಮನದ ಮಾತು. ತದನಂತರ ಇವತ್ತು ಚಿಂತನವನ್ನು ಕೇಳಿದ್ದೆ, ಭಕ್ತಿ ಗೀತೆಗಳನ್ನು ಕೇಳಿದ್ದೆ, ರೈತರಿಗೆ ಸಲಹೆ, ಮತ್ತು 6:55 ಸಂಸ್ಕೃತ ವಾರ್ತೆ, 7:05 ಪ್ರದೇಶ ಸಮಾಚಾರ, ಆಮೇಲೆ 7:35 ಕನ್ನಡ ವಾರ್ತೆಗಳು, ಮತ್ತು 7:45 ಕೊಡವ ಸುದ್ದಿ ಸಮಾಚಾರ.
1: ಅಲ್ಲ ಈಗ ನಮ್ಮ ನಮ್ಮ ನಮ್ಮ ಕಾರ್ಯಕ್ರಮಗಳನ್ನ ಯಾವ್ದಾದ್ ಕೇಳಿದ್ರಿ ಅಂತ? ಮಹಿಳಾ ಲೋಕ,
0: ಚಿಣ್ಣರ ಲೋಕ,
2: ಆಕಾಶವಾಣಿ ಕೇಂದ್ರದಲ್ಲಿ ಬರತಕ್ಕಂತ ಎಲ್ಲಾ ಕಾರ್ಯವನ್ನ ಕೇಳ್ತಿದ್ದೇನೆ. ಯಾಕಂದ್ರೆ ನಿನ್ನೆ ಚಿಣ್ಣರ ಲೋಕ ಕಾರ್ಯಕ್ರಮ ಇತ್ತು, ಅದರಲ್ಲಿ ಪಾವನಿ ಎಂಬತಕ್ಕಂತ ಒಬ್ರು ಒಂದು ಗೀತೆಯನ್ನು ಹಾಡಿದ್ರು, ಅದು ಬಹಳಷ್ಟು ಸಾಹಿತ್ಯಕ್ಕೆ ತುಂಬಾ ಹತ್ತಿರವಾಗಿತ್ತು.
0: ಸೌಹಾರ್ದ ಸೌರಭ.
2: ಹೌದು, ಆ ಸ್ವರ ಸಂಯೋಜನೆಗಳು ಕೂಡ ತುಂಬಾ ಒಂದು
0: ಅಂದ್ರೆ ಅವರ ಪೋಷಕರು ಈಗ ಕಾರ್ಯಕ್ರಮ ಕೇಳ್ತಾ ಇರಬಹುದು. ಇವರ ಅಭಿಪ್ರಾಯಕ್ಕೆ ಧನ್ಯವಾದಗಳನ್ನು ಹೇಳೋಣ. ಈಗ ನುಡಿಗಟ್ಟು ಮಂಜುನಾಥ್.
1: ಒಂದು ನುಡಿಗಟ್ಟು ಇತಿಶ್ರೀ ಅಂತ.
2: ಇತಿಶ್ರೀ ಅಂದ್ರೆ
1: ಮುಕ್ತಾಯ ಅಂತ.
2: ಕೆಲಸಗಳು ಅದನ್ನ ಸಂಪೂರ್ಣವಾಗಿ ಯಶಸ್ವಿಗೊಳಿಸಿ ಆಮೇಲೆ ಕೆಟ್ಟದ್ದು ಬಂದ್ರೆ ಅದನ್ನು ನಿವಾರಿಸುವುದು ಇತಿಶ್ರೀ.
1: ನಿವಾರಿಸುವುದು
0: ಹಾಡುವುದು,
1: ಅಂತ್ಯ ಹಾಡೋದು ಅಂತ.
0: ನಿಮ್ಮ ಒಂದು ವಾಕ್ಯ ಸರಿಯಾಗಿದೆ ಅಂತ ಹೇಳ್ತಾ ನಿಮ್ಮ
1: ಗೀತೆ
0: ಧನ್ಯವಾದ,
1: ಕರೆ ಮಾಡಿದ್ದಕ್ಕೆ ಧನ್ಯವಾದ.
0: ಈಗ ಮಂಜುನಾಥ್, ಒಂದು ಅಂಶ, ಈಗ ನಾವು ಕರೆ ಮಾಡ್ತಾ ಇರ್ತೀವಿ ಅಂದ್ರೆ ಮೊಬೈಲ್ ನಲ್ಲಿ ಮಾತನಾಡ್ತಾ ಇರ್ತೀವಿ, ಕೈಯಲ್ಲಿ ಪೆನ್ ಇರುತ್ತೆ, ಕಿಚ್ತಾ ಕಿಚ್ತಾ ಕಿಚ್ತಾ ಕಿಚ್ತಾ ಮಾತಾಡ್ತಾ ಇರ್ತೀವಿ ನಾವು. ಈ ಗೀಚೋದ್ ಇದೆಯಲ್ಲ, ಈ ಗೀಚೋದು ನಮ್ಗೆ ಗೊತ್ತಾಗಲ್ಲ ಅಂತ ಅಲ್ವಾ. ಈಗ ಒಂದು ಕಾರ್ ನಿಲ್ಸಿರುತ್ತೆ, ಅಲ್ಲಿ ಡಸ್ಟ್ ಇರುತ್ತೆ, ಆ ಡಸ್ಟ್ ಅಲ್ಲಿ ಏನೋ ಬರಿತಾ ಬರಿತಾ ಬರಿತಾ ಬರಿತಾ ಬರಿತಾ ಮಾತು ಮುಂದುವರಿತಾನೆ ಇರುತ್ತೆ. ಆ ಕಾರ್ ಮಾಲೀಕರು ಬಂದ್ರೆ ಗತಿ ಏನು? ಕೈಯಲ್ಲಿ ಏನು ಇಲ್ಲ ಅಂದ್ರೆ ಪರವಾಗಿಲ್ಲ, ಗೀಚಿದ್ರೆ ಬಿಡ್ತಾರಾ? ಕೈಯಲ್ಲೇ ಆ ಧೂಳಲ್ಲಿ ಏನೇನೋ ಬರಿತಾ ಇರೋದು. ಇನ್ನು ನಾವು ಕೂತ್ಕೊಂಡಿರ್ತೀವಿ ಚೇರ್, ಆ ಚೇರ್ ಅನ್ನ ಎಳಿಯೋದು, ಇದೆಲ್ಲ ಮಕ್ಕಳು ಮಾಡುವಂತದ್ದಲ್ವಾ?
1: ಮಕ್ಕಳಲ್ಲ, ಈಗ ಕೆಲವರು ಎಷ್ಟು ತಲ್ಲೀನರಾಗಿರ್ತಾರೆ ಅಂತಂದ್ರೆ ಮೊಬೈಲ್ ಅಲ್ಲಿ ಮಾತಾಡ್ತಾ ಮಾತಾಡ್ತಾ ರಸ್ತೆ ದಾಟೋದೇ ಗೊತ್ತಾಗೋದಿಲ್ಲ ಅವರಿಗೆ.
0: ವಾಹನ ಬಂದ್ರೆ

0: ಬಂದ್ರೆ ಗೊತ್ತಾಗಲ್ಲ. ಕೆಲವೊಬ್ರು ಹೋಗ್ತಾ ಹೋಗ್ತಾ ಮಾತಾಡ್ಕೊಂಡು ಮಾತಾಡಿ ಅಲ್ಲಿ ಇರೋ ಪ್ರಾಣಿಗಳಿಗೆ ಡ್ಯಾಶ್ ಹೊಡೆದು ಬಿಡ್ತಾರೆ. ನಾಯಿಗಳನ್ನ ಎಷ್ಟೋ ಜನ ಮೆಟ್ಟು ಬಿಟ್ಟು ನಾಯಿ ಕಚ್ಚಿದ್ದು ಉಂಟು ಆಯ್ತಾ. ಇನ್ನು ಕೆಲವರು ಮಾತಾಡಿ ಮಾತಾಡಿ ಮಣ್ಣಿಗೆ ನೆಲದಲ್ಲಿ ಒದ್ದು ಒದ್ದು ಒದ್ದು ಮಾತಾಡಿ ಮಾತಾಡಿ ನೆಲನ ಗುಂಡಿ ಮಾಡಿರ್ತಾರೆ. ಇನ್ನು ಕೆಲವರು ಬೇರೆಯವ್ರದೇ ಕಾರ್ ಆದ್ರೂ ಪರವಾಗಿಲ್ಲ, ಅದ್ರಲ್ಲಿ ಬರೆಯೋದು ಏನೆಲ್ಲ ಬರ್ಕೊಂಡು ಬರ್ಕೊಂಡು
1: ಅಲ್ಲ, ಕೈಯಲ್ಲಿ ಕೀ ಇಟ್ಕೊಂಡಿರ್ತಾರೆ.
0: ಹೌದು,
1: ಆ ಕೀಯಲ್ಲಿ ಈಗ ಎಡಗಡೆ ಕಿವಿಯಲ್ಲಿ ಮೊಬೈಲ್ ಇಟ್ಕೊಂಡಿರ್ತಾರೆ, ಬಲಗಡೆ ಆ ಒಂದು ಕೀ ತುದಿಯನ್ನ ಕಿವಿಗೆ ಹಾಕ್ತಾರೆ. ಅದು ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಗತಿ ಏನು?
0: ಹೆಚ್ಚು ಕಡಿಮೆ ಆದ್ರೆ ಹಾಗೂ ಆಸ್ಪತ್ರೆ ಇದೆಯಲ್ಲ ಅಂತ ಯೋಚನೆ,
1: ಅಲ್ಲ ಆಸ್ಪತ್ರೆ ಇದೆಯಲ್ಲ ಅಂತ.

0: ಕೀ ಇಟ್ಕೊಂಡಿರ್ತಾರೆ.
1: ಹೌದು.
0: ಆ ಕೀಯಲ್ಲಿ ಈಗ ಎಡಗಡೆ ಕಿವಿಯಲ್ಲಿ ಮೊಬೈಲ್ ಇಟ್ಕೊಂಡಿರ್ತಾರೆ,
1: ಹೌದು,
0: ಬಲಗಡೆ ಆ ಒಂದು ಕೀ ತುದಿಯನ್ನ ಕಿವಿಗೆ ಹಾಕ್ತಾರೆ.
1: ಹೌದು.
0: ಅದು ಏನಾದರೂ ಹೆಚ್ಚು ಕಡಿಮೆ ಆದ್ರೆ ಗತಿ ಏನು?
1: ಹೆಚ್ಚು ಕಡಿಮೆ ಆದ್ರೆ ಹಾಗೂ ಆಸ್ಪತ್ರೆ ಇದೆಯಲ್ಲ ಅಂತ ಯೋಚನೆ.
0: ಅಲ್ಲ, ಆಸ್ಪತ್ರೆ ಇದೆಯಲ್ಲ ಅಂತ, ಈಗ ಅದಕ್ಕೇನೋ ವೈದ್ಯರಿದ್ದಾರೆ. ಆದ್ರೆ ಸಾರ್ವಜನಿಕ ಪ್ರದೇಶದಲ್ಲಿ ನಾವು ಮೊಬೈಲ್ ಅನ್ನ ಬಳಸುವಾಗ ಬಹಳ ಎಚ್ಚರಿಕೆಯಿಂದ ಇದ್ದಷ್ಟು ನಮ್ಮ ಜೀವವನ್ನ ಉಳಿಸ್ಕೊಳ್ಬಹುದು. ವಾಹನಗಳು ಬರುತ್ತೆ, ಮತ್ತೆ ಈಗ ನೀವು ಹೇಳಿದ್ರಲ್ಲ ಒಂದು ಶ್ವಾನ ಮಲಗಿರುತ್ತೆ, ಮಾತಾಡ್ತಾ ಮಾತಾಡ್ತಾ ಬಾಲ ತುಳಿದು ಬಿಟ್ರೆ ಈಗ ಏನಾಗಬಹುದು?
1: ಕಚ್ಚಿದ್ರೆ ರೇಬಿಸ್ ಬರಬಹುದು,
0: ಬರಬಹುದಲ್ಲ,
1: ಬರುತ್ತೆ
0: ಬರುತ್ತೆ.
1: ಅದಕ್ಕೆ ಜಾಗೃತರಾಗಿರ್ಬೇಕು. ನೀವು ನಾಯಿ ವಿಚಾರ ಬಂದಾಗ, ಇವತ್ತು ವಿಶ್ವ ರೇಬಿಸ್ ದಿನ ಅಂತಿದೆ ನೋಡಿ, ಎಂತ ಒಂದು ವಿಷಯವನ್ನು ನಾವೀಗ ತಗೊಂಡ್ವಿ ಅಂದ್ರೆ, ಈ ರೇಬಿಸ್ ದಿನದ ಏನ್ ಹೇಳುತ್ತೆ ಅಂತಂದ್ರೆ, ನಾಯಿಗಳನ್ನ ನಾವು ಸಾಕು ನಾಯಿ ಆಗ್ಲಿ ಬೀದಿ ನಾಯಿ ಆಗ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕು. ಬೆಕ್ಕುಗಳು ಅಷ್ಟೇನೆ, ಅವುಗಳು ಪರಚದಾಗ, ಅವುಗಳು ಕಚ್ಚಿದಾಗ, ಕೆಲವ್ರು ಏನ್ ಮಾಡ್ತಾರೆ, ಮನೆಯಲ್ಲಿ ಇದ್ದಂತ ನಾಯಿಗಳು ಕಚ್ಚಿದ್ರೆ ಅದು ನಮ್ಮ ನಾಯಿ, ಅದು ಬೇರೆ ಯಾವ ನಾಯಿನೂ
0: ನಿರ್ಲಕ್ಷ್ಯ ಮಾಡ್ಬಿಡ್ತಾರೆ,
1: ಬೇರೆ ಯಾವ ನಾಯಿ ಅದಕ್ಕೆ ಕಚ್ಚಲಿಲ್ಲ, ಹಾಗಾಗಿ ಏನ್ ತೊಂದರೆ ಇಲ್ಲ ಅಂತ ಹೇಳ್ತಾರೆ. ಆಯ್ತಾ, ಆದಷ್ಟು ನೀವೇನೇ ಮಾಡಿ, ಅದು ಸ್ವಂತ ನಾಯಿ ಆಗಿರ್ಲಿ ಬೇರೆದೇ ಆಗಿರ್ಲಿ, ನಾಯಿಗಳು ಹತ್ರ ಬರದ ಹಾಗೆ ಬಹಳ ಮುದ್ದಿನಿಂದ ಸಾಕಿ ನಾವು ಬೇಡ ಅಂತ ಹೇಳಲ್ಲ, ಬಹಳ ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ರೇಬಿಸ್ ಅನ್ನೋದು ಬಂದ್ಬಿಟ್ರೆ ಮತ್ತೆ ಬಹಳ ಕಷ್ಟ ಇದೆ,
0: ಅಂದ್ರೆ ಪ್ರಾಣಕ್ಕೆ ಕಂಟಕ.
1: ಹೌದು, ಪ್ರಾಣಕ್ಕೆ ಕಂಟಕ ಇದೆ.
0: ಅಲ್ಲ, ಪ್ರತಿ ಒಂದು ಸಂದರ್ಭದಲ್ಲಿ ಎಚ್ಚರಿಕೆಯನ್ನ ತೆಗೆದುಕೊಳ್ತಾ ಹೋದ್ರೆ ನಮ್ ಸಮಯವನ್ನ ಹೇಗೆ ನಾವು ಬಳಸೋದು ಅಂತಾನೆ ರೀತಿಯಲ್ಲಿ ಗೊಂದಲ ಆಗ್ಬಿಡತ್ತೆ.
1: ಅಲ್ಲ, ಅದೇ ಇರೋದು ಎಲ್ರಿಗೂ.
0: ನಿಜವಾಗಿ
1: ಹೇಳಿದಾಗೆ 24 ಗಂಟೆನೆ ಎಲ್ರಿಗೂ ಇರೋದು, ಅದರಲ್ಲೇ ನಾವು ಅದನ್ನ ಸುಧಾರಿಸ್ಕೊಳ್ಬೇಕು. ದೇವರು ಅನ್ನೋರು ಕಾಲ ಯಾರಿಗೂ ಹೆಚ್ಚಿನ ಕಾಲ ಕೊಡಲ್ಲ, ಟೈಮ್ ಯಾರಿಗೂ ಕೊಡಲ್ಲ. ಆಯ್ತಾ, ಅದನ್ನೇ ನಾವು ಅಡ್ಜಸ್ಟ್ ಮಾಡ್ಕೊಂಡು ಅದರಲ್ಲಿ ಬಹಳ ಜಾಗ್ರತೆಯಿಂದ
0: ಒಂದು ಗಂಟೆ ಇಟ್ಕೊಂಡ್ಬಿಟ್ರೆ ಒಳ್ಳೇದು ಅನ್ಸುತ್ತೆ. ಗಂಟೆ ಚಿತ್ರ ಅಥವಾ ಗಂಟೆಯನ್ನ ಕೈಯಲ್ಲಿ ಇಟ್ಕೊಂಡ್ಬಿಟ್ರೆ ನಾವು ಎಷ್ಟು ಎಚ್ಚರಿಕೆಯನ್ನ ಇಟ್ಕೊಳ್ಬೇಕು ಅನ್ನೋದು ಅದು ಎಚ್ಚರಿಸ್ತಾ ಇರುತ್ತೆ ಅಂತ.
1: ನಿಜ ನಿಜ
0: ಅಲ್ವಾ? ಒಂದು ಕ್ಷಣ ಮೈ ಮರೆತ್ರೆ ಆ ಪ್ರಾಣನೇ ಹೋಗುತ್ತೆ. ಆಗ ಕುಟುಂಬದವರಿಗೆ ಹಾನಿ, ಮತ್ತೆ ನಷ್ಟ ಆಗುತ್ತೆ, ಮತ್ತೆ ಸಮಾಜಕ್ಕೆ ಒಂದು ಶಕ್ತಿ, ಯುವ ಶಕ್ತಿ ಆದ್ರಂತೂ ಬಹಳ ಇದೆ. ಈಗ ಗಣೇಶನ ವಿಸರ್ಜನೆ ಸಂದರ್ಭ ಆ ವಿದ್ಯುತ್ ತಂತಿ ತಗೊಳ್ಳಿ, ಎಷ್ಟು ಎಚ್ಚರಿಕೆಯನ್ನ ತಗೊಳ್ಳಿ ಅಂತ ಹೇಳ್ತಾರೆ ಜಿಲ್ಲಾಡಳಿತ. ಇಷ್ಟು ಶಬ್ದ ಮಾಲಿನ್ಯದಿಂದ ಗರ್ಭಿಣಿಯರಿಗೆ, ಪುಟ್ಟ ಮಕ್ಕಳಿಗೆ ತೊಂದರೆ ಆಗುತ್ತೆ, ಹೃದಯ ಕಾಯಿಲೆಯಿಂದ ಬಳಲ್ತಾ ಇರ್ತಕ್ಕಂಥವ್ರಿಗೆ ಅದು ಅತೀವ ದುಃಖವನ್ನ ತಂದುಕೊಡುತ್ತೆ, ನೋವನ್ನು ತಂದುಕೊಡುತ್ತೆ, ಪ್ರಾಣಕ್ಕೆ ಕಂಟಕ ಆಗುತ್ತೆ ಅಂತ ಹೇಳಿದ್ರು ಕೂಡ ಜಾಸ್ತಿ ಅಂದ್ರೆ ಜೋರು ಧ್ವನಿಯಲ್ಲಿ ಹಾಕಿ ಡ್ಯಾನ್ಸ್ ಮಾಡ್ತಾ ನೃತ್ಯ ಮಾಡ್ತಾ ಹೋಗ್ತಾ ಇರ್ತಾರೆ. ಅದು ಎಷ್ಟು ಒಂದು ಪುಟ್ಟ ಮಕ್ಕಳನ್ನ ಅಂದ್ರೆ ಈಗ ಪ್ರವಾಸಿ ಸ್ಥಳ, ಪುಟ್ಟ ಪುಟ್ಟ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದಿರ್ತಾರೆ. ಆ ಮಗು ಯಾರಿಗೆ ಹೇಳ್ಬೇಕು?
1: ಅದಕ್ಕೆ ಸರ್ಕಾರ ಕೆಲವೊಂದು ಎಚ್ಚರಿಕೆಗಳನ್ನ ಸೂಚನೆಗಳನ್ನು ಕೊಡ್ತಾ ಇರೋದು,
0: ಪಾಲನೆ ಮಾಡುವುದು ನಮ್ಮೆಲ್ಲರ
1: ಕರ್ತವ್ಯಕ್ಕಿಂತ ಹೆಚ್ಚು ನೀವು ಸೌಂಡ್ ಆಗಿರುವಂತಹದನ್ನ ಹಾಕಬೇಡಿ. ಆಯ್ತಾ, ಕಡಿಮೆ ಇದು ಮಾಡಿ ನೋಡಿ. ಹಿಂದೆ ಎಲ್ಲ ನಾವು ಮಂಗಳ ವಾದ್ಯ ಆ ವಾದ್ಯಗಳನ್ನ ಬಳಸ್ತಾ ಇದ್ರಲ್ವಾ, ಎಷ್ಟು ಚೆನ್ನಾಗಿರ್ತಿತ್ತು.
0: ಆಮೇಲೆ ಶಾಲೆಗೆ ಹೋಗುವಾಗ ನಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ಹಿಂದೆ ಹೇಳ್ತಾರಲ್ವಾ, ನಾವು ಒಂದು ಬಸ್ ಇರ್ಲಿಲ್ಲ, ಇಷ್ಟೇ ಸಮಯಕ್ಕೆ ಬಸ್ ಇತ್ತು, ಆ ಬಸ್ ಮಿಸ್ ಆಗ್ಬಿಟ್ರೆ ನಡ್ಕೊಂಡೇ ಬರಬೇಕು ಶಾಲೆಗೆ, ಓಡ್ಕೊಂಡು ಬರುವಂತದ್ದು, ಆ ಟೀಚರ್ ಹೊಡಿತಾ ಇದ್ದಿದ್ದು. ಇವತ್ತಿಗೂ ನಾವು ಪಂಕ್ಚುಯಾಲಿಟಿನ ನಾವು ಪಾಲನೆ ಮಾಡ್ತೀವಿ ಅಂತ ಇವೆಲ್ಲ ಅನುಭವಗಳು ನಮ್ಗೆ ಏನೋ ಒಂದು ಕಿವಿ ಮಾತನ್ನ ಹೇಳ್ತಾ ಹೋಗುತ್ತೆ. ಒಬ್ಬರ ಅನುಭವ ನಮಗೆ ಅನುಭವದ ಪಾಠವನ್ನ ಅಂದ್ರೆ ಪಾಕವನ್ನ ಉಣಿಸುತ್ತೆ. ಅದರಿಂದ ನಾವು ಕಲೀಲಿಲ್ಲ ಅಂತಂದ್ರೆ ಆ ಅನುಭವಕ್ಕೆ ಅರ್ಥ ಎಲ್ಲಿ ಇದೆ ಅಲ್ವಾ? ಈಗ
1: ಮಾಧವನವರ
0: ನೆಚ್ಚಿನ ಹಾಡನ್ನ ಕೇಳೋಣ,
1: ಪ್ರಸಾರ ಮಾಡೋಣ.

0: ಸಮಯ ಮುಕ್ತಾಯದ ಹಂತಕ್ಕೆ ಬಂದಿದೆ. ಒಬ್ರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ, ನೋಡೋಣ ಯಾರು ಅಂತ.
1: ನಮಸ್ತೆ.
0: ನಿಮ್ಮ ನೆಚ್ಚಿನ ಹಾಡು?
1: ಸೋಮವಾರಪೇಟೆಯಿಂದ ನಾಗರಾಜ್.
2: ಅವನೇ ನನ್ನ ಗಂಡಸಲಿ ಲತಾಂಶನ ಕಾಡಿದು ಹಸಿರು ಗಾಜಿನ ಬೆಳೆಗಳ.
1: ಅವಳೇ ನನ್ನ ಗಂಡ.
2: ಅವನೇ ನನ್ನ ಗಂಡ.
1: ಅಯ್ಯೋ
0: ಮಂಜುನಾಥ್ ಅವರು ಸಮಯದ ಕಡೆ ಗಮನ ಹರಿಸ್ಬಿಟ್ಟಿದ್ದಾರೆ. ಹೌದು ನಾಗರಾಜ್ ಅವರೇ, ಹೇಗಿದ್ದೀರಾ? ಅದೇ ನೀವು ನಿನ್ನೆ ಹೇಳಿದ್ರಲ್ಲ, ನಿನ್ನೆ ಹೇಳಿದ್ರಿ ಕಂಠದ ಸಮಸ್ಯೆ ಆಯ್ತು ಅಂತ. ಹಲವು ಶ್ರೋತೃಗಳು ಭಯ ಬಿದ್ಬಿಟ್ಟಿದ್ದಾರೆ. ಅಂದ್ರೆ ಎಷ್ಟು ಎಚ್ಚರಿಕೆಯನ್ನ ತೆಗೆದುಕೊಳ್ಬೇಕು, ನಮ್ಮ ಧ್ವನಿಯಲ್ಲಿ ಏನೋ ವ್ಯತ್ಯಾಸ ಆದ್ರೆ ಹೀಗೆ ಮನಸ್ಸು ಸ್ವಲ್ಪ ಗೊಂದಲಕ್ಕೀಡಾಗುತ್ತಲ್ಲ, ಮತ್ತೆ ಬೇಸರಕ್ಕೊಳಗಾಗುತ್ತೆ.
2: ಹನ್ನೊಂದು ಅಡಿಯಿಂದ ಜಂಪ್ ಮಾಡಿ ಕೆಳಗೆ ಬಿದ್ದ್ಬಿಟ್ಟೆ.
0: ಯಾಕೆ ಜಂಪ್ ಮಾಡಿದ್ರಿ?
2: ಅದು ಅನಿವಾರ್ಯವಾಗಿ ಅಲ್ಲಿ ಸೆಂಟ್ರಿಂಗ್ ಕೆಲಸ ಮಾಡ್ತಿದ್ದೆ, ಅಲ್ಲಿ ಪಾಠ ಮಾಡಿಬೇಕ್ರೆ ಸೈಡ್
1: ಆಕಸ್ಮಿಕವಾಗಿ
2: ಡ್ರಮ್ ಹೊಡಿತು ಕುತ್ತಿಗೆಗೆ, ಆಗ ಬ್ಲಡ್ ಎಲ್ಲ ಬಂದು ತುಂಬಾ ಇದಾಗಿ.
0: ಈಗ ನುಡಿಗಟ್ಟು ಆಯ್ತು ನಾಗರಾಜ್ ಅವರೇ.
1: ಈಗ ನಿಮ್ಗೊಂದು ನುಡಿಗಟ್ಟು, ಕಣ್ಣಿಗೆ ಮಣ್ಣೆ ಎರಚು ಅಂತ.
0: ಅಲ್ಲ, ಅವ್ರು ಬಿದ್ದಿದ್ದೀನಿ ಅಂತ ಹೇಳ್ತಾ ಇದ್ರು, ಮೇಲಿಂದ ಜಂಪ್ ಮಾಡಿದೆ ಅಂತ. ಅವ್ರಿಗೆ ವಾಕ್ಯ ಹೇಳಕ್ಕೆ ಸುಲಭ ಮಾಡ್ಕೊಟ್ಟಿದ್ದೀರಾ?
1: ಈಗ ಅದು ಮೋಸ ಮಾಡು ಅಂತ ಹೇಳ್ತಾರೆ.
0: ಅಲ್ಲ, ಮೇಲಿಂದ ಬಿದ್ದಾಗ ಕಣ್ಣಿಗೆ ಮಣ್ಣೆರಚಿದ್ರು.
2: ನಾವು ಯಾವ್ದಾದ್ರು ಒಂದು ವಸ್ತು ತಗೋಬೇಕಾದ್ರೆ ಅವರು ಮೋಸ ಮಾಡಿ ನಮ್ಗೆ ಕಣ್ಣು ಮೇರ್ಚಿ ದುಡ್ಡು ಹೆಚ್ಚಿನಾಗಿ ಹೆಚ್ಚಿನ ಅಂಶದಲ್ಲಿ ತಗೊಳ್ತಾರೆ.
0: ಒಂದು ಸಂಕ್ಷಿಪ್ತವಾಗಿ ಹೇಳ್ಬಿಟ್ರು, ಸರಿಯಾದ ಒಂದು ವಾಕ್ಯವನ್ನ ಹೇಳಿದ್ದಾರೆ ನಾಗರಾಜ್ ಅವರೇ. ಸಮಯದ ಅಭಾವ, ಗೀತೆಯನ್ನ ಪ್ರಸಾರ ಮಾಡೋಕ್ ಆಗ್ತಾ ಇಲ್ಲ, ಮುಂದಿನ ಕಾರ್ಯಕ್ರಮದಲ್ಲಿ ಖಂಡಿತ ಪ್ರಸಾರ ಮಾಡೋಣ ಅಲ್ವಾ? ಧನ್ಯವಾದ ನಾಗರಾಜ್ ಅವರೇ.
1: ಒಂದು ತುಣುಕು ಬೇಕಾದ್ರೆ ಮಾಡೋಣ.

0: ಈಗ ಹಾಡು
1: ಸಮಯದ ಅಭಾವ ಇದೆ, ಇನ್ನು ನಮ್ಮ ಮುಂದಿನ ನನ್ನದೇ ಹಾಡು ಕಾರ್ಯಕ್ರಮ ಬುಧವಾರ ಇದೆ, ಮತ್ತೆ ಭಾನುವಾರ ಅಂತ್ಯಾಕ್ಷರಿ ಕಾರ್ಯಕ್ರಮ ಇರುತ್ತೆ
0: ಸಂಜೆ
1: 11 ಗಂಟೆಯಿಂದ 12 ಗಂಟೆಯವರೆಗೆ ಅಂತ್ಯಾಕ್ಷರಿ ಸ್ವರ ಸಾಂಗತ್ಯ ಈಗಾಗಲೇ ಅವರು ಕೇಳ್ತಾ ಇದ್ದಾರೆ, ಮತ್ತೆ ತಯಾರಿ ಕೂಡ ನಡೆಸ್ತಾ ಇರಬಹುದು ಅಂತ ಹೇಳೋಣ. ಇನ್ನು ಮಂಜುನಾಥ್, ಒಂದು ಎಚ್ಚರಿಕೆಯ ಮಾತುಗಳನ್ನ ನಮ್ಮ ಶ್ರೋತೃಗಳಿಗೆ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಏನ್ ಎಚ್ಚರಿಕೆಯ ಮಾತು?
0: ನೀವು ಹೇಳಿ.
1: ನಾವು ಹೇಳುವಂತದ, ಪ್ರತಿದಿನ ನಾವು ಮೊಬೈಲ್ ಅನ್ನ ಅತಿಯಾಗಿ ಬಳಸಿ ನಮ್ಮ ನಿದ್ರೆಯನ್ನ ಕಳ್ಕೊಳ್ತಾ ಇದ್ದೀವಿ, ಮತ್ತೆ ಒಂದು ಆನಂದ, ಪ್ರಕೃತಿಯ ಆನಂದವನ್ನ ಕಳೆದುಕೊಳ್ತಾ ಇದ್ದೀವಿ. ಸುತ್ತಮುತ್ತ ನಾವು ನೋಡ್ತಾ ಇಲ್ಲ, ಬರೀ ಮೊಬೈಲ್ ಅನ್ನ ನೋಡಿ ಸಮಯವನ್ನ ಕಳೀತಾ ಇದ್ದೀವಿ. ಅಮೂಲ್ಯವಾದಂತಹ ಸಮಯ ಮನುಷ್ಯನಿಗೆ ಮೀಸಲಾಗಿರುವಂತಹದ್ದು, ಆ ಸಮಯವನ್ನ ಯಾವ ರೀತಿ ಕಳೀಬೇಕು ಅಂತ ನಿಮ್ಮ ಅಭಿಪ್ರಾಯ?
0: ಈಗ ಮೊದಲಿನವರು ಹೇಳ್ತಾ ಇದ್ರು, ಬೆಳಗಿನಿಂದ ಸಂಜೆವರೆಗೆ ನೀನೇನೇನು ಪ್ರಕೃತಿಯ ಮಧ್ಯದಲ್ಲಿ ಇದ್ದೆ, ಕೆಲಸ ಮಾಡಿದೆ, ಅದನ್ನ, ಆ ಸುಖವನ್ನ, ಆ ನೆಮ್ಮದಿಯನ್ನ ರಾತ್ರಿ ಮಲಗುವಾಗ ಕಣ್ಮುಚ್ಚಿ ಯೋಚನೆ ಮಾಡಿ ಮಲಗು, ಒಳ್ಳೆ ನಿದ್ರೆ ಬರುತ್ತೆ ಅಂತ ಹೇಳ್ತಾ ಇದ್ರು. ಈಗ ನಾವೇನ್ ಮಾಡ್ತೀವಿ, ದೊಡ್ಡ ಹೋದಂಗೆ ಮೊಬೈಲ್ ತೆಗೆದು ನೋಡ್ಕೊಂಡ್ಬೋದು, ಹೇಳುದು
1: ಅಪಾಯಕಾರಿ
0: ನಿದ್ರೆ ಬರೋದಿಲ್ಲ. ಇದರಿಂದಾಗಿ ಬಂದ ನಿದ್ರೆ ಇನ್ನೇನ್ ಬಂದಿದೆ ಅನ್ನುವಾಗ ಮೊಬೈಲ್ ಇಟ್ಕೊಂಡ್ಬಿಟ್ರೆ ಬಂದ ನಿದ್ರೆ ವಾಪಸ್ ಹೋದ್ರೆ
1: ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತೆ.
0: ನಿದ್ರೆ ಬರಲ್ಲ.
1: ಈಗ ಪ್ರತಿ ದಿನ 12:35ಕ್ಕೆ ಬಹುಶಃ ನಮ್ಮ ಶ್ರೋತೃಗಳು ಕಾರ್ಯಕ್ರಮವನ್ನು ಕೇಳ್ತಾ ಇದ್ದಾರೆ, ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಅಂತ. ಆ ಕಾರ್ಯಕ್ರಮಗಳನ್ನೆಲ್ಲ ಅವ್ರು ಕೇಳ್ತಾ ಇರ್ಲಿ, ಎಚ್ಚರಿಕೆಯನ್ನ ತೆಗೆದುಕೊಳ್ಳೋಣ. ಇನ್ನು ನಮ್ಮ ಈ ಕಾರ್ಯಕ್ರಮದಲ್ಲಿ ತಾಂತ್ರಿಕ ಸಹಕಾರವನ್ನು ನೀಡಿದ
0: ಸಿ ಮುರುಗೇಶನ್ ಹಾಗೂ ನಾಗರಾಜ್ ಅವರು, ಕಾರ್ಯಕ್ರಮ ನಿರ್ವಹಣೆ ಎಂ ಶಕುಂತಲ,
1: ನಮ್ಮೆಲ್ಲ ಪ್ರೀತಿಯ ಶ್ರೋತೃಗಳಿಗೆ ಇವತ್ತಿನ ನನ್ನೆದೆಯ ಹಾಡು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು. ಕರೆ ಸಿಕ್ಲಿಲ್ಲ ಅಂತ ಬೇಸರ ಮಾಡ್ಕೊಳ್ಳೋದು ಬೇಡ,
0: ಮುಂದಿನ ಕಾರ್ಯಕ್ರಮದಲ್ಲಿ ಕೇಳಿದ ಗೀತೆ ಕೂಡ ಪ್ರಸಾರ ಆಗಲಿಲ್ಲ, ಅವರು ಬೇಜಾರು ಬೇಡ, ಕರೆ ಮಾಡಲಿ ಮತ್ತೆ ಪ್ರಸಾರ ಮಾಡೋಣ.
1: ನಮ್ಮೆಲ್ಲ ಪ್ರೀತಿಯ ಶ್ರೋತೃಗಳಿಗೆ ಮತ್ತೊಮ್ಮೆ ನಮಸ್ಕಾರ, ಶುಭ ಸಮಯ.
2: ಇದುವರೆಗೆ
3: ಹಲೋ ಆಕಾಶವಾಣಿ,
2: ನನ್ನೆದೆಯ ಹಾಡು,
3: ನನ್ನೆದೆಯ ಹಾಡು
2: ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮ ನಿರ್ವಹಣೆ ಎಂ ಶಕುಂತಲಾ.
0: ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದಿಂದ.

ಕೈಗೊಳ್ಳಲಾಗುವುದು ಎಂದು ಪ್ರವಾಸೋದ್ಯಮ ಇಲಾಖೆ ಉಪನಿರ್ದೇಶಕಿ ಮಂಗಳಗೌರಿ ವಿಭಟ್ ತಿಳಿಸಿದ್ದಾರೆ. ವಿಶ್ವ ಪ್ರವಾಸೋದ್ಯಮ ದಿನಾಚರಣೆ 2026 ಅಂಗವಾಗಿ ಹೊನ್ನಾವರ ಕಾಸರಗೋಡು ಇಕೋಬೀಚ್ನಲ್ಲಿ ಆಯೋಜಿತ ಸ್ವಚ್ಛತಾ ಅಭಿಯಾನದಲ್ಲಿ ಪಾಲ್ಗೊಂಡು ಮಾತನಾಡಿದರು. ವಾಣಿಜ್ಯ ತೆರಿಗೆ ಇಲಾಖೆ ಸಹಾಯಕ ಆಯುಕ್ತ ಗಣೇಶ್ ನಾಯಕ್ ಡಿಜಿಟಲ್ ತಂತ್ರಜ್ಞಾನ ಮತ್ತು ಎಐ ಸದ್ಬಳಕೆ ಹಾಗೂ ಸುಸ್ಥಿರ ಪ್ರವಾಸೋದ್ಯಮ ವಿಷಯ ಕುರಿತು ಉಪನ್ಯಾಸ ನೀಡಿದರು. ಮುರುಡೇಶ್ವರ ರೈಲು ನಿಲ್ದಾಣದಲ್ಲಿ ವಿಶ್ವ ಪ್ರವಾಸೋದ್ಯಮ ದಿನ ಹಾಗೂ ಸ್ವಚ್ಛತಾ ಪಾಕ್ಷಿಕದ ಅಂಗವಾಗಿ ಆಯೋಜಿತ ವಿಶೇಷ ಜಾಗೃತಿ ಹಾಗೂ ಸ್ವಚ್ಛತಾ ಅಭಿಯಾನದಲ್ಲಿ ಗೋವಾದ ಹಿರಿಯ ವಿಭಾಗೀಯ ವಾಣಿಜ್ಯ ವ್ಯವಸ್ಥಾಪಕ ದಿಲೀಪ್ ಭಟ್ ಪಾಲ್ಗೊಂಡರು. ಸೇವಾ ಸಂಕಲ್ಪ ಮಾಸಿಕ ಅಭಿಯಾನ ದೇಶಾದ್ಯಂತ ಆಯೋಜಿತವಾಗಿದೆ. ಭಾರತ ಸೌರಶಕ್ತಿ ಕ್ಷೇತ್ರದಲ್ಲಿ ಅಭೂತಪೂರ್ವ ಮುನ್ನಡೆ ಸಾಧಿಸಿದೆ. ಸೌರಶಕ್ತಿ ಯೋಜನೆಗಳಿಂದ ದೇಶದ 19 ಲಕ್ಷ ಕುಟುಂಬಗಳು ಶೂನ್ಯ ವಿದ್ಯುತ್ ಬಿಲ್ ಪಡೆಯುತ್ತಿವೆ. ರಾಜ್ಯದಲ್ಲಿ ಕುಸುಮ್ ಸಿ ಹಾಗೂ ಕುಸುಮ್ ಬಿ ಯೋಜನೆಗಳಿಂದ ಕೃಷಿಯಲ್ಲಿ ಸೌರ ವಿದ್ಯುತ್ ಬಳಕೆ ಹೆಚ್ಚಾಗಿದೆ. ಧಾರವಾಡ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಸಶಕ್ತ ಮಹಿಳೆ ಸುಸ್ಥಿರ ಕೃಷಿ ಧ್ಯೇಯದಡಿ ಆಯೋಜಿಸಿರುವ 4 ದಿನಗಳ ಕೃಷಿ ಮೇಳ ಇಂದು ಸಂಪನ್ನಗೊಳ್ಳಲಿದೆ. ಕೃಷಿ ಮೇಳದಲ್ಲಿ ಪಾಲ್ಗೊಂಡ ರೈತರು ಒಟ್ಟು 1,141 ಕಿಲೋಗ್ರಾಂನಷ್ಟು ಹಿಂಗಾರು ಬಿತ್ತನೆ ಬೀಜಗಳನ್ನು ಖರೀದಿಸಿದ್ದಾರೆ. ಹಾವೇರಿ ಜಿಲ್ಲೆ ಶಿಗ್ಗಾವಿ ತಾಲೂಕು ಮಡ್ಲಿ ಗ್ರಾಮದ

0: ಈರಪ್ಪ ಯಲ್ಲಪ್ಪ ಬಾರ್ಕೇಡ್ ಧಾರವಾಡ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ನೀಡುವ ಜಿಲ್ಲಾ ಮಟ್ಟದ ಶ್ರೇಷ್ಠ ಯುವ ಕೃಷಿಕ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಸಾವಯವ ಸಿರಿಧಾನ್ಯಗಳ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ತಯಾರಿಸುತ್ತಿರುವ ಈರಪ್ಪ ಆಧುನಿಕ ಕೃಷಿ ಕೈಗೊಂಡಿದ್ದಾರೆ. ಪ್ರದೇಶ ಸಮಾಚಾರಕ್ಕಾಗಿ ಅವರು ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ.
1: ನನಗೆ ಇವತ್ತು ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಶ್ರೇಷ್ಠ ಯುವ ಕೃಷಿಕ ಅಂತೇಳಿ ಪ್ರಶಸ್ತಿಯನ್ನು ನೀಡಿದ್ದಾರೆ. ಈ ಶ್ರೇಷ್ಠ ಯುವ ಕೃಷಿಕ ಪ್ರಶಸ್ತಿ ಏನು ದೊರಕಿದೆ, ಅದು ನಾವು ಮಾಡ್ತಾ ಇರುವಂತಹ ಸಿರಿಧಾನ್ಯದ ಮೌಲ್ಯವರ್ಧನೆ ಮತ್ತು ಸಾವಯವ ಸಮಗ್ರ ಕೃಷಿಯ ಪ್ರಯುಕ್ತವಾಗಿ ನೀಡಿ ಗೌರವಿಸಿದ್ದಾರೆ. ನಾವು ಮಾಡ್ತಿರುವಂತಹ ಕೆಲಸಗಳನ್ನು ಗುರುತಿಸಿ ಒಂದು ಪ್ರಶಸ್ತಿಯನ್ನು ನೀಡಿದ್ದಕ್ಕೆ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ರೈತ ಯಾವಾಗಲೂ ಕೃಷಿಯನ್ನ ಒಂದು ಉದ್ಯಮವನ್ನಾಗಿ ನೋಡಬೇಕು. ಅಂದಾಗ ಮಾತ್ರ ರೈತ ಆರ್ಥಿಕವಾಗಿ ಸಶ್ಯನ್ ಆಗ್ಲಿಕ್ಕೆ ಸಾಧ್ಯ ಐತೆ. ನಾವೇನ್ ಮಾಡ್ತಾ ಇದ್ದೇವೆ ಅಂದ್ರೆ ಸಿರಿಧಾನ್ಯಗಳಲ್ಲಿ ಪ್ರತಿಯೊಂದು ಮೌಲ್ಯವರ್ಧನೆ ಮಾಡಿ ಸಾಕಷ್ಟು ಉತ್ಪನ್ನಗಳನ್ನು ನಾವು ತಯಾರಿಸ್ತೇವೆ. ಉದಾಹರಣೆಗೆ ಮಿಲೆಟ್ ಮಿಕ್ಸ್ ಅಂತ ತಯಾರಿಸ್ತೇವೆ, ಆಮೇಲೆ ರಾಗಿ ಮಾಲ್ಟ್ ಅಂತ ಹೇಳಿ ತಯಾರಿಸ್ತೇವೆ, ಮಕ್ಕಳಿಗೋಸ್ಕರ ಮೊಳಕೆ ಕಟ್ಟಿದ ಪೌಡರ್ ಅನ್ನ ತಯಾರಿಸ್ತೇವೆ.
0: ದೇಶದ ಸ್ವಾತಂತ್ರ್ಯ ಸಂಗ್ರಾಮದ ಅಪ್ರತಿಮ ಕ್ರಾಂತಿಕಾರಿ ಶಹೀದ್ ಭಗತ್ ಸಿಂಗ್ ಅವರ ಜನ್ಮದಿನವಿಂದು. ಭಗತ್ ಸಿಂಗ್ ಅವರ ತ್ಯಾಗ ಹಾಗೂ ಬಲಿದಾನವನ್ನು ಸ್ಮರಿಸಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಗೌರವಪೂರ್ವಕ ನಮನಗಳನ್ನು ಸಲ್ಲಿಸಿದ್ದಾರೆ. ಚೀನಾದ ಶಾಂಘೈನಲ್ಲಿ ಆಯೋಜಿತ 48ನೇ ವಿಶ್ವ ಕೌಶಲ ಸ್ಪರ್ಧೆಯಲ್ಲಿ ಪಾಲ್ಗೊಂಡ ಭಾರತೀಯ ತಂಡದಲ್ಲಿ 16 ಜನ ಕರ್ನಾಟಕ ಮೂಲದವರಿದ್ದರು. 9 ಸ್ಪರ್ಧೆಗಳಲ್ಲಿ ಓರ್ವರು ಬೆಳ್ಳಿ ಪದಕ ಹಾಗೂ 8 ಜನ ವಿವಿಧ ಪದಕಗಳಿಗೆ ಭಾಜನರಾಗಿದ್ದಾರೆ. ಅಂತಾರಾಷ್ಟೀಯ ಮಟ್ಟದಲ್ಲಿ ಸಾಧನೆಗೈದ ಸ್ಮೃತಿ ನಂಬಿಯಾರ್ ಸೇರಿದಂತೆ ಎಲ್ಲ ಸ್ಪರ್ಧಿಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಮ್ಮ ಎಕ್ಸ್ ಖಾತೆ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ರಾಯಚೂರು ಜಿಲ್ಲೆಯ ಗ್ರಾಮೀಣ ಪ್ರದೇಶದಲ್ಲಿ ಸ್ವಚ್ಛ ಭಾರತ್ ಮಿಷನ್ ಗ್ರಾಮೀಣ್ ಯೋಜನೆಯಡಿ ಪ್ರತಿಯೊಂದು ಅರ್ಹ ಕುಟುಂಬಕ್ಕೂ ವೈಯಕ್ತಿಕ ಗೃಹ ಶೌಚಾಲಯ ಸೌಲಭ್ಯವಿರುವ ಕುರಿತು ಖಾತ್ರಿಪಡಿಸಲು ನಿರ್ಮಲ ರಾಯಚೂರು ಮೊಬೈಲ್ ಆಪ್ ಮೂಲಕ ಸಮೀಕ್ಷೆ ಕೈಗೊಳ್ಳಲಾಗುತ್ತಿದೆ. ವಿವಿಧ ತಾಲೂಕುಗಳಲ್ಲಿ ಒಟ್ಟು 1,000 ಜನ ಸದಸ್ಯರು ಸಮೀಕ್ಷೆ ನಡೆಸುತ್ತಿದ್ದು 115,282 ಮನೆಗಳ ಸಮೀಕ್ಷೆ ಪೂರ್ಣಗೊಂಡಿದೆ ಎಂದು ಜಿಲ್ಲಾ ಪಂಚಾಯಿತಿ ಸಿಇಒ ಈಶ್ವರ್ ಕಾಂದು ತಿಳಿಸಿದ್ದಾರೆ. ಬಳ್ಳಾರಿ ಜಿಲ್ಲೆಯಲ್ಲಿ ಜಾನುವಾರುಗಳಿಗೆ ಮೇವಿನ ಕೊರತೆ ಎದುರಾಗದಂತೆ 10,475 ಮೇವಿನ ಕಿಟ್ಗಳನ್ನು ವಿತರಿಸಲು ಕ್ರಮ ಕೈಗೊಳ್ಳಲಾಗಿದೆ. ಈಗಾಗಲೇ ಜಾನುವಾರುಗಳನ್ನು ಹೊಂದಿರುವ ಅರ್ಹ ರೈತರ ಪಟ್ಟಿ ಸಿದ್ದಪಡಿಸಲಾಗಿದ್ದು ಶೀಘ್ರ ಕಿಟ್ಗಳನ್ನು ವಿತರಿಸಲಾಗುವುದು ಎಂದು ಪಶುಸಂಗೋಪನೆ ಇಲಾಖೆ ಅಧಿಕಾರಿಗಳು ತಿಳಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಗಂಟೆ

0: ಆಕಾಶವಾಣಿ ಕಾರ್ಯಕ್ರಮ ವನಿತಾ ವಿಹಾರ. ನಮ್ಮೆಲ್ಲ ಗೆಳತಿಯರಿಗೆ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳೋಣ ಮಹಿಳಾ ಸಶಕ್ತೀಕರಣ. ಈ ವಿಷಯ ಕುರಿತಂತೆ ಡಾಕ್ಟರ್ ಹೇಮಲತಾ ಎನ್ ಅವರೊಂದಿಗೆ ಸಂದರ್ಶನ. ಸಂದರ್ಶಿಸುತ್ತಾರೆ ಮಾಲಾ ಸಾಂಬ್ರಾಣಿ.
1: ನಮಸ್ಕಾರ. ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಇವತ್ತಿನ ನಮ್ಮ ಅತಿಥಿ ಡಾಕ್ಟರ್ ಹೇಮಲತಾ ಎನ್ ಅವರು. ಡಾಕ್ಟರ್ ಹೇಮಲತಾ ಎನ್ ಅವರ ಪರಿಚಯ ನಿಮಗಾಗಿ. ಇವರು ಬಿಇ ಕಂಪ್ಯೂಟರ್ ಸೈನ್ಸ್ ಅನ್ನ ಓದಿದ್ದಾರೆ. ಕಳೆದ 26 ವರ್ಷಗಳಿಂದ ಇವರು ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ತೆ ಮೇಡಮ್.
1: ಮೇಡಮ್ ಸುದೀರ್ಘ ಅವಧಿಯ ಅನುಭವ ನಿಮ್ದು, 26 ವರ್ಷಗಳಿಂದ ಸೇವಾ ವೃತ್ತಿಯಲ್ಲಿ ಇದ್ದೀರಿ. ನೀವು ಮಹಿಳೆಯರಿಗೆ ಅದ್ಲು ಓದುತ್ತಿರುವಂತಹ ಹೆಣ್ಣು ಮಕ್ಕಳಿಗೆ ಯಾವ ರೀತಿ ಸಶಕ್ತರಾಗಬೇಕು, ತಮ್ಮನ್ನ ತಾವು ಯಾವ

0: ರೀತಿ ಅವರು ತಮ್ಮ ವ್ಯಕ್ತಿತ್ವವನ್ನ ಬೆಳೆಸ್ಕೋಬೇಕು ಅನ್ನೋದ್ರ ಬಗ್ಗೆ ಏನು ಹೇಳ್ತೀರಿ ನೀವು ಕೇಳ್ತಿರುವಂತಹ ಎಲ್ಲಾ ಹೆಣ್ಣುಮಕ್ಕಳಿಗೆ?
1: ಹೆಣ್ಣು ಮಕ್ಕಳು ಈಗಿನ ಕಾಲದಲ್ಲಿ ಸಶಸ್ತ್ರ ಅಂದ್ರೆ ಸಶಕ್ತರಾಗ್ಲೇಬೇಕು. ಯಾಕೆಂತಂದ್ರೆ ಅವರು ಸೆಲ್ಫ್ ಎಂಪವರ್ಡ್ ಆಗಿಲ್ಲ ಅಂತಂದ್ರೆ ಈಗಿನ ಸಮಾಜದಲ್ಲಿ ಬದುಕೋದು ಬಹಳ ಕಷ್ಟ ಆಗುತ್ತೆ. ಮೊದಲನೇದಾಗಿ ಎಲ್ರಿಗೂ ಕೂಡ ಈ ವಿದ್ಯಾಭ್ಯಾಸ ಎಜುಕೇಶನ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಹೆಣ್ಣು ಮಕ್ಕಳಿಗೂ ಸಮನಾದ ಅವಕಾಶಗಳು ಎಲ್ಲ ಕಡೆ ಇವಾಗ ಸಿಗ್ತಾ ಇದೆ ಈಗಿನ ಕಾಲದಲ್ಲಿ. ಹಿಂದಿನ ಕಾಲದಲ್ಲಿ ತುಂಬಾ ಕಷ್ಟ ಇತ್ತು, ಆದ್ರೆ ಈಗಿನ ಕಾಲ ಹೆಣ್ಮಕ್ಳಿಗೆ ತುಂಬಾ ಒಳ್ಳೆ ಅವಕಾಶಗಳು ಸಿಕ್ಕಿದೆ. ಅವ್ರ ಆ ಅವಕಾಶಗಳನ್ನ ಬಳಸ್ಕೋಬೇಕು. ಬಟ್ ಏನಾಗ್ತಿದೆ ಅಂತಂದ್ರೆ ಎಲ್ಲೋ ಒಂದ್ ಕಡೆ ಹೆಣ್ಮಕ್ಳಿಗೆ ಇವತ್ಗೂ ಕೂಡ ನಮ್ಮ ಭಾರತ ದೇಶದಲ್ಲಿ ಸ್ವಲ್ಪ ಈ ಜೆಂಡರ್ ಡಿಸ್ಕ್ರಿಮಿನೇಷನ್ ಅನ್ನೋದು ಇದ್ದೇ ಇದೆ. ಇಲ್ಲ ಅಂತ ನಾನು ಕಂಪ್ಲೀಟ್ ಆಗಿ ಹೇಳಲ್ಲ, ಇದೆ. ಆದ್ರೂ ಕೂಡ ಹೆಣ್ಮಕ್ಳು ಬಹಳ ಸಶಕ್ತಾಗಬೇಕು. ಯಾಕೆ ಅಂತಂದ್ರೆ ಅವರೇ ಈ ದೇಶವನ್ನ ಮುಂದೆ ಉಳಿಸಕ್ಕೂ ಸಾಧ್ಯ, ಕಾಪಾಡೋದಕ್ಕೂ ಸಾಧ್ಯ. ಮಹಿಳೆಯ ಶಕ್ತಿ ದೇಶದ ಶಕ್ತಿ ಅಂತ ನಾನು ಅನ್ಕೊಂಡಿದ್ದೀನಿ. ಯಾಕೆಂತಂದ್ರೆ ಅವ್ರಿಗೊಂದು ಎಜುಕೇಶನ್ ಅಂತ ಸಿಕ್ಕ್ರೆ ತುಂಬಾನೇ ಸಮಾಜಕ್ಕೆ ಉಪಯೋಗಕಾರಿಯಾಗಿರ್ತಾರೆ. ಯಾಕೆ ಅಂತ ಹೇಳ್ತೀನಿ ಅಂತಂದ್ರೆ ಒಬ್ಬ ಮಹಿಳೆ ಎಜುಕೇಟೆಡ್ ಆದ್ರೆ ಇಡೀ ಸಮಾಜವನ್ನೇ ಎಜುಕೇಟ್ ಮಾಡ್ತಾಳೆ, ಸಮಾಜ ಎಚ್ಚರಿಸ್ಕೊಳ್ಳುತ್ತೆ, ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಾರೆ. ಇದರಿಂದ ದೇಶದ ಅಭಿವೃದ್ಧಿಗೆ ತುಂಬಾ ಸಹಾಯ ಆಗುತ್ತೆ. ಜೊತೆಗೆ ಯಾವುದೇ ಫೀಲ್ಡ್ ಈಗಿನ ಕಾಲದಲ್ಲಿ ಎಲ್ಲಾ ಫೀಲ್ಡ್ ಅಲ್ಲೂ ಮಹಿಳೆಯರ ಪಾತ್ರ ತುಂಬಾನೇ ದೊಡ್ಡದಾಗಿದೆ. ಮೊದಲನೇದಾಗಿ ಎಜುಕೇಶನ್ ಇಂಪಾರ್ಟೆಂಟ್, ಎರಡನೇದು ಅವರಿಗೆ ಏನ್ ಇಷ್ಟ ಇದೆ ಆ ಕೆಲಸವನ್ನ ತಗೊಂಡು ಆ ಕೆಲಸವನ್ನ ಮಾಡಬೇಕಾಗತ್ತೆ. ಏನು ಅಂತಂತಂದ್ರೆ ಈಗ ಉದಾಹರಣೆಗೆ ಅವ್ರಿಗೆ ಹೊಲಿಗೆ ಕೆಲಸ ತುಂಬಾ ಇಷ್ಟ, ಫ್ಯಾಷನ್ ಡಿಸೈನಿಂಗ್ ತಗೊಂಡು ಬಟ್ಟೆಗಳನ್ನ ಹೊಲಿಯುವಂತೂ, ಇನ್ ಕೆಲವರಿಗೆ ಬೇಕರಿ ಕ್ಲಾಸಸ್ ಇಷ್ಟ ಇರುತ್ತೆ, ಇನ್ ಕೆಲವರಿಗೆ ಕುಕ್ಕರಿ ಕ್ಲಾಸಸ್ ಇಷ್ಟ ಇರುತ್ತೆ, ಆಮೇಲೆ ಇನ್ ಕೆಲವರಿಗೆ ಐಟಿ ಫೀಲ್ಡ್ ಅಲ್ಲಿ ತುಂಬಾ ಇಂಟ್ರೆಸ್ಟ್ ಇರುತ್ತೆ. ಸೊ ಹೀಗಾಗಿ ಅವರ ಇಂಟ್ರೆಸ್ಟಿಗೆ ತಕ್ಕಂತೆ ಅವರು ತಮ್ಮನ್ನ ತಾವು ತೊಡಗಿಸ್ಕೋಬೇಕು, ಬೆಳೆಸ್ಕೋಬೇಕು. ಈಗ ನಾನು ಇರೋ ಒಂದು ಫೀಲ್ಡ್ ಅಲ್ಲಿ ಹೇಳಬೇಕು ಅಂತಂದ್ರೆ ನಾನು ಕೂಡ ಐಟಿ ಇಂಡಸ್ಟ್ರಿಯಿಂದ ಒಳ್ಳೆ ಒಂದ್ ವರ್ಷ ಕೆಲಸ ಮಾಡಿದೆ ನೆಟ್ವರ್ಕ್ ಅಡ್ಮಿನ್ ಆಗಿ. ಆ ನಂತರ ನಾನು ಎಜುಕೇಶನ್ ಫೀಲ್ಡ್ಗೆ ವಿಜಯ ಕಾಲೇಜಿಗೆ ಸೇರ್ಕೊಂಡು ಬೆಂಗಳೂರಿನಲ್ಲಿ 26ನೇ ವರ್ಷ ನನ್ನ ಸರ್ವಿಸ್ ನಲ್ಲಿ. ಇಲ್ಲೇನಾಯ್ತು ಅಂದ್ರೆ ನಮ್ಗೆ ಬರೀ ಎಂಜಿನಿಯರಿಂಗ್ ಓದಿದ್ರೆ ನಿಮ್ಗೆ ಕೆಲಸವನ್ನ ಕೊಡ್ತೀವಿ ಅಂತ ಹೇಳಲಿಲ್ಲ ಅವರು. ನೀವು ಮಾಸ್ಟರ್ ಡಿಗ್ರಿ ಮಾಡ್ಕೋಬೇಕಾಗುತ್ತೆ ಅಂತ ಹೇಳಿದ್ರು. MSc ಮಾಡ್ಕೊಂಡೆ, ಆನಂತರ MPhil ಮಾಡ್ಕೊಂಡೆ, ಆನಂತರ PhD ಮಾಡ್ಕೊಂಡೆ. ಆದ್ರೆ ನನ್ನ ಇಂಟ್ರೆಸ್ಟ್ ಇದ್ದಿದ್ದು ನೋಡಿ, ನಾನು ಕಂಪ್ಯೂಟರ್ ಇಂಜಿನಿಯರ್ ಆದ್ರೂ ಕೂಡ ನಾನು ಇವತ್ತು ಟೀಚಿಂಗ್ ಫೀಲ್ಡ್ ಅಲ್ಲಿ ಇದ್ದೀನಿ. ನನ್ನ ಪ್ಯಾಷನ್ ಏನಿದೆ ಅದು ನಾನು ಐ ಆಮ್ ಲಿವಿಂಗ್ ಮೈ ಪ್ಯಾಷನ್ ಅಂತ ಹೇಳಬೇಕು. ನನಗೆ ತುಂಬಾ ಇಷ್ಟ ಈ ಒಂದು ಮೆಂಟರಿಂಗ್ ಆಗ್ಲಿ ಅಥವಾ ಪಾಠ ಮಾಡುವಂತದ್ದಾಗ್ಲಿ. ನನಗೆ ನಮ್ಮ ಕಾಲೇಜಿಂದ ನನಗೆ ಒಳ್ಳೊಳ್ಳೆ ಆಪರ್ಚುನಿಟಿ ಕೂಡ ಇತ್ತು. ಗವರ್ಮೆಂಟ್ ಆಫ್ ಕರ್ನಾಟಕ ಟೆಕ್ಸ್ಟ್ ಬುಕ್ ಫಾರ್ ಫಸ್ಟ್ PUC ಬರೆಯೋದಕ್ಕೆ ನನಗೊಂದು ಅವಕಾಶ ಸಿಕ್ತು. ಅದು ಐ ಆಮ್ ಹೈಲಿ ಇಂಡೆಟೆಡ್ ಟು ಕಾಲೇಜ್ ಇನ್ ದಿಸ್ ಆಸ್ಪೆಕ್ಟ್. ಜೊತೆಗೆ ಇದೇ ತರ ನಾವು ಓದೋದೇ ಒಂದಾಗ್ಬೋದು, ನಾವು ಮಾಡೋದೇ ಒಂದ್ ಕೆಲಸ ಆಗ್ಬೋದು, ಆದ್ರೆ ನಮ್ಗೆ ಏನ್ ಇಷ್ಟ ಇದೆ ಅದನ್ನ ನಾವು ಮಾಡ್ಬೇಕು. ಇವಾಗ BCA ಅನ್ನತಕ್ಕಂಥ ಕೋರ್ಸ್ ಏನಿದೆ ಅದು AICTE ರೆಕಗ್ನೈಸ್ಡ್ ಆಗಿದೆ. AICTE ರೆಕಗ್ನಿಷನ್ ಜೊತೆಗೆ ಅವರು ಏನ್ ಹೇಳ್ತಾರೆ ಅಂತಂದ್ರೆ ವಿ ಹ್ಯಾವ್ ಟು ಗಿವ್ ಲಾಟ್ ಆಫ್ ಇಂಪಾರ್ಟೆನ್ಸ್ ಅಂಡ್ ದೇ ಎಂಫಸೈಸ್ ಆನ್ ಸ್ಟಾಫ್ಸ್. ಎಲ್ರಿಗೂ ಕೆಲಸ ಎಲ್ಲಿಂದ ಕೊಡೋದು? ನಾವೇ ಒಂದು ಐಡಿಯಾ ಥಾನ್ ಮಾಡಬೇಕು, ನಾವೇ ಒಂದು ಹೊಸ ಐಡಿಯಾ ಹುಡುಕೊಂಡು ಸಣ್ಣ ಸಣ್ಣ ಉದ್ಯೋಗಗಳನ್ನ ನಾವು ನಮಗ್ ನಾವು ಸೃಷ್ಟಿ ಮಾಡ್ಕೋಬೇಕು. ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ ನಮ್ಮಲ್ಲಿ ಆ ಶಕ್ತಿ ಎಲ್ರಿಗೂ ಇದೆ, ಮಹಿಳೆಯರಿಗೂ ಇದೆ, ಪುರುಷರಿಗೂ ಇದೆ. ಆದ್ರೆ ಮಹಿಳೆಯರು ವಿಶೇಷ ರೀತಿಯಲ್ಲಿ ಅದನ್ನ ಅವರು ಉಪಯೋಗಿಸ್ಕೊಂಡು ತಾವು ಮುಂದೆ ಬರ್ಬೋದು. ಯಾಕೆ ಅಂತ ನಾ ಹೇಳ್ದಂಗೆ ಹೊಲಿಗೆಯಲ್ಲಿ ಇರ್ಬೋದು, ಫ್ಯಾಷನ್ ಡಿಸೈನಿಂಗ್ ಅಲ್ಲಿ ಇರ್ಬೋದು, ಮೆಹಂದಿ ಪ್ರೋಗ್ರಾಮ್ ಅಲ್ಲಿ ಇರ್ಬೋದು, ಮೆಹಂದಿ ಹಾಕುವಂತ ಕೆಲಸ ಮಾಡುವಂತದ್ದು, ಆಮೇಲೆ ಬ್ಯೂಟಿ ಪಾರ್ಲರ್ ಸರ್ವಿಸಸ್ ಇರ್ಬೋದು, ಆಮೇಲೆ ಹೆಲ್ತ್ ಅಂಡ್ ವೆಲ್ನೆಸ್ ಅಲ್ಲಿ ಇರ್ಬೋದು, ಅಥವಾ ಯಾವುದೇ ಒಂದು ಪೆರಿಫರಲ್ ಅಂಗಡಿ ಕಂಪ್ಯೂಟರ್ ಪೆರಿಫರಲ್ಸ್ ಅಂಗಡಿ ಸ್ಟಾರ್ಟ್ ಮಾಡ್ಬೋದು, ಅಥವಾ ಅವರೇ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಸ್ಟಾರ್ಟ್ ಮಾಡ್ಬೋದು, ಅಥವಾ ಟೀಚಿಂಗ್ ಫೀಲ್ಡ್ ಇದೆ. ಎಷ್ಟೊಂದು ಫೀಲ್ಡ್ ಇದೆ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಈಗಿನ AI ವರ್ಲ್ಡ್ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವರ್ಲ್ಡ್ ಅಲ್ಲಿ ಹೆಣ್ಮಕ್ಳಿಗೆ ತುಂಬಾ ಅವಕಾಶಗಳಿದೆ. ಅವ್ರ ಅದನ್ನ ಸದುಪಯೋಗ ಪಡಿಸ್ಕೊಂಡು ಹೊಸ ಹೊಸ ಮೂವಿಗಳನ್ನ ತಯಾರಿಸುವಂತದ್ದು ಆಪರ್ಚುನಿಟಿ ಕೂಡ ಇದೆ.
0: ನೀವು ಬಹಳ ಚೆನ್ನಾಗಿ ಹೇಳಿದ್ರಿ. ಏನಂತ ಹೇಳಿದ್ರೆ ಹೆಣ್ಮರು ತಾವು ಎಲ್ಲಿ ತಮ್ಮ ಸಾಮರ್ಥ್ಯ ಇದೆ ಅನ್ನೋದನ್ನ ಕಂಡುಕೊಳ್ಬೇಕು. ಬಹುಶಃ ಅವರಿಗೆ ಬಹಳಷ್ಟು ಓದ್ಲಿಕ್ಕೆ ಆಗದೆ ಹೋಗಿರಬಹುದು, ಆದ್ರೆ ಈಗಿನ ಕಾಲದಲ್ಲಿ ಎಲ್ಲವನ್ನೂ ಕಲಿಯಬಹುದು. ಈಗ ಇಲೆಕ್ಟ್ರಾನಿಕ್ ಮಾಧ್ಯಮದ ಮೂಲಕ ವಿಡಿಯೋಗಳು ಸಿಗ್ತಾವ, ಶಿಕ್ಷಣ ಮೆಹಂದಿ ಹಾಕೋದನ್ನ ಕೂಡ ಕಲ್ತು ಅದನ್ನ ಕೂಡ ವೃತ್ತಿ ಮಾಡ್ಕೋಬಹುದು, ಬೇಕಿಂಗ್ ಮಾಡಬಹುದು. ಈ ತರ ನೀವ್ ಹೇಳಿದ್ರಿ, ಯಾವುದೇ ಕಾರಣದಲ್ಲಿ ಒಂದು ತಮ್ಮದೇ ಆದ ದುಡ್ಡನ್ನ ದುಡಿಬೇಕು.

0: ಮಾಡಬೇಕು, ಆರ್ಥಿಕವಾಗಿ ಸಕ್ಷಮರಾಗಬೇಕು ಅಂತ ಹೇಳಿದ್ರೆ ಬಹಳಷ್ಟು ದಾರಿಗಳು ಇದಾವ ಅನ್ನೋದನ್ನ ನೀವು ಹೇಳಿದ್ರಿ. ಮೇಡಮ್, ಈಗ ಹೆಣ್ಣು ಮಕ್ಕಳಿಗೆ ತಮ್ಮ ಕುಟುಂಬದ ಜೊತೆಗೆ ಹೊರಗೂ ಕೂಡ ಕೆಲಸ ಮಾಡ್ತಿರ್ತಾರೆ, ಹೀಗಾಗಿ ಅವರಿಗೆ ಬಹಳಷ್ಟು ದೈಹಿಕವಾಗಿ ಕೂಡ ಸಶಕ್ತರಾಗಬೇಕು ಅನ್ನೋದು ಒಂದು ಇದೆ. ಹೆಣ್ಮಕ್ಳು ಏನ್ ಮಾಡ್ತಾರೆ, ಕುಟುಂಬಕ್ಕೆ ಆಹಾರ ಒದಗಿಸ್ತಾರ, ಅಡಿಗೆ ಮಾಡ್ತಾರ, ಊಟಕ್ಕೆ ಕೊಡ್ತಾರ, ಬಟ್ ತಾವೇ ಸರಿಯಾಗಿ ಊಟ ಮಾಡೋದಿಲ್ಲ. ಬಹಳಷ್ಟು ಮಂದಿ ಎಷ್ಟೊತ್ತಾದ್ರೂ ಮಧ್ಯಾಹ್ನ ಆಗ್ತಾ ಇದ್ರು ಅವರು ತಮ್ಮ ಬೆಳಗಿನ ಉಪಹಾರ ತಗೊಂಡಿರುವುದಿಲ್ಲ, ಇಂಥದ್ದೆಲ್ಲ ಮಾಡ್ತಿರ್ತಾರ. ಈ ಬಗ್ಗೆ ನೀವೇನಂತೀರಿ?
1: ನನಗೆ ಇದೊಂದು ವಿಚಾರ ಹೆಣ್ಣು ಮಕ್ಕಳಿನ ಬಗ್ಗೆ ಒಂದು ಸ್ವಲ್ಪ ಬೇಸರ ಕೂಡ ಇದೆ. ಯಾಕೆಂತಂದ್ರೆ ಫಸ್ಟ್ ನಾವು ನಮ್ಮ ಸೇಫ್ಟಿಯನ್ನ ನೋಡ್ಕೋಬೇಕು. ಹೆಣ್ಣು ಮಕ್ಕಳು ಸಶಕ್ತರಾಗಬೇಕು, ನಿಜ ದೈಹಿಕವಾಗಿ ಶಕ್ತಿವಂತರಾಗಿದ್ರೆ ಅವಾಗ ನಾವು ಇಡೀ ಸಮಾಜವನ್ನ ಅಥವಾ ನಮ್ಮ ಸಂಸಾರವನ್ನ ಅಥವಾ ನಮ್ಮ ಒಂದು ಡೊಮೇನ್ ಏನಿದೆ ಅಲ್ಲಿ ನಾವು ಅವ್ರಿಗೆ ಸಹಾಯ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ನಾವೊಂದು ಶಿಸ್ತಿನ ಒಂದು ಜೀವನ ಶೈಲಿಯನ್ನ ಆರಿಸ್ಕೋಬೇಕಾಗತ್ತೆ. ಶಿಸ್ತಿನ ಜೊತೆಗೆ ಈಗಿನ ಬೇರೆ ಬೇರೆ ಬೇಡವಾದ ಶೈಲಿಗಳಿದೆ. ಏನು ಅಂತಂದ್ರೆ ಜಂಕ್ ಫುಡ್ ತಿನ್ನುವಂಥದ್ದು ಅಥವಾ ಬ್ರೇಕ್ಫಾಸ್ಟ್ ನ ಸ್ಕಿಪ್ ಮಾಡುವಂಥದ್ದು, ಮಧ್ಯಾಹ್ನ ಊಟಾನೆ ಮಾಡದೇ ಇರುವಂಥದ್ದು, ಈ ತರದ್ದೆಲ್ಲ ಮಾಡಬಾರ್ದು. ತಾವು ತಿನ್ನೋವಾಗ ಅದನ್ನ ಯಾವುದೇ ಒಂದು ಊಟ ತಿನ್ನುವಾಗ ಅದರಲ್ಲಿ ಹೆಚ್ಚು ಫೈಬರಿನ ಅಂಶ ಇರಬೇಕು, ಕಾರ್ಬೋಹೈಡ್ರೇಟ್ಸ್ ಕಮ್ಮಿ ಇರಬೇಕು, ಮತ್ತೆ ಪೌಷ್ಟಿಕ ಆಹಾರ ತಗೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಬೆಳಗಿನ ಹೊತ್ತು ಪೌಷ್ಟಿಕ ಆಹಾರ ತಗೊಳ್ಳೇಬೇಕು, ನಮ್ಗೆ ಎನರ್ಜಿ ಬೇಕೇ ಬೇಕು. ಸುಮಾರು ಜನ ಈ ಅನಿಮಿಯಾಕ್ಕೆ ಒಳಗಾಗ್ತಾರೆ, ಯಾಕೆಂದ್ರೆ ಅವರು ಸರಿಯಾಗಿ ಅವ್ರಿಗೆ ಅಯರ್ನ್ ಟ್ಯಾಬ್ಲೆಟ್ಸ್ ಇರಲ್ಲ, ಹಿಮೋಗ್ಲೋಬಿನ್ ಕಮ್ಮಿ ಆಗ್ಬಿಟ್ಟಿರುತ್ತೆ. ಸೊ ಅದಕ್ಕೆ ಅವರದ್ದು ಅಯರ್ನ್ ಕಂಟೆಂಟ್ ಇರುವಂತಹ ತರಕಾರಿ ಆಗಿರ್ಬೋದು ಅಥವಾ ಫ್ರೂಟ್ಸ್ ಆಗಿರ್ಬೋದು ಇಂಥದ್ದನ್ನೆಲ್ಲ ಅವ್ರು ತಿನ್ಲೇಬೇಕಾಗುತ್ತೆ. ತಿಂದು ಶಕ್ತಿಯನ್ನ ಪಡಿಬೇಕಾಗತ್ತೆ, ಇಲ್ಲಾಂದ್ರೆ ಎನರ್ಜಿ ಡ್ರೈನ್ ಔಟ್ ಆಗ್ಬಿಡುತ್ತೆ, ಕೆಲ್ಸಕ್ಕೆ ನಮ್ಗೆ ಆಸಕ್ತಿನೇ ಇರಲ್ಲ. ಸೊ ನಾವು ಬಹಳ ಕೇರ್ಫುಲ್ ಆಗಿ ಈ ಒಂದು ನಿಟ್ಟಿನಲ್ಲಿ ಯೋಚನೆ ಮಾಡಬೇಕು. ಇದನ್ನ ಮಿಸ್ ಮಾಡದಿರಾ ನಾವು ಊಟ ತಿಂಡಿಯನ್ನ ಸರಿಯಾಗಿ ಮಾಡ್ಕೊಂಡು ನಮ್ಮ ಕೆಲಸಗಳಲ್ಲಿ ನಾವು ನಮ್ಮನ್ನ ನಾವು ತೊಡಗಿಸ್ಕೊಂಡ್ರೆ ಅವಾಗ ಇನ್ನೂ ಹೆಚ್ಚು ಚೆನ್ನಾಗಿ ಕೆಲಸ ಮಾಡುವಂತ ಶಕ್ತಿ ಇರುತ್ತೆ ಅಂತ ಅನ್ಕೋತೀನಿ. ಮಹಿಳೆಯರು ವಿಶೇಷವಾಗಿ ನಾನ್ ಕಂಡಿರೋದೇನು, ಅವ್ರಿಗೆ ಬಹಳಷ್ಟು ಡೆಡಿಕೇಶನ್ ಅನ್ನೋದಿದೆ. ಯಾವುದೇ ಒಂದು ಕೆಲಸದಲ್ಲಿ ಬಹಳ ವಿಶೇಷವಾಗಿ ಮಾಡ್ತಾರೆ, ಏನೇ ಒಂದು ಕೆಲಸ ಕೊಟ್ಟು ಶ್ರದ್ಧೆಯಿಂದ ಮಾಡ್ತಾರೆ. ಆ ಶ್ರದ್ಧೆಗೆ ಇದೆಲ್ಲ ಪೂರಕವಾಗಿರುತ್ತೆ, ಇದನ್ನೆಲ್ಲ ಅವ್ರು ಮಾಡ್ಲೇಬೇಕು, ಇದನ್ನೆಲ್ಲ ನಾವು ನಮ್ಮನ್ನ ನಾವು ಚೆನ್ನಾಗಿ ನೋಡ್ಕೋಬೇಕಾಗತ್ತೆ.
0: ನೀವು ಹೇಳಿದ್ದು ನಿಜ, ಹೆಣ್ಮಕ್ಳು ತಾವು ಸಶಕ್ತರಾದಾಗ ಇನ್ನೊಬ್ಬರನ್ನ ಶಕ್ತಗೊಳಿಸ್ತಾರ, ಒಂದು ಕುಟುಂಬದ ನಿರ್ವಹಣೆಯನ್ನ ಸರಿಯಾಗಿ ಮಾಡ್ತಾರ, ತಾವು ಕೆಲಸ ಮಾಡೋ ಕಡೆ ಹೆಚ್ಚಿನ ಶ್ರದ್ಧೆ ವಹಿಸಿ ಕೆಲಸ ಮಾಡೋದಕ್ಕ ಸಾಧ್ಯ ಆಗ್ತದೆ. ಈಗ ಜೀವನ ಕೌಶಲ್ಯಗಳು ಬಹಳ ಮುಖ್ಯ ಮೇಡಮ್. ಲೈಫ್ ಸ್ಕಿಲ್ಸ್ ಗೊತ್ತಿಲ್ಲ ಅಂತಂದ್ರೆ ಬದುಕೋದು ಹೆಣ್ಮಕ್ಳಿಗಾಗ್ಲಿ ಯಾರಿಗೇ ಆಗ್ಲಿ ಬಹಳ ಕಷ್ಟ. ಈ ಜೀವನ ಕೌಶಲ್ಯಗಳನ್ನ ಮಕ್ಕಳಿದ್ದಾಗೇನ ಒಂದು ಹುಡುಗಿ ಸಣ್ಣ ವಯಸ್ಸಿನಲ್ಲೇ ತಾಯಿ ಅಥವಾ ಕುಟುಂಬ ತಂದೆ ಎಲ್ಲರೂ ಕಲಿಸ್ಕೊಡ್ಬೇಕು, ಈ ಬಗ್ಗೆ ನೀವೇನಂತೀರಿ?
1: ಹೌದು, ಇದು ಎಲ್ಲರ ಜವಾಬ್ದಾರಿ. ಸಮಾಜದಲ್ಲಿ ನಾವು ಜೆಂಡರ್ ಇಕ್ವಿಟಿ ಬಗ್ಗೆ ಮಾತಾಡುವಾಗ ಒಂದು ಹೆಣ್ಣು ಮಗುವಿನ ಸರ್ವತೋಮುಖ ಅಭಿವೃದ್ಧಿ ಬಗ್ಗೆ ನಾವು ಹೇಳಬೇಕು ಅಂದಾಗ ಎಲ್ಲರೂ ಕೂಡ ಈಕ್ವಲ್ ಆಗಿ ಇಂಪಾರ್ಟೆಂಟ್ ಆಗಿರ್ತಾರೆ, ಅವರೆಲ್ಲರ ಕಾಂಟ್ರಿಬ್ಯೂಷನ್ ಜಾಸ್ತಿ ಇರುತ್ತೆ. ಸೊ ಒಂದು ಹೆಣ್ಣು ಮಗುವಿಗೆ ಏನೋ ಒಂದು ಜೀವನದಲ್ಲಿ ಯಾವುದು ಪರ್ಫೆಕ್ಟ್ ಅನ್ನೋದಿಲ್ಲ, ನಾವು ಪರ್ಫೆಕ್ಷನ್ ಕಡೆಗೆ ಹೋಗ್ತಾ ಹೋಗಕ್ಕಷ್ಟೇ ಹೊರತು ಇನ್ನೇನು ಅದರಲ್ಲಿ ವಿಶೇಷತೆ ಏನೂ ಇಲ್ಲ. ಅದಕ್ಕೆ ನಾವು ಏನ್ ಮಾಡ್ಬೇಕು ಅಂದ್ರೆ ಯಾವಾಗ್ಲೂ ಎನ್ಕರೇಜ್ಮೆಂಟ್ ಮಾಡ್ಬೇಕು. ಎನ್ಕರೇಜ್ಮೆಂಟ್ ಅನ್ನೋದೇ ಮುಖ್ಯವಾದಂಥದ್ದು. ತಪ್ಪು ಮಾಡೋದು ಎಲ್ರದ್ದು ಸಹಜ, ಅದನ್ನ ತಿದ್ಕೊಂಡು ನಡೆಯೋದು ನಮ್ದೆಲ್ಲರದ್ದು ಧರ್ಮ ಆಗಿರುತ್ತೆ. ಸೊ ತಪ್ಪು ಮಾಡಿದಾಗ ಬೈದು ಬಿಡಬಾರ್ದು, ಅದನ್ನ ಹೀಗಲ್ಲ ಹೀಗ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದಾಗ ನಾವು ಯಾವ ಅಪ್ರೋಚ್ ತಗೋತೀವಲ್ಲ ಅದ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇವನ್ ನಾವು ಕಾಲೇಜಲ್ಲೂ ಅಷ್ಟೇ, ನಾವು ಎಷ್ಟೋ ಸರ್ತಿ ಎಷ್ಟೋ ಹೆಣ್ಮಕ್ಳನ್ನ ನೋಡ್ತೀವಿ, ಅವ್ರಿಗೆ ಸ್ಕಿಲ್ಸ್ ಇರಲ್ಲ, ಈಗ ಕಮ್ಯುನಿಕೇಶನ್ ಸ್ಕಿಲ್ಸ್ ಇರಲ್ಲ, ಅವರು ಮಾತಾಡಿ ಅಂದಾಗ ಮಾತಾಡಕ್ಕೆ ದೇ ಡೋಂಟ್ ಕಮ್ ಔಟ್ ಆಫ್ ದ ಶೆಲ್ ಮಾತಾಡಿ ಅಂದ್ರೆ. ಅವಾಗ ನಾವೇನ್ ಮಾಡ್ತೀವಿ ಅವ್ರಿಗೆ, ಆಯ್ತು ನಿನಗೆ ಯಾವ ಭಾಷೆಯಲ್ಲಿ ಕಂಫರ್ಟಬಲ್ ಆಗಿದೆಯಾ ಆ ಭಾಷೆಯಲ್ಲೇ ಮಾತಾಡು. ಅವಳೇನೋ ಒಂದಷ್ಟು ಐಡಿಯಾಸ್ ಹೇಳ್ತಾಳೆ, ಅವಳಿಗೆ ಆಕ್ಚುಲಿ ಐಡಿಯಾಸ್ ಇರುತ್ತೆ, ಆದ್ರೆ ಅವಳು ಶಿ ಇಸ್ ನಾಟ್ ರೆಡಿ ಟು ಕಮ್ ಔಟ್ ಆಫ್ ದ ಶೆಲ್ ಅಂಡ್ ಟಾಕ್. ಅವಾಗ ನಾವು ಅವಳಿಗೆ ಎನ್ಕರೇಜ್ ಮಾಡಿ, ಅವಳು ಕಂಫರ್ಟಬಲ್ ಯಾವ ಭಾಷೆಯಲ್ಲಿ ಕಂಫರ್ಟಬಲ್ ಇರ್ತಾಳೋ ಆ ಭಾಷೆಯಲ್ಲೇ ಮಾತಾಡು ಅಂತ ಹೇಳಿ ಮಾತಾಡಿಸಿ ಅವಳಿಗೆ ಅವಳಲ್ಲಿರೋ ಒಂದು ಸ್ಕಿಲ್ ಏನಿದೆ ಆಚೆ ತರಬಹುದು. ಸೊ ಈ ಸ್ಕಿಲ್ ಅನ್ನೋದು ಬಹಳ ಇಂಪಾರ್ಟೆಂಟ್, ಇದರಲ್ಲೂ ಇರುತ್ತೆ. ಈ ಪ್ರಕೃತಿಯಲ್ಲಿ ಎಲ್ರಿಗೂ ಈ ಸ್ಕಿಲ್ ಅನ್ನೋದು ಬಂದ್ಬಿಟ್ಟಿದೆ, ಫಸ್ಟ್ ನಮಗ್ ನಾವು ಅರ್ತ್ಕೋಬೇಕು. ಅರ್ತ್ಕೊಳ್ಳದೆ ಇರೋವಾಗ ಅದರ ಜವಾಬ್ದಾರಿ ತಂದೆ ತಾಯಿದೆ, ಅವರೇ ಅದ ತುಂಬಾ ಡೆವಲಪ್ ಮಾಡಕ್ ಸಾಧ್ಯ. ಇಲ್ಲ ಅಂದ್ರೆ ನೆಕ್ಸ್ಟ್ ಅಕ್ಕ ತಂಗಿನೋ ಅಣ್ಣ ತಮ್ಮನೋ ಅಥವಾ ಮನೆಯಲ್ಲಿ ಯಾರು ಹಿರಿಯರು ಇರ್ತಾರೆ, ಅದಕ್ಕೋಸ್ಕರನೇ ಹಿಂದಿನ ಕಾಲದಲ್ಲೆಲ್ಲ ಮನೆಯಲ್ಲಿ ದೊಡ್ಡರು ಅಂತವರು ಅವರು ಮಕ್ಕಳ ಏನಿದೆ ಅವ್ರ ಸ್ಕಿಲ್ಸ್ ಅನ್ನೋದನ್ನ ಬಹಳ ಚೆನ್ನಾಗಿ

0: ಐಡೆಂಟಿಫೈ ಮಾಡೋರು ಅವ್ರಿಗೆ ಅದು ಅದೇ ಅವ್ರಿಗೆ ಅದೊಂದು ಸ್ಕಿಲ್ ಆಗ್ಬಿಟ್ಟಿತ್ತು. ಅಷ್ಟು ಚೆನ್ನಾಗಿ ಅವರು ಐಡೆಂಟಿಫೈ ಮಾಡಿ ಈ ಮಗುಗೆ ಸರಿ ಅಂತ ಒಂದು ನಿರ್ಧಾರ ಕೂಡ ತಗೊಳ್ಳುವಂತ ಕೆಪಾಸಿಟಿ.
1: ಹೌದು ಮೇಡಮ್, ಈಗ ಹೆಣ್ಣು ಮಕ್ಕಳಿಗೆ ಬಹಳಷ್ಟು ಸರಿ ನಮ್ಮ ಹೆಣ್ಣು ಮಕ್ಕಳಿಗೆಲ್ಲ ಎಲ್ಲ ಮಕ್ಕಳಿಗೂ ರಕ್ಷಣೆ ಬೇಕು, ಓವರ್ ಪ್ರೊಟೆಕ್ಟ್ ಏನಂತಾರ ಅದನ್ನ ಮಾಡಿಬಿಡ್ತಾರ, ಎಲ್ಲೋ ಒಬ್ಬರನ್ನ ಕಳಿಸೋದಿಲ್ಲ. ಈಗ ಒಂದು ಬ್ಯಾಂಕ್ ಆಗಿರ್ಲಿ, ಪೋಸ್ಟ್ ಆಫೀಸ್ ಆಗಿರ್ಲಿ, ಬೇರೆ ಯಾವುದೇ ಕಚೇರಿ ಕೆಲಸಗಳನ್ನ ಮಾಡ್ಕೊಳ್ಳೋದನ್ನ ಹೆಣ್ಣು ಮಕ್ಕಳಿಗೆ ಕಷ್ಟ ಕೊಟ್ಟಾಗ ಅವರು ಒಬ್ಬರೇ ಎಲ್ಲವನ್ನು ನಿಭಾಯಿಸೋದಕ್ಕೆ ಬಂದ್ರೆ ಮುಂದೆ ಅವರಿಗೆ ಜೀವನದೊಳಗೆ ಅದು ಬಹಳ ಸಹಾಯಕಾರಿ ಆಗ್ತದೆ. ಅದು ಕೂಡ ಬಹಳ ಮುಖ್ಯ, ಧೈರ್ಯ ತುಂಬುವುದು ಮತ್ತು ಬದುಕನ್ನ ಎದುರಿಸುವುದನ್ನ ಕಲಿಸೋದು ಬಹಳ ಮುಖ್ಯ. ಮತ್ತ ಈಗ ಹೆಣ್ಣು ಮಕ್ಕಳಿಗೆ ಬಹಳಷ್ಟು ಸಾರಿ ಏನಾಗ್ತದ, ಮನೆಯಲ್ಲಿ ಭೇದ ಭಾವ ಇರ್ತದ. ಎರಡು ಮಕ್ಕಳು ಓದ್ತಾ ಇದ್ದಾರಂದ್ರ ಕೆಲವು ಮನೆಗಳಲ್ಲಿ ಹುಡುಗನಿಗೆ ಒಂದು ದೊಡ್ಡ ಫೀಸ್ ಕೊಟ್ಟು ಒಂದು ಕಾಲೇಜ್ಗೆ ಶಾಲೆಗೆ ವಿದ್ಯಾಸಂಸ್ಥೆಗೆ ಸೇರಿಸ್ತಾರ. ಆದ್ರೆ ಹೆಣ್ಣು ಮಕ್ಕಳಿಗೆ ಕೆಲವರು ಏನಂತ ಇವಳಿಗೆ ಯಾಕೆ ಇಷ್ಟು ಖರ್ಚು ಮಾಡ್ಬೇಕು ಅನ್ನುವಂತ ಮನೋಭಾವ ಇರ್ತದ. ನೀವೇನಂತೀರಿ ಈ ಬಗ್ಗೆ?
0: ಹೌದು, ನಾನು ಇದನ್ನ ತುಂಬಾ ಕಡೆ ನೋಡಿದೀನಿ. ಎಲ್ಲೋ ಒಂಚೂರು ಗೊತ್ತಾಗದೆ ಇದ್ರೆ ವಿಚಾರ ಯಾವ್ದೋ ಒಂದು ವಿಚಾರದಲ್ಲಿ, ಈಗ ಬ್ಯಾಂಕ್ ನಲ್ಲೇ ಒಂದು ಚೆಕ್ ಬರೆಯಕೊಳಗ್ ಗೊತ್ತಿಲ್ಲ, ಅಲ್ಲಿ ತಗೊಂಡೋಗಿ ಚಲನ್ ನಲ್ಲಿ ಫಿಲ್ ಅಪ್ ಮಾಡಿ ಆ ಚೆಕ್ ನ ಅದಕ್ಕೆ ಅಟ್ಯಾಚ್ ಮಾಡಿ ಕಳ್ಸಕ್ ಗೊತ್ತಾಗಲ್ಲ ಅಂತಂದಾಗ ನಿಂಗ್ ಗೊತ್ತ ಸುಮ್ನಿರು, ನಿಂಗೇನು ಬರಲ್ಲ ಸುಮ್ನಿರು ಅಂತ ಮಾತಾಡ್ತಾರೆ. ಅದನ್ನ ಯಾವತ್ತೂ ಮಾಡಬಾರ್ದು. ಒಂದ್ ಮಗು ಇನ್ನೊಂದ್ ಮಗು ಜೊತೆ ಕಂಪೇರ್ ಮಾಡ್ಲೇಬಾರ್ದು, ಅದನ್ನ ನಾನು ಒಪ್ಪೋದೇ ಇಲ್ಲ. ಈ ಮಗು ಎಷ್ಟಕ್ಕೋ ಅಧಿಕಾರ ಶಕ್ತಿ ಇದೆಯೋ ಅಷ್ಟೇ ಈಕ್ವಲ್ ಆಗಿ ಬದುಕೋ ಶಕ್ತಿ ಮತ್ತೆ ಅಧಿಕಾರ ಈ ಎರಡೂ ಮಕ್ಳಿಗಿರುತ್ತೆ. ಸೊ ಅದರಿಂದ ಭೇದ ಭಾವ ಮಾಡಬಾರ್ದು.
1: ಹೌದು, ನೀವು ಹೇಳಿದ್ದು ನಿಜ. ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಕಳು ಮಾಡುವಂತಹ ಹೊರಗಿನ ಕೆಲಸಗಳನ್ನ ಹೆಣ್ಣು ಮಕ್ಕಳಿಗೂ ಕಲಿಸಿದಾಗ ಅದು ಆ ಹೆಣ್ಣು ಮಗುವಿಗೆ ಮುಂದಿನ ಜೀವನಕ್ಕೆ ಸಹಾಯಕಾರಿಯಾಗ.
0: ಖಂಡಿತ, ಈಗ ಯಾವಾಗ ನಾವೇ ಇರಲ್ವಲ್ಲ ಮಕ್ಕಳ ಜೊತೆಯಲ್ಲಿ, ಅಥವಾ ಗಂಡನ ಮನೆಗೆ ಕಳಿಸ್ತೀವಿ, ಅಥವಾ ಹೆಣ್ಮಗುಗ್ ಯಾವ್ದೋ ಒಂದು ದುರಂತರದಿಂದ ಗಂಡನಿಂದ ಬೇರ್ಪಡ್ತಾಳೆ ಅವಳು, ಅವಾಗ ಅವಳ ಕಾಲ ಮೇಲೆ ಅವಳಗ್ ನಿಂತ್ಕೊಳ್ಳೋ ಶಕ್ತಿ ಇರ್ಬೇಕು, ನಾವು ಅದಕ್ಕೆ ಸಪೋರ್ಟ್ ಮಾಡ್ಲೇಬೇಕು.
1: ಬದುಕಿನಲ್ಲಿ ಏನು ಪರಿಸ್ಥಿತಿ ಯಾವಾಗ ಎದುರಾಗ್ತದ ಅನ್ನೋದು ಗೊತ್ತಿರುವುದಿಲ್ಲ. ಕಷ್ಟದ ಪರಿಸ್ಥಿತಿಗಳು ಬಂದಾಗ ಎದುರಿಸ್ಬೇಕು ಅಂದಾಗ ಹಿಂದೆ ಒಂದ್ ತಯಾರಿ ಇರ್ಬೇಕು.
0: ಹೌದು,
1: ಚಿಕ್ಕಂದಿನಿಂದಲ ಧೈರ್ಯ ಕಲಿಸಿದಾಗ ತಮ್ಮ ಕೆಲಸಗಳನ್ನ ತಾವೇ ಮಾಡಿಕೊಳ್ಳುವುದನ್ನ ಕಲಿಸ್ಬಿಟ್ರೆ ಅವ್ರ ಮುಂದಿನ ಜೀವನ ಸುಗಮ ಆಗ್ತದೆ. ಮದುವೆ ಜೀವನದ ಒಂದು ಪ್ರಮುಖ ಘಟ್ಟ. ಒಂದು ಹೆಣ್ಣು ಮಗು ತನ್ನ ಒಂದು ಕಂಫರ್ಟ್ ಝೋನ್, ತನ್ನ ಮನೆ, ತನ್ನ ತಂದೆ ತಾಯಿ, ಬಾಂಧವರು, ಅಣ್ಣ ತಂಗಿ ಕುಟುಂಬವನ್ನ ಬಿಟ್ಟು ಬೇರೆ ಒಂದು ಪ್ರಪಂಚ, ಬೇರೆದೇ ಒಂದು ಕುಟುಂಬಕ್ಕೆ ಹೋಗ್ತಾಳ. ಆ ಕುಟುಂಬದಲ್ಲಿ ಅವಳು ಹೊಂದ್ಕೊಳ್ಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಿರ್ತಾಳ. ಯಾವ ಕುಟುಂಬಕ್ಕೆ ಹೋಗಿರ್ತಾರಲ್ಲ ಅವ್ರದ್ದು ಕೂಡ ಒಂದು ಕರ್ತವ್ಯ ಇರ್ತದ. ಆ ಹೆಣ್ಣು ಮಗುವನ್ನ ಒಂದು ಅಕ್ಕಿಗೊಂದು ಭದ್ರತೆ ಕೊಡುವುದು, ನೀವು ನಮ್ಮಲ್ಲಿ ಒಬ್ಳು ಅಂತ ಹೇಳೋದು ಕುಟುಂಬಕ್ಕೂ ಮತ್ತು ಮಹಿಳೆಗೂ ನೀವೇನ್ ಹೇಳ್ತೀರಿ?
0: ಮಹಿಳೆ ಅನ್ನೋ ಒಂದು ದೊಡ್ಡ ಶಕ್ತಿ ಅಂತ ಹೇಳ್ತೀನಿ. ಎರಡು ದೊಡ್ಡ ಸಂಸಾರಗಳನ್ನ ಒಟ್ಟು ಗೂಡಿಸುವಂತ ಒಂದು ಶಕ್ತಿ ಸಾಮರ್ಥ್ಯ ಇರೋದು ಆ ಹೆಣ್ಮಗಳಿಗೆ. ಅವಳು ಇಲ್ಲಿ ತ್ಯಾಗ ಮಾಡಿ ಇನ್ನೊಂದು ಮನೆಗೆ ಬರ್ತಾಳೆ, ಆ ತ್ಯಾಗವನ್ನ ಅವರು ಸ್ವೀಕರಿಸ್ಬೇಕು ಇನ್ನೊಂದು ಮನೆಯವರು. ಹೌದು, ಆ ಹೆಣ್ಮಗಳು ಬೇರೆ ಕಡೆಯಿಂದ ಬಂದಿದ್ದಾಳೆ, ಅವಳು ಬೆಳೆದ್ ಬಂದಿರೋ ವಾತಾವರಣನೇ ಬೇರೆ. ನಾವು ಅವಳಿಗೆ ಏನ್ ಬೇಕೋ ಕೆಲವೊಂದು ಸ್ವಾತಂತ್ರ್ಯ ಕೊಡ್ಬೇಕಾಗತ್ತೆ. ಅದಕ್ಕೆ ಪೂರಕವಾಗಿ ಅವರೆಲ್ಲರೂ ಕೂಡ ಸಪೋರ್ಟ್ ಮಾಡ್ಬೇಕು. ಮನೆಯಲ್ಲಿ ಇರತಕ್ಕಂಥವ್ರು, ಗಂಡ ಇರ್ಬೋದು, ಅತ್ತೆ ಮಾವ ಇರ್ಬೋದು, ನಾದಿನಿ ಇರ್ಬೋದು, ಮಕ್ಕಳು ಇರ್ಬೋದು, ಅಥವಾ ಬೇರೆ ಮಕ್ಳು ಇರ್ಬೋದು, ಎಲ್ರು ಕೂಡ ಅವಳ ಜೊತೆ ಹೊಂದ್ಕೊಂಡು ಸಂಸಾರ ನಡೆಸುವಂತ ಒಂದು ಮನೋಭಾವವನ್ನ ಬೆಳೆಸ್ಕೋಬೇಕಾಗತ್ತೆ. ಬೆಳೆಸ್ಕೊಂಡಾಗ ಆವಾಗ ಆ ಸಂಸಾರ ತುಂಬಾನೇ ಸುಖವಾದ ಸಂಸಾರ ಅಂತ ಹೇಳ್ಬೋದು. ಅದು ಎಲ್ರಿಗೂ ಕಷ್ಟ ಅಂತ ಹೇಳ್ತೀವಿ, ಆದ್ರೆ ಇಂಪಾಸಿಬಲ್ ಅಂತೂ ಅಲ್ಲ. ಅದೆಲ್ಲ ಬರೀ ಮೈಂಡ್ ಸೆಟ್ ಅಷ್ಟೇ. ನಾವೆಲ್ಲರೂ ಒಂದು ಓಪನ್ ಮೈಂಡೆಡ್ ಥಿಂಕಿಂಗ್ ಇಂದ ಯೋಚನೆ ಮಾಡಿದ್ರೆ ಇದು ಸಾಧ್ಯ ಆಗುತ್ತೆ ಅಂತ ಅನ್ಸುತ್ತೆ. ಅವಾಗ ಯೋಚನೆ ಮಾಡಿ, ಒಬ್ಬ ಮಹಿಳೆ ಇನ್ನೊಬ್ಬ ಮಹಿಳೆಗೆ ನಾವು ಒಂದು ಗೌರವವನ್ನು ಕೊಡ್ಲೇಬೇಕು. ಅವಾಗ್ಲೇ ಎಷ್ಟು ಖುಷಿಯಾಗಿ ನಾವು ಮಾತಾಡ್ಬೋದು ಒಬ್ಬೊಬ್ರು, ಇಲ್ಲ ಅಂತಂದ್ರೆ ಈಗೋ ಅಂತ ಬೆಳೆಸ್ಕೊಂಡ್ಬಿಟ್ರೆ ಅವಾಗ ಇದು ಸಾಧ್ಯನೇ ಆಗಲ್ಲ.
1: ನೀವು ಹೇಳ್ತೀರಿ, ಒಂದು ಹೆಣ್ಣು ಮಗು ಇನ್ನೊಂದು ಹೆಣ್ಣು ಮಗಳಿಗೆ ಎಂಪವರ್ ಮಾಡಬೇಕು, ಅವರನ್ನ ಸಶಕ್ತ ಮಾಡಬೇಕು. ಹೆಣ್ಣು ಹೆಣ್ಣಿಗೆ ಶತ್ರು ಅಲ್ಲ, ಒಬ್ರು ಇನ್ನೊಬ್ಬರಿಗೆ ಸಹಾಯಕಾರಿ ಆಗಿರ್ಬೇಕು ಅಂತೀರಿ ನೀವು, ಬಹಳ ಒಳ್ಳೆ ಮಾತು. ಅದೇ ರೀತಿ ಇನ್ನೊಂದು ಕುಟುಂಬಕ್ಕೆ ಹೋದಾಗ ನಾವು ನೋಡ್ತೀವಿ ಮೇಡಮ್, ಒಬ್ಬ ಮನೆಯೊಳಗ್ ಒಂದು ಊಟದ ಪದ್ಧತಿ ಇರ್ತದೆ, ಒಂದು ರೀತಿ ಕೆಲವರು ಮನೆಯಲ್ಲಿ 10-12 ಗಂಟೆ ತನ ಎಚ್ಚರಾಗಿ ಇರ್ತಿರ್ತಾರ, ಕೆಲವೊಮ್ಮೆ ಕೆಲವೊಂದು ಮನೆಗಳಲ್ಲಿ 8 ಗಂಟೆಗೆ ಎಲ್ಲರೂ ಮಲಗ್ ಬಿಡ್ಬೋದು. ಅದರಿಂದ ಹಿಡಿದು ಊಟ, ಜೀವನ ಶೈಲಿ ಎಲ್ಲಾನು ಬೇರೆ ಇರ್ತದೆ. ಅಂತಹದನ್ನ ಒಂದು ಹೆಣ್ಮಗು ಅದು ಅವರಲ್ಲಿ ಒಬ್ಬರಾಗಿ ಇರೋದಕ್ಕೆ ಪ್ರಯತ್ನ ಪಟ್ಟಾಗ ಆ ಕುಟುಂಬದವರು ಆ ಹೆಣ್ಮಗಳಿಗೆ ಸಹಾಯಕಾರಿ ಆಗಿರ್ಬೇಕು. ಆ ಹೆಣ್ಮಗಳಿಗೂ ಅದು ಕಷ್ಟ ಇದ್ರೂ ಕೂಡ ಅವ್ರು ಅರ್ಥ ಮಾಡ್ಕೊಂಡು ಬದುಕ್ತಿರ್ತಾರೆ. ಬಹಳ ಒಳ್ಳೆಯ ಮಾತುಗಳನ್ನೇ ನೀವು ಹೇಳಿದ್ದೀರಿ. ಮತ್ತೆ ನೀವು ಕೇಳುತ್ತಿರುವಂತಹ ಎಲ್ಲಾ ಹೆಣ್ಣು ಮಕ್ಕಳಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ?
0: ಪ್ರತಿಯೊಬ್ರು ಕೂಡ ಸೆಲ್ಫ್ ಎಂಪವರ್ಡ್ ಆಗಿರ್ಬೇಕು.

0: ಜೊತೆಗೆ ಎಂಪತಿ ಅನ್ನೋದನ್ನ ನಾವು ಡೆವಲಪ್ ಮಾಡ್ಕೋಬೇಕು. ಜೊತೆಗೆ ನಾವು ನಮ್ಮದೇ ಆದಂತಹ ಇಷ್ಟವಾದಂತಹ ಒಂದು ಉದ್ಯಮವನ್ನ ಹುಡುಕೊಂಡು ಸ್ವಾವಲಂಬಿಗಳಾಗಿ ಬದುಕಬೇಕು. ಪ್ರೀತಿ ವಿಶ್ವಾಸ ಅನ್ನೋದನ್ನ ಇಡೀ ಪ್ರಪಂಚಕ್ಕೆ ಹರಡಕ್ಕಾಗೋದು ಒಬ್ಬ ಮಹಿಳೆನೆ. ಒಬ್ಬ ತಾಯಿನೇ ಎಲ್ಲರನ್ನೂ ಹಿಡಿಟ್ಕೊಳ್ಳೋ ಒಂದು ಒಂದು ಕೋವಲೆಂಟ್ ಬಾಂಡ್ ತರ ಇರ್ತಾಳೆ ಅಂತ ನನ್ಗನ್ಸುತ್ತೆ. ಸೊ ಆತರ ಇರ್ಬೇಕು ಅನ್ನೋದೇ ನಂದು ಆಸೆ. ಪ್ರತಿಯೊಬ್ಬರದು ಮಹಿಳೆಯರಿಗೂ ಕೂಡ ಎಲ್ಲರಿಗೂ ಈ ಒಂದು ಥಿಂಕಿಂಗ್ ಈ ನಿಟ್ಟಿನಲ್ಲಿ ಬರಬೇಕು ಅನ್ನೋದೇ ನನ್ನ ಆಸೆ.
1: ಬಹಳ ಒಳ್ಳೆಯದು ಹಿಮಲತಾ ಮೇಡಮ್, ನೀವು ಬಹಳಷ್ಟು ಒಳ್ಳೆಯ ವಿಚಾರಗಳನ್ನ ನಮ್ಮೆಲ್ಲ ಸಹೋದರಿಯರಿಗೆ ತಿಳಿಸಿದ್ದೀರಿ. ಧನ್ಯವಾದಗಳು.
0: ನಮಸ್ತೆ.
2: ಮಹಿಳಾ ಸಶಕ್ತೀಕರಣ ಈ ವಿಷಯ ಕುರಿತಂತೆ ಇದುವರೆಗೂ ಡಾಕ್ಟರ್ ಹೇಮಲತಾ ಎನ್ ಅವರೊಂದಿಗೆ ಮಾಲಾ ಸಾಂಬ್ರಾಣಿ ಅವರು ನಡೆಸಿದ ಸಂದರ್ಶನ ಪ್ರಸಾರವಾಯಿತು. ಈಗ ಕೇಳೋಣ ಆರೋಗ್ಯಕರ ಆಹಾರ ಪದ್ಧತಿ. ಸ್ನೇಹ ದೇಶಪಾಂಡೆ ಅವರಿಂದ ಭಾಷಣ.
3: ಆರೋಗ್ಯಕರ ಆಹಾರವೆಂದರೆ ಆಹಾರವನ್ನು ಸೇವಿಸಿದಾಗ ಮನಕ್ಕೆ ಮುದ ನೀಡಿ ತನುವಿಗೆ ಸ್ಥಿರತೆ ಶಕ್ತಿ ಕೊಟ್ಟು ಹೊರನೋಟವನ್ನು ಚೇತನಗೊಳಿಸುವಂತಿರಬೇಕು. ಸರಿಯಾದ ಆಹಾರ ಕ್ರಮವು ದೇಹವನ್ನು ಸರಿಯಾಗಿ ಇಡುವುದರ ಜೊತೆಗೆ ಮನಸ್ಸನ್ನು ಸಮಾಧಾನವಾಗಿಡುತ್ತದೆ. ಆಹಾರ ಕ್ರಮವು ಸರಿಯಾಗಿರದೇ ಇದ್ದರೆ ದೇಹ ರೋಗದ ಗೂಡಾಗುವುದರ ಜೊತೆಗೆ ಮನಸ್ಸು ಅನಾರೋಗ್ಯ ಪೀಡಿತವಾಗುತ್ತದೆ. ಕೆಲವೊಂದು ಸುಲಭವಾದ ನಿಯಮಗಳನ್ನು ಅನುಸರಿಸುವುದರಿಂದ ಹಾಗೂ ಮನೆಯಲ್ಲಿ ಮಾಡುವ ಅಡಿಗೆಯಲ್ಲಿ ಅಲ್ಪ ಸ್ವಲ್ಪ ಬದಲಾವಣೆಗಳನ್ನು ಅಳವಡಿಸುವುದರಿಂದ ಆಹಾರವನ್ನು ಹೇಗೆ ರುಚಿಯಾಗಿ ಶುಚಿಯಾಗಿ ಹಾಗೂ ಆರೋಗ್ಯಕರವಾಗಿ ತಯಾರಿಸಬಹುದೆಂದು ನೋಡೋಣ. ಆರೋಗ್ಯಕರ ಆಹಾರವು ಸಮತೋಲನ ಆಹಾರದ ಮೇಲೆ ಆಧಾರಿತವಾಗಿದೆ. ಒಬ್ಬ ವ್ಯಕ್ತಿ ಒಂದು ದಿನಕ್ಕೆ ಯಾವ ಆಹಾರವನ್ನು ಎಷ್ಟು ಪ್ರಮಾಣದಲ್ಲಿ ಸ್ವೀಕರಿಸಬೇಕೆನ್ನುವುದನ್ನು ತಿಳಿದುಕೊಳ್ಳೋಣ. ಅಕ್ಕಿ, ರಾಗಿ, ಗೋಧಿ, ಜೋಳ, ಸಿರಿಧಾನ್ಯಗಳಾದ ಸಾವೆ, ನವಣೆ, ಉದ್ಲಕ್ಕಿ ಮುಂತಾದವು ಇವೆಲ್ಲವನ್ನು ಬೇಕಾದಷ್ಟು ಸ್ವೀಕರಿಸಬಹುದು. ಹಣ್ಣು ಮತ್ತು ತರಕಾರಿ ಇವುಗಳನ್ನು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಸೇವಿಸಬೇಕು. ನಮ್ಮ ಊಟವು ಬಣ್ಣ ಬಣ್ಣದ ಹಣ್ಣುಗಳು, ತರಕಾರಿ ಹಾಗೂ ಸೊಪ್ಪಿನಿಂದ ಕೂಡಿರಬೇಕು. ಗಾಢವಾದ ಬಣ್ಣವಿರುವ ಹಣ್ಣು ತರಕಾರಿಗಳಾದ ಟೊಮ್ಯಾಟೊ, ಕ್ಯಾರೆಟ್, ಹಸಿರು ಸೊಪ್ಪುಗಳು, ನೇರ್ಲೆ, ದಾಳಿಂಬ ಮುಂತಾದವುಗಳನ್ನು ಹೆಚ್ಚು ಸೇವಿಸುವುದರಿಂದ ದೇಹದಲ್ಲಿ ಹಾನಿಕರವಾದ ಅಂಶಗಳನ್ನು ಸ್ವಚ್ಛಗೊಳಿಸುತ್ತದೆ. ಹುಳಿ ಹಣ್ಣುಗಳು ಮತ್ತು ಪೇರ್ಲೆ ವಿಟಮಿನ್ ಸಿ ಒದಗಿಸುತ್ತವೆ. ಹಸಿರು ಸೊಪ್ಪುಗಳು ದೇಹಕ್ಕೆ ಬೇಕಾಗಿರುವ ಕ್ಯಾಲ್ಸಿಯಂ, ಮ್ಯಾಗ್ನೀಷಿಯಂ, ಕಬ್ಬಿಣ, ಪೊಟ್ಯಾಸಿಯಂ, ಜಿಂಕ್ ಮತ್ತು ವಿಟಮಿನ್ಗಳನ್ನು ಒದಗಿಸುತ್ತವೆ. ಹಸಿ ತರಕಾರಿಗಳ ಸಲಾಡ್ ಅನ್ನು ಬೆಳಿಗ್ಗೆ, ಮಧ್ಯಾಹ್ನ ಹಾಗೂ ರಾತ್ರಿಯ ಆಹಾರದಲ್ಲಿ ಉಪಯೋಗಿಸಿದ್ರೆ ಒಳ್ಳೆಯದು. ಅದರಲ್ಲಿಯೂ ನಾರಿನಾಂಶದಿಂದಾಗಿ ಆಹಾರ ಜೀರ್ಣವಾಗಲು ಜಾಸ್ತಿ ಸಮಯ ಬೇಕಾಗುತ್ತದೆ. ಇದು ಬೊಜ್ಜು ಕಡಿಮೆ ಮಾಡಲು ಸಹಾಯಕಾರಿ. ಹೊಟ್ಟೆ ತುಂಬಿದ ತೃಪ್ತಿಯ ಅನುಭವವಾಗುವುದರಿಂದ ಕಡಿಮೆ ಊಟ ಮಾಡಲು ಪ್ರೇರಿಸುತ್ತದೆ. ಬೇಳೆಕಾಳುಗಳಲ್ಲಿ ಪ್ರೋಟೀನ್, ಫೈಟೋಕೆಮಿಕಲ್ಸ್ ಹಾಗೂ ಆಂಟಿಆಕ್ಸಿಡೆಂಟ್ಸ್ ಹೇರಳವಾಗಿದ್ದು ಡಯಾಬಿಟಿಸ್, ಹೃದಯ ಸಂಬಂಧಿ ಕಾಯಿಲೆಗಳು ಹಾಗೆ ಕೆಲವೊಂದು ಕ್ಯಾನ್ಸರ್ ವಿರುದ್ಧ ಹೋರಾಡಲು ಸಹಾಯಕಾರಿಯಾಗಿದೆ. ಚಿಕ್ಕ ಮಕ್ಕಳು ಹಾಗೂ ಹದಿಹರೆಯದ ಮಕ್ಕಳಲ್ಲಿ ಪ್ರೋಟೀನ್ ದೇಹ ರಚನೆಗೆ ಅವಶ್ಯ. ದೊಡ್ಡವರಲ್ಲಿ ಜೀವಕಣ ಮತ್ತು ಅಂಗಾಂಶಗಳನ್ನು ಸಂರಕ್ಷಣೆ ಮಾಡಲು ಪ್ರೋಟೀನ್ ಅವಶ್ಯಕತೆ ಇದೆ. ಹಾಲಿನ ಪದಾರ್ಥಗಳನ್ನು ಅಥವಾ ಉತ್ಪನ್ನಗಳನ್ನು ಕೊಬ್ಬುರಹಿತ ಹಾಲಿನಿಂದ ತಯಾರಿಸಿದರೆ ಆರೋಗ್ಯಕ್ಕೆ ಒಳ್ಳೆಯದು. ಎರಡೆರಡು ಬಾರಿ ಹಾಲನ್ನು ಕೆನೆಗಟ್ಟಿಸಿ ಕೆನೆ ತೆಗೆದು ಉಳಿದದ್ದು ಕೊಬ್ಬುರಹಿತ ಹಾಲು ಎಂದು ಅರ್ಥ. ಕೆನೆ ಮೊಸರಿನ ಬದಲು ಕೆನೆರಹಿತ ಹಾಲಿನ ಮೊಸರನ್ನು ಬಳಸಬೇಕು. ಮಜ್ಜಿಗೆ ಇನ್ನೂ ಒಳ್ಳೆಯದು. ಊಟದ ಕೊನೆಯಲ್ಲಿ ಮಜ್ಜಿಗೆ ಇರಲಿ ಎಂಬುದು ಹಿರಿಯರ ಸಲಹೆ. ಮಜ್ಜಿಗೆಯಲ್ಲಿನ ಲ್ಯಾಕ್ಟೋಬ್ಯಾಸಿಲಸ್ ಕರುಳಿಗೆ ಅಗತ್ಯ. ಎಣ್ಣೆ ಮತ್ತು ಬೆಣ್ಣೆಗಳನ್ನು ಆಹಾರದ ಪರಿಮಳ ಹೆಚ್ಚಿಸುವಷ್ಟು ಮಾತ್ರ ಬಳಸಿ. ಸಕ್ಕರೆ, ಕೊಬ್ಬು ಮತ್ತು ಎಣ್ಣೆ ಮೆದುಳು, ಹೃದಯ, ಕೂದಲು, ಚರ್ಮ, ಉಗುರು ಹಾಗೂ ಜೀವಕಣಗಳಿಗೆ ಆರೋಗ್ಯಕರ ಕೊಬ್ಬಿನ ಅವಶ್ಯಕತೆ ಇದೆ. ಒಮೆಗಾ ತ್ರೀ ಕೊಬ್ಬುಗಳು ಹೇರಳವಾಗಿರುವ ಆಹಾರವು ಹೃದಯ ರೋಗವನ್ನು ಕಡಿಮೆ ಮಾಡಿ ನಮ್ಮ ಮೂಡ್ ಅನ್ನು ಇಂಪ್ರೂವ್ ಮಾಡಿ ಡಿಮೆನ್ಷಿಯಾ ಬರದಂತೆ ತಡೆಯುತ್ತದೆ. ಪಾಲಿಅನ್ಸ್ಯಾಚುರೇಟೆಡ್ ಕೊಬ್ಬು ಇರುವ ರೈಸ್ ಬ್ರಾನ್ ಆಯಿಲ್, ಸನ್ಫ್ಲವರ್ ಆಯಿಲ್, ಅಗಸೆ ಬೀಜ, ಆಲಿವ್ ಎಣ್ಣೆಗಳನ್ನು ಬಳಸುವುದು ಒಳ್ಳೆಯದು. ಧಾನ್ಯಗಳನ್ನು ಜಾಸ್ತಿ ಪ್ರಮಾಣದಲ್ಲಿ ಸೇವಿಸಿ. ಹಣ್ಣು ತರಕಾರಿಗಳನ್ನು ಸಾಕಷ್ಟು ಉಪಯೋಗಿಸಿ. ಬೇಳೆಕಾಳುಗಳನ್ನು ಧಾನ್ಯಗಳು ಹಾಗೂ ಹಣ್ಣು ತರಕಾರಿಗಳಿಗಿಂತ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಉಪಯೋಗಿಸಿ. ಹಾಲು, ಹಾಲಿನ ಪದಾರ್ಥಗಳನ್ನು ಕಡಿಮೆ ಉಪಯೋಗಿಸಿ. ಸಕ್ಕರೆ, ಕೊಬ್ಬು ಮತ್ತು ಎಣ್ಣೆಯನ್ನು ತುಂಬಾ ಕಡಿಮೆ ಉಪಯೋಗಿಸಬೇಕು. ಕೆಲವೊಂದು ಸರಳ ಬದಲಾವಣೆಗಳೊಂದಿಗೆ ಆರೋಗ್ಯವನ್ನು ಹೇಗೆ ವೃದ್ಧಿ ಮಾಡಬಹುದು? ಅಡಿಗೆಯನ್ನು ಮನೆಯಲ್ಲೇ ತಯಾರಿಸುವುದರಿಂದ ನಾವು ಏನು ತಿನ್ನುತ್ತಿದ್ದೇವೆ, ಏನು ಹೆಚ್ಚಿಗೆ ಆಯಿತು, ಯಾವುದು ಕಂಟ್ರೋಲ್ ಮಾಡಬಹುದು ಎನ್ನುವುದರ ಬಗ್ಗೆ ಸುಲಭವಾಗಿ ತಿಳಿಯುತ್ತದೆ. ಪ್ಯಾಕ್ ಮಾಡಿದ ಪ್ರೊಸೆಸ್ಡ್ ಫುಡ್ ಹೊರಗಿನಿಂದ ತರುವ ಬದಲು ಫ್ರೆಶ್ ಇಂಗ್ರೀಡಿಯಂಟ್ಸ್ ಉಪಯೋಗಿಸಿ ಮನೆಯಲ್ಲಿಯೇ ಆಹಾರವನ್ನು ತಯಾರಿಸಿಕೊಳ್ಳುವುದು ಉತ್ತಮ. ಕ್ಯಾಲರಿಗಳ ಬಗ್ಗೆ ವಿಚಾರ

0: ಉದರ ಜೊತೆಯಲ್ಲಿಯೇ ಬಣ್ಣ, ತಾಜಾತನ ಹಾಗೂ ಹೊಸ ರುಚಿಯ ಆಹಾರಗಳ ಬಗ್ಗೆ ಯೋಚಿಸುವುದು ಉತ್ತಮ. ಪ್ಯಾಕೇಜ್ ಅಥವಾ ಪ್ರೊಸೆಸ್ಡ್ ಫುಡ್ ಮನೆಗೆ ತಂದಾಗ ಅದರ ಮೇಲಿನ ಲೇಬಲ್ ಅನ್ನು ಸರಿಯಾಗಿ ಓದಿ. ಆರೋಗ್ಯಕರ ಆಹಾರ ಸೇವಿಸಿದ ನಂತರ ಆರಾಮವಾಗಿರುತ್ತದೆ, ಹೊಟ್ಟೆ ತುಂಬುತ್ತದೆ ಹಾಗೂ ಊಟ ಮಾಡಿದ ತೃಪ್ತಿ ಸಿಗುತ್ತದೆ. ಆದರೆ ಜಂಕ್ ಫುಡ್ ಅಥವಾ ಪ್ಯಾಕೇಜ್ಡ್ ಫುಡ್ ನಿಂದ ಇರುಸು ಮುರುಸು, ಹೊಟ್ಟೆ ತೊಳಿಸಿದಂತಾಗುವುದು, ವ್ಯಾಕರಿಕೆ ಬಂದಂತಾಗುವುದು, ಶಕ್ತಿ ಇಲ್ಲದಂತೆ ಅನಿಸುವುದು ಆಗುತ್ತದೆ. ನೀರನ್ನು ಬಹಳಷ್ಟು ಕುಡಿಯುವುದರಿಂದ ಅದು ದೇಹದಲ್ಲಿನ ವಿಷಕಾರಿ ವಸ್ತು ಹಾಗೂ ವೇಸ್ಟ್ ಪ್ರಾಡಕ್ಟ್ಸ್ ಹೊರಗಾಕುತ್ತದೆ, ಡಿಹೈಡ್ರೇಷನ್ ಆಗದಂತೆ ನೋಡಿಕೊಳ್ಳುತ್ತದೆ. ಹೀಗಾಗಿ ನೀರು ನೈಸರ್ಗಿಕವಾದ ಆರೋಗ್ಯಕರವಾಗಿದೆ. ನೀರಿಲ್ಲದೆ ಬದುಕಿಲ್ಲ. ಉಂಡ ಆಹಾರ ಜೀರ್ಣವಾಗಲು, ಪೋಷಕಾಂಶಗಳನ್ನು ಹೀರಿಕೊಂಡು ದೇಹದ ಇತರೆ ಭಾಗಗಳಿಗೆ ವರ್ಗಾಯಿಸಲು ಹಾಗೂ ದೇಹದ ಉಷ್ಣತೆಯನ್ನು ಕಾಪಾಡಿಕೊಳ್ಳಲು ನೀರು ಸಹಾಯ ಮಾಡುತ್ತದೆ. ಮಿತ ಆಹಾರ ಸೇವನೆ ಆರೋಗ್ಯದ ಕೀಲಿಕೈ. ಮಿತ ಆಹಾರ ಸೇವನೆ ಅಂದ್ರೆ ದೇಹಕ್ಕೆ ಬೇಕಾದಷ್ಟು ಮಾತ್ರ ಆಹಾರವನ್ನು ಸೇವಿಸುವುದು. ಆಹಾರ ಸೇವನೆ ನಂತರ ತೃಪ್ತಿಯಾಗಬೇಕೇ ಹೊರತು ಒತ್ತಿ ತುಂಬಿದಂತಾಗಬಾರದು. ತಿನ್ನಲೇಬಾರದಂತಹ ತಿಂಡಿಗಳಲ್ಲಿ ಯಾವುದನ್ನು ಸೇರಿಸಬೇಡಿ. ಯಾಕೆಂದ್ರೆ ಯಾವುದನ್ನು ತಿನ್ನಲೇಬಾರದು ಅಂದುಕೊಳ್ಳುತ್ತೇವೋ ಅದರ ಬಗ್ಗೆ ತುಂಬಾ ಆಸೆಯಾಗಿ ತಡೆಯಲಾಗದೆ ಜಾಸ್ತಿ ತಿನ್ನುವಂತೆ ಆಗುತ್ತದೆ. ಅದರ ಬದಲು ತಿನ್ನುವ ಪ್ರಮಾಣವನ್ನು ಕಡಿಮೆ ಮಾಡುವುದರಿಂದ ಮನಸ್ಸು ತೃಪ್ತಿಗೊಳ್ಳುತ್ತದೆ, ಆರೋಗ್ಯವೂ ಸುಧಾರಿಸುತ್ತದೆ. ನಿಧಾನವಾಗಿ ಅಗಿತು ತಿನ್ನಿ. ಇನ್ನೂ ಬೇಕು ಅನಿಸುತ್ತಿರುವಾಗಲೇ ಊಟ ಮುಗಿಸಿ. ಮೆದುಳು ದೇಹಕ್ಕೆ ಊಟ ಸಾಕು ಎಂದು ತಿಳಿಸಲು ಸ್ವಲ್ಪ ಸಮಯ ತೆಗೆದುಕೊಳ್ಳುವುದರಿಂದ ಟಿವಿ ಅಥವಾ ಕಂಪ್ಯೂಟರ್ ಮುಂದೆ ಕುಳಿತು ಊಟ ತಿಂಡಿ ಮಾಡಿದರೆ ದೇಹದ ಅವಶ್ಯಕತೆಗಿಂತ ಜಾಸ್ತಿ ಊಟ ಮಾಡುವ ಹಾಗೆ ಆಗುತ್ತದೆ ಮತ್ತು ಬೊಜ್ಜಿಗೆ ಕಾರಣವಾಗುತ್ತದೆ. ಎಂದಿಗೂ ಬೆಳಗಿನ ತಿಂಡಿಯನ್ನು ತಪ್ಪಿಸಬೇಡಿ ಮತ್ತು ದಿನಪೂರ್ತಿ ಸಣ್ಣ ಸಣ್ಣ ಪ್ರಮಾಣದಲ್ಲಿ ಆಹಾರವನ್ನು ಸ್ವೀಕರಿಸಿ. ಇದರಿಂದಾಗಿ ಶಕ್ತಿ ಜಾಸ್ತಿಯಾಗಿ ಮೆಟಬಾಲಿಸಂ ಕೂಡ ಸರಿ ಇರುತ್ತದೆ. ತಡರಾತ್ರಿಯಲ್ಲಿ ತಿನ್ನುವುದನ್ನು ತಪ್ಪಿಸಿ. ಬೊಜ್ಜು ಕಡಿಮೆ ಮಾಡಿ ತೂಕವನ್ನು ನಿಯಂತ್ರಣದಲ್ಲಿಡಬಹುದು. ಉಪ್ಪಿನ ಜಾಸ್ತಿ ಉಪಯೋಗದಿಂದ ಹೈ ಬಿಪಿ, ಹೃದಯ ಸಂಬಂಧಿ ಕಾಯಿಲೆ, ಕಿಡ್ನಿ ಕಾಯಿಲೆ ಹಾಗೂ ನೆನಪಿನ ಶಕ್ತಿ ಕಡಿಮೆ ಆಗುವುದಕ್ಕೆ ಕಾರಣವಾಗುತ್ತದೆ. ನಿಧಾನವಾಗಿ ಉಪ್ಪು ಮತ್ತು ಸಕ್ಕರೆಯನ್ನು ಕಡಿಮೆ ಮಾಡಿ. ಮೈದಾ ಹಿಟ್ಟಿನ ಬದಲು ಗೋಧಿ ಹಿಟ್ಟನ್ನು ಉಪಯೋಗಿಸಿ. ಪ್ರೊಸೆಸ್ಡ್ ಮತ್ತು ಪ್ಯಾಕ್ ಮಾಡಿದ ಆಹಾರಗಳನ್ನು ದೂರವಿಡಿ. ಬೆಳ್ಳುಳ್ಳಿ, ಕರಿಬೇವು, ಮೆಣಸಿನಕಾಳು ಜಾಸ್ತಿ ಉಪಯೋಗಿಸಿ. ಇವು ಕೊಲೆಸ್ಟ್ರಾಲ್ ನಿಂದ ಆದ ಅಪಘಾತವನ್ನು ತಡೆಯುತ್ತದೆ. ಆರೋಗ್ಯಕರ ಎಲುಬು, ಹಲ್ಲು, ಉಗುರು, ಕೂದಲಿಗೆ ಕ್ಯಾಲ್ಸಿಯಂನ ಅವಶ್ಯಕತೆ ಇದೆ. ಅವಶ್ಯಕತೆಗಿಂತ ಕಡಿಮೆ ಕ್ಯಾಲ್ಸಿಯಂ ಸೇವಿಸಿದರೆ ನಮ್ಮ ದೇಹವು ಎಲುಬಿನಿಂದ ಕ್ಯಾಲ್ಸಿಯಂ ಬಳಸಿಕೊಂಡು ಕ್ಯಾಲ್ಸಿಯಂ ಕೊರತೆಯ ಆಸ್ಟಿಯೋಪೊರೋಸಿಸ್ಗೆ ಕಾರಣವಾಗುತ್ತದೆ. ಒಂದು ದಿನಕ್ಕೆ ಒಬ್ಬ ಮನುಷ್ಯನಿಗೆ ಸಾಮಾನ್ಯವಾಗಿ 1000 mg ಕ್ಯಾಲ್ಸಿಯಂ ಅವಶ್ಯಕತೆ ಇದೆ. ಆರೋಗ್ಯಕ್ಕಾಗಿ ಪ್ರತಿದಿನ 1/2 ಗಂಟೆ ವಾಕ್ ಮಾಡಬೇಕು. ಆಗ ಕೊಲೆಸ್ಟ್ರಾಲ್ ಮಟ್ಟ ಮಿತಿಯೊಳಗಿದ್ದು ಹೃದಯವನ್ನು ಚೆನ್ನಾಗಿ ಕಾಪಾಡಿಕೊಳ್ಳಬಹುದು. ಈ ಸರಳ ವಿಧಾನಗಳನ್ನು ನೆನಪಿಟ್ಟುಕೊಂಡು ನಿಮ್ಮ ದಿನನಿತ್ಯ ಆಹಾರ ಪದ್ಧತಿಯಲ್ಲಿ ಅಳವಡಿಸಿಕೊಂಡು ನೋಡಿ. ಆರೋಗ್ಯದತ್ತ ನಿಮ್ಮ ನಡೆ ಹತ್ತಿರವಾಗುತ್ತಾ ಹೋಗಿ ಸ್ಥಿರವಾಗುತ್ತದೆ.
1: ಆರೋಗ್ಯಕರ ಆಹಾರ ಪದ್ಧತಿ ಈ ವಿಷಯದಂತೆ ಇದುವರೆಗೂ ಸ್ನೇಹ ದೇಶಪಾಂಡೆ ಅವರಿಂದ ಭಾಷಣ ಕೇಳಿದಿರಿ. ಗೆಳತಿಯರೇ, ಇದಾಗಿತ್ತು ಇಂದಿನ ವನಿತಾ ವಿಹಾರ ಕಾರ್ಯಕ್ರಮ. ಪ್ರಸ್ತುತಿ ಮಾಲಾ ಸಾಂಬ್ರಾಣಿ, ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆಕಾಶವಾಣಿ ಧಾರವಾಡ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.

0: ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು, ಎಫ್ಎಂ 103.1 ಮೆಗಾಹೆರ್ಟ್ಸ್. ಈಗ ಸಮಯ 12:28.
1: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
2: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
3: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮ್ಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
2: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
4: ಎಷ್ಟೊತ್ತಿನಿಂದ
3: ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ
5: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ

0: ತಗೊಂಡ್ಲಂತೆ.
1: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
0: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
1: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900090182.
2: ರಾಮಚಾರಿ ಹಾಡುವ ಲಾಲಿ ಹಾಡ ಕೇಳುವ.
3: ಪ್ರೀತಿಯ ಗೆಳತಿಯರೇ, ಮಹಿಳಾ ಲೋಕ ಕಾರ್ಯಕ್ರಮದಲ್ಲಿ ವಿಶೇಷ ಪತ್ರಾಧಾರಿತ ಕಾರ್ಯಕ್ರಮ ಬೆಳ್ಳಿ ಬಟ್ಟಲು.
4: ಮನೆಯ ಹೆಸರ ಬೆಳೆಸಿ ಕಷ್ಟವನ್ನು ಸಹಿಸಿದೆ.
3: ತವರಿನ ಸಿಹಿ ಕಹಿ ನೆನಪುಗಳು, ಮನದಂಗಳದಲ್ಲಿ ಹಸಿರಾಗಿ ಉಳಿದಿರುವ ನೆನಪುಗಳನ್ನ ಪತ್ರದಲ್ಲಿ ಬರೆದು ಕಳುಹಿಸಲು ವಿಳಾಸ ನಿಲಯದ ನಿರ್ದೇಶಕರು ಬೆಳ್ಳಿ ಪಟ್ಟಲು ಮಹಿಳಾ ಲೋಕ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರ, ಪಿನ್ಕೋಡ್ ಸಂಖ್ಯೆ 571201. ಹೆಣ್ಣಿನ ಮನಸ್ಸಿನಲ್ಲಿ ತವರಿನ ನೆನಪು ನಿರಂತರ.
2: ನೀಲಿ ಬಾನಿ ನೂರಿಗೆ ಬೆಳ್ಳಿ ದೀಪ ನೀನಪ್ಪ.
3: ಬೆಳ್ಳಿ ಬಟ್ಟಲು
5: ಒಂದು ಅಪರೂಪದ
3: ಅಂತ್ಯಾಕ್ಷರಿ. ಸ್ವರ ಸಾಂಗತ್ಯ ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ. ನೇರ ಫೋನಿನ್ ಕಾರ್ಯಕ್ರಮ, ನೇರ ಫೋನಿನ್ ಕಾರ್ಯಕ್ರಮ.
6: ಒಂದು ಅಪರೂಪದ ಗಾನ ಇದು, ನಮ್ಮ ಅನುಗಾಲದ ಯಾನ ಇದು.
3: ಕರೆ ಮಾಡಿ ದೂರವಾಣಿ ಸಂಖ್ಯೆ 228558, ಮತ್ತೊಂದು ದೂರವಾಣಿ ಸಂಖ್ಯೆ 228129, ಕೋಡ್ ಸಂಖ್ಯೆ 08272. ಕೊನೆಯ ಭಾನುವಾರವನ್ನ ಹೊರತುಪಡಿಸಿ ಪ್ರತಿ ಭಾನುವಾರ ಬೆಳಿಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ ನೇರ ಪ್ರಸಾರದ ಕಾರ್ಯಕ್ರಮ ಅಂತ್ಯಾಕ್ಷರಿ. ಸ್ವರ ಸಾಂಗತ್ಯ ಹಾಡುಗಾರಿಕೆ ಎಲ್ಲರಿಗೂ

0: ಆಕಾಶವಾಣಿ ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ರೇಬಿಸ್ ಕಾಯಿಲೆ ಹಾಗೂ ಅದರ ವಿರುದ್ಧದ ಲಸಿಕೆ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಎಚ್ಎಸ್ ಕವಿತಾ. ಆನಂತರ ರಾಷನಲ್ ಆಂಟಿಬಯೋಟಿಕ್ ಜಾಗೃತಿ ದಿನದ ಸಂದರ್ಭದಲ್ಲಿ ಆಂಟಿಬಯೋಟಿಕ್ಗಳ ಮಹತ್ವ ಕುರಿತು ತಜ್ಞರಾದ ಡಾಕ್ಟರ್ ಬಾಲಾಜಿ ಎಂಡಿ ಅವರೊಂದಿಗೆ ಮಾತುಕತೆ ಇದೆ. ಮೊದಲಿಗೆ ರೇಬಿಸ್ ಕಾಯಿಲೆ ಹಾಗೂ ಅದರ ವಿರುದ್ಧದ ಲಸಿಕೆ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಎಚ್ಎಸ್ ಕವಿತಾ. ಇವರೊಂದಿಗೆ ಭಾಗವಹಿಸುತ್ತಾರೆ ಬೇದ್ರೆ ಮಂಜುನಾಥ್.
1: ಕೆಳಗುರಿಗೆಲ್ಲ ನಮಸ್ಕಾರ. ಇವತ್ತಿನ ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಕೆಳಗುರೆ, ರೇಬಿಸ್ ಕಾಯಿಲೆ ಬಗ್ಗೆ ಕೇಳಿರ್ತೀರಿ. ಇದನ್ನ ನಾಯಿ ಹುಚ್ಚು ಅಂತಲೂ ಕೂಡ ಕರೀತಾರೆ. ಇದು ಪ್ರಾಣಿಗಳಿಂದ ಮನುಷ್ಯನಿಗೆ ಹರಡುವ ರೋಗಗಳಲ್ಲಿ ಒಂದು, ಮುಖ್ಯವಾಗಿ ನಾಯಿಯಿಂದ ಹರಡುತ್ತೆ ಅಂತ ನಮ್ಮ ನಂಬಿಕೆ. ಇತರೆ ಪ್ರಾಣಿಗಳಿಂದಲೂ ಹರಡೋ ಸಾಧ್ಯತೆ ಇದೆ ಅಂತ ಹೇಳಿ ವೈಜ್ಞಾನಿಕ ಸಂಶೋಧನೆಗಳು ಹೇಳ್ತವೆ. ಹೆಚ್ಚಾಗಿ ಬಾವಲಿಗಳಿಂದಲೂ ಕೂಡ ಅದು ಹರಡೋ ಸಾಧ್ಯತೆ ಇದೆಯಂತೆ. ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಸಾಂಕ್ರಾಮಿಕ ರೋಗ ಶಾಸ್ತ್ರಜ್ಞರಾಗಿರುವ ಡಾಕ್ಟರ್ ಎಚ್ ಎಸ್ ಕವಿತಾ ಅವರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಡಾಕ್ಟರ್ ಕವಿತಾ ಅವರೇ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ಕಾರ
1: ಡಾಕ್ಟರ್. ಈ ರೇಬಿಸ್ ಪ್ರತಿ ವರ್ಷ ಒಂದು ಅದಕ್ಕಾಗಿ ದಿನವನ್ನು ಆಚರಿಸ್ತೀರಿ, ರೇಬಿಸ್ ಕಾಯಿಲೆ ಬರದೇ ಇರೋ ಹಾಗೆ ತಡೆಗಟ್ಟಲಿಕ್ಕೆ, ಮತ್ತೆ ನಾಯಿ ಕಚ್ಚಿದಾಗ ಮುಖ್ಯವಾಗಿ ಏನೇನು ಪ್ರಿಕಾಷನ್ಸ್ ತಗೋಬೇಕು ಅನ್ನೋ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾನೆ ಇರ್ತೀರಿ. ಜನನು ಕೂಡ ಅದರ ಬಗ್ಗೆ ಎಚ್ಚರದಿಂದ ಇರ್ತಾರೆ. ಆದರೂ ಇತ್ತೀಚೆಗೆ ನಾಯಿಗಳನ್ನ ಸಾಕ್ತಕ್ಕಂಥದ್ದು ಹೆಚ್ಚಾಗ್ತಾ ಇದೆ. ಯಾವ ನಾಯಿಗೆ ರೇಬಿಸ್ ಸೋಂಕಿದೆಯೋ ಇಲ್ವೋ ನಮಗೆ ಗೊತ್ತಾಗಲ್ಲ. ನಾಯಿಗೂ ರೇಬಿಸ್ ವಿರುದ್ಧದ ಲಸಿಕೆಯನ್ನು ಕೊಟ್ಟಿರ್ತಾರೆ. ಆದರೂ ನಾಯಿ ಕಚ್ಚಿದಾಗ ಹೆದರಿಕೆ, ಎಲ್ಲಿಯೋ ಏನೋ ಪ್ರಾಬ್ಲಮ್ ಆಗಬಹುದೇ ಅಂತ ಹೇಳಿ ಆತಂಕ. ನಿಜವಾಗ್ಲೂ ಆತಂಕ ಪಡುವಷ್ಟು ಇದೆಯಾ ಇದು?
2: ಹೌದು, ಯಾಕಂದ್ರೆ ಇತ್ತೀಚೆಗೆ ನಾವು ನೋಡ್ತಾ ಇರೋ ಹಾಗೆ ಬೀದಿ ನಾಯಿಗಳ ಹಾವಳಿ ತುಂಬಾ ಜಾಸ್ತಿ ಇರೋದ್ರಿಂದ ಡಾಗ್ ಬೈಟ್

0: ಕೇಸಸ್ ಏನ್ ಹೇಳ್ತಾ ಇದ್ದೀವಿ, ಪ್ರತಿ ವರ್ಷದಂತೆ ಈ ವರ್ಷ ತುಂಬಾ ಜಾಸ್ತಿನೇ ಇದೆ. ಆದ್ರೆ ರೇಬೀಸ್ ಪ್ರಕರಣಗಳು ಆ ಮಟ್ಟಕ್ಕಿಲ್ಲ, ಯಾಕಂದ್ರೆ ನಾವು ಹೇಳೋ ಹಾಗೆ ರೇಬೀಸ್ 100% ಫೇಟಲ್ ಅಂತೀವಿ. 100% ಫೇಟಲ್ ಅಂದ್ರೆ ಬಂದವರು ಖಂಡಿತವಾಗ್ಲೂ ಸಾವನ್ನ ಅಪ್ಪೆ ಆಗ್ತಾರೆ, ಅದಕ್ಕೇನೋ ಚಿಕಿತ್ಸೆ ಇಲ್ಲ, ಅದು ಗುಣಮುಖ ಆಗೋ ಚಾನ್ಸಸ್ ಇಲ್ಲ. 100 ಜನಕ್ಕೆ ರೇಬೀಸ್ ಬಂದ್ರೆ 100 ಜನ ಕೂಡ ಸಾಯ್ತಾರೆ. ಅದೇ ರೀತಿಯಾಗಿ ಇನ್ನೊಂದು ಪಾಸಿಟಿವ್ ಏನಂದ್ರೆ ಅದು 100% ತಡೆಗಟ್ಟಬಹುದು.
1: ಎರಡರಲ್ಲೂ
0: ಆಶಾವಾದ, ಅದೊಂದು 100% ಅದ್ರಲ್ಲಿದ್ರು ಇದ್ರಲ್ಲೂ 100% ಇರೋದೆ ಒಂದು ಆಶಾವಾದ. ಸೊ ಹೇಗೆ ವ್ಯಾಕ್ಸಿನ್, ಸೊ ನಾವೀಗ ಕೋವಿಡ್ ವ್ಯಾಕ್ಸಿನ್, H1N1 ವ್ಯಾಕ್ಸಿನ್ ಎಲ್ಲ ಏನ್ ಹೇಳಿದ್ವಿ, ಅದ್ ಯಾವ್ದನ್ನು 100% ನಮ್ಗೆ ಪ್ರೊಟೆಕ್ಷನ್ ನ ಕೊಡಲ್ಲ, ಒಂದು ವೈರಾಣು ಇಂದಾಗ್ಲಿ ಬ್ಯಾಕ್ಟೀರಿಯಾ ಇಂದಾಗ್ಲಿ. ಆದ್ರೆ ನಮ್ಮ ರೇಬೀಸ್ ವ್ಯಾಕ್ಸಿನ್ ಏನಿದೆ, ಇದು ಎಷ್ಟು ಎಫೆಕ್ಟಿವ್ ಅಂದ್ರೆ ಇದನ್ನ ತಗೊಂಡವ್ರಿಗೆ ಖಂಡಿತವಾಗ್ಲೂ ರೇಬೀಸ್ ಕಾಯಿಲೆ ಬರಲ್ಲ. ಇಲ್ಲ, ನೀವು ಕಚ್ಚಕ್ಕಿಂತ ಮುಂಚೆ ಆದ್ರೂ ತಗೋಬಹುದು, ಪ್ರೀ ಎಕ್ಸ್ಪೋಜರ್ ಪ್ರೊಫೈಲಾಕ್ಸಿಸ್ ಅಂತೀವಿ, ಇಲ್ಲ ಕಚ್ಚಿ ಆದ್ಮೇಲೆ ಇಮಿಡಿಯೇಟ್ ಆಗಿ ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ, ಇಷ್ಟು ಗಂಟೆ ಇಷ್ಟು ದಿನ ಅಂತಲ್ಲ, ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ನೀವು ಬಂದು ವ್ಯಾಕ್ಸಿನ್ ತಗೊಳ್ಳೋದ್ರಿಂದ ಖಂಡಿತವಾಗೂ 100% ಇದನ್ನ ತಡೆಗಟ್ಟಬಹುದು.
1: ಮುಂಚೆ ಒಂದು ನಾಯಿ ಕಚ್ಚಿದೆ ಅಂತಿದ್ದ ಹಾಗೇನೆ 7 ಇಂಜೆಕ್ಷನ್ ಕೊಡ್ತಾ ಇದ್ರು,
0: 4 ಇಂಜೆಕ್ಷನ್ವರೆಗೂ,
1: ಆಮೇಲೆ ಸೆಕೆಂಡ್ ರೌಂಡ್ 14 ಅಂತ ಹೇಳಿ 7+7. ಸೊ ಹೀಗಿದ್ದಾಗ ಹೆದರಿಕೆ ಇತ್ತು, ಈಗ ಆತರ ಇಲ್ಲ.
0: ಇಲ್ಲ, 4 ಇಲ್ಲ 5 ಡೋಸ್, 5 ಮ್ಯಾಕ್ಸಿಮಮ್ ಡೋಸ್.
1: ಈಗ ಹೊಕ್ಕಳ ಸುತ್ತ ಏನ್ ಕೊಡೋದಿಲ್ಲ, ಬಹುಶಃ ತೋಳಿಗೆ ಕೊಡ್ತಾರೆ ಅಂತ.
0: ಹೌದು ಹೌದು, ಇದು 4 ಅಥವಾ 5 ಡೋಸ್ನ ವ್ಯಾಕ್ಸಿನೇಷನ್ ಅಷ್ಟೇ. ಆಮೇಲೆ ಅಷ್ಟನ್ನು ತಗೋಬೇಕು, ಒಂದು ತಗೊಂಡು ಮುಗೀತು ಸಾಕು ಅನ್ನೋ ಹಾಗೂ ಇಲ್ಲ. ಕಂಪ್ಲೀಟ್ ನಿಮ್ಗೆ ವ್ಯಾಕ್ಸಿನ್ ಇಂದ ನಿಮ್ಗೆ ಪ್ರೊಟೆಕ್ಷನ್ ಬರಬೇಕು ಅಂದ್ರೆ ಅಂದ್ರೆ ಡಿಪೆಂಡ್ ಆಗುತ್ತೆ ಯಾವ ತರದ ಇಂಜೆಕ್ಷನ್ ತಗೋತಾ ಇದ್ದೀರಾ, ಅದ್ರ ಮೇಲೆ 4 ಅಥವಾ 5 ಡೋಸ್. ನಿಮ್ಮ ಡಾಕ್ಟರ್ ಯಾವ ತರದ ಇಂಜೆಕ್ಷನ್ ಕೊಡ್ತಾ ಇದಾರೆ ಅದ್ರ ಮೇಲೆ, ಇಲ್ಲ ಒಂದು ಶೆಡ್ಯೂಲ್ ಅಲ್ಲಿ 4 ಡೋಸ್ ಇರುತ್ತೆ, ಇನ್ನೊಂದು ಶೆಡ್ಯೂಲ್ ಅಲ್ಲಿ 5 ಡೋಸ್ ಇರುತ್ತೆ. ಸೊ ಡಾಕ್ಟರ್ ಏನ್ ಹೇಳ್ತಾರೋ ವೈದ್ಯರು ಅದಕ್ಕೆ ತಕ್ಕಾಗಿ ಅಷ್ಟು ಡೋಸ್ ಗಳನ್ನ ನಿಗದಿತ ದಿನಾಂಕಗಳಂದು ತಪ್ಪದೇ ತಗೊಳ್ಬೇಕಾಗತ್ತೆ. ಹೌದು, ಈಗ ವೆಟರ್ನರಿ ಡಾಕ್ಟರ್ಸ್, ಆಮೇಲೆ ರೇಬೀಸ್ ಪ್ರಕರಣಗಳನ್ನ ಟ್ರೀಟ್ ಮಾಡುವಂತ ಡಾಕ್ಟರ್ಸ್, ಆಮೇಲೆ ಈಗ ಮನೆಯಲ್ಲಿ ನಾಯಿಗಳನ್ನ ಸಾಕ್ತಾ ಇರ್ತಾರೆ. ನೀವ್ ಹೇಳಿದ್ರಿ ನಾಯಿಗಳಿಗೆ ಇಂಜೆಕ್ಷನ್ ಕೊಟ್ರೆ ಅದು ಉಪಯೋಗನ ಅಂತ. ಹೌದು, ನಾಯಿಗಳಿಗೂ ವ್ಯಾಕ್ಸಿನೇಷನ್ ಕೊಡ್ಲಾಗುತ್ತೆ, ಆದ್ರೆ ಅದ್ ಕೊಟ್ರು ಅಲ್ಲೂ 12% ಮತ್ತೆ ಅದೇ ನಾಯಿಯಿಂದ ರೇಬೀಸ್ ಬರುವಂತ ಚಾನ್ಸಸ್ ಇರುತ್ತೆ. ಸೊ ನಾವು ರಿಸ್ಕ್ ತಗೊಳಕ್ ಆಗಲ್ಲ. ಸೊ ಈವನ್ ಮನೆ ನಾಯಿ ಇಂಜೆಕ್ಷನ್ ಕೊಡ್ಸಿರೋ ನಾಯಿ ಕಚ್ಚಿದ್ರು ದಯವಿಟ್ಟು ಹೋಗಿ ವ್ಯಾಕ್ಸಿನೇಷನ್ ನ ತಗೊಳ್ಳಿ. ಸೊ ಯಾಕಂದ್ರೆ ನಾವು ಹೇಳದ್ನಲ್ಲ, ಇದು 100% ಸಾವಿರೋದ್ರಿಂದ ಯಾವಾಗ್ಲೂ ನಾವು ಓವರ್ ಟ್ರೀಟ್ ಮಾಡೋದ್ ಬೆಟರ್. ಟ್ರೀಟ್ಮೆಂಟ್ ತಗೊಳ್ದೇ ಇರೋದಕ್ಕಿಂತ ಪರವಾಗಿಲ್ಲ, ಅದು ಬರುತ್ತೋ ಬರಲ್ವೋ. ಮುಂಚೆ ಎಲ್ಲ ನಾಯಿನ ಅಬ್ಸರ್ವ್ ಮಾಡಿ ಅಂತಿದ್ರು, 10 ದಿನ ಕಚ್ಚಿರೋ ನಾಯಿ ಏನಾರ 10 ದಿನದೊಳಗ್ ಸತ್ರೆ ಅವಾಗ ಅದು ಹುಚ್ಚಿಡೋ ನಾಯಿ ಅವಾಗ ವ್ಯಾಕ್ಸಿನೇಷನ್ ತಗೊಳ್ಳಿ ಅಂತ. ಈಗ ಅದು ಸಾಧ್ಯನೂ ಆಗಲ್ಲ. ಈಗ ಯಾವ್ದೋ ಬೀದಿ ನಾಯಿ ಕಚ್ಚಿತು ಅಂದ್ರೆ ಅದನ್ನ ತುಂಬಾ ಜನ ಕಚ್ಚಿದ್ರೆ ಜನಗಳನ್ನೇ ಹೊಡೆದು ಸಾಯಿಸ್ಬಿಡ್ತಾರೆ. ಇಲ್ಲ, ಆ ನಾಯಿ ಎಲ್ಲ ಹೋಗುತ್ತ ಬೀದಿ ನಾಯಿಗಳು, ಮನೆ ನಾಯಿ ಆದ್ರೆ ಅಬ್ಸರ್ವ್ ಮಾಡ್ಬೋದು. ಸೊ ಹಾಗಾಗಿ ಈಗ ಅದನ್ನ ಅವಾಯ್ಡ್ ಮಾಡ್ತೀವಿ ನಾವು. 10 ದಿನದವರೆಗೆ ನಾಯಿನ ಅಬ್ಸರ್ವ್ ಮಾಡೋದು ಈಗ ಅದಿಲ್ಲ. ಯಾವುದೇ ನಾಯಿ ಈಗ ಇಂಜೆಕ್ಷನ್ ತಗೊಂಡಿರೋ ನಾಯಿ ಆಗ್ಲಿ, ಮನೆ ನಾಯಿ ಆಗ್ಲಿ, ಬೀದಿ ನಾಯಿ ಆಗ್ಲಿ ಕಚ್ಚಿದ್ರೆ ದಯವಿಟ್ಟು ಹೋಗಿ ಸಂಪೂರ್ಣವಾದ ಲಸಿಕೆಯನ್ನ ತಗೊಳ್ಳಿ ಅಂತಾನೆ ಹೇಳ್ತೀವಿ.
1: ಈಗ ರೇಬೀಸ್ಗೆ ಒಂದು ಪ್ರಿಕಾಷನ್ ಅಂದ್ರೆ ಪ್ರಾಣಿಗಳಿಗೆ ಕೊಡಿಸ್ಬಿಟ್ರೆ ಅದು ಕಚ್ಚಿದ್ರೆ ನಮಗೇನು ಆಗಲ್ಲ ಅನ್ನೋ ಒಂದು ಭ್ರಮೆನು ಇದೆ. ಏನ್ ಪರವಾಗಿಲ್ಲ, ನಮ್ ಸಣ್ಣ ಮರಿ, ಅದಕ್ಕೆ ವ್ಯಾಕ್ಸಿನ್ ಹಾಕ್ಸಿದೀವಿ, ಹಾಗಾಗಿ ಗಾಬರಿ ಇಲ್ಲ ಅಂತ ಹೇಳಿ ಬಹಳಷ್ಟು ಜನ ಸಮಾಧಾನ ಮಾಡ್ಕೋತಾರೆ. ನಿಜವಾಗಿಯೂ ಆ ತರ ಇದೆಯಾ?
0: ಈಗ ಅದೊಂದು ತಪ್ಪು ಕಲ್ಪನೆ ಇದೆ. ಮರಿ ಆದ್ರೆ ವೈರಸ್ ಇರಲ್ಲ, ಅದ್ರಲ್ಲಿ ಚಿಕ್ಕದಲ್ವಾ ಬಿಡು, ಆಮೇಲೆ ಚಿಕ್ಕದಾಗ ಪರಿಚಿದ್ಯಲ್ವಾ ಬಿಡು. ಸೊ ನಮ್ಮ ನಾಯಿ ಕಚ್ಚೋದ್ರಲ್ಲಿ 3 ಕೆಟಗರಿ ಇದೆ. ಒಂದು ಕೆಟಗರಿ 1 ಅಂತ ಹೇಳ್ತೀವಿ. ಇದು ಏನು ಅಂದ್ರೆ ಮಾಮೂಲಿ ಮುದ್ದು ಮಾಡ್ಬೇಕಾದ್ರೆ ನಾಯಿಗಳು ಬಂದು ಮುಖ ನೆಕ್ಕದು, ಕೈ ಮೇಲೆ ನೆಕ್ಕದು, ಕೈ ಮೇಲೆ ಯಾವ್ದೇ ತರದ ಗಾಯಗಳಿರಬಾರ್ದು ನಿಮ್ಗೆ, ಈ ತರದೆಲ್ಲ ಇದೆ, ಕೆಟಗರಿ 1 ಅಂತೀವಿ. ಸೊ ಇದಕ್ಕೆ ಯಾವ್ದೋ ಚುಚ್ಚುಮದ್ದಿನ ಅವಶ್ಯಕತೆ ಇಲ್ಲ. ಇದಕ್ಕೆ ನೀವು ನೆಕ್ಕಿರೋ ಜಾಗದಲ್ಲಿ ಕೈನ ಸ್ವಚ್ಛವಾಗಿ ಸಾಬೂನಿನಿಂದ ತೊಳ್ಕೊಂಡ್ರೆ ಸಾಕಾಗತ್ತೆ. ಅದೇ ನಿಮ್ಗೆ ಕೈಗಳಲ್ಲಿ ಏನೋ ತರಚಿದ ಗಾಯಗಳಿತ್ತು ಅಥವಾ ಏನೋ ಕೆತ್ತಿರೋ ಗಾಯಗಳಿತ್ತು ಅಥವಾ ಮುಖದ ಮೇಲೆ ಏನೋ ಗಾಯಗಳಿತ್ತು, ಅಲ್ಲಿ ಬಂದು ನೆಕ್ಕದಾಗ ಖಂಡಿತವಾಗೂ ಅದು ಕೆಟಗರಿ 2 ಬರುತ್ತೆ. ಅಥವಾ ನಿಮ್ಗೆ ರಕ್ತ ಬರೋ ಹಾಗೆ ಪರಚಿದ್ರೆ, ಈಗ ಬೆಕ್ಕುಗಳು, ನಾಯಿ ಒಂದಲ್ಲ ಇವನ್ ಬೆಕ್ಕನೂ ಇದೆ, ಅದರಿಂದನೂ ರೇಬಿಸ್ ಬರುವ ಸಾಧ್ಯತೆಗಳಿರುತ್ತೆ. ಪರಚದ್ ಜಾಸ್ತಿ ಬೆಕ್ಕುಗಳು, ಪ್ರೀತಿಯಿಂದ ಆಗ್ಲಿ ರೋಷದಿಂದ ಆಗ್ಲಿ ಪರಚಿದಾಗ ರಕ್ತ ಬರೋ ಹಾಗಾದ್ರೆ ಅದು ಕೆಟಗರಿ 2. ಇದಕ್ಕೆ ಖಂಡಿತವಾಗ್ಲೂ ಲಸಿಕೆಯ ಅವಶ್ಯಕತೆ ಇದೆ. ಇನ್ನು ಕೆಟಗರಿ 3 ಅಂದ್ರೆ ರಕ್ತ ಬರೋ ಹಾಗೆ ಡೀಪ್ ವುಂಡ್ಸ್, ತುಂಬಾ ಆಳವಾಗಿ ಕಚ್ಚಿರುವಂತದ್ದು, ಈ ತರದ್ದೆಲ್ಲ ಕೆಟಗರಿ 3 ಬರುತ್ತೆ. ಇದೇನಾಗುತ್ತೆ, ಇದಕ್ಕೆ ಲಸಿಕೆನೂ ಅವಶ್ಯಕತೆ ಇದೆ, ಇನ್ನೊಂದು ಇಮ್ಯುನೋಗ್ಲೋಬುಲಿನ್ಸ್ ಅಂತ ಹೇಳ್ತೀವಿ, ಆಂಟಿ ರೇಬಿಸ್ ಸೀರಮ್ ಅಂತ. ಇದನ್ನ ಗಾಯದ ಸುತ್ತನೂ ಇಂಜೆಕ್ಷನ್ ಕೊಡ್ತೀವಿ, ಲೋಕಲ್ ಇಂಜೆಕ್ಷನ್. ಇದು ಕೂಡ ಅತ್ಯವಶ್ಯಕ, ರೇಬಿಸ್ ವ್ಯಾಕ್ಸಿನ್ ಅಷ್ಟೇ, ಇದು ಕೂಡ ಅವಶ್ಯಕತೆ. ಮತ್ತೆ ಇದನ್ನ ಕೆಟಗರಿ 3 ಡಾಗ್ ಬೈಟ್ ಕೇಸಸ್ಗೆ ಮಾತ್ರ ನೀಡಲಾಗುತ್ತೆ. ಸೊ ಅದನ್ನ ದಯವಿಟ್ಟು ವ್ಯಾಕ್ಸಿನ್ ಜೊತೆಗೆ ಅದನ್ನು ಕೊಡ್ತಾರೆ ವೈದ್ಯರು. ಇಲ್ಲಿ ನಮ್ಮ ED ಹಾಸ್ಪಿಟಲ್ ಅದಕ್ಕೆ ತುಂಬಾ ಫೇಮಸ್, ನಾಯಿ ಕಡಿತದ ಇದನ್ನ ಎಪಿಡೆಮಿಕ್ ಡಿಸೀಸ್

0: ಹಾಸ್ಪಿಟಲ್ ಸಾಂಕ್ರಾಮಿಕ ರೋಗಗಳ ಆಸ್ಪತ್ರೆ ಮೇಟಗಳ್ಳಿಯಲ್ಲಿ ಏನಿತ್ತು ಅದು ನಾಯಿ ಕಡಿತ ಇದ್ದು ರೇಬಿಸ್ ವ್ಯಾಕ್ಸಿನೇಷನ್ ಗೆ ಮತ್ತೆ ಇಮ್ಯುನೋಗ್ಲೋಬುಲೆನ್ಸ್ ಕೊಡೋದಕ್ಕೆ ಪ್ರಸಿದ್ಧವಾದ ಆಸ್ಪತ್ರೆ ಅದು. ಸೊ ಅಲ್ಲಿ ಅಟ್ ಲೀಸ್ಟ್ ಇಲ್ಲ ನಮ್ಮ ತಾಲೂಕು ಹಾಸ್ಪಿಟಲ್ ಗಳಲ್ಲಿ ಸೊ ಅಲ್ಲಿ ಹೋಗಿ ಖಂಡಿತವಾಗೂ ವ್ಯಾಕ್ಸಿನ್ ಜೊತೆಗೆ ಆಳವಾದ ಗಾಯಗಳಿದ್ರೆ ಆಳವಾಗಿ ಕಚ್ಚಿದ್ರೆ ದಯವಿಟ್ಟು ಸೀರಮ್ ನ ಇಮ್ಯುನೋಗ್ಲೋಬುಲೆನ್ಸ್ ನು ಗಾಯದ ಸುತ್ತ ಏನ್ ಇಂಜೆಕ್ಷನ್ ಗಳು ಕೊಡ್ತಾರೆ ಅದನ್ನು ಖಂಡಿತವಾಗೂ ತಗೋಬೇಕಾಗತ್ತೆ. ಸೊ ಈ ಮೂರ್ ಕ್ಯಾಟಗರಿ ಈ ತರ ಡಿವೈಡ್ ಮಾಡ್ತೀವಿ. ಆಮೇಲೆ ಇಮಿಡಿಯೇಟ್ ಆಗಿ ಏನ್ ಮಾಡ್ಬೇಕು, ಆಮೇಲೆ ಈಗ ಯಾವ್ದೋ ನಾಯಿ ಮರಿ ಚಿಕ್ಕ ಮರಿ ಅಲ್ವಾ ಅದೇನ್ ಮಾಡುತ್ತೆ ಅಂತ ಬಿಟ್ಟಿರೋರಲ್ಲಿ ರೇಬಿಸ್ ಬಂದು ಸತ್ತಿರುವಂತ ಪ್ರಕರಣಗಳಿದಾವೆ ನಮ್ಮಲ್ಲಿ. ಆಮೇಲೆ ಬರೀ ನೆಕ್ಕಿರೋದಲ್ವಾ ಮನೆ ನಾಯಿ, ಕೈ ಮೇಲೆ ಗಾಯ ಇತ್ತು ಅವ್ರಿಗೆ ಬರೀ ನೆಕ್ಕಿರೋದಲ್ವಾ ಅಂತ ಸುಮ್ಮನಾಗಿ ರೇಬಿಸ್ ಬಂದು ಸತ್ತಿರೋದು ಇದೆ. ಸೊ ಹಾಗಾಗಿ ಇದನ್ನ ನೀವು ತಲೆಯಲ್ಲಿ ಇಟ್ಕೋಬೇಕು, ನನಗೆ ಗಾಯ ಇದೆ ಅದ್ರ ಮೇಲೆ ನೆಕ್ಕಿದೆ ನಾಯಿ ಅಂದ್ರೆ ಅದ್ರ ಸಲೈವಾ ಮೂಲಕ ಅದ್ರ ಜೆಲ್ ಮೂಲಕ ನಿಮ್ಮ ಕಟ್ ಆಗಿರೋ ಗಾಯದ ಒಳಗೆ ಸೇರಿ ವೈರಸ್ ನಿಮಗೆ ಕಾಯಿಲೆನ ಉಂಟು ಮಾಡುತ್ತೆ.
1: ಆದ್ರೆ ಎಲ್ಲೋ ಒಂದ್ ಕಡೆ ಎಲ್ಲ ನಾಯಿಗಳಲ್ಲೂ ವೈರಸ್ ಇರುತ್ತಾ ಅನ್ನೋದು ಡೌಟ್ ಇದೆ. ಯಾಕೆ ಅಂದ್ರೆ ಮೊನ್ನೆ ತಂದಿದೀವಿ ಅದು ಇನ್ನು ಈಗ ಹುಟ್ಟಿರೋದು, ನಾವು ನೋಡಿರೋ ಮರಿ ಅದಕ್ಕೆ ವ್ಯಾಕ್ಸಿನೇಟ್ ಮಾಡಿದೀವಿ ಅಂತೇಳಿ ನೆಗ್ಲೆಕ್ಟ್ ಮಾಡಿದ್ದಾರೆ. ಅದ್ರ ಮುಂದೆ ಏನೋ ಆಗಬಹುದು ಅನ್ನೋ ಒಂದು ಹೆದರಿಕೆಯಿಂದ ತಗೊಂಡವರು ಇದ್ದಾರೆ.
0: ಹೌದು ಹೌದು. ಆಮೇಲೆ ಈ ರೇಬಿಸ್ ವ್ಯಾಕ್ಸಿನ್ ಗೆ ಇನ್ಕ್ಯುಬೇಷನ್ ಪೀರಿಯಡ್ ಏನ್ ಹೇಳ್ತೀವಿ, ಈಗ ವೈರಾಣು ನಮ್ಮ ದೇಹದೊಳಗೆ ಸೇರಿ ರೋಗ ಲಕ್ಷಣಗಳು ಕಾಣಿಸುವ ದಿನನ ಇನ್ಕ್ಯುಬೇಷನ್ ಪೀರಿಯಡ್ ಅಂತೀವಿ. ಅದು ಒಂದು ದಿನದಿಂದ ಹಿಡಿದು ಎಷ್ಟೋ ವರ್ಷಗಳವರೆಗೆ, ಮೂರ್ನಾಲ್ಕು ವರ್ಷ ಆದ್ಮೇಲೆ ಕೆಲವೊಂದು ಪ್ರಕರಣಗಳು, 10 ವರ್ಷ ಆದ್ಮೇಲೆ ಯಾವಾಗ್ಲೂ ನಾಯಿ ಕಚ್ಚಿರೋ 10 ವರ್ಷದಿಂದ ಆಮೇಲೆ ರೇಬಿಸ್ ಬಂದಿರೋ ಪ್ರಕರಣಗಳು ಇದೆ. ಸೊ ಹಾಗಾಗಿ ನಾ ಹೇಳ್ದಂಗೆ ಓವರ್ ಟ್ರೀಟ್ ಯಾಕೆ ರಿಸ್ಕ್ ತಗೋತೀರಾ, ರೇಬಿಸ್ ಬಂದು ಅದು ತುಂಬಾ ನೋವು ಉಂಟು ಮಾಡೋ ಸಾವು ಅದು. ನಿಮ್ಗೆ ಗಾಳಿ ಕಂಡ್ರೆ ಆಗಲ್ಲ, ನೀರ್ ಕುಡಿಯಕ್ ಆಗಲ್ಲ, ಬಾರಿಕೆ ಆಗ್ತಿರುತ್ತೆ, ಊಟ ಮಾಡಕ್ ಆಗಲ್ಲ ತುಂಬಾ ಒಳಗಿಂದ. ಯಾಕಂದ್ರೆ ಇದು ನರ್ವಸ್ ಸಿಸ್ಟಮ್ ನ ಡ್ಯಾಮೇಜ್ ಮಾಡುವಂತ ವೈರಾಣು, ಆದ್ರಿಂದ ನಿಮಗೆ ತುಂಬಾ ನೋವು ಕೊಟ್ಟು ಸಾವನ್ನ ಸಂಭವಿಸುತ್ತದೆ. ಚಿಕ್ಕ ಮಕ್ಕಳುಗಳಲ್ಲಿ ತುಂಬಾ ನೋಡಿದೀವಿ ಕೇಸಸ್. ಸೊ ಹಾಗಾಗಿ ಚಿಕ್ಕ ಮರಿ ಇರ್ಲಿ ದೊಡ್ಡ ಮರಿ ಇರ್ಲಿ ಮನೇಲಿ ಸಾಕಿರೋದಿರ್ಲಿ ವ್ಯಾಕ್ಸಿನೇಷನ್ ಆಗಿದ್ರು ಪರವಾಗಿಲ್ಲ, ಈ ತರ ಕಚ್ಚಿ ರಕ್ತ ಬಂದಿರೋ ಗಾಯಗಳಿಗೆ ದಯವಿಟ್ಟು ಹೋಗಿ ವ್ಯಾಕ್ಸಿನೇಷನ್ ನ ತಗೊಳ್ಳಿ. ಆಮೇಲೆ ಇಮಿಡಿಯೇಟ್ ಆಗಿ ಕಚ್ಚಿದ ತಕ್ಷಣ ಏನ್ ಮಾಡ್ಬೇಕು, ಅದು ಫಸ್ಟ್ ಏಡ್ ಅಂದ್ರೆ ಯಾವುದೇ ಪ್ರಾಣಿಗಳು ಕಚ್ಚಿರ್ಲಿ ಪಚ್ಚಿರ್ಲಿ ಫಸ್ಟ್ ಹೋಗಿ ಯಾವ್ದಾದ್ರು ಸಾಬೂನಿಂದ, ಈಗ ನಾವು ಇವನ್ ಬಟ್ಟೆ ಸೋಪ್, ಈಗ ಹಳ್ಳಿಗಳಲ್ಲಿ ಹೊಲಗದ್ದೆಗಳಲ್ಲಿ ಯಾವ್ದು ಸೋಪೆ ಸಿಗ್ಲಿಲ್ಲ, ಯಾವ್ದಾದ್ರು ಬಟ್ಟೆ ಸೋಪ್ ಸಿಕ್ಕಿದ್ರು ಸಾಕು. ಯಾಕಂದ್ರೆ ಅದರಿಂದ ವೈರಸ್ ನ 90% ಅಷ್ಟು ವೈರಸ್ ನ ಅಲ್ಲೇ ತೆಗ್ದು ಹಾಕ್ಬಿಡ್ಬೋದು ನೀವು. ಇಮಿಡಿಯೇಟ್ ಆಗಿ ಎಲ್ಲಿ ನೀರ್ ಸಿಗುತ್ತೋ ಹರಿಯೋ ನೀರಲ್ಲಿ ಆದಷ್ಟು ಸೋಪ್ ಇಂದ ಯಾವ್ದೇ ಸೋಪ್ ಸಿಕ್ಕಿದ್ರು ಚೆನ್ನಾಗಿ ಅದನ್ನ ತೊಳ್ಕೋಬೇಕು. ಆಮೇಲೆ ಅದ್ರ ಮೇಲೆ ಸುಣ್ಣ ಹಾಕೋದು, ಮಣ್ಣು ಹಾಕೋದು, ಎಲೆ ಇಡೋದು, ಕಟ್ಕೊಳ್ಳೋದು, ಈಗ ಹಾವು ಕಚ್ಚಿದಾಗ ಬಟ್ಟೆ ಕಟ್ತಾರಲ್ಲ ಹಾಗೆ ಅದಕ್ಕೂ ಕಟ್ಟೋದು, ಆ ತರದ್ ಯಾವುದನ್ನು ಮಾಡಬಾರ್ದು. ಸೋಪಿಂದ ನೀರಿನಿಂದ ಸ್ವಚ್ಛವಾಗಿ ತೊಳೆಯೋದು ತುಂಬಾ ಎಫೆಕ್ಟಿವ್ ಅದು, ಅದನ್ನ ಮೊದ್ಲು ಮಾಡ್ಬೇಕು. ಆಮೇಲೆ ಇಮಿಡಿಯೇಟ್ ಆಗಿ ಯಾವ್ದಾದ್ರು ಡಾಕ್ಟರ್ ಹತ್ರ ಹೋಗ್ಬೇಕಾಗತ್ತೆ ಲಸಿಕೆನ ತಗೊಳಕ್ಕೆ. ಈಗ ನೆನ್ನೆ ಕಚ್ಚಿದೆ ಇವತ್ತು ಹೋಗ್ಬೋದಾ, ಖಂಡಿತವಾಗು ನೆನ್ನೆ ಆಗ್ಲಿಲ್ಲ ನಿಮ್ಗೆ ಅದೇ ಹೇಳಿದ್ನಲ್ಲ, ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನೆಕ್ಸ್ಟ್ ದಿನ ಆಯ್ತು ಅಯ್ಯೋ ಈಗ ತಗೊಂಡ್ರೆ ಪ್ರಯೋಜನ ಆಗಲ್ವೇನೋ, ಇಲ್ಲ ಇಲ್ಲ ಖಂಡಿತವಾಗು ಹೋಗಿ ಲಸಿಕೆಯನ್ನ ತಗೊಳ್ಳಿ. ನಾಯಿ ಕಡಿತ ಅಥವಾ ಬೆಕ್ಕಿನಿಂದ ಕಡಿತ ಆಗಿದ್ರು, ಇವನ್ ಬ್ಯಾಟ್ಸ್ ಹೇಳಿದ್ರಿ ನೀವು ಬಾವಲಿಗಳು, ಅವು ಕಚ್ಚದೇ ಗೊತ್ತಾಗಲ್ಲ, ಅದೊಂಥರ ಶಾರ್ಪ್ ಪ್ರಿಕ್ ಇದ್ದಂಗೆ ಇರುತ್ತೆ. ಕಾಡೊಳಗೆ ಓಡಾಡುವ ಜನರಲ್ಲಿ ಎಸ್ಪೆಷಲಿ ಆ ತರದ್ದು, ಯಾಕಂದ್ರೆ ಬಾವಲಿಗಳು ಈ ಕಡೆ ತುಂಬಾ ಕಮ್ಮಿ ಸಿಗೋದು. ಸೊ ಅಂತದ್ರಿಂದನೂ ರೇಬಿಸ್ ಬಂದಿರೋ ಪ್ರಕರಣಗಳಿದಾವೆ. ಸೊ ಆ ತರದ್ ಏನಾದ್ರು ಪ್ರಕರಣ ಕಂಡು ಬಂದ್ರು ದಯವಿಟ್ಟು ಹೋಗಿ ಲಸಿಕೆಯನ್ನ ತಗೊಳ್ಳಿ.
1: ಇನ್ನು ಬೆಕ್ಕುಗಳ ಬಗ್ಗೆ ಒಂದ್ ಸ್ವಲ್ಪ ಪ್ರಿಕಾಷನ್ ತಗೋಬೇಕು, ಅವು ಪಂಜವನ್ನ ಬಿಚ್ಚಿ ಹೊಡೆದೇ ಬಿಡುತ್ತವು, ರಕ್ತ ಗ್ಯಾರಂಟಿ. ಆದ್ರೆ ಈ ನಾಯಿಯಷ್ಟು ಪ್ರಖರವಾಗಿರುತ್ತ ಅದರ ಒಂದು,
0: ಅಂದ್ರೆ ಈಗ ರೇಬಿಸ್ 98% ಎಲ್ಲ ನಾಯಿ ಕಡಿತದಿಂದನೇ ಬಂದ್ರು, ಇನ್ನ 2% ಚಾನ್ಸಸ್ ನಮ್ಗೆ ಬೆಕ್ಕುಗಳಿಂದ, ನರಿ, ಮುಂಗುಸು, ಕುದುರೆ, ಹಸು, ಕುರಿ, ಟಗರು ಇವುಗಳಿಂದನೂ 1% ಚಾನ್ಸ್ ಇದೆ ಅಂತ ಹೇಳ್ತೀವಿ. ಸೊ ನಾವು ಆ ಕಾರಣಕ್ಕೇನೆ ರಿಸ್ಕ್ ತಗೊಳ್ಳೋದು ಬೇಡ ಅನ್ನೋ ಕಾರಣಕ್ಕೇನೆ
1: ಬಂದು
0: ವೈದ್ಯರನ್ನ ಸಂಪರ್ಕಿಸಿ ಲಸಿಕೆ ತಗೊಳ್ಳೋದು ಒಳ್ಳೇದು. ಇನ್ನ ಇನ್ನ ರೋಡೆಂಟ್ಸ್ ಅಂತ ಹೇಳ್ತೀವಿ, ಈಗ ಸ್ಕ್ವಿರಲ್ಸ್, ಅಳಿಲು, ಸೊ ಅವು ಕಚ್ಚಲ್ಲ ಯೂಶಲಿ, ಪರ್ಚುತ್ತೆ ಅದ್ರಿಂದ ಹರಡಲ್ಲ. ಅಳಿಲು, ಹೆಗ್ಣಗಳು, ಇಲಿ ಕಚ್ಚಿತು ಅಂತ ಬರ್ತಾರೆ, ಸೊ ಅದಕ್ಕೆ ಬೇಕಾಗಲ್ಲ, ಅವು ರೇಬಿಸ್ ಹರಡಿ ಪ್ರಕರಣ ಉಂಟು ಮಾಡುವಂತದ್ದು ಸಂಭವ್ಯ ಇರಲ್ಲ. ಮೇನ್ ಆಗಿ ನಮ್ಮಲ್ಲಿ ನಾಯಿ ಬೆಕ್ಕು ಎರಡೇ ಡೇಂಜರ್ಡ್ ಫಾರ್ ರೇಬಿಸ್, ಅದರಲ್ಲೂ ನಾಯಿನೇ ಅತಿ ಹೆಚ್ಚು ಅಂತ ಹೇಳ್ಬೋದು.
1: ಈಗ ರೇಬಿಸ್ ಜಾಗೃತಿ ಕಾರ್ಯಕ್ರಮಗಳನ್ನು ವರ್ಷದಲ್ಲಿ ಅನೇಕ ಬಾರಿ ಕ್ಯಾಂಪ್ಗಳ ಮೂಲಕ ಅಥವಾ ಜಾಗೃತಿ ಶಿಬಿರಗಳ ಮೂಲಕ ಮಾಡ್ತಿರ್ತೀರಿ, ಅದಕ್ಕಾಗಿ ಒಂದು ದಿನ ಕೂಡ ಇದೆ, ಅದ್ರ ಬಗ್ಗೆ ಹೇಳ್ಬೋದಾ?
0: ಹಾ ಹೌದು, ನ್ಯಾಷನಲ್ ರೇಬಿಸ್ ಡೇ ಅಂತ ಮಾಡ್ತೀವಿ. ಸೊ ನಾವು ಮತ್ತೆ ಹೇಳ್ದಂಗೆ IEC ಮಾಡ್ತೀವಿ, ನಾವು ಜಾಥಾಗಳು ಮಾಡ್ತೀವಿ, ಜನರಿಗೆ ಲಸಿಕೆ ತಗೊಳ್ಳಿ ಬಂದು ಅಂತಾನು ಹೇಳ್ತೀವಿ. ಆಮೇಲೆ ನಾಯಿ ಕಚ್ಚಿದ ತಕ್ಷಣ ಏನ್ ಮಾಡಬೇಕು ಏನು ಮಾಡಬಾರದು. ಸೊ ನಾವು ಮತ್ತೊಮ್ಮೆ ಹೇಳ್ತೀನಿ, ಕಚ್ಚಿದ ತಕ್ಷಣ ಸಾಬೂನು ಮತ್ತು ನೀರಿಂದ ತೊಳಿಬೇಕು, ಇದೊಂದೇ ನೀವು ಮಾಡ್ಬೇಕಾಗಿರೋದು. ಮಾಡಬಾರದು ಅನ್ನೋದು ಅದ್ರ ಮೇಲೆ ಏನೇನೋ ಕೈಗೆ ಸಿಕ್ಕಿದ್ದೆಲ್ಲ ಹಚ್ಚೋದು, ಹಳ್ಳಿಗಳಲ್ಲಿ ಮಣ್ಣು ಹಾಕ್ಬಿಡೋದು ಇಲ್ಲ ಸುಣ್ಣ ಹಾಕ್ಬಿಡೋದು ಹಿರ್ಕೊಂಡ್ಬಿಡುತ್ತೆ ಅದು ಇದನ್ನ ಅಂತ, ಆಮೇಲೆ ಕಟ್ ಹಾಕೋದು, ಆಮೇಲೆ

ಹೊಲಿಗೆಗಳು ಇವನ್ ಹೊಲಿಗೆನೂ ಹಾಕ್ಬಾರ್ದು, ಯಾಕ ಹೊಲಿಗೆಗೆ ಸೂಜಿ ಚುಚ್ತೀವಿ ಅದರಿಂದನೂ ವೈರಾಣು ಹರಡುವಂತ ಚಾನ್ಸಸ್ ಇರುತ್ತೆ. ಆಮೇಲೆ ಈ ಲಸಿಕೆ ತಗೊಳ್ಳೋದಕ್ಕೆ ಯಾವುದೇ ಕಾಂಟ್ರಾ ಇಂಡಿಕೇಶನ್ಸ್ ಇಲ್ಲ ಅಂತೀವಿ, ಅಂದ್ರೆ ಎಲ್ಲರೂ ತಗೋಬಹುದು. ಈವನ್ ಪ್ರೆಗ್ನೆಂಟ್ ತಾಯಿಂದ್ರು ತಗೋಬಹುದು, ಹಾಲು ಉಣಿಸ್ತಿರೋ ತಾಯಿ. ಈಗ ಕೋವಿಡ್ ವ್ಯಾಕ್ಸಿನ್ ಆದ್ರೆ ಅವರೆಲ್ಲ ತಗೊಳಂಗಿಲ್ಲ ಅಂತಿದೆ, ಆದ್ರೆ ರೇಬಿಸ್ ಲಸಿಕೆನ ಹಾಗಲ್ಲ. ಎಲ್ಲಾರು ಪ್ರಕರಣ, ನಾಯಿ ಕಚ್ಚಿದ್ದ ಪ್ರಕರಣ ಇದೆ ಅಂದ್ರೆ ಬಂದು ಖಂಡಿತವಾಗೂ ಸುರಕ್ಷಿತವಾದ ಲಸಿಕೆ ಅದನ್ನ ತಗೊಳ್ಳಿ ಅಂತಾನೆ ಹೇಳ್ತೀವಿ. ಕೆಲವರು ಈಗ ಎಷ್ಟೊಂದ್ಸತಿ ಚಿಕ್ಕ ಮಕ್ಕಳು ಏನ್ ಮಾಡ್ಬಿಡ್ತಾರೆ ಅಂದ್ರೆ ಹೊರಗಡೆ ಆಟ ಆಡ್ತಿರ್ತಾರೆ, ನಾಯಿನ ಚುಡಾಯಿಸೋದು ಜಾಸ್ತಿ, ಅದನ್ನ ಬಾಲ ಎಳಿಯೋದು, ಆಮೇಲೆ ಅದು ಮರಿಗಳ ಒಟ್ಟಿಗೆ ಇದ್ದಾಗ ಹೋಗೋದು, ಮಾತಾಡ್ಸಕ್ ಹೋಗೋದು, ಮುದ್ದು ಮಾಡಕ್ ಹೋಗೋದು. ತಾಯಿ ಏನಿರುತ್ತೆ ಅದು ಮರಿಗಳ ಬಗ್ಗೆ ತುಂಬಾ ಪ್ರೊಟೆಕ್ಟಿವ್ ಇರುತ್ತೆ. ಯಾರೇ ನೀವು ಮುದ್ದು ಮಾಡಕ್ ಬರ್ತೀವಿ ಅಂದ್ರೂ ಅದಕ್ ಅನ್ಸುತ್ತೆ ಇವರೇನೋ ಮಾಡ್ಬಿಡ್ತಾರೆ ನನ್ನ ಮರಿಗಳಿಗೆ ಅಂತ ಹೋಗಿ ಕಚ್ಚದ್ ಜಾಸ್ತಿ. ಸೊ ಅಂತದ್ರ ಬಗ್ಗೆ ತಂದೆ ತಾಯಿಂದ್ರು ನೋಡ್ತಾ ಇರಿ, ಎಲ್ಲ ಆಟ ಆಡ್ತಾ ಇದಾರೆ ನಿಮ್ ಮಕ್ಳು, ಏನ್ ಮಾಡ್ತಿದಾರೆ, ಆತರ ನಾಯಿಗೆ ಏನಾರು ಚುಡಾಯಿಸೋದ್ ಆತರ ಏನಾರು ಮಾಡ್ತಿದ್ರೆ ಅದನ್ನ ಅವಾಯ್ಡ್ ಮಾಡಿಸೋದು, ಅವ್ರ ಬುದ್ಧಿ ಹೇಳೋದು. ಆಮೇಲೆ ಮಕ್ಳಿಗೆ ನೀವು ತಿಳುವಳಿಕೆ ಹೇಳಿರ್ಬೇಕು, ಯಾವ್ದಾದ್ರು ನಾಯಿ ನಿನ್ಗೆ ಆತರ ಏನಾರು ಪರಿಚಿದ್ರೆ ಕಚ್ಚಿದ್ರೆ ಬಂದು ನನ್ನ ಹತ್ರ ಹೇಳು ಅಂತ. ಮಕ್ಳು ಏನ್ ಮಾಡ್ಬಿಡ್ತಾರೆ.

0: ಸ್ವಂತದ್ರ ಬಗ್ಗೆ ತಂದೆ ತಾಯಿಂದ್ರು ನೋಡ್ತಾ ಇರಿ, ಎಲ್ಲ ಆಟ ಆಡ್ತಾ ಇದಾರೆ ನಿಮ್ ಮಕ್ಳು, ಏನ್ ಮಾಡ್ತಿದಾರ, ಆತರ ನಾಯಿಗೆ ಏನಾರು ಚುಡಾಯಿಸೋದು ಆತರ ಏನಾರು ಮಾಡ್ತಿದ್ರೆ ಅದನ್ನ ಅವಾಯ್ಡ್ ಮಾಡಿಸೋದು, ಅವ್ರ ಬುದ್ಧಿ ಹೇಳೋದು. ಆಮೇಲೆ ಮಕ್ಳಿಗೆ ನೀವು ತಿಳುವಳಿಕೆ ಹೇಳಿರ್ಬೇಕು, ಯಾವ್ದಾದ್ರು ನಾಯಿ ನಿನ್ಗೆ ಆತರ ಏನಾರು ಪರಿಚಿದ್ರೆ ಕಚ್ಚಿದ್ರೆ ಬಂದು ನನ್ನ ಹತ್ರ ಹೇಳು ಅಂತ. ಮಕ್ಳೇನ್ ಮಾಡ್ಬಿಡ್ತಾರೆ ಆತರದ ಏನಾರ ಆದ್ರೆ, ಅಯ್ಯೋ ಅಪ್ಪ ಅಮ್ಮ ಹೇಳಿದ್ರೆ ಬೈತಾರೇನೋ, ತೊಳ್ಕೊಂಡ್ಬಿಡೋದು, ಸುಮ್ನಾಗ್ಬಿಡೋದು, ಗಾಯ ಎಲ್ಲೋ ಚಿಕ್ಕದಾಗಿದೆ ಅಂತ ಸುಮ್ನಾಗ್ಬಿಡೋದು, ಆತರ ಆಗಿ ಅಪ್ಪ ಅಮ್ಮನಿಗೆ ಹೇಳ್ದಾನೆ. ಈಗ ಮೊನ್ನೆ ಒಂದು ಹಾಸನದ ಕೇಸ್ ಇತ್ತು, 6 ವರ್ಷದ ಮಗು ಕಚ್ಚಿದೆ, ಅಪ್ಪ ಅಮ್ಮಂಗ್ ಹೇಳಿಲ್ಲ, ಟ್ರೀಟ್ಮೆಂಟ್ ಲಸಿಕೆ ತಗೊಂಡಿಲ್ಲ, ರೇಬಿಸ್ ಬಂದು ಪಾಪ ಎಕ್ಸ್ಪೈರ್ ಆಯ್ತು. ಸೊ ಆತರ ಎಲ್ಲ ನೋಡೋಕೆ ತುಂಬಾ ಹೊಟ್ಟೆ ಉರಿಯುತ್ತೆ. ಸೊ ಹಾಗಾಗಿ ನಿಮ್ ಮಕ್ಳಿಗೆ ಹೇಳಿ, ಏನಾರು ಈ ತರದಾದ್ರೆ ಖಂಡಿತವಾಗು ನನ್ನ ಹತ್ರ ಬಂದು ಹೇಳೋ, ನಾನ್ ಬಯ್ಯೋದಿಲ್ಲ, ಹೋಗಿ ಅನ್ನು ವೈದ್ಯರ ಹತ್ರ ಲಸಿಕೆ ತಗೋಬೇಕಾಗತ್ತೆ ಅದಕ್ಕೆ ಅಂತ. ಯಾಕಂದ್ರೆ ಮಕ್ಳು ಚಿಕ್ಕ ಗಾಯ ಇದೇನೆ ಸಾಕು, ಪರ್ಚಿರೋ ಗಾಯ ಎಲ್ಲೋ ಕಿರಿಬರಳಲ್ಲಿ ಕಾಲಲ್ಲಿ ಕೈಯಲ್ಲಿ ಎಲ್ಲೋ ಆಯ್ತು ಅಂದ್ರು ಅದು ಅಪ್ಪ ಅಮ್ಮ ಕಾಣಿಸ್ದೇ ಇರ್ಬೋದು ಗಾಯಗಳೇನು ಅಂತ, ಅಥವಾ ಸುಮ್ನೆ ಸುಳ್ಳು ಹೇಳ್ಬೋದು ಎಲ್ಲೋ ಬಿದ್ದೆ ಗಾಯ ಆಯ್ತು ಅಂತ. ಸೊ ಆದಷ್ಟು ಮಕ್ಕಳಲ್ಲಿ ಆ ಧೈರ್ಯ ನಂಬಿಕೆ ನಾವು ಉಳಿಸ್ಕೊಳ್ಳಿ, ಯಾಕಂದ್ರೆ ಅವ್ರು ಏನೇ ಆದ್ರೂ ನಿಮ್ಗೆ ಬಂದು ಹೇಳೋ ರೀತಿಯಲ್ಲಿ ಇರ್ಬೇಕು. ಸೊ ಅದನ್ನ ಮಕ್ಳಿಗೆ ಪದೇ ಪದೇ ಹೇಳ್ತಾರೆ. ಆಮೇಲೆ ಆದಷ್ಟು ಈಗ ಆಟ ಆಡ್ಬೇಕಾದ್ರೆ ನಾಯಿಗಳನ್ನ ಛೇಡಿಸದೇ ಇರೋ ರೀತಿ ಅದನ್ನ ಮಕ್ಳಿಗೆ ತಿಳುವಳಿಕೆ ಹೇಳಿ.
1: ಬಹುಶಃ ಜನಕ್ಕೆ ರೇಬಿಸ್ ತಡೆಗಟ್ಟಲಿಕ್ಕೆ ಜಾಗೃತಿ ಕಾರ್ಯಕ್ರಮ ಅಂತ ಹೇಳಿದ್ರೆ, ಯಾವುದೇ ಪ್ರಾಣಿ ಕಡಿತ ಆದಾಗ ಅತಿ ಹತ್ತಿರದ ಡಾಕ್ಟರ್ನ ಒಂದ್ಸರಿ ಮಾತಾಡಿಸೋದು, ಅದರಲ್ಲೂ ವಿಶೇಷವಾಗಿ ನಾಯಿ ಬೆಕ್ಕು ಮತ್ತೆ ಬಾವಲಿಗಳು ಈ ತರದ ಏನಾದ್ರು ಕಡಿದಾಗ ರಿಸ್ಕ್ ಫ್ಯಾಕ್ಟರ್ ಇದ್ದೇ ಇರೋದ್ರಿಂದ ಆದಷ್ಟು ಪ್ರಿಕಾಷನ್ ತಗೊಂಡು ಡಾಕ್ಟರ್ ಹೇಳದಾಗೆ ವ್ಯಾಕ್ಸಿನ್ ತಗೊಂಡ್ರೆ ಇದನ್ನ ಪ್ರಿವೆಂಟ್ ಮಾಡಬಹುದು. ಬರದೇ ಇರೋ ಹಾಗೆ ತಡೆಗಟ್ಟಲಿಕ್ಕೆ ಸಾಧ್ಯತೆಗಳು ತುಂಬಾ ಇರೋದ್ರಿಂದ ಅದನ್ನೇ ಮುಖ್ಯವಾಗಿ ಇಲ್ಲಿ ಗಮನಿಸಬೇಕಾಗತ್ತೆ. ಹಾಗೆ ಮಾಡ್ತಾರೆ ಅಂತ ಹೇಳಿ ನಾವು ಕೂಡ ಅಂದ್ಕೊಳ್ಳೋಂತೆ. ಡಾಕ್ಟರ್ ಕವಿತಾ ಅವರೇ, ಬಹಳಷ್ಟು ವಿಷಯಗಳನ್ನು ತಿಳಿಸಿದ್ದೀರಿ, ಇದಕ್ಕಾಗಿ ನಮ್ಮೆಲ್ಲ ಕೇಳುವರ ಪರವಾಗಿ ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದಗಳು. ನಮಸ್ಕಾರ.
2: ಇದುವರೆಗೆ ರೇಬಿಸ್ ಕಾಯಿಲೆ ಹಾಗೂ ಅದರ ವಿರುದ್ಧದ ಲಸಿಕೆ ಕುರಿತು ಮಾತನಾಡಿದವರು ಡಾಕ್ಟರ್ ಎಚ್ ಎಸ್ ಕವಿತಾ, ಇವರೊಂದಿಗೆ ಭಾಗವಹಿಸಿದವರು ಬೇದ್ರೆ ಮಂಜುನಾಥ್. ಈಗ ಕೇಳಿ, ರಾಷನಲ್ ಆಂಟಿಬಯೋಟಿಕ್ ಜಾಗೃತಿ ದಿನದ ಸಂದರ್ಭದಲ್ಲಿ ಆಂಟಿಬಯೋಟಿಕ್ಗಳ ಮಹತ್ವ ಕುರಿತು ಭಾರತೀಯ ಶಿಶು ವೈದ್ಯ ವೇದಿಕೆಯ ಮೈಸೂರು ಘಟಕದ ನಿಯೋಜಿತ ಅಧ್ಯಕ್ಷರು ಹಾಗೂ ಹಿರಿಯ ಮಕ್ಕಳ ತಜ್ಞರು ಮತ್ತು ಮಕ್ಕಳ ಅಲರ್ಜಿ ಅಸ್ತಮಾ ತಜ್ಞರಾದಂತಹ ಡಾಕ್ಟರ್ ಬಾಲಾಜಿ ಎಂಡಿ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್.
3: ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಜ್ವರ ಬಂದ್ರೆ ಅಥವಾ ತುಂಬಾ ಏನಾದರೂ ಆರೋಗ್ಯ ಹಾಳಾದ್ರೆ ಡಾಕ್ಟರು ನಿಮ್ಮ ದೇಹ ಸ್ಥಿತಿಯನ್ನ ಗಮನಿಸಿ ಆಂಟಿಬಯೋಟಿಕ್ಗಳನ್ನ ಬರೆದುಕೊಡ್ತಾರೆ. ಈ ಆಂಟಿಬಯೋಟಿಕ್ ಅಂದ್ರೆ ಏನು, ನಾವ್ ಯಾವಾಗ ತಗೋಬೇಕು, ಅದನ್ನ ಅವ್ರು ಹೇಳಿದ್ ಡೋಸ್ ನಲ್ಲೇ ತಗೋಬೇಕಾ ಅಥವಾ ನಮ್ಗೆ ಗುಣ ಆಯ್ತು ಅಂತ ಡೋಸ್ ಮುಗಿಯೋದಕ್ ಮುಂಚೆ ಅದನ್ನ ನಿಲ್ಲಿಸಬೇಕಾ, ಇದ್ರ ಬಗ್ಗೆ ಏನೇನು ತಪ್ಪು ಕಲ್ಪನೆಗಳಿವೆ ಜನರಲ್ಲಿ, ಈ ಆಂಟಿಬಯೋಟಿಕ್ಗಳನ್ನ ಉಳಿಸ್ಕೊಳ್ಳೋದಕ್ಕಾಗಿ ಈಗ ನಾವು ಇದರ ಜಾಗೃತಿ ದಿನವನ್ನ ಆಚರಣೆ ಮಾಡ್ತಾ ಇದ್ದೀವಿ. ಸೆಪ್ಟೆಂಬರ್ 26 IAP ರಾಷನಲ್ ಆಂಟಿಬಯೋಟಿಕ್ ಅವೇರ್ನೆಸ್ ಡೇ ಅಂತ. ಈ ಆಂಟಿಬಯೋಟಿಕ್ಗಳ ಕುರಿತು ನಮಗೆ ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡೋದಕ್ಕೆ ಇವತ್ತು ನಮ್ಮ ಆಕಾಶವಾಣಿ ಸ್ಟುಡಿಯೋದಲ್ಲಿ ಇದ್ದಾರೆ ಭಾರತೀಯ ಶಿಶು ವೈದ್ಯ ವೇದಿಕೆ ಮೈಸೂರು ಘಟಕದ ನಿಯೋಜಿತ ಅಧ್ಯಕ್ಷರು ಹಾಗೂ ಹಿರಿಯ ಮಕ್ಕಳ ತಜ್ಞರು, ಮಕ್ಕಳ ಅಲರ್ಜಿ ಆಸ್ತಮಾ ತಜ್ಞರಾದ ಡಾಕ್ಟರ್ ಬಾಲಾಜಿ ಎಂಡಿ ಅವರು. ಡಾಕ್ಟರ್ ಬಾಲಾಜಿ ಅವರೇ, ಕಾರ್ಯಕ್ರಮಕ್ಕೆ ನಿಮಗೆ ಪ್ರೀತಿಯ ಸ್ವಾಗತ.
4: ನಮಸ್ಕಾರ. ಕೇಳುವರೆಗೆಲ್ಲರಿಗೂ ನನ್ನ ನಮಸ್ಕಾರಗಳು.
3: ಡಾಕ್ಟರ್ ಬಾಲಾಜಿ ಅವರೇ, ಮೊದಲಿಗೆ ಆಂಟಿಬಯೋಟಿಕ್ ಅಂದ್ರೆ ಏನು, ಇದನ್ನ ಯಾವಾಗ ಕಂಡುಹಿಡಿಯಲಾಯಿತು, ಇದರ ಉಪಯೋಗ ಏನು, ಇದನ್ನ ಮೊದಲಿಗೆ ನಮ್ಮ ಕೇಳುಗರಿಗೆ ಮತ್ತೊಮ್ಮೆ ತಿಳಿಸಿ. ಯಾಕೆಂದ್ರೆ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುತ್ತೆ ಅಲೆಕ್ಸಾಂಡರ್ ಫ್ಲೆಮಿಂಗ್ ಆಂಟಿಬಯೋಟಿಕ್ ಔಷಧಿಯನ್ನ ಕಂಡು ಹಿಡಿದಿದ್ದು ಮೊದಲಿಗೆ ಅಂತ, ಅದು ಮತ್ತೊಮ್ಮೆ ನೆನಪು ಮಾಡಿ ಕಾರ್ಯಕ್ರಮವನ್ನ ಆರಂಭ ಮಾಡೋಣ ಅಂತ ಅನ್ಸುತ್ತೆ.
4: ಖಂಡಿತ. ಆಂಟಿಬಯೋಟಿಕ್ಸ್ ಅಂದ್ರೆ ಇದು ಒಂದು ಬ್ಯಾಕ್ಟೀರಿಯಾಗಳಿಂದ ಉಂಟಾಗುವ ಒಂದು ಸೋಂಕುಗಳನ್ನು ಚಿಕಿತ್ಸೆ ಮಾಡಲು ಬಳಸುವ ಔಷಧಿಗಳು. ನಾವು ಪ್ರತಿ ಸರಿ ಜ್ವರ ಬಂದಾಗ್ಲೂ ಆಂಟಿಬಯೋಟಿಕ್ಸ್ನೇ ತಗೊಳ್ಬೇಕು ಅನ್ನೋದೇನು ಕಂಪಲ್ಸರಿ ಅಲ್ಲ. ಜ್ವರ ಬರೋದಕ್ಕೆ 100 ಕಾರಣಗಳಿರುತ್ತೆ, ಬ್ಯಾಕ್ಟೀರಿಯಾ ಅದರಲ್ಲಿ ಒಂದು ಕಾರಣ.
3: ಇತ್ತೀಚೆಗೆ ವೈರಲ್ ಫ್ಲೂಗಳು,
4: ಹೌದು, ವೈರಲ್ ಇನ್ಫೆಕ್ಷನ್ ಲಾಸ್ಟ್ 2-3 ತಿಂಗಳಿಂದ ನಮ್ಗೆ ವೈರಲ್ ಇನ್ಫೆಕ್ಷನ್ ಜಾಸ್ತಿ ಆಗಿರೋದ್ರಿಂದ ಅಂತ ಸಮಯದಲ್ಲಿ ಬ್ಯಾಕ್ಟೀರಿಯಾ ರೋಗಾಣು ಆ ಇನ್ಫೆಕ್ಷನ್ ಮಾಡಿಲ್ಲ ಅಂದ್ರೆ ನಾವು ಈ ಆಂಟಿಬಯೋಟಿಕ್ಸ್ ಉಪಯೋಗಿಸೋದು ಸೂಕ್ತ ಅಲ್ಲ. ಸೊ ಹಾಗಾಗಿ ಇವನ್ನ ನಾವು ಬ್ಯಾಕ್ಟೀರಿಯಾಗಳಿಂದ ಉಂಟಾಗಿರುವಂತಹ ಸೋಂಕುಗಳಿಗೆ ಮಾತ್ರ ಉಪಯೋಗಿಸಬೇಕಾಗುತ್ತೆ. ಮತ್ತೆ ನೀವು ಹೇಳಿದ್ರ ಪ್ರಕಾರ ಅದರ ಹಿಸ್ಟ್ರಿಗೆ ಹೋಗ್ಬೇಕಾದ್ರೆ ಮೊದಲೇ ಆಂಟಿಬಯೋಟಿಕ್ಸ್ ನಮ್ಗೆ ಅದು ನಮ್ಮ ಪ್ರಪಂಚಕ್ಕೆ ಪರಿಚಯ ಪಡಿಸಿದವರು ಡಾಕ್ಟರ್ ಅಲೆಕ್ಸಾಂಡರ್ ಫ್ಲೆಮಿಂಗ್ ಅಂತ, ಅವರು ಒಂದು ವಿಜ್ಞಾನಿಗಳು, ತುಂಬಾನೇ ಅದು ಒಂದು ಸೈಂಟಿಫಿಕ್ ರಿಸರ್ಚ್.

0: ಆದ್ಮೇಲೆ 1928 ನಮ್ಮ ಪ್ರಪಂಚಕ್ಕೆ ಒಂದು ಪೆನ್ಸಿಲಿನ್ ಅನ್ನೋ ಒಂದು ಆಂಟಿಬಯೋಟಿಕ್ ನ ಅವರು ಪರಿಚಯ ಮಾಡಿಸಿರ್ತಾರೆ. ಅದಾದ್ಮೇಲೆ ಅವರ ಒಂದು ಹೋವರ್ಡ್ ಫ್ಲೋರಿ ಮತ್ತೆ ಅರ್ನೆಸ್ಟ್ ಚೈನ್ ಅನ್ನೋ ಒಂದು ಸಂಶೋಧಕರಿಂದ ಅದನ್ನು ದೊಡ್ಡ ಪ್ರಮಾಣದಲ್ಲಿ ಉತ್ಪಾದಿಸಿ ಅದನ್ನ ರೋಗಿಗಳ ಚಿಕಿತ್ಸೆಯಲ್ಲಿ ಬಳಸಲು ನಮಗೆ ಸಾಧ್ಯವಾಗಿದೆ. 1940 1960 ಗೋಲ್ಡನ್ ಏಜ್ ಆಫ್ ಆಂಟಿಬಯೋಟಿಕ್ಸ್ ಅಂತ ಕರಿತೀವಿ. ಆ ಪೀರಿಯಡ್ ಅಲ್ಲಿ ತುಂಬಾನೇ ಆಂಟಿಬಯೋಟಿಕ್ಸ್ ಒಂದು ಉತ್ಪಾದನೆಯಾಗಿ ಅದನ್ನ ಡಿಸ್ಕವರಿ ಆಗಿ ನಮಗೆ ಒಂದು ಸಾಮಾನ್ಯ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಗೆ ತಡೆಯೋದಿಕ್ಕೆ ಸಹಾಯ ಮಾಡಿಕೊಟ್ಟಿದೆ. ಈ ಒಂದು ಎಲ್ಲಾ ಒಂದು ಆಂಟಿಬಯೋಟಿಕ್ಸ್ ನ ಎಷ್ಟು ಅದರದ್ದು ಉಪಯೋಗ ಇದೆ, ಅದರದ್ದು ದುಷ್ಪರಿಣಾಮಗಳು ನಾವು ಕರೆಕ್ಟ್ ಇದರಲ್ಲಿ ಉಪಯೋಗಿಸಿಲ್ಲ ಅಂದ್ರೆ ಅಷ್ಟೇ ದುಷ್ಪರಿಣಾಮಗಳು ಉಂಟಾಗುತ್ತದೆ.
1: ನೀವು ಇವಾಗ ದುಷ್ಪರಿಣಾಮಗಳು ಆಗತ್ತೆ ಅಂತ ಹೇಳಿದ್ರಿ. ಇವಾಗ ಜ್ವರ ಬಂದ ಕೂಡ್ಲೇ ಅಥವಾ ಯಾವುದೋ ಒಂದು ದೇಹದ ಆರೋಗ್ಯ ತಪ್ಪಿದ ಕೂಡ್ಲೇ ಆಂಟಿಬಯೋಟಿಕ್ ನ ಶುರು ಮಾಡ್ಬಿಡ್ತೀರಾ ಅಥವಾ ಅದನ್ನ ಪರೀಕ್ಷೆ ಮಾಡಿ ಕಂಡು ಹಿಡ್ಕೊಳ್ತೀರಾ, ಇದು ಬ್ಯಾಕ್ಟೀರಿಯಾ ಸೋಂಕ, ಇದು ವೈರಲ್ ಸೋಂಕ, ಇದು ಬೇರೆ ತರ ಸೋಂಕ ಅಂತ ಕಂಡು ಹಿಡ್ಕೊಂಡು ಆಮೇಲೆ ಶುರು ಮಾಡ್ತೀರಾ ಡಾಕ್ಟ್ರೆ?
0: ಅದು ಮಗುವಿನ ಒಂದು ಅವರು ಪರಿಸ್ಥಿತಿ ಮೇಲೆ ನಾವು ಡಿಸೈಡ್ ಮಾಡ್ತೀವಿ. ಮಗು ಬಂದಾಗ ಮಗುಗೆ ಜೊತೆಗೆ ಶೀತ ಇದೆಯಾ, ಕೆಮ್ಮಿದೆಯಾ, ಬೇರೆ ಏನಾದ್ರೂ ಅವ್ರಿಗೆ ಸಿಂಪ್ಟಮ್ಸ್ ಈ ಸಂಬಂಧಪಟ್ಟಂಗೆ, ಸೊ ಆ ಸಿಂಪ್ಟಮ್ಸ್ ನ ಒಂದು ನಾವು ಅದು ವೈರಲ್ ಇನ್ಫೆಕ್ಷನ್ ತರ ಸಿಂಪ್ಟಮ್ಸ್ ಗಳಿದೆಯಾ, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ತರ ಇದೆಯಾ ಅಂತ ಒಂದು ಡಿಸೈಡ್ ಮಾಡ್ತೀವಿ. ಮೊದಲನೇ ದಿವಸನೇ ನಾವು ಆ ಜ್ವರಕ್ಕೆ ಏನು ಜ್ವರದ ಸಿರಪ್ ಗಳು ಅಥವಾ ಟ್ಯಾಬ್ಲೆಟ್ ಗಳು ಬೇಕು ಅದನ್ನು ಕೊಡ್ತೀವಿ ಹೊರತು ಅದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅಂತ ಕನ್ಫರ್ಮ್ ಆಗಿಲ್ಲ ಅಂದ್ರೆ ಮೊದಲನೇ 2-3 ದಿವಸದಲ್ಲಿ ಸಾಮಾನ್ಯ ಅದರದ್ದು ಆಂಟಿಬಯೋಟಿಕ್ಸ್ ಅವಶ್ಯಕತೆ ಇರಲ್ಲ. ಕೆಲವು ಪರಿಸ್ಥಿತಿಗಳಲ್ಲಿ ಮಗುನು ತುಂಬಾ ಸೀರಿಯಸ್ ಆಗಿ ಬಂದಿರುತ್ತೆ, ನಮ್ಗೆ ಅದಕ್ಕೆ ಒಂದು ಪರೀಕ್ಷೆ ಮಾಡೋದಿಕ್ಕೂ ಸಮಯ ಇರಲ್ಲ, ಅಂತ ಸಮಯದಲ್ಲಿ ನಾವು ICU ಫಾರ್ ಎಕ್ಸಾಂಪಲ್ ಮಗು ಸೀದಾ ಒಂದು ತೀವ್ರ ನಿಗಾ ಘಟಕದಲ್ಲಿ ಒಂದು ಅಡ್ಮಿಷನ್ ಗೆ ಹೋಗಿರುತ್ತೆ, ಆ ಸಮಯದಲ್ಲಿ ಆಂಟಿಬಯೋಟಿಕ್ಸ್ ನಾವು ಶುರು ಮಾಡಿದ್ರು ಆಮೇಲೆ ಪರೀಕ್ಷೆಗಳು ಎಲ್ಲ ನಾವು ರಿಪೋರ್ಟ್ ಎಲ್ಲ ಬಂದ ಮೇಲೆ ಅದು ಕಂಟಿನ್ಯೂ ಮಾಡ್ಬೇಕಾ ಅಥವಾ ಅದನ್ನ ಸ್ಟಾಪ್ ಮಾಡ್ಬೇಕಾ ಅಂತ ಆ ಒಂದು ಟೆಸ್ಟ್ ರಿಪೋರ್ಟ್ ಮೇಲೆ ಡಿಸೈಡ್ ಮಾಡ್ತೀವಿ. ಸೊ ಶುರು ಮಾಡಿದ ತಕ್ಷಣ ನಾವು ಅದು ಪೂರ್ತಿ 1 ವಾರ 10 ದಿವಸ ಕೊಡಬೇಕು ಅಂತಿಲ್ಲ, ನಮ್ಗೆ ಆ ಒಂದು ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಮಗುಗೆ ಒಂದು ಟೆಸ್ಟ್ ಮಾಡಕ್ಕೆ ಸಮಯ ಸಿಕ್ಕಿರಲ್ಲ, ಟೆಸ್ಟ್ ಮಾಡಿ ರಿಪೋರ್ಟ್ ಬಂದ ಮೇಲೆ ಅದು ಏನಾದ್ರೂ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ತರ ಇಲ್ಲ ಅಂದ್ರೆ ನಾವು ಖಂಡಿತ ಸ್ಟಾಪ್ ಮಾಡಬಹುದು.
1: ಓಕೆ, ಮತ್ತೆ ಸಾಮಾನ್ಯವಾಗಿ ಮಕ್ಕಳಲ್ಲಿ ಇನ್ಫೆಕ್ಷನ್ಸ್ ಜಾಸ್ತಿ ಆಗ್ತಿರುತ್ತೆ, ಪದೇ ಪದೇ ಆರೋಗ್ಯ ಹಾಳಾಗ್ತಿರುತ್ತೆ, ಪದೇ ಪದೇ ಶೀತ ಆಗ್ತಿರುತ್ತೆ, ಪದೇ ಪದೇ ಕಿವಿ ನೋವು ಬರ್ತಿರುತ್ತೆ ಅಥವಾ ಜ್ವರ ಏನೋ ಬರ್ತಿರುತ್ತೆ, ಅವ್ರು ಏನ್ ಮಾಡ್ತಾರೆ, ಈ ತಿಂಗಳು ಬಂದು ತೋರಿಸ್ತಾರೆ, ಮತ್ತೆ ಮುಂದಿನ ತಿಂಗಳು ಮತ್ತೆ ಮಗುಗೆ ಜ್ವರ ಬರುತ್ತೆ, ಅವ್ರೇನ್ ಮಾಡ್ತಾರೆ, ಓ ಡಾಕ್ಟರ್ ಹೋದ ತಿಂಗಳು ಇದನ್ನೇ ಕೊಟ್ಟಿದ್ರು, ಈಗ ಹೋದ್ರು ಇದನ್ನೇ ಕೊಡೋದು, ನಾವ್ ಇದನ್ನೇ ಮುಂದುವರ್ಸೋಣ ಅಂತ ಅವರೇ ಹೋಗಿ ತಗೊಂಡ್ ಬಂದ್ಬಿಡ್ತಾರೆ. ಮತ್ತೆ ಇನ್ನೊಂದ್ಸರ್ತಿ ಏನ್ ಮಾಡ್ತಾರೆ, ಒಂದ್ ಸ್ವಲ್ಪ ಮಗು ಗುಣವಾಗತ್ತೆ, ಇಲ್ಲ ಹುಷಾರಾಗಿದೆ ಮಗು, ಔಷಧಿ ಯಾಕೆ ಸುಮ್ನೆ ಹಾಕೋದು ಅಂತ ಅನ್ಬಿಟ್ಟು ನಿಲ್ಲಿಸ್ಬಿಡ್ತಾರೆ. ನೀವು 5 ದಿನಕ್ಕೋ ಅಥವಾ 3 ದಿನಕ್ಕೋ ಏನೋ ಬರ್ಕೊಟ್ಟಿರ್ತೀರಿ, ಅದಕ್ ಮುಂಚೆನೆ ಅವರು ನಿಲ್ಲಿಸ್ಬಿಡ್ತಾರೆ. ಇದರಿಂದ ಏನು ಸಮಸ್ಯೆ ಆಗತ್ತೆ ಅಂತ ಹೇಳಿದ್ರೆ, ಬಹುಶಃ ನಮ್ಮ ಪೋಷಕರು ಅದ್ರ ಬಗ್ಗೆ ಇನ್ನೂ ಹೆಚ್ಚಿನ ಅರಿವನ್ನ ಪಡ್ಕೋಬಹುದು ಅಂತ ಅನ್ಕೊಳ್ತೀನಿ.
0: ಖಂಡಿತ, ಏನು ಅಂದ್ರೆ ಪ್ರತಿ ಸರಿ ಜ್ವರ ಬಂದಾಗ್ಲೂ ನಾನು ಅವಾಗ್ಲೇ ಹೇಳಿದಿರೋ ಪ್ರಕಾರ ಎಲ್ಲಾ ಇನ್ಫೆಕ್ಷನ್ಗಳು ಎಲ್ಲಾ ಜ್ವರಗಳು ಬ್ಯಾಕ್ಟೀರಿಯಿಂದನೇ ಆಗಿರಲ್ಲ, ವೈರಸ್ಗಳಿರುತ್ತೆ, ಮತ್ತೆ ಪ್ರೋಟೋಜೋವಾ ಅಂತ ಇರುತ್ತೆ, ಪ್ಯಾರಾಸೈಟ್ಸ್ ಅಂತ ಇರುತ್ತೆ, ಬೇರೆ ಬೇರೆ ಕಾರಣಗಳಿಂದ ಜ್ವರ ಬರ್ತಾ ಇರುತ್ತೆ. ಇದರಲ್ಲಿ ಬ್ಯಾಕ್ಟೀರಿಯನು ಒಂದು ರೋಗಾಣು, ಎಲ್ಲಾ ಜ್ವರಕ್ಕೂ ಬ್ಯಾಕ್ಟೀರಿಯಾನೇ ಕಾರಣ ಆಗಿರಲ್ಲ. ಸೊ ಆ ಸಮಯದಲ್ಲಿ ನೀವ್ ಹೇಳದಂಗೆ ಕಿವಿ ಏನಾದ್ರು ಇನ್ಫೆಕ್ಷನ್ ತರ ಆಗಿರೋದು ಅಥವಾ ಗಂಟಲಲ್ಲಿ ಏನಾದ್ರು ಇನ್ಫೆಕ್ಷನ್ ತರ ಆಗಿರೋದು, ಬೇರೆ ಇನ್ಫೆಕ್ಷನ್ ಅದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ತರ ನಮ್ಗೆ ಅನಿಸ್ತಾ ಇದೆ, ಪರೀಕ್ಷೆಲಿ ಆ ತರ ಬರ್ತಾ ಇದೆ ಅಂದ್ರೆ ಖಂಡಿತ ಅದನ್ನ ನಾವು 5 ದಿವಸ ಆಗ್ಲಿ 7 ದಿವಸ ಆಗ್ಲಿ ಅದೇನು ಆ ಬ್ಯಾಕ್ಟೀರಿಯಾಗೆ ಎಷ್ಟು ದಿವಸ ಅದನ್ನ ಕೊಡಬೇಕಾಗುತ್ತೆ. ಕೆಲವು ಇನ್ಫೆಕ್ಷನ್ಸ್ ಗಳಲ್ಲಿ 3 ವಾರ ಕೊಡೋದನ್ನು ಒಂದು ಪರಿಸ್ಥಿತಿ ಇದೆ. ಸೊ ಹಾಗಾಗಿ ಆ ಏನು ಕೊಟ್ಟಿರ್ತೀವಲ್ಲ ಆ ಸರಿ ಇನ್ಫೆಕ್ಷನ್ ಏನ್ ಬಂದಿರುತ್ತೆ ಅದಕ್ಕೆ ಮಾತ್ರ ಅದು ಸೀಮಿತ ಆಗಿರ್ಬೇಕು. ಮುಂದಿನ ಸರಿ ಬರುವಂತದ್ದು ಸಾಧಾರಣ ವೈರಲ್ ಇನ್ಫೆಕ್ಷನ್ ಆಗಿರ್ಬೋದು, ಆ ಟೈಮು ಈ ಆಂಟಿಬಯೋಟಿಕ್ಸ್ ಅವಶ್ಯಕತೆ ಇಲ್ಲದೆ ಇರ್ಬೋದು. ಲಾಸ್ಟ್ ಟೈಮು ವೈದ್ಯರನ್ನ ಸಂಪರ್ಕ ಮಾಡಿದಾಗ ಅವ್ರಿಗೆ ನಮಗ್ ಕೊಟ್ಟಿದ್ರು ಅದನ್ನೇ ಕೊಟ್ಬಿಡೋಣ, ಅದು ತುಂಬಾ ತಪ್ಪು ಕೆಲಸ. ಆತರ ಕೊಡೋದ್ರಿಂದ ಒಂದು ಅದು ವೈರಸ್ ಇನ್ಫೆಕ್ಷನ್ ಆಗಿದ್ರೆ ಒಂದು ಮಗುಗೆ ಆಂಟಿಬಯೋಟಿಕ್ಸ್ ನಾವು ಎಕ್ಸ್ಪೋಸ್ ಮಾಡಿ ಮಗುಗೆ ಬಾಡಿಯಲ್ಲಿ ಅದು ಏನು ಇದಿರುತ್ತೆ ಆ ರೆಸಿಸ್ಟೆನ್ಸ್ ಬರೋ ತರ ಮಾಡುತ್ತೆ. ನೆಕ್ಸ್ಟ್ ಟೈಮ್ ಏನಾದ್ರೂ ನಾವು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆದಾಗ ಅವಾಗ ಈಗ ಏನು ಕೊಟ್ಟಿದಾರಲ್ಲ ಅದಕ್ಕಿಂತ ಮೇಲ್ಗಡೆ ಇರುವಂತ ಮೆಡಿಸಿನ್ಸ್ ಅಥವಾ ಆಂಟಿಬಯೋಟಿಕ್ಸ್ ಗೆ ಹೋಗ್ಬೇಕಾಗುತ್ತೆ. ಸೊ ಹಾಗಾಗಿ ಆತರ ಒಂದು ಅಡ್ವೈಸ್ ಇಲ್ದೇನೆ ಪ್ರತಿ ಸರಿನೂ ಇನ್ಫೆಕ್ಷನ್ ಬೇರೆ ಬೇರೆದೇ ಇರುತ್ತೆ. ಸೊ ಹಾಗಾಗಿ ಒಂದ್ಸರಿ ವೈದ್ಯರ ಸಲಹೆ ಪಡೆದು ಅವರು ಆಂಟಿಬಯೋಟಿಕ್ಸ್ ಬೇಕಾ ಬೇಡವಾ ಅಂತ ಡಿಸೈಡ್ ಮಾಡೋದು. ಅನ್ನೋದು ತುಂಬಾ ಸೂಕ್ತ.
1: ಮತ್ತೆ ಇದೇ ತರ್ಕ ಇನ್ನೊಂದು ಕಡೆ ಅಪ್ಲೈ ಮಾಡಬಹುದು ಅಂತ ಅಂದ್ರೆ, ಮನೆಯಲ್ಲಿ ಬೇರೆ ಮಗುವಿಗೆ ಹುಷಾರ್ ತಪ್ಪದಾಗ ಇನ್ನೊಂದು ಮಗುವಿಗೆ ಕೊಟ್ಟಿದ್ದ ಔಷಧಿಯನ್ನ ಆ ಮಗುವಿಗೆ ಕೊಡ್ತಾರೆ, ಅಥವಾ ಸ್ನೇಹಿತರ ಮಗುವಿಗೆ ಕೊಡ್ತಾರೆ, ಅಥವಾ ಪಕ್ಕದ ಮನೆಯಲ್ಲಿ ಅಯ್ಯೋ ನಮ್ಮ ಮಗುಗೂ ಹೀಗೆ ಹುಷಾರ್ ತಪ್ಪಿತ್ತು ಕಣ್ರಿ, ತಗೊಳ್ಳಿ ಈ ಔಷಧಿ ಕೊಟ್ಟಿದ್ರು ಹುಷಾರ್ ಆಗತ್ತೆ, ನಮ್ಮ ಮಗು ಬೇಗ ಗುಣ ಆಯ್ತು ಅಂತ ಹೇಳಿ ಕೊಡ್ತಾರೆ. ಇದನ್ನು ಕೂಡ ತಪ್ಪು. ಯಾವಾಗ್ಲೂ ವೈದ್ಯರನ್ನ ಭೇಟಿ ಮಾಡಿ ಆಮೇಲೆ

0: ಅದೇನೋ ಖರೀದಿ ಮಾಡಿ ಕೊಡ್ಬೇಕಾಗುತ್ತೆ.
1: ಹೌದು ಹೌದು, ನಾವು ಅದನ್ನೇ ಎಲ್ಲಾ ಒಂದು ಪೋಷಕರಿಗೆ ಅದನ್ನೇ ಹೇಳಿರ್ತೀವಿ. ಮೊದಲನೇ ದಿವಸನೇ ಜ್ವರ ಬಂದ ತಕ್ಷಣ ನಾವು ಯಾವುದೇ ಇನ್ಫೆಕ್ಷನ್ ಆಗಿರಲಿ ಆಂಟಿಬಯೋಟಿಕ್ಸ್ ಕೊಡೋ ಅವಶ್ಯಕತೆ ಇರಲ್ಲ. ಸಾಮಾನ್ಯವಾಗಿ ಉಪಯೋಗಿಸುವಂತ ಒಂದು ಜ್ವರ, ಶೀತ, ಕೆಮ್ಮು, ಅದಕ್ಕೆ ಮೆಡಿಸಿನ್ಸ್ ನಾವೇನು ಸಜೆಸ್ಟ್ ಮಾಡಿ ಕೊಟ್ಟಿರ್ತೀವಿ ಅದನ್ನ ಉಪಯೋಗಿಸಿ. ಬೇರೆಯವ್ರ ಮಗುದು, ಯಾಕೆಂದ್ರೆ ಮಗುದು ತೂಕ ನೋಡ್ಬೇಕು ನಾವು, ಮಗುದು ಏಜ್ ನೋಡ್ಬೇಕು, ಅದನ್ನೆಲ್ಲ ನೋಡೇನೆ ನಾವು ಆ ಮಗುಗೆ ಎಷ್ಟು ಡೋಸೇಜ್ ಅಂತ ಕೊಡ್ಬೇಕಾಗುತ್ತೆ. ಸೊ ಎಲ್ಲಾ ಮಕ್ಳದು ತೂಕ ಆಗ್ಲಿ ಎಲ್ಲ ಸೇಮ್ ಇರಲ್ಲ, ಮತ್ತೆ ಸೇಮ್ ಇನ್ಫೆಕ್ಷನ್ ಇದೇ ಮಗುಗಾಗಿದೆ ಅಂತ ಹೇಳಕ್ಕೆ ಆಗ್ಬರಲ್ಲ. ಸೊ ಈ ಕಾರಣಗಳೆಲ್ಲದನ್ನು ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಏನು ಬರ್ತಾ ಇದೆ ಇವಾಗ ಅದಕ್ಕೆ ಕಾರಣಗಳಾಗುತ್ತೆ.
0: ಧನ್ಯವಾದಗಳು ಡಾಕ್ಟರ್ ಬಾಲಾಜಿ ಅವರೇ. ಇದುವರೆಗೂ ಆಂಟಿಬಯೋಟಿಕ್ಗಳನ್ನ ಅಗತ್ಯವಿದ್ದಾಗ ಮಾತ್ರ ಸರಿಯಾದ ಪ್ರಮಾಣದಲ್ಲಿ ವೈದ್ಯರ ಸಲಹೆಯಂತೆ ಬಳಸೋಣ, ಮತ್ತೆ ಮುಂದಿನ ಪೀಳಿಗೆಗೆ ಆ ಆಂಟಿಬಯೋಟಿಕ್ಗಳನ್ನ ಉಳಿಸೋಣ ಅಂತ ನಮ್ಮ ಕೇಳುಗರಿಗೆ ತುಂಬಾ ವಿವರವಾಗಿ ತಿಳಿಸಿದ್ದಕ್ಕೆ ನಿಲಯದ ಪರವಾಗಿ, ಕೇಳುಗರ ಪರವಾಗಿ ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ.
0: ಇದುವರೆಗೆ ರ್ಯಾಷನಲ್ ಆಂಟಿಬಯೋಟಿಕ್ ಜಾಗೃತಿ ದಿನದ ಸಂದರ್ಭದಲ್ಲಿ ಆಂಟಿಬಯೋಟಿಕ್ಗಳ ಮಹತ್ವ ಕುರಿತು ಭಾರತೀಯ ಶಿಶು ವೈದ್ಯ ವೇದಿಕೆಯ ಮೈಸೂರು ಘಟಕದ ನಿಯೋಜಿತ ಅಧ್ಯಕ್ಷರು ಹಾಗೂ ಹಿರಿಯ ಮಕ್ಕಳ ತಜ್ಞರು, ಮಕ್ಕಳ ಅಲರ್ಜಿ ಅಸ್ತಮಾ ತಜ್ಞರಾದಂತಹ ಡಾಕ್ಟರ್ ಬಾಲಾಜಿ ಎಂಡಿ ಅವರೊಂದಿಗೆ ಮಾತುಕತೆಯನ್ನ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದವರು ತೇಜಸ್ವಿನಿ ಗಿರೀಶ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
2: ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
3: ಆಕಾಶವಾಣಿ ಪ್ರಗತಿ ಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನಾಧರಿಸಿದ ಕಾರ್ಯಕ್ರಮದಲ್ಲಿ ಪಿಎಂ ಕಿಸಾನ್ ಮಾನ್ಧನ್ ಯೋಜನೆ ಕುರಿತು ಮಾಹಿತಿ ನೀಡಲಿದ್ದಾರೆ ಕಲಬುರಗಿಯ ಪತ್ರಕರ್ತೆಯಾದ ಸರೋಜಿನಿ ಯಮಕನಮರಡಿ.
4: ರೈತರಿಗಾಗಿ ಭಾರತ ಸರ್ಕಾರವು ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ. ಆದರೆ ಇಂದಿನ ಪ್ರಗತಿ ಪಥದಲ್ಲಿ ನಾವು ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಬಗ್ಗೆ ತಿಳಿದುಕೊಳ್ಳೋಣ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯು ಸಣ್ಣ ಮತ್ತು ಅತಿ ಸಣ್ಣ ರೈತರ ವೃದ್ಧಾಪ್ಯ ರಕ್ಷಣೆ ಮತ್ತು ಸಾಮಾಜಿಕ ಭದ್ರತೆಗಾಗಿ ಆಯೋಜಿಸಲಾದ ಇದೊಂದು ಪಿಂಚಣಿ ಯೋಜನೆಯಾಗಿದೆ. ಕೇಂದ್ರ ಸರ್ಕಾರವು ಕೃಷಿ ಮತ್ತು ರೈತರ ಕಲ್ಯಾಣ ಇಲಾಖೆಯಿಂದ ಜಾರಿಗೊಳಿಸಿದ್ದು, ಇದು 2019 ಸೆಪ್ಟೆಂಬರ್ 12 ಅನುಷ್ಠಾನಗೊಂಡಿದೆ. ಈ ಯೋಜನೆಯಡಿ ನೋಂದಣಿಯಾದ ರೈತರು 60 ತುಂಬಿದ ನಂತರ ಪ್ರತಿ ತಿಂಗಳು ಪಿಂಚಣಿಯಾಗಿ 3,000 ಪಡೆಯುತ್ತಾರೆ. ಇವರ ನಂತರ ಅವರ ಸಂಗಾತಿಗೆ, ಎಂದರೆ ಪತ್ನಿ ಇಲ್ಲವೇ ಪತಿಯು, ಪಿಂಚಣಿಯ ಅರ್ಧದಷ್ಟು 1,500 ಕುಟುಂಬ ಪಿಂಚಣಿಯಾಗಿ ಪಡೆಯಲು ಅರ್ಹರಾಗುತ್ತಾರೆ. ಈ ನಿಧಿಯನ್ನು LIC ಅಂದರೆ ಜೀವ ವಿಮಾ ನಿಗಮವು ನಿರ್ವಹಿಸುತ್ತದೆ. ಇದೊಂದು ರೈತರ ಸ್ವಯಂ ಪ್ರೇರಣೆಯಿಂದ ಮಾಡುವ ಮತ್ತು ಸರ್ಕಾರದ ಕೊಡುಗೆ ಆಧಾರಿತ ಪಿಂಚಣಿ ಯೋಜನೆಯಾಗಿದೆ. ಯಾವುದೇ ಹುದ್ದೆಯಲ್ಲಿರುವ ಉದ್ಯೋಗಿಯು 60 ನಂತರ ನಿವೃತ್ತಿ ಹೊಂದಿ ಪಿಂಚಣಿ ಪಡೆಯುವುದು ಸಾಮಾನ್ಯ. ಆದರೆ ರೈತರಿಗೆ ನಿವೃತ್ತಿ ಹಾಗೂ ಪಿಂಚಣಿ ಎಂಬುದು ಕನಸಿನ ಮಾತು. ವೃದ್ಧಾಪ್ಯದಲ್ಲೂ ರೈತರಿಗೆ ಪಿಂಚಣಿ ಸಿಗುವಂತಾಗಬೇಕು ಎಂಬ ಉದ್ದೇಶದಿಂದಲೇ ಸರ್ಕಾರ ಜಾರಿಗೊಳಿಸಿರುವ ಈ PMKMY ಯೋಜನೆಯು ತುಂಬಾ ಉಪಯುಕ್ತವಾಗಿದೆ. ಹಾಗಾದರೆ ರೈತರು ಈ ಪಿಂಚಣಿ ಪಡೆಯಲು ಏನು ಮಾಡಬೇಕು, ನಿಯಮಗಳೇನು, ಈ ಯೋಜನೆಯ ಉದ್ದೇಶ ಮತ್ತು ಲಾಭಗಳನ್ನು ನಾವು ಇಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ. ಪಿಂಚಣಿ ಲಾಭ ಪಡೆಯುವ ರೈತರು ಭಾರತೀಯ ನಿವಾಸಿಯಾಗಿರಬೇಕು. ವಯಸ್ಸು 18-40 ಮುಖ್ಯವಾಗಿ 2 ವರೆಗೆ ಸಾಗುವಳಿ ಭೂಮಿ ಹೊಂದಿರುವಂತಹ ಸಣ್ಣ ಮತ್ತು ಅತಿ ಸಣ್ಣ ರೈತರು ಈ ಯೋಜನೆಗೆ ಅರ್ಹತೆ ಪಡೆಯುತ್ತಾರೆ. ರೈತ ಮಹಿಳೆಯರು ಕೂಡ ನೋಂದಣಿ ಮಾಡಿಸಬಹುದು. ಆದರೆ ಕಡ್ಡಾಯವಾಗಿ ಭೂ ದಾಖಲೆ ಪಹಣಿಯಲ್ಲಿ ಅವರ ಹೆಸರು ಇರಲೇಬೇಕು. ಆಧಾರ್ ಕಾರ್ಡ್, ಉಳಿತಾಯ ಬ್ಯಾಂಕ್ ಖಾತೆ ಇಲ್ಲವೇ ಪಿಎಂ ಕಿಸಾನ್ ಸಮ್ಮಾನ ನಿಧಿ ಖಾತೆಯನ್ನು ಕೂಡ ಹೊಂದಿರಬೇಕು. ಪಿಎಂ ಕಿಸಾನ್ 6,000 ಪಡೆಯುತ್ತಿದ್ದರೆ ಈ ಪಿಂಚಣಿ ನೋಂದಣಿ ಇನ್ನಷ್ಟು ಸುಲಭವಾಗುತ್ತದೆ. ಒಂದು ವೇಳೆ ರೈತರು ಬೇರೆ ಪಿಂಚಣಿ ಯೋಜನೆ ಮಾಡಿದ್ದರೆ ಈ ಯೋಜನೆ ಮಾಡುವಂತಿಲ್ಲ. ಇತರೆ ಸಾಮಾಜಿಕ ಭದ್ರತಾ ಪಿಂಚಣಿ ಯೋಜನೆಗಳಾದ NPS, ಯಾವುದೇ ಕಂಪನಿಯ EPFO, ESIC ಹಾಗೂ ಪಿಎಂ ಶ್ರಮಯೋಗಿ ಮಾನ್ಧನ್ ಅಥವಾ ಪಿಎಂ ಲಘು ವ್ಯಾಪಾರಿ ಮಾನ್ಧನ್, ಕೂಲಿ ಕಾರ್ಮಿಕರ, ಅಂಗಡಿ ಮಾಲೀಕರ ಪಿಂಚಣಿ, ಸರ್ಕಾರಿ ನೌಕರರ ಪಿಂಚಣಿ, ಇವುಗಳಲ್ಲಿ ಯಾವುದರಲ್ಲೂ ಇಲ್ಲದಿದ್ದರೆ ಮಾತ್ರ ಈ

ಯೋಜನೆಯ ಲಾಭ ಪಡೆಯಲು ರೈತರು ಅರ್ಹರಾಗುತ್ತಾರೆ. ಇಲ್ಲಿ ರೈತರು ತಮ್ಮ ಸ್ವ ಇಚ್ಛೆಯಿಂದ ಮಾಡಬೇಕಾದ ಯೋಜನೆಯಾಗಿದ್ದರಿಂದ ಅವರು ಪ್ರತಿ ತಿಂಗಳು ನಿಗದಿತ ಹಣವನ್ನು ಕಟ್ಟಲೇಬೇಕಾಗುತ್ತದೆ. ಆಗ ಭಾರತ ಸರ್ಕಾರವು ಚಂದಾದಾರರ ಮಾಸಿಕ ಕೊಡುಗೆಗೆ ಸಮನಾದ ಮೊತ್ತವನ್ನು ಪಿಂಚಣಿ ನಿಧಿಗೆ ಕೊಡುತ್ತದೆ. ನೀವು ಎಷ್ಟು ವಯಸ್ಸಿನಲ್ಲಿ ಸೇರುತ್ತೀರಿ ಎಂಬುದರ ಮೇಲೆ ಈ ಕೊಡುಗೆ ನಿರ್ಧಾರವಾಗುತ್ತದೆ. ಅಷ್ಟೇ ಹಣವನ್ನು ಕೇಂದ್ರ ಸರ್ಕಾರವು ಕೂಡ ಪಿಂಚಣಿ ನಿಧಿಗೆ ಜಮಾ ಮಾಡುತ್ತದೆ. ಉದಾಹರಣೆಗೆ ನೋಡುವುದಾದರೆ ರೈತರು ತಮ್ಮ 18ನೇ ವಯಸ್ಸಿನಲ್ಲಿ ಯೋಜನೆಗೆ ಸೇರಿದರೆ ತಿಂಗಳಿಗೆ 55 ರೂಪಾಯಿ ಮಾತ್ರ ಕಟ್ಟಬೇಕಾಗುವುದು. ಅವರು 60 ವರ್ಷಗಳವರೆಗೆ ಪ್ರತಿ ತಿಂಗಳ 55 ರೂಪಾಯಿಗಳನ್ನು ಸಂದಾಯ ಮಾಡಬೇಕಾಗುತ್ತದೆ. ಅದೇ ಸಮಯಕ್ಕೆ ಸರ್ಕಾರವು ಕೂಡ ಅಷ್ಟೇ ಮೊತ್ತ 55 ರೂಪಾಯಿಗಳನ್ನು ಜಮಾ ಮಾಡುತ್ತದೆ. ಅಂದರೆ ಪ್ರತಿ ತಿಂಗಳು ಒಟ್ಟು 110 ರೂಪಾಯಿ ಅವರ ಪಿಂಚಣಿ ನಿಧಿಯಲ್ಲಿ ಸೇರುತ್ತದೆ. ಫಲಾನುಭವಿ ತಿಂಗಳಿಗೆ 55 ರೂಪಾಯಿಯಂತೆ 60 ವರ್ಷದವರೆಗೆ ಅಂದರೆ ಒಟ್ಟು 42 ವರ್ಷ ಕಟ್ಟಲಾದ ಹಣ 27,720 ರೂಪಾಯಿಗಳು ಮಾತ್ರ. ಜೊತೆಗೆ ಪಿಂಚಣಿ ಫಂಡ್ಗೆ ಕೇಂದ್ರ ಸರ್ಕಾರ ಕೂಡ 27,720 ರೂಪಾಯಿಗಳನ್ನು ನೀಡುತ್ತದೆ. ಈ ಹಣಕ್ಕೆ ಎಲ್ಐಸಿ ಕಂಪನಿಯು ಬಡ್ಡಿ ಸೇರಿಸಿದಾಗ ಇದೆಲ್ಲವೂ ಸೇರಿ ದೊಡ್ಡ ಮೊತ್ತ ಆಗುತ್ತದೆ. ಈ ಹಣವನ್ನು ರೈತರಿಗೆ ವೃದ್ಧಾಪ್ಯದಲ್ಲಿ 60 ವರ್ಷ ತುಂಬಿದ ನಂತರ ಜೀವನ ಪೂರ್ತಿ ಪ್ರತಿ ತಿಂಗಳು 3,000 ರೂಪಾಯಿ ಕೊಡಲಾಗುತ್ತದೆ. ಇದರಿಂದ ವರ್ಷಕ್ಕೆ 36,000 ರೂಪಾಯಿಗಳ ಪಿಂಚಣಿ ಹಣದ ಲಾಭ ಪಡೆಯಬಹುದು. ರೈತರು ಕಟ್ಟಿದ 27,000 ಹಣ ಕೇವಲ 9 ತಿಂಗಳ ಪಿಂಚಣಿಯಲ್ಲಿಯೇ ವಾಪಸ್ ಬಂದು ಬಿಡುತ್ತದೆ. ನಂತರ ಜೀವನ ಪೂರ್ತಿ ಬರುವುದು ಸರ್ಕಾರದ ಹಣ ಎಂಬುದನ್ನು ಇಲ್ಲಿ ಫಲಾನುಭವಿಗಳು ಮನಗಾಣಬೇಕಿದೆ. ಒಂದು ವೇಳೆ ಫಲಾನುಭವಿಯು ತನ್ನ 30ನೇ ವಯಸ್ಸಿನಲ್ಲಿ ಯೋಜನೆಗೆ ಸೇರಿದರೆ ತಿಂಗಳಿಗೆ 110 ರೂಪಾಯಿಗಳು, 40ನೇ ವಯಸ್ಸಿನಲ್ಲಿ ಸೇರಿದರೆ ತಿಂಗಳಿಗೆ 200 ರೂಪಾಯಿಗಳನ್ನು ಕಟ್ಟಬೇಕಾಗುತ್ತದೆ. 60ರ ನಂತರ ಆಗ ಫಲಾನುಭವಿಗೆ ಪ್ರತಿ ತಿಂಗಳು 3,000 ರೂಪಾಯಿಗಳ ಪಿಂಚಣಿ ಕೈ ಸೇರುತ್ತದೆ. ಅವರು ಮುಂದೆ ಕಾಲವಾದರೆ ಅವರ ನಂತರ ಕುಟುಂಬ ಪಿಂಚಣಿ ಎಂದರೆ ಅವರ ಪತ್ನಿಗೆ 1,500 ರೂಪಾಯಿ ಪ್ರತಿ ತಿಂಗಳು ಜೀವನ ಪೂರ್ತಿ ಪಿಂಚಣಿ ದೊರೆಯುತ್ತದೆ. ಹೀಗಾಗಿ ಕಡ್ಡಾಯವಾಗಿ ಈ ಯೋಜನೆಯಲ್ಲಿ ನಾಮಿನಿಯಾಗಿ ಪತಿ ಇಲ್ಲವೇ ಪತ್ನಿಯ ಹೆಸರು ಅವರು ನಮೂದಿಸಲೇಬೇಕು. ಇನ್ನು ಅನಿವಾರ್ಯ ಕಾರಣದಿಂದ ಫಲಾನುಭವಿಯು ಯೋಜನೆಯನ್ನು ಪೂರ್ಣಗೊಳಿಸುವುದು ಅಸಾಧ್ಯವಾದರೆ ಇದುವರೆಗೆ ಕಟ್ಟಿದ ಹಣ ಕೈತಪ್ಪಿ ಹೋಗುತ್ತದೆ ಎಂಬ ಆತಂಕ ಪಡಬೇಕಾಗಿಲ್ಲ. ಇಲ್ಲಿ ನಿಮ್ಮ ಹಣ ವ್ಯರ್ಥವಾಗುವುದಿಲ್ಲ. ಬೇಡವೆಂದಾಗ ಯೋಜನೆಯಿಂದ ನಿರ್ಗಮಿಸಿ ತಾವು ಸಂದಾಯ ಮಾಡಿದ ಹಣವನ್ನು ಮರಳಿ ಪಡೆಯಬಹುದು. ಇದೊಂದು ಸುರಕ್ಷಿತ ಭದ್ರತಾ ಯೋಜನೆಯಾಗಿದೆ. ಒಂದು ವೇಳೆ 60 ವರ್ಷ ವಯಸ್ಸಿಗೂ ಮೊದಲೇ ವ್ಯಕ್ತಿಯು ಅಂಗವೈಕಲ್ಯವಾದರೆ ಅವರ ಸಂಗಾತಿಯು ಕಂತುಗಳನ್ನು ಕಟ್ಟುವ ಮೂಲಕ ಯೋಜನೆಯನ್ನು ಮುಂದುವರಿಸಬಹುದು. ಇಲ್ಲವೇ ತಮ್ಮ ಹಣವನ್ನು ಬಡ್ಡಿಯೊಂದಿಗೆ ಸ್ವೀಕರಿಸಿ ಅರ್ಧಕ್ಕೆ ಬಿಡಬಹುದು. ಈ ಯೋಜನೆಯನ್ನು ಮಧ್ಯದಲ್ಲಿ 10 ವರ್ಷದೊಳಗೆ ನಿಲ್ಲಿಸಿದರೆ ತಾವು ಕಟ್ಟಿದ ಹಣಕ್ಕೆ ಸಾಮಾನ್ಯ ಉಳಿತಾಯ ಬ್ಯಾಂಕ್ ಬಡ್ಡಿ ಸೇರಿಸಿ ಫಲಾನುಭವಿಯು ಕಟ್ಟಿರುವ ಹಣವನ್ನು ಮಾತ್ರ ಮರುಪಾವತಿಸಲಾಗುತ್ತದೆ. ಫಲಾನುಭವಿಯು ಯೋಜನೆಗೆ ಸೇರಿದ 10 ವರ್ಷಗಳ ನಂತರ ಅಂದರೆ 60 ವರ್ಷಕ್ಕಿಂತಲೂ ಮೊದಲೇ ನಿರ್ಗಮಿಸಿದರೆ ಮೊದಲು ಕಟ್ಟಿದ ಹಣಕ್ಕೆ ಪಿಂಚಣಿ ಫಂಡ್ ಗಳಿಸಿದ ಹೆಚ್ಚಿನ ಬಡ್ಡಿ ಸೇರಿಸಿ ಹಣ ಮರಳಿ ಕೊಡಲಾಗುತ್ತದೆ. ಇಲ್ಲಿ ಬ್ಯಾಂಕ್ ಬಡ್ಡಿಗಿಂತ ಸ್ವಲ್ಪ ಜಾಸ್ತಿ ಹಣ ಮರುಪಾವತಿಸಲಾಗುತ್ತದೆ. 60 ವರ್ಷಕ್ಕೂ ಮೊದಲೇ ಮಧ್ಯದಲ್ಲಿ ಯೋಜನೆಯನ್ನು ಅರ್ಧಕ್ಕೆ ನಿಲ್ಲಿಸಿದರೆ ರೈತ ಕಟ್ಟಿದ ಹಣ ಮತ್ತು ಅದರ ಬಡ್ಡಿ ಮಾತ್ರ ಮರಳಿ ಸಿಗುತ್ತದೆ. ಹೀಗಾಗಿ ಯೋಜನೆ ಪೂರ್ಣಗೊಳಿಸಿದರೆ ಪಿಂಚಣಿ ರೂಪದಲ್ಲಿ ಸರ್ಕಾರವು ವೃದ್ಧಾಪ್ಯದಲ್ಲಿ ಪ್ರತಿ ತಿಂಗಳು 3,000 ರೂಪಾಯಿಗಳನ್ನು ನೀಡುತ್ತದೆ. ಜೀವನದ ಸಂಧ್ಯಾಕಾಲದಲ್ಲಿ ಅಲ್ಪ ಪ್ರಮಾಣದ ಹಣವೂ ಕೂಡ ಊರುಗೋಲಾಗಬಹುದು. ಚಂದಾದಾರರು 60 ವರ್ಷಕ್ಕಿಂತ ಮೊದಲೇ ಆಕಸ್ಮಿಕ ಮರಣ ಹೊಂದಿದರೆ ಅವರ ಸಂಗಾತಿಯು ಯೋಜನೆಯ ಖಾತೆಯನ್ನು ಮುಂದುವರಿಸಬಹುದು. ಉಳಿದ ವರ್ಷದ ಕಂತುಗಳನ್ನು ಕಟ್ಟಿದರೆ ಅವರಿಗೆ 60 ವರ್ಷದ ನಂತರ 3,000 ರೂಪಾಯಿ ಪಿಂಚಣಿ ಅನ್ವಯಿಸುತ್ತದೆ. ಅಥವಾ ಮುಂದುವರಿಸುವುದು ಬೇಡವೆಂದರೆ ಆಗ ಇದುವರೆಗೆ ಕಟ್ಟಿರುವ ಹಣ, ಅದರ ಮೇಲಿನ ಬಡ್ಡಿ ಮತ್ತು ಸರ್ಕಾರ ಕಟ್ಟಿದ ಹಣದ ಬಡ್ಡಿ ಸಹಿತ ನಾಮಿನಿಗೆ ನೀಡಲಾಗುತ್ತದೆ. ಒಂದು ವೇಳೆ ಇಬ್ಬರೂ ಮರಣ ಹೊಂದಿದರೆ ಅವರ ಹಣವು ನೇರವಾಗಿ ಪಿಂಚಣಿ ನಿಧಿಗೆ ಜಮಾ ಮಾಡಲಾಗುತ್ತದೆ. ಈ ಯೋಜನೆಗೆ ಹೇಗೆ ನೋಂದಾಯಿಸಿಕೊಳ್ಳುವುದು ಎಂದರೆ ನಿಮ್ಮ ಗ್ರಾಮದ ಅಥವಾ ಹತ್ತಿರದ ಸಿಎಸ್ಸಿ ಅಂದರೆ ಸಾಮಾನ್ಯ ಸೇವಾ ಕೇಂದ್ರಕ್ಕೆ ಹೋಗಿ ಹೆಸರು ನೋಂದಾಯಿಸಬಹುದು. ಅದಕ್ಕಾಗಿ ಆಧಾರ್ ಕಾರ್ಡ್, ಬ್ಯಾಂಕ್ ಖಾತೆ ಸಂಖ್ಯೆ ಜೊತೆಗೆ IFSC ಕೋಡ್ ಪಹಣಿ ತೆಗೆದುಕೊಂಡು ಹೋಗಬೇಕು. ಅಥವಾ ಆನ್ಲೈನ್ನಲ್ಲಿ manthan.in ಪೋರ್ಟಲ್ ಮೂಲಕ ಸ್ವಯಂ ನೋಂದಣಿ ಕೂಡ ಮಾಡಬಹುದು. ಕಿಸಾನ್ ಮಾನ್ಧನ್ ಯೋಜನೆಯ ನೋಂದಣಿ ಸಂಪೂರ್ಣ ಉಚಿತವಾಗಿದೆ. ಈಗಾಗಲೇ ನೀವು ಸಾಮಾನ್ಯ ಸೇವಾ ಕೇಂದ್ರದಲ್ಲಿ ಪಿಎಂ ಕಿಸಾನ್ ಸಮ್ಮಾನ ನಿಧಿ ಫಸಲ್ ಬಿಮಾ ಯೋಜನೆಗೆ ನೋಂದಣಿ ಮಾಡಿದ್ದರೆ ಒಂದೇ ಆಧಾರ್ ಕಾರ್ಡ್ನಲ್ಲಿ ಕಿಸಾನ್ ಮಾನ್ಧನ್ ಯೋಜನೆಗೂ ಸೇರಬಹುದು. ನೋಂದಣಿ ಕಂ ಆಟೋ ಡೆಬಿಟ್ ಪ್ರಕ್ರಿಯೆಯಿಂದ ಪ್ರತಿ ತಿಂಗಳು ಕಂತಿನ ಹಣವು ತಾನಾಗಿಯೇ ಕಡಿತಗೊಳ್ಳುತ್ತದೆ. ಇಡೀ ದೇಶದಲ್ಲಿ ಇದುವರೆಗೆ 25 ಲಕ್ಷ ರೈತರು PMKMY ಪಿಂಚಣಿ ಯೋಜನೆಗೆ ಸೇರಿದ್ದಾರೆ. 2025 ವರದಿ ಪ್ರಕಾರ ಅತಿ ಹೆಚ್ಚು Top 5 ರಾಜ್ಯಗಳಲ್ಲಿ ಮೊದಲ ಸ್ಥಾನದಲ್ಲಿರುವ ಹರಿಯಾಣ ರಾಜ್ಯದಲ್ಲಿ 5,74,000 ಜನ ನೋಂದಣಿ ಮಾಡಿದ್ದಾರೆ. ಬಿಹಾರ್ 3,45,000, ಜಾರ್ಖಂಡ್ 2,53,000, ಛತ್ತೀಸ್ಗಢ 2,03,000,

0: ಪ್ರದೇಶ 157,000, ಜಮ್ಮು ಮತ್ತು ಕಾಶ್ಮೀರ 126,000 ರೈತರು ಈ ಯೋಜನೆಯಡಿ ಬಂದಿದ್ದಾರೆ. ಮಹಾರಾಷ್ಟ್ರ ಕರ್ನಾಟಕದಲ್ಲಿ ಸುಮಾರು 70,000 ರೈತರು ಮಾತ್ರ ಪಿಂಚಣಿ ಯೋಜನೆಗೆ ನೋಂದಾಯಿಸಿದ್ದಾರೆ. ಇದು ರೈತರಿಗೆ ಭವಿಷ್ಯದ ಭದ್ರತೆ ಕಲ್ಪಿಸುವ ಪಿಂಚಣಿ ಯೋಜನೆಯಾಗಿದ್ದು, ಬಹುತೇಕ ರೈತರಿಗೆ ಸಂಪೂರ್ಣ ಮಾಹಿತಿ ಗೊತ್ತಿರದ ಕಾರಣ ಹಾಗೂ ತಮ್ಮ ಹಣ ಮರಳಿ ಬರುವುದಿಲ್ಲ ಎಂಬ ಅಪನಂಬಿಕೆಯಿಂದಾಗಿ ಇದರ ಪ್ರಯೋಜನ ಪಡೆಯುವಲ್ಲಿ ವಿಳಂಬವಾಗುತ್ತಿದೆ. ಈಗಲೂ ಕಾಲ ಮಿಂಚಿಲ್ಲ. 18-40 ವರ್ಷದ ಒಳಗಿನ ರೈತರು ಈ ಯೋಜನೆಗೆ ಸೇರಬಹುದು. ನೀವು 30 ಇಲ್ಲವೇ 38 ವಯಸ್ಸಿನವರಾಗಿದ್ದರೂ ನಿಮ್ಮ ಹೆಸರಿನಲ್ಲಿ 5 ಎಕರೆಗಿಂತಲೂ ಕಡಿಮೆ ಜಮೀನು ಇದ್ದರೆ ಈಗಲೇ ಹೋಗಿ ಸಾಮಾನ್ಯ ಸೇವಾ ಕೇಂದ್ರದಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಗೆ ನೋಂದಣಿ ಮಾಡಿಸಿ. ಯೋಜನೆ ಯಾವಾಗ ಆರಂಭಿಸಿದರೂ ಕೂಡ 60 ವರ್ಷದವರೆಗೆ ಕಂತುಗಳನ್ನು ಕಟ್ಟಿದರೆ ಮುಂದೆ ಜೀವನ ಪೂರ್ತಿ 3,000 ರೂಪಾಯಿ ಪಿಂಚಣಿ ಪಡೆಯಬಹುದು. ರೈತನ ದುಡಿಮೆಗೆ ವಯಸ್ಸಿನ ಮಿತಿ ಇಲ್ಲ, ಆದರೆ ಆತನ ಬದುಕಿಗೆ ಭದ್ರತೆ ಇರಲೇಬೇಕಲ್ಲವೇ? ಅದಕ್ಕಾಗಿ ಕೃಷಿಯ ಜೊತೆಗೆ ವೃದ್ಧಾಪ್ಯ ಜೀವನದ ಸುರಕ್ಷತೆಯನ್ನು ಯೋಜಿಸುವುದು ಅಗತ್ಯವಿದೆ. ರೈತರು ಈಗಲೇ ಸರ್ಕಾರದ ಕಿಸಾನ್ ಮಾನ್ಧನ್ ಪಿಂಚಣಿ ಯೋಜನೆಗೆ ಸೇರಬಹುದು. ಇಂತಹ ಸಣ್ಣ ಉಳಿತಾಯವೇ ನಾಳೆಯ ನೆಮ್ಮದಿಯ ಬದುಕಿಗೆ ಆಸರೆಯಾಗುವಲ್ಲಿ ಸಂದೇಹವಿಲ್ಲ.
1: ಇದುವರೆಗೆ ಪ್ರಗತಿ ಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನಾಧರಿಸಿದ ಕಾರ್ಯಕ್ರಮದಲ್ಲಿ ಪಿಎಂ ಕಿಸಾನ್ ಮಾನ್ಧನ್ ಯೋಜನೆ ಕುರಿತು ಮಾಹಿತಿ ನೀಡಿದವರು ಕಲಬುರಗಿಯ ಪತ್ರಕರ್ತೆಯಾದ ಸರೋಜಿನಿ ಯಮಕನಮರಡಿ. ಇದು ಆಕಾಶವಾಣಿ ಕಲಬುರಗಿ ಕೇಂದ್ರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಪ್ರತಿಭಾ ನಟರಾಜ್. ಮುಖ್ಯಾಂಶಗಳು. ಸಾಮಾಜಿಕ ಭದ್ರತಾ ವ್ಯಾಪ್ತಿಗೆ ದೇಶದ 100 ಕೋಟಿಗೂ ಹೆಚ್ಚು ಜನರು, ಕೇಂದ್ರ ಸಚಿವ ಡಾ ಮನ್ಸುಖ್ ಮಾಂಡವೀಯ. ಕತಾರ್ನಲ್ಲಿ ಏಷ್ಯನ್ ಮೂಲಸೌಕರ್ಯ ಹೂಡಿಕೆ ಬ್ಯಾಂಕ್ನ ವಾರ್ಷಿಕ ಸಭೆ, ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಭಾಗಿ. ಏಷ್ಯನ್ ಗೇಮ್ಸ್ ಮಹಿಳೆಯರ 25 ಮೀಟರ್ ಪಿಸ್ತೂಲ್ ಸ್ಪರ್ಧೆಯಲ್ಲಿ ಭಾರತದ ಇಶಾ ಸಿಂಗ್ಗೆ ಬೆಳ್ಳಿ. ಹಾಗೂ ಏಷ್ಯನ್ ಗೇಮ್ಸ್ ಕ್ರಿಕೆಟ್, ಪ್ರತಿಕೂಲ ಹವಾಮಾನ ಕಾರಣ ಅಫ್ಘಾನಿಸ್ತಾನ ವಿರುದ್ದದ ಕ್ವಾರ್ಟರ್ ಫೈನಲ್ ಪಂದ್ಯ ರದ್ದು, ಸೆಮಿಫೈನಲ್ಗೆ ಭಾರತ ಲಗ್ಗೆ. ವಾರ್ತೆಗಳ ವಿವರ. ದೇಶದಲ್ಲಿ 100 ಕೋಟಿಗೂ ಹೆಚ್ಚು ಜನರು ಸಾಮಾಜಿಕ ಭದ್ರತಾ ವ್ಯಾಪ್ತಿಗೆ ಒಳಪಟ್ಟಿದ್ದಾರೆ. ಇದರಲ್ಲಿ 60 ಕೋಟಿಗೂ ಹೆಚ್ಚು ನಾಗರಿಕರಿಗೆ 5 ಲಕ್ಷ ರೂಪಾಯಿಗಳ ಆರೋಗ್ಯ ಭದ್ರತಾ ರಕ್ಷಣೆ, 25 ಕೋಟಿ ಜನರಿಗೆ ಇಎಸ್ಐಸಿ ಆರೋಗ್ಯ ಭದ್ರತೆ ಮತ್ತು 80 ಕೋಟಿಗೂ ಹೆಚ್ಚು ಜನರಿಗೆ ಉಚಿತ ಆಹಾರ ಧಾನ್ಯಗಳು ಹಾಗೂ ರೈತರು ಮತ್ತು ಮಹಿಳೆಯರಿಗೆ ಆರ್ಥಿಕ ನೆರವು ಒಳಗೊಂಡಿದೆ ಎಂದು ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಡಾ ಮನ್ಸುಖ್ ಮಾಂಡವೀಯ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು ನಡೆದ ಕೈಗಾರಿಕಾ ಸಂಬಂಧಗಳು ಮತ್ತು ಕಾರ್ಮಿಕ ವಿಷಯಗಳ ಕುರಿತ ರಾಷ್ಟೀಯ ಸಮ್ಮೇಳನ ಪ್ರಶಸ್ತಿ ಪ್ರದಾನ ಸಮಾರಂಭ ಉದ್ದೇಶಿಸಿ ಮಾತನಾಡಿದ ಅವರು, ದೇಶದ ಸುಸ್ಥಿರ ಅಭಿವೃದ್ದಿಗಾಗಿ ಕೈಗಾರಿಕೆಗಳ ಬೆಳವಣಿಗೆ ಹಾಗೂ ಕಾರ್ಮಿಕರ ಕಲ್ಯಾಣವನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಸರ್ಕಾರ ಕಾರ್ಯನಿರ್ವಹಿಸುತ್ತಿದೆ ಎಂದು ಹೇಳಿದರು. 2047ರ ವೇಳೆಗೆ ಅಭಿವೃದ್ದಿ ಹೊಂದಿದ ರಾಷ್ಟವಾಗಿ ಭಾರತ ಹೊರಹೊಮ್ಮಲು ಪ್ರತಿಯೊಬ್ಬರು ಒಗ್ಗೂಡಿ ಕೆಲಸ ಮಾಡುವಂತೆ ಸಚಿವ ಡಾ ಮನ್ಸುಖ್ ಮಾಂಡವೀಯ ಕರೆ ನೀಡಿದರು. ಕತಾರ್ನ ದೋಹಾದಲ್ಲಿ ನಡೆಯಲಿರುವ ಏಷ್ಯನ್ ಮೂಲಸೌಕರ್ಯ ಹೂಡಿಕೆ ಬ್ಯಾಂಕ್ನ 11ನೇ ವಾರ್ಷಿಕ ಸಭೆ ಹಾಗೂ ಹೂಡಿಕೆದಾರರ ಸಂವಾದದಲ್ಲಿ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಭಾಗವಹಿಸಲಿದ್ದಾರೆ. ಈ ವಾರ್ಷಿಕ ಸಭೆಯಲ್ಲಿ ಏಷ್ಯನ್ ಮೂಲಸೌಕರ್ಯ ಹೂಡಿಕೆ ಬ್ಯಾಂಕ್ನ ಕಾರ್ಯಾಚರಣೆಯ ಆದ್ಯತೆಗಳು ಮತ್ತು ಭವಿಷ್ಯದ ಕಾರ್ಯಸೂಚಿಯ ಕುರಿತು ಚರ್ಚಿಸಲು ವಿಶ್ವಾದ್ಯಂತ ಇರುವ ಸದಸ್ಯ ರಾಷ್ಟಗಳ ನಿಯೋಗಗಳು, ನೀತಿ ನಿರೂಪಕರು ಮತ್ತು ಪಾಲುದಾರರು ಭಾಗವಹಿಸಲಿದ್ದಾರೆ. ನವದೆಹಲಿಯಲ್ಲಿ ಇಂದು ರಬಿ ಅಭಿಯಾನ 2026 ಕುರಿತಾದ 2 ದಿನಗಳ ರಾಷ್ಟೀಯ ಕೃಷಿ ಸಮ್ಮೇಳನವನ್ನು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಉದ್ಘಾಟಿಸಿದರು. ಮುಂಬರುವ ಹಿಂಗಾರು ಬೆಳೆಯ ಹಂಗಾಮಿಗೆ ಸಂಬಂಧಿಸಿದ ಪ್ರಮುಖ ಆದ್ಯತೆಗಳು ಮತ್ತು ಸಿದ್ದತೆಗಳ ಕುರಿತು ಚರ್ಚಿಸಲು ಕೃಷಿ ಮತ್ತು ರೈತ ಕಲ್ಯಾಣ ಇಲಾಖೆಯು ಈ ಸಮ್ಮೇಳನವನ್ನು ಆಯೋಜಿಸಿದೆ. ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಸಮನ್ವಯ ಬಲಪಡಿಸುವುದು ಹಾಗೂ ಕೃಷಿ ಉತ್ಪಾದನೆ, ಉತ್ಪಾದಕತೆ, ಸುಸ್ಥಿರತೆ ಮತ್ತು ರೈತರ ಆದಾಯ ಹೆಚ್ಚಿಸಲು ಸಮನ್ವಯಯುತ ಹಾಗೂ ಫಲಿತಾಂಶ ಆಧಾರಿತ ಕಾರ್ಯತಂತ್ರವನ್ನು ರೂಪಿಸುವುದರ ಮೇಲೆ ಈ ಸಮ್ಮೇಳನ

0: ಗಮನಹರಿಸಲಿದೆ. ದೇಶದ ಸ್ವಾಯತ್ತ ಮತ್ತು ಸಾಂವಿಧಾನಿಕ ಸಂಸ್ಥೆಗಳನ್ನು ದುರ್ಬಲಗೊಳಿಸಲು ಹಾಗೂ ಅವುಗಳ ವರ್ಚಸ್ಸಿಗೆ ಧಕ್ಕೆ ತರಲು ವಿರೋಧ ಪಕ್ಷಗಳು ಪ್ರಯತ್ನಿಸುತ್ತಿವೆ ಎಂದು ಬಿಜೆಪಿ ಹಿರಿಯ ನಾಯಕ ಹಾಗೂ ಕೇಂದ್ರ ಸಚಿವ ಜೆಪಿ ನಡ್ಡಾ ಆರೋಪಿಸಿದ್ದಾರೆ. ನವದೆಹಲಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ವಿರೋಧ ಪಕ್ಷದ ನಾಯಕರು ಸಾರ್ವಜನಿಕರನ್ನು ದಾರಿ ತಪ್ಪಿಸುತ್ತಿದ್ದಾರೆ ಮತ್ತು ದೇಶದಲ್ಲಿ ಗೊಂದಲ ಸೃಷ್ಟಿಸಲು ಯತ್ನಿಸುತ್ತಿದ್ದಾರೆ. ಚುನಾವಣಾ ಆಯೋಗವು ವಿರೋಧ ಪಕ್ಷಗಳ ಆರೋಪಗಳನ್ನು ಈಗಾಗಲೇ ತಳ್ಳಿಹಾಕಿದ್ದರೂ ಅವರು ವಾತಾವರಣವನ್ನು ಕಲುಷಿತಗೊಳಿಸುತ್ತಿದ್ದಾರೆ ಎಂದು ದೂರಿದರು. ಅಧಿಕಾರ ಪಡೆಯುವುದು, ವಂಶಾಡಳಿತ ರಾಜಕಾರಣ ಘೋಷಿಸುವುದು ಮತ್ತು ವೈಯಕ್ತಿಕ ಲಾಭ ಪಡೆಯುವುದು ಮಾತ್ರ ವಿರೋಧ ಪಕ್ಷಗಳ ಏಕೈಕ ಉದ್ದೇಶವಾಗಿದೆ ಎಂದು ಜೆಪಿ ನಡ್ಡಾ ಆರೋಪಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಜನಸೇವೆಯೇ ದೇಶ ಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಕುರಿತ ಒಂದು ನೋಟ ಇಲ್ಲಿದೆ. 2015ರಲ್ಲಿ ಪ್ರಾರಂಭವಾದ ಪಿಎಂ ಮುದ್ರಾ ಯೋಜನೆಯು ಭಾರತದ ಸಣ್ಣ ಉದ್ಯಮಗಳ ಸಾಮರ್ಥ್ಯವನ್ನು ಬಲಪಡಿಸಲು ನಿಧಿ ಇಲ್ಲದವರಿಗೆ ಹಣಕಾಸು ಒದಗಿಸುತ್ತದೆ. ಈ ಉಪಕ್ರಮವು ಸಣ್ಣ ಉದ್ಯಮಿಗಳಿಗೆ ತಮ್ಮ ವ್ಯವಹಾರಗಳನ್ನು ಪ್ರಾರಂಭಿಸಲು, ಉಳಿಸಿಕೊಳ್ಳಲು ಮತ್ತು ಬೆಳೆಸಲು ಬಂಡವಾಳ ಒದಗಿಸುತ್ತದೆ. ಮೇಲಾಧಾರ, ಮುಕ್ತ ಸಾಲ, ಕೋಟ್ಯಾಂತರ ಸಣ್ಣ ಉದ್ಯಮಗಳನ್ನು ಔಪಚಾರಿಕ ಹಣಕಾಸು ವ್ಯವಸ್ಥೆಗೆ ಒಳಪಡಿಸಲಾಗಿದೆ. ಶೇಕಡಾ 68ರಷ್ಟು ಸಾಲಗಳು ಮಹಿಳೆಯರಿಗೆ ಮತ್ತು ಶೇಕಡಾ 51ರಷ್ಟು ಸಾಲಗಳು ಎಸ್ಸಿ ಎಸ್ಟಿ ಒಬಿಸಿ ಸಮುದಾಯದ ಸಣ್ಣ ಉದ್ಯಮಿಗಳಿಗೆ ನೀಡಲಾಗಿದೆ. ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯದ ಸಮೀಕ್ಷೆಯ ಪ್ರಕಾರ ಮುದ್ರಾ 2015 ಮತ್ತು 2018ರ ನಡುವೆ 1.12 ಕೋಟಿ ನಿವ್ವಳ ಹೆಚ್ಚುವರಿ ಉದ್ಯೋಗಗಳನ್ನು ಸೃಷ್ಟಿಸಿದೆ. 2024ರಲ್ಲಿ ಮುದ್ರಾ ಸಾಲದ ಮಿತಿಯನ್ನು 10 ಲಕ್ಷ ರೂಪಾಯಿಗಳಿಂದ 20 ಲಕ್ಷ ರೂಪಾಯಿಗಳಿಗೆ ದ್ವಿಗುಣಗೊಳಿಸಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಸರ್ಜಿಕಲ್ ಸ್ಟ್ರೈಕ್ ಕಾರ್ಯಾಚರಣೆಯ 10ನೇ ವಾರ್ಷಿಕೋತ್ಸವವನ್ನು ಇಂದು ಭಾರತ ಆಚರಿಸುತ್ತಿದೆ. 2016ರ ಸೆಪ್ಟೆಂಬರ್ 28-29ರಂದು ಪಾಕಿಸ್ತಾನದ ಅಧೀನದಲ್ಲಿರುವ ಭಯೋತ್ಪಾದಕರ ನೆಲೆಗಳ ಮೇಲೆ ಭಾರತೀಯ ಸೇನೆಯು ನಿಖರವಾದ ಸರ್ಜಿಕಲ್ ಸ್ಟ್ರೈಕ್ ನಡೆಸಿತು. ಅದೇ ತಿಂಗಳ ಆರಂಭದಲ್ಲಿ ನಡೆದ ಉರಿ ಭಯೋತ್ಪಾದಕ ದಾಳಿಯಲ್ಲಿ 19 ಭಾರತೀಯ ಯೋಧರು ಹುತಾತ್ಮರಾಗಿದ್ದರು. ಅದಕ್ಕೆ ನೇರ ಮತ್ತು ನಿರ್ಣಾಯಕ ಮಿಲಿಟರಿ ಪ್ರಕ್ರಿಯೆಯಾಗಿ ಈ ಕಾರ್ಯಾಚರಣೆ ಕೈಗೊಳ್ಳಲಾಗಿತ್ತು. ಈ ವಾರ್ಷಿಕೋತ್ಸವವು ಕಳೆದ 1 ದಶಕದಲ್ಲಿ ವಿಕಸನಗೊಂಡಿರುವ ರಾಷ್ಟೀಯ ಭದ್ರತಾ ಕ್ರಮಗಳನ್ನು ಎತ್ತಿ ತೋರಿಸುತ್ತದೆ. 2016ರಲ್ಲಿ ತೋರಿದ ದೃಢ ಸಂಕಲ್ಪವು 2019ರ ಬಾಲ್ಕೋಟ್ ವೈಮಾನಿಕ ದಾಳಿ ಮತ್ತು 2025ರ ಆಪರೇಷನ್ ಸಿಂಧೂರ ಸೇರಿದಂತೆ ನಂತರದ ದಿಟ್ಟ ಕ್ರಮಗಳಿಗೆ ಭದ್ರ ಬುನಾದಿ ಹಾಕಿತು ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ದೇಶವು ಇಂದು ಮಹಾನ್ ಕ್ರಾಂತಿಕಾರಿ ಶಹೀದ್ ಭಗತ್ ಸಿಂಗ್ ಅವರ 119ನೇ ಜನ್ಮದಿನವನ್ನು ಆಚರಿಸುತ್ತಿದೆ. ಈ ಹಿನ್ನೆಲೆಯಲ್ಲಿ ಅವರಿಗೆ ಪ್ರಧಾನಿ ನರೇಂದ್ರ ಮೋದಿ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸೇರಿದಂತೆ ಅನೇಕ ಗಣ್ಯರು ಗೌರವ ನಮನ ಸಲ್ಲಿಸಿದ್ದಾರೆ. ಭಗತ್ ಸಿಂಗ್ ಅವರು 1907ರ ಇದೇ ದಿನದಂದು ಪ್ರಸ್ತುತ ಪಾಕಿಸ್ತಾನದಲ್ಲಿರುವ ಪಂಜಾಬ್ನ ಲಯಲ್ಪುರ ಜಿಲ್ಲೆಯ ಬಂಗಾ ಗ್ರಾಮದ ಕ್ರಾಂತಿಕಾರಿಗಳ ಕುಟುಂಬದಲ್ಲಿ ಜನಿಸಿದರು. ರಾಜಗುರು ಮತ್ತು ಸುಖದೇವ್ ಅವರೊಂದಿಗೆ ತಮ್ಮ ಪ್ರಾಣವನ್ನೇ ಅರ್ಪಿಸುವ ಮೂಲಕ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದರು. ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ಭಗತ್ ಸಿಂಗ್ ಅವರು ಅಪ್ರತಿಮ ಧೈರ್ಯ ಮತ್ತು ಶೌರ್ಯದೊಂದಿಗೆ ಸ್ವಾತಂತ್ರ್ಯ ಹೋರಾಟಕ್ಕೆ ಹೊಸ ಚೈತನ್ಯ ತುಂಬಿದರು. ದೇಶದ ಗೌರವಕ್ಕಾಗಿ ಸರ್ವಸ್ವವನ್ನು ತ್ಯಾಗ ಮಾಡಿದ ಅವರ ಮನೋಭಾವವು ಭಾರತದ ಯುವಜನತೆಯ ಧೈರ್ಯ ಮತ್ತು ದೃಢ ಸಂಕಲ್ಪದ ಸಂಕೇತವಾಗಿದೆ ಎಂದು ಹೇಳಿದ್ದಾರೆ. ರಕ್ಷಣಾ ಕಾರ್ಯದರ್ಶಿ ರಾಜೇಶ್ ಕುಮಾರ್ ಸಿಂಗ್ ಅಮೆರಿಕ ಸಂಸತ್ನ ವಿದೇಶಾಂಗ ವ್ಯವಹಾರಗಳ ಸಮಿತಿಯ ಅಧ್ಯಕ್ಷ ಬ್ರಿಹಾನ್ ಮಾಸ್ಟ್ ನೇತೃತ್ವದ ನಿಯೋಗದೊಂದಿಗೆ ಸಭೆ ನಡೆಸಿದರು. ರಕ್ಷಣಾ ಕೈಗಾರಿಕೆ ಮತ್ತು ತಾಂತ್ರಿಕ ಸಹಕಾರಕ್ಕೆ ವಿಶೇಷ ಒತ್ತು ನೀಡುವ ಮೂಲಕ ವಿಕಸನಗೊಳ್ಳುತ್ತಿದೆ.

ಇರುವ ಭಾರತ ಅಮೆರಿಕ ಸಮಗ್ರ ಜಾಗತಿಕ ಕಾರ್ಯತಂತ್ರದ ಪಾಲುದಾರಿಕೆಯ ಕುರಿತು ಈ ಚರ್ಚೆ ಕೇಂದ್ರೀಕೃತವಾಗಿತ್ತು ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಜಪಾನ್ನ ಐಚಿ ನಗೋಯಾದಲ್ಲಿ ನಡೆಯುತ್ತಿರುವ 2026 ಏಷ್ಯನ್ ಗೇಮ್ಸ್ನ ಮಹಿಳೆಯರ 25 ಮೀಟರ್ ಪಿಸ್ತೂಲ್ ಸ್ಪರ್ಧೆಯಲ್ಲಿ ಭಾರತದ ಈಶಾ ಸಿಂಗ್ ಬೆಳ್ಳಿ ಪದಕ ಗೆದ್ದಿದ್ದಾರೆ. ಅವರು 38 ಅಂಕಗಳೊಂದಿಗೆ ಎರಡನೇ ಸ್ಥಾನ ಪಡೆದರು. ಮಹಿಳೆಯರ 78 ಕೆಜಿ ವಿಭಾಗದ ಪುರುಷ ಸ್ಪರ್ಧೆಯಲ್ಲಿ ಭಾರತದ ಪಿಂಕಿ ಬಲ್ಹರ್ ಕಂಚಿನ ಪದಕ ವಿಜೇತರಾಗಿದ್ದಾರೆ. ಕ್ವಾರ್ಟರ್ ಫೈನಲ್ನಲ್ಲಿ ಅವರು ದಕ್ಷಿಣ ಕೊರಿಯಾದ ಲಿಮ್ ಗಾರಮ್ ಅವರನ್ನು 3-0 ಅಂತರದಿಂದ ಸೋಲಿಸುವ ಮೂಲಕ ಕಂಚಿನ ಪದಕ ತಮ್ಮದಾಗಿಸಿಕೊಂಡರು. ಬಾಕ್ಸಿಂಗ್ ಸ್ಪರ್ಧೆಯ ಮಹಿಳೆಯರ 75 ಕೆಜಿ ವಿಭಾಗದ ಕ್ವಾರ್ಟರ್ ಫೈನಲ್ನಲ್ಲಿ ಭಾರತದ ಲವ್ಲಿನಾ ದಕ್ಷಿಣ ಕೊರಿಯಾದ ಸಿಯೋಂಗ್ ಸುವಾನ್ ವಿರುದ್ದ 5-0 ಅಂತರದಿಂದ ಗೆಲುವು ಸಾಧಿಸುವ ಮೂಲಕ ಪದಕ ಖಚಿತಪಡಿಸಿಕೊಂಡಿದ್ದಾರೆ. ಜಪಾನ್ನ ಐಚಿ ನಗೋಯಾದಲ್ಲಿಂದು ನಡೆಯಬೇಕಿದ್ದ ಭಾರತ ಮತ್ತು ಅಫ್ಘಾನಿಸ್ತಾನ ತಂಡಗಳ ನಡುವಿನ ಏಷ್ಯನ್ ಗೇಮ್ಸ್ನ ಕ್ರಿಕೆಟ್ ಕ್ವಾರ್ಟರ್ ಫೈನಲ್ ಪಂದ್ಯ ಪ್ರತಿಕೂಲ ಹವಾಮಾನದ ಕಾರಣ ರದ್ದುಗೊಂಡಿದೆ. ಇದರಿಂದಾಗಿ ಪಂದ್ಯ ಆಡದೆ ಭಾರತದ ಪುರುಷರ ಕ್ರಿಕೆಟ್ ತಂಡ ಸೆಮಿಫೈನಲ್ ಪ್ರವೇಶಿಸಿದೆ. ಹಾಲಿ ಚಾಂಪಿಯನ್ ಭಾರತ ಐಸಿಸಿ ಟಿ20 ಅಂತಾರಾಷ್ಟೀಯ ಕ್ರಿಕೆಟ್ ಶ್ರೇಯಾಂಕದಲ್ಲಿ ಅಗ್ರಸ್ಥಾನದಲ್ಲಿದ್ದರೆ ಅಫ್ಘಾನಿಸ್ತಾನ ತಂಡ ಪ್ರಸ್ತುತ 10ನೇ ಸ್ಥಾನದಲ್ಲಿದೆ. ಈ ಶ್ರೇಯಾಂಕದ ಆಧಾರದ ಮೇಲೆ ಭಾರತ ತಂಡ ಸೆಮಿಫೈನಲ್ಗೆ ಲಗ್ಗೆ ಇಟ್ಟಿದೆ. ನೇಪಾಳ ಮತ್ತು ಶ್ರೀಲಂಕಾ ತಂಡಗಳ ನಡುವೆ ನಡೆಯುವ ಮತ್ತೊಂದು ಕ್ವಾರ್ಟರ್ ಫೈನಲ್ನಲ್ಲಿ ವಿಜೇತ ತಂಡವನ್ನು ಸೆಮಿಫೈನಲ್ನಲ್ಲಿ ಭಾರತ ಎದುರಿಸಲಿದೆ. ನಗೋಯಾದಲ್ಲಿ ಕಳೆದ ಹಲವು ದಿನಗಳಿಂದ ನಿರಂತರ ಮಳೆಯಾಗುತ್ತಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಾಮಾಜಿಕ ಭದ್ರತಾ ವ್ಯಾಪ್ತಿಗೆ ದೇಶದ 100 ಕೋಟಿಗೂ ಹೆಚ್ಚು ಜನರು, ಕೇಂದ್ರ ಸಚಿವ ಡಾ ಮನ್ಸುಖ್ ಮಾಂಡವೀಯ. ಕತಾರ್ನಲ್ಲಿ ಏಷ್ಯನ್ ಮೂಲಸೌಕರ್ಯ ಹೂಡಿಕೆ ಬ್ಯಾಂಕ್ನ ವಾರ್ಷಿಕ ಸಭೆ, ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಭಾಗಿ. ಏಷ್ಯನ್ ಗೇಮ್ಸ್ ಮಹಿಳೆಯರ 25 ಮೀಟರ್ ಪಿಸ್ತೂಲ್ ಸ್ಪರ್ಧೆಯಲ್ಲಿ ಭಾರತದ ಇಶಾ ಸಿಂಗ್ಗೆ ಬೆಳ್ಳಿ. ಹಾಗೂ ಏಷ್ಯನ್ ಗೇಮ್ಸ್ ಕ್ರಿಕೆಟ್, ಪ್ರತಿಕೂಲ ಹವಾಮಾನ ಕಾರಣ ಅಫ್ಘಾನಿಸ್ತಾನ ವಿರುದ್ದದ ಕ್ವಾರ್ಟರ್ ಫೈನಲ್ ಪಂದ್ಯ ರದ್ದು, ಸೆಮಿಫೈನಲ್ಗೆ ಭಾರತ ಲಗ್ಗೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.

ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಎಫ್ಎಂ 103.1 ಮೆಗಾಹೆರ್ಟ್ಸ್. ಈಗ ಸಮಯ 1:10:42. ಈಗ ರಂಧಗಾನದಲ್ಲಿ ದೇಶಭಕ್ತಿ ಗೀತೆಗಳು.

0: ಇದುವರೆಗೂ ರಂಧಗಾನದಲ್ಲಿ ದೇಶಭಕ್ತಿ ಗೀತೆಗಳನ್ನು ಕೇಳಿದಿರಿ.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
0: ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು FM 103.1 MHz.

ಈಗ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಪ್ರಚಲಿತ. ಕೇಳುಗರೆ, ಇಂದು ಸೆಪ್ಟೆಂಬರ್ 28 ವಿಶ್ವ ರೇಬಿಸ್ ದಿನ. ವಿಶ್ವದಾದ್ಯಂತ ರೇಬಿಸ್ ದಿನವನ್ನು ಇಂದು ಆಚರಣೆ ಮಾಡಲಾಗ್ತಾ ಇದೆ. ರೇಬಿಸ್ ರೋಗದ ಗಂಭೀರತೆ, ಅದರ ತಡೆಗಟ್ಟುವಿಕೆ ಮತ್ತು ನಿರ್ಮೂಲನೆಯ ಬಗ್ಗೆ ಜಾಗೃತಿ ಮೂಡಿಸುವ ಜಾಗತಿಕ ದಿನ ಇದಾಗಿದೆ. ಪ್ರತಿ ವರ್ಷ ಸೆಪ್ಟೆಂಬರ್ 28 ರೇಬಿಸ್ ವಿರುದ್ಧದ ಮೊದಲ ಲಸಿಕೆಯನ್ನು ಕಂಡುಹಿಡಿದ ಲೂಯಿ ಫಾಸ್ಚರ್ ಅವರ ಪುಣ್ಯತಿಥಿಯ ನೆನಪಿಗಾಗಿ ಈ ದಿನವನ್ನು ಆಚರಿಸಲಾಗುತ್ತೆ. 2026 ಥೀಮ್ ಬಲವಾದ ಒಟ್ಟಿಗೆ, ಸ್ಟ್ರಾಂಗ್ ಟುಗೆದರ್. ರೇಬಿಸ್ ನಿರ್ಮೂಲನೆಗೆ ಎಲ್ಲರೂ ಒಟ್ಟಾಗಿ ಶ್ರಮಿಸಬೇಕು ಎಂಬುದು ಇದನ್ನು ತಿಳಿಸುತ್ತೆ. ಸಾಕುಪ್ರಾಣಿಗಳಿಗೆ ಲಸಿಕೆ ಹಾಕುವುದರ ಮೂಲಕ ರೇಬಿಸನ್ನು ತಡೆಗಟ್ಟಬಹುದು. ಮನೆಯಲ್ಲಿ ಸಾಕುವ ನಾಯಿ ಹಾಗೂ ಬೆಕ್ಕುಗಳಿಗೆ ಹಾಗೂ ಇನ್ನಿತರ ಪ್ರಾಣಿಗಳಿಗೆ

ಕಡ್ಡಾಯವಾಗಿ ರೇಬಿಸ್ ಲಸಿಕೆಯನ್ನು ಹಾಕಿಸಿ, ಪ್ರಾಣಿ ಕಚ್ಚಿದ ತಕ್ಷಣ ಗಾಯವನ್ನು ಸೋಪ್ ಮತ್ತು ಹರಿಯುವ ನೀರಿನಿಂದ ಚೆನ್ನಾಗಿ ತೊಳೆಯಿದು, ವಿಳಂಬ ಮಾಡದೆ ತಕ್ಷಣ ವೈದ್ಯರನ್ನು ಸಂಪರ್ಕಿಸಿ ಅವರಿಂದ ಸೂಕ್ತ ಸಲಹೆ ಮತ್ತು ಲಸಿಕೆಗಳನ್ನು ಪಡೆದುಕೊಳ್ಳುವುದು ಒಳ್ಳೆಯದು.

ಪ್ರಚಲಿತ ಕಾರ್ಯಕ್ರಮದಲ್ಲಿ ನೀವು ವಿಶ್ವ ರೇಬಿಸ್ ದಿನದ ಬಗ್ಗೆ ಮಾಹಿತಿಯನ್ನು ಮಾಡಿಕೊಳ್ತಾ ಇದ್ರಿ. ವಿಶ್ವ ರೇಬಿಸ್ ದಿನವು 2007 ಪ್ರತಿ ವರ್ಷ ಸೆಪ್ಟೆಂಬರ್ 28 ಆಚರಿಸಲಾಗುವ ಜಾಗತಿಕ ಆರೋಗ್ಯ ರಕ್ಷಣಾ ಕಾರ್ಯಕ್ರಮವಾಗಿದೆ. ಇದನ್ನು ಗ್ಲೋಬಲ್ ಅಲೈನ್ಸ್ ಫಾರ್ ರೇಬಿಸ್ ಕಂಟ್ರೋಲ್ ಸ್ಥಾಪಿಸಿದೆ. ಈ ದಿನದಂದು ವಿವಿಧ ಸ್ಥಳೀಯ ಮತ್ತು ಜಾಗತಿಕ ಸಮುದಾಯಗಳು ರೇಬಿಸ್ ಕಾಯಿಲೆಯ ಬಗ್ಗೆ ಜಾಗೃತಿ ಮೂಡಿಸಲು ಮತ್ತು ಅದನ್ನು ತಪ್ಪಿಸಲು ವಿವಿಧ ವಿಧಾನಗಳನ್ನು ಚರ್ಚಿಸಲು ಒಟ್ಟುಗೂಡುತ್ತವೆ. ಅತ್ಯಂತ ಹಳೆಯ ವೈರಲ್ ಕಾಯಿಲೆಗಳಲ್ಲಿ ಒಂದಾದ ರೇಬಿಸನ್ನು ಲಸಿಕೆಯಿಂದ ತಡೆಯಬಹುದು. ಈ ಪ್ರಾಣಿಜನ್ಯ ಕಾಯಿಲೆಯು ಕ್ರೋಧೋನ್ಮತ್ತ ಪ್ರಾಣಿಯ ಕಚ್ಚುವಿಕೆ ಅಥವಾ ಗೀರುಗಳ ಮೂಲಕ ಹರಡುತ್ತೆ ಮತ್ತು ಕೇಂದ್ರ ನರಮಂಡಲದ ಮೇಲೆ ಪರಿಣಾಮವನ್ನು ಬೀರುತ್ತೆ. ಕ್ಲಿನಿಕಲ್ ಲಕ್ಷಣಗಳು ಕಾಣಿಸಿಕೊಂಡರೆ ರೇಬಿಸ್ನಲ್ಲಿ 100% ಮಾರಕವಾಗಬಹುದು. ರೇಬಿಸ್ ದೇಶೀಯ ಮತ್ತು ಕಾಡು ಪ್ರಾಣಿಗಳೆರಡರ ಮೇಲೂ ಪರಿಣಾಮವನ್ನು ಬೀರಬಹುದಾದರೂ ಲಸಿಕೆ ಹಾಕದ ಸಾಕು ನಾಯಿಗಳು ಸುಮಾರು 99% ರೇಬಿಸ್ ಪ್ರಕರಣಗಳಲ್ಲಿ ಕಂಡುಬರುತ್ತವೆ. 5-14 ವಯಸ್ಸಿನ ಮಕ್ಕಳು ಹೆಚ್ಚಾಗಿ ಇದಕ್ಕೆ ಬಲಿಯಾಗ್ತಾ ಇದ್ದಾರೆ. ಅತ್ಯಂತ ನಿರ್ಲಕ್ಷ್ಯಕ್ಕೆ ಒಳಗಾದ ಉಷ್ಣವಲಯದ ಕಾಯಿಲೆಗಳಲ್ಲಿ ಒಂದಾಗಿರುವುದರಿಂದ ರೇಬಿಸ್ಗೆ ಬಲಿಯಾಗುವವರ ಪ್ರಧಾನವಾಗಿ ಬಡವರು, ಅಂಚಿನಲ್ಲಿರುವವರು ಮತ್ತು ದುರ್ಬಲ ಜನಸಂಖ್ಯೆ, ಸುರಕ್ಷಿತ ಮತ್ತು ಪರಿಣಾಮಕಾರಿ ಇಮ್ಯುನೋಗ್ಲೋಬುಲಿನ್ಗಳು ಮತ್ತು ಲಸಿಕೆಗಳ ಆವಿಷ್ಕಾರ ಮತ್ತು ಲಭ್ಯತೆಯ ಹೊರತಾಗಿಯೂ ಕೆಲವೊಮ್ಮೆ ಅವುಗಳ ಲಭ್ಯತೆಯು ವಾದಯೋಗ್ಯವಾಗಿದೆ. ನಾಯಿಗಳಿಂದ ಉಂಟಾಗುವ ರೇಬಿಸ್ನಿಂದಾಗಿ ಜಾಗತಿಕವಾಗಿ ವರ್ಷಕ್ಕೆ ಕನಿಷ್ಠ 59,000 ಮಾನವ ಸಾವುಗಳು ಸಂಭವಿಸುತ್ತವೆ ಅಂತ ಹೇಳಲಾಗಿದೆ. ಇದರಲ್ಲಿ ಭಾರತವು ಕ್ರಮವಾಗಿ ಜಾಗತಿಕ ಸಾವುಗಳು ಮತ್ತು ಆಗ್ನೇಯ ಏಷ್ಯಾ ಪ್ರದೇಶಗಳ ಸಾವುಗಳಲ್ಲಿ 36% ಮತ್ತು 65%ರಷ್ಟಿದೆ ಎನ್ನಲಾಗಿದೆ. 2012 ಮತ್ತು 2022 ನಡುವೆ ಭಾರತದಲ್ಲಿ ಕನಿಷ್ಠ 6,644 ಕ್ಲಿನಿಕಲ್ ಅನುಮಾನ ಮತ್ತು ರೇಬಿಸ್ನಿಂದಾಗಿ ಸಾವುಗಳನ್ನು ಪತ್ತೆ ಹಚ್ಚಲಾಗಿದೆ. ರೇಬಿಸ್ನ ಪ್ರಕರಣಗಳ ಹಠಾತ್ ಏರಿಕೆಯು ಸಾರ್ವಜನಿಕ ಆರೋಗ್ಯದ ಮೇಲೆ ಪ್ರಮುಖ ಕಳವಳವಾಗಿದೆ. GARC ವಿಶ್ವ ಆರೋಗ್ಯ ಸಂಸ್ಥೆ ಗುರುತಿಸಿದ ಒಂದು ಸಂಸ್ಥೆಯಾಗಿದ್ದು 28 September 1895 ನಿಧನರಾದ ಫ್ರೆಂಚ್ ವಿಜ್ಞಾನಿ ಲೂಯಿಸ್ ಫಾಸ್ಚರ್ ಅವರಿಗೆ ಗೌರವ ಸಲ್ಲಿಸುವ ಮೂಲಕ 2007 September 28 ಮೊದಲ ವಿಶ್ವ ರೇಬಿಸ್ ದಿನವನ್ನು ಆಚರಣೆ ಮಾಡಲಾಯಿತು.

ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಪ್ರಚಲಿತ ಕೇಳ್ತಾ ಇದ್ದೀರಾ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ ಎಫ್ಎಂ 103.1 ಮೆಗಾಹರ್ಟ್ಸ್. ಈಗ ಸಮಯ 1:45:57. ಕೇಳುಗರೆ, ಇಂದು ಭಗತ್ ಸಿಂಗ್ ಅವರ ಜನ್ಮದಿನ. ಭಗತ್ ಸಿಂಗ್ ಅವರು ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಅತ್ಯಂತ ಪ್ರಮುಖ ಹಾಗೂ ಧೈರ್ಯಶಾಲಿ ಕ್ರಾಂತಿಕಾರಿ ನಾಯಕರಾಗಿದ್ದರು. ಸೆಪ್ಟೆಂಬರ್ 28, 1907 ಪಂಜಾಬ್ನ ಲಯಲ್ಪುರ ಜಿಲ್ಲೆಯ ಬಂಗಾ ಎಂಬ ಹಳ್ಳಿಯಲ್ಲಿ ಜನಿಸಿದ ಇವರು. ತಂದೆ ಕಿಶನ್ ಸಿಂಗ್, ತಾಯಿ ವಿದ್ಯಾವತಿ. ಇವರ ಕುಟುಂಬವು ಸ್ವಾತಂತ್ರ್ಯ ಹೋರಾಟದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿತ್ತು. ಆರಂಭದಲ್ಲಿ ಮಹಾತ್ಮ ಗಾಂಧೀಜಿಯವರ ಅಸಹಕಾರ ಚಳುವಳಿಯಲ್ಲಿ ಭಗತ್ ಸಿಂಗ್ ಅವರು ಸಕ್ರಿಯವಾಗಿ ಭಾಗವಹಿಸಿದ್ದರು. ಅನಂತರ ಚೌರಿ ಚೌರಾ ಘಟನೆಯ ನಂತರ ಗಾಂಧೀಜಿಯವರು ಚಳುವಳಿಯನ್ನು ಹಿಂತೆಗೆದುಕೊಂಡಾಗ ಇವರಿಗೆ ಅಹಿಂಸಾ ಮಾರ್ಗದ ಬಗ್ಗೆ ಹೊಸ ಯೋಚನೆಗಳು ಮೂಡಿದವು ಮತ್ತು ಕ್ರಾಂತಿಕಾರಿ ಮಾರ್ಗವನ್ನು ಅವರು ಆಯ್ಕೆ ಮಾಡಿಕೊಳ್ತಾರೆ. ಲಾಲಾ ಲಜಪತ್ ರಾಯ್ ಅವರ ಸಾವಿಗೆ ಕಾರಣವಾದ ಪೊಲೀಸ್ ಅಧಿಕಾರಿಯನ್ನು ಕೊಲ್ಲಲು ಯೋಚಿಸಿ ತಪ್ಪಾಗಿ ಜಾನ್ ಸ್ಯಾಂಡರ್ಸ್ ಅನ್ನೋ ಅಧಿಕಾರಿಯನ್ನು ಗುಂಡಿಕ್ಕಿ ಕೊಲ್ತಾರೆ ಭಗತ್ ಸಿಂಗ್ ಅವರು. ಅನಂತರ 1929 ದೆಹಲಿಯ ಕೇಂದ್ರ ವಿಧಾನಸಭೆಯಲ್ಲಿ ಬ್ರಿಟಿಷ್ ಸರ್ಕಾರದ ದಮನಕಾರಿ ಕಾನೂನುಗಳನ್ನು ವಿರೋಧಿಸಿ ಬಕ್ಸುಕೇಶ್ವರ ದತ್ತರ ಜೊತೆಗೂಡಿ ಬಾಂಬನ್ನು ಎಸಿತಾರೆ. ಆದರೆ ಯಾರೂ ಪ್ರಾಣ ಕಳೆದುಕೊಳ್ಳದಂತೆ ಎಚ್ಚರಿಕೆ ವಹಿಸಿ ಅಲ್ಲಿಯೇ ಬಂಧನಕ್ಕೊಳಗಾಗ್ತಾರೆ. ಜೈಲಿನಲ್ಲಿರುವಾಗಲೇ ಅವರು ಸಮಾಜವಾದಿ ಮತ್ತು ಕಮ್ಯುನಿಸ್ಟ್ ಸಾಹಿತ್ಯವನ್ನು ವಿಪುಲವಾಗಿ ಅಧ್ಯಯನ ಮಾಡಿ ತಮ್ಮ ಕೊನೆಯ ದಿನಗಳಲ್ಲಿ ಅವರು ನಾಸ್ತಿಕರಾಗ್ತಾರೆ. ಸ್ಯಾಂಡರ್ಸ್ ಹತ್ಯೆ ಪ್ರಕರಣದಲ್ಲಿ ಮರಣದಂಡನೆಯನ್ನು ವಿಧಿಸಿದ್ದಕ್ಕಾಗಿ March 23, 1931 ಲಾಹೋರ್ ಜೈಲಿನಲ್ಲಿ ರಾಜ್ಗುರು ಮತ್ತು ಸುಖದೇವ್ ಅವರೊಂದಿಗೆ ಭಗತ್ ಸಿಂಗ್ ಅವರನ್ನು ಗಲ್ಲಿಗೇರಿಸಲಾಯಿತು.

ಲೆಯೂ ಸೇರಿದಂತೆ ಅನೇಕ ಫಿಲ್ಮ್ ಫೇರ್ ಪ್ರಶಸ್ತಿಗಳು ಶಾಂತಿ ನಿಕೇತನದಿಂದ ದೇಶಿಕೋತ್ತಮ ಪ್ರಶಸ್ತಿ, ಆಸ್ಥಾನ ವಿದ್ವಾನ್ ತಿರುಪತಿ ದೇವಸ್ಥಾನಂ ದಾದಾಸಾಹೇಬ್ ಪ್ರಶಸ್ತಿ, ಪದ್ಮಭೂಷಣ ಪದ್ಮವಿಭೂಷಣ ಹಾಗೂ ಭಾರತರತ್ನ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡಿದ್ದಾರೆ.

ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಪ್ರಚಲಿತ ಕೇಳ್ತಾ ಇದ್ದೀರಾ. ಆತ್ಮೀಯ ಕೇಳುಗರೆ, ಇಂದು ಸೆಪ್ಟೆಂಬರ್ 28 ಲತಾ ಮಂಗೇಶ್ಕರ್ ಅವರ ಜನ್ಮದಿನವೂ ಕೂಡ. ಲತಾ ಮಂಗೇಶ್ಕರ್ ಅವರು ಸೆಪ್ಟೆಂಬರ್ 28 1929 ಜನಿಸ್ತಾರೆ. ಭಾರತದ ಪ್ರಸಿದ್ಧ ಗಾಯಕಿಯರಲ್ಲಿ ಇವರು ಒಬ್ಬರು. ಹಿಂದಿ ಚಿತ್ರರಂಗದಲ್ಲಿ ಹಲವಷ್ಟು ಹಾಡುಗಳನ್ನು ಹಾಡಿರುವುದಲ್ಲದೆ ಹಲವಾರು ಭಾರತೀಯ ಭಾಷೆಗಳಲ್ಲಿಯೂ ಹಾಡಿದ್ದಾರೆ. 1967 ಬಿಡುಗಡೆಯಾದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕನ್ನಡ ಚಲನಚಿತ್ರದಲ್ಲಿ ಬೆಳ್ಳನೆ ಬೆಳಗಾಯಿತು ಮತ್ತು ಎಲ್ಲಾರೆ ಇರ್ತೀರೋ ಎಂದಾದರೆ ಬರುತ್ತೀರೋ ಎಂಬ ಹಾಡುಗಳನ್ನು ಹಾಡಿದ್ದಾರೆ. ಬರೋಬ್ಬರಿ ಸುಮಾರು 36 ಭಾಷೆಗಳಲ್ಲಿ ಇವರು ಸಾವಿರಾರು ಹಾಡುಗಳನ್ನು ಹಾಡಿದ್ದಾರೆ. ಅವರಿಗೆ ಬಂದಂಥ ಪ್ರಶಸ್ತಿಗಳು 6 ವಿಶ್ವವಿದ್ಯಾಲಯಗಳ ಗೌರವ ಡಾಕ್ಟರೇಟ್, ನ್ಯೂಯಾರ್ಕ್ ವಿಶ್ವವಿದ್ಯಾಲಯ

ಇದುವರೆಗೆ ಪ್ರಚಲಿತ ಚಿತ್ರಗೀತೆಗಳನ್ನಾಧರಿಸಿದ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮ ಆಲಿಸಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಆತ್ಮೀಯ ಕೇಳುಗರೆ, ಇಂದು ಸಂಜೆ 6:51 ಕೃಷಿರಂಗದಲ್ಲಿ ವಿಶ್ವ ರೇಬಿಸ್ ದಿನದ ಸಂದರ್ಭದಲ್ಲಿ ರೇಬಿಸ್ ಕಾಯಿಲೆ ಮತ್ತು ಮುಂಜಾಗ್ರತಾ ಕ್ರಮಗಳ ಕುರಿತು ಡಾಕ್ಟರ್ ಲೀನಾಗೌಡ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳಲಿದ್ದೀರಿ. ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರ. ಈಗ ಸಮಯ 2:00 ಆಗುತ್ತಲಿದೆ. ಇನ್ನು ಇಂಗ್ಲಿಷ್ ಹಾಗೂ ಹಿಂದಿಯಲ್ಲಿ ವಾರ್ತಾ ಸಂಚಿಕೆ ದೆಹಲಿ ಕೇಂದ್ರದಿಂದ ಇದೀಗ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಪ್ರತಿಭಾ ನಟರಾಜ್. ಮುಖ್ಯಾಂಶಗಳು. ರಾಜ್ಯದಲ್ಲಿ ಬರ ಅಧ್ಯಯನ ನಡೆಸಲು ಅಕ್ಟೋಬರ್ 3ರಂದು ಕೇಂದ್ರ ತಂಡ ಆಗಮನ. ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಸ್ಪಷ್ಟನೆ. ಕಸ್ತೂರಿ ರಂಗನ್ ವರದಿ, ಬರ ಪರಿಸ್ಥಿತಿ ಚರ್ಚಿಸಲು ಸರ್ವಪಕ್ಷ ಸಭೆಗೆ ಶೀಘ್ರವೇ ದಿನಾಂಕ ನಿಗದಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ನಕಲಿ ಔಷಧಿ ಜಾಲದ ಪ್ರಮುಖ ಆರೋಪಿ ಪ್ರಶಾಂತ್ ರಂಜನ್ ಬಾಬು ಬೆಂಗಳೂರು ವಿಮಾನ ನಿಲ್ದಾಣದಲ್ಲಿ ಬಂಧನ. ನಾಡಹಬ್ಬ ಮೈಸೂರು ದಸರಾ ಉದ್ಘಾಟಿಸುವಂತೆ ಕೊಪ್ಪಳದ ಗವಿಸಿದ್ದೇಶ್ವರ ಸ್ವಾಮೀಜಿಗೆ ಸರ್ಕಾರ ಆಹ್ವಾನ. ಹಾಗೂ ಬೆಂಗಳೂರಿನ ಮೈಸೂರು ರಸ್ತೆಯ ಅಂಚೆಪಾಳ್ಯ ಬಳಿ ಕಾಡಾನೆ ದಾಳಿಗೆ ವೃದ್ಧ ಸಾವು. ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿನ ಬರ ಪರಿಸ್ಥಿತಿ ಪರಿಶೀಲಿಸಲು ಕೇಂದ್ರ ಸರ್ಕಾರ ಆಯಾ ರಾಜ್ಯಗಳಿಗೆ ತಂಡಗಳನ್ನು ಕಳುಹಿಸಲಿದೆ ಎಂದು ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕರ್ನಾಟಕ ಸರ್ಕಾರ ಹಲವು ಪ್ರದೇಶಗಳಲ್ಲಿ ಬರಗಾಲ ಘೋಷಿಸಿದೆ. ಬರ ಪರಿಸ್ಥಿತಿ ಅಂದಾಜಿಸಲು ಅಕ್ಟೋಬರ್ 3ರಂದು ಕೇಂದ್ರ ತಂಡವನ್ನು ಕಳುಹಿಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಸಂಕಷ್ಟದ ಸಮಯದಲ್ಲಿ ಕೇಂದ್ರ ಸರ್ಕಾರ ರಾಜ್ಯಗಳೊಂದಿಗೆ ದೃಢವಾಗಿ ನಿಂತಿದೆ ಎಂದು ಹೇಳಿದ್ದಾರೆ.
1: ರಾಜ್ಯ ಸರ್ಕಾರವನ್ನು ಮಹಾರಾಷ್ಟ್ರ ಬಡೇ ಹಿಸ್ಸೆ ಪರ ಕರ್ನಾಟಕ ಬಡೇ ಹಿಸ್ಸೆ ಪರ ಸೂಖಾ ಘೋಷಿತ ಕಿಯಾ ಹೈ. ಭಾರತ ಸರ್ಕಾರ ರಾಜ್ಯಕ್ಕೆ ಸಾಥ್ ಡಟ್ಕೆ ಖಡಿ ರಹೇಗಿ. ಕರ್ನಾಟಕ ಮೇ ಬಿ 3 ಅಕ್ಟೋಬರ್ ಕೋ ಟೀಮ್ ಬನ್ನಕ್ಕೆ ಭೇಜ ರಹೇ ವಹಾಂ ಕಿ ಸ್ಥಿತಿ ಕೆ ಆಕಲನ್ ಕೆ ಲಿಯೆ. ಮಹಾರಾಷ್ಟ್ರ ಕೆ ಮುಖ್ಯಮಂತ್ರಿ ಜಿ ಸೆ ಬಾತ್ ಹುಯಿ ಹೈ ತೋ ಭಾಭಿ ಹಮ್ ಟೀಮ್ ಕಿ ತಯಾರಿ ಕರ್ ರಹೇ ಹೈ. ಮೈ ಸ್ವಯಂ ಬಿ ಉನ್ ರಾಜ್ಯೋ ಮೇ ಜಾಕೆ ಸ್ಥಿತಿ ದೇಖೂಂಗಾ ಔರ್ ಹಮ್ ಅಪ್ನೆ ಕಿಸಾನೋ ಕೆ ಸಾಥ್ ರಾಜ್ಯ ಸರ್ಕಾರೋ ಕೆ ಸಾಥ್ ಪೂರಿ ತಾಕತ್ ಸೆ ಖಡೆ ರಹೇಂಗೆ ಇಸ್ ಪರಿಸ್ಥಿತಿ ಕಾ ಮುಕಾಬಲಾ ಕರ್ನೆ ಕೆ.
0: ರಾಜ್ಯ ಸರ್ಕಾರದ ಮನವಿ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರದ 3 ಬರ ಅಧ್ಯಯನ ತಂಡಗಳು ರಾಜ್ಯಕ್ಕೆ ಆಗಮಿಸಿ ಬರ ಪರಿಸ್ಥಿತಿಯ ಕುರಿತು ಅಧ್ಯಯನ ನಡೆಸಲಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಭಾಗದಲ್ಲಿ ಒಂದು ತಂಡ, ಉತ್ತರ ಕರ್ನಾಟಕದ ಜಿಲ್ಲೆಗಳಲ್ಲಿ ಮತ್ತೊಂದು ತಂಡ ಹಾಗೂ ಮಂಡ್ಯ, ಮೈಸೂರು, ಚಾಮರಾಜನಗರ ಸೇರಿದಂತೆ ಮೈಸೂರು ವಿಭಾಗದಲ್ಲಿ 3ನೇ ತಂಡ ಅಧ್ಯಯನ ನಡೆಸಲಿದೆ ಎಂದು ಹೇಳಿದ್ದಾರೆ. ರಾಜ್ಯ ಸರ್ಕಾರ ಈಗಾಗಲೇ ಕೇಂದ್ರಕ್ಕೆ ಮೆಮೊರೆಂಡಮ್ ಸಲ್ಲಿಸಿದ್ದು, ಅದರ ಆಧಾರದ ಮೇಲೆಯೇ ಕೇಂದ್ರದ ತಂಡಗಳು ಪರಿಶೀಲನೆ ನಡೆಸಲಿವೆ ಎಂದು ಅವರು ತಿಳಿಸಿದ್ದಾರೆ.
2: 3 ತಂಡಗಳು ಬರುತ್ತೆ ಅಂತೇಳಿ ತಿಳಿಸಿದ್ದಾರೆ. ಈ ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಈ ಭಾಗದಲ್ಲಿ ಒಂದು, ಮತ್ತೆ ಉತ್ತರ ಕರ್ನಾಟಕದಲ್ಲಿ ಒಂದು, ಮತ್ತೆ ಮೈಸೂರು, ಮಂಡ್ಯ, ಮೈಸೂರು, ಚಾಮರಾಜನಗರ ಇದು ಈ ಭಾಗದಲ್ಲಿ ಒಂದು 3 ತಂಡಗಳು ಬರ್ತಾ ಇದೆ. 3 ತಂಡಗಳು ಕೂಡ ಅಧ್ಯಯನ ಮಾಡಿ ಅವರು ವರದಿಯನ್ನು ಕೊಡ್ತಾರೆ. ನಾವೇನು ಈಗಾಗಲೇ ಮೆಮೊರಾಂಡಮ್ ಅನ್ನ ಸಬ್ಮಿಟ್ ಮಾಡಿದ್ದೇವೆ, ಅದರ ಹಿನ್ನೆಲೆಯಲ್ಲಿ ಅವರು ಮಾಡ್ತಾರೆ. ಈಗ ನಾವು ಮತ್ತೊಂದನ್ನ ಮೆಮೊರಾಂಡಮ್ ಅನ್ನ ಕೊಡ್ತೇವೆ. ಏನು ನಾವು ಡಿಕ್ಲೇರ್ ಮಾಡಿರ್ತಕ್ಕಂತ ಎಲ್ಲ ತಾಲೂಕುಗಳನ್ನು ಕೂಡ ಬಹುಶಃ ಅವರು ಮಾಹಿತಿಗಳನ್ನ ತಗೊಳ್ತಾರೆ ಅಂತ ಹೇಳಿ ಕಾಣಿಸುತ್ತೆ.
0: ರಾಜ್ಯದ ಬರ ಪರಿಸ್ಥಿತಿ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸಲು ಸರ್ವಪಕ್ಷ ನಿಯೋಗದೊಂದಿಗೆ ಬಿಜೆಪಿ ದೆಹಲಿಗೆ ಆಗಮಿಸದಿದ್ದರೆ ರೈತರ ಹಿತಕ್ಕಾಗಿ ಸರ್ಕಾರವೇ ಅಗತ್ಯ ಕ್ರಮ ಕೈಗೊಳ್ಳಲಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟಪಡಿಸಿದ್ದಾರೆ.

0: ಹೇಳಿದ್ದಾರೆ. ಬೆಂಗಳೂರಿನಲ್ಲಿಂದು ನವದೆಹಲಿಗೆ ತೆರಳುವ ಮುನ್ನ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರೈತರಿಗೆ 25,000 ರೂಪಾಯಿ ಪರಿಹಾರ ನೀಡಬೇಕೆನ್ನುವ ಬಿಜೆಪಿ ನಾಯಕರು ಕೇಂದ್ರ ಸರ್ಕಾರದ ಬಳಿ ಮಾತನಾಡಿ ಪರಿಹಾರ ನೀಡುವಂತೆ ಆಗ್ರಹಿಸಿದ್ದಾರೆ. ಬರ ಪರಿಸ್ಥಿತಿ ಅಧ್ಯಯನ ಕುರಿತು ಅಕ್ಟೋಬರ್ 3 ಕೇಂದ್ರ ತಂಡ ಆಗಮಿಸುತ್ತಿದ್ದು, ಸಮಿತಿಗೆ ಅಗತ್ಯವಿರುವ ಎಲ್ಲಾ ಸಹಕಾರವನ್ನು ಕಾನೂನಿನ ಚೌಕಟ್ಟಿನಲ್ಲಿ ಅಧಿಕಾರಿಗಳು ನೀಡಲಿದ್ದಾರೆ ಎಂದು ತಿಳಿಸಿದ್ದಾರೆ. ಕಸ್ತೂರಿ ರಂಗನ್ ವರದಿ ಹಾಗೂ ಬರ ಪರಿಸ್ಥಿತಿ ಚರ್ಚಿಸಲು ಸರ್ವಪಕ್ಷ ಸಭೆ ನಡೆಸುವ ಸಂಬಂಧ ಶೀಘ್ರದಲ್ಲೇ ದಿನಾಂಕ ನಿಗದಿಪಡಿಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ನಕಲಿ ಔಷಧ ತಯಾರಿಕಾ ಪ್ರಕರಣದ ತನಿಖೆ ನಡೆಸುತ್ತಿರುವ ಎಸ್ಐಟಿ ಅಧಿಕಾರಿಗಳು ಬೆಂಗಳೂರು ವಿಮಾನ ನಿಲ್ದಾಣದಲ್ಲಿ ಪ್ರಮುಖ ಆರೋಪಿ ಪ್ರಶಾಂತ್ ರಂಜನ್ ಬಾಬು ಎಂಬಾತನನ್ನು ಬಂಧಿಸಿದ್ದಾರೆ. ನಕಲಿ ಔಷಧ ಜಾಲ ಬಯಲಾದ ಬಳಿಕ ಪ್ರಶಾಂತ್ ಅಜರ್ಬೈಜಾನ್ಗೆ ಪರಾರಿಯಾಗಿದ್ದ. ಎಸ್ಐಟಿ ತಂಡ ಆತ ಅಜರ್ಬೈಜಾನ್ನಲ್ಲಿರುವುದನ್ನು ಪತ್ತೆ ಹಚ್ಚಿ ಭಾರತಕ್ಕೆ ಮರಳುವಂತೆ ಒತ್ತಡ ಹೇರಿತ್ತು. ಇಂದು ಮುಂಜಾನೆ ಬೆಂಗಳೂರಿಗೆ ಆಗಮಿಸುತ್ತಿದ್ದಂತೆ ಪೊಲೀಸರು ಆತನನ್ನು ವಶಕ್ಕೆ ಪಡೆದಿದ್ದಾರೆ. ನ್ಯಾಯಾಲಯದ ಮುಂದೆ ಹಾಜರುಪಡಿಸಿ ಪೊಲೀಸರು ಇಂದು ಆತನನ್ನು ವಶಕ್ಕೆ ಪಡೆಯಲಿದ್ದಾರೆ. ಈಗಾಗಲೇ ನಕಲಿ ಔಷಧ ಜಾಲದ ವ್ಯಾಪ್ತಿ, ತಯಾರಿಕೆ ಮತ್ತು ವಿತರಣಾ ಚಟುವಟಿಕೆಗಳು ನಡೆದ ಸ್ಥಳಗಳ ಕುರಿತಂತೆ ತನಿಖಾಧಿಕಾರಿಗಳು ಪರಿಶೀಲನೆ ನಡೆಸುತ್ತಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವ ಉದ್ಘಾಟಿಸುವಂತೆ ಕೊಪ್ಪಳದ ಗವಿಸಿದ್ದೇಶ್ವರ ಮಹಾಸ್ವಾಮೀಜಿಗಳಿಗೆ ಇಂದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವ ಶಿವರಾಜ್ ತಂಗಡಗಿ ಆಹ್ವಾನ ನೀಡಿದ್ದಾರೆ. ಬಳಿಕ ಮಾತನಾಡಿದ ಗವಿಸಿದ್ದೇಶ್ವರ ಸ್ವಾಮೀಜಿ, ಸರ್ಕಾರದ ಆಹ್ವಾನವನ್ನು ಸಂತೋಷದಿಂದಲೇ ಸ್ವೀಕರಿಸಿದ್ದು ನಾಡಹಬ್ಬದಲ್ಲಿ ಪಾಲ್ಗೊಳ್ಳುವುದಾಗಿ ತಿಳಿಸಿದ್ದಾರೆ. ಬಳಿಕ ಮಾತನಾಡಿದ ಸಚಿವ ಶಿವರಾಜ್ ತಂಗಡಗಿ, ಗವಿಮಠದ ಸ್ವಾಮೀಜಿ ದಸರಾ ಉದ್ಘಾಟಿಸಲು ಒಪ್ಪಿಕೊಂಡಿರುವುದರಿಂದ ದಸರಾ ಘನತೆ ಹೆಚ್ಚಾಗಿದೆ ಎಂದು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಸಂಸದ ರಾಜಶೇಖರ ಹಿಟ್ನಾಳ್, ಶಾಸಕ ರಾಘವೇಂದ್ರ ಹಿಟ್ನಾಳ್, ಜಿಲ್ಲಾಧಿಕಾರಿ ಸುರೇಶ್ ಇಟ್ನಾಳ್, ಹಲವು ಗಣ್ಯರು ಉಪಸ್ಥಿತರಿದ್ದರು. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವಕ್ಕೆ ಆಗಮಿಸುತ್ತಿರುವ ಗಜಪಡೆಗಳ ಮಾಹುತರು ಹಾಗೂ ಕಾವಾಡಿಗಳ ಕುಟುಂಬದೊಂದಿಗೆ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಇಂದು ಉಪಹಾರ ಸೇವಿಸಿದರು. ಅರಮನೆ ಆವರಣದಲ್ಲಿ ಮಾಹುತರು ಹಾಗೂ ಕಾವಾಡಿಗಳ ಕುಟುಂಬಸ್ಥರಿಗೆ ಸಚಿವರು ಉಪಹಾರ ಬಡಿಸಿ ನಂತರ ಅವರೊಂದಿಗೆ ಕುಳಿತು ಉಪಹಾರ ಸೇವಿಸಿದರು. ಶಾಸಕರಾದ ಜಿಟಿ ದೇವೇಗೌಡ ಹಾಗೂ ಅನಿಲ್ ಚಿಕ್ಕಮಾದು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಬಳಿಕ ಅರಮನೆಯ ಬಳಿ ಸಚಿವರು ಯುವ ದಸರಾ, ರೈತರ ದಸರಾ, ಕಂಬಳ, ಯೋಗ ದಸರಾ ಪೋಸ್ಟರ್ ಬಿಡುಗಡೆ ಮಾಡಿದರು. ಇದೇ ವೇಳೆ ದಸರಾ ಮಹೋತ್ಸವಕ್ಕೆ 22 ಸಚಿವರನ್ನು ನಿಯೋಜಿಸಿರುವ ಕುರಿತು ಪ್ರತಿಕ್ರಿಯಿಸಿದ ಅವರು, 10 ದಿನಗಳ ನವರಾತ್ರಿ ಕಾರ್ಯಕ್ರಮದ ವ್ಯವಸ್ಥೆಗೆ ಸಚಿವರಿಗೆ ಉಸ್ತುವಾರಿ ಜವಾಬ್ದಾರಿ ನೀಡಲಾಗಿದೆ. ಪ್ರತಿದಿನ 2 ಸಚಿವರು ಉಸ್ತುವಾರಿ ವಹಿಸಲಿದ್ದಾರೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಮೂಡಾದಲ್ಲಿ ಅಕ್ರಮವಾಗಿ ಪಡೆದಿರುವ ನಿವೇಶನಗಳ ಪಟ್ಟಿಯನ್ನು ಶೀಘ್ರದಲ್ಲೇ ಬಿಡುಗಡೆ ಮಾಡುವುದಾಗಿ ಹೇಳಿದ್ದಾರೆ. ನ್ಯಾಯಮೂರ್ತಿ ದೇಸಾಯಿ ಆಯೋಗದ ವರದಿಯಂತೆ ನಿವೇಶನಗಳ ರದ್ದು ಪ್ರಕ್ರಿಯೆ ಕೈಗೊಳ್ಳಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನ ಮೈಸೂರು ರಸ್ತೆಯ ಬಳಿಯ ಅಂಚೆಪಾಳ್ಯದಲ್ಲಿ ಇಂದು ಕಾಡಾನೆ ದಾಳಿಗೆ ವ್ಯಕ್ತಿಯೊಬ್ಬರು ಮೃತಪಟ್ಟಿದ್ದಾರೆ. ಮೃತರನ್ನು ಅಂಚೆಪಾಳ್ಯದ ನಿವಾಸಿ ನಾಗರಾಜ್ ಎಂದು ಗುರುತಿಸಲಾಗಿದೆ. ಮುಂಜಾನೆ ನಡಿಗೆಗಾಗಿ ಹೊರಗೆ ಬಂದಿದ್ದಾಗ ಈ ಘಟನೆ ಸಂಭವಿಸಿದೆ. ಆಸ್ಪತ್ರೆಗೆ ದಾಖಲಿಸಿದರೂ ಚಿಕಿತ್ಸೆ ಫಲಕಾರಿಯಾಗದೆ ಅವರು ಮೃತಪಟ್ಟಿದ್ದಾರೆ. ಕಗ್ಗಲಿಪುರ ಅರಣ್ಯ ವಲಯದ ವ್ಯಾಪ್ತಿಗೆ ಬರುವ ಕೆಂಗೇರಿ ಸಮೀಪದ ರಾಜರಾಜೇಶ್ವರಿ ವೈದ್ಯಕೀಯ ಕಾಲೇಜಿನ ಹಿಂಭಾಗದಲ್ಲಿ ಈ ಘಟನೆ ನಡೆದಿದೆ. ಬನ್ನೇರುಘಟ್ಟ ಅರಣ್ಯ ಪ್ರದೇಶದಿಂದ ಕಾಡಾನೆಯು ಈ ಪ್ರದೇಶಕ್ಕೆ ಬಂದಿರಬಹುದು ಎಂದು ಅರಣ್ಯ ಇಲಾಖೆಯ ಅಧಿಕಾರಿಗಳು ತಿಳಿಸಿದ್ದಾರೆ. ಅರಣ್ಯ ಇಲಾಖೆಯ ಅಧಿಕಾರಿಗಳು ಆನೆಯ ಶೋಧ ಕಾರ್ಯಾಚರಣೆ ಆರಂಭಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಕುರಿತು ಒಂದು ನೋಟ ಇಲ್ಲಿದೆ. 2015 ಪ್ರಾರಂಭವಾದ ಪಿಎಂ ಮುದ್ರಾ ಯೋಜನೆಯು ಭಾರತದ ಸಣ್ಣ ಉದ್ಯಮಗಳ ಸಾಮರ್ಥ್ಯವನ್ನು ಬಲಪಡಿಸಲು ಸಹಾಯಕವಾಗಿದೆ.

0: ಬಂಡವಾಳ ಇಲ್ಲದವರಿಗೆ ಹಣಕಾಸು ಸಹಾಯ ಒದಗಿಸುತ್ತದೆ. ಈ ಉಪಕ್ರಮವು ಸಣ್ಣ ಉದ್ಯಮಿಗಳಿಗೆ ತಮ್ಮ ವ್ಯವಹಾರಗಳನ್ನು ಆರಂಭಿಸಲು ಉತ್ತೇಜನ ನೀಡುತ್ತಿದೆ. ಶೇಕಡಾ 68% ಸಾಲಗಳನ್ನು ಮಹಿಳೆಯರಿಗೆ ಮತ್ತು ಶೇಕಡಾ 51% ಸಾಲಗಳನ್ನು ಪರಿಶಿಷ್ಟರಿಗೆ ಹಾಗೂ ಒಬಿಸಿ ಸಮುದಾಯದ ಸಣ್ಣ ಉದ್ಯಮಿಗಳಿಗೆ ನೀಡಲಾಗಿದೆ. 2024ರಲ್ಲಿ ಮುದ್ರಾ ಸಾಲದ ಮಿತಿಯನ್ನು 10 ಲಕ್ಷ ರೂಪಾಯಿಗಳಿಂದ 20 ಲಕ್ಷ ರೂಪಾಯಿಗಳಿಗೆ ಹೆಚ್ಚಿಸಲಾಗಿದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಆರೋಪಿ ಸ್ಥಾನದಿಂದ ಸಾಕ್ಷಿದಾರನಾಗಿ ಬದಲಾಗಿರುವ ಪ್ರದೋಷ್ ಇಂದು ಬೆಂಗಳೂರಿನ 59ನೇ ಸಿಟಿ ಸಿವಿಲ್ ಮತ್ತು ಸೆಷನ್ಸ್ ನ್ಯಾಯಾಲಯದ ಮುಂದೆ ತಮ್ಮ ಹೇಳಿಕೆ ದಾಖಲಿಸಲಿದ್ದಾರೆ. ನಟ ದರ್ಶನ್ ಅಭಿಮಾನಿಗಳಿಂದ ಪ್ರದೋಷ್ಗೆ ಬೆದರಿಕೆ ಇರುವ ಹಿನ್ನೆಲೆಯಲ್ಲಿ ಪೊಲೀಸರು ಬಿಗಿ ಭದ್ರತೆ ಕಲ್ಪಿಸಿದ್ದಾರೆ. ನ್ಯಾಯಾಲಯವು ಮುಂದಿನ 1 ಅಥವಾ 2 ದಿನಗಳಲ್ಲಿ ಹೇಳಿಕೆ ದಾಖಲಿಸಿಕೊಳ್ಳಲಿದೆ. ಮುಖ್ಯವಾಗಿ ಹತ್ಯೆ ನಡೆದ ದಿನದಂದು ನಡೆದ ಘಟನೆಗಳ ಕುರಿತ ಅವರ ಹೇಳಿಕೆಯು ಪ್ರಾಮುಖ್ಯತೆ ಪಡೆದಿದೆ. ಮತ್ತೊಂದೆಡೆ ಪ್ರದೋಷ್ ಅವರ ಕ್ರಾಸ್ ಎಕ್ಸಾಮಿನೇಷನ್ ನಡೆಸಲು ನ್ಯಾಯಾಲಯ ನಿರ್ಧರಿಸಿದ್ದು ಇದು ನಟ ದರ್ಶನ್ ಸಮ್ಮುಖದಲ್ಲೇ ನಡೆಯಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಬರ ಅಧ್ಯಯನ ನಡೆಸಲು 3ರಂದು ಕೇಂದ್ರ ತಂಡ ಆಗಮನ, ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಸ್ಪಷ್ಟನೆ. ಕಸ್ತೂರಿ ರಂಗನ್ ವರದಿ, ಬರ ಪರಿಸ್ಥಿತಿ ಚರ್ಚಿಸಲು ಸರ್ವಪಕ್ಷ ಸಭೆಗೆ ಶೀಘ್ರವೇ ದಿನಾಂಕ ನಿಗದಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ನಕಲಿ ಔಷಧಿ ಜಾಲದ ಪ್ರಮುಖ ಆರೋಪಿ ಪ್ರಶಾಂತ್ ರಂಜನ್ ಬಾಬು ಬೆಂಗಳೂರು ವಿಮಾನ ನಿಲ್ದಾಣದಲ್ಲಿ ಬಂಧನ. ನಾಡಹಬ್ಬ ಮೈಸೂರು ದಸರಾ ಉದ್ಘಾಟಿಸುವಂತೆ ಕೊಪ್ಪಳದ ಗವಿಸಿದ್ದೇಶ್ವರ ಸ್ವಾಮೀಜಿಗೆ ಸರ್ಕಾರ ಆಹ್ವಾನ. ಬೆಂಗಳೂರಿನ ಮೈಸೂರು ರಸ್ತೆಯ ಅಂಚುಪಾಳ್ಯ ಬಳಿ ಕಾಡಾನೆ ದಾಳಿಗೆ ವೃದ್ಧ ಸಾವು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಆಕಾಶವಾಣಿ ಇದೀಗ ಒಂದು ಜಾಹೀರಾತು, ನಂತರ ಕಾರ್ಯಕ್ರಮ ಹಿಂದಿ ಪಾಠ.
2: ಕೃಷಿ ಮತ್ತು ತೋಟಗಾರಿಕೆಯ ಭವಿಷ್ಯವನ್ನು ನೋಡಬೇಕೆ? 150ಕ್ಕೂ ಹೆಚ್ಚು ಪ್ರದರ್ಶಕರಿಂದ ಕೃಷಿ ಮತ್ತು ತೋಟಗಾರಿಕೆಗೆ ಸಂಬಂಧಿಸಿದ ಪರಿಹಾರಗಳನ್ನು ಒಂದೇ ಸ್ಥಳದಲ್ಲಿ ಪಡೆಯಿರಿ. ರೈತರು, ನರ್ಸರಿ ಮಾಲೀಕರು, ಹೋಟೆಲ್ ರೆಸ್ಟೋರೆಂಟ್ ಖರೀದಿದಾರರು, ಕೆವಿಕೆಗಳು ಮತ್ತು ಅಟಾರಿ ಪ್ರತಿನಿಧಿಗಳೇ ಅಗ್ರಿಕಾನ್ ಹಾರ್ಟಿ ಕನೆಕ್ಟ್ ಇಂಡಿಯಾಗೆ ತಪ್ಪದೆ ಆಗಮಿಸಿ. ಅಕ್ಟೋಬರ್ 1ರಿಂದ 3ರವರೆಗೆ ಬಿಐಇಸಿ ಬೆಂಗಳೂರು ಎಕ್ಸ್ಪೋಗೆ ಭೇಟಿ ನೀಡಿ. ಪ್ರವೇಶ ಉಚಿತ.
3: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ.

0: ಹಿಂದಿ ಪಾಠ ನಡೆಸಿಕೊಡುತ್ತಾರೆ ಇಂದು ಮಂಜುನಾಥ್.
1: ನಮಸ್ತೆ ಗುರುಜಿ.
2: ನಮಸ್ತೆ ಗುರುಜಿ.
3: ನಮಸ್ತೆ, ಆವೋ ಬ್ಯಾಠೋ. ಆಜ್ ಹಮ್ ಲೋಕೋಕ್ತಿಯೋ ಕೆ ಬಾರೆ ಮೇ ಕುಚ್ ಸೀಖೆಂಗೆ.
1: ಲೋಕೋಕ್ತಿಯ ಅಂದರೇನು?
2: ಲೋಕೋಕ್ತಿಯೋ ಅಂದರೆ ಗಾದೆಗಳಲ್ವಾ ಗುರುಜಿ? ಇಸ್ಸೆ ಅಂಗ್ರೇಜಿ ಮೇ ಪ್ರೋವರ್ಬ್ಸ್ ಕೆಹತೆ ಹೈ.
3: ಹಾ ಠೀಕ್ ಹೈ. ಲೋಕೋಕ್ತಿ ಕಾ ಅರ್ಥ ಹೈ ಲೋಕ್ ಮೇ ಪ್ರಚಲಿತ ಉಕ್ತಿ. ಯ ಶಬ್ದ ಲೋಕ್ ಔರ್ ಉಕ್ತಿ ಶಬ್ದೋನ್ ಸೆ ಮಿಲ್ಕರ್ ಬನಾ ಹೈ. ಕಿಸಿ ಬಿ ಭಾಷಾ ಕೆ ಜ್ಞಾನ್ ಕೆ ಲಿಯೆ ಉಸ್ ಭಾಷಾ ಕೆ ವ್ಯಾಕರಣ ಕೋ ಜಾನನಾ ಅವಶ್ಯಕ ಹೋತಾ ಹೈ. ಇಸ್ಸೆ ಭಾಷಾ ಕಾ ಉಚಿತ್ ಪ್ರಯೋಗ ಕರ್ನಾ ಆತಾ ಹೈ. ಪಹಲೆ ಬಚ್ಚೆ ಪರಿವಾರ ಸೆ ಭಾಷಾ ಸೀಖತೆ ಹೈ. ಹಮಾರಿ ಸಂಸ್ಕೃತಿ ಮೇ ಬಡೆ ಲೋಗ್ ಬಾತ್ಚೀತ್ ಕರ್ತೆ ಸಮಯ ಸಾಮಾನ್ಯ ರೂಪ ಮೇ ಇನ್ ಲೋಕೋಕ್ತಿಯೋ ಕಾ ಪ್ರಯೋಗ ಕರ್ತೆ ಹೈ. ಇಸ್ ತರಹ ಸೆ ಬಚ್ಚೆ ಪಹಲೆ ಘರ್ ಮೇ ಬಾದ್ ಮೇ ಪಾಠಶಾಲಾ ಔರ್ ಸಮಾಜ ಸೆ ಸೀಖತೆ ಹೈ. ಇನ್ಕಾ ಪ್ರಯೋಗ ಸ್ವತಂತ್ರ ರೂಪ ಮೇ ಹೋತಾ ಹೈ. ವಾಕ್ಯೋ ಮೇ ಪ್ರಯೋಗ ಕರ್ನೆ ಪರ್ ಇನ್ಕಾ ರೂಪ ನಹೀ ಬದಲ್ತಾ.
2: ರೂಪ ನಹೀ ಬದಲ್ತಾ, ಇಸ್ಕಾ ಅರ್ಥ ಕ್ಯಾ ಹೈ ಗುರುಜಿ?
1: ಹಾ, ಮುಜೆ ಯಾದ್ ಹೈ, ಜೈಸೆ ಹಮ್ ಕನ್ನಡ ಭಾಷಾ ಮೇ ಕಹತೆ ಹೈ ವೈಸಾ ಹೀ ಹೋತಾ ಹೈ. ಜೈಸೆ ಕೈ ಕೆ ಸರಾದರೆ ಬಾಯಿ ಮೊಸರು, ಹಾಸಿಗೆ ಇದ್ದಷ್ಟು

0: ಕಾಲು ಚಾಚು ಇತ್ತದರಿ ಅತ್ತ ಪುಲಿ, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು, ವೇದ ಸುಳ್ಳಾದರೂ ಗಾದೆ ಸುಳ್ಳಲ್ಲ, ಮಾತು ಬೆಳ್ಳಿ ಮೌನ ಬಂಗಾರ, ಅಲ್ಪವಿದ್ಯಾ ಮಹಾಗರ್ವಿ, ಕುರುಪಿ ಬಹು ಚೇಷ್ಟಿತ.
1: ಹಾ ಹಾ ಗೊತ್ತಾಯ್ತು, ಚೋಟೆ ಮುಖ ಬಡಿ ಬಾತ್ ಅಂದ್ರೆ ಯೋಗ್ಯತಾತೆ ಅಧಿಕ ಬಾತೆ ಕರ್ನಾ, ಮುಂಹ ಮೇ ರಾಮ ನಾಮ ಬಗಲ್ ಮೇ ಚೂರಿ, ಊಪರ್ ಸೆ ಸಜ್ಜನ್ತ ಭೀತರ್ ಸೆ ಕಪಟಿ, ಅಧಿ ಜಲ್ ಗಗರಿ ಚಲ್ ಕರ್ ಜಾಯೇ, ಅಯೋಗ್ಯ ವ್ಯಕ್ತಿ ಮೇ ಅಧಿಕ ಅಹಂಕಾರ.
2: ಹಾ, ಲೋಕೋಕ್ತಿಯಾ ನೀತಿಪೂರ್ವಕ ಶಿಕ್ಷಾಪ್ರದ ಏವಂ ವ್ಯಂಗ್ಯ ಪೂರ್ಣ ಹೋತಿ ಹೈ, ಇನ್ಕೆ ಪ್ರಯೋಗ ಸೆ ವಾಕ್ಯ ಅಧಿಕ ಪ್ರಭಾವಶಾಲಿ ಔರ್ ಭಾಷಾ ಚಮತ್ಕಾರಿಕ ಹೋ ಜಾತಿ ಹೈ.
0: ಗುರುಜಿ, ಅಬ್ ಮೈ ಕುಚ್ ಲೋಕೋಕ್ತಿಯಾ ಸುನಾತಾ ಹೂ ಜಿನ್ಹೆ ಮೈ ಪರೀಕ್ಷಾ ಕೆ ಲಿಯೆ ಅಭ್ಯಾಸ ಕಿಯಾ ಥಾ.
2: ಹಾ ಹಾ ಜರೂರ್ ಸುನಾವೋ ಯಶಸ್.
0: ಭೋಯಾ ಪೇಡ್ ಬಬುಲ್ ಕಾ ಆಮ್ ಕಹಾ ಸೆ ಹೋಯ್?
2: ಬೇವು ಬಿತ್ತಿ ಮಾವು ಪಡೆದಂತೆ, ಅಥವಾ ಬೇವಿನ ಬೀಜ ಹಾಕಿ ಮಾವನ ಹಣ್ಣನ ಬಯಸಿದಾಗಾಯ್ತು.
0: ಹಾತಿ ಕೆ ದಾಂತ್ ದಿಖಾನೆ ಕೆ ಔರ್ ಖಾನೆ ಕೆ ಔರ್?
2: ಆನೆ ಹಲ್ಲು ತಿನ್ನಕ್ಕೆ ಬೇರೆ, ನೋಡುವ ದಂತನೆ ಬೇರೆ. ಘರ್ ಕಿ ಮುರ್ಗಿ ದಾಲ್ ಬರಾಬರ್.
1: ಇನ್ ಲೋಕೋಕ್ತಿಯೋ ಕಾ ಭಾವ ಕೇನೆ ಕಾ ಪ್ರಯತ್ನ ಮೈ ಕರೂಂಗಿ ಗುರುಜಿ.
2: ಹಾ ಕ್ಯೂ ನಹೀ ಕರೋ.
1: ಭೂರೆ ಕಾರ್ಯ ಕಾ ಪರಿಣಾಮ ಭೂರಾ ಹೋತಾ ಹೈ, ಮನ್ ಮೇ ಕುಚ್ ಔರ್ ಬಾಹ್ರಿ ಕುಚ್ ಔರ್, ಪಾಸ್ ಕಿ ವಸ್ತು ಕಾ ಮಹತ್ವ ನ ಸಮಜ್ನಾ.
0: ಕನ್ನಡದಲ್ ಹೇಳ್ತಿವಲ್ಲ ಹಾಗೆ ಅಲ್ವಾ?
1: ಗೊತ್ತಾಯ್ತಾ?
2: ಅಬ್ ಹಮ್ ಅರ್ಥ ಯಾನಿ ಭಾವ ಸಮಜ್ಕರ್ ಕುಚ್ ಲೋಕೋಕ್ತಿಯೋ ಕಾ ಯಾದ್ ಕರ್ನೆ ಕಾ ಪ್ರಯತ್ನ ಕರೆಂಗೆ. ಜೈಸೆ ಆಪ್ಸಿ ಫೂಟ್ ಸೆ ಹಾನಿ ಹೋನಾ, ಘರ್ ಕಿ ಭೇದಿ ಲಂಕಾ ಧಾಯೆ, ಅಯೋಗ್ಯ ಶಾಸಕ ಕೆ ಕಾರಣ ಭ್ರಷ್ಟಾಚಾರ ಫೈಲ್ನಾ, ಅಂಧೇರ್ ನಗರಿ ಚೌಪಟ್ ರಾಜಾ, ಟಕೆ ಸೇರ್ ಭಾಜಿ ಟಕೆ ಸೇರ್ ಖಾಜಾ, ಮನ್ ಚಂಗಾ ತೋ ಕಟೌತಿ ಮೇ ಗಂಗಾ, ಮನ್ ಸಾಫ್ ಹೋತೋ ವಹಿ ಪೂಜಾ ಹೈ.
0: ಗುರುಜಿ, ನಾ ರಹೇಗಾ ಭಾಂಸ್ ನಾ ಬಜೆಗಿ ಭಾಂಸುರಿ, ಇಸ್ಕಾ ಅರ್ಥ ಸಮಸ್ಯಾ ಕಾ ಸಮಾಧಾನ ನಹೀ ಮಿಲ್ನಾ, ಠೀಕ್ ಹೈ ನಾ ಗುರುಜಿ?
1: ಹಾವು ಸಾಯಲ್ಲ ಕೋಲು ಮುರಿಯಲ್ಲ ಅಂತಾರಲ್ಲ ಹಾಗೆ, ತುಂಬಿದ ಕೊಡ ತುಳ್ಕಲ್ಲ. ಇದರರ್ಥ ಅಯೋಗ್ಯ ವ್ಯಕ್ತಿ ಮೇ ಅಧಿಕ ಅಹಂಕಾರ ಹೋತಾ ಹೈ, ಯಾನಿ ಅಯೋಗ್ಯ ವ್ಯಕ್ತಿ ಅಧಿಕ ಘಮಂಡ್ ದಿಖಾತಾ ಹೈ.
0: ಗುರುಜಿ, ಅಬ್ ಆಪ್ ಕುಚ್ ಜಾನೆ ಪಹಚಾನೆ ಲೋಕೋಕ್ತಿಯೋ ಕಾ ಪೂರ್ವಾರ್ಧ ಕಹಿಯೆ, ಹಮ್ ಉತ್ತರಾರ್ಧ ಯಾದ್ ಕರ್ನೆ ಕಾ ಪ್ರಯತ್ನ ಕರೆಂಗೆ.
2: ಕ್ಯೂ ನಹೀ, ಖೇಲ್ತೆ ಖೇಲ್ತೆ ಹಮ್ ಕುಚ್ ಔರ್ ಸೀಖೆಂಗೆ. ಆಪ್ ಭಲಾ ತೋ
1: ಜಗ್ ಬಲಾ, ಆಪ್ ಬಲಾ ತೋ ಹೋ ಜಗ್ ಬಲಾ,
2: ಆಪ್ ಭಲಾ ತೋ ಜಗ್ ಭಲಾ, ಆಪ್ ಭಲಾ ತೋ ಜಗ್ ಭಲಾ, ಚಿರಾಗ್ ತಲೆ
0: ಅಂಧೇರ, ಚಿರಾಗ್ ತಲೆ ಅಂಧೇರ,
2: ಚಾರ್ ದಿನ ಕಿ ಚಾಂದನಿ
1: ಫಿರ್ ಅಂಧೇರಿ ರಾತ್, ಚಾರ್ ದಿನ ಕಿ ಚಾಂದನಿ ಫಿರ್ ಅಂಧೇರಿ ರಾತ್.
2: ಇಸ್ಕಾ ಅರ್ಥ ಕಮ್ ಸಮಯ ಮೇ ಅಧಿಕ ಸುಖ, ಸಹಜ ಪಕೆ ತೋ
0: ಸಹಜ ಪಕೆ ಸೋ ಮೀಠಾ ಹೋಯ್,
2: ಸಹಜ ಪಕೆ ಸೋ ಮೀಠಾ ಹೋಯ್. ಇಸ್ಕಾ ಅರ್ಥ ಸೋಚ ಸಮಜ್ ಕರ್ ಕಿಯೇ ಗಯೇ ಕಾರ್ಯೋ ಕಾ ಪರಿಣಾಮ ಅಚ್ಛಾ ಹೀ ಹೋತಾ ಹೈ.
0: ಗುರುಜಿ, ಮುಜೆ ಕುಚ್ ಸಂದೇಹ ಹೈ ಕಿ ಹಮ್ ಇನ್ ಲೋಕೋಕ್ತಿಯೋ ಕ್ಯೋ ಕೈಸೆ ಪ್ರಯೋಗ ಕರ್ ಸಕ್ತೆ ಹೈ.
2: ಕೌನ್ ಸಾ ಬತಾಓ.
0: ಜೈಸೆ ಅಂಧೆ ಕಿ ಲಕಡಿ, ಆಂಖೆ ಚುರಾನಾ, ಅಂಗ ಅಂಗ ಮುಸ್ಕುರಾನಾ, 19-20 ಕಾ ಅಂತರ, ನಾಕ್ ಪರ್ ಗುಸ್ಸಾ.
1: ಅರೆ ಯ ವೈಸಾ ನೈ ಹೈ ಜೈಸಾ ಹಮ್ನೆ ಅಬ್ ತಕ್ ಸೀಖಾ ಹೈ ಗುರುಜಿ, ಯ ಸ್ವತಂತ್ರ ವಾಕ್ ನೈ ಹೈ.
2: ಹಾ ಶರಣ್ಯ ಟೀಕ್ ಕಹತಿ ಹೈ, ಇಸೆ ಹಿಂದಿ ಭಾಷಾ ಮೇ ಮುಹಾವರೆ ಕಹತೆ ಹೈ. ಮುಹಾವರೋ ಕಾ ಪ್ರಯೋಗ ವಾಕ್ಯೋ ಮೇ ಹೋತಾ ಹೈ, ಮುಹಾವರಾ ವಾಕ್ಯಾಂಶ ಹೋತೆ ಹೈ, ಇಸ್ಕೆ ಪ್ರಯೋಗ ಸೆ ವಾಕ್ಯ ಪ್ರಭಾವಶಾಲಿ ಹೋ ಜಾತೆ ಹೈ, ವಾಕ್ಯ ರೋಚಕ ಔರ್ ಚಮತ್ಕಾರಿ ಹೋ ಜಾತೆ ಹೈ, ಮುಹಾವರೆ ಶಬ್ದೋ ಕೆ ಲಾಕ್ಷಣಿಕ ಪ್ರಯೋಗ ಹೋತೆ ಹೈ, ಯೇ ಕಿಸಿ ವಾಕ್ಯ ಕೆ ಭೀತರ್ ಹೋತೆ ಹೈ. ಯದಿ ಮುಹಾವರಾ ವಾಕ್ಯ ಸೆ ನಿಕಾಲಾ ದಿಯಾ ಜಾಯ್ ತೋ ಉಸ್ಕಿ ಬಹುತ್ ಕುಚ್ ಶೋಭಾ ಜಾತಿ ಹೈ. ಮುಹಾವರೋ ಕೋ ವಾಕ್ಯೋ ಮೇ ಪ್ರಯೋಗ ಕರ್ನಾ ಚಾಹಿಯೇ. ಮುಹಾವರೆ

सखी सहेली कार्यक्रम की प्रस्तुतकर्ता अनुश्री पाठक।

0: ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಇದೀಗ ಈ ಪ್ರಸಾರ ಕಾರ್ಯದಲ್ಲಿ ನಾನು ನಿಮ್ಮೊಂದಿಗೆ ದಮಯಂತಿ ಪಿಎಸ್. ಸಮಯ 4:23.
1: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
2: ಅದಕ್ಕೆ ತಾನೆ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
1: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
3: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ. 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
4: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
5: ನಾನ್ ಲಾಸ್ಟ್ ವೀಕ್ ಹೇಳಿದ್ದೆ ಸುನಿತಾ ಫರ್ನಿಚರ್ ನ ಓಣಂ ಆಫರ್ ಬಗ್ಗೆ, ನೀವು ಪರ್ಚೇಸ್ ಮಾಡಿಲ್ಲ ಅಲ್ವಾ? ಆಫರ್ ಮುಗ್ದಿದೆ ಅಂತ ಅನ್ಕೊಂಡ್ರ? ಡೋಂಟ್ ವರಿ, ಆಫರ್ ಈ ಸೆಪ್ಟೆಂಬರ್ 30ರವರೆಗೆ ಇದೆ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಇಎಂಐ ಕೂಡ ಇದೆ. ಗ್ರ್ಯಾಬ್ ದ ಆಫರ್ ನೌ. ಸುನಿತಾ ಫರ್ನಿಚರ್, ಉಳಿಯಲ್, ಎರಿಟಿ, ತಾವಕರ, ಕಣ್ಣೂರ್.
6: ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
7: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
8: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
7: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
8: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 lakh ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
7: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900901282.
9: ಅಮ್ಮ ಎಂದರೆ,
10: ಅಮ್ಮ ಅಂದ್ರೆ ಪ್ರೀತಿ, ಅಮ್ಮ ಅಂದ್ರೆ ಕರುಣೆ, ಅಮ್ಮ ಅಂದ್ರೆ ಜೀವನ.
11: ಅಮ್ಮನ ನೆನಪೆ ಎಂದೆಂದಿಗೂ ಹಸಿರು.
9: ಅಮ್ಮನಿಗಾಗಿ ಮಿಡಿಯುವಂತಹ ಸಹೃದಯಗಳು.

ಅಮ್ಮನೇ ದೇವರು. ಕೇಳುಗರೆ, ಈಗ ಭಕ್ತಿಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿರುವ ಗೀತೆಯನ್ನ ಕೇಳೋಣ. ಗೀತೆಗೆ ಸಂಗೀತ ನೀಡಿದ್ದಾರೆ ಮೋಹನ್ ರಾಜ್.

ಕೇಳುಗರೆ, ಇನ್ನು 5 ಗಂಟೆಗೆ ಮಹಿಳಾ ಲೋಕ ಕಾರ್ಯಕ್ರಮದಲ್ಲಿ ಪತ್ರ ಸೌರಭ, ಮಹಿಳಾ ಶ್ರೋತೃಗಳ ಪತ್ರಗಳನ್ನು ಆಧರಿಸಿದ ಕಾರ್ಯಕ್ರಮವಿದೆ. ಪ್ರಸ್ತುತಪಡಿಸುತ್ತಾರೆ ವಿದ್ಯಾರಾವ್ ಕೆಎಲ್ ಹಾಗೂ ಲಲಿತಾ ಕೆ. ಕಾರ್ಯಕ್ರಮ ನಿರ್ವಹಣೆ ಎಂ ಶಕುಂತಲಾ. ಅಕ್ಷರ ನ.

0: ಪ್ರೀತಿಯ ಶ್ರೋತೃಗಳೇ, ಇದು ಭಾನುವಾರ ಬೆಳಗ್ಗೆ 11 ಗಂಟೆಗೆ ಅಂತ್ಯಾಕ್ಷರಿ ಕಾರ್ಯಕ್ರಮ. ಸ್ವರ ಸಾಂಗತ್ಯ ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ. ನೀವು ಕರೆ ಮಾಡಬಹುದಾದ ದೂರವಾಣಿ ಸಂಖ್ಯೆಗಳು 228558 ಹಾಗೂ 228129. ಕೋಡ್ ಸಂಖ್ಯೆ 08272. ಅಕ್ಷರ ಕ. ಕನ್ನಡ ನಾಡಿನ ಜೀವನದಿ ಕಾವೇರಿ. ಅಂತ್ಯಾಕ್ಷರಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿರಲ್ಲ,
1: ಸಮಯ 4:31:55.
2: ಆಕಾಶವಾಣಿ ಮಡಿಕೇರಿ.
3: ನೆನಪು ನಿನಾದ.
2: ನೆನಪು ನಿನಾದ.
3: ನೆನಪು ನಿನಾದ
2: ಕಾರ್ಯಕ್ರಮ. ನೆನಪು ನಿನಾದ.
0: ನೆನಪು ನಿನಾದ
2: ಕಾರ್ಯಕ್ರಮ. ನೆನಪು ನಿನಾದ
1: ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ. ನೆನಪು ನಿನಾದ.
2: ನೆನಪು ನಿನಾದ.
1: ಕೇಳುಗರೆ, ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಹಾಡಿರುವ ಚದುರಿದ ಚಿತ್ತಾರಗಳು ಚಿತ್ರದ ಗೀತೆಯನ್ನ. ಈ ಗೀತೆಗೆ ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ. ರಚನೆಕಾರರು ಜಿ ಉದಯಶಂಕರ್.

ಇನ್ನು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ರಚನೆಯ ಸುಲೋಚನಾ ಹಾಡಿರುವ ಗೀತೆಯನ್ನು ಕೇಳೋಣ. ಚಿತ್ರ ಕಾಕನಕೋಟೆ. ಈ ಗೀತೆಗೆ ಸಿ ಅಶ್ವಥ್ ಅವರ ಸಂಗೀತವಿದೆ.

0: ಕಾಕನ ಕೋಟೆ ಚಿತ್ರದ ಗೀತೆಯನ್ನ ಕೇಳಿದಿರಿ.
1: ರಾಮಚಾರಿ ಹಾಡುವ ಲಾಲಿ ಹಾಡ ಕೇಳುವ
0: ಪ್ರೀತಿಯ ಗೆಳತಿಯರೇ, ಮಹಿಳಾ ಲೋಕ ಕಾರ್ಯಕ್ರಮದಲ್ಲಿ ವಿಶೇಷ ಪತ್ರಾಧಾರಿತ ಕಾರ್ಯಕ್ರಮ ಬೆಳ್ಳಿ ಬಟ್ಟಲು.
2: ಮನೆಯ ಹೆಸರ ಬೆಳೆಸಿ ಕಷ್ಟವನ್ನು ಸಹಿಸಿದೆ.
0: ತವರಿನ ಸಿಹಿ ಕಹಿ ನೆನಪುಗಳು, ಮನದಂಗಳದಲ್ಲಿ ಹಸಿರಾಗಿ ಉಳಿದಿರುವ ನೆನಪುಗಳನ್ನ ಪತ್ರದಲ್ಲಿ ಬರೆದು ಕಳುಹಿಸಲು ವಿಳಾಸ, ನಿಲಯದ ನಿರ್ದೇಶಕರು, ಬೆಳ್ಳಿಪಟ್ಟಲು ಮಹಿಳಾ ಲೋಕ ಕಾರ್ಯಕ್ರಮ, ಆಕಾಶವಾಣಿ ಮಡಿಕೇರಿ ಕೇಂದ್ರ, ಪಿನ್ಕೋಡ್ ಸಂಖ್ಯೆ 571201. ಹೆಣ್ಣಿನ ಮನಸ್ಸಿನಲ್ಲಿ ತವರಿನ ನೆನಪು ನಿರಂತರ.
1: ನೀಲಿ ಬಾನಿ ನೂರಿಗೆ ಬೆಳ್ಳಿ ದೀಪ ನೀನವ.
0: ಬೆಳ್ಳಿ ಬಟ್ಟಲು. ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ನೆನಪು ನಿನಾದ ಹಳೆಯ ಕನ್ನಡ ಚಿತ್ರಗೀತೆಗಳನ್ನ ಕೇಳುತ್ತಿರುವಿರಿ. ಸಮಯ 4:42:22. ಇನ್ನು ನಾನಿನ್ನ ಮರೆಯಲಾರೆ ಚಿತ್ರದ ಗೀತೆಯನ್ನ ಕೇಳೋಣ ಶ್ರೋತೃಗಳೇ. ಹಾಡಿದ ಕಲಾವಿದರು ಡಾಕ್ಟರ್ ರಾಜ್ಕುಮಾರ್ ಹಾಗೂ ವಾಣಿ ಜಯರಾಮ್. ರಾಜೇ ನಾಗೇಂದ್ರವರ ಸಂಗೀತ. ಗೀತೆಯ ರಚನೆಕಾರರು ಚೇವುದೇ ಶಂಕರ್.

ನಾನೊಬ್ಬ ಕುಳ್ಳ ಚಿತ್ರದ ಗೀತೆ, ಗಾಯಕರು ಡಾಕ್ಟರ್ ರಾಜ್ಕುಮಾರ್. ಗೀತೆಯನ್ನು ಬರೆದಿದ್ದಾರೆ ಜಿ ಉದಯಶಂಕರ್, ಸಂಗೀತ ಸಂಯೋಜನೆ ರಾಜನ್ ನಾಗೇಂದ್ರ.

ಹೃದಯವನು ಅಪಹರಿಸಿ ಹೃದಯವನು ಹೇಳದೆ ಕೇಳದೆ ಹೋದವನು ರುಚಿಯಾದ ಹಣ್ಣನು ಸೊಗಸಾದ

0: ನಾನೊಬ್ಬ ಕಳ್ಳ ಚಿತ್ರದ ಗೀತೆಯನ್ನ ಕೇಳಿದಿರಿ. ಅಂತ್ಯಾಕ್ಷರಿ ಸ್ವರ ಸಾಂಗತ್ಯ ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ. ನೇರ ಫೋನ್ ಇನ್ ಕಾರ್ಯಕ್ರಮ, ನೇರ ಫೋನ್ ಇನ್ ಕಾರ್ಯಕ್ರಮ.
1: ಒಂದು ಅಪರೂಪದ ಗಾನ ಇದು, ನಮ್ಮ ಅನುಗಾಲದ ಯಾನ ಇದು.
0: ಕರೆ ಮಾಡಿ, ದೂರವಾಣಿ ಸಂಖ್ಯೆ 228-558, ಮತ್ತೊಂದು ದೂರವಾಣಿ ಸಂಖ್ಯೆ 228-129, ಕೋಡ್ ಸಂಖ್ಯೆ 08272. ಕೊನೆಯ ಭಾನುವಾರವನ್ನ ಹೊರತುಪಡಿಸಿ ಪ್ರತಿ ಭಾನುವಾರ ಬೆಳಿಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ ನೇರ ಪ್ರಸಾರದ ಕಾರ್ಯಕ್ರಮ ಅಂತ್ಯಾಕ್ಷರಿ ಸ್ವರ ಸಾಂಗತ್ಯ ಹಾಡುಗಾರಿಕೆ ಎಲ್ಲರಿಗೂ

ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಪಿ ಸುಶೀಲ ಹಾಡಿರುವ ಬಂಗಾರದ ಗುಡಿ ಚಿತ್ರದ್ದು, ಜಿ ಕೆ ವೆಂಕಟೇಶ್ ಅವರ ಸಂಗೀತ, ಜಿ ಉದಯಶಂಕರ್ ಅವರ ಸಾಹಿತ್ಯ.

ಜಿ ಉದಯಶಂಕರ್ ರಚನೆಯ ಪಿ ಬಿ ಶ್ರೀನಿವಾಸ್ ಹಾಡಿರುವ ಗೀತೆ ಚಿತ್ರ ಬಂಗಾರದ ಹೂವು. ಸಂಗೀತ ಅಳವಡಿಸಿದ್ದಾರೆ ರಾಜನ್ ನಾಗೇಂದ್ರ.

0: ಇದುವರೆಗೆ
1: ನೆನಪು ನಿನಾದ
0: ನೆನಪು ನಿನಾದ
1: ನೆನಪು ನಿನಾದ ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ
0: ಆಲಿಸಿದಿರಿ. ನೆನಪು ನಿನಾದ
1: ನೆನಪು ನಿನಾದ
0: ಈ ಕಾರ್ಯಕ್ರಮ ಆಕಾಶವಾಣಿ.

0: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 5:56. ಈಗ ವಾಣಿಜ್ಯ ಜಾಹೀರಾತುಗಳು.
1: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7th ಇಯರ್ ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
2: ಪ್ರತಿ ಸಂಭ್ರಮದಲ್ಲೂ ಮಿನುಗುವ ನಕ್ಷತ್ರವಾಗಿ ಲಿಯೋರಾದ ಡೈಮಂಡ್ ಆಭರಣಗಳಿಂದ ಲಿಯೋರಾ ಡೈಮಂಡ್ಸ್, ಕುಶಾಲನಗರ, ಗೋಣಿಕೊಪ್ಪಲ್ ಮತ್ತು ಪಿರಿಯಾಪಟ್ಟಣ.
3: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ
4: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
3: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
4: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
3: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900090182.
5: ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಮಕ್ಸೂದ್ ಅಹಮದ್ AR, ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋಸರ್ಜರಿ, ಮಣಿಪಾಲ್ ಹಾಸ್ಪಿಟಲ್, ಮೈಸೂರು. ಡಾಕ್ಟರ್, ಕುತ್ತಿಗೆ ನೋವು ಮತ್ತು ಸೊಂಟ ನೋವು ಇದ್ದಾಗ ಯಾವಾಗ ಡಾಕ್ಟರ್ನ ನೋಡಬೇಕು?
6: ಒಂದು ದಿನೇ ದಿನೇ ದಿನೇ ಹೆಚ್ಚಾಗ್ತಿರುವಂತ ನೆಕ್ ಪೇನು ಆರ್ ಬ್ಯಾಕ್ ಪೇನ್, ಅಂದ್ರೆ ಪ್ರತಿ ದಿನ ಜಾಸ್ತಿ ಹಾಕೊಂಡು ಹೋಗುತ್ತೆ. ಎಷ್ಟು ಜಾಸ್ತಿ ಆಗ್ಬಿಡುತ್ತೆ ಅಂದ್ರೆ ದಿನಚರಿಯ ಕೆಲಸ ಮಾಡಕ್ಕಾಗಲ್ಲ, ಕೂತ್ಕೊಳಕ್ಕಾಗಲ್ಲ, ನಿಂತ್ಕೊಳಕ್ಕಾಗಲ್ಲ. ಎಸ್ಪೆಷಲಿ ನಿದ್ದೆ ಮಾಡಿದಾಗ, ನಿದ್ದೆನಲ್ಲಿ ಪೇನ್, ನಿದ್ದೆ ಕೆಡಿಸ್ತಾ ಇದೆ ಅಂತ ಹೇಳಿದ್ರೆ ಡಾಕ್ಟರ್ ಹತ್ರ ಬರಲೇಬೇಕು. ಯಾಕಂದ್ರೆ ಸ್ಲೀಪ್ ಡಿಸ್ಟರ್ಬ್ ಮಾಡುವಂತ ಪೇನ್ ಆರ್ ಕನ್ಸಿಡರ್ಡ್ ಟು ಬಿ ವೆರಿ ಸಿಗ್ನಿಫಿಕೆಂಟ್ಲಿ ಡೇಂಜರಸ್ ಪೇನ್ಸ್. ಇದೊಂದು ಅಂದ್ರೆ ದಿನೇ ದಿನೇ ಜಾಸ್ತಿ ಆಗುವಂಥದ್ದು. ಎರಡನೇದು ಕುತ್ತಿಗೆ ನೋವು ಜೊತೆ ಕೈಯಲ್ಲಿ ಎಳೆತ ಸೆಳೆತ, ಸಿವಿಯರ್ ಶೂಟಿಂಗ್ ಪೇನ್ ಡೌನ್ ದಿ ಅಪ್ಪರ್ ಲಿಮ್, ಇಲ್ಲ ಸೊಂಟದ ನೋವು ಜೊತೆ ಕಾಲಲ್ಲಿ ಸಿವಿಯರ್ ಸೆಳೆತ, ಅಂದ್ರೆ ಸಯಾಟಿಕಾ ಅಂತ ನಾವೇನ್ ಹೇಳ್ತೀವೋ, ಕಾಲೆಲ್ಲ ಶೂಟಿಂಗ್ ಪೇನ್ ಇರುತ್ತೆ, ಯೂಶಲಿ ಒಂದ್ ಸೈಡ್ ಅಲ್ಲಿ ಇರುತ್ತೆ.
7: ಥ್ಯಾಂಕ್ ಯು ಡಾಕ್ಟರ್. ಮಣಿಪಾಲ್ ಹಾಸ್ಪಿಟಲ್, ಮೈಸೂರ್. ಲೈಫ್ಸ್ ಆನ್. ಫಾರ್ ಅಪಾಯಿಂಟ್ಮೆಂಟ್ಸ್ ಕಾಲ್ 0821-255-000. ಸೇವ್ ದಿ ನಂಬರ್, ಸೇವ್ ಲೈಫ್ಸ್.
4: ನಾನ್ ಲಾಸ್ಟ್ ವೀಕ್ ಹೇಳಿದ್ದೆ ಸುನಿತಾ ಫರ್ನಿಚರ್ ನ ಓಣಂ ಆಫರ್ ಬಗ್ಗೆ, ನೀವು ಪರ್ಚೇಸ್ ಮಾಡಿಲ್ಲ ಅಲ್ವಾ? ಆಫರ್ ಮುಗ್ದಿದೆ ಅಂತ ಅನ್ಕೊಂಡ್ರ, ಡೋಂಟ್ ವರಿ, ಆಫರ್ ಈ September 30 ಇದೆ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, EMI ಕೂಡ ಇದೆ. ಗ್ರ್ಯಾಬ್ ದ ಆಫರ್ ನೌ. ಸುನಿತಾ ಫರ್ನಿಚರ್, ಉಳಿಯಲ್, ಎರಿಟಿ, ತಾವಕರ, ಕಣ್ಣೂರ್.
8: ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
9: ಆಕಾಶವಾಣಿ ಮಡಿಕೇರಿ

0: ಪ್ರೀತಿಯ ಶ್ರೋತೃಗಳೇ ನಮಸ್ಕಾರ. ಇವತ್ತಿನ ಮಹಿಳಾ ಲೋಕದ ಪತ್ರ ಸೌರಭ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಅಕ್ಕರೆಯಿಂದ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ನಾನು ವಿದ್ಯಾ.
1: ನಾನು ಲಲಿತಾ.
0: ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ.

0: ಶ್ರೋತೃಗಳೇ, ಪತ್ರ ಸೌರಭ ಕಾರ್ಯಕ್ರಮದಲ್ಲಿ ನೀವೇ ಬರೆದು ಕಳಿಸಿದಂತಹ ಸ್ವರಚಿತ ಕಥೆ, ಕವನ, ಚುಟುಕು, ಲೇಖನ, ಸವಿರುಚಿ, ಪ್ರವಾಸಿ ಕಥನ ಹಾಗೆ ಸ್ಥಳ ವಿಶೇಷತೆಗಳು ಪ್ರಸಾರ ಆಗುತ್ತೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಏನೆಲ್ಲ ಇವೆ ಅಂತ ಒಂದೊಂದಾಗಿ ಓದ್ತಾ ಹೋಗೋಣ. ಈಗ ಮೊದಲನೇ ಪತ್ರವನ್ನ ನಾನೇ ತಗೊಳ್ತೇನೆ.
1: ಸರಿ.
0: ಇದನ್ನ ಬರೆದಿದ್ದಾರೆ ಕೆ ನಳಿನಿ ಸತ್ಯನಾರಾಯಣ ಅವರು, ಕುಶಾಲನಗರದಿಂದ. ಇವರೊಂದು ಲೇಖನವನ್ನ ಬರೆದಿದ್ದಾರೆ, ಸಿದ್ಧಿ ವಿನಾಯಕ ಗಣಪತಿ ಅಂತ ಶೀರ್ಷಿಕೆ ಕೊಟ್ಟಿದ್ದಾರೆ. ಶ್ರೀ ಪರಾಭವ ನಾಮ ಸಂವತ್ಸರ ದಕ್ಷಿಣಾಯನ ವರ್ಷ ಋತು ಭಾದ್ರಪದ ಮಾಸದಂದು ನಾವು ವಿನಾಯಕನ ಪೂಜೆ ಮಾಡುತ್ತೇವೆ. ಆದ್ದರಿಂದ ಗಣಪತಿಯ ಬಗ್ಗೆ ಸ್ವಲ್ಪ ತಿಳಿಯುವ. ನಮ್ಮ ಮಹಾಕಾವ್ಯ ಮಹಾಭಾರತದ ಲೇಖನವನ್ನು ವೇದವ್ಯಾಸರು ಮಾಡಿಸಿದ್ದು ಗಣಪತಿಯಿಂದ. ಭೂತಾಕಾಶಕ್ಕೆ ಅಧಿಪತಿ, ಶಬ್ದ ತತ್ವಕ್ಕೆ ಅಭಿಮಾನಿ ಈತ. ಹಾಗೆಯೇ ಬೃಹತ್ ಭಾಷ್ಯದ ಪ್ರಕಾರ ಸಿದ್ಧಿ ಬುದ್ಧಿಯರನ್ನು ಪತ್ನಿಯರನ್ನಾಗಿ ಪಡೆದಿದ್ದಾನೆ. ಇದರ ಸಂಕೇತವೆಂದರೆ ಸಿದ್ಧಿ ಬುದ್ಧಿ ಸರಿಯಾಗಿ ಇದ್ದರೆ ಲಾಭವಾಗುತ್ತದೆ. ವಿಘ್ನ ನಿವಾರಕ ಗಣಪತಿಯನ್ನು ಶ್ರದ್ಧಾಭಕ್ತಿಯಿಂದ ಪೂಜಿಸಿ

0: ಸಿದರೆ ಸಕಲ ಇಷ್ಟಾರ್ಥಗಳು ದೊರೆಯುತ್ತವೆ. ಹಿಂದೆ ಧರ್ಮರಾಜ ಮುಂತಾದ ಭಕ್ತರು ಪೂಜೆ ಮಾಡಿ ಅನುಗ್ರಹ ಪಡೆದರು. ಪೂಜೆ ಮಾಡದ ರಾವಣ ದುರ್ಯೋಧನಾದಿಗಳಿಗೆ ವಿಘ್ನ ಉಂಟಾದ ಕಥೆ ಕೇಳಿದ್ದೇವೆ. ವೈಕೃತ ಗಾತ್ರ ಎಂದು ಗಣಪತಿಯನ್ನು ಕರೆಯಲು ಕಾರಣ ವಿಕಾರಗಾತ್ರದ ಶರೀರ ಹೊಂದಿರುವವನು ಅಂತ. ಹಾಗೆಯೇ ರುಕ್ಮಿಣಿಯ ಮಗನಾಗಿ ಚಾರುದೇಶ್ನ ಎಂಬ ಹೆಸರಿದೆ. ಮೂಷಿಕ ವಾಹನ ಎನ್ನಲು ಕಾರಣ ಪುಟ್ಟದಾದ ಇಲಿಯ ರೂಪದಲ್ಲಿ ದೈತ್ಯ ಬಂದಾಗ ಅವನನ್ನು ನಿಗ್ರಹ ಮಾಡಿ ವಾಹನ ಮಾಡಿಕೊಂಡವನು. ಶ್ರೀ ವಿಷ್ಣುವಿನ ಚಿಹ್ನೆಗಳನ್ನು ಧಾರಣೆ ಮಾಡಿ ಚಕ್ರಧರಾಂಕಿತ ಎನಿಸಿರುವ ಇವರಿಗಿರುವ ಭುಜಗಳ ಬಗ್ಗೆ ಹೇಳಬೇಕೆಂದರೆ ಕೃತಯುಗದಲ್ಲಿ 10 ಭುಜ ಹೊಂದಿ ಸಿಂಹವಾಹನ, ತ್ರೇತಾಯುಗದಲ್ಲಿ 6 ಭುಜದವನಾಗಿ ಮಯೂರ ವಾಹನ ಎನಿಸಿದ, ದ್ವಾಪರ ಹಾಗೂ ಕಲಿಯುಗದಲ್ಲಿ 4 ಭುಜ ಹೊಂದಿರುವ ಮೂಷಿಕ ವಾಹನನಾಗಿದ್ದಾನೆ. ಮಣ್ಣಿನ ಅಭಿಮಾನಿಯಾದ ಪಾರ್ವತೀದೇವಿ ಗಣಪತಿಯನ್ನು ಮಣ್ಣಿನಿಂದ ಮಾಡಿದ್ದಕ್ಕಾಗಿ ಮಣ್ಣಿನ ಗಣಪತಿ ಪೂಜೆಗೆ ಶ್ರೇಷ್ಠವಾದುದು ಹಾಗೂ ಪರಿಸರಕ್ಕೂ ಹಾನಿ ಇಲ್ಲದ್ದಾಗಿದೆ. ಇಂತಹ ವಿಘ್ನ ನಿವಾರಕ ನಾಂದಿ ಗಣಪತಿಯನ್ನು ತಮ್ಮ ಕಾರ್ಯದಲ್ಲಿ ಯಶಸ್ಸು ಜಯ ಉಂಟಾಗಲಿ ಎಂದು, ಯಾವುದೇ ಸಮಸ್ಯೆಗಳು ಬಾರದಿರಲಿ ಎಂದು ಪೂಜಿಸುವರು. ಪೂಜೆ ಮಾಡುವಾಗ ಸ್ತೋತ್ರ, ಹಾಡು, ನೃತ್ಯ ಇವುಗಳ ಜೊತೆಗೆ ಶಮಂತಕೋಪಾಖ್ಯಾನ ಕಥೆ ಮುಖ್ಯ. ಗಣಪತಿ ಒಮ್ಮೆ ಎಲ್ಲರಿಂದಲೂ ಪೂಜೆ ಪಡೆದುಕೊಂಡು ಭಕ್ತರು ಭಕ್ತಿಯಿಂದ ಕೊಟ್ಟ ಪದಾರ್ಥಗಳನ್ನು ತಿಂದು ಬರುತ್ತಿದ್ದಾಗ ಚಂದ್ರ ಇವನನ್ನು ನೋಡಿ ಅಪಹಾಸ್ಯ ಮಾಡಿದ. ಆಗ ಗಣಪತಿ ಚಂದ್ರನಿಗೆ, ನನ್ನ ಉತ್ಸವದ ದಿನ ನಿನ್ನನ್ನು ಯಾರೂ ನೋಡಬಾರದು, ನೋಡಿದರೆ ಅವರಿಗೆ ಅಪವಾದ ಬರುವುದು ಎಂದು ಶಾಪ ನೀಡಿದ. ಈ ಅಪವಾದ ಕಳೆದುಕೊಳ್ಳಲು ಶಮಂತಕೋಪಾಖ್ಯಾನ ಕಥೆಯ ಶ್ರವಣ ಅವಶ್ಯಕವಾಗಿದೆ. ಒಮ್ಮೆ ಶ್ರೀಕೃಷ್ಣನಿಗೂ ಅಪವಾದ ಬಂದಿತ್ತು. ಸತ್ರಾಜಿತ ಎಂಬ ರಾಜ ಸೂರ್ಯನನ್ನು ಕುರಿತು ತಪಸ್ಸು ಮಾಡಿ ಅಮೂಲ್ಯವಾದ ಶಮಂತಕಮಣಿ ಪಡೆದನು. ಪ್ರತಿದಿನ ಇದಕ್ಕೆ ಭಕ್ತಿಯಿಂದ ಪೂಜೆ ಮಾಡಿದರೆ ದಿನಕ್ಕೆ 8 ಸಾರಿ 22 ಮಣಗಳಷ್ಟು ಬಂಗಾರ ನೀಡುವ ವಿಶೇಷ ಮಣಿ ಇದಾಗಿತ್ತು. ಅಷ್ಟೇ ಅಲ್ಲ, ಇದನ್ನು ಧರಿಸಿದವರಿಗೆ ಹಸಿವು, ನೀರಡಿಕೆ ಯಾವುದೂ ಇರುವುದಿಲ್ಲ. ಹಾಗೂ ಸರಿಯಾದ ರೀತಿಯಲ್ಲಿ ಪೂಜಿಸದೇ ಇದ್ದರೆ ಸಾವು ಖಂಡಿತ. ಶ್ರೀಕೃಷ್ಣ ಇಷ್ಟೊಂದು ಬಂಗಾರ ಕೊಡುವುದು ಒಂದು ರೀತಿಯಲ್ಲಿ ಅಪಾಯ ಎಂದನು. ಒಮ್ಮೆ ಸತ್ರಾಜಿತನ ತಮ್ಮ ಪ್ರಸೇನ ಇದನ್ನು ಸರಿಯಾದ ರೀತಿಯಲ್ಲಿ ಪೂಜಿಸದೇ ಧರಿಸಿದ್ದರಿಂದ ಅವನಿಗೆ ಸಾವು ಬಂತು. ರಾಜ ಸತ್ರಾಜಿತನಿಗೆ ಶ್ರೀಕೃಷ್ಣನ ಮೇಲೆ ಅನುಮಾನ ಬಂದಿತು. ಈ ಅಪವಾದ ಕೇಳಿ ಶ್ರೀಕೃಷ್ಣ ಮಣಿಯನ್ನು ಹುಡುಕುತ್ತಾ ಹೊರಟನು. ಸಿಂಹದ ಹೆಜ್ಜೆಯ ಗುರುತನ್ನು ಹಿಡಿದು ಜಾಂಬವಂತನ ಗುಹೆಯನ್ನು ಹೊಕ್ಕನು. ಜಾಂಬವಂತನೊಂದಿಗೆ ಯುದ್ಧಕ್ಕೆ ನಿಂತು ಎಷ್ಟು ದಿನಗಳಾದರೂ ಯುದ್ಧ ಮುಗಿಯದಿದ್ದಾಗ ಜಾಂಬವಂತ, ನಾನು ಯಾರಿಗೂ ಸೋಲುವವನಲ್ಲ, ಈಗ ನೀನೇ ಕಾಪಾಡು ಎಂದು ಶ್ರೀರಾಮನನ್ನು ನೆನೆದಾಗ ಶ್ರೀಕೃಷ್ಣ ರಾಮನಾಗಿ ಕಂಡನು. ಹಿಂದೆ ರಾಮಾವತಾರದಲ್ಲಿ ಜಾಂಬವಂತ, ನಿನ್ನ ಅದ್ಭುತವಾದ ಬಲವನ್ನು ನೋಡುವ ಆಸೆ, ನನ್ನ ಜೊತೆ ಯುದ್ಧ ಮಾಡುತ್ತೀಯಾ ಎಂದು ಕೇಳಿದ್ದ. ಈಗ ಅದು ಸಾಧ್ಯವಿಲ್ಲ, ಆದರೆ ನಿನಗೆ ತಿಳಿಯದಂತೆ ಬೇರೊಂದು ರೂಪದಲ್ಲಿ ಬರುತ್ತೇನೆ ಎಂದು ಹೇಳಿದ್ದು ನೆನಪಾಗಿ ಕ್ಷಮೆಯಾಚನೆ ಮಾಡಿ ಮಣಿಯ ಜೊತೆಗೆ ತನ್ನ ಮಗಳನ್ನು ಕೊಟ್ಟು ವಿವಾಹ ಮಾಡಿದ. ನಂತರ ಶ್ರೀಕೃಷ್ಣನನ್ನು ಎಲ್ಲರೂ ಹೊಗಳುತ್ತಾರೆ. ಈ ಕಥೆಯನ್ನು ಕೇಳಿದರೆ ಶ್ರೀಕೃಷ್ಣನ ವಿಶೇಷವಾದ ಅನುಗ್ರಹವಾಗುತ್ತದೆ. ಇದೊಂದು ವಿನಾಯಕನ ಕಿರುಪರಿಚಯದ ಲೇಖನ, ವಿಶೇಷವಾಗಿ ಗಣಪತಿ ಹಬ್ಬದ ಪ್ರಯುಕ್ತ ಅಂತ ಬರೆದಿದ್ದಾರೆ ನಳಿನಿ ಸತ್ಯನಾರಾಯಣ ಅವರು.
1: ಅವರೇ ಬರೆದಂತಹ ಇನ್ನೊಂದು ಪತ್ರ ನನ್ನ ಕೈಯಲ್ಲಿದೆ. ಇದರಲ್ಲಿ ಒಂದು ಸಣ್ಣ ಕಥೆ ಬರೆದಿದ್ದಾರೆ. ಕಥೆಯ ಶೀರ್ಷಿಕೆ ಕೊನೆಯ ಹನಿ.
0: ಹೌದು.
1: ಆರಂಭಿಸಿದ್ದಾರೆ. ರಾಮನಹಳ್ಳಿ ಎಂಬ ಊರಿನ ಜೀವನಾಡಿ ಕಾವೇರಮ್ಮ, ಅದರ ಆಳ ಕಂಡವರಿಲ್ಲ. ಮಳೆಗಾಲದಲ್ಲಿ ತುಂಬಿ ಹರಿಯುವ ಅಮ್ಮ ಬಲು ಸುಂದರಿ, ನೋಡಲು ಎರಡು ಕಣ್ಣು ಸಾಲದು. ಆ ನೀರಿನ ರಭಸವನ್ನು, ಎತ್ತರವಾದ ಕಲ್ಲು ಬಂಡೆಗಳಿಗೆ ನೀರು ರಭಸದಿಂದ ಅಪ್ಪಳಿಸಿದಾಗ ಸಮುದ್ರದ ಅಲೆಗಳಂತೆ ಗೋಚರಿಸುತ್ತಿತ್ತು. ದಡದಲ್ಲಿದ್ದ ಮರಗಳು ತೂಗುತ್ತಾ ತಾಯಿಗೆ ಸ್ವಾಗತ ಬಯಸಿದರೆ ಕೆಲವು ಮರಗಳು ನೀರು ಅಪ್ಪಳಿಸಿ ಲಟ ಲಟ ಅಂತ ಮುರಿದು ಹೋಗುತ್ತಿತ್ತು. ಈ ನದಿ ಭದ್ರಶಂಕರಿ, ದಕ್ಷಿಣದ ಗಂಗೆ ಎಂದು ಕರೆಸಿಕೊಂಡ ಪಾವನ ತೀರ್ಥೆ. ಇಂತಹ ಸಮೃದ್ಧ ಊರಿನಲ್ಲಿ 50-60 ಕುಟುಂಬ ಇತ್ತು. ಕ್ರಮೇಣವಾಗಿ ಬೇರೆ ಊರಿನಿಂದ ಜನರು ಬಂದು ಸೇರತೊಡಗಿದರು. ಜನಸಂಖ್ಯೆ ಹೆಚ್ಚಾಯಿತು. ಕಾಡೆಲ್ಲ ಕಡಿದು ಮನೆ ಮಾಡಿದರು. ಅದೇ ಊರಿನಲ್ಲಿ ಒಬ್ಬರು ಅಜ್ಜಿ ಇದ್ದರು. ಅವರ ಹತ್ತಿರ ಒಂದು ಮಣ್ಣಿನ ಗಡಿಗೆ ಇತ್ತು. ಆ ಅಜ್ಜಿಯ ಗಡಿಗೆ ಯಾವಾಗಲೂ ನೀರಿನಿಂದ ತುಂಬಿರುತ್ತಿತ್ತು, ಖಾಲಿ ಆಗುತ್ತಿರಲಿಲ್ಲ. ಊರಿನ ಜನ ಕಾಡನ್ನೆಲ್ಲ ಕಡಿದ ಬಳಿಕ ಅದರ ಪರಿಣಾಮ

0: ಮಳೆ ಬರಲಿಲ್ಲ. ಒಂದು ವರ್ಷ ಮಳೆ ಇಲ್ಲ, ಎರಡನೇ ವರ್ಷವೂ ಮಳೆ ಇಲ್ಲ, ಮೂರನೇ ವರ್ಷ ನೀರಿನಿಂದ ತುಂಬಿರುತ್ತಿದ್ದ ಹೊಳೆ ಬತ್ತಿತ್ತು. ಬಾವಿಗಳು ಬತ್ತಿ ಹೋದವು. ಕುಡಿಯಲು ನೀರಿಲ್ಲದೆ ಪ್ರಾಣಿ ಪಕ್ಷಿಗಳು ಅಸುನೀಗಿದವು. ಆದರೆ ಅದೇ ಅಜ್ಜಿಯ ಮಡಿಕೆಯಲ್ಲಿ ನೀರು ತುಂಬಿಯೇ ಇತ್ತು. ಏಕೆಂದರೆ ಅಜ್ಜಿ ಯಾವಾಗಲೂ ಮಡಿಕೆಯಲ್ಲಿ ಕೊನೆಯ ಹನಿಯನ್ನು ಉಳಿಸುತ್ತಿದ್ದಳು. ನೀರಿಗಾಗಿ ಎಲ್ಲರೂ ಅಜ್ಜಿಯ ಹತ್ತಿರವೇ ಬರುತ್ತಿದ್ದರು. ಅಜ್ಜಿಯ ಮೊಮ್ಮಗ ಒಂದು ದಿನ ಓಡಿ ಬಂದು, ಅಜ್ಜಿ ತುಂಬ ಬಾಯಾರಿಕೆಯಾಗಿದೆ, ನೀರು ಕೊಡು ಎಂದನು. ಅಂದು ಅಜ್ಜಿಯ ಮಡಿಕೆ ತುಂಬಿರಲಿಲ್ಲ. ಮಡಿಕೆಯಲ್ಲಿ ಅಜ್ಜಿ ಉಳಿಸುತ್ತಿದ್ದ ಕೊನೆಯ ಹನಿ ನೀರಿತ್ತು. ಅಜ್ಜಿ ಆಕಾಶದೆಡೆಗೆ ನೋಡಿ, ಪರಮಾತ್ಮ ಮಕ್ಕಳನ್ನು ಕಾಪಾಡು ಎಂದು ಮಡಿಕೆಯಲ್ಲಿದ್ದ ಕೊನೆಯ ಹನಿ ನೀರನ್ನು ಲೋಟಕ್ಕೆ ಬಗ್ಗಿಸಿ ಮೊಮ್ಮಗನಿಗೆ ಕೊಟ್ಟಳು. ಅದರಿಂದ ಹನಿ ನೀರು ಭೂಮಿಗೆ ಬಿತ್ತು. ತಕ್ಷಣ ಅಜ್ಜಿ ತನ್ನ ಕೊನೆಯ ಉಸಿರೆಳೆದಳು. ಆದರೆ ಇದು ಕೊನೆಯಾಗಲಿಲ್ಲ. ಸಾವಿರ ಹನಿಗಳ ಜೊತೆ ಸೇರಿ ಬಂದ ಹನಿ ನೀರು ಒಬ್ಬಂಟಿಯಾಗಿ ಮೌನವಾಗಿ ಮಣ್ಣಿಗೆ ಸೇರಿಕೊಂಡಿತು. ಕೊನೆ ಎಂದರೆ ಮುಗಿದು ಹೋಗುವುದಲ್ಲ, ಅದು ಬೇರೊಂದು ರೂಪದಲ್ಲಿ ಮತ್ತೆ ಹುಟ್ಟುವುದು. ಆ ಕೊನೆಯ ಹನಿಯಿಂದಲೇ ಮೋಡ ಮತ್ತೆ ತುಂಬಿ ಮಳೆ ಬಂತು. ಗುಡುಗು ಸಿಡಿಲಿನಿಂದೊಡಗೂಡಿ ಅದು ಹರಿದು ಹೋಗಲಿಲ್ಲ, ದಡದ ಕಲ್ಲಿಗೆ ತನ್ನ ಪ್ರಾಣವನ್ನೇ ಅಪ್ಪಳಿಸಿತು. ಸದ್ದು ಮಾಡಲಿಲ್ಲ, ರಕ್ತ ಸುರಿಯಲಿಲ್ಲ, ಕಲ್ಲು ಸೀಳಿತು. ಮುಂದಿನ ಮಳೆಗೆ ಆ ಸೀಳಿನಿಂದಲೇ ಹೊಸ ಮಳೆಯೇ ಹುಟ್ಟಿತು. ಯಾರಿಗೆ ಗೊತ್ತು ಯಾರ ಕೊನೆ ಹೇಗೆ ಎಂದು? ಆದರೆ ಆ ಅಜ್ಜಿಯ ಕೊನೆಯ ಹನಿ ಇರುವವರೆಗೂ ಹಂಚಿ ಇತಿಹಾಸವನ್ನೇ ಸೃಷ್ಟಿಸಿತು.
1: ಚೆನ್ನಾಗಿತ್ತು. ಈಗ ಮುಂದಿನ ಪತ್ರ ನನ್ನ ಕೈಯಲ್ಲಿದೆ.
0: ಸರಿ, ಯಾರ್ದಿದೆ?
1: ಇದನ್ನ ಬರೆದಿದ್ದಾರೆ ಚೀರಮ್ಮನ ವಾಣಿ ಚಂಗೋಮಯ್ಯ ಅವರು. ಕೊಳಗದಾಳು ಗ್ರಾಮ ಚೇರಂಬಾಣೆ ಅಂಚೆ ಇಲ್ಲಿಂದ ಬರೆದಿರುವಂತದ್ದು. ಒಂದು ಕಥೆಯನ್ನ ಬರೆದು ಕಳಿಸಿದ್ದಾರೆ.
0: ಸರಿ.
1: ಶೀರ್ಷಿಕೆ ಇದೆ, ಕೋಗಿಲೆ ಮತ್ತು ಕಾಗೆಯ ಸ್ನೇಹ ಅಂತ. ಒಂದು ನದಿಯ ದಂಡೆಯ ಪಕ್ಕದಲ್ಲಿ ಒಂದು ದೊಡ್ಡ ಆಲದ ಮರ ಹಸಿರಾಗಿ ಬೆಳೆದು ನಿಂತಿತ್ತು. ಆ ಮರದ ಮೇಲೆ ಒಂದು ಕೋಗಿಲೆ ಒಂದು ಕಾಗೆ ಗೂಡು ಕಟ್ಟಿಕೊಂಡು ಅಕ್ಕಪಕ್ಕದಲ್ಲಿ ವಾಸಿಸ್ತಾ ಇದ್ವು. ಒಂದು ದಿನ ಜೋರಾಗಿ ಮಳೆ ಬಂದು ಆ ಮರದ ರೆಂಬೆ ಮುರಿದು ನದಿಯಲ್ಲಿ ಕೊಚ್ಚಿಕೊಂಡು ದೂರ ಹೋಯಿತು. ಅದು ಕಾಗೆ ಸಂಸಾರ ಗೂಡು ಕಟ್ಟಿಕೊಂಡಿದ್ದ ಕೊಂಬೆಯಾಗಿತ್ತು. ಪಾಪ ಆ ಕಾಗೆ ಆಹಾರ ಹುಡುಕುತ್ತಾ ಹೊರಗೆ ಹೋಗಿತ್ತು. ಅದು ಬಂದು ನೋಡಿದಾಗ ತನ್ನ ಗೂಡಿನಲ್ಲಿ ಮರಿಗಳು ಕಾಣಲಿಲ್ಲ. ಆ ಕಾಗೆ ಕೋಗಿಲೆಯ ಜೊತೆಯಲ್ಲಿ ತನ್ನ ಅಳಲನ್ನು ತೋಡಿಕೊಂಡಿತ್ತು. ಆಗಲೇ ಕೋಗಿಲೆಯು ಕಾಗೆಗೆ ಸಮಾಧಾನ ಹೇಳಿತು. ನೋಡು ಕಾಗಕ್ಕ, ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವಿಲ್ಲ.
0: ಸರಿ.
1: ಈ ಪ್ರಕೃತಿ ಮುಂದೆ ನಮ್ಮದು ಏನೇನೂ ನಡೆಯದು. ನೀನು ನಿನ್ನ ಮಕ್ಕಳಿಲ್ಲ ಎಂದು ಚಿಂತೆ ಪಡಬೇಡ. ನನ್ನ ಮಕ್ಕಳನ್ನು ನಿನ್ನ ಮಕ್ಕಳಂತೆ ನೋಡಿಕೋ. ಆಹಾರ ಸಿಕ್ಕಿದರೆ ತಂದುಕೊಡು. ನನ್ನ ಈ ಗೂಡಿನಲ್ಲೇ ನೀನು ವಾಸ ಮಾಡು, ಖುಷಿಯಲ್ಲಿ ಇರು. ಆಗ ಕಾಗೆ, ಆಯಿತು ಕೋಗಿಲಕ್ಕ, ನಾನು ನಿನ್ನ ಜೊತೆ ಚೆನ್ನಾಗಿ ಬಾಳಿ ಬದುಕುತ್ತೇನೆ ಅಂತ ಹೇಳಿತು ಅಂತ ಕಥೆಯನ್ನ ಮುಗಿಸಿದ್ದಾರೆ ವಾಣಿಯವರು.
0: ಅವರದೇ ಪತ್ರಗಳು ನನ್ನ ಕೈಯಲ್ಲೂ ಇವೆ. ಇದರಲ್ಲಿ ಎರಡು ಕವನಗಳನ್ನು ಬರೆದಿದ್ದಾರೆ, ಮತ್ತೊಂದು ಕಥೆ ಇದೆ. ಮೊದಲಿಗೆ ಕವನಗಳನ್ನು ಓದ್ತೇನೆ.
1: ಆಯ್ತು.
0: ಮೊದಲ ಕವನದ ಶೀರ್ಷಿಕೆ ಸಿಗಲಿ ಸೌಭಾಗ್ಯವು ಅಂತ. ಹಚ್ಚ ಹಸಿರು ತುಂಬಿದ ಗಿಡದಿ ನೀನು ಬಿರಿದು ನಿಂತೆ, ಮೊಗ್ಗುಲತೆಯ ಮಧ್ಯೆ ಅರಳಿ ನಿಂತಿರುವ ಹೂವು. ನಿನ್ನ ಅಂದ ಚಂದವದು ನೋಡಲದೆಷ್ಟು ಚೆಲುವು, ನೀನು ಬೀರುವ ಪರಿಮಳ ಸುಮಧುರ ಸುಗಂಧವು. ಸೆಳೆಯಿತಿಲ್ಲಿ ನೋಡಿಲ್ಲಿ ಈ ನಿನ್ನ ತನು ಮನವು, ನಿನ್ನಲ್ಲಿ ಅಡಗಿರುವ ನಾಚಿಕೆ ಮೌನವು. ಬಯಸಿ ಬಂದಿರುವೆ ನಾನು ನಿನ್ನ ಸ್ನೇಹವನು, ತುಂಬಿ ತುಳುಕುತ್ತಿದೆ ತನುಮನದಿ ಆನಂದವು. ನೀನು ನನ್ನಲ್ಲಿ ತೋರುತ್ತಿರಲು ಎಲ್ಲೆಂದರಲ್ಲಿ ಒಲವು, ಸಿಗುತ್ತಿರಲಿ ನಿನಗೆ ಎಲ್ಲೆಲ್ಲೂ ಗೆಲುವು, ಸಿಗುತ್ತಿರಲಿ ನಿನಗೆ ಎಲ್ಲೆಲ್ಲೂ ಗೆಲುವು. ಶುಭ ಸಂಭ್ರಮ ಸಡಗರದಿ ಆಚರಿಸುತ್ತಿರಲು ಈ ನಿನ್ನ ಜೀವವು, ನೀನು ನನ್ನಲ್ಲಿ ಸದಾ ಬಯಸಿ ಬರುತ್ತಿರಲು ಸದಾ ಸೌಭಾಗ್ಯವು. ಮುಂದಿನ ಕವನದ ಶೀರ್ಷಿಕೆ ಆಸೆ ತುಂಬಿದ ಗೆಳತಿ. ಹಸಿರು ತುಂಬಿ ಹಬ್ಬಿ ಗಿಡದಿ ಆಸರೆಯನ್ನು ಪಡೆದು, ಮೊಗ್ಗು ಬಿರಿದು ಅರಳಿ ನಿಂತಿರುವ ಹೂವಿಂದ ಹೂವಿಗೆ ಹಾರಿ ಹೋಗದಿರು ದುಂಬಿಯೇ, ಈ

0: ಝೇಂಕಾರದಿ ಉಸಿರಲಿ ಉಸಿರಾಗಿ ನಾನಿರುವೆ ಎಂದು ನೀನೆನ್ನ ಜೀವನದ ಜೊತೆಯಾಗಿ ತನು ಮನವನು ಬಿಚ್ಚಿ ನಾನು ನುಡಿಯುವೆ ಎಂದು ನೀನೆನ್ನ ಜೀವನದ ಜೊತೆಯಾಗಿ ತನು ಮನವನು ಬಿಚ್ಚಿ ನಾನು ನುಡಿಯುವೆ ನೀನೆನ್ನ ಜೀವ ಭಾವದ ಬಾಳು ಬದುಕಿನಲ್ಲಿ ಆಸರೆಯ ಆಸೆ ತುಂಬಿದ ಗೆಳತಿ ನೀನೆನ್ನ ಜೀವ ಭಾವದ ಬಾಳು ಬದುಕಿನಲ್ಲಿ ಆಸರೆಯ ಆಸೆ ತುಂಬಿದ ಗೆಳತಿ. ಇನ್ನೂ ಒಂದು ಕವನ ಇದೆ, ಕವನದ ಶೀರ್ಷಿಕೆ ಬದುಕಿನ ಹಾದಿಯಲ್ಲಿ. ಹಸಿರು ಹುಲ್ಲು ಹುಟ್ಟಿದೆ ಈ ಭೂಮಿಯಲ್ಲಿ, ಮನೆ ಅಂಗಳದಿ ಮಲ್ಲಿಗೆಯ ಬಳ್ಳಿಯಾಗಿ, ಮಲ್ಲಿಗೆಯ ಬಳ್ಳಿಯಾಗಿಲ್ಲಿ ಹಬ್ಬಿ ಮೊಗ್ಗು ಬಿರಿದು ಪರಿಮಳದ ಹೂವಾಗಿ, ಅರಳಿದೆ ಝೇಂಕರಿಸುವ ದುಂಬಿಗಳಿಗೆ ಅಲ್ಲಿ, ಸಿಹಿ ಸವಿ ಜೇನಾದೆ ಪರಿಮಳ ಮಕರಂದದಲ್ಲಿ, ಕಲ್ಲಾದೆ ಬೆಟ್ಟ ಗುಡ್ಡಗಳಲ್ಲಿ ಪ್ರಕೃತಿ ಅಂದದಲ್ಲಿ, ವಿಧಿ ಮಳೆ ಸುರಿಯೇ ಹೊಳೆಯಾಗಲಿ, ಇಲ್ಲಿ ಕಬ್ಬಿನ ಜಲ್ಲೆಯಾಗಿ ಅಂಕುಡೊಂಕಾಗಿ, ಇಲ್ಲಿ ಬೇವಿಗೆ ಬೇವಾಗಿ ಬಂದು ಬಳಗದವರಿಗೆ, ಎಲ್ಲರೊಡನೆಯೂ ಒಂದಾಗಿ ಬಾಳಿದೆನು ಸ್ಥಿರವಾಗಿ ಜೀವನದ ಬದುಕಿನ ಹಾದಿಯಲ್ಲಿ. ಮುಂದುವರಿಸುತ್ತಾ ಈ ಪತ್ರದಲ್ಲಿ ಒಂದು ಚುಟುಕನ್ನು ಬರೆದು ಕಳಿಸಿದ್ದಾರೆ. ಶೀರ್ಷಿಕೆ ಅಂದ ಕಾಣುವೆ ಪರಿಸರಗಳಲ್ಲಿ ಅಂತ. ಭೂಮಿ ತಾಯಿಯ ಮಡಿಲಿನಲ್ಲಿ ಹಚ್ಚ ಹಸಿರು ತುಂಬಿದ ಕಾಡಿನ ಮಧ್ಯದಲ್ಲಿ, ಬೆಟ್ಟ ಗುಡ್ಡಗಳ ಕತ್ತಲೆಯಲ್ಲಿ, ನೀಲಿ ರಂಗಿನ ಬಾನಿನಲ್ಲಿ, ಬಿಳಿಯ ಮೋಡದ ಸೆರಗಿನಲ್ಲಿ ಅಂದ ಕಾಣುತ್ತಿರುವೆ ಈ ಪರಿಸರದಲ್ಲಿ ಅಂತ ಚುಟುಕನ್ನ ಮುಗಿಸಿದ್ದಾರೆ.
1: ಈಗ ವಾಣಿ ಚಂಗೋಮಯ್ಯ ಅವರದೇ ಮತ್ತೊಂದು ಪತ್ರ ನನ್ನ ಕೈಯಲ್ಲಿದೆ. ಇದರಲ್ಲಿ ಕವನ ಹಾಗೆ ಚುಟುಕನ್ನ ಬರೆದು ಕಳಿಸಿದ್ದಾರೆ.
0: ಸರಿ, ಮುಂದುವರಿಸು.
1: ಆಯ್ತು, ಕವನವನ್ನ ಓದ್ತೇನೆ. ಶೀರ್ಷಿಕೆ ಇದೆ ಪ್ರಕೃತಿಯ ಸೌಂದರ್ಯ ಅಂತ. ಗಿಡದಿ ಚಿಗುರು ಲತೆಯು ಬಾಡಿ ಹೋಯಿತು ಮೊಗ್ಗು ಬಿರಿಯುವ ಮುನ್ನ, ಮೊಗ್ಗುಗಳು ಉದುರಿ ಹೋಯಿತು ಹೂವು ಅರಳುವ ಮುನ್ನ, ಝೇಂಕಾರದಿ ದುಂಬಿಗಳು ಹಾರಿ ಹೋದವು ಮಕರಂದ ಹೀರುವ ಮುನ್ನ, ಪಕ್ಷಿಗಳು ಹಾರಿ ಹೋದವು ಹಣ್ಣು ಬಿಡುವ ಮುನ್ನ, ಹಣ್ಣುಗಳು ಉದುರಿ ಹೋದವು ಬೀಜಗಳು ಬೆಳೆಯುವ ಮುನ್ನ, ಮರ ಬಿದ್ದು ಹೋಯಿತು ಬೇರು ಬೆಳೆಯುವ ಮುನ್ನ, ಭೂಮಿ ಹದವಾಯಿತು ಮಳೆ ಬರುವ ಮುನ್ನ, ಪ್ರಕೃತಿ ಸಿರಿ ಸೌಂದರ್ಯ ಹೆಚ್ಚಿತು ಭೂಮಿ ಹಸಿರಾಗುವ ಮುನ್ನ, ಪ್ರಕೃತಿ ತಂಪಾಯಿತು ಮಂಜು ಹನಿ ಬೀಳುವ ಮುನ್ನ, ಕೈಜಾರಿ ಹೋಯಿತು ಕಂಗಳು ಕಾಣುವ ಮುನ್ನ, ಮೌನವು ಆವರಿಸಿತು ಮನೆ ಸೇರುವ ಮುನ್ನ ಅಂತ ಕವನವನ್ನ ಮುಗಿಸಿದ್ದಾರೆ. ಹಾಗೆ ಚುಟುಕು ಹೀಗಿದೆ, ಹಣತೆಯ ಮೌಲ್ಯ ಅಂತ ಶೀರ್ಷಿಕೆ. ನಾವು ನಮ್ಮ ಬಾಳು ಬದುಕಿನಲ್ಲಿ ಬೆಳಕು ಹರಿಯಲು ಒಂದು ಚಿಕ್ಕ ಹಣತೆಯನ್ನು ಹಚ್ಚುವಾಗ ಅದು ತನ್ನ ಬೆಳಕನ್ನು ಕಳೆದುಕೊಳ್ಳುವುದಿಲ್ಲ. ಆ ಬೆಳಕು ಒಳ್ಳೆಯ ಶುಭ ಸಂಗತಿಗಳನ್ನು ಹಂಚುವ ಮೂಲಕ ಬದುಕಿನ ಘನತೆ ಗೌರವವನ್ನು ನಮ್ಮಲ್ಲಿ ಹೆಚ್ಚಿಸುತ್ತದೆ. ಚಿರಬಾಂಧವ್ಯ ಸುಮಧುರ ಭಾವನೆಗಳನ್ನು ತುಂಬಿಸಿದರೆ ಒಂದು ಹಣತೆಯಲ್ಲಿ ಸಾವಿರ ಬೆಳಕನ್ನು ನಾವು ಜೀವನದಲ್ಲಿ ಕಾಣಬಹುದು ಅಂತ. ಇದು ಚುಟುಕು.
0: ಚೆನ್ನಾಗಿತ್ತು.
1: ಹೌದು,
0: ಈಗ ಅವರೇ ಬರೆದು ಕಳಿಸಿದಂತಹ ಒಂದು ಕಥೆ ನನ್ನ ಕೈಯಲ್ಲಿದೆ.
1: ಆಯ್ತು, ಓದು.
0: ಕಥೆಯ ಶೀರ್ಷಿಕೆ ಸಾಕಿ ಬೆಳೆಸಿದ ಟಿಪ್ಪು ನಾಯಿ. ಒಂದು ಊರಿನಲ್ಲಿ ಕಿಟ್ಟಪ್ಪ ಪುಟ್ಟಮ್ಮ ಎನ್ನುವ ದಂಪತಿ ಇದ್ರು. ಒಂದು ಹಳ್ಳಿಯ ಪುಟ್ಟ ಮನೆಯಲ್ಲಿ ವಾಸವಾಗಿದ್ದರು. ಅವರಿಗೆ ಬಹಳ ವರ್ಷ ಕಾಲ ಮಕ್ಕಳಿರಲಿಲ್ಲ. ಕಾಲದ ನಂತರದಲ್ಲಿ ಪುಟ್ಟಮ್ಮಳಿಗೆ ಒಂದು ಗಂಡು ಮಗು ಜನಿಸಿತು. ಸಂತಸದಿ ಮಗುವನ್ನು ಅತೀ ಮುದ್ದಿನಿಂದ ಸಾಕಿ ಬೆಳೆಸಿದರು. ವಿದ್ಯೆ ಬುದ್ಧಿ ಕಲಿಸಿ ಹೊರದೇಶಕ್ಕೆ ಉದ್ಯೋಗಕ್ಕೂ ಕಳಿಸಿದರು. ಹೊರದೇಶಕ್ಕೆ ಹೋದ ಮಗ ವಾಪಸ್ ಮನೆಗೆ ಅಪ್ಪ ಅಮ್ಮನನ್ನು ನೋಡಲು ಬರಲಿಲ್ಲ. ಅವನು ಅಲ್ಲಿಯೇ ಮದುವೆಯನ್ನು ಆಗಿ ಸುಖ ಸಂಸಾರ ಮಾಡುತ್ತಿದ್ದ. ಈ ಸುಖ ಸಂಸಾರದಿಂದಾಗಿ ತಂದೆ ತಾಯಿಯವರನ್ನೇ ಮರೆತು ಹೋಗಿದ್ದ. ಆ ವೃದ್ಧ ದಂಪತಿ ಆ ಮನೆಯಲ್ಲಿ ಒಂದು ನಾಯಿಯನ್ನು ಸಾಕಿ ಅದಕ್ಕೆ ಟಿಪ್ಪು ಎಂದು ಹೆಸರು ಹಾಕಿ ಪ್ರೀತಿಯಿಂದ ಬೆಳೆಸಿದರು. ಆ ನಾಯಿ ಆ ದಂಪತಿಯನ್ನು ಬಿಟ್ಟು ಒಂದು ಕ್ಷಣ ಕೂಡ ಇರುತ್ತಿರಲಿಲ್ಲ. ಹೆತ್ತು ಹೊತ್ತು ಸಾಕಿ ಸಲಹಿದಂತಹ ಮಕ್ಕಳಿಗಿಂತ ಈ ಬಾಯಿ ಬಾರದ ಪಾಪದ ಟಿಪ್ಪು ನಾಯಿಯೇ ಮೇಲು ಎಂದು ಈ ವೃದ್ಧರು

0: ವೃದ್ಧಾಪ್ಯದಲ್ಲಿ ನಮ್ಮನ್ನು ನೋಡಿಕೊಳ್ಳಲು ಈ ನಾಯಿಯೇ ನಮ್ಮ ಮಗನೆಂದು ತಿಳಿದು ಸಂತೋಷದಿಂದ ಜೀವನ ನಡೆಸುತ್ತಿದ್ದರು.
1: ಚೆನ್ನಾಗಿತ್ತು ಕತೆ.
0: ಈ ಪತ್ರದಲ್ಲೂ ಒಂದು ಚುಟುಕನ್ನು ಬರೆದು ಕಳಿಸಿದ್ದಾರೆ.
1: ಓದು.
0: ಚುಟುಕಿನ ಶೀರ್ಷಿಕೆ ಬದುಕಿನ ಮೌಲ್ಯ. ನಾವು ಬದುಕಿರುವಾಗ ಉಸಿರು ಜೀವ ಹೋದ ಮೇಲೆ ಹೆಸರು, ಹಗಲು ಇರುಳು ಶ್ರಮಿಸುತ್ತಿರಲು ಕೈ ಕೆಸರಾದರೆ ಬಾಯಿ ಮೊಸರು, ಬಯಸದೆ ಬರುವ ಭಾಗ್ಯದ ಹಸಿರು ಕಷ್ಟ ಸುಖವನ್ನು ಅನುಭವಿಸುತ್ತಿರಲು, ನೋವು ನಲಿವುಗಳಲ್ಲಿ ಭಾಗಿಯಾಗಿರಲು ದೇವರೇ ದಯ ಪಾಲಿಸುತ್ತಿರಲು, ಧರ್ಮದ ಮೂಲವನ್ನು ತಿಳಿದಿರೂ ಸರಿ ತಪ್ಪುಗಳನ್ನು ತಿದ್ದಿ ತೀಡುತ್ತಿರು, ಜೀವ ಭಾವದ ಬೆಲೆ ಅರಿತಿರೂ ಒಲವಿನ ಆಸರೆಯ ಬಯಸುತ್ತಿರು ಅಂತ ಚುಟುಕನ್ನು ಮುಗಿಸಿದ್ದಾರೆ.
1: ಈಗ ಹಾಡಿನ ತುಣುಕನ್ನ ಕೇಳಿ ಮತ್ತೆ ಪತ್ರ ಸೌರಭ ಕಾರ್ಯಕ್ರಮವನ್ನ ಮುಂದುವರಿಸೋಣ ಅಲ್ವಾ?
0: ಹೌದು.

0: ಈಗ ಪತ್ರ ಸೌರಭ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಮುಂದಿನ ಪತ್ರ ನನ್ನ ಕೈಯಲ್ಲಿದೆ.
1: ಯಾರದ್ದು?
0: ಇದು ಮಾಲಾಮೂರ್ತಿಯವರು ಬರೆದಂತಹ ಪತ್ರ, ಕುಶಾಲ್ ನಗರದಿಂದ. ಆಕಾಶವಾಣಿಯ 33ರ ಸಂಭ್ರಮಾಚರಣೆಯ ಸಂಭ್ರಮ ಅಂತ ಹೇಳಿ ಇದು ಪತ್ರವನ್ನ ಬರೆದದ್ದು. ಇದು ಸ್ವಲ್ಪ ಹಳೆಯ ಪತ್ರ, ನಮ್ಮ ಕೈ ಸೇರಿದ್ದು ತಡವಾಗಿ. ಈ ನಿಮಿತ್ತವಾಗಿ ನಿಲಯದ ಎಲ್ಲರಿಗೂ, ಕೇಳುಗ ಸನ್ಮಿತ್ರರಿಗೂ ಹಾರ್ದಿಕ ಶುಭಾಶಯಗಳು ಅಂತ ಬರೆದಿದ್ದಾರೆ ಇವರು.
1: ಇವರಿಗೂ ನಮ್ಮ ಶುಭಾಶಯಗಳನ್ನು ತಿಳಿಸೋಣ.
0: ಹೌದು, ಬಾಲ್ಯದಿಂದಲೂ ಆಕಾಶವಾಣಿಯ ಪ್ರತಿ ಕಾರ್ಯಕ್ರಮವೂ ನನಗೆ ಬಹಳ ಇಷ್ಟ. ಝೇಂಕಾರ ಗೀತ ಗಾಯನ ಕಲಿಕೆಯ ಕಾರ್ಯಕ್ರಮ, ಮಕ್ಕಳ ಕಾರ್ಯಕ್ರಮ, ಚಿಣ್ಣರ ಚಿಲಿಪಿಲಿ ಒಳಗೊಂಡಂತೆ ಎಲ್ಲ ಕಾರ್ಯಕ್ರಮಗಳನ್ನು ಕೇಳುತ್ತಿದ್ದೆ. ಮದುವೆಯ ನಂತರದ ದಿನಗಳಲ್ಲಿಯೂ ಮನಸ್ಸಿನ ಎಲ್ಲ ನೋವು ನಲಿವುಗಳಿಗೆ ಆಕಾಶವಾಣಿ ನನ್ನ ಬದುಕಿಗೆ ಸ್ನೇಹ ಹಸ್ತ ಚಾಚಿದೆ. ಎಲ್ಲ ಮಾಧ್ಯಮಗಳಿಗಿಂತ ಆಕಾಶವಾಣಿ ಮಾತ್ರವೇ ಬಹಳ ಅಚ್ಚುಮೆಚ್ಚು ಅಂತ ಬರೀತಾರೆ. ಮಡಿಕೇರಿ ಆಕಾಶವಾಣಿ ಜೊತೆಗಿನ ನನ್ನ ನಂಟು 30 ವರ್ಷಗಳಿಗೂ ಹಿರಿದು ಅಂತ ಬರೀತಾರೆ. ಒಬ್ಬರಿಗಿಂತ ಒಬ್ಬರ ನಿರೂಪಣಾ ಶೈಲಿ, ಸರಳ ಭಾಷೆಯ ಸೂಕ್ಷ್ಮ ವಿಚಾರಧಾರೆಗಳ ವಿಸ್ತಾರ, ಅರಿವಿನ ಮಾಹಿತಿ, ಮನರಂಜನಾ ಕಾರ್ಯಕ್ರಮಗಳು, ರಸವಾರ್ತೆ, ಸುದ್ದಿಗಳು, ಸಮಾಚಾರಗಳು ಎಲ್ಲವೂ ಇಷ್ಟ. ಸರ್ವಸಾಧ್ಯ ಮಾಹಿತಿಗಳ ಕಲಿಕೆ ಆಕಾಶವಾಣಿ ಮೊದಲ ಕಲಿಕೆಯ ಮೆಟ್ಟಿಲು, ಮಾರ್ಗದರ್ಶಕವಾಗಿದೆ. ಮಹಿಳೆಯರ ಮಕ್ಕಳ ಕಾರ್ಯಕ್ರಮ ಬಹಳ ಚೆನ್ನ. ನನ್ನ ಕವನ ವಾಚನ ಮತ್ತು ಲೇಖನಗಳ ಪ್ರಸಾರ, ಯುವವಾಣಿ ಕಾರ್ಯಕ್ರಮವು ಎಲ್ಲಾ ಕೇಂದ್ರಗಳ ಮೂಲಕ ಏಕಕಾಲದಲ್ಲಿ ಪ್ರಸಾರವಾದಾಗ ವಿವಿಧ ಸ್ಥಳಗಳಲ್ಲಿನ ನನ್ನ ಸ್ನೇಹಿತೆಯರು, ಬಂಧುಗಳು ನನಗೆ ಶುಭಾಶಯಗಳನ್ನು ಕೋರಿದ್ದ ಸುಂದರ ನೆನಪಿದೆ. ಈ ಹಿಂದೆ ಮಡಿಕೇರಿ ಆಕಾಶವಾಣಿಯಲ್ಲಿ ಇದ್ದಂತಹ ಉದ್ಘೋಷಕರು, ಅಧಿಕಾರಿಗಳ ಬಗ್ಗೆ ಇವರು ಬರೀತಾ ಕೆಲವರ ಹೆಸರನ್ನು ಕೂಡ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಎಲ್ಲರನ್ನ ನೆನಪಿಸಿಕೊಂಡು ನಾನು ಎಲ್ಲರಿಗೂ ಋಣಿ ಅಂತ ಬರೀತಾ ಇದ್ದಾರೆ. ಮಾತ್ರವಲ್ಲದೆ ನಿಲಯದಲ್ಲಿ ಹಾಗೆ ನಿಲಯದ ಎಲ್ಲ ಮುಖ್ಯಸ್ಥರು, ತಾಂತ್ರಿಕ ವರ್ಗದವರಿಗೂ, ನಿರೂಪಕರಿಗೂ, ಕಲಾವಿದರಿಗೂ ಎಲ್ಲರಿಗೂ ಆಕಾಶವಾಣಿಯ 33ರ ಸಂಭ್ರಮಾಚರಣೆಯ ಶುಭಾಶಯಗಳು ಅಂತ ಎಲ್ರಿಗೂ ಶುಭಾಶಯಗಳನ್ನ ಕೋರಿದ್ದಾರೆ. ಈ ಪತ್ರ ನಮಗೆ ತಡವಾಗಿ ಬಂದಿದೆ, ಈಗ ಇದನ್ನು ಓದಿದ್ದೇವೆ.
1: ಹೌದು,
0: ಎಲ್ರಿಗೂ ನಿಮ್ಮ ಶುಭಾಶಯಗಳು ತಲುಪಿರುತ್ತೆ ಅಂತ ತಿಳಿಸೋಣ ಮಾಲಾಮೂರ್ತಿಯವರಿಗೆ.
1: ಹೌದು,
0: ಈಗ ಮುಂದಿನ ಪತ್ರ
1: ನನ್ನ ಕೈಯಲ್ಲಿದೆ. ಈ ಪತ್ರವನ್ನ ಶಾರದಾ ಬಸಪ್ಪ, ರಿಟೈರ್ಡ್ ಸೂಪರಿಂಟೆಂಡೆಂಟ್, ಮಾದಾಪಟ್ಟಣ, ಕುಶಾಲನಗರ, ಇಲ್ಲಿಂದ ಬಂದಂತಹ ಪತ್ರ ಇದು. ಪ್ರೀತಿಯ ಆಕಾಶವಾಣಿ ಸಿಬ್ಬಂದಿಯವರಿಗೆ ಹಾಗೂ ನನ್ನ ಪತ್ರದ ವಿಷಯವನ್ನು ಸವಿವರವಾಗಿ ಸುಂದರವಾಗಿ ಓದುವ ಸಹೋದರಿಯರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು ಅಂತ ಆರಂಭಿಸಿದ್ದಾರೆ.
0: ಇವರಿಗೂ ನಮಸ್ಕಾರಗಳನ್ನ ತಿಳಿಸೋಣ.
1: ಪತ್ರದ ವಿಷಯ ಪ್ರವಾಸದ ಸವಿನೆನಪುಗಳು.
0: ಪ್ರವಾಸಿ ಕಥನವನ್ನು ಬರೆದಿದ್ದಾರೆ. ಹೌದು,
1: ಹಿಂದಿನ ಕಾರ್ಯಕ್ರಮಕ್ಕೆ ಬರೆದಂತಹ ಪತ್ರದಲ್ಲಿ ಸ್ನೇಹಿತರೊಡನೆ ತಿರುಪತಿ, ಕಂಚಿ, ಕಾಳಹಸ್ತಿ ಪ್ರವಾಸದ ಬಗ್ಗೆ ತಿಳಿಸಿದ್ದೇನೆ ಅಲ್ಲವೇ? ಹೌದು. ಈ ಸಾರಿ ಭಾಗಮಂಡಲ ಶ್ರೀ ಭಗಂಡೇಶ್ವರ ದೇವಸ್ಥಾನದ ದರ್ಶನಕ್ಕೆ 15-20 ಜನ ಸಂಸಾರ ಸಮೇತ ಪ್ರವಾಸ ಕೈಗೊಂಡಿದ್ದೆವು.

0: ಅಂತ ಬರೀತಾ ಇದ್ದಾರೆ. ಬೆಳಗ್ಗೆ ಎಲ್ಲರೂ ಒಟ್ಟಾಗಿ ಸೇರಿ ದೇವಸ್ಥಾನ ತಲುಪಿದೆವು. ಅವರವರ ಮನೆಯಿಂದ ಇಷ್ಟಪಟ್ಟ ತಿಂಡಿಗಳನ್ನು ತಯಾರಿಸಿ ಡಬ್ಬಗಳಲ್ಲಿ ತುಂಬಿ ಲಘು ಬಗೆಯಿಂದ ವಾಹನಗಳಲ್ಲಿ ಸಾಗಿದೆವು. ದಾರಿಯಲ್ಲಿ ಕಾಣಸಿಗುವ ರಮಣೀಯ ಗಿಡ ಮರಗಳ ವೀಕ್ಷಣೆ ಮಾಡುತ್ತಾ ಸಾಗಿದೆವು. ದೇವರ ಸ್ಥಳಗಳನ್ನು ನೋಡುವುದು, ದರ್ಶನ ಮಾಡುವುದು ಎಂದರೆ ಎಲ್ಲರಿಗೂ ಆನಂದ ವಿಸ್ಮಯ ಅಲ್ಲವೇ? ಹೌದು ಅಂತ ಹೇಳುವ. ಮೊದಲು ಎಲ್ಲರಿಗೂ ಸಂಗಮದಲ್ಲಿ ಪವಿತ್ರವಾದ ಕಾವೇರಿ ನೀರನ್ನು ಪ್ರೋಕ್ಷಣೆ ಮಾಡಿಕೊಂಡೆವು. ಮೊದಲು ಸಿಗುವ ಶ್ರೀ ಗಣಪತಿ ದೇವಸ್ಥಾನ, ಭಗಂಡೇಶ್ವರ, ಮಹಾವಿಷ್ಣು, ಸುಬ್ರಹ್ಮಣ್ಯ ದೇವರ ದರ್ಶನ ಪಡೆದೆವು. ತೀರ್ಥ ಪ್ರಸಾದ ಸ್ವೀಕರಿಸಿದೆವು. ಮುಂದುವರಿದು ದೇವರ ದರ್ಶನ ಮಾಡಿದ ನಂತರ ತಿಂಡಿ ತಿನ್ನುವುದು ಎಂದು ತೀರ್ಮಾನಿಸಲಾಯಿತು. ನಾವೆಲ್ಲರೂ ತ್ರಿವೇಣಿ ಸಂಗಮದ ದಡದಲ್ಲಿ ಆಸೀನರಾದೆವು. ಹಸಿವಿನಿಂದ ಎಲ್ಲರ ಹೊಟ್ಟೆ ಚುರುಗುಟ್ಟುತ್ತಿತ್ತು. ಮನೆಯಿಂದ ಮಾಡಿ ತಂದ ಹಲವಾರು ಬಗೆಯ ತಿಂಡಿಗಳನ್ನು ಹಂಚುತ್ತಾ ಬಡಿಸತೊಡಗಿದರು. ನಿಮಗೆ ಕುತೂಹಲವಾಗಿರಬಹುದಲ್ಲ ಯಾವ ತಿಂಡಿಗಳು ಅಂತ. ಚಪಾತಿ ಪಲ್ಯ, ದೋಸೆ ಚಟ್ನಿ, ಇಡ್ಲಿ ಸಾಂಬಾರ್, ಒಗ್ಗರಣೆ ಅವಲಕ್ಕಿ, ಕೇಸರಿ ಬಾತ್, ರೊಟ್ಟಿ, ಪುಳಿಯೋಗರೆ, ಹೀಗೆ. ಬಾಯಲ್ಲಿ ನೀರು ಇರುತ್ತಲ್ಲ, ಸ್ವಲ್ಪ ಹಸಿವು ಆಗತ್ತೆ. ನಾನು ಯಾವ ತಿನಿಸು ಮಾಡಿದ್ದೆ ಗೊತ್ತಾ? ಕೇಳು.
1: ಆಯ್ತು.
0: ಎಲ್ಲರಿಗೆ ಇಷ್ಟವಾದ ಮೊಸರನ್ನ. ಮಾಮೂಲು ಮೊಸರನ್ನ ಅಲ್ಲ, ಬಾಯಲ್ಲಿ ನೀರೂರಿಸುವ ಒಣ ದ್ರಾಕ್ಷಿ, ಗಟ್ಟಿ ಮೊಸರು, ದಾಳಿಂಬೆ ಕಾಳು, ಸಾಸಿವೆ, ಉದ್ದಿನ ಬೇಳೆ ಸಿಡಿಸಿ, ಕರಿಬೇವು, ಸಂಬಾರ ಸೊಪ್ಪು ಜೊತೆಗೆ ಆಪಲ್ ಚೂರು ಕಲಸಿ ಮಾಡಿದ ಮೊಸರನ್ನ.
1: ಚೆನ್ನಾಗಿರುತ್ತೆ.
0: ಎಲ್ಲರೂ ಇಷ್ಟಪಟ್ಟು ಸವಿದಿದ್ದೇ ಸವಿದಿದ್ದು. ನಿಮಗೂ ಇಷ್ಟವಾಯ್ತು ಅಲ್ಲವೇ ಸಹೋದರಿಯರೇ ಅಂತ ಕೇಳಿದ್ದಾರೆ.
1: ಖಂಡಿತ ಇಷ್ಟ ಆಯ್ತು ಅಂತ ಹೇಳೋಣ.
0: ಇರಲಿ, ಅವರೇ ಮುಂದುವರಿಸ್ತಾರೆ ಹಾಗೆ ಇರಲಿ. ನಂತರ ಎಲ್ಲರೂ ರಮಣೀಯ ಸ್ಥಳ ವೀಕ್ಷಣೆ ಮಾಡಿ ಇಗ್ಗುತಪ್ಪ ದೇವರ ದರ್ಶನಕ್ಕೆ ನಡೆದೆವು. ದೇವಸ್ಥಾನದಲ್ಲಿ ತೀರ್ಥ ಪ್ರಸಾದ ನೀಡಿದರು. ನಂತರ ಪುರಾತನ ಕಾಲದ ನಾಲ್ಕು ನಾಡು ಅರಮನೆಗೂ ಹೋದೆವು. ಪ್ರಕೃತಿಯ ದಟ್ಟವಾದ ಕಾಡಿನ ತಪ್ಪಲಲ್ಲಿ ನಿಂತ ಅರಮನೆ ತುಂಬಾ ಸುಂದರವಾಗಿತ್ತು. ಗತಕಾಲದ ರಾಜನ ವೈಭವವನ್ನು ನೆನಪಿಸಿಕೊಂಡು ಓಡಾಡುತ್ತಾ ಆನಂದಿಸಿದೆವು. ಎಲ್ಲರೂ ನೋಡುವಂತಹ ಪ್ರೇಕ್ಷಣೀಯ ಸ್ಥಳ ಅದು ಅಂತ ಪತ್ರವನ್ನು ಮುಗಿಸಿದ್ದಾರೆ.
1: ಮುಂದಿನ ಪತ್ರ ನನ್ನ ಕೈಯಲ್ಲಿದೆ.
0: ಯಾರದ್ದಿದೆ ಅದು?
1: ನಿವೃತ್ತ ಶಿಕ್ಷಕಿ ಮುಕ್ಕಾಟಿ ಗಂಗಮ್ಮ ಮಾದಪ್ಪ ಅವರು ಚೇರಂಬಾಣೆಯಿಂದ ಬರೆದಿದ್ದಾರೆ. ಲೇಖನವನ್ನ ಬರೆದಿದ್ದಾರೆ. ಮಡಿಕೇರಿ ಆಕಾಶವಾಣಿಗೆ 33ನೇ ಸಂಸ್ಥಾಪನಾ ದಿನಾಚರಣೆಗೆ ನನ್ನ ಕಡೆಯಿಂದ ತುಂಬು ಹೃದಯದ ಶುಭಾಶಯಗಳು ಅಂತ ಬರೆದಿದ್ದಾರೆ. ಇದು ಕೂಡ ಹಳೆಯ ಪತ್ರ, ತಡವಾಗಿ ನಮ್ಮ ಕೈ ಸೇರಿದೆ. ಹಾಗೆ ಬರೀತಾರೆ, ಕಾರ್ಯಕ್ರಮವನ್ನು ಉತ್ತಮವಾಗಿ ನಡೆಸಿಕೊಡುವ ನಿರ್ದೇಶಕರು ಹಾಗೂ ಎಲ್ಲಾ ಸಿಬ್ಬಂದಿ ವರ್ಗದವರಿಗೂ ಧನ್ಯವಾದಗಳು. ಉತ್ತಮವಾದ ಕಾರ್ಯಕ್ರಮಗಳು ಮೂಡಿ ಬರ್ತಾ ಇವೆ. ಇನ್ನೂ ಮುಂದೆಯೂ ಇನ್ನೂ ಒಳ್ಳೊಳ್ಳೆಯ ಕಾರ್ಯಕ್ರಮಗಳು ಮೂಡಿ ಬರಲಿ. ಹಾಗೆಯೇ ಹಿಂದಿನ ನಿರ್ದೇಶಕರು ಅವರೆಲ್ಲರನ್ನೂ ನೆನಪು ಮಾಡಿಕೊಳ್ಳುವ ಅಭಿಮಾನಿ ಅಂತ ಕೆಲವರ ಹೆಸರನ್ನ ಇವರು ಬರೆದಿದ್ದಾರೆ. ನಿವೃತ್ತರಾದಂತಹ ನಮ್ಮ ಅಧಿಕಾರಿ ವರ್ಗದವರನ್ನ, ಉದ್ಘೋಷಕರ ಬಗ್ಗೆ.
0: ಹೌದು, 33 ವರ್ಷ ಸಂದಿದೆಲ್ಲ ಅದಕ್ಕೆ.
1: ಹೌದು, ಇವರ ಅಭಿಪ್ರಾಯಗಳಿಗಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಈಗ ಮುಂದಿನ ಪತ್ರ ಯಾರ್ದಿದೆ?
0: ಹುಲಿತಾಳ ಭಾಗೀರಥಿಯವರು ಬರೆದಂತಹ ಒಂದು ಪತ್ರ ಇದೆ. ಕಥೆಯನ್ನ ಬರೆದಿದ್ದಾರೆ. ಕಥೆಯ ಶೀರ್ಷಿಕೆ ಗೋದಾವರಿಯ ಕೃಷ್ಣಾಷ್ಟಮಿ ಅಂತ. ಮಡ್ಡಿಯ ಬಕೆಟ್ಗಳನ್ನು ವಾಪಸ್ ತೆಗೆದುಕೊಂಡು ಹೋಗುತ್ತಿದ್ದ ಅಜ್ಜಿಯನ್ನು ಗೋದೆ ಅಜ್ಜಿ ಎಂದು ಕರೆದಳು. ಸನಿಹಕ್ಕೆ ಬಂದು ನಾಳೆ ಕೃಷ್ಣಾಷ್ಟಮಿ ಅಲ್ವಾ ಎಂದಳು. ಹೌದು, ನಿನ್ನ ಜನ್ಮದಿನವೂ ಅಷ್ಟಮಿಯೇ ಎಂದಳು ಅಜ್ಜಿ. ಗೋದೆಯ ಮುಖವನ್ನು ನೇವರಿಸಿದರು. ಪಾಯಸ ಮಾಡುತ್ತೀಯಾ, ನಂಗೂ ಕೊಡುತ್ತೀಯಾ ಎಂದಳು ಗೋದೆ. ಮಾಡುತ್ತೇನೆ ಕಣೆ. ಶ್ಯಾಮಿಗೆ ಪಾಯಸ, ಒಂದು ದೊಡ್ಡ ತೆಂಗಿನಕಾಯಿ ಹಾಲು ಹಾಕಿ ಸಕ್ಕರೆ ಹಾಕಿ ತುಂಬಾ ಪಾಯಸ ಮಾಡುತ್ತೇನೆ ಎಲ್ಲರಿಗೂ. ಅಜ್ಜಿಗೆ, ನಿಂಗೆ, ನಂಗೆ, ನಿನ್ನಮ್ಮಂಗೆ, ಕಾಳಿ, ಚೆಲುವೆ ಎಲ್ಲರಿಗೂ ಕೊಡ್ತೇನೆ. ನವ್ಯನಿಗೆ ಮಾತ್ರ ಇಲ್ಲ, ಅವಳು ಸಿಹಿ ತಿನ್ನೋದಿಲ್ಲ ಅಲ್ಲ, ಅದಕ್ಕೆ ಹಪ್ಪಳ ಕೊಡ್ತೇನೆ, ಅವಳು ಅದನ್ನ ತಿಂತಾಳೆ, ತಿನ್ಲಿ ಎಂದಳು. ತಾನು ಹೇಳಿದಂತೆ ಅಜ್ಜಿ ಪಾಯಸ ಮಾಡಿ 4 ಗ್ಲಾಸು ಪಾಯಸವನ್ನು ಗೋದೆಯ ಮುಂದೆ ಇಟ್ಟಿದ್ದಳು. ಗೋದೆ ಲೊಟ್ಟೆ ಹೊಡೆದು ನೆಕ್ಕಿ ನೆಕ್ಕಿ ಪಾಯಸ ತಿನ್ನುತ್ತಿದ್ದಳು. ಆದರೆ ಅವಳಿಗೆ ಅದು ಸಾಕಾಗಿರಲಿಲ್ಲ, ಇನ್ನಷ್ಟು ಬೇಕು ಎನಿಸುತ್ತಿತ್ತು. ಆಕೆ ನಾಲಿಗೆ ಚಪ್ಪರಿಸುತ್ತಾ ಆಸೆಯಿಂದ ಅಜ್ಜಿಯನ್ನು ನೋಡಿದಳು. ಸಾಕಾಗಿಲ್ವಾ, ಬೇಕಾ, ಮನೆಯಲ್ಲಿದೆ, ನಿನಗೆ ಈಗಲೇ ತಂದು ಕೊಡುತ್ತೇನೆ ಎಂದು ಮನೆಗೆ ಮರಳಿದ್ದಳು ಅಂತ ಕಥೆಯನ್ನು ಮುಗಿಸಿದ್ದಾರೆ.
1: ಚೆನ್ನಾಗಿತ್ತು. ಈಗ ಮುಂದಿನ ಸಣ್ಣ ಕತೆ ನನ್ನ ಕೈಯಲ್ಲಿದೆ. ಗಿಡ ಅಂತ ಶೀರ್ಷಿಕೆ ಕೊಟ್ಟು ಬರೆದಿದ್ದಾರೆ ಎಸ್ ಕೆ ಈಶ್ವರಿ ಅವರು, ಮೇಕೇರಿ ಗ್ರಾಮದಿಂದ. ಕತೆ ಹೀಗಿದೆ, ಅವಳಿಗೆ ಗಿಡವೆಂದರೆ ಇಷ್ಟ. ತಿಂಗಳೆಲ್ಲ ಕೇಳಿ ಬೇಡಿಕೊಂಡಾಗ

0: ಅವಳು ಕೊನೆಗೂ ಒಂದು ದಿನ ಒಂದು ಕಾಗದದ ತುಂಡು ತಂದು ಇಟ್ಟಳು ಗೆಳತಿಯ ಕೈಯೊಳಗೆ. ಆಗ ಗೆಳತಿಯು ಆ ಕಾಗದವನ್ನು ಬಿಡಿಸಿದಾಗ ಸಣ್ಣದೊಂದು ಗಿಡ ಆ ಕಾಗದದ ಒಳಗೆ ಇರುವುದನ್ನು ಗಮನಿಸಿದಳು. ಅವಳಿಗೆ ತುಂಬಾ ಸಂತೋಷವಾಯಿತು. ಆದರೆ ಆ ಗಿಡ ಕಾಗದದಲ್ಲಿ ಇಟ್ಟಿದ್ದಲ್ಲದೆ ಆ ಕಾಗದದ ತುಂಡನ್ನು ಒಂದು ಪುಸ್ತಕದ ಒಳಗಡೆ ಇಟ್ಟು ಮರುದಿನ 3 ಗಂಟೆಗೆ ಗಿಡ ಬಾಡಿ ಸೊರಗಿ ಒಣಗಿದ ತರಗೆಲೆಯಂತಾಗಿರಲು ಅದನ್ನು ನೋಡಿದಾಗ ಗೆಳತಿಗೆ ಗಿಡ ಸಿಕ್ಕಿದೆ ಎನ್ನುವ ಖುಷಿಯಾದರೆ, ಇನ್ನೊಂದೆಡೆ ಈ ಗಿಡ ಸತ್ತು ಹೋದರೆ ನಾನು ಏನು ಮಾಡಲಿ ಎನ್ನುವ ಚಿಂತೆಯಲ್ಲಿ ಒಳಗೊಳಗೆ ಬೇಸರ. ಆ ಗಿಡವನ್ನು ನೆಟ್ಟು ಬದುಕಿಸುವುದೇ ಒಂದು ದೊಡ್ಡ ಸಾಹಸ. ಕೆಲವು ದಿನಗಳ ನಂತರ ಆ ಗಿಡ ಹಸಿರಾಗಿ ತಲೆಯೆತ್ತಿ ನಿಲ್ಲುವಂತಾಯ್ತು. ಆಗ ಗೆಳತಿಗೆ ಸಮಾಧಾನವೂ ಆಯಿತು. 1 ತಿಂಗಳು ಕಾದು ಕುಳಿತೆ. ಗಿಡ ಯಾವಾಗ ಸುಳಿ ಸುಳಿಯಾಗಿ ಬೆಳೆಯೋದಕ್ಕೆ ಶುರುವಾಯಿತು, ಅದು ಹೀಗೆ ಹೇಳಿತ್ತು: ಏನಾದರೂ ಆಗಲಿ, ಪೇಪರ್ನಲ್ಲಿ ಇದ್ದಾಗ ನನಗೆ ಉಸಿರು ನಿಂತು ನನ್ನ ಪ್ರಾಣನೇ ಉಳಿಯಲ್ಲ ಅಂದುಕೊಂಡಿದ್ದೆ. ಹೇಗೋ ದೇವರ ದಯೆ, ಜೀವ ಉಳಿಯಿತು. ತುಂಬಾ ಪ್ರೀತಿ ಸಿಕ್ಕಿದೆ. ಪ್ರೀತಿಯೇ ನೀರು, ಗೊಬ್ಬರ, ಮಣ್ಣು ಎಂದು ಭಾವಿಸಿ ಈಗ ಈ ಗೆಳತಿಯ ಮನೆಯಲ್ಲಿ ಸಂತೋಷವಾಗಿ ಇದ್ದೇನೆ. ಇನ್ನು ನಾನು ಎಲ್ಲಿಗೂ ಹೋಗಲ್ಲ. ನಾನು ಸುಖವಾಗಿ ಬೆಳೆದು ಈ ಮನೆಯಲ್ಲಿ ಸುಂದರವಾದ ಹೂವರಳಿಸಿ ಸುಂದರವಾಗಿ ಬದುಕಿ ಬೆಳೆಯುತ್ತೇನೆ. ಎಲ್ಲರಿಗೂ ಸಂತೋಷವನ್ನು, ಪ್ರೀತಿಯನ್ನು ನೀಡುತ್ತೇನೆ ಗೆಳತಿ ಅಂತ ಕಥೆಯನ್ನು ಮುಗಿಸಿದ್ದಾರೆ.
1: ಚೆನ್ನಾಗಿತ್ತು.
0: ಗಿಡ ಅನ್ನುವಂಥದ್ದು ಶೀರ್ಷಿಕೆಯಾಗಿತ್ತು. ಇಲ್ಲಿಗೆ ಬಂದಂತಹ ಎಲ್ಲ ಪತ್ರಗಳು ಮುಗಿದಿವೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಸ್ವರಚಿತ ಕಥೆ, ಕವನ, ಚುಟುಕು, ಪ್ರವಾಸಿ ಕಥನಗಳು ಹಾಗೆ ಲೇಖನಗಳು ಇದ್ವು. ಹಾಗೆ ಕಾರ್ಯಕ್ರಮಗಳ ಬಗೆಗಿನ ಅನಿಸಿಕೆಗಳು ಕೂಡ ಇದ್ವು. ಇಲ್ಲಿಗೆ ಇವತ್ತಿನ ಮಹಿಳಾ ಲೋಕದ ಪತ್ರ ಸೌರಭ ಕಾರ್ಯಕ್ರಮವನ್ನು ಮುಗಿಸುವಂತ ಸಮಯವಾಗಿದೆ ಲಲಿತಾ.
1: ಹೌದು ವಿದ್ಯಾ.
0: ನಮ್ಮ ಶ್ರೋತೃಗಳು ಬಹಳಷ್ಟು ಪತ್ರಗಳನ್ನು ಬರೆಯುವ ಮೂಲಕ ಕಾರ್ಯಕ್ರಮಕ್ಕೆ ಸ್ಪಂದಿಸಿದ್ದಾರೆ. ಅವರಿಗೂ ಹಾಗೆ ಆಲಿಸಿದಂತಹ ನಮ್ಮೆಲ್ಲ ಶ್ರೋತೃಗಳಿಗೂ ಧನ್ಯವಾದಗಳನ್ನ ಹೇಳ್ತಾ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸೋಣ. ಎಲ್ರಿಗೂ ಮತ್ತೊಮ್ಮೆ
1: ಧನ್ಯವಾದಗಳು. ನಮಸ್ಕಾರ.

0: ಸಮಯ 5:34 2 ಸೆಕೆಂಡ್ಗಳು.
1: ಆಕಾಶವಾಣಿ ಮಡಿಕೇರಿ. ಚಿತ್ರಕಾವೇರಿ, ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್.

0: ರಸಪ್ರಶ್ನೆಗಳ ಆಧರಿಸಿದ ಚಿತ್ರಕಾವೇರಿ ನೇರ ಫೋನಿನ ಕಾರ್ಯಕ್ರಮಕ್ಕೆ ಸ್ವಾಗತ ಶ್ರೋತೃಗಳೇ. ನಮ್ಮ ಕೇಳುಗರು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆ 0827222858, 0827222858. ಈಗ ಕಾರ್ಯಕ್ರಮದ ಮೊದಲ ಕರೆ ಯಾರಿದ್ದಾರೆ ಅಂತ ನೋಡುವ. ಹಲೋ
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ ಸರಸ್ವತಿ ಅವರೇ, ಹೇಗಿದ್ದೀರಾ?
1: ಚೆನ್ನಾಗಿದ್ದೇವೆ ಮೇಡಮ್. ನೀವೆಲ್ಲರೂ ಹೇಗಿದ್ದೀರಿ?
0: ಚೆನ್ನಾಗಿದ್ದೇವೆ. ಕೆಲಸ ಎಲ್ಲ ಆಯ್ತಾ?
1: ಆಯ್ತು, ಈಗ ಬಂದದಷ್ಟೇ ಮೇಡಮ್.
0: ಹೌದಾ?

0: ಯಾವ ಯಾವ ಕಾರ್ಯಕ್ರಮಕ್ಕೆಲ್ಲ ಕರೆ ಮಾಡ್ತೀರಾ ನೀವು?
1: ನಾನು ಎಲ್ಲ ಕಾರ್ಯಕ್ರಮ ಇದ್ರೆ ಎಲ್ಲದಕ್ಕೂ ಮಾಡ್ತೇನೆ, ಸಿಕ್ಕಿದ್ರೆ ಮಾತಾಡ್ತೇನೆ ಮೇಡಮ್, ಸಿಕ್ಕದಿದ್ರೆ ಬೇಸರ ಇಲ್ಲ,
0: ನನ್ನದೇ ಹಾಡಿಗೆ
1: ಕೇಳ್ತೇವೆ. ಆದ್ರೆ
0: ಮಾಡಿದಿರಾ?
1: ಎಲ್ಲ ಕಾರ್ಯಕ್ರಮವನ್ನು ಕೇಳ್ತೇನೆ ಮೇಡಮ್.
0: ಅಲ್ಲ, ನನ್ನದೇ ಹಾಡು ಕಾರ್ಯಕ್ರಮಕ್ಕೆ ಮಾಡಿದಿರಾ?
1: ಅದಕ್ಕೆ ಸಹ ಭಾಗವಹಿಸುತ್ತೇನೆ ಮೇಡಮ್.
0: ಇವತ್ತು ನೈನ್ ಸಿಕ್ತಾ?
1: ಹಾ,
0: ಸಿಕ್ಕಿತು,
1: ಸಿಕ್ಕಿತು ಮ್ಯಾಮ್.
0: ಸಿಕ್ಕಿತ್ತು.
1: ಹಾ,
0: ಈಗ ನೀವು ಕೆಲಸ ಮಾಡ್ತಾ ಇರ್ತೀರಲ್ವಾ?
1: ಆಗ ಮಾಡುವಾಗ ನಾನು ಅಲ್ಲಿ ನಮಗೆ ರೆಸ್ಟ್ ಇರ್ತದೆ ಮೇಡಮ್,
0: ಅಕಸ್ಮಾತ್
1: ಆಗ
0: ನೀವು
1: ನಾನು
0: ನೀವು
1: ಕೊಡುದು, ಆಗ ಮಾತಾಡ್ತೇನೆ,
0: ನೀವು
1: ನಾನು
0: ಫ್ಯಾನ್ಸಿ
1: ಮಾತಾಡಿ
0: ಸ್ಟೋರಲ್ಲಿ ಕೆಲಸ
1: ಬರ್ತೇನೆ, ಅಲ್ಲಿ
0: ಮಾಡೋದಲ್ವಾ?
1: ಇರ್ತಾರೆ ಅವರೇ.
0: ಸರಸ್ವತಿ ಅವರೇ, ನೀವು ಫ್ಯಾನ್ಸಿ ಸ್ಟೋರಲ್ಲಿ
1: ಕೆಲಸ
0: ಕೆಲಸ
1: ಮಾಡಿಕೊಂಡು
0: ಮಾಡೋದಲ್ವಾ?
1: ನಡೆಸ್ತೇವೆ ಒಂದು ಕೈಯಲ್ಲಿ.
0: ಆಗ ನಿಮಗೆ ನಿಮ್ಮ ಬಾಸ್ ಏನು ಹೇಳೋದಿಲ್ವಾ?
1: ಹೇಳುದಿಲ್ಲ, ಅವರೇ ಹೇಳ್ತಾರೆ ಮಾಡಿ, ಅವರೇ ತೆಗೆದು ಕೊಡ್ತಾರೆ ಮೇಡಮ್ ನನಗೆ.
0: ಹೌದಾ?
1: ಹಾ,
0: ಈಗ ಕಸ್ಟಮರ್ ತುಂಬಾ ಇರ್ತಾರೆ, ಅವಾಗ ಏನ್ ಮಾಡ್ತೀರಾ?
1: ಆಗ ನಮಗೆ ಪುರ್ಸೊತ್ತು ಇರುದಿಲ್ಲಲ್ಲ ಮೇಡಮ್, ಬೇರೆ ಜನಗಳು ಅವರು ಸಹ ಕೊಡ್ತಾರೆ ಮೇಡಮ್, ಸಹ ನಾನು ಸಹ ಕೊಡ್ತೇನೆ, ಒಂದು ಕೈಯಲ್ಲಿ ಇದನ್ನು ಕೊಡು ಅಂತ ಹೇಳ್ತಾರೆ, ಕೊಡಿ ಅಂತ ಹೇಳ್ತಾರೆ ಅವರು,
0: ಅವರು
1: ಕೊಡ್ತೇನೆ.
0: ಮಾತಾಡೋದಿಲ್ವಾ
1: ಆ,
0: ಫೋನಿನ ಕಾರ್ಯಕ್ರಮದಲ್ಲಿ? ಅವರು
1: ಅವರು
0: ಭಾಗವಹಿಸೋದಿಲ್ಲ,
1: ಮಾತಾಡುದಿಲ್ಲ ಮೇಡಮ್,
0: ನೀವು
1: ಅವರು
0: ಮಾತ್ರ?
1: ನನಗೆ ಕರೆ ತೆಗೆದು ಕೊಡ್ತಾರೆ ಮೇಡಮ್, ನೀವು ಮಾತಾಡಿ, ನಾವು ಎಲ್ಲ ಕೇಳ್ತೇವಲ್ಲ, ಎಲ್ಲೆಲ್ಲರೂ ಕೇಳ್ತಾರಲ್ಲ ಅಂತ ಹೇಳ್ತಾರೆ.
0: ಏನು ಏನು ತೊಂದರೆ ಮಾಡಲ್ಲ ಅವರು.
1: ಹಾ, ತೊಂದರೆ ಮಾಡಲ್ಲ ಮೇಡಮ್,
0: ಇವತ್ತು ಯಾವ ಗೀತೆ
1: ಒಳ್ಳೆಯವರು.
0: ಬೇಕಿತ್ತು ಸರಸ್ವತಿ ಅವರೇ?
1: ಭಕ್ತ ಸಿರಿಯಾದ ಚಿತ್ರದಿಂದ ಮೇಡಮ್, ಏಕೋ ವಿಕೋಪ ಶಂಕರ ಅಂತ ಒಂದು ಆಡ್ಬೇಕು
0: ಶಂಕರ
1: ಶಿವನಿಗೆ.
0: ನಮಗೆ ಈಶ್ವರ
1: ಹೌದು,
0: ಭಕ್ತರು.
1: ಇವತ್ತು ಮಾಣಿಕೇಶ್ವರ ದೇವಸ್ಥಾನದಲ್ಲಿ ರುದ್ರಾಭಿಷೇಕ ಮಹಾಪೂಜೆ ಉಂಟಲ್ಲ, ಇತ್ತ ಮೇಡಮ್, ನಾವು ಹೋಗಿದ್ದೇವೆ ಎಲ್ಲರೂ ಅಲ್ಲಿಂದ.
0: ಹಾಗಾಗಿ ನೀವು ಸೋಮವಾರ ಸೋಮವಾರ ಫೋನ್ ಮಾಡಿದ್ರೆ ಈಶ್ವರನ ಹಾಡುಗಳನ್ನೇ ಕೇಳ್ತೀರಾ.
1: ಹೌದೌದು ಮೇಡಮ್.
0: ಆಯ್ತು, ಪ್ರಸಾರ ಮಾಡುವ ಸರಸ್ವತಿ ಅವರೇ, ಈಗ ರಸಪ್ರಶ್ನೆಯನ್ನು ಕೇಳಲ ನಿಮಗೆ.
1: ಹಾ, ಕೇಳಿ ಮೇಡಮ್.
0: ಭಾರತದ ಅತಿ ಉದ್ದವಾದ ಅಣೆಕಟ್ಟು ಯಾವುದು ಅಂತ?
1: ಎಂತ ಮೇಡಮ್?
0: ಭಾರತದ ಅತಿ ಉದ್ದವಾದ ಅಣೆಕಟ್ಟು ಯಾವುದು ಅಂತ?
1: ಅಣೆಕಟ್ಟು ಅದು ಬಾಕ್ರನದು,
0: ಅಲ್ಲಲ್ಲ,
1: ಇದು
0: ಇದು ಆಂಧ್ರ ಪ್ರದೇಶದಲ್ಲಿದೆ.
1: ಆಂಧ್ರ ಪ್ರದೇಶದಲ್ಲಿದೆಯಾ? ಗೇರು ಸೊಪ್ಪೆ ಅಣೆಕಟ್ಟ,
0: ಅಲ್ಲಲ್ಲ, ಉತ್ತರ ತಾನೇ ಹೇಳ್ಬಿಡ್ಲ.
1: ಹೇಳಿ ಮೇಡಮ್.
0: ನಾಗಾರ್ಜುನ ಸಾಗರ.
1: ನಾಗಾರ್ಜುನ ಸಾಗರ, ನಾನು ಇವತ್ತೇ ಕೇಳಿದ್ದು ಮೇಡಮ್ ಅದನ್ನು.
0: ಹೌದಾ?
1: ಹಾ,
0: ಆಯ್ತು, ಈಗ ಉತ್ತರ ಗೊತ್ತಾಯ್ತಲ್ವಾ?
1: ಗೊತ್ತಾಯ್ತು ಮೇಡಮ್.
0: ಸರಸ್ವತಿ ಅವರೇ, ನಿಮ್ಮ ಮೆಚ್ಚಿನ ಗೀತೆಯನ್ನು ಪ್ರಸಾರ ಮಾಡುವ ಕರೆ ಮಾಡೋದಕ್ಕೆ ಧನ್ಯವಾದಗಳಮ್ಮ.
1: ಥ್ಯಾಂಕ್ ಯು ಮೇಡಮ್,
0: ಥ್ಯಾಂಕ್
1: ನಮಸ್ತೆ.
0: ಯು.

0: ಮುಂದಿನ ಕರೆ ಯಾರಿದ್ದಾರೆ ಅಂತ ನೋಡುವ. ಹಲೋ
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ಮಾತಾಡ್ತಿದ್ದೀರಾ?
1: ನಾನು ಸುಳ್ಯ ತಾಲೂಕು ಆಲೇಟಿ ಗ್ರಾಮದಿಂದ ಶ್ರೀಧರ ಕೊಯಂಗಾಜೆ ಅಂತ ಮಾತಾಡೋದು ಮೇಡಮ್.
0: ಆಲೆಟ್ಟಿ ಗ್ರಾಮದಿಂದ ಶ್ರೀಧರ ಕೊಯಂಗಾಜೆ.
1: ಕೊಯಂಗಾಜೆ
0: ಕೊಯಂಗಾಜೆ ಅಂದ್ರೆ ಏನು ಶ್ರೀಧರ ಅವರೇ?
1: ಕೊಯಂಗಾಜೆ ಅಂದ್ರೆ ನನ್ನ ಮನೆತನ ಮೇಡಮ್.
0: ಮನೆತನದ ಹೆಸರು?
1: ಹೌದು, ಮನೆತನದ ಹೆಸರು.
0: ನಾನು ನಿಮ್ಮ ಗ್ರಾಮದ ಹೆಸರು ಅಂತ ಅನ್ಕೊಂಡೆ, ಕೊಯನಾಡು ಅಂತ ಇದೆಯಲ್ಲ. ಹಾಗಾಗಿ ಹೇಳಿ.
1: ಗ್ರಾಮ ಆಲೆಟ್ಟಿ.
0: ಆಲೆಟ್ಟಿ ಗ್ರಾಮ.
1: ಆಲೆಟ್ಟಿ ಗ್ರಾಮದಲ್ಲಿ ನಮ್ಮ ಕೊಯಂಗಾಜೆ ಒಂದು ಮನೆತನ.
0: ಮನೆತನ? ಓಕೆ.
1: ಹೌದು ಮೇಡಮ್.
0: ಈಗ ಕೊಯನಾಡು ಎಲ್ಲ ಇದೆಯಲ್ಲ, ಹಾಗೆ ಅಂತ ಅನ್ಕೊಂಡೆ.
1: ಕೊಯನಾಡು ಇದೆ, ಕೊಯಂಗೋಡಿ ಇದೆ.
0: ಹಾಂ ಹಾಂ ಹಾಂ.
1: ಹಾಗೆಲ್ಲ ಬರ್ತದೆ. ಕೊಯನಾಡು ಮಡಿಕೇರಿಗೆ
0: ಹತ್ತಿರ
1: ಜಿಲ್ಲೆಗೆ ಸಂಬಂಧ.
0: ಹೌದು ಹೌದು, ಸಂಪಾಜಿ ಹತ್ರ ಬರುತ್ತಲ್ವಾ?
1: ಹೌದು, ಇದು ಕೊಯಂಗೋಡಿ ಸುಳ್ಯದ ಹತ್ರ ಬರ್ತದೆ. ನಮಗೆ ಸುಳ್ಯದಿಂದ 11 ಕಿಲೋಮೀಟರ್ ದೂರದಲ್ಲಿ ಗಡಿ ಪ್ರದೇಶದಲ್ಲಿ ಇದ್ದೇವೆ ನಾವು.
0: ಆಲೆಟ್ಟಿ?
1: ಆಲೆಟ್ಟಿ ಹೌದು.
0: ಸುಬ್ರಹ್ಮಣ್ಯ ಹೋಗುವ ದಾರಿಯಲ್ಲಿ ಸಿಗುತ್ತಲ್ವಾ?
1: ಇಲ್ಲ ಇಲ್ಲ ಇಲ್ಲ,
0: ಇಲ್ಲ.
1: ಕೇರಳ, ಈಚೆ ಕೇರಳಕ್ಕೆ ಹೋಗ್ತೇವೆ ಮೇಡಮ್. ಅದು ಸುಳ್ಯದಿಂದ ಗಾಂಧಿನಗರದಿಂದ ಮಡಿಕೇರಿ ಕಡೆಯಿಂದ ಬರುವಾಗ ಲೆಫ್ಟಿಗೆ ತಗೊಂಡ್ರೆ ಸೀದಾ ಮಡಿಕೆ ಬಂದಡ್ಕ ಕಾಸರಗೋಡು.
0: ನಿಮಗೆ ರೇಡಿಯೋ ಎಲ್ಲ ಕ್ಲಿಯರ್ ಆಗಿ ಸಿಗುತ್ತೆ ಅಲ್ಲೆಲ್ಲ?
1: ಸಿಗ್ತೇ ಮೇಡಮ್, ಮಡಿಕೇರಿ ಆಕಾಶವಾಣಿ ಬಹಳ ಕ್ಲಿಯರ್ ಆಗಿ ಸಿಗ್ತದೆ.
0: ಆ್ಯಪ್ ಏನು ಬೇಡ?
1: ಬೇಡ ಬೇಡ ಬೇಡ,
0: ರೇಡಿಯೋದಲ್ಲಿ ಸಿಗುತ್ತೆ.
1: ಹೌದು ಹೌದು, ಸಿಗ್ತೇವೆ ಮೇಡಮ್.
0: ಯಾವುದು ಅಚ್ಚುಮೆಚ್ಚಿನ ಕಾರ್ಯಕ್ರಮ ನಿಮ್ಮದು?
1: ನಾವು ಹೆಚ್ಚಾಗಿ ಹಳೆ ಚಲನಚಿತ್ರ ಗೀತೆಗಳನ್ನು ಕೇಳುವುದು. ನನ್ನದೇ ಅಡಿಗೆ ಫೋನ್ ಮಾಡ್ತಾ ಇರ್ತೇನೆ. ನಾನು ಹೆಚ್ಚಾಗಿ ಭಾವಗೀತೆಯನ್ನು ಹಾಡ್ತೇನೆ.
0: ಭಾವಗೀತೆಯನ್ನು ಹಾಡು ಹೇಳ್ತೀರಾ ನೀವು?
1: ಹಾಡು ಹೇಳ್ತೇನೆ. ಭಾವಗೀತೆಯಲ್ಲಿ ನಾನು ನನ್ನ ಯೌವನ ಪ್ರಾಯದ ಯುವಜನ ಮೇಳದಲ್ಲೆಲ್ಲ
0: ಭಾಗವಹಿಸಿದಿರಿ
1: ಮೇಡಮ್.
0: ಈ ದಸರಾ ಟೈಮಲ್ಲೆಲ್ಲ ನೀವು ಹೋಗಿ ಭಾಗವಹಿಸ್ತೀರಾ?
1: ಇಲ್ಲ ಮೇಡಮ್, ಈಗ 65 ವರ್ಷ ನನಗೆ.
0: ಆಗ್ಲಿ, ಹಾಡಿಗೇನು ವಯಸ್ಸಿಲ್ವಲ್ಲ?
1: ಇಲ್ಲ ಅಲ್ಲ ಅಲ್ಲ ಅಲ್ಲ, ಯುವಜನ ಮೇಳದಲ್ಲಿ ಎಲ್ಲ ಅವಕಾಶ ಇಲ್ಲ.
0: ಮೊದಲು ಮೊದಲು ಹಾಡು ಹೇಳ್ತಿದ್ರಿ?
1: ಹೌದು, ಮೊದಲೊಂದು 30-35 ವರ್ಷ ಹಾಡು ಹೇಳ್ತಿದ್ದೆ ಮೇಡಮ್.
0: ಹ್ಮ್ ಹ್ಮ್ ಹ್ಮ್ ಹ್ಮ್.

0: ಎಲ್ಲ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೇವೆ.
1: ಹ್ಮ್,
0: ಆದ್ರೆ ಈಗ ಅವಕಾಶ, ಈಗ ಯುವಜನ ಮೇಳವೇ ಕಮ್ಮಿ ಆಗಿಬಿಟ್ಟಿದೆ.
1: ಹೌದು ಹೌದು,
0: ಇದೆಲ್ಲ
1: ತುಂಬಾ ಕಡಿಮೆ
0: ಆಗ್ಬಿಟ್ಟಿದೆ. ಇಲ್ಲ ಈಗ.
1: ಹ್ಮ್ ಹೌದು
0: ಹೌದು ಮೇಡಮ್.
1: ಇವತ್ತು ಯಾವ ಗೀತೆ ಬೇಕಿತ್ತು ಶ್ರೀಧರ್?
0: ನನಗೆ ಅನಂತನಾಗ್ ನಂತರ ಒಂದು ಹಾಡು ಉಂಟಲ್ಲ ಮೇಡಮ್, ಇದು ಅವರು ಅಭಿನಯಿಸಿದ ಒಂದು ಸಿನಿಮಾ ಕಥೆಯಲ್ಲಿ, ಕನ್ನಡ ಹುನ್ನುಡಿ ಒಂದು ಹಾಡು ಉಂಟು ಮೇಡಮ್.
1: ಹೌದು, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿರುವ ಗೀತೆ.
0: ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮೇಡಮ್. ನಾನು ಹಾಡನ್ನು ಡೆಡಿಕೇಟ್ ಮಾಡ್ಬೋದು ಮೇಡಮ್?
1: ಮಾಡಿ ಮಾಡಿ, ಯಾರಿಗೋಸ್ಕರ?
0: ನನ್ನಲ್ಲಿ ಮನೆಯಲ್ಲಿ ನನ್ನ ಮೂರು ಮೊಮ್ಮಕ್ಕಳಿವೆ, ಅವರಿಗೆ ಅಬೂಬಕರ್ ಬೆರಾಜೆ, ಮತ್ತೆ ನಮ್ಮ ಒಂದು ನಿರ್ದೇಶಕರಿದ್ದಾರೆ ಫಸ್ಟ್ ವೈದ್ಯ ಚಂದ್ರಣ್ಣ ಅಂತ ಹೇಳಿ, ಮತ್ತೆ ತಮ್ಮ ಹೆಣ್ಣ ಅಂತ ಹೇಳಿದ್ದಾರೆ.
1: ನಿಮ್ಮೆಲ್ಲ ರೇಡಿಯೋ ಬಳಗ ಫ್ರೆಂಡ್ಸ್?
0: ಎಲ್ಲ ರೇಡಿಯೋ ಬಳಗ ಫ್ರೆಂಡ್ ಮೇಡಮ್. ಅವ್ರು ನಾನು ಫೋನ್ ಮಾಡಿದ್ರು ನನಗೆ ಫೋನ್ ಮಾಡ್ತಾರೆ.
1: ಥ್ಯಾಂಕ್ಸ್ ಹೇಳಲಿಕ್ಕೆ.
0: ಹೌದು, ಇಲ್ಲದ್ರೆ ಥ್ಯಾಂಕ್ಸ್ ಹೇಳುದಲ್ಲ, ಅವ್ರು ಹೇಳ್ತಾರೆ ನೀವು ಫೋನೇ ಮಾಡುದಿಲ್ಲ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಇವತ್ತೊಂದು
1: ಲೈನ್ ಸಿಕ್ಕಿದೆ, ಹಾಗಾಗಿ ಎಲ್ಲರಿಗೆ ಸ್ನೇಹಿತರಿಗೆ ಡೆಡಿಕೇಟ್ ಮಾಡ್ತಾ ಇದ್ದೀರಾ.
0: ಹೌದು ಖಂಡಿತ.
1: ನಿಮ್ಮ ಮೊಮ್ಮಕ್ಕಳೆಲ್ಲ ರೇಡಿಯೋ ಕೇಳ್ತಾ ಇರ್ತಾರ?
0: ಇಲ್ಲ ಮೇಡಮ್, ಅವರು ಎರಡು ಟಿಂಗ್ಸ್ ಮೊಮ್ಮಕ್ಕಳು, ಒಂದೂವರೆ ವರ್ಷ ಆಯ್ತಷ್ಟೇ.
1: ಮಗಳ ಮಕ್ಕಳ ಅಥವಾ ಮಗನ ಮಕ್ಕಳ?
0: ಅಲ್ಲ, ಗಂಡು ಮಕ್ಕಳು ಇಬ್ರು ನನಗೆ.
1: ಹ್ಮ್, ಮಗನ ಮಕ್ಕಳು ಎಲ್ಲ ಮನೇಲಿ ಇರ್ತಾರೆ?
0: ಗಂಡು ಮಕ್ಕಳ ಮಕ್ಕಳು ಮೊಮ್ಮಕ್ಕಳು.
1: ಹ್ಮ್,
0: ಒಬ್ರಿಗೆ ಟ್ವಿನ್ಸ್ ಗೆ ಒಂದೂವರೆ ವರ್ಷ,
1: ಚಿಕ್ಕ ಚಿಕ್ಕವರು.
0: ಚಿಕ್ಕ ಚಿಕ್ಕವರು, ಮತ್ತೆ ಇನ್ನೊಬ್ಳಿಗೆ 6 ತಿಂಗಳಾಯ್ತಷ್ಟೇ.
1: ಚಿಕ್ಕವರು, ಅವರಿಗೋಸ್ಕರ ಡೆಡಿಕೇಟ್ ಮಾಡ್ತಾ ಇದ್ದೀರ ಗೀತೆಯನ್ನು?
0: ಹೌದು ಹೌದು ಮೇಡಮ್, ಖಂಡಿತ.
1: ಅನಂತನಾಗದ ಗೀತೆ ಯಾಕೆ ಅಂತ ಕೇಳ್ಬೋದಾ?
0: ಅವರು ನಮ್ಮ 6.5 ಕೋಟಿ ಕನ್ನಡಿಗರ ಒಂದು ಕಣ್ಮಣಿ ಮೇಡಮ್. ಈಗ
1: ಹೌದು, ಇತ್ತೀಚೆಗೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಸಿಕ್ಕಿದೆ,
0: ಫಾಲ್ಕೆ ಪ್ರಶಸ್ತಿ ಎಲ್ಲ ಬಂದಿದೆ ಅಲ್ಲ,
1: ಹಾಗಾಗಿ ಅವರಿಗೋಸ್ಕರ,
0: ಹಾಗಾಗಿ ಅವರ ಹಾಡನ್ನು ಕೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ಮೇಡಮ್.
1: ಆಯ್ತು, ಪ್ರಸಾರ ಮಾಡೋ ಶ್ರೀಧರ್ ಅವರೇ, ನಿಮ್ಮ ಜೊತೆ ಮಾತಾಡಿ ತುಂಬಾ ಸಂತೋಷವಾಯಿತು. ಈಗ ರಸಪ್ರಶ್ನೆಯನ್ನು ಕೇಳಿಬಿಡ್ಲಾ?
0: ಕೇಳಿ ಮೇಡಮ್, ಗೊತ್ತಿದ್ರೆ ಹೇಳ್ತೇನೆ.
1: ಪ್ರಯತ್ನ ಪಡಿ ಅಷ್ಟೇ.
0: ಆಯ್ತು.
1: ಕರ್ನಾಟಕದಲ್ಲಿ ಪ್ರಥಮವಾಗಿ ವಿದ್ಯುತ್ ಸಂಪರ್ಕ ಹೊಂದಿದ ನಗರ ಯಾವುದು ಅಂತ?
0: ಬೆಂಗಳೂರು ಇರ್ಬೋದು ಮೇಡಮ್.
1: ಬೆಂಗಳೂರು 1905
0: ಇರ್ಬೋದು
1: ವಿದ್ಯುತ್ ಸಂಪರ್ಕ ಹೊಂದಿದ ನಗರ.
0: ಅಂದಾಜು ಹೇಳಿಬಿಟ್ಟದಷ್ಟೇ.
1: ಆಗ್ಲಿಕ್ಕೆ, ಉತ್ತರ ಕರೆಕ್ಟ್ ಆಯ್ತಲ್ಲ. ಆಯ್ತು, ಧನ್ಯವಾದಗಳು ಶ್ರೀಧರ್ ಅವರೇ, ನಿಮ್ಮ ಮೆಚ್ಚಿನ ಗೀತೆಯನ್ನು ಪ್ರಸಾರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.
0: ಓಕೆ ಓಕೆ,
1: ನಮಸ್ತೆ ಸರ್.

0: ಮುಂದಿನ ಕರೆ. ಹಲೋ ಹಲೋ
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ಮಾತಾಡ್ತಿದ್ದೀರಾ?
1: ಸರಸ್ವತಿ ಮಕ್ಕಂದೂರು ಮೇಡಮ್.
0: ಸರಸ್ವತಿ ಅವರು
1: ಹೌದು ಮೇಡಮ್.
0: ಮಕ್ಕಂದೂರಿನಿಂದ?
1: ಹೌದು,
0: ಮಡಿಕೇರಿ ಹತ್ರ.
1: ಹೌದು ಮೇಡಮ್.
0: ಸರಸ್ವತಿ
1: ಅದಕ್ಕಿಂತಲೇ ಈ ಕಡೆ ಮೇಡಮ್,
0: ಮೂರನೇ ಮೈಲು.
1: ಹಾಂ
0: ಹಾಂ ಹಾಂ, ಈಗ ಎರಡು ಸರಸ್ವತಿ ಆಯಿತು ನಮಗೆ ಇವತ್ತು ಚಿತ್ರಾ ಕಾವೇರಿಗೆ ಕರೆ ಮಾಡಿದವರು.
1: ಹೌದು ಮೇಡಮ್, ಅವರು ಡೈಲಿ ಮಾಡ್ತಾರಲ್ಲ,
0: ಮಾಡ್ತಾರೆ.
1: ಎಲ್ಲ ಫೋನಿನ ಕಾರ್ಯಕ್ರಮಕ್ಕೂ ಮಾಡ್ತಾ ಇರ್ತಾರಲ್ಲ.
0: ನೀವು ಇವತ್ತು ಮಾಡಿದ್ದೀರಾ ಫೋನು ನನ್ನದೇ ಹಾಡು ಕಾರ್ಯಕ್ರಮಕ್ಕೆ?
1: ಇಲ್ಲ ಮೇಡಮ್, ಸಿಗ್ಲಿಲ್ಲ. ಈಗ
0: ಲೈನ್
1: ಸ್ವಲ್ಪ ದಿನ
0: ಸಿಗಲಿಲ್ಲ.
1: ಆಯ್ತು ಸಿಗದ್ರೆ. ಫಸ್ಟ್ ಅಲ್ಲಿ ಸಿಕ್ಕಿತ್ತು, ಒಂದ್ ಎರಡ್ ಮೂರ್ ತರ ಸಿಕ್ಕಿತ್ತು ಮೇಡಮ್.
0: ಸರಸ್ವತಿ ಅವರು ಏನು ಮಾಡ್ಕೊಂಡಿದ್ದೀರಾ?
1: ನಾನು ಹೌಸ್ ವೈಫ್ ಮೇಡಮ್.
0: ಹೌಸ್ ವೈಫು. ಕೆಲಸನೇ ಆಗುತ್ತೆ ಮನೇಲಿ ಅಲ್ವಾ?
1: ಮನೇಲಿ ಕೆಲಸ ಇರುತ್ತೆ ಮೇಡಮ್.
0: ಕೃಷಿಕರ ನೀವು?
1: ಸ್ವಲ್ಪ ತೋಟ ಇದೆ ಅಷ್ಟೇ
0: ಏನು,
1: ಮೇಡಮ್.
0: ಕಾಫಿನ ಏಲಕ್ಕಿನ?
1: ಕಾಫಿ ಮೇಡಮ್.
0: ಕಾಫಿ. ಏನು ಕೆಲಸ ಇವಾಗ ತೋಟದಲ್ಲಿ?
1: ತೋಟದಲ್ಲಿ ಇನ್ನ ಕಚ್ಚಡ ಇದೆ ಮೇಡಮ್, ಮತ್ತೆ ಕಾಫಿ ಅರಬಿ ಹಣ್ಣು ಆಗ್ತದಂದ್ರೆ ನೆಕ್ಸ್ಟ್ ಮಂತ್ ಕುಯ್ಲಿಕ್ಕೆ ಆಗುತ್ತೆ ಮೇಡಮ್.
0: ಇಷ್ಟು ಬೇಗ ಹಣ್ಣು ಆಯ್ತಾ?
1: ಒಂದೊಂದು ಹಣ್ಣು ಆಗ್ತಾ ಬರುತ್ತೆ ಮೇಡಮ್, ಇನ್ನು ನೆಕ್ಸ್ಟ್ ಮಂತಿಗೆಲ್ಲ ಆಗ್ತದೆ ಮೇಡಮ್.
0: ಇಲ್ಲಿ ಕಾಫಿ ಕೆಲಸ ಶುರು ಆಗ್ಬಿಡುತ್ತೆ ನೆಕ್ಸ್ಟ್ ಮಂತ್ ಇಂದ.
1: ಆಗುತ್ತೆ ಮೇಡಮ್. ಹೌದೌದು, ಒಂದೊಂದು ಹಣ್ಣು ಆಗ್ತಾ ಬರುತ್ತೆ, ಮತ್ತೆ ಅಕ್ಟೋಬರ್ ನವೆಂಬರ್ದೆಲ್ಲ ಕುಯ್ಬೋದು ಮೇಡಮ್.
0: ಮನೇಲಿ ತಾವು ಯಾರ್ಯಾರು ಇದ್ದೀರಾ?
1: ಅಪ್ಪ ಅಮ್ಮ
0: ಹ್ಮ್.
1: ಮಕ್ಕಳು ಹಸ್ಬೆಂಡ್ ಮೇಡಮ್.
0: ಮಕ್ಕಳು ಚಿಕ್ಕವರ ದೊಡ್ಡವರ?
1: ಒಬ್ಳು 10th ಮೇಡಮ್, ಒಬ್ಳು 1st ಇಯರ್ ಇದ್ಲು ಮೇಡಮ್.
0: ಎಲ್ಲಿ? ಮಡಿಕೇರಿ.
1: ಒಬ್ಳು ಮಡಿಕೇರಿ, ಒಬ್ಳು ಮಕ್ಕಂದೂರು.
0: ಮಕ್ಕಂದೂರಿನಲ್ಲಿ.
1: ಹೌದು ಮೇಡಮ್.
0: ಇವತ್ತು ಯಾವ ಗೀತೆಗೋಸ್ಕರ ಫೋನ್ ಮಾಡಿದ್ದೀರಾ ಸರಸ್ವತಿ ಅವರೇ?
1: ಮಿಲನ ಫಿಲಮಿಂದ ಮದರಂಗಿಯಲ್ಲಿ ನನಗೆ ತಿಳಿದು ಅಂತ ಅದು.
0: ರಾಜೇಶ್ ಮತ್ತು ಶ್ರೇಯಾ ಘೋಷಾಲ್ ಆಡಿರುವ ಗೀತೆ.
1: ಹೌದು ಮೇಡಮ್.
0: ಈಗ ರಸಪ್ರಶ್ನೆಯನ್ನು ಕೇಳ ನಿಮಗೆ ಕಾರ್ಯಕ್ರಮದ ಕೊನೆಯ ಕರೆ ನಿಮ್ಮದು.
1: ಆಯ್ತು ಮೇಡಮ್.
0: ನಿಮ್ಮಲ್ಲಿ ಹೂ ತೋಟ ಎಲ್ಲ ಮಾಡಿದ್ದೀರಾ? ಹೂ ಗಿಡ ತುಂಬ ಇದೆಯಾ?
1: ತುಂಬ ಇಲ್ಲ ಮೇಡಮ್, ಸ್ವಲ್ಪ ಇದೆ.
0: ಏನೇನು ಗಿಡಗಳಿದೆ?
1: ಅಂದರೆ ರೋಸ್, ಮತ್ತೆ ಡೇಲಿಯ,
0: ಹ್ಞೂ,
1: ಮತ್ತೆ ಚೆಂಡು. ಇವಾಗ ನೆಕ್ಸ್ಟ್ ಚೆಂಡು ಸೀಸನ್ ಅಲ್ಲ ಮೇಡಮ್.
0: ಹೌದು, ಡೇಲಿಯ ಕೂಡ ಮಳೆಗಾಲದಲ್ಲಿ ಬರುವಂಥ ಒಂದು ಹೂ ಅಲ್ವಾ?
1: ಮತ್ತೆ ದಾಸವಾಳ ಮೇಡಮ್.
0: ದಾಸವಾಳ ಇದೆ. ಈಗ ಡೇಲಿಯ ತುಂಬ ಕಲರ್ಸ್ ಇದೆಯಾ ನಿಮ್ಮನೇಲಿ?
1: ಇಲ್ಲ ಮೇಡಮ್, ತುಂಬ ಇಲ್ಲ,
0: ಹ್ಞೂ,
1: ಒಂದು 4-5 ಇರ್ಬೋದು
0: ಅಷ್ಟೇ. ಚಂದದ ಹೂ ಅಲ್ವಾ ನೋಡ್ಲಿಕ್ಕೆ ಕೂಡ ಅದು?
1: ಹೌದು ಮೇಡಮ್.
0: ಅದೇ ಡೇಲಿಯ ಹೂ ಯಾವ ದೇಶದಿಂದ ಬಂದದ್ದು ಅಂತ, ಯಾವ ದೇಶದ ಡೇಲಿಯ ಹೂ ಅಂತ? ಡೇಲಿಯ ಹೂ ಯಾವ ಮೂಲತಃ ಯಾವ ದೇಶದ್ದು ಅಂತ ಗೊತ್ತಿಲ್ಲ, ಹೇಳ್ಬಿಡ್ಲ ನಾನೇ. ಮೆಕ್ಸಿಕೋ, ಮೆಕ್ಸಿಕೋದ ಹೂ ಅದು.
1: ಫಸ್ಟ್ ಟೈಮ್ ಕೇಳಿದ್ ಮೇಡಮ್, ಗೊತ್ತಿರ್ಲಿಲ್ಲ.
0: ತಿಳ್ಕೊಂಡಂಗಾಯ್ತಲ್ಲ ಇವಾಗ.
1: ಹೌದು ಮೇಡಮ್.
0: ಆಯ್ತು ಸರಸ್ವತಿ ಅವರೇ, ನಿಮ್ಮ ಮೆಚ್ಚಿನ ಗೀತೆಯನ್ನು ಪ್ರಸಾರ ಮಾಡುವ ಕರೆ ಮಾಡಿದ್ಕೆ ಧನ್ಯವಾದಗಳಮ್ಮ.
1: ಥ್ಯಾಂಕ್ ಯು ಮೇಡಮ್.
0: ಥ್ಯಾಂಕ್ ಯು.

ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಕೇಳುಗರೆ, ಇನ್ನು ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ ಇನ್ನು ಮುಂದೆ 6:30 ಬೆಂಗಳೂರು ಕೇಂದ್ರದಿಂದ ಜಿಲ್ಲಾ ವಾರ್ತಾಪತ್ರ, 6:51 ಕೃಷಿರಂಗದಲ್ಲಿ ವಿಶ್ವ ರೇಬಿಸ್ ದಿನದ ಸಂದರ್ಭದಲ್ಲಿ ರೇಬಿಸ್ ಕಾಯಿಲೆ ಮತ್ತು ಮುಂಜಾಗ್ರತಾ ಕ್ರಮಗಳ ಕುರಿತು ಡಾಕ್ಟರ್ ಲೀನಾಗೌಡ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಪಿಎಂ ಜಗದೀಶ್. 7:20 ಸುದ್ದಿ ಜಂಪೆ, ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ. 7:29 ಸುದ್ದಿ ಸಮಾಚಾರ, ಪ್ರಾಯೋಜಕರು ಸ್ಯಾನ್ ಸಿಟಿ ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 7:45 ಭಾವಗೀತೆಗಳು. ರಾತ್ರಿ 8:00 ಬೆಂಗಳೂರು ಕೇಂದ್ರದಿಂದ ಸಿರಿಗಂಧ ಚಿತ್ರಗೀತೆಗಳ ಸಂವಾದಾತ್ಮಕ ಕಾರ್ಯಕ್ರಮ. 9:15 ಭಾವಗೀತೆಗಳು. 9:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಚಿನ್ಮಯ್ ಜೋಶಿ ಅವರ ಹಾಡುಗಾರಿಕೆ. 10:00 ಏಷ್ಯನ್ ಗೇಮ್ಸ್ 2026 ದಿನದ ಆಟದ ವರದಿ. 10:20 ಗೀತ ಚಂದ್ರಿಕ, ಸುಮಧುರ ಸಮಯ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಇವು ನಿಲಯದಿಂದ ಇನ್ನು ಮುಂದೆ ಪ್ರಸಾರವಾಗುವ ಕಾರ್ಯಕ್ರಮಗಳು. ಇನ್ನು ನಿಲಯದ ನಾಳಿನ ಕಾರ್ಯಕ್ರಮಗಳಲ್ಲಿ ನಾಳೆ ಬೆಳಿಗ್ಗೆ 6:00 ಕಾರ್ಯಕ್ರಮಗಳ ವಿವರ. 6:10 ಉದಯರಾಗ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಬೆಂಗಳೂರು ಕೇಂದ್ರದಿಂದ ಚಿಂತನ ಪ್ರಸ್ತುತಿ ಉದಯ ಇಟಗಿ. 6:35 ರೈತರಿಗೆ ಸಲಹೆ. 6:40 ಸ್ವರ ಮಾಧುರ್ಯ. 7:47 ಸುದ್ದಿ ಸಮಾಚಾರ, ಪ್ರಾಯೋಜಕರು ಅದ್ವೈತ್ ಹುಂಡೈ. 8:35 ನಮ್ಮ ನಿಲಯದಿಂದ ಕನ್ನಡ ಚಿತ್ರಗೀತೆಗಳು. 8:50 ಕಗ್ಗದ ಸಿರಿ, ಡಿವಿಜಿಯವರ ಮಂಕುತಿಮ್ಮನ ಕಗ್ಗ ಪುಸ್ತಕದ ಓದು, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್.

0: ಸಾಧ ನಿರ್ಮಾಣ ಎಂಶಿವರ. 9:10 ಬೆಂಗಳೂರು ಕೇಂದ್ರದಿಂದ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರ 25 ವರ್ಷಗಳ ಸಾರ್ವಜನಿಕ ಸೇವೆಯ ಪೂರ್ಣಗೊಳಿಸುವಿಕೆ ಕುರಿತ ಸರಣಿ ಕಾರ್ಯಕ್ರಮ. 9:45 ಚಿತ್ರಗೀತೆಗಳು. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಆಲತೂರು ಸಹೋದರರ ಹಾಡುಗಾರಿಕೆ. 10:30 ಗಾನ ಭಜಾನ, ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. 11:00 ಗಾನ ಡಂಗೂರ, ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 12:05 ಬೆಂಗಳೂರು ಕೇಂದ್ರದಿಂದ ವನಿತಾ ವಿಹಾರದಲ್ಲಿ ನಾಟಕ ಬಾರಯ್ಯ ಮುದ್ದು ಕೃಷ್ಣ. ರಚನೆ ಸವಿತಾ ವೆಂಕಟೇಶ್, ನಿರ್ದೇಶನ ಹಾಗೂ ನಿರ್ಮಾಣ ದಿಗ್ವಿಜಯ್ ಬಿ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಹೃದಯದ ಪ್ರಾಮುಖ್ಯತೆ ಕುರಿತಂತೆ ಹೃದಯ ರೋಗ ತಜ್ಞ ಹಾಗೂ ಶಸ್ತ್ರಚಿಕಿತ್ಸಕ ಧಾರವಾಡದ ಡಾಕ್ಟರ್ ಚೌಡಪ್ಪ ಶಾಖಪುರ ಅವರೊಂದಿಗೆ ಸಂದರ್ಶನ. 1:00 ಪ್ರಗತಿ ಪಥ, ಪ್ರಧಾನಮಂತ್ರಿ ಜೀವನ ಜ್ಯೋತಿ ಭೀಮಾ ಯೋಜನೆ, ಪ್ರಸ್ತುತಿ ಯೋಗೇಶ್ ಎಮ್ಎನ್, ಹಿರಿಯ ಪತ್ರಕರ್ತರು. 1:20 ನಮ್ಮ ನಿಲಯದಿಂದ ದೇಶಭಕ್ತಿ ಗೀತೆಗಳು. 1:30 ಪ್ರಚಲಿತ, 2:40 ಹಿಂದಿ ಪಾಠ, 3:00 ವಿವಿಧ ಭಾರತಿ ಕಾರ್ಯಕ್ರಮಗಳು ಮುಂಬೈ ಕೇಂದ್ರದ ಸಹ ಪ್ರಸಾರದಲ್ಲಿ. 4:00 ಭಾವಗೀತೆಗಳು. 4:30 ನೆನಪಿನಾದ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಇನ್ನು ನಾಳೆ ಸಂಜೆ ಪ್ರಸಾರದಲ್ಲಿ 5:00 ಆರೋಗ್ಯ ಅರಿವು ಕಾರ್ಯಕ್ರಮದಲ್ಲಿ ಸೈನಸಿಟಿಸ್ ಹಾಗೂ ಇದಕ್ಕೆ ಚಿಕಿತ್ಸೆ, ಈ ಕುರಿತು ಮಡಿಕೇರಿಯ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ತುರ್ತು ಚಿಕಿತ್ಸಾ ವಿಭಾಗದ ಪ್ರಾಧ್ಯಾಪಕರು, ಮುಖ್ಯಸ್ಥರು ಹಾಗೂ ಕಿವಿ ಮೂಗು ಗಂಟಲು ವಿಭಾಗದ ಹಿರಿಯ ತಜ್ಞ ವೈದ್ಯರಾದ ಡಾಕ್ಟರ್ ಮೋಹನ್ ಅಪ್ಪಾಜಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಪಿಎಂ ಜಗದೀಶ್. 5:30 ರಸಪ್ರಶ್ನೆಗಳ ಆಧರಿಸಿದ ಚಿತ್ರಕಾವೇರಿ ನೇರ ಫೋನ್ ಇನ್ ಕಾರ್ಯಕ್ರಮ. 6:00 ಕಾರ್ಯಕ್ರಮಗಳ ವಿವರ. 6:30 ಬೆಂಗಳೂರು ಕೇಂದ್ರದಿಂದ ಅವಲೋಕನ. 6:50 ರೈತ ಧ್ವನಿ ಕಿಸಾನವಾಣಿಯಲ್ಲಿ ಮೀನು ಕೃಷಿಯ ಅನುಭವಗಳನ್ನು ಕುರಿತು ಕೃಷಿ ಪಂಡಿತ ಪ್ರಶಸ್ತಿ ವಿಜೇತರಾದ ಕಗ್ಗೋಡ್ಲುವಿನ ಮಂದಿರ ತೇಜಸ್ ನಾಣಯ್ಯ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸುಜಾತಾ ಎಫ್ ತಳವಾರ್. ಬಳಿಕ ಮಾರುಕಟ್ಟೆ ಧಾರಣೆ. 7:20 ಸುದ್ದಿ ಚಂಪೆ, ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ. 7:29 ಸುದ್ದಿ ಸಮಾಚಾರ, ಪ್ರಾಯೋಜಕರು ಸ್ಯಾನ್ ಸಿಟಿ ಇಂಡಿಯಾ ಸ್ಲೈಡಿಂಗ್ ಡೆವಲಪರ್ಸ್. 7:45 ಅರೆಭಾಷೆ ಐಸಿರಿ, ಕಡೆಗಾಲದ ಕಾಳಜಿ, ಲಲಿತ ಪ್ರಬಂಧ ಪ್ರಸ್ತುತಪಡಿಸುತ್ತಾರೆ ಕೊಟ್ಟಕೇರಿಯನ ಲೀಲಾ ದಯಾನಂದ್. 8:00 ನಾಳೆ ಸಿರಿಗಂಧ ಚಿತ್ರಗೀತೆಗಳ ಸಂವಾದಾತ್ಮಕ ಕಾರ್ಯಕ್ರಮ. 9:15 ಭಾವಗೀತೆಗಳು. 9:30 ಮನಿ ಟಾಕ್. ನಾಳೆ ರಾತ್ರಿ 10:00 ಏಷ್ಯನ್ ಗೇಮ್ಸ್ 2026 ದಿನದ ಆಟದ ಮುಖ್ಯಾಂಶಗಳು. 10:20 ಗೀತ ಚಂದ್ರಿಕೆ, ಸುಮಧುರ ಸಮಯ, ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಇವು ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:05. ಇನ್ನು ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.
1: Good evening. This is Akashvani, the news read by Saira Mujtaba. India and the UAE have agreed to take steps for the timely implementation of initiatives relating to settlement of trade in local currency, integration of payment and messaging systems, and central bank digital currencies. The two sides reached the agreement during the 14th meeting of the India-UAE High-Level Joint Task Force on Investments in Mumbai today. It was co-chaired by Commerce and Industry Minister Piyush Goyal and Managing Director of Abu Dhabi Investment Authority Sheikh Hamad bin Zayed Al Nahyan. Addressing media after the meeting, Mr. Goyal said India has set a target of raising its total exports of goods and services to $1 trillion this year from $863 billion last year.
2: The Comprehensive Economic Partnership Agreement is now 4 years old. We have doubled our bilateral trade to $100 billion and have set an ambitious target to double it to $200 billion by 2032. The UAE believes in India. They have already invested $25 billion and is the seventh largest FDI source. The ultimate

0: ಫರ್ನಿಚರ್ ವಿರಾಜಪೇಟೆ. ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್ ಇರಿಟ್ಟಿ.
1: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
2: ಅದಕ್ಕೆ ತಾನೇ ಇರಿಟ್ಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
1: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟ್ಟಿ.
0: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟ್ಟಿ.
3: ಅಂತೂರ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಮಂಗಳತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್ ಇನ್ನತೆ ಎಲ್ಲ ಏರ್ಪಾಡ್ ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆಯ ಏಕೈಕ ಸಂಸ್ಥೆ ಅಂತೂರ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591803656, ಕಾಳಿಮಾಡ ಶರತ್ 8762050292.
4: ಎಷ್ಟೊತ್ತಿನಿಂದ
5: ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಜಿ.
6: ಹಲೋ.
7: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
6: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
7: ಹೌದು ಪಪ್ಪ, ಅದ್ರ ಬಗ್ಗೆನೆ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
6: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900091282.
8: ಪ್ರತಿ ಸಂಭ್ರಮದಲ್ಲೂ ಮಿನುಗುವ ನಕ್ಷತ್ರವಾಗಿ ಲಿಯೋರಾದ ಡೈಮಂಡ್ ಆಭರಣಗಳಿಂದ ಲಿಯೋರಾ ಡೈಮಂಡ್ಸ್, ಕುಶಾಲನಗರ, ಗೋಣಿಕೊಪ್ಪಲ್ ಮತ್ತು ಪಿರಿಯಾಪಟ್ಟಣ.
9: ನಾನ್ ಲಾಸ್ಟ್ ವೀಕ್ ಹೇಳಿದ್ದೆ ಸುನಿತಾ ಫರ್ನಿಚರ್ ನ ಓಣಂ ಆಫರ್ ಬಗ್ಗೆ, ನೀವು ಪರ್ಚೇಸ್ ಮಾಡಿಲ್ಲ ಅಲ್ವಾ? ಆಫರ್ ಮುಗ್ದಿದೆ ಅಂತ ಅನ್ಕೊಂಡ್ರ? ಡೋಂಟ್ ವರಿ, ಆಫರ್ ಈ September 30th ಇದೆ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, EMI ಕೂಡ ಇದೆ. ಗ್ರ್ಯಾಬ್ ದ ಆಫರ್ ನೌ. ಸುನಿತಾ ಫರ್ನಿಚರ್, ಉಳಿಯಲ್, ಎರಿಟಿ, ತಾವಕರ, ಕಣ್ಣೂರ್.
10: ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
11: ಏನಮ್ಮ, ಮದುವೆಗೆ ಬರೀ ಚಿನ್ನದ ಒಡವೆ ಮಾತ್ರ ತಗೊಂಡಿದ್ಯಾ? ನನ್ಗೊಂದ್ ಡೈಮಂಡ್ ನೆಕ್ಲೆಸ್ ಬೇಕೇ ಬೇಕು.
12: ಖಂಡಿತ ಐಶೋ, ತೆಕ್ಕೊಡ್ತೀನಿ. ಮುಳಿಯಾದಲ್ಲಿ August 28th September 30th ಡೈಮಂಡ್ ಫೆಸ್ಟ್ ನಡೀತಾ ಇದೆ. ಅಲ್ಲಿ ವೆರೈಟಿ ಡಿಸೈನ್ಸ್ ನ ಡೈಮಂಡ್ ಆರ್ನಮೆಂಟ್ ಸಿಗುತ್ತೆ. ಚಿನ್ನ ಅಲ್ಲೇ ತಗೊಂಡಿದ್ದು, ಡೈಮಂಡ್ ನೆಕ್ಲೆಸ್ ಕೂಡ ಅಲ್ಲಿಂದಲೇ ತಗೊಳ್ಳೋಣ.
11: ವಾವ್, ಥ್ಯಾಂಕ್ ಯು ಸೋ ಮಚ್ ಅಮ್ಮ.
13: ನಮ್ಮೂರಿನ No. 1 ಡೈಮಂಡ್ ಮಾರಾಟ ಮಳಿಗೆ ಮುಳಿಯಾ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
14: ಕುಟ್ಟ ಕೊಡವ ಸಮಾಜತ್ವ ಕೈಲ್ಪೋದು ನಮ್ಮೆರ ಸಂತೋಷ ಕೂಟ ಇದೇ ನುಪ್ಪದಾಂಗ 14 10 ಇಂಜ ನಡ್ಪ. ಮುಖ್ಯ ಬಿಂದುಳಾಯ್ತ ಶ್ರೀ ಐತಿಚಂಡ ರಮೇಶ್ ಉತ್ತಪ್ಪ ಹಿಂಗ ಕೂಡಿಯಾಡುವ. ಎಲ್ಲಾ ಸದಸ್ಯಂಗ ಸಂಸಾರಡೆ ಬಂತು ಕೂಡಿಯಾಡುವ ಮುಂದೆ ಕುಟ್ಟ ಕೊಡವ ಸಮಾಜದ ಅಧ್ಯಕ್ಷ ಪಿಂಜ ಕಾರ್ಯಕಾರಿ ಸಮಿತಿ ಸದಸ್ಯಂಗ ಕಟ್ಟಣಿತ.
15: ಹೈಟೆಕ್ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಬಂಪರ್ ಆಫರ್. ಫರ್ನಿಚರ್ ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
16: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
17: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
18: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ. 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
0: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟ್ಟಿ.
10: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಗೋಣಿಕೊಪ್ಪಲು, ಪಿರಿಯಾಪಟ್ಟಣ.
11: ಮನೆಯಂತೂ ಸೂಪರ್ ಆಗಿ ಕಟ್ಸಿದ್ಯಾ, ಆದ್ರೆ ಇಲ್ಲಿರೋ ಫರ್ನಿಚರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಮಾತ್ರ ಹಳೇದು. ಎಕ್ಸ್ಚೇಂಜ್ ಮಾಡಿ ಹೊಸ ತಗೊಳ್ಬೋದಲ್ವಾ?
7: ಅದಕ್ಕೆ ಈ ಹಳೇದು ಯಾರು ತಗೋತಾರೆ?
11: ವಿರಾಜಪೇಟೆಯ ಪೂತಾಸ್ ಅಂಡ್ ಆಪರ್ಸ್ ನಲ್ಲಿ ಇವಾಗ ಎಲ್ಲಾ ಫರ್ನಿಚರ್ ಹಾಗೂ ಹೋಮ್ ಅಪ್ಲೈನ್ಸಸ್ ನ ಎಕ್ಸ್ಚೇಂಜ್ ಆಫರ್ ಇದೆ. ಅಲ್ಲೇ ಎಕ್ಸ್ಚೇಂಜ್ ಮಾಡಿ ಹೊಸದನ್ನ ತಗೊಳ್ಳಿ.
10: ಪೂತಾಸ್ ಅಂಡ್ ಆಪರ್ಸ್, ಫರ್ನಿಚರ್ ಅಂಡ್ ಹೋಮ್ ಅಪ್ಲೈನ್ಸಸ್, ವಿರಾಜಪೇಟೆ.
11: ರೀ, ಒಂದೊಳ್ಳೆ ವೆಜ್ ಊಟ, ಊಟ ಆದ್ಮೇಲೆ ಒಳ್ಳೆ ಸ್ವೀಟ್ಸ್ ಬೇಕು. ಎಲ್ಲಿ ಕೊಡಿಸ್ತೀರಾ ಹೇಳಿ?
2: ಅಷ್ಟೇನಾ, ಅದಕ್ಕೇನು, ಮಡಿಕೇರಿ ಹಿಲ್ ರೋಡ್ ನಲ್ಲಿ ಮಧುರಾ ಸ್ವೀಟ್ಸ್ ಅಂಡ್ ಟಿಫಿನ್ಸ್ ಗೆ ಆರ್ಡರ್ ಆಯ್ತು. ಅಲ್ಲಿ ಹೋಟೆಲ್ ಮತ್ತೆ ಬೇಕರಿ ಒಂದೇ ಜಾಗದಲ್ಲಿದೆ. ಸ್ವೀಟ್ಸ್, ಸೌತ್ ಇಂಡಿಯನ್ ಟಿಫಿನ್ಸ್, ಬೇಕರಿ ಐಟಮ್ಸ್, ಸ್ಟಾಟ್ಸ್ ಎಲ್ಲಾ ಸಿಗುತ್ತೆ.
11: ಹಾಗಾದ್ರೆ ನಾವು ಊಟ ಮಾಡಿ ಮಕ್ಕಳಿಗೂ ಸ್ವೀಟ್ಸ್ ತಗೊಂಡ್ ಬರೋಣ. ನೆಕ್ಸ್ಟ್ ಟೈಮ್ ಮಕ್ಕಳನ್ನ ಕರ್ಕೊಂಡು ಬ್ರೇಕ್ ಫಾಸ್ಟ್ ಅಲ್ಲಿಂದನೇ ಮಾಡೋಣ.
2: ಒಂದೇ ಸ್ಥಳದಲ್ಲಿ ಅನಂತ ರುಚಿಯನ್ನು ಸವಿಯಲು ಬನ್ನಿ ಮಧುರಾ ಸ್ವೀಟ್ಸ್ ಅಂಡ್ ಟಿಫಿನ್ಸ್, ಹಿಲ್ ರೋಡ್, ಮಡಿಕೇರಿ.
9: ನಾನ್ ಲಾಸ್ಟ್ ವೀಕ್ ಹೇಳಿದ್ದೆ ಸುನಿತಾ ಫರ್ನಿಚರ್ ನ ಓಣಂ ಆಫರ್ ಬಗ್ಗೆ, ನೀವು ಪರ್ಚೇಸ್ ಮಾಡಿಲ್ಲ ಅಲ್ವಾ? ಆಫರ್ ಮುಗ್ದಿದೆ ಅಂತ ಅನ್ಕೊಂಡ್ರ? ಡೋಂಟ್ ವರಿ, ಆಫರ್ ಈ September 30th ಇದೆ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, EMI ಕೂಡ ಇದೆ. ಗ್ರ್ಯಾಬ್ ದ ಆಫರ್ ನೌ. ಸುನಿತಾ ಫರ್ನಿಚರ್, ಉಳಿಯಲ್, ಎರಿಟಿ, ತಾವಕರ, ಕಣ್ಣೂರ್.
10: ಸುನಿತಾ ಫರ್ನಿಚರ್, ಮೇಕ್ ಎವ್ರಿ

0: ஹோம் அ மாஸ்டர்பீஸ்.
1: ಮಹಾಜನಳೆ ಕೊಡವಡ ಭಗವದ್ಗೀತೆ ಎಂದೇ ಕೇಳಿಪೋನ. ದಕ್ಷಿಣ ಭಾರತದ ಆದ್ಯ ಜಾನಪದ ಸಾಹಿತ್ಯವಾನ ಕೊಡವಡ ಆಚಾರ ವಿಚಾರ ಜಾನಪದ ಪಾಟು ಅಣ್ಣಕ ಬಾಳೋ ಪಾಟು ಪದ್ಧತಿ ಪರಂಪರೆಯ ವಿವರವುಳ್ಳ ನಾಡರ ಪಿರಿಯ ಸಾಹಿತಿ ನಡಕೇರಿಯಿಂದ ಚಿನ್ನಪ್ಪ ಅಯ್ಯಂಗ ಅಳದನ. ಪ್ರತಿ ಕೊಡವಡ ಕೊಡವ ಭಾಷಿಕಂಗಳ ಮನೆ ಮನೆಯಲ್ಲಿ ಅವಶ್ಯವಾಯಿತು. ಇಕ್ಕಂಡೆ ನಾಡರ ಪೆದಪೋನ ಸಾಹಿತಿ ದಂಪತಿಗಳಾನ ಬೊವೇರಿಂದ ನಂಜಮ್ಮ ಚಿನ್ನಪ್ಪ ಅಯ್ಯಂಗ ಇಂಗ್ಲಿಷ್ ಪಾಜಕ್ಕೆ ತರ್ಜುಮೆ ಮಾಡಿತುಳ್ಳ ಪಟ್ಟೋಳೆ ಪಳಮೆ ಪುಸ್ತಕ ಅಲ್ಲದೆ ಇಂಗಳೇ ಊರೂರು ಸುತ್ತಿದ್ದು ಅಳಿತುಳ್ಳ ಕೊಡವಡ ಮೂಲ ಬೇರಾನ ಕೊಡವ ಜನಾಂಗ ಪುಟ್ಟಿ ಒಳಂದ ಇತಿಹಾಸ ಸಂಪ್ರದಾಯ ಪದ್ಧತಿ ಎಲ್ಲವೂ ಅಡಗಿತು. ಅದಕ್ಕೆಲ್ಲ ಮೂಲ ಏತುವಾನ ನಂಗಡ ಅಜ್ಜಕಟ್ಟ ಮನೆ ಅಣ್ಣಕ ಐನ್ ಮನೆಯ ವಿವರವುಳ್ಳ ಐನ್ ಮನೆ ಕೊಡಗು. ಈ ದಂಡು ಪುಸ್ತಕ ಮಡಿಕೇರಿ ಕಾಲೇಜಿನಲ್ಲುಳ್ಳ ಐನ್ ಮನೆ ಕೆಫೆ, ಮಡಿಕೇರಿ ಕೊಡೋ ಸಮಾಜ ಕಾಂಪ್ಲೆಕ್ಸ್ ಉಳ್ಳ ಐನ್ ಮನೆ ಔಟ್ಲೆಟ್, ಪಿಂಜ ವಿರಾಜ್ಪೇಟೆ ಶಾನ್ಬೋಗ್ ಕಾಂಪ್ಲೆಕ್ಸ್ ಉಳ್ಳ ಐನ್ ಮನೆ ಔಟ್ಲೆಟ್ ಕುಟ್ವಾ. ಎಲ್ಲರೂ ಅರ್ತಂಡು ಕೊಡವ ಸಾಹಿತ್ಯತ್ನ ಓದಿ ಉಳ್ತಿ ಬುಳ್ತಿ.
2: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 70th ಇಯರ್ ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
3: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
4: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕೋ ಬೆಲೆಯಲ್ಲೇ ಸಿಗುತ್ತೆ.
3: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
5: ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್. ಇದು ಸ್ವಿಸ್ ಗೋಲ್ಡ್ ನ ಪ್ರಾಮಿಸ್. ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ.
6: ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ, ಇರಿಟಿ, ತಲಶೇರಿ, ಕಣ್ಣೂರ್, ಪಯ್ಯನೂರ್, ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ.
7: ಎಆರ್ಎಂ ಕಿಯಾ ಮೋಟರ್ಸ್ ಇದೀಗ ಕೊಡಗಿನ ಕುಶಾಲನಗರ ಹಾಗೂ ಗೋಣಿಕೊಪ್ಪಲುವಿನಲ್ಲಿ ಹೊಸ ಕಿಯಾ ವಾಹನ ಖರೀದಿ ಮತ್ತು ಸರ್ವಿಸ್ ಲಭ್ಯವಿದೆ. ಪಿಕಪ್ ಹಾಗೂ ಡ್ರಾಪ್ ಸರ್ವಿಸ್ ಕೂಡ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ತರ್ಕಮಾಡ ಪುನೀತ್. ಕಾಲ್ 9606048734.
5: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
4: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕೋ ಬೆಲೆಯಲ್ಲೇ ಸಿಗುತ್ತೆ.
3: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
8: ಏನಮ್ಮ ಮದುವೆಗೆ ಬರೀ ಚಿನ್ನದ ಒಡವೆ ಮಾತ್ರ ತಗೊಂಡಿದ್ಯಾ? ನನ್ಗೊಂದ್ ಡೈಮಂಡ್ ನೆಕ್ಲೆಸ್ ಬೇಕೇ ಬೇಕು.
9: ಖಂಡಿತ ಐಶೋ, ತೆಕ್ಕೊಡ್ತೀನಿ. ಮುಳಿಯಾದಲ್ಲಿ ಆಗಸ್ಟ್ 28ರಿಂದ ಸೆಪ್ಟೆಂಬರ್ 30ರವರೆಗೆ ಡೈಮಂಡ್ ಫೆಸ್ಟ್ ನಡೀತಾ ಇದೆ. ಅಲ್ಲಿ ವೆರೈಟಿ ಡಿಸೈನ್ಸ್ ನ ಡೈಮಂಡ್ ಆರ್ನಮೆಂಟ್ ಸಿಗುತ್ತೆ. ಚಿನ್ನ ಅಲ್ಲೇ ತಗೊಂಡಿದ್ದು, ಡೈಮಂಡ್ ನೆಕ್ಲೆಸ್ ಕೂಡ ಅಲ್ಲಿಂದಲೇ ತಗೊಳ್ಳೋಣ.
8: ವಾವ್, ಥ್ಯಾಂಕ್ ಯು ಸೋ ಮಚ್ ಅಮ್ಮ.
10: ನಮ್ಮೂರಿನ No.1 ಡೈಮಂಡ್ ಮಾರಾಟ ಮಳಿಗೆ ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
11: ಕುಟ್ಟ ಕೊಡವ ಸಮಾಜತ್ವ ಕೈಲ್ಪೋದು ನಮ್ಮೆರ ಸಂತೋಷ ಕೂಟ ಇದೇ ನುಪ್ಪದಾಂಗ 14 ಪಲಕ 10 ಗಂಟೆ ಇಂಜ ನಡ್ಪ. ಮುಖ್ಯ ಬಿಂದುಳಾಯ್ತು ಶ್ರೀ ಐತಿಚಂಡ ರಮೇಶ್ ಉತ್ತಪ್ಪ ಹಿಂಗ ಕೂಡಿಯಾಡುವ ಎಲ್ಲ ಸದಸ್ಯಂಗ ಸಂಸಾರಡೆ ಬಂತು ಕೂಡಿಯಾಡ ಮುಂದೆ ಕುಟ್ಟ ಕೊಡವ ಸಮಾಜದ ಅಧ್ಯಕ್ಷ ಪಿಂಜ ಕಾರ್ಯಕಾರಿ ಸಮಿತಿ ಸದಸ್ಯಂಗ ಕಟ್ಟಣಿತ.
12: ವಾಣಿಜ್ಯ ಜಾಹೀರಾತುಗಳನ್ನ ಕೇಳಿದಿರಿ ಕೇಳುಗರಿ. ಇನ್ನು ಜನಪದ ಗೀತೆಗಳನ್ನು ಕೇಳೋಣ. ಶಿವಮೊಗ್ಗ ಸುಬ್ಬಣ್ಣ ಹಾಡಿರುವ ಗೀತೆ. ಮುತ್ತು ಕಂಡೇನವ್ವ.

ಸಿ ಅಶ್ವಥ್ ಹಾಗೂ ಸಂಗಡಿಗರು ಹಾಡಿರುವ ಜನಪದ ಗೀತೆಯನ್ನ ಕೇಳಿದಿರಿ. ಕೇಳುಗರಿ, ಇನ್ನು 6:51 ಕೃಷಿರಂಗದಲ್ಲಿ ವಿಶ್ವ ರೇಬಿಸ್ ದಿನದ ಸಂದರ್ಭದಲ್ಲಿ ರೇಬಿಸ್ ಕಾಯಿಲೆ ಮತ್ತು ಮುಂಜಾಗ್ರತಾ ಕ್ರಮಗಳ ಕುರಿತು ಡಾ ಲೀನಾಗೌಡ ಅವರೊಂದಿಗೆ ಸಂದರ್ಶನವಿದೆ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:30 ಆಗಲಿದೆ. ಇನ್ನು ಬೆಂಗಳೂರು ಕೇಂದ್ರದಿಂದ ಜಿಲ್ಲಾ ವಾರ್ತಾಪತ್ರ.

ಆಕಾಶವಾಣಿ ವಿಜಯಪುರ ಹಾಗೂ ಹಾವೇರಿ ಜಿಲ್ಲೆಗಳ ವಾರ್ತಾಪತ್ರಗಳು ಓದುತ್ತಿರುವವರು ಹರ್ಷವರ್ಧನ್ ಶೀಲವಂತ್. ಮೊದಲಿಗೆ ವಿಜಯಪುರ ಜಿಲ್ಲೆ ವಾರ್ತಾಪತ್ರ. ಬಾಣಂತಿಯರು ಹಾಗೂ ಗರ್ಭಿಣಿಯರ ಕ್ಷೇಮಾಭಿವೃದ್ಧಿಗಾಗಿ ಕೇಂದ್ರ ಪುರಸ್ಕೃತ ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆಯನ್ನು 2017 ಜನವರಿ 1ನೇ ತಾರೀಕು ದೇಶಾದ್ಯಂತ ಅನುಷ್ಠಾನಗೊಳಿಸಲಾಯಿತು. ವಿಜಯಪುರ ಜಿಲ್ಲೆಯಲ್ಲಿ ಕಳೆದ ಏಪ್ರಿಲ್ ತಿಂಗಳಿನಿಂದ ಇಲ್ಲಿಯವರೆಗೆ 6,312 ಗರ್ಭಿಣಿ ಫಲಾನುಭವಿಗಳಿಗೆ 2 ಕಂತುಗಳಲ್ಲಿ 5,000 ರೂಪಾಯಿ ಹಣ ನೇರವಾಗಿ ಖಾತೆಗೆ ಜಮೆ ಮಾಡಲಾಗಿದೆ ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ವಿಜಯಪುರ ಜಿಲ್ಲೆ ಉಪನಿರ್ದೇಶಕ ಸಂತೋಷ್ ಕುಮಾರ್ ತಿಳಿಸಿದ್ದಾರೆ. 2ನೇ ಹೆರಿಗೆಯಲ್ಲಿ ಹೆಣ್ಣು ಮಗುವಿನ ಜನನವಾದ ತಾಯಂದಿರಿಗೆ ಒಂದೇ ಕಂತಿನಲ್ಲಿ 6,000 ರೂಪಾಯಿ ನೇರವಾಗಿ ಬ್ಯಾಂಕ್ ಖಾತೆಗೆ ಜಮೆ ಮಾಡಲಾಗುತ್ತಿದೆ. ಜಿಲ್ಲೆಯಲ್ಲಿ ಇಲ್ಲಿಯವರೆಗೆ 2,579 ತಾಯಂದಿರ ಖಾತೆಗೆ ಹಣ ಜಮೆಯಾಗಿದೆ ಎಂದು ಉಪನಿರ್ದೇಶಕರು ತಿಳಿಸಿದ್ದಾರೆ. ಪ್ರಜಾಸೇವಾ

0: ಜನಾಂದೋಲನ ಸಭೆಗಳ ಮೂಲಕ ರಾಜ್ಯ ಸರ್ಕಾರ ನಾಡಿನ ಜನತೆಯ ಸಮಸ್ಯೆಗಳನ್ನು ಮನೆ ಬಾಗಿಲಲ್ಲಿ ಇತ್ಯರ್ಥಪಡಿಸಲು ಕ್ರಮ ಕೈಗೊಂಡಿದೆ. ದೇಶದಲ್ಲೇ ವಿನೂತನವಾದ ಪ್ರಜಾಸೇವಾ ಇಲಾಖೆ ಸ್ಥಾಪಿತವಾಗಿದ್ದು, ನಿಮ್ಮ ಸಮಸ್ಯೆಗೆ ನಮ್ಮ ಪರಿಹಾರ ಎಂಬ ಧ್ಯೇಯದೊಂದಿಗೆ ಪ್ರತಿ ಎರಡನೇ ಹಾಗೂ ನಾಲ್ಕನೇ ಶನಿವಾರದಂದು ಜನತೆಯ ಅಹವಾಲು ಆಲಿಕೆ ಸಭೆ ಆಯೋಜಿಸಲಾಗುತ್ತಿದೆ. ಜಿಲ್ಲೆಯಲ್ಲಿ ಆಯೋಜಿತ ಪ್ರಜಾಸೇವೆ ಆಂದೋಲನ ಸಭೆಯಲ್ಲಿ ಪಾಲ್ಗೊಂಡಿದ್ದ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ಆಯಾ ಇಲಾಖೆಗಳಿಗೆ ಸಂಬಂಧಿಸಿ ಸಾರ್ವಜನಿಕರಿಂದ ಸಲ್ಲಿಕೆಯಾಗುವ ಅರ್ಜಿಗಳನ್ನು ಸಕಾಲಿಕವಾಗಿ ಇತ್ಯರ್ಥಪಡಿಸಿ ಪರಿಹರಿಸುವಂತೆ ಸೂಚಿಸಿದ್ದಾರೆ. ಬರಗಾಲದ ಹಿನ್ನೆಲೆ ಕುಡಿಯುವ ನೀರಿಗಾಗಿ ಮೀಸಲಿರಿಸಿ ಕೆರೆಗಳನ್ನು ತುಂಬಿಸಲಾಗುತ್ತಿದ್ದು, ಜಿಲ್ಲೆಯ ಗ್ರಾಮೀಣ ಭಾಗದ ಜನ ಹಾಗೂ ಜಾನುವಾರುಗಳಿಗೆ ಒಟ್ಟು 6 ಪ್ಯಾಕೇಜ್ಗಳಲ್ಲಿ 179 ಕಾಲುವೆಗಳ ಮೂಲಕ ನೀರು ಒದಗಿಸಲಾಗುತ್ತಿದೆ ಎಂದರು. ರಾಜ್ಯ ಸರ್ಕಾರದ ಆದೇಶದಂತೆ ಕೃಷಿ ಸಾಲ ಪಡೆದಿರುವ ರೈತರಿಂದ ಮುಂದಿನ 12 ತಿಂಗಳ ಅವಧಿಯಲ್ಲಿ ಸಾಲ ಮರುಪಾವತಿಗೆ ಸಂಬಂಧಿಸಿ ಒತ್ತಡ ಅಥವಾ ಬಲವಂತ ಮಾಡದಂತೆ ಬ್ಯಾಂಕ್ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ಡಾ ಆನಂದ್ ಸೂಚಿಸಿದ್ದಾರೆ. ಹಾವೇರಿ ಜಿಲ್ಲೆ ವಾರ್ತಾಪತ್ರ. ಹಾವೇರಿ, ಗದಗ್, ಉತ್ತರ ಕನ್ನಡ ಹಾಗೂ ಧಾರವಾಡ ಜಿಲ್ಲೆಗಳನ್ನು ಒಳಗೊಂಡ ಪಶ್ಚಿಮ ಪದವೀಧರ ಕ್ಷೇತ್ರದ ಚುನಾವಣೆಗೆ ನಾಳೆ 29ರಂದು ಅಧಿಸೂಚನೆ ಪ್ರಕಟವಾಗಲಿದೆ. ಅಕ್ಟೋಬರ್ 6ರವರೆಗೂ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಲು ಅವಕಾಶವಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ವಿಜಯ್ ಮಹಂತೇಶ್ ದಾನಮ್ಮನವರ್ ತಿಳಿಸಿದ್ದಾರೆ. ಅಕ್ಟೋಬರ್ 7ರಂದು ನಾಮಪತ್ರಗಳ ಪರಿಶೀಲನೆ ನಡೆಯಲಿದೆ. ಬಳಿಕ 9ರಂದು ನಾಮಪತ್ರ ಹಿಂಪಡೆಯಲು ಕೊನೆ ದಿನ. ಅಕ್ಟೋಬರ್ 23ರಂದು ಮತದಾನ ನಡೆಯಲಿದ್ದು, ಅಕ್ಟೋಬರ್ 27ರಂದು ಮತ ಎಣಿಕೆ ಧಾರವಾಡದಲ್ಲಿ ಜರುಗಲಿದೆ. ಈ ಕೂಡಲೇ ಮಾದರಿ ನೀತಿ ಸಂಹಿತೆಗಳು ಜಾರಿಗೊಂಡಿವೆ. ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ. ಕರಡು ಪಟ್ಟಿಯ ಪ್ರಕಾರ ಜಿಲ್ಲೆಯಲ್ಲಿ ಒಟ್ಟು 22,160 ಪದವೀಧರ ಮತದಾರರಿದ್ದಾರೆ. ಆ ಪೈಕಿ 13,951 ಪುರುಷರು ಹಾಗೂ 8,209 ಮಹಿಳಾ ಮತದಾರರಿದ್ದಾರೆ. ಜಿಲ್ಲೆಯಲ್ಲಿ ಒಟ್ಟು 28 ಮತಗಟ್ಟೆಗಳನ್ನು ಸ್ಥಾಪಿಸಲಾಗಿದ್ದು, ಅಗತ್ಯವಿರುವ ಕಡೆ ಮತದಾರರ ಸಂಖ್ಯೆ ಆಧರಿಸಿ ಹಲವೆಡೆ ಹೋಬಳಿ ಮಟ್ಟದ ಉಪಮತಗಟ್ಟೆಗಳನ್ನು ಸ್ಥಾಪಿಸಲಾಗಿದೆ. ಹಾವೇರಿ ಜಿಲ್ಲೆ ರಾಣಿಬೆನ್ನೂರು ತಾಲೂಕು ಕೃಷ್ಣಮೃಗ ಅಭಯಾರಣ್ಯ ಘೋಷಣೆಯಾಗಿ 50 ವರ್ಷ ಪೂರ್ಣಗೊಂಡ ಹಿನ್ನೆಲೆ ಅಕ್ಟೋಬರ್ 2ರಿಂದ 8ರವರೆಗೆ ಜನಜಾಗೃತಿ ಕಾರ್ಯಕ್ರಮಗಳ ಮೂಲಕ ವನ್ಯಜೀವಿಗಳ ಬಗ್ಗೆ ಜನರಲ್ಲಿ ಪ್ರೀತಿ ಆಸಕ್ತಿ ಹಾಗೂ ಸಹಬಾಳ್ವೆಗೆ ಮನವೊಲಿಸಲು ಅರಣ್ಯ ಇಲಾಖೆ ಸಿದ್ಧತೆ ನಡೆಸಿದೆ. ಭಾರತೀಯ ಅಂಚೆ ಇಲಾಖೆ ಕೃಷ್ಣಮೃಗ ಅಭಯಾರಣ್ಯದ ಸುವರ್ಣ ಮಹೋತ್ಸವದ ಅಂಗವಾಗಿ ವಿಶೇಷ ಅಂಚೆ ಲಕೋಟೆ ಬಿಡುಗಡೆಗೆ ಯೋಜಿಸಿದೆ. ಪಕ್ಷಿ ವೀಕ್ಷಣೆ ಹಾಗೂ ವನ್ಯಜೀವಿ ಛಾಯಾಚಿತ್ರ ಪ್ರದರ್ಶನ ಸೇರಿದಂತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ಛಾಯಾಚಿತ್ರ ಸ್ಪರ್ಧೆಗಳನ್ನು ಆಯೋಜಿಸಿದೆ. 7 ದಿನಗಳ ಕಾರ್ಯಕ್ರಮದ ಅವಧಿಯಲ್ಲಿ ಪರಿಸರ ಹಾಗೂ ವನ್ಯಜೀವಿ ಪ್ರಿಯರನ್ನು ಆಕರ್ಷಿಸಲು ಕೃಷ್ಣಮೃಗ ಅಭಯಾರಣ್ಯದ ಸಫಾರಿ ಸೇವೆಯನ್ನು ಶೇಕಡ 50ರ ರಿಯಾಯಿತಿ ದರದಲ್ಲಿ ಒದಗಿಸಲು ಅರಣ್ಯ ಇಲಾಖೆ ಉದ್ದೇಶಿಸಿದೆ. ಇದುವರೆಗೆ ವಿಜಯಪುರ ಹಾಗೂ ಹಾವೇರಿ ಜಿಲ್ಲೆಗಳ ವಾರ್ತಾಪತ್ರಗಳನ್ನು ಕೇಳಿದಿರಿ. ಬರೆದವರು ಕ್ರಮವಾಗಿ ನೇತಾಜಿ ಗಾಂಧಿ ಹಾಗೂ ಮಂಜುನಾಥ್ ಗುಡಿಸಾಗರ್. ಸುದ್ದಿ ಸಂಯೋಜನೆ ಬೆಂಗಳೂರು ಹಾಗೂ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಪ್ರಸ್ತುತಿ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗ.
1: ಆಕಾಶವಾಣಿ ಮಡಿಕೇರಿ.
2: ಎಲ್ಐಸಿ ರವರ ಬಿಮಾ ಕವಚ್ ನಿಮ್ಮ ಬೆಳೆಯುವ ಜೀವನಕ್ಕೆ ಸೂಕ್ತ ರಕ್ಷಣಾ ಯೋಜನೆ. ಫ್ಲೆಕ್ಸಿಬಲ್ ಪ್ರೀಮಿಯಂ ಪೇಮೆಂಟ್ ಆಪ್ಷನ್ಸ್ ಆಯ್ಕೆ ಮಾಡಿ ಮತ್ತು 100 ವರ್ಷಗಳವರೆಗಿನ ಲೈಫ್ ಟೈಮ್ ರಿಸ್ಕ್ ಕವರ್ ಆನಂದಿಸಿ. ಎಲ್ಐಸಿ ಏಜೆಂಟ್ ಅನ್ನು ಸಂಪರ್ಕಿಸಿ. ಎಲ್ಐಸಿ, ಹರ್ ಪಲ್ ಆಪ್ಕೆ ಸಾಥ್.
3: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
4: ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಮಕ್ಸೂದ್ ಅಹಮದ್ ಎಆರ್, ಸೀನಿಯರ್ ಕನ್ಸಲ್ಟೆಂಟ್, ನ್ಯೂರೋ ಸರ್ಜರಿ, ಮಣಿಪಾಲ್ ಹಾಸ್ಪಿಟಲ್, ಮೈಸೂರ್. ಡಾಕ್ಟರ್, ಹೆಡ್ ಇಂಜುರಿನ ಯಾವ ರೀತಿ ಪ್ರಿವೆಂಟ್ ಮಾಡಬಹುದು?
5: ತುಂಬಾನೇ ಮುಖ್ಯವಾದ ಪ್ರಶ್ನೆ ಕೇಳಿದ್ರಿ. ಯಾಕಂದ್ರೆ ಒಂದ್ ಸಲ ಸಿವಿಯರ್ ಹೆಡ್ ಇಂಜುರಿ ಆಯ್ತು ಅಂತ ಹೇಳಿದ್ರೆ ಆ ಮನುಷ್ಯ ಇರೋದಿಲ್ಲ. He will lose what he was and become somebody else. ಇನ್ನೊಬ್ಬರ ಮೇಲೆ ಮೆಜಾರಿಟಿ ಆಫ್ ದ ಟೈಮ್ ಅವಲಂಬಿತವಾದ ಜೀವನ ಆಗ್ಬಿಡುತ್ತೆ, ಸ್ಪೆಷಲಿ ತೀವ್ರವಾದ ತಲೆ ಅಪಘಾತಗಳ ನಂತರ. ಸೊ ದ ಬೆಸ್ಟ್ ಥಿಂಗ್ ಇಸ್ ಟು ಪ್ರಿವೆಂಟ್ ದೆಮ್ ಅಂಡ್ ಸರ್ಪ್ರೈಸಿಂಗ್ಲಿ ಮೆಜಾರಿಟಿ ಆಫ್ ದ ಟೈಮ್ ದಿಸ್ ಆಕ್ಸಿಡೆಂಟ್.

0: ಈ ಕಥೆ ನರ್ಸ್ ಮತ್ತು ಅವರ ಮನಸ್ಸಿದ್ದು. ಸಂಬಳವಂತ, ಈಗ ಹೊಸ ಜುಮ್ಕಿ
1: ಇಲ್ಲ, ಈಗ ಉಳಿತಾಯ ಮಾತ್ರ.
2: ಮೊದಲು ಜುಮ್ಕಿ.
0: ಇಲ್ಲಿ ಕೇಳು, ಪ್ರತಿ ತಿಂಗಳು ಸ್ವಲ್ಪ ಉಳಿಸಿ, ಸ್ವಲ್ಪ ಹೂಡಿಕೆ ಮಾಡಿ, ಸ್ವಲ್ಪ ಎಮರ್ಜೆನ್ಸಿಗಾಗಿ ಉಳಿಸಿ, ನಂತರ ನೀವು ಟೆನ್ಷನ್ ಫ್ರೀ.
2: ಆದ್ರೆ ಆ ಜುಮ್ಕಿ
0: ಹೋಗ್ತೀಯಾ ಇಲ್ಲ ಇಂಜೆಕ್ಷನ್ ಕೊಡ್ಲಾ?
3: ಆರ್ಬಿಐ ಹೇಳುತ್ತೆ,
0: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
4: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಿಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಿಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ, ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
5: ಪರಿ ಪರಿ ಪರಿ, ನಿಮ್ ಹತ್ರ ಒಂದ್ ವಿಷಯ ಹೇಳ್ಬೇಕು.
6: ಯಾಕೆ ಚಂದು ಇಷ್ಟೊಂದ್ ಗಾಬರಿ ಆಗಿದ್ಯಾ?
5: ನನ್ಗೆ ಯಾವ್ದೋ ಪಾರ್ಸೆಲ್ ಬಂದಿದೆ, ಡೆಲಿವರಿ ಬಾಯ್ಗೆ ಅಡ್ರೆಸ್ ಗೊತ್ತಾಗ್ತಾ ಇಲ್ಲ, ಸ್ವಲ್ಪ ಈ ನಂಬರ್ಗೆ ಕಾಲ್ ಮಾಡಿ ಲೊಕೇಶನ್ ಹೇಳಿ ಅಂತ ಯಾವ್ದೋ ನಂಬರ್ ಇಂದ ಕಾಲ್ ಬಂತು. ನಾನು ನಮ್ಮನೆಯವರೇ ಏನೋ ಆರ್ಡರ್ ಮಾಡಿದ್ದಾರೆ ಅಂತ ಕಾಲ್ ಮಾಡಿದೆ. ತಕ್ಷಣ ನನ್ ಫೋನ್ ಹ್ಯಾಕ್ ಆಗೋಯ್ತು, ಏನು ವರ್ಕ್ ಮಾಡ್ತಾ ಇಲ್ಲ, ಬರೀ OTPಗಳು ಬರ್ತಾ ಇದೆ. ಯಾರ್ಯಾರು OTP ಹೇಳಿ ಅಂತ ಕಾಲ್ ಮಾಡ್ತಾ ಇದಾರೆ.
6: ಭಯ ಆಗ್ತಾ ಇದೆ ಕಣೆ.
7: ಭಯ ಪಡ್ಬೇಡ ಚಂದು, ಸೈಬರ್ ಕ್ರೈಮ್ಗೆ ಈಗ್ಲೇ ದೂರು ಕೊಟ್ಟು ನಿನ್ನ ನಂಬರ್ ನ ಬ್ಲಾಕ್ ಮಾಡಿಸು. ಹಾಗೆ ಬ್ಯಾಂಕ್ ಅಲ್ಲಿ ಕೂಡ ನಿನ್ನ ಎಲ್ಲಾ ಅಕೌಂಟ್ಸ್ ಬ್ಲಾಕ್ ಮಾಡು. ಯಾವ ಕಾಲ್ ತಗೋಬೇಡ, OTP ಅಂತ ಮೊದ್ಲು ಹೇಳಕ್ ಹೋಗ್ಬೇಡ ಯಾರ್ಗು.
8: ಸೈಬರ್ ಮೋಸದ ಜಾಲಗಳ ಬಗ್ಗೆ ಎಚ್ಚರದಿಂದಿರಿ.
9: ಕಷ್ಟದೊಳನ್ನವ ದುರಿವನೆ ತ್ಯಾಗಿ ಸುಷ್ಟಿ ನಿಯಮದೊಳಗವನೇ ಹೋಗಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ.
10: ಕೃಷಿ ಮನುಷ್ಯ ಕುಲದ ಅನ್ನದ ಬಟ್ಟಲು. ಕೃಷಿ ಎಂಬುದು ಬದುಕಿನ ಸಾಂಸ್ಕೃತಿಕ ಭಾಗ.
11: ತಾಳಿದವನು ಬಾಳಿಯಾನು ಎಂಬಂತೆ ಬಗ್ಗಿದವನು ಬದುಕುತ್ತಾನೆ ಎಂಬ ಮಾತಿಗೆ ಕೃಷಿ ಪುಷ್ಟಿ ನೀಡುತ್ತದೆ.
10: ಕೃಷಿ ಬಗ್ಗುವುದನ್ನು
12: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು. ಮೇಕೆದಾಟು, ಮಹದಾಯಿ ಸೇರಿದಂತೆ ರಾಜ್ಯದ ಬಾಕಿ ಯೋಜನೆಗಳಿಗೆ ಅನುಮತಿ ನೀಡುವಂತೆ ಕೇಂದ್ರ ಜಲಶಕ್ತಿ ಸಚಿವರಿಗೆ ಸರ್ಕಾರ ಮನವಿ. ಪಶ್ಚಿಮ ಘಟ್ಟಗಳ ಪರಿಸರ ಸೂಕ್ಷ್ಮ ವಲಯ ಅಧಿಸೂಚನೆ ಕುರಿತು ರಾಜ್ಯ ಸರ್ಕಾರದೊಂದಿಗೆ ಚರ್ಚಿಸುವಂತೆ ಕೇಂದ್ರವನ್ನು ಕೋರಿದ ಮುಖ್ಯಮಂತ್ರಿ. ಪೊಲೀಸ್ ಸೇವೆಗಳಲ್ಲಿ ಆಂತರಿಕ ಸುಧಾರಣೆಗೆ ಒತ್ತು, ತಜ್ಞರ ಸಮಿತಿ ರಚಿಸಿ ಗೃಹ ಇಲಾಖೆ ಆದೇಶ. ಇದೇ 30ರಿಂದ ರಾಜ್ಯದಲ್ಲಿ ಭಾರತ್ ಜೋಡೋ ಯಾತ್ರೆ 2.0 ನಡೆಸಲು ಕಾಂಗ್ರೆಸ್ ನಿರ್ಧಾರ. ಹಾಗೂ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ, ನ್ಯಾಯಾಲಯದಲ್ಲಿ ಇಂದು ಹೇಳಿಕೆ ನೀಡಿದ ಸಾಕ್ಷಿದಾರ ಪ್ರದೋಷ್. 16,745 ಕೋಟಿ ರೂಪಾಯಿ ವೆಚ್ಚದ ಮೇಕೆದಾಟು ಯೋಜನೆ ಮತ್ತು ರಾಜ್ಯದ ಪ್ರಮುಖ ಜಲಸಂಪನ್ಮೂಲ ಯೋಜನೆಗಳಿಗೆ ಅನುಮೋದನೆ ಪಡೆಯುವ ಪ್ರಕ್ರಿಯೆಯನ್ನು ತ್ವರಿತಗೊಳಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್ ಅವರಿಗೆ ಮನವಿ ಸಲ್ಲಿಸಿದ್ದಾರೆ. ನವದೆಹಲಿಯಲ್ಲಿಂದು ಜಲಶಕ್ತಿ ಸಚಿವರನ್ನು ಭೇಟಿ ಮಾಡಿ ಸಲ್ಲಿಸಿದ ಮನವಿ ಪತ್ರದಲ್ಲಿ ಕೃಷ್ಣಾ ಜಲವಿವಾದಗಳ ನ್ಯಾಯಮಂಡಳಿ ತೀರ್ಪಿನ ಕುರಿತು ಸುಪ್ರೀಂಕೋರ್ಟ್ನಲ್ಲಿ ಮಧ್ಯಪ್ರವೇಶಿಸಲು ಹಾಗೂ ಗೆಜೆಟ್ನಲ್ಲಿ ತೀರ್ಪನ್ನು ಶೀಘ್ರವಾಗಿ

0: ಪ್ರಕಟಿಸಲು ಕ್ರಮ ಕೈಗೊಳ್ಳುವಂತೆ ತಿಳಿಸಿದ್ದಾರೆ. 2023-24 ಕೇಂದ್ರ ಬಜೆಟ್ನಲ್ಲಿ ಘೋಷಿಸಿದಂತೆ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯಡಿಯಲ್ಲಿ ಕೇಂದ್ರದ ನೆರವನ್ನು ಬಿಡುಗಡೆ ಮಾಡಲು 16ನೇ ಹಣಕಾಸು ಆಯೋಗಕ್ಕೆ ಶಿಫಾರಸು ಮಾಡುವಂತೆಯೂ ಕೋರಿದ್ದಾರೆ. ಇದೇ ವೇಳೆ ಗೋದಾವರಿ ಕಾವೇರಿ ಸಂಪರ್ಕ ಮತ್ತು ಬೇಡ್ತಿ ವರದಾ ಸಂಪರ್ಕ ಯೋಜನೆಗಳಿಗೆ ಸಂಬಂಧಿಸಿದಂತೆ ಕೆಲವು ಷರತ್ತುಗಳೊಂದಿಗೆ ಒಪ್ಪಂದ ಪತ್ರಕ್ಕೆ ಸಹಿ ಹಾಕುವುದಾಗಿ ರಾಜ್ಯ ಸರ್ಕಾರ ರಾಷ್ಟೀಯ ಜಲ ಅಭಿವೃದ್ಧಿ ಸಂಸ್ಥೆಗೆ ತಾತ್ವಿಕ ಒಪ್ಪಿಗೆ ನೀಡಿದೆ. ಕರಾವಳಿ ವಲಯ ನಿರ್ವಹಣಾ ಯೋಜನೆಯ ಪರಿಷ್ಕರಣೆ ಮತ್ತು ಪಶ್ಚಿಮ ಘಟ್ಟಗಳು ಪರಿಸರ ಸೂಕ್ಷ್ಮ ವಲಯ ಕುರಿತು ಪ್ರಸ್ತಾವಿತ ಅಧಿಸೂಚನೆಗೆ ಸಂಬಂಧಿಸಿದಂತೆ ರಾಜ್ಯದ ಆತಂಕಗಳನ್ನು ಪರಿಹರಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೇಂದ್ರ ಪರಿಸರ ಸಚಿವ ಭೂಪೇಂದ್ರ ಅವರನ್ನು ಕೋರಿದ್ದಾರೆ. ಸಿಜೆಡ್ ಎಂಪಿ ಯೋಜನೆಯಿಂದ ದಕ್ಷಿಣ ಕನ್ನಡ ಉಡುಪಿ ಉತ್ತರ ಕನ್ನಡ ಜಿಲ್ಲೆಯ ಮೀನುಗಾರಿಕಾ ಕುಟುಂಬಗಳಿಗೆ ಸಂಕಷ್ಟ ಎದುರಾಗಲಿದೆ ಎಂದು ತಿಳಿಸಿದ್ದಾರೆ. ಸಿಆರ್ಜೆಡ್ ಚೌಕಟ್ಟನೊಳಗೆ ದುರಸ್ತಿ ಹಾಗೂ ಸುಧಾರಣೆಗೆ ಅವಕಾಶ ನೀಡುವ ಮೂಲಕ ಕರಾವಳಿ ವಸತಿ ಪ್ರದೇಶಗಳು ಮತ್ತು ಸಮುದಾಯ ರಚನೆಗಳಿಗೆ ರಕ್ಷಣೆ ನೀಡುವಂತೆ ಮನವಿ ಮಾಡಿದ್ದಾರೆ. ಇದೇ ವೇಳೆ ಪಶ್ಚಿಮ ಘಟ್ಟಗಳ ಪರಿಸರ ಸೂಕ್ಷ್ಮ ವಲಯ ಕುರಿತ ಪ್ರಸ್ತಾವಿತ ಅಧಿಸೂಚನೆಗೆ ಸಂಬಂಧಿಸಿದಂತೆ ರಾಜ್ಯದ ಪ್ರಸ್ತಾವಿತ ಭೌತಿಕ ಸಮೀಕ್ಷೆ ಪೂರ್ಣಗೊಂಡ ಬಳಿಕ ಉನ್ನತ ಮಟ್ಟದ ಸಮಿತಿಯ ಶಿಫಾರಸುಗಳನ್ನು ಪರಿಗಣಿಸಿ ಹಾಗೂ ರಾಜ್ಯ ಸರ್ಕಾರಗಳೊಂದಿಗೆ ಚರ್ಚಿಸಿ ಅಂತಿಮಗೊಳಿಸಬೇಕು ಎಂದು ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನವದೆಹಲಿಯಲ್ಲಿಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರನ್ನು ಭೇಟಿ ಮಾಡಿ ರಾಜ್ಯದ ವಿವಿಧ ಬೇಡಿಕೆಗಳ ಕುರಿತಂತೆ ಮನವಿ ಸಲ್ಲಿಸಿದ್ದಾರೆ. ಬೆಂಗಳೂರಿನ ಹಲವು ಅಭಿವೃದ್ಧಿ ಯೋಜನೆಗಳಿಗೆ ಸಂಬಂಧಿಸಿದ ಭೂ ಸಂಬಂಧಿತ ಸಮಸ್ಯೆಗಳನ್ನು ಇತ್ಯರ್ಥಗೊಳಿಸಲು ಮಧ್ಯಸ್ಥಿಕೆ ನಡೆಸುವಂತೆ ರಕ್ಷಣಾ ಸಚಿವಾಲಯವನ್ನು ಕೋರಿದ್ದಾರೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಮತ್ತು 5 ಬೆಂಗಳೂರು ನಗರ ಪಾಲಿಕೆಗಳಿಗೆ ರಕ್ಷಣಾ ಭೂ ಸಂಬಂಧಿತ ವಿಷಯಗಳಲ್ಲಿ ರಕ್ಷಣಾ ಸಚಿವಾಲಯ ನೀಡಿದ ಸಹಕಾರವನ್ನು ಶ್ಲಾಘಿಸಿದ್ದಾರೆ. ಒಟ್ಟು 7 ಪ್ರಸ್ತಾವನೆಗಳಿಗೆ ತ್ವರಿತವಾಗಿ ಅನುಮೋದನೆ ನೀಡುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ರಕ್ಷಣಾ ಸಚಿವಾಲಯಕ್ಕೆ ಮನವಿ ಮಾಡಿದ್ದಾರೆ. ಇಬ್ಲೂರು ಫೈರಿಂಗ್ ರೇಂಜ್ ಬಳಿಯ ಸುಮಾರು 730 ಎಕರೆ ರಕ್ಷಣಾ ಭೂಮಿಯನ್ನು ಶಾಶ್ವತ ಸಾರ್ವಜನಿಕ ಉದ್ಯಾನವನವನ್ನಾಗಿ ಅಭಿವೃದ್ಧಿಪಡಿಸುವುದು ಪ್ರಮುಖ ಪ್ರಸ್ತಾಪಗಳಲ್ಲಿ ಒಂದಾಗಿದೆ. ಬೆಂಗಳೂರಿನ ಸುಮಾರು 43,838 ಎಕರೆ ರಕ್ಷಣಾ ಭೂಮಿಯಲ್ಲಿರುವ 10 ಕೊಳಚೆ ಪ್ರದೇಶಗಳಲ್ಲಿ ವಾಸಿಸುತ್ತಿರುವ ಜನರಿಗೆ ಪ್ರಾಯೋಗಿಕ ಪರಿಹಾರವನ್ನು ಕೋರಿದ್ದಾರೆ. ಎಚ್ಎಎಲ್ ವಿಮಾನ ನಿಲ್ದಾಣ ಮತ್ತು ಯಲಹಂಕದ ವಾಯುಪಡೆ ನಿಲ್ದಾಣದ ಸುತ್ತಲೂ ಕಟ್ಟಡಗಳ ಮೇಲೆ ಹೇರಿರುವ ನಿರ್ಬಂಧಗಳನ್ನು ಸಡಿಲಿಸುವಂತೆ ಮನವಿ ಮಾಡಿದ್ದಾರೆ. ಹೆಬ್ಬಾಳದ ಬಳಿಯ ಪ್ರಸ್ತಾವಿತ ಬೆಂಗಳೂರು ನಗರ ವಾಹನ ಸುರಂಗ ಮಾರ್ಗ ಯೋಜನೆಗಾಗಿ ರ್ಯಾಂಪ್ ನಿರ್ಮಿಸಲು ರಾಜ್ಯ ಸರ್ಕಾರ 2039 ಎಕರೆ ಭೂಮಿ ನೀಡುವಂತೆ ರಕ್ಷಣಾ ಇಲಾಖೆಯನ್ನು ಕೋರಿದೆ. ಜೊತೆಗೆ ಮೇಕ್ರಿ ವೃತ್ತದ ಸಮೀಪ ರಕ್ಷಣಾ ಪ್ರದೇಶಗಳ ಮೇಲ್ಮೈ ಭೂಮಿಗೆ ಯಾವುದೇ ಧಕ್ಕೆಯಾಗದಂತೆ ಸುರಂಗ ಮಾರ್ಗ ನಿರ್ಮಿಸಲು ಅನುಮತಿ ಕೇಳಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕರ್ನಾಟಕ ಪೊಲೀಸ್ ಇಲಾಖೆಯನ್ನು ಭವಿಷ್ಯದ ಸವಾಲುಗಳಿಗೆ ಸನ್ನದ್ದಗೊಳಿಸುವ ಹಾಗೂ ಆಧುನಿಕ ತಂತ್ರಜ್ಞಾನಗಳ ಸಮರ್ಪಕ ಬಳಕೆಯೊಂದಿಗೆ ಇಲಾಖೆಯ ಕಾರ್ಯಕ್ಷಮತೆಯನ್ನು ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ ಪೊಲೀಸ್ ಆಧುನೀಕರಣ ಸಮಿತಿಯನ್ನು ರಚಿಸಲಾಗಿದೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಈ ಕುರಿತಂತೆ ಪತ್ರಿಕಾ ಪ್ರಕಟಣೆ ಹೊರಡಿಸಿರುವ ಅವರು, ಸಮಿತಿಯು ಅಪರಾಧ ಸ್ವರೂಪದಲ್ಲಿ ಆಗುತ್ತಿರುವ ಬದಲಾವಣೆಗಳು, ತಂತ್ರಜ್ಞಾನದ ಕ್ಷಿಪ್ರ ಬೆಳವಣಿಗೆ, ಸೈಬರ್ ಅಪರಾಧಗಳ ಹೆಚ್ಚಳ ಸೇರಿದಂತೆ ಎಲ್ಲಾ ಆಯಾಮಗಳನ್ನು ಸಮಗ್ರವಾಗಿ ಪರಿಶೀಲಿಸುವ ಅಗತ್ಯವಿದೆ. ಈ ಹಿನ್ನೆಲೆಯಲ್ಲಿ ನಿವೃತ್ತ ಪೊಲೀಸ್ ಮಹಾನಿರ್ದೇಶಕ ಎಂಎನ್ ರೆಡ್ಡಿ ಅಧ್ಯಕ್ಷತೆಯಲ್ಲಿ ಸಮಿತಿ ರಚಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಇದೇ ವೇಳೆ ಪೊಲೀಸ್ ಇಲಾಖೆಯ ವೃಂದ ಮತ್ತು ನೇಮಕಾತಿ ನಿಯಮಗಳ ಪರಿಷ್ಕರಣೆಗೆ ನಿವೃತ್ತ ಪೊಲೀಸ್ ಮಹಾನಿರ್ದೇಶಕ ಕಮಲ್ ಪಂತ್ ಅಧ್ಯಕ್ಷತೆಯಲ್ಲಿ ಸಮಿತಿ ರಚಿಸಲಾಗಿದೆ ಎಂದು ಹೇಳಿದ್ದಾರೆ. ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಹಮ್ಮಿಕೊಂಡಿದ್ದ ಭಾರತ್ ಜೋಡೋ ಯಾತ್ರೆಯ ನೆನಪಲ್ಲಿ ಇದೇ 30ರಂದು ರಾಜ್ಯದಲ್ಲಿ ಭಾರತ್ ಜೋಡೋ ಯಾತ್ರೆ 2.0 ಹಮ್ಮಿಕೊಳ್ಳಲಾಗಿದೆ ಎಂದು ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಹುಲ್ ಗಾಂಧಿ ಯಾತ್ರೆ ಮಾಡಿದ 11 ಜಿಲ್ಲೆಗಳನ್ನು ಹೊರತುಪಡಿಸಿ ಉಳಿದ 29 ಜಿಲ್ಲೆಗಳಲ್ಲಿ ಯಾತ್ರೆ

0: ಗೊಳ್ಳಲಾಗುವುದು ಎಂದು ಹೇಳಿದ್ದಾರೆ. ಕಾಂಗ್ರೆಸ್ ಪಕ್ಷ ಸೋತಿರುವ 84 ಕ್ಷೇತ್ರಗಳಲ್ಲಿ ಯಾತ್ರೆ ಕೈಗೊಳ್ಳಲು ನಿರ್ಧರಿಸಲಾಗಿದೆ. ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದಿಂದ ಯಾತ್ರೆ ಆರಂಭಿಸಲಾಗುತ್ತಿದ್ದು, ಚುನಾವಣಾ ಆಯೋಗದ ಬಗ್ಗೆ ಜನಜಾಗೃತಿ ಮೂಡಿಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಾಕ್ಷಿದಾರನಾಗಿ ಬದಲಾದ ಪ್ರದೋಷ್ನನ್ನು ಇಂದು ಬೆಂಗಳೂರಿನ 59ನೇ ಸಿಟಿ ಸಿವಿಲ್ ಮತ್ತು ಸೆಷನ್ಸ್ ನ್ಯಾಯಾಲಯದ ಮುಂದೆ ಬಿಗಿ ಭದ್ರತೆಯೊಂದಿಗೆ ಹಾಜರುಪಡಿಸಲಾಯಿತು. 3 ಗಂಟೆಗಳ ಹೇಳಿಕೆ ದಾಖಲಿಸಿಕೊಂಡ ಬಳಿಕ ವಿಚಾರಣೆಯನ್ನು ನಾಳೆಗೆ ಮುಂದೂಡಲಾಗಿದೆ. ಇದೇ ವೇಳೆ ಪ್ರದೋಷ್ ಹೇಳಿಕೆಯನ್ನು ಸಾಕ್ಷಿದಾರನನ್ನಾಗಿ ದಾಖಲಿಸುವುದನ್ನು ಮುಂದೂಡುವಂತೆ ಕೋರಿ ನಟ ದರ್ಶನ್ ಸಲ್ಲಿಸಿದ್ದ ಮನವಿಯನ್ನು ನ್ಯಾಯಾಲಯ ವಜಾಗೊಳಿಸಿದೆ. ವಿಚಾರಣಾ ಪ್ರಕ್ರಿಯೆಯು ಮುಂದುವರಿಯಬೇಕಾದ ಅಗತ್ಯವಿದೆ ಎಂದು ನ್ಯಾಯಾಲಯ ಪ್ರತಿಪಾದಿಸಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಕುರಿತು ಒಂದು ನೋಟ ಇಲ್ಲಿದೆ. 2015ರಲ್ಲಿ ಪ್ರಾರಂಭವಾದ ಪಿಎಂ ಮುದ್ರಾ ಯೋಜನೆಯು ಭಾರತದ ಸಣ್ಣ ಉದ್ಯಮಗಳ ಸಾಮರ್ಥ್ಯವನ್ನು ಬಲಪಡಿಸಲು ಸಹಾಯಕವಾಗಿದೆ. ಮುದ್ರಾ ಯೋಜನೆಯ ಫಲಾನುಭವಿ ಹಾಗೂ ಬೆಂಗಳೂರಿನ ಉದ್ಯಮಿ ವಿಜಯ ಕುಬುಟೂರು ಆಕಾಶವಾಣಿಯೊಂದಿಗೆ ಮಾತನಾಡಿ, ಮುದ್ರಾ ಯೋಜನೆಯು ಮಹಿಳೆಯರನ್ನು ಸ್ವಾವಲಂಬಿಯನ್ನಾಗಿಸಲು ಸಹಾಯಕವಾಗಿದೆ ಎಂದು ತಿಳಿಸಿದ್ದಾರೆ. ಸ್ವ ಉದ್ಯೋಗ ಮಾಡುವವರು ಮುದ್ರಾ ಯೋಜನೆಯ ಲಾಭವನ್ನು ಪಡೆಯಬಹುದು ಎಂದು ಹೇಳಿದ ಅವರು, ಕೇಂದ್ರ ಸರ್ಕಾರಕ್ಕೆ ಧನ್ಯವಾದ ಸಲ್ಲಿಸಿದ್ದಾರೆ.
1: ನನ್ನಂತಹ ಹೊಸ ಉದ್ಯಮಿಗಳಿರಬಹುದು, ವಿಶೇಷವಾಗಿ ಮಹಿಳೆಯರಿಗೆ ಸ್ವಂತ ಉದ್ಯಮ ಆರಂಭ ಮಾಡೋದಕ್ಕೆ ಮುದ್ರಾ ಯೋಜನೆ ಉತ್ತಮವಾದ ಅವಕಾಶವನ್ನ ನೀಡುತ್ತೆ. ದೊಡ್ಡ ಪ್ರಮಾಣದ ಬಂಡವಾಳ ಅಥವಾ ಹೆಚ್ಚಿನ ಭದ್ರತೆ ಇಲ್ಲದಿದ್ರೂ ಕೂಡ ಬ್ಯಾಂಕ್ಗಳ ಮೂಲಕ ಹಣಕಾಸಿನ ನೆರವು ಪಡೆಯೋದಕ್ಕೆ ಈ ಯೋಜನೆ ಸಹಾಯ ಮಾಡುತ್ತೆ. ನಾನು ಈ ಮುದ್ರಾ ಯೋಜನೆಯಡಿ ತಗೊಂಡಂತಹ ಸಾಲವನ್ನ ನನ್ನ ಉದ್ಯಮವನ್ನ ಆರಂಭ ಮಾಡೋದಕ್ಕೆ ಮತ್ತು ಅದನ್ನ ಹಂತ ಹಂತವಾಗಿ ಅಭಿವೃದ್ಧಿಪಡಿಸೋದಕ್ಕೆ ಬಳಸ್ಕೊಂಡೆ. ಸ್ವಂತ ಉದ್ಯಮ ಆರಂಭಿಸೋ ಕನಸಿರುವಂತಹ ಮಹಿಳೆಯರಿಗೆ ಇಂಥ ಯೋಜನೆಗಳು ಆತ್ಮವಿಶ್ವಾಸವನ್ನ ನೀಡುತ್ತೆ.
0: ಸಚಿವ ಸಂಪುಟ ಸಭೆಯಲ್ಲಿ ಕರಾವಳಿ ಜಿಲ್ಲೆಗಳಿಗೆ ಘೋಷಣೆಯಾದ ಎಲ್ಲಾ ಯೋಜನೆಗಳನ್ನು ಅನುಷ್ಠಾನಕ್ಕೆ ತರಲು ಸರ್ಕಾರ ಬದ್ಧವಾಗಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಆರ್ಥಿಕ ಇಲಾಖೆಯು ಪ್ರತಿ 3 ಅಥವಾ 6 ತಿಂಗಳಿಗೊಮ್ಮೆ ರಾಜ್ಯದ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಮಾಹಿತಿ ನೀಡುವುದು ಆಡಳಿತಾತ್ಮಕ ಪ್ರಕ್ರಿಯೆ ಎಂದು ಹೇಳಿದ್ದಾರೆ. ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆಗೆ 400 ಹೆಚ್ಚುವರಿ ಬೆಡ್ಗಳ ಬೇಡಿಕೆಯ ಮೇರೆಗೆ ಸರ್ಕಾರ ಪ್ರಾಥಮಿಕ ಹಂತದಲ್ಲಿ 200 ಬೆಡ್ಗಳನ್ನು ಮಂಜೂರುಗೊಳಿಸಿದೆ. ವೆನ್ಲಾಕ್ನಲ್ಲಿ ಉತ್ತಮ ಸೇವೆ ದೊರೆಯುತ್ತಿರುವುದರಿಂದ ಇಲ್ಲಿಗೆ ರೋಗಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುತ್ತಿರುವುದಾಗಿ ಸಚಿವರು ಸ್ಪಷ್ಟಪಡಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮೇಕೆದಾಟು, ಮಹದಾಯಿ ಸೇರಿದಂತೆ ರಾಜ್ಯದ ಬಾಕಿ ಯೋಜನೆಗಳಿಗೆ ಅನುಮತಿ ನೀಡುವಂತೆ ಕೇಂದ್ರ ಜಲಶಕ್ತಿ ಸಚಿವರಿಗೆ ಸರ್ಕಾರ ಮನವಿ. ಪಶ್ಚಿಮ ಘಟ್ಟಗಳ ಪರಿಸರ ಸೂಕ್ಷ್ಮ ವಲಯ ಅಧಿಸೂಚನೆ ಕುರಿತು ರಾಜ್ಯ ಸರ್ಕಾರದೊಂದಿಗೆ ಚರ್ಚಿಸುವಂತೆ ಕೇಂದ್ರವನ್ನು ಕೋರಿದ ಮುಖ್ಯಮಂತ್ರಿ. ಪೊಲೀಸ್ ಸೇವೆಗಳಲ್ಲಿ ಆಂತರಿಕ ಸುಧಾರಣೆಗೆ ಒತ್ತು, ತಜ್ಞರ ಸಮಿತಿ ರಚಿಸಿ ಗೃಹ ಇಲಾಖೆ ಆದೇಶ. ಇದೇ 30ರಿಂದ ರಾಜ್ಯದಲ್ಲಿ ಭಾರತ್ ಜೋಡೋ ಯಾತ್ರೆ 2.0 ನಡೆಸಲು ಕಾಂಗ್ರೆಸ್ ನಿರ್ಧಾರ. ಹಾಗೂ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ, ನ್ಯಾಯಾಲಯದಲ್ಲಿ ಇಂದು ಹೇಳಿಕೆ ನೀಡಿದ ಸಾಕ್ಷಿದಾರ ಪ್ರದೋಷ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35 ಕ್ಕೆ.

0: ಅಪ್ಪ ಕಾಲೇಜ್ ಫೀಸ್ ಜಾಸ್ತಿ ಇದೆ.
1: ಮಗಳೇ
2: ನೆನಪಿದ್ಯಾ ಬೋನಸ್ ನ ಸ್ವಲ್ಪ ಹಣ ನಾವು ಬೇರೆ ಖಾತೆಯಲ್ಲಿ ಇಟ್ಟಿದ್ವಿ.
1: ಎರಡು ವರ್ಷಗಳಿಂದ ಖಾತೆಯಲ್ಲಿ ಯಾವುದೇ ವಹಿವಾಟು ಮಾಡಿಲ್ಲ. ಬಹುಶಃ ಇನ್ಆಪರೇಟಿವ್ ಆಗಿರ್ಬೇಕು.
3: ಈಗ ಬ್ಯಾಂಕ್ ಗೆ ಹೋಗಿ ಅಥವಾ ವಿಡಿಯೋ ಕೆವೈಸಿ ಮೂಲಕ ಕೆವೈಸಿ ಅಪ್ಡೇಟ್ ಮಾಡಿ ಖಾತೆಯು ಆಗ್ತದೆ ಆಕ್ಟಿವ್ ಪೂರ್ತಿ ಫ್ರೀ.
1: ಹೋಗಣ್ಣ.
0: ಎಲ್ಲಿಗೆ?
1: ಅಡ್ಮಿಷನ್ ಮಾಡ್ಸೋಕೆ. ಖಾತೆ ಆಯ್ತು ಆಕ್ಟಿವ್.
4: ಆರ್ಬಿಐ ಹೇಳುತ್ತೆ
5: ಜಾಣರಾಗಿರಿ ಜಾಗರೂಕರಾಗಿರಿ.
6: ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು.

ರೈತ ಬಾಂಧವರಿಗೆಲ್ಲ ನಮಸ್ಕಾರ. ನಮ್ಮ ಇಂದಿನ ಕೃಷಿ ರಂಗದಲ್ಲಿ ವಿಶ್ವ ರೇಬಿಸ್ ದಿನದ ಸಂದರ್ಭದಲ್ಲಿ ರೇಬಿಸ್ ಕಾಯಿಲೆ ಮತ್ತು ಮುಂಜಾಗ್ರತಾ ಕ್ರಮಗಳ ಕುರಿತು ಡಾ. ಲೀನಾಗೌಡ ಅವರೊಂದಿಗೆ ಸಂದರ್ಶನ.

0: ಆತ್ಮೀಯ ಕೇಳಿದರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಹುಚ್ಚು ನಾಯಿ ರೋಗ ಅಥವಾ ರೇಬಿಸ್ ಮತ್ತೆ ಅದರ ನಿಯಂತ್ರಣದ ಬಗ್ಗೆ ಮಾಹಿತಿಯನ್ನ ಮಾಡಿಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದಾರೆ ಬೆಂಗಳೂರು ಪಶುವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಪಶುವೈದ್ಯಕೀಯ ಸಾರ್ವಜನಿಕ ಮತ್ತು ಸಮುದಾಯ ರೋಗ ಅಧ್ಯಯನ ಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರು ಆಗಿರುವಂತಹ
1: ರೇಬಿಸ್ ಕಾಯಿಲೆ ಮತ್ತು ಮುಂಜಾಗ್ರತಾ ಕ್ರಮಗಳ ಕುರಿತು ಡಾಕ್ಟರ್ ಲೀನಾಗೌಡ ಅವರೊಂದಿಗೆ ಸಂದರ್ಶನ.

0: ಆತ್ಮೀಯ ಕೇಳಿದರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಹುಚ್ಚು ನಾಯಿ ರೋಗ ಅಥವಾ ರೇಬಿಸ್ ಮತ್ತೆ ಅದರ ನಿಯಂತ್ರಣದ ಬಗ್ಗೆ ಮಾಹಿತಿಯನ್ನ ಮಾಡಿಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದಾರೆ ಬೆಂಗಳೂರು ಪಶುವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಪಶುವೈದ್ಯಕೀಯ ಸಾರ್ವಜನಿಕ ಮತ್ತು ಸಮುದಾಯ ರೋಗ ಅಧ್ಯಯನ ಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರು ಆಗಿರುವಂತಹ ಡಾಕ್ಟರ್ ಲೀನಾ ಗೌಡ ಅವರು. ನಮಸ್ಕಾರ ಡಾಕ್ಟರ್ ಲೀನಾ ಗೌಡ ಅವರೇ.
1: ನನ್ನ ನೆಚ್ಚಿನ ಕರುನಾಡಿನ ರೈತ ಬಾಂಧವರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳು.
0: ಈಗ ಮುಖ್ಯವಾಗಿ ಸೆಪ್ಟೆಂಬರ್ 28ನ್ನ ವಿಶ್ವ ರೇಬಿಸ್ ದಿನ ಅಂತ ಆಚರಿಸ್ತಾರೆ. ಇದನ್ನ ಯಾಕಾಗಿ ಆಚರಿಸ್ತಾರೆ ಮತ್ತೆ ಈ ದಿನದ ವಿಶೇಷತೆ ಏನು ಅಂತ ಸ್ವಲ್ಪ ಪ್ರಾರಂಭದಲ್ಲಿ ಹೇಳ್ತೀರಾ?
1: ಖಂಡಿತವಾಗಿ. ವಿಶ್ವ ರೇಬಿಸ್ ದಿನ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಭಯಾನಕ ರೋಗ ಅಂದ್ರೆ ರೇಬಿಸ್ ಅನ್ನು ತಡೆಗಟ್ಟಲು ಮತ್ತೆ ನಿಯಂತ್ರಿಸಲು ಪ್ರತಿ ವರ್ಷ ಎಲ್ಲಾ ಜನರು ಒಂದಾಗಿ ಆಚರಿಸುವಂತಹ ಒಂದು ಜಾಗೃತಿ ಅಭಿಯಾನ ಅಂತ ನಾವು ಹೇಳ್ಬೋದು. ಪ್ರತಿ ವರ್ಷ ನಾವು ಸೆಪ್ಟೆಂಬರ್ 28ರಂದು ವಿಶ್ವ ರೇಬಿಸ್ ದಿನವನ್ನಾಗಿ ಆಚರಿಸ್ತೇವೆ. ಇದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ, ಸೆಪ್ಟೆಂಬರ್ 28 ಮೊತ್ತ ಮೊದಲ ಬಾರಿಗೆ ರೇಬಿಸ್ ವಿರುದ್ಧ ಲಸಿಕೆ ತಯಾರಿಸಿ ರೇಬಿಸ್ ವಿರುದ್ಧ ಮಾನವ ಪ್ರಾಣವನ್ನು ಉಳಿಸಿದ ಖ್ಯಾತ ವಿಜ್ಞಾನಿ, ನೀವೆಲ್ಲ ಕೇಳಿರ್ಬೋದು, ಲೂಯಿಸ್ ಪ್ಯಾಶ್ಚರ್ ಅಂತ, ಅವರ ಮರಣ ದಿನ ಅದು. ಅವರ ಗೌರವಾರ್ಥವಾಗಿ ನಾವು ವಿಶ್ವ ರೇಬಿಸ್ ದಿನವನ್ನು ಪ್ರತಿ ವರ್ಷ ಸೆಪ್ಟೆಂಬರ್ 28ರಂದು ಪರಿಣಾಮಕಾರಿಯಾಗಿ ರೇಬಿಸ್ ತಡೆಗಟ್ಟಲು ಹಾಗೂ ಪ್ರಪಂಚದಾದ್ಯಂತ ಜನರಲ್ಲಿ ಜಾಗೃತಿ ಮೂಡಿಸುವ ಕೆಲಸವನ್ನ ಈ ದಿನ ಮಾಡಲಾಗುತ್ತೆ. ಇನ್ನು ಈ ರೇಬಿಸ್ ವಿಷಯಕ್ಕೆ ಬಂದ್ರೆ, ಈ ರೋಗದ ಬಗ್ಗೆ ಮಾಹಿತಿಗಿಂತ ತಪ್ಪು ಮಾಹಿತಿನೇ ಹೆಚ್ಚು. ರೋಗ ತಡೆಗಟ್ಟುವಿಕೆ ಬಗ್ಗೆ ಇರ್ಬೋದು, ಅದರ ಬಗ್ಗೆ ಅಪನಂಬಿಕೆ, ಮೇಲಾಗಿ ಜನರಿಗೆಲ್ಲ ತುಂಬಾ ಭಯ, ಇವೆಲ್ಲ ಬಹಳ ಸರ್ವೇ ಸಾಮಾನ್ಯವಾಗಿ ನಾವು ನೋಡ್ತೇವೆ. ಅದೇ ಕಾರಣಕ್ಕಾಗಿ ರೇಬಿಸ್ ಬಗ್ಗೆ ವಾಸ್ತವ ಅಥವಾ ಸತ್ಯವಾದ ವಿಷಯಗಳನ್ನ ಜನರಿಗೆ ಹಂಚುವುದು ಮತ್ತೆ ಇದು ಬಹಳ ಪ್ರಮುಖ ಅಂತ ಎಲ್ಲರೂ ತಿಳಿದಿದ್ದಾರೆ. ಮತ್ತೆ ಈ ರೇಬಿಸ್ ಬಗೆಗಿನ ಸತ್ಯಾಸತ್ಯತೆ ಬಗ್ಗೆ ಜನರಿಗೆ ತಿಳಿಸುವಂತಹ ವಿಚಾರದ ಬಗ್ಗೆ, ಅದರಲ್ಲೂ ಪ್ರಮುಖವಾಗಿ ಈ ರೋಗದ ಬಗ್ಗೆ ತಪ್ಪು ಮಾಹಿತಿ ಅಥವಾ ಸುಳ್ಳು ವಿಚಾರಗಳನ್ನ ನಂಬಿ ಈ ರೋಗದ ಬಗ್ಗೆ ಜನರು ಭಯ ಪಡುವ ಅಗತ್ಯ ಇಲ್ಲ ಅಂತ ಜಗತ್ತಿಗೆ ಸಾರುವಂತಹದ್ದಾಗಿದೆ. ಅದರಲ್ಲೂ ಈ ರೇಬಿಸ್ ಬಗ್ಗೆ ಜನರಲ್ಲಿ ಮೂರ್ ತರ ಭಯ ಇದೆ, ನಾವು ಸರ್ವೇ ಸಾಮಾನ್ಯವಾಗಿ ನೋಡ್ತೀವಿ. ಒಂದಂದ್ರೆ, ಎಲ್ಲರಲ್ಲೂ ಮೊದಲು ಈ ರೋಗದ ಹೆಸರು ಕೇಳಿದ್ರೇನೆ ಒಂದು ದೊಡ್ಡ ಭಯ, ರೇಬಿಸ್ ಅಥವಾ ಹುಚ್ಚು ನಾಯಿ ರೋಗ ಅಂದ್ರೇನೆ ಒಂದು ದೊಡ್ಡ ಭಯ. ಎರಡನೇದೇನಂದ್ರೆ, ಮನುಷ್ಯರಲ್ಲಿ ಕಾಣಿಸಿಕೊಳ್ಳುವ ಈ ರೋಗದ ಒಂದು ಭಯಾನಕ ಅಥವಾ ಮಾರಣಾಂತಿಕ ರೋಗ ಲಕ್ಷಣಗಳು ಅಂದ್ರೆ ಪ್ಯಾರಾಲಿಸಿಸ್ ಇಡ್ಬೋದು, ಮತ್ತೆ ಮನುಷ್ಯರಿಗೆ ಹುಚ್ಚು ಹಿಡಿಯೋದಿರ್ಬೋದು, ಮೆದುಳಿಗೆ ರೋಗ ಹತ್ತಿ ವೈರಾಣುಗಳು ಮೆದುಳನ್ನ ಸೇರಿ, ಮತ್ತು ಇದು ಮಾರಣಾಂತಿಕ ಎಲ್ರಿಗೂ ಗೊತ್ತಿದೆ. ಮತ್ತು ಇನ್ನೊಂದು, ಈ ರೋಗದ ಬಗ್ಗೆ ಇರುವ ತಪ್ಪು ಮಾಹಿತಿಯಿಂದ ಅಥವಾ ಸುಳ್ಳು ವದಂತಿಗಳಿಂದ ಜನರಿಗೆ ರೇಬಿಸ್ ರೋಗದ ಲಸಿಕೆ ತಗೊಳ್ಳದೆ ಇರುವಂತದ್ದು ಅಥವಾ ರೇಬಿಸ್ ರೋಗದ ಲಸಿಕೆಯನ್ನ ನಿರಾಕರಿಸುವುದು, ಇದು ಕೂಡ ಬಹಳ ಜನರಲ್ಲಿ ನಾವು ಕಾಣ್ತೇವೆ.
0: ಅಂದ್ರೆ ಈ ವರ್ಷದ ಒಂದು ವಿಷಯ ಅಂದ್ರೆ ಜನರಲ್ಲಿ ರೇಬಿಸ್ ಸತ್ಯಾಂಶಗಳ ಬಗ್ಗೆ ಅರಿವನ್ನ ಮೂಡಿಸುವಂತದ್ದು,
1: ಮತ್ತೆ ಭಯ ಪಡುವ ಅಗತ್ಯ ಇಲ್ಲ ಅಂತ, ಭಯದ ನಿವಾರಣೆ. ಆದ್ರಿಂದನೇ ಭಾರತ ದೇಶದ ಒಂದು ಜವಾಬ್ದಾರಿಯುತ ಪ್ರಜೆಗಳಾಗಿ ನಾವೆಲ್ಲ ಈ ರೇಬಿಸ್ ರೋಗದ ಬಗ್ಗೆ ಸತ್ಯನ ತಿಳಿದು ಅದನ್ನ ಅರ್ಥ ಮಾಡಿಕೊಂಡು ಮತ್ತೆ ನಮ್ಮ ಸುತ್ತಮುತ್ತಲಿನ ಜನರಿಗೂ ಈ ಸರಿಯಾದ ವಿಚಾರಗಳ ಬಗ್ಗೆ ಬೆಳಕು ಚೆಲ್ಲಬೇಕು, ಜಾಗೃತಿ ಮೂಡಿಸಬೇಕು. ಆಗ್ಲೇ ನಾವು ಈ ವಿಶ್ವ ರೇಬಿಸ್ ದಿನವನ್ನ ಅರ್ಥಪೂರ್ಣವಾಗಿ ಆಚರಿಸಿದ ಹಾಗೆ ಆಗುತ್ತೆ.
0: ಅಂದ್ರೆ ಈಗ ಮುಖ್ಯವಾಗಿ ಈ ಹುಚ್ಚು ನಾಯಿ ರೋಗ ಅಥವಾ ರೇಬಿಸ್ ಅಂದ್ರೇನು, ಮತ್ತೆ ಈ ರೇಬಿಸ್ ರೋಗದ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡಿಕೊಡ್ತೀರಾ?
1: ಹಾ, ಖಂಡಿತ. ಈ ರೇಬಿಸ್ ಅನ್ನೋದು ಒಂದು ಭಯಾನಕ ಹಾಗೂ ಮಾರಣಾಂತಿಕ ರೋಗ. ನಾನು ಈಗಲೇ ಹೇಳಿದ ಹಾಗೆ ಇದು ಪ್ರಾಣಿಗಳಿಂದ ಮನುಷ್ಯರಿಗೆ ಬರುವಂತಹ ಒಂದು ಪ್ರಮುಖ ಪ್ರಾಣಿಜನ್ಯ ರೋಗ. ಈ ಕಾಯಿಲೆ ಪ್ರಾಣಿಗಳ ಅಥವಾ ಮನುಷ್ಯರ ನರಮಂಡಲಕ್ಕೆ ಹಬ್ಬಿ ಪಾರ್ಶ್ವವಾಯು ಅಂತ ನಾವೇನ್ ಹೇಳ್ತೀವಿ, ಪ್ಯಾರಾಲಿಸಿಸ್ ಉಂಟು ಮಾಡಿ ಅಂತಿಮವಾಗಿ ಸಾವನ್ನು ತರುವಂತಹ ಕಾಯಿಲೆ. ಈ ರೋಗಕ್ಕೆ ಯಾವುದೇ ರೀತಿಯ ಚಿಕಿತ್ಸೆ ಇಲ್ಲ. ನಾವು ಮುನ್ನೆಚ್ಚರಿಕೆಯಿಂದ ಮಾತ್ರ ಈ ರೋಗವನ್ನ ಬಹಳ ಸುಲಭವಾಗಿ ತಡೆಗಟ್ಟಬಹುದು.
0: ಇನ್ನು ಈ ಹುಚ್ಚುನಾಯಿ ರೋಗ ಅಥವಾ ರೇಬಿಸ್ ಹೇಗೆ ಬರುತ್ತೆ ಅಂತೀರಿ?
1: ಈ ಹುಚ್ಚುನಾಯಿ ರೋಗ ಅಥವಾ ಈ ರೇಬಿಸ್ ಒಂದು ವೈರಾಣುವಿನಿಂದ ಬರುವಂತಹ ಕಾಯಿಲೆ. ಇದು ರ್ಯಾಬ್ಡೋವಿರಿಡೆ ಗುಂಪು

0: ಗೆ ಸೇರಿದ ಲಿಸ್ಸಾ ವೈರಾಣುವಿನಿಂದ ಬರುತ್ತೆ. ಮತ್ತು ಇದು ಹೇಗೆ ಬರುತ್ತೆ ಅಂತಂದ್ರೆ, ರೋಗ ಪೀಡಿತ ಪ್ರಾಣಿಗಳು ಕಚ್ಚಿದಾಗ ಈ ರೋಗಾಣುಗಳು ಜೊಲ್ಲು ರಸದ ಮೂಲಕ ಇತರೆ ಪ್ರಾಣಿಗಳಿಗೆ ರೇಬಿಸ್ ರೋಗವನ್ನ ಹರಡುವಂತೆ ಮಾಡುತ್ತೆ. ಅದಷ್ಟೇ ಅಲ್ಲದೆ ಈ ವೈರಾಣುಗಳು ದೇಹದಲ್ಲಿ ನರಗಳ ಮೂಲಕ ಮೆದುಳನ್ನು ಪ್ರವೇಶಿಸಿ ಅಲ್ಲಿ ಸಮತೋಲನ ಕೇಂದ್ರ ಅಂತ ಏನಿದೆ ಹಾಗೂ ಬುದ್ಧಿಶಕ್ತಿ ಕೇಂದ್ರಗಳನ್ನ ಹಾಳು ಮಾಡುತ್ತೆ.
1: ಅಂದ್ರೆ ಮುಖ್ಯವಾಗಿ ಈ ರೇಬಿಸ್ ರೋಗ ಯಾವ ಯಾವ ಪ್ರಾಣಿಗಳಿಗೆ ಬರಬಹುದು ಅಂತೀರಿ?
0: ಈ ರೇಬಿಸ್ ರೋಗ ಮನುಷ್ಯನ ಸೇರಿ ಎಲ್ಲಾ ಬಿಸಿ ರಕ್ತದ ಪ್ರಾಣಿಗಳಿಗೂ ಬರುತ್ತೆ. ಅಂದ್ರೆ ಎಲ್ಲಾ ಮ್ಯಾಮಲ್ಸ್ಗೂ ಕೂಡ ಈ ರೇಬಿಸ್ ರೋಗ ಬರಬಹುದು. ಅದರಲ್ಲೂ ಈ ನಾಯಿಗಳಲ್ಲಿ ಈ ರೋಗ ಹೆಚ್ಚಾಗಿ ಕಂಡು ಬರುತ್ತೆ. ಮತ್ತು ಬೆಕ್ಕು, ನರಿ, ಅಂದ್ರೆ ಈ ಕ್ಯಾನಿಡೆ ಫ್ಯಾಮಿಲಿ ಅಂತ ನಾವೇನ್ ಹೇಳ್ತೀವಿ ಅಂತ ಪ್ರಾಣಿಗಳಿಗೂ ಕೂಡ ಈ ರೋಗ ಬರುತ್ತೆ. ಅದರಲ್ಲೂ ಈ ಕಾಡು ಪ್ರಾಣಿಗಳಾದ ಬಾವಲಿ, ನರಿ, ತೋಳ ಇವುಗಳಿಂದ ಸಾಕು ಪ್ರಾಣಿಗಳಾದ ನಾಯಿಗಳಿಗೆ ಈ ರೋಗ ಹರಡುವ ಸಾಧ್ಯತೆ ಬಹಳ ಹೆಚ್ಚಾಗಿರುತ್ತೆ.
1: ಇನ್ನ ಈ ರೇಬಿಸ್ ರೋಗ ಹೇಗೆ ಹರಡುತ್ತೆ ಅಂತೀರಿ?
0: ನಮ್ಗೆಲ್ಲ ತಿಳ್ದೇ ಇದೆ ರೇಬಿಸ್ ರೋಗ ಮುಖ್ಯವಾಗಿ ಮನುಷ್ಯರಲ್ಲಿ ಹೇಗೆ ಅಂದ್ರೆ, ಈ ಪ್ರಾಣಿಗಳು ಕಚ್ಚೋದ್ರಿಂದ ಈ ರೋಗಾಣು ಇರುವ ಜೊಲ್ಲು ಸಂಪರ್ಕದಿಂದ ಈ ರೋಗ ಪ್ರಮುಖವಾಗಿ ಹರಡುತ್ತೆ. ಅದರಲ್ಲಿ ದೇಹದಲ್ಲಿ ಯಾವ್ದಾದ್ರು ಗಾಯಗಳಿದ್ರೆ ಅಥವಾ ನಾಯಿ ಕಚ್ಚಿದ ಗಾಯ ಆಗಿರ್ಬೋದು ಅಥವಾ ಮತ್ತಿನ್ಯಾವುದೇ ಗಾಯ ಇರ್ಬೋದು, ಅದ್ರ ಮೇಲೂ ಕೂಡ ಈ ರೋಗಾಣು ಇರುವ ಜೊಲ್ಲು ರಸ ಬಿದ್ದಾಗ ರೋಗ ಬರುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಮತ್ತೆ ಇನ್ನೂ ಒಂದು ಕಾರಣ ಅಂದ್ರೆ, ಕಣ್ಣು, ಬಾಯಿ, ಮೂಗು ಇವುಗಳ ತೆಳು ಪದರದ ಮೇಲೆ ರೋಗಾಣುವಿನಿಂದ ಕೂಡಿದ ಈ ಜೊಲ್ಲು ರಸ ಬಿದ್ದಾಗ ಕೂಡ ರೋಗ ಹರಡಬಹುದು. ಇದಷ್ಟೇ ಅಲ್ಲದೆ ಹಸು ಮುಂತಾದ ಸಸ್ಯಹಾರಿ ಪ್ರಾಣಿಗಳಿಗೂ ಕೂಡ ಈ ರೋಗ ಏನಾದ್ರೂ ಬಂದಿದ್ರೆ, ಅವು ಹುಲ್ಲು ತಿನ್ನುವಾಗ ಅಥವಾ ಅವುಗಳ ಜೊಲ್ಲು ರಸ ಈ ಹುಲ್ಲುಗಳ ಮೇಲೆ ಬಿದ್ರೆ ಅಥವಾ ಈ ರೋಗ ಇರುವಂತಹ ಪ್ರಾಣಿಗಳ ಜೊಲ್ಲು ಮನುಷ್ಯರು ಅಥವಾ ಪ್ರಾಣಿಗಳು ತಿನ್ನುವ ಇತರೆ ಆಹಾರ ಪದಾರ್ಥಗಳ ಮೇಲೆ ಬಿದ್ದರು, ಅಂತಹ ಆಹಾರ ಪದಾರ್ಥಗಳನ್ನ ಮನುಷ್ಯರು ಅಥವಾ ಪ್ರಾಣಿಗಳು ತಿಂದಾಗ ಕೂಡ ಈ ರೋಗ ಹರಡುವ ಸಾಧ್ಯತೆ ಇರುತ್ತೆ. ಮತ್ತು ಇನ್ನೂ ಒಂದು ಕಾರಣ ಇದೆ, ಹುಚ್ಚುನಾಯಿ ರೋಗ ಪೀಡಿತ ಪ್ರಾಣಿಗಳ ಮಲ, ಮೂತ್ರ ಇವುಗಳಿಂದ ಕೂಡ ರೋಗ ಹರಡುವ ಸಾಧ್ಯತೆ ಇದೆ. ಇದಷ್ಟೇ ಅಲ್ಲದೆ ನಮ್ಮ ರೈತ ಬಾಂಧವರು ಕೇಳ್ಬೋದು, ಈ ರೋಗ ಇರುವಂತಹ ಹಸುವಿನ ಹಾಲನ್ನ ಸೇವಿಸಿದ್ರೆ ಮನುಷ್ಯರಿಗೆ ಅಥವಾ ನಮ್ಮ ಮಕ್ಕಳಿಗೆ ರೋಗ ಬರುತ್ತಾ ಅಂತ, ಅದು ಕೂಡ ಸಾಧ್ಯತೆ ಇದೆ. ಆದ್ರೆ ಒಂದು ಇಲ್ಲಿ ನಾವೆಲ್ಲ ಸಂತೋಷ ಪಡುವಂತ ವಿಷಯ ಅಂದ್ರೆ, ನಮ್ಮ ಭಾರತೀಯರಿಗೆಲ್ಲ ಒಂದು ಹ್ಯಾಬಿಟ್ ಇದೆ ಏನಂತಂದ್ರೆ, ನಾವೆಲ್ಲ ಹಾಲನ್ನ ಚೆನ್ನಾಗಿ ಕುದಿಸಿ ಕುಡಿತೀವಿ. ಈ ಕುದಿಸಿದಾಗ ಏನಾಗತ್ತೆ, ಈ ವೈರಾಣು ಬಹಳ ಬೇಗ ನಿಷ್ಕ್ರಿಯ ಆಗತ್ತೆ. ಇಲ್ಲಿ ನಾನು ಒಂದು ವಿಚಾರ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಈ ರೋಗಾಣು ಅಥವಾ ವೈರಾಣು ಪ್ರಾಣಿಗಳ ಅಥವಾ ಮನುಷ್ಯರ ದೇಹ ಸೇರದ್ಮೇಲೆ ಎಷ್ಟು ಭಯಾನಕವಾದ ಒಂದು ರೋಗ ಲಕ್ಷಣ ತರುತ್ತೋ, ಅದು ಮನುಷ್ಯರ ಅಥವಾ ಪ್ರಾಣಿಗಳ ದೇಹದಿಂದ ಹೊರಗೆ ಇದ್ದಾಗ ಅಷ್ಟೇ ಬಹಳ ಸೂಕ್ಷ್ಮ ಸ್ವಭಾವದ್ದು ಮತ್ತೆ ಅಷ್ಟೇ ಬೇಗ ಅದು ಬಹಳ ನಿಷ್ಕ್ರಿಯವಾಗುತ್ತೆ.
1: ದುರ್ಬಲ ಸ್ವಭಾವ,
0: ಅದಕ್ಕೆ ಯಾವುದೇ ಶಕ್ತಿ ಇರೋದಿಲ್ಲ. ಆದ್ರಿಂದ ನಾವೇನ್ ಮಾಡ್ಬೇಕು ಅಂತಂದ್ರೆ, ಈ ರೋಗಾಣು ನಮ್ಮ ದೇಹ ಸೇರದ ಹಾಗೆ ನಾವು ನೋಡ್ಕೋಬೇಕಾಗತ್ತೆ.
1: ಅಂದ್ರೆ ಈಗ ರೇಬಿಸ್ ರೋಗ ಅಥವಾ ಈ ಹುಚ್ಚುನಾಯಿ ರೋಗ ಹುಚ್ಚುನಾಯಿ ಕಡಿದ ಎಷ್ಟು ಸಮಯದ ನಂತರ ಪ್ರಕಟವಾಗುತ್ತೆ, ಅಂದ್ರೆ ಕಾಣಿಸ್ಕೊಳ್ಳುತ್ತೆ ಅಂತೀರಿ?
0: ಇದೊಂದು ಉತ್ತಮವಾದ ಒಂದು ಪ್ರಶ್ನೆ, ಯಾಕಂದ್ರೆ ತುಂಬಾ ಜನ ನಮ್ಮ ರೈತ ಬಾಂಧವರಿಗೆ ಈ ಪ್ರಶ್ನೆ ಇರುತ್ತೆ. ಎಷ್ಟೊಂದು ಜನ ನಾವು ಕೇಳ್ತೀವಿ, ಪೇಪರ್ನಲ್ಲಿ ಓದ್ತೀವಿ, ರೇಡಿಯೋದಲ್ಲಿ ಕೇಳ್ತೀವಿ, ಏನಂತ ಅಂದ್ರೆ ಯಾವಾಗ್ಲೋ ಹುಚ್ಚುನಾಯಿಯಿಂದ ಕಚ್ಚಿಸ್ಕೊಂಡಿರ್ತಾರಂತೆ, ಎಷ್ಟೋ ವರ್ಷಗಳಿಂದ ಕಚ್ಚಿಸ್ಕೊಂಡಿರ್ತಾರಂತೆ, ಅವ್ರಿಗೆ ರೋಗ ಈಗ ಬಂತಂತೆ ಅಂತೆಲ್ಲ ತುಂಬಾ ಕೇಳಿರ್ತೀವಿ. ಇದಕ್ಕೆ ಒಂದು ಕಾರಣ ಏನಪ್ಪಾ ಅಂತಂದ್ರೆ, ಈ ಹುಚ್ಚುನಾಯಿ ಕಚ್ಚಿದ ಈ ಕಾಯಿಲೆ ಒಂದು ತಿಂಗಳಿಂದ ಹಿಡಿದು ಒಂದು ವರ್ಷ, ಕೆಲವೊಂದು ಸಮಯ ವರ್ಷಗಳ ಆದ್ಮೇಲೆ ಕೂಡ ಈ ರೋಗ ಲಕ್ಷಣಗಳು ಕಂಡು ಬಂದಂತಹ ನಿದರ್ಶನಗಳಿವೆ. ಇದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ, ಈ ರೋಗ ಹರಡುವುದು ಕೆಲವೊಂದು ಅಂಶಗಳ ಮೇಲೆ ಅವಲಂಬಿಸಿದೆ. ಅದು ಏನಂದ್ರೆ, ಈ ಕಚ್ಚಿದ ಗಾಯ ದೇಹದ ಯಾವ ಭಾಗದಲ್ಲಿದೆ, ಮತ್ತೆ ಈ ಗಾಯದಲ್ಲಿ ವೈರಸ್ ಸಾಂದ್ರತೆ ಎಷ್ಟಿದೆ ಅಥವಾ ಈ ಗಾಯದ ತೀವ್ರತೆ ಎಷ್ಟಿದೆ, ಇದ್ರ ಮೇಲೆ ನಿರ್ಧಾರ ಆಗುತ್ತೆ. ಅಂದ್ರೆ ನಾನು ಉದಾಹರಣೆ ಹೇಳ್ಬೇಕಂದ್ರೆ, ನಮ್ಮ ಕೇಂದ್ರ ನರಮಂಡಲ ಅಂತ ನಾವ್ ಹೇಳ್ತೀವಿ, ಏನು ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂತ, ಅದರಿಂದ ಈ ಗಾಯ ದೂರ ಹೆಚ್ಚಿದ್ದಷ್ಟು ರೋಗ ಲಕ್ಷಣ ಕಾಣಿಸ್ಕೊಳ್ಳೋದು ನಿಧಾನ ಆಗತ್ತೆ. ಯಾಕಂದ್ರೆ ಈ ರೋಗಾಣುಗಳು ಅಥವಾ ವೈರಾಣುಗಳು ನರಮಂಡಲದ ಮುಖಾಂತರ ಮೆದುಳನ್ನ ಪ್ರವೇಶಿಸಿ ತಲುಪಿ ಆಮೇಲೆ ರೋಗ ಲಕ್ಷಣಗಳು ಕಾಣಿಸ್ಕೊಳ್ತವೆ. ಅದೇ ಕಚ್ಚಿದಂತಹ ಗಾಯ ನಮ್ಮ ನರಮಂಡಲಕ್ಕೆ ಹತ್ತಿರ, ಅಂದ್ರೆ ಲೈಕ್ ಕತ್ತಿನ ಭಾಗ, ನರತಂತುಗಳು ಹೆಚ್ಚಾಗಿರುವಂತಹ ಅಂಗೈ, ಬೆರಳುಗಳನ್ನು ಇಲ್ಲಿ ಕಚ್ಚಿದ್ರೆ ಬೇಗ ರೋಗ ಲಕ್ಷಣ ಕಾಣಿಸ್ಕೊಳ್ಳುತ್ತೆ. ಅದೇ ರೀತಿ ನಮ್ಮ ಮೆದುಳಿನಿಂದ ದೂರ ಇರುವಂತಹ ಕಾಲ್ಗಳು ಅಥವಾ ಇತರೆ ಭಾಗಕ್ಕೆ ಕಚ್ಚಿದ್ರೆ ರೋಗ ಕಾಣಿಸ್ಕೊಳ್ಳಕ್ಕೆ ಹೆಚ್ಚು ಸಮಯ ತಗೊಳುತ್ತೆ.
1: ಇನ್ನ ಈ ರೇಬಿಸ್ ರೋಗದ

0: ಲಕ್ಷಣಗಳು ಏನೇನು ಅಂತೀರಿ?
1: ರೇಬೀಸ್ ರೋಗವಿರುವ ಪ್ರಾಣಿಗಳಲ್ಲಿ ನಾವು ಅನೇಕ ರೀತಿಯ ಲಕ್ಷಣಗಳನ್ನ ಕಾಣಬಹುದು. ಮೊಟ್ಟ ಮೊದಲನೆಯದಾಗಿ ಈ ಸಾಕಿದ ನಾಯಿಗಳಾದ್ರೆ ಏನಾಗುತ್ತೆ ಅಂದ್ರೆ ಆ ಪ್ರಾಣಿಗಳಲ್ಲಿ ಸ್ವಭಾವದಲ್ಲಿ ಬದಲಾವಣೆ ಕಾಣಿಸ್ಕೊಳ್ಳುತ್ತೆ, ಮತ್ತೆ ಬಾಯಿಯಿಂದ ನಿರಂತರವಾಗಿ ಜೊಲ್ಲು ಸುರಿತಾ ಇರುತ್ತೆ, ವಿಪರೀತವಾಗಿ ಅಂತಾನೆ ಹೇಳ್ಬೋದು. ಮತ್ತೆ ಬೇರೆ ಪ್ರಾಣಿಗಳನ್ನ ಅವು ವಿನಾಕಾರಣ ಆಡಿಸ್ಕೊಂಡು ಹೋಗುವಂಥದ್ದು, ಕಚ್ಚುವಂಥದ್ದು, ದುರ್ಗುಟ್ಕೊಂಡು ನೋಡೋ ಅಂಥದ್ದು, ಆಹಾರ ತಿನ್ನಲ್ಲ, ನೀರ್ ಕುಡಿಯಲ್ಲ, ಮತ್ತೆ ಯಾವುದೇ ಪ್ರಚೋದನೆ ಕೂಡ ಇಲ್ಲದೆ ಸುಮ್ಮನೆ ಬೊಗಳ್ತಾ ಇರೋದು, ಏನಾದ್ರೂ ನೋಡಿದ್ರೆ ಕಚ್ಚಕ್ಕೆ ಹೋಗೋದು, ಈ ತರ ಎಲ್ಲ ಇರುತ್ತೆ. ಇದರಲ್ಲಿ ನಾವು ಎರಡು ವಿಂಗಡಣೆ ಮಾಡಬಹುದು ಈ ರೋಗ ಲಕ್ಷಣಗಳನ್ನ ಈ ನಾಯಿಗಳಲ್ಲಿ, ಅದರಲ್ಲೂ ಪ್ರಮುಖವಾಗಿ ಒಂದು ಉಗ್ರ ರೂಪದ ರೋಗ ಲಕ್ಷಣ, ಮತ್ತೆ ಇನ್ನೊಂದು ಸೌಮ್ಯ ರೂಪ ಅಂತ ಹೇಳ್ತೀವಿ. ಈ ಸೌಮ್ಯ ರೂಪದಲ್ಲಿ ಏನಾಗತ್ತೆ ಅಂದ್ರೆ ಈ ಪ್ರಾಣಿಗಳು ಬಹಳ ಸೈಲೆಂಟ್ ಆಗ್ಬಿಡ್ತವೆ, ಯಾವುದೇ ರೀತಿ ಜಾಸ್ತಿ ಬೊಗಳೋದು ಅಥವಾ ಏನಾದ್ರೂ ಕಚ್ಚುವಂಥದ್ದು ಯಾವುದೇ ಒಂದು ಲಕ್ಷಣಗಳನ್ನ ಕಾಣೋದಿಲ್ಲ. ಎಲ್ಲೋ ಒಂದ್ ಕಡೆ ಮೂಲಲ್ಲಿ ಸುಮ್ಮನೆ ಕೂತಿರ್ತವೆ, ಬರೀ ಬಾಯಿಂದ ಜೊಲ್ ಸುರಿಸ್ತಾ ಇರುತ್ತೆ, ಆಹಾರ ನೀರು ತಗೊಳ್ಳೋದಿಲ್ಲ, ಇಷ್ಟೇ ನೋಡ್ತೇವೆ. ಆದ್ರೆ ಈ ಉಗ್ರ ರೂಪದಲ್ಲಿ ಏನಾಗತ್ತೆ ಅಂತಂದ್ರೆ ಬಹಳ ಅವು ಒಂಥರ ಏನ್ ಹೇಳ್ತೀವಿ, ಕೆರಳೋದು, ಉಗ್ರವಾಗಿ ವರ್ತಿಸೋದು, ಸಿಕ್ಕಿದ ಎಲ್ಲಾ ವಸ್ತುಗಳನ್ನ ಕಚ್ಚುವಂಥದ್ದು, ಯಜಮಾನನ ಅಥವಾ ಗೊತ್ತಿರುವಂತ ಮನುಷ್ಯರನ್ನೇ ಗುರುತಿಸದೇ ಇರುವಂತದ್ದು, ಗಾಳಿಯಲ್ಲಿ ಏನೋ ವಸ್ತು ಇದೆ ಅಂತ ಅಂತ ಅನ್ಕೊಂಡು ಅದನ್ನ ಕಚ್ಚಕ್ ಹೋಗ್ತಾ ಇರೋದು, ಇಡಿಯಕ್ ಹೋಗ್ತಾ ಇರೋದು, ಮತ್ತೆ ಅಕ್ಕಪಕ್ಕ ಇರುವಂತ ಮಣ್ಣು ಕಲ್ಲು ಅವುಗಳನ್ನೆಲ್ಲ ಕಚ್ಚುವಂಥದ್ದು, ಮತ್ತೆ ವಿಪರೀತವಾಗಿ ಜೊಲ್ ಸುರಿಸುವಂಥದ್ದು. ಮತ್ತೆ ಇಲ್ಲಿ ಇನ್ನೊಂದು ಏನಾಗತ್ತೆ ಅಂತಂದ್ರೆ ಈ ಪ್ರಾಣಿಗಳಲ್ಲಾಗ್ಬೋದು ಅಥವಾ ಮನುಷ್ಯರಲ್ಲಾಗ್ಬೋದು ಈ ರೋಗ ಲಕ್ಷಣದಲ್ಲಿ ಪಾರ್ಶ್ವವಾಯು ಆಗತ್ತೆ ಅಂತ ನಾ ಹೇಳ್ದೆ. ಅಂದ್ರೆ ಗಂಟಲಿನ ಭಾಗದಲ್ಲಿ ಸ್ನಾಯುಗಳ ಪಾರ್ಶ್ವವಾಯು ಆಗೋದ್ರಿಂದ ಅವಕ್ಕೆ ಆಹಾರ ಮತ್ತೆ ನೀರನ್ನು ಸೇವಿಸಲು ಆಗಲ್ಲ, ಯಾಕಂದ್ರೆ ಆ ಮಸಲ್ಸ್ ಎಲ್ಲ ಪ್ಯಾರಾಲಿಸಿಸ್ ಆಗ್ಬಿಟ್ಟಿರತ್ತೆ. ಅದಕ್ಕಾಗಿ ಅವು ತುಂಬಾ ನೋವು ಅನುಭವಿಸ್ತವೆ ಆಹಾರ ಅಥವಾ ನೀರ್ ಕುಡಿಬೇಕಂದ್ರೆ. ಅದಕ್ಕೆ ಆ ಪ್ರಾಣಿಗಳಿಗೆ ಈ ಆಹಾರ ಅಥವಾ ನೀರನ್ನ ನೋಡಿದ್ರೆ ತುಂಬಾ ಭಯ ಆಗತ್ತೆ. ಅದಕ್ಕೆ ಕೂಡ ಈ ರೋಗಕ್ಕೆ ನಾವು ಹೈಡ್ರೋಫೋಬಿಯಾ ಅಂತ ಕೂಡ ಹೇಳ್ತೀವಿ, ಅಂದ್ರೆ ನೀರನ್ನ ಕಂಡ್ರೆ ಭಯ. ಇದು ಮನುಷ್ಯರಲ್ಲೂ ನೋಡ್ತೀವಿ ಈ ರೋಗ ಲಕ್ಷಣ, ಮತ್ತೆ ಪ್ರಾಣಿಗಳಲ್ಲೂ ಕೂಡ ನೋಡ್ತೇವೆ.
0: ಅಂದ್ರೆ ಈ ನೀರನ್ನು ಕಂಡ್ರೆ ಭಯ ಪಡುವಂತದ್ದು,
1: ತುಂಬಾ ಭಯ ಪಡ್ತವೆ, ಮತ್ತೆ ಅಂತಿಮವಾಗಿ ಈ ಪಾರ್ಶ್ವವಾಯು ಉಂಟಾಗಿ ಈ ಪ್ರಾಣಿಗಳು ಸಾವನ್ನ ಒಪ್ತವೆ.
0: ಅಂದ್ರೆ ಈ ರೇಬಿಸ್ ರೋಗ ಇದೆ ಅಂತ ಹೇಗೆ ಖಚಿತ ಮಾಡ್ಕೋಬಹುದು ಅಂತೇಳಿ?
1: ಇದನ್ನ ನಮ್ಮ ರೈತ ಬಾಂಧವರು ಎರಡು ರೀತಿಲಿ ಖಚಿತಪಡಿಸ್ಕೋಬಹುದು. ಒಂದು, ನಾನು ಮೊದಲೇ ಹೇಳಿದ ರೋಗ ಲಕ್ಷಣಗಳಿಂದ, ನಮ್ಮ ಪ್ರಾಣಿಗಳಲ್ಲಿ ಅಥವಾ ಮನುಷ್ಯರಲ್ಲಿ ಈ ತರ ಯಾವ್ದಾದ್ರು ರೋಗ ಲಕ್ಷಣಗಳು ಕಾಣಿಸಿದ್ರೆ, ಮನುಷ್ಯರಲ್ಲಿ ನಾಯಿ ಕಚ್ಚಿದ್ದು ಅಥವಾ ಪ್ರಾಣಿಯಿಂದ ಕಚ್ಚಿಸ್ಕೊಂಡಂತ ಪರಿಸ್ಥಿತಿ ಇದ್ರೆ ಅಥವಾ ಪ್ರಾಣಿಗಳಲ್ಲಿ ಈ ತರಹದ ಒಂದು ರೋಗ ಲಕ್ಷಣಗಳು ಕಾಣಿಸ್ತಾ ಇದ್ರೆ ಅವಾಗ ಕೂಡ ನಾವು ಸಂದೇಹ ಪಡ್ಬಹುದು. ಮತ್ತೆ ಇನ್ನೊಂದು, ಪ್ರಯೋಗಾಲಯದಲ್ಲಿ ಇದನ್ನ ಪರೀಕ್ಷೆ ಮಾಡಿಸ್ಬೇಕು. ಇದಕ್ಕೋಸ್ಕರ ನಮ್ಮ ವಿಶ್ವವಿದ್ಯಾಲಯದಲ್ಲೇ ಪಶು ವೈದ್ಯಕೀಯ ಕಾಲೇಜು ಬೆಂಗಳೂರಿನಲ್ಲಿ ರೇಬಿಸ್ ಲ್ಯಾಬ್ ಅಂತ ಇದೆ, ಸೂಕ್ಷ್ಮಾಣುಜೀವಿ ಶಾಸ್ತ್ರ ವಿಭಾಗದಲ್ಲಿ. ಅಲ್ಲಿ ಸತ್ತ ನಾಯಿಯ ಮೆದುಳನ್ನು ಪರೀಕ್ಷೆ ಮಾಡಿ ಅಥವಾ ಈ ನಾಯಿಗಳ ಜೊಲ್ಲು ಮತ್ತೆ ಬೆನ್ನು ಮೂಳೆಯ ದ್ರವದಿಂದ ಕೂಡ ಈ ರೋಗವನ್ನ ಪತ್ತೆ ಹಚ್ಚಬಹುದು.
0: ಈ ರೇಬಿಸ್ ರೋಗದ ವಿರುದ್ಧ ಒಂದೇ ಒಂದು ನಮಗೆ ಪರಿಹಾರ ಅಂದ್ರೆ ಅದನ್ನ ತಡೆಗಟ್ಟೋದು.
1: ಹೌದು,
0: ಅಂದ್ರೆ ಬರದಂಗೆ ಮಾಡೋದೇ ಮುಖ್ಯ ಅಂತ ಹೇಳ್ತಾರೆ. ಹೇಗೆ ತಡೆಗಟ್ಟಬಹುದು ರೇಬಿಸ್ ರೋಗವನ್ನ ಅಂತೀರಿ?
1: ನಾನು ರೈತ ಬಾಂಧವರಿಗೆಲ್ಲ ಇಷ್ಟು ತನಕ ಹೇಳ್ತಾ ಇದ್ದೆ ಇದೆಷ್ಟು ಒಂದು ಭಯಾನಕ ರೋಗ, ಮಾರಣಾಂತಿಕ ರೋಗ ಅಂತ ಎಲ್ಲ. ಇದನ್ನೆಲ್ಲ ಕೇಳ್ಬಿಟ್ಟು ನಮ್ಮ ರೈತ ಬಾಂಧವರು ಬಹಳ ಭಯ ಪಡುವಂತ ಅಗತ್ಯ ಖಂಡಿತವಾಗೂ ಇಲ್ಲ. ಯಾಕೆಂದ್ರೆ ನಾವು ಕೆಲವು ಮುನ್ನೆಚ್ಚರಿಕೆಗಳನ್ನ ನಮ್ಮ ಜೀವನದಲ್ಲಿ ತಗೊಳ್ಕೊಳ್ಳೋದ್ರಿಂದ ಈ ರೋಗವನ್ನ ಬಹಳ ಸುಲಭವಾಗಿ ತಡೆಗಟ್ಟಬಹುದು. ಮತ್ತೆ ಈ ರೋಗಕ್ಕೆ ಚಿಕಿತ್ಸೆ ಪರಿಣಾಮಕಾರಿ ಅಲ್ಲ, ನಾ ಮೊದಲೇ ಹೇಳಿದ ಹಾಗೆ. ಮತ್ತೆ ಇದನ್ನ ತಡೆಗಟ್ಟೋದು ಒಂದೇ ನಮ್ಮ ಮಾರ್ಗ ಅಥವಾ ಮಾರ್ಗೋಪಾಯ ಅಂತ ಕೂಡ ನಾವು ಹೇಳ್ಬೋದು. ಈ ರೇಬಿಸ್ ರೋಗಾಣು ನಾನು ಮೊದಲೇ ಹೇಳಿದಾಗೆ ಬಹಳ ಸೂಕ್ಷ್ಮ, ಅದು ಮನುಷ್ಯನ ದೇಹದವರೆಗೆ ಸೂರ್ಯನ ಕಿರಣಗಳು ಬಿದ್ರು ಕೂಡ ನಾಶ ಆಗೋಗುತ್ತೆ. ಆದ್ರಿಂದ ನಾವೇನ್ ಮಾಡ್ಬೇಕು ಅಂತಂದ್ರೆ, ಈಗ ಈ ನಾಯಿ ಅಥವಾ ಇತರ ಪ್ರಾಣಿಗಳು ಕಚ್ಚಿದಾಗ ಆ ಗಾಯವನ್ನ ಯಾವ ರೀತಿ ನಾವು ಸ್ವಚ್ಛ ಮಾಡ್ಕೋಬೇಕು, ಮತ್ತೆ ಈ ಪ್ರಾಣಿಗಳಿಂದ ಕಚ್ಚಿಸ್ಕೊಂಡಾಗ ಲಸಿಕೆ ಹಾಕಿಸ್ಕೊಳ್ಳುವಂಥದ್ದು, ಅಥವಾ ನಮ್ಮ ಮನೆಯಲ್ಲಿ ಸಾಕು ನಾಯಿ ಇದ್ರೆ ಮೊದಲಿಗೆ ಅದಕ್ಕೆ 3 ತಿಂಗಳು ಆದ ತಕ್ಷಣ ಹುಚ್ಚುನಾಯಿ ರೋಗದ ಅಥವಾ ರೇಬಿಸ್ ರೋಗದ ವಿರುದ್ಧ ಲಸಿಕೆ ಹಾಕಿಸಿ ಮತ್ತೆ ಅದಕ್ಕೆ 1 ತಿಂಗಳ ನಂತರ ಬೂಸ್ಟರ್ ಅಂತ ಲಸಿಕೆನ ಕೊಡ್ತಾರೆ. ಅದಾದ್ಮೇಲೆ ವರ್ಷಕ್ಕೊಮ್ಮೆ ಅದಕ್ಕೆ ಈ ರೇಬಿಸ್ಗೆ ಲಸಿಕೆಯನ್ನ ಹಾಕಿಸ್ತಾ ಇರ್ಬೇಕಾಗತ್ತೆ. ಮತ್ತೆ ಬೇರೆ ಜನರಿಗೆ ಈ ರೋಗದ ಬಗ್ಗೆ ತಿಳುವಳಿಕೆಯನ್ನ ಮೂಡಿಸುವಂಥದ್ದು, ಮತ್ತೆ ಬೀದಿ ನಾಯಿಗಳ ನಿಯಂತ್ರಣ ಇದೊಂದು ಬಹಳ ಮುಖ್ಯವಾದಂತು. ಇದಕ್ಕೋಸ್ಕರನೇ ನಮ್ಮ ಸರ್ಕಾರ ಕೂಡ ಈ ABC ಪ್ರೋಗ್ರಾಮ್ ಅಂತ, ಅಂದ್ರೆ ಅನಿಮಲ್ ಬರ್ತ್ ಕಂಟ್ರೋಲ್ ಪ್ರೋಗ್ರಾಮ್ ಅಂತ ಕೂಡ ಒಂದು ಚಾಲನೆಯಲ್ಲಿದೆ. ಏನ್ ಮಾಡ್ತಾರೆ ಅಂದ್ರೆ, ಈ ಬೀದಿ ನಾಯಿಗಳನ್ನ ನೀವೆಲ್ಲ ನೋಡಿರ್ಬೋದು, ಹಿಡಿದ್ಬಿಟ್ಟು ಅದರಲ್ಲೂ ಪಟ್ಟಣ ಪ್ರದೇಶಗಳಲ್ಲಿ ಅದನ್ನ ತಗೊಂಡು ಹೋಗ್ಬಿಟ್ಟು

0: ಅದಕ್ಕೆ ಸಂತಾನಹರಣ ಚಿಕಿತ್ಸೆ ಮಾಡಿ ತಿರ್ಗಾ ವಾಪಸ್ ಅದೇ ಜಾಗಕ್ಕೆ ಬಿಡ್ತಾರೆ. ಇದು ಸರ್ಕಾರದ ಒಂದು ಅಭಿಯಾನ. ಇದು ನಾಯಿಗಳ ಸಂತತಿಯನ್ನ ನಿಯಂತ್ರಣ ಮಾಡುವುದು ಇದರ ಮುಖ್ಯ ಉದ್ದೇಶ. ಮತ್ತೆ ಸಾಕು ನಾಯಿಗಳಿಗೆ ನಾ ಹೇಳ್ದಾಗೆ ತಪ್ಪದೆ ವರ್ಷಕ್ಕೊಮ್ಮೆ ಲಸಿಕೆ ಹಾಕುವಂಥದ್ದು. ಮತ್ತೆ ನಾವು ಮನೆಯಲ್ಲಿ ಮಕ್ಕಳಿಗೆ ಇನ್ನೊಂದು ಏನು ಹೇಳ್ಕೊಡ್ಬೇಕಾಗತ್ತೆ ಅಂದ್ರೆ, ಈ ಸಾಕು ಪ್ರಾಣಿಗಳೊಂದಿಗೆ ಅತಿಯಾದ ನಿಕಟ ವರ್ತನೆ ಸಲ್ಲದು ಅಂತ ಅವ್ರಿಗೆ ತಿಳುವಳಿಸ್ಬೇಕಾಗತ್ತೆ. ಮತ್ತೆ ಸರಿಯಾದ ಕಸ ವಿಲೇವಾರಿ ಮಾಡ್ಬೇಕಾಗತ್ತೆ ಮನೆಯಿಂದ. ಅದ್ರಲ್ಲೂ ಕೂಡ ಪ್ರಮುಖವಾಗಿ ಈ ಕಸಾಯಿ ಖಾನೆ ಇದ್ರೆ ಮನೆ ಹತ್ರ, ಅಥವಾ ಮಾಂಸದ ಅಂಗಡಿಗಳಿದ್ರೆ ಕಸದ ವಿಲೇವಾರಿ ಬಗ್ಗೆ ಬಹಳ ಎಚ್ಚರಿಕೆ ಕೊಡ್ಬೇಕಾಗತ್ತೆ. ಯಾಕಂದ್ರೆ ಇದು ಈ ಬೀದಿ ನಾಯಿಗಳನ್ನ ಆಕರ್ಷಣೆ ಮಾಡುತ್ತೆ. ಅಲ್ಲಿ ಬೀದಿ ನಾಯಿಗಳು ಹೆಚ್ಚಾಗಿ ಕಂಡು ಬಂದು ಅದರಿಂದ ಅಲ್ಲಿ ಸುತ್ತಮುತ್ತ ಓಡಾಡುವ ಮಕ್ಕಳನ್ನ ಕಚ್ಚುವಂತ ನಿದರ್ಶನಗಳು ಬಹಳ ಇದೆ ಈ ಪಟ್ಟಣಗಳಲ್ಲಿ. ಅದರಿಂದ ನಾವು ಈ ಕಸದ ವಿಲೇವಾರಿ ಬಗ್ಗೆನೂ ಕೂಡ ಬಹಳ ಪ್ರಾಮುಖ್ಯತೆಯನ್ನ ಕೊಡಬೇಕಾಗತ್ತೆ.
1: ಇನ್ನು ನಮ್ಮ ಜನಸಾಮಾನ್ಯರಿಗೆ ಏನು ತಿಳುವಳಿಕೆ ಇರಬೇಕು ಅಂತೀರಿ?
0: ಈ ಜನಸಾಮಾನ್ಯರಿಗೆ, ಅದರಲ್ಲೂ ನಮ್ಮ ರೈತ ಬಾಂಧವರಿಗೆ, ಯಾಕಂದ್ರೆ ನಮ್ಮ ರೈತ ಬಾಂಧವರಿಗೆ ಹೆಚ್ಚಾಗಿ ನಾವು ನೋಡಿದ್ದೇವೆ, ನಾಯಿ ಒಂದು ಸಾಕು ಪ್ರಾಣಿ ಅನ್ನೋದಕ್ಕಿಂತ ಮನೆಯ ಸದಸ್ಯನೇ ಆಗೋಗಿರತ್ತೆ. ಅದಕ್ಕೆ ನಾವು ಮೊದಲು ಏನ್ ಮಾಡ್ಬೇಕಂದ್ರೆ, ಮಕ್ಕಳು ನಾಯಿಯಿಂದ ಕಚ್ಚಿಸ್ಕೊಂಡ್ರು ಏನ್ ಮಾಡ್ಬೇಕು, ದೊಡ್ಡವರಿಗೆ ತಿಳಿಸಿದ್ರೆ ಬೈತಾರೆ, ಅಥವಾ ನಾಯಿ ತಂಟೆಗೆ ಯಾಕೆ ಹೋಗಿದ್ದೆ ಅಂತಾರೆ, ಅಥವಾ ಶಿಕ್ಷೆ ಕೊಡ್ಬೋದು ಅಂತ ಭಯದಿಂದ ಮಕ್ಕಳು ಮನೆಯಲ್ಲಿ ನಾಯಿ ಕಚ್ಚಿಸ್ಕೊಂಡ್ರೆ ಹೇಳದೆ ಇರುವಂತ ಸಾಧ್ಯತೆನೇ ಹೆಚ್ಚು. ಆದ್ರಿಂದ ನಾವು ಚಿಕ್ಕ ಮಕ್ಕಳೇನಾದ್ರು ಮನೆಯಲ್ಲಿದ್ರೆ ಈ ರೇಬಿಸ್ ರೋಗದ ಬಗ್ಗೆ ಅವರಿಗೆ ಸ್ವಲ್ಪ ತಿಳುವಳಿಕೆನ ಕೊಡ್ಬೇಕಾಗತ್ತೆ. ಮತ್ತೆ ಈ ರೋಗ ಹೇಗೆ ಭಯಾನಕ ರೋಗ, ಮತ್ತೆ ನಾಯಿ ಕಡಿತ ಆದ್ರೆ ಮುಚ್ಚಿಡಬಾರ್ದು, ಇದನ್ನ ಬಹಳ ಸುಲಭವಾಗಿ ನಾವು ಮುನ್ನೆಚ್ಚರಿಕೆಯಿಂದ ತಡೆಗಟ್ಟಬಹುದು, ಅದನ್ನ ನಿರ್ಲಕ್ಷ್ಯ ಮಾಡಿದ್ರೆ ಯಾವ ರೀತಿ ಪರಿಣಾಮ ಆಗತ್ತೆ, ಇದೆಲ್ಲ ಮಕ್ಕಳಿಗೆ ನಾವು ತಿಳಿ ಹೇಳ್ಬೇಕು. ಮತ್ತೆ ಅಕಸ್ಮಾತ್ ಆಗಿನೂ ನಾಯಿ ಕಚ್ಚಿಬಿಟ್ರೆ ಪ್ರಥಮ ಚಿಕಿತ್ಸೆ ಬಗ್ಗೆ ಅವ್ರಿಗೆ ತಿಳಿಸ್ಕೊಡ್ಬೇಕಾಗತ್ತೆ. ಮತ್ತೆ ಆದಷ್ಟು ಬೇಗ ನಾವು ಏನ್ ಮಾಡ್ಬೇಕಾಗತ್ತೆ, ವೈದ್ಯರನ್ನ ಕಾಣ್ಬೇಕಾಗತ್ತೆ.
1: ಈಗ ಮುಖ್ಯವಾಗಿ ಈ ಕಚ್ಚಿದ ಗಾಯ ಅಥವಾ ನಾಯಿ ಕಚ್ಚಿದಾಗ ಏನು ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ, ಪ್ರಥಮ ಚಿಕಿತ್ಸೆಯನ್ನ ಏನ್ ಮಾಡಬೇಕಾಗತ್ತೆ,
0: ಈ ವಿಚಾರವನ್ನ ನಮ್ಮ ರೈತ ಬಾಂಧವರೆಲ್ಲರಂತೂ ಬಹಳ ಪ್ರಮುಖವಾಗಿ ತಿಳ್ಕೊಳ್ಬೇಕು. ಯಾಕೆ ಅಂತಂದ್ರೆ, ನಾನು ಮೊದಲೇ ಹೇಳಿದೆ, ಈ ಹುಚ್ಚು ನಾಯಿ ರೋಗವನ್ನು ತರುವಂತಹ ವೈರಾಣು ಎಷ್ಟೇ ಬಲಿಷ್ಠವಾದ್ರೂ ಅದು ನಮ್ಮ ದೇಹದ ಹೊರಗೆ ಬಹಳ ಬಹಳ ಸೂಕ್ಷ್ಮ ಮತ್ತೆ ದುರ್ಬಲ ಅದು. ಆದ್ರಿಂದ ಈ ಹುಚ್ಚು ನಾಯಿಯ ಜೊಲ್ಲಿನಲ್ಲಿರಬಹುದಾದ ಈ ರೇಬಿಸ್ ವೈರಾಣುಗಳು ದೇಹದ ಒಳ ಹೋಗಿ ನರವ್ಯೂಹನ ಸೇರ್ಬಿಟ್ಟು ಅವು ಬಲಿಷ್ಠವಾಗಿ ಹೇಗೆ ಮಾರಣಾಂತಿಕವಾದ ಒಂದು ಕಾಯಿಲೆಯನ್ನ ತರುತ್ತೆ. ಅದಕ್ಕೆ ನಾವೇನ್ ಮಾಡ್ಬೇಕು ಅಂತಂದ್ರೆ, ನಾಯಿ ಕಡಿತ ಆದ ಕೂಡಲೇ ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ಕಾರ್ಯೋನ್ಮುಖರಾಗ್ಬೇಕು. ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಕಚ್ಚಿದ ಗಾಯವನ್ನ ಯಾವುದೇ ಸೋಪು, ನಿಮಗೆ ಬಟ್ಟೆ ಒಗೆಯೋ ಸೋಪ್ ಸಿಗತ್ತಾ, ಮೈ ತೊಳೆಯೋ ಸೋಪ್ ಸಿಗತ್ತಾ, ಅಥವಾ ಕೈ ತೊಳೆಯೋ ಅಂತ ಹ್ಯಾಂಡ್ ವಾಷಿಂಗ್ ಸೋಪ್ ಸಿಗತ್ತಾ, ಯಾವುದೇ ಒಂದು ತಗೊಂಡು ಯಥೇಚ್ಛವಾಗಿ ನೀರು ಬಳಸಿ ಕನಿಷ್ಠ ಒಂದು 8 ಹತ್ತಲ್ಲಿ ಒತ್ತಡದಿಂದ ತಿಕ್ಕಿ ತಿಕ್ಕಿ ಆ ಗಾಯವನ್ನ ತೊಳಿಬೇಕು. ಇದಕ್ಕೆ ಮುಖ್ಯ ಕಾರಣ ಏನಪ್ಪ ಅಂತಂದ್ರೆ, ಈ ಕಚ್ಚಿದ ಗಾಯದಲ್ಲಿ ಏನಾದ್ರೂ ವೈರಾಣು ಇದ್ರೆ ಅದು ನೀರಿನ ಮುಖಾಂತರ ಹೊರಗಡೆ ಹೊರಟೋಗ್ಬೇಕು, ಅದು ನಮ್ಮ ದೇಹವನ್ನ ಸೇರ್ಬಾರ್ದು ಅಂತ. ಅದ್ರಲ್ಲೂ ಏನಾದ್ರೂ ನಿಮ್ ಮನೆಗಳಲ್ಲಿ ಅಥವಾ ಹತ್ರ ನಲ್ಲಿಯ ವ್ಯವಸ್ಥೆ ಇದ್ರೆ ರಭಸವಾಗಿ ಅದರ ನೀರನ್ನ ಬಿಟ್ಬಿಟ್ಟು ಚೆನ್ನಾಗಿ ಗಾಯವನ್ನ ಸೋಪ್ ಉಪಯೋಗಿಸಿ ತೊಳಿಬೇಕು. ಹಾಗೆ ತೊಳೆದಾದ್ಮೇಲೆ ಲಭ್ಯ ಇದ್ರೆ ಈ ಡೆಟಾಲ್ ಅಥವಾ ಯಾವ್ದಾದ್ರು ಆಂಟಿಸೆಪ್ಟಿಕ್ ಸೊಲ್ಯೂಷನ್ ಇರುತ್ತಲ್ಲ ಅದನ್ನ ಹಚ್ಚಬಹುದು. ಮತ್ತೆ ಗಾಯವನ್ನ ಯಾವತ್ತು ಬ್ಯಾಂಡೇಜ್ ಇಂದ ಕ್ಲೋಸ್ ಮಾಡಬಾರ್ದು. ಇಷ್ಟು ಮಾಡಿದ್ಮೇಲೆ ಆದಷ್ಟು ಬೇಗ ವೈದ್ಯರನ್ನ ಸಂಪರ್ಕಿಸಿ ಅವರು ಹೇಳುವಂತಹ ಲಸಿಕೆಯನ್ನು ಅವರು ಹೇಳುವಂತ ವೇಳಾಪಟ್ಟಿಯ ಅಂದ್ರೆ ಸ್ಕೆಡ್ಯೂಲ್ ಅಲ್ಲಿ ಹಾಕಿಸ್ಬೇಕಾಗತ್ತೆ.
1: ಮುಖ್ಯವಾಗಿ ರೇಬಿಸ್ ರೋಗವನ್ನ ತಡೆಗಟ್ಟೋದಕ್ಕೆ ಇರೋದು ಅಂದ್ರೆ ಈ ರೇಬಿಸ್ ಲಸಿಕೆ ಅಂತ ತಾವು ಹೇಳಿದ್ರಿ, ಇದ್ರ ಬಗ್ಗೆ ಸ್ವಲ್ಪ ಹೆಚ್ಚು ವಿವರಗಳನ್ನ ಕೊಡ್ತೀರಾ?
0: ಖಂಡಿತ. ಈ ನಾಯಿ ಕಚ್ಚಿದ ನಂತರ ನಾವು ಪ್ರಥಮ ಚಿಕಿತ್ಸೆ ಅಂತ ಏನ್ ಮಾಡ್ತೀವಿ ಅನ್ನೋದು ಅಂದ್ರೆ, ವೈದ್ಯರನ್ನ ಕಾಣುವಂಥದ್ದು ಒಂದು, ಮತ್ತೆ ವೈದ್ಯರ ಒಂದು ಸಲಹೆಯನ್ನ ತಗೊಂಡು ಲಸಿಕೆಯನ್ನ ಹಾಕಿಸ್ಕೊಳ್ಬೇಕಾಗತ್ತೆ. ಮತ್ತು ಈ ಲಸಿಕೆ ಹೇಗೆ ಅಂದ್ರೆ, ಅದು ನಿಯಮಿತವಾದ ಒಂದು ಕಾಲಮಾನದಲ್ಲಿ ಇದನ್ನ ಕೊಡ್ಬೇಕಾಗತ್ತೆ. ಸಾಕು ನಾಯಿಯಿಂದ ಕಚ್ಚಿದ್ರೆ ಸ್ವಲ್ಪ ಅಪಾಯ ಕಡಿಮೆ ಇರುತ್ತೆ. ಅವ್ರೇನಾದ್ರೂ ಸಾಕು ನಾಯಿಗೆ ವರ್ಷ ವರ್ಷಕ್ಕೆ ರೇಬಿಸ್ ಲಸಿಕೆ ಹಾಕ್ಸಿದ್ರೆ ಈ ರೇಬಿಸ್ ರೋಗ ಬರುವಂತ ಸಾಧ್ಯತೆ ಬಹಳ ಬಹಳ ಕಡಿಮೆ ಅಂತಾನೆ ಹೇಳ್ಬೋದು. ಮತ್ತೆ ನಮಗೆ ಗೊತ್ತಿಲ್ಲದಿರೋಂತ ನಾಯಿ ಅಥವಾ ಬೀದಿ ನಾಯಿ ಎಲ್ಲ ಕಚ್ಚಿದ ಅಂತ ಸಮಯದಲ್ಲಿ ನಾವು ಮೊದಲು ವೈದ್ಯರನ್ನ ಕಂಡು ಲಸಿಕೆಯನ್ನ ಪ್ರಾರಂಭಿಸ್ಬೇಕಾಗತ್ತೆ. ಮತ್ತೆ ಅವ್ರು ಹೇಳಿರುವಂತ ದಿನಾಂಕದಂದು ತಪ್ಪದೆ ನಾವು ಲಸಿಕೆಯನ್ನ ಹಾಕ್ಸ್ಕೊಳ್ಬೇಕಾಗತ್ತೆ. ಅಂದ್ರೆ ಇದರಲ್ಲಿ ಹೇಗೆ ಅಂತಂದ್ರೆ, ನಾಯಿ ಕಚ್ಚಿದ ದಿನ ಅದನ್ನ ಜೀರೋ ದಿನ ಅಂತ ಕನ್ಸಿಡರ್ ಮಾಡ್ತಾರೆ. ಆಮೇಲೆ ಮೂರನೇ ದಿನ, ಆಮೇಲೆ ಏಳನೇ ದಿನ, ಹದಿನಾಲ್ಕು, ಇಪ್ಪತ್ತೆಂಟು ಮತ್ತು ಕೊನೆಗೆ 90ನೇ ದಿನ, ಹೀಗೆ ಒಂದು ನಿಯಮಿತ ಕಾಲ.

0: ಇರುತ್ತೆ. ಅದೇ ರೀತಿ ನಾವು ಒಂದನ್ನು ಕೂಡ ತಪ್ಪಿಸದೆ ಲಸಿಕೆಯನ್ನ ಹಾಕಿಸ್ಕೊಳ್ಬೇಕಾಗತ್ತೆ.
1: ಇನ್ನ ಈ ನಾಯಿ ಕಡಿತದಿಂದ ತಪ್ಪಿಸ್ಕೊಳ್ಳೋದು ಹೇಗೆ, ಅದರಲ್ಲಿ ವಿಶೇಷವಾಗಿ ನಮ್ಮ ಮಕ್ಕಳು ಏನು ಅಂಶಗಳ ಕಡೆಗೆ ಗಮನ ಕೊಡಬೇಕು ಅಂತೀರಿ?
0: ಖಂಡಿತವಾಗಿ ಇದು ಎಲ್ಲಾ ಮಕ್ಕಳು ಕೂಡ ಸಾಮಾನ್ಯವಾಗಿ ಮಾಡುವಂತ ತಪ್ಪು. ಯಾಕಂದ್ರೆ ನಮಗ್ ಗೊತ್ತು, ಎಲ್ಲರೂ ಬಹಳ ಬ್ಯುಸಿ ಆಗಿರ್ತಾರೆ. ನಮ್ಮ ರೈತ ಬಾಂಧವರು ಆಗ್ಬೋದು, ಪಟ್ಟಣದಲ್ಲಿರೋ ಜನರಾಗ್ಬೋದು, ಉದ್ಯೋಗಸ್ಥರಾಗ್ಬೋದು, ಮಕ್ಕಳ ಬಗ್ಗೆ ಹೆಚ್ಚು ಗಮನ ಕೊಡ್ಲಿಕ್ಕೆ ಸಮಯ ಇರೋದಿಲ್ಲ. ಆಗ ಏನಾಗತ್ತೆ ಅಂದ್ರೆ ಈ ಮಕ್ಕಳೆಲ್ಲ ಈ ಸಾಕು ಪ್ರಾಣಿಗಳಾದ ನಾಯಿಗಳ ಮೇಲೆ ಅತಿಯಾದ ಪ್ರೀತಿ ಇರುತ್ತೆ ಅವ್ರಗಳಿಗೆ. ಮೊದಲೇ ನಾವು ಕೇಳಿದೀವಿ, ಮಾನವ ಸಾಕಿದ ಮೊದಲ ಪ್ರಾಣಿ ಅಂದ್ರೆ ನಾಯಿ ಅಂತ ಹೇಳ್ತೀವಿ. ಮತ್ತೆ ಅದು ಬಹಳ ಅತ್ಯಂತ ಮನುಷ್ಯನ ನಿಕಟ ವರ್ತಿ ಸಹ ಹೇಳ್ಬೋದು, ಒಂದು ನೆಂಟ ಅಂತಾನೆ ಹೇಳ್ಬೋದು. ಜೊತೆಗೆ ಅತೀ ಸಲಿಗೆ ಇರುತ್ತೆ ಮಕ್ಕಳಿಗೆ. ಆದ್ರಿಂದ ನಾವು ಮಕ್ಕಳಿಗೆ ಹೇಳ್ಬೇಕಾಗತ್ತೆ, ಅತೀ ಸಲಿಗೆ ಒಳ್ಳೆಯದಲ್ಲ ಒಂದು. ಮತ್ತೆ ಈ ಮಕ್ಕಳನ್ನ ನಾವು ಹೆಚ್ಚಾಗಿ ನೋಡಿರ್ತೀವಿ, ಈ ನಾಯಿಗಳಿಗೆ ಊಟ ತಿನ್ಸುವಂಥದ್ದು ಅವ್ರ ಕೈಯಿಂದಾನೆ, ಮತ್ತೆ ಆ ನಾಯಿಗಳನ್ನ ರೇಗಿಸುವಂಥದ್ದು, ಅದ್ರ ಬಾಯಲ್ಲಿ ಕೈ ಇಟ್ಟು ರೇಗಿಸುವಂಥದ್ದು, ಈ ತರದೆಲ್ಲ ಮಾಡ್ತಾರೆ. ಅದನ್ನ ನಾವು ಮಾಡಬಾರ್ದು ಅಂತ ಈ ಮಕ್ಕಳಿಗೆ ಹೇಳ್ಬೇಕಾಗತ್ತೆ. ಅಂದ್ರೆ ನಾಯಿನ ಕೆಣಕೋದು, ಕೀಟ್ಲೆ ಮಾಡೋದು, ಅಥವಾ ಈ ಮಲಗಿರೋ ಅಂತ ನಾಯಿ, ಅಥವಾ ಆಹಾರ ಸೇವಿಸ್ತಾ ಇರೋಂತ ನಾಯಿ ಇರ್ಬೋದು, ಅಥವಾ ನಮ್ಮ ಬೀದಿಯಲ್ಲಿ ಮರಿ ಹಾಕಿರೋ ಅಂತ ನಾಯಿ ಇರ್ಬೋದು, ಅಥವಾ ಯಾವ್ದಾದ್ರು ನಾಯಿಗಳು ಪರಸ್ಪರ ಕಚ್ಚಾಡ್ತಿರೋಂತ ಸಂದರ್ಭ ಇರ್ಬೋದು, ಅಂತ ನಾಯಿಗಳಿಂದ ನಾವು ಮಕ್ಕಳಿಗೆ ಮೊದಲೇ ಹೇಳ್ಬೇಕು, ನೀವು ದೂರ ಇರಿ ಅಂತ ಅನ್ಬಿಟ್ಟು. ಮತ್ತೆ ಯಾವಾಗ್ಲೂ ಅಷ್ಟೇ, ಮಕ್ಕಳು ಒಬ್ಬಂಟಿಯಾಗಿ ಹೋಗ್ತಾ ಇರೋಂತ ಸಂದರ್ಭದಲ್ಲಿ ಯಾವ್ದಾದ್ರು ನಾಯಿ ತೀಕ್ಷ್ಣವಾಗಿ ಅವ್ರ ಕಡೆ ನೋಡ್ತಿರುತ್ತೆ, ಅವ್ರ ಕಡೆನೇ ಪೊಗಳುತ್ತಿರುತ್ತೆ ಅನ್ಕೊಳ್ಳಿ, ಆಗ ನಾವು ಕೂಡ ಅಲ್ಲಿ ನಿಂತ್ಬಿಟ್ಟು ಅದ್ರಲ್ಲಿ ಕಣ್ಣಿಟ್ಟು ನೋಡಬಾರ್ದು. ಆಗ ನಾಯಿಗೆ ಏನಾಗತ್ತೆ ಅಂತಂದ್ರೆ, ಇನ್ನು ಉದ್ರೇಕ ಆಗಿ ಅವ್ರನ್ನ ಕಚ್ಚಬೇಕು, ಅಥವಾ ಅವರಿಂದ ಏನಾದ್ರೂ ನನಗೆ ಅಪಾಯ ಆಗ್ಬಹುದು ಅಂತ ಆ ಪ್ರಾಣಿಗೆ ಅನ್ಸುತ್ತೆ. ಆಗ್ಬಾರ್ದು. ನಾವೇನ್ ಮಾಡ್ಬೇಕಂದ್ರೆ, ನಮ್ ಪಾಡಿಗೆ ನಾವು ಒಂದ್ ಕಡೆ ಸೈಲೆಂಟ್ ಆಗಿ ನಿಂತ್ಕೊಂಡ್ ಬಿಟ್ಟು ಆ ನಾಯಿ ಕಡೆ ದುರ್ಗುಟ್ಟು ನೋಡಬಾರ್ದು. ಮತ್ತೆ ನಾಯಿ ನಮ್ ಕಡೆನೇ ಗಮನ ಹರಿಸಿ ಬೊಗಳಲ್ಲ ಆರಂಭಿಸಿದ್ರೆ ಹಿಂದೆ ತಿರುಗ್ಬಿಟ್ಟು ಓಡೋಗೋಂಥದ್ದು ಅದೆಲ್ಲ ಮಾಡಬಾರ್ದು. ಅಲ್ಲೇ ನಿಧಾನವಾಗಿ ಹೋಗೋಂಥದ್ದು, ಕೈಯಲ್ಲಿ ಏನೋ ಒಂದ್ ಕೋಲ್ ಇಟ್ಕೊಳ್ಳೋಂಥದ್ದು, ಅಥವಾ ನಮ್ಮ ಹತ್ರ ಒಂದ್ ಬಾಟಲ್ ನೀರಿದ್ರೆ ಅದನ್ನ ಅದ್ರ ಮೇಲೆ ಹೆರಚುವಂಥದ್ದು, ಈ ತರ ಎಲ್ಲ ಮಾಡಿದ್ರೆ ಆ ನಾಯಿಗಳು ಏನ್ ಮಾಡುತ್ತೆ, ದೂರ ಹೊರಟೋಗ್ಬಿಡುತ್ತೆ. ಮತ್ತೆ ನಾವು ದೊಡ್ಡವರಿಂದ ಕೇಳಿದೀವಿ ಒಂದ್ ಮಾತು, ಬೊಗಳುವ ನಾಯಿ ಕಚ್ಚುವುದಿಲ್ಲ ಅಂತ. ಅದನ್ನೆಲ್ಲ ನಾವು ಪರೀಕ್ಷೆ ಮಾಡ್ಲಿಕ್ಕೆ ಖಂಡಿತ ಹೋಗ್ಬಾರ್ದು ಮಕ್ಕಳು. ಯಾಕಂದ್ರೆ ಕೆಲವೊಂದ್ ಸಂದರ್ಭದಲ್ಲಿ, ಅದರಲ್ಲೂ ಈ ಹುಚ್ಚುನಾಯಿ ರೋಗದ ವಿಚಾರದಲ್ಲಿ ಈ ಗಾದೆ ಮಾತು ಕೂಡ ಸುಳ್ಳಾಗ್ಬಹುದು.
1: ಅಂತ ಉಗ್ರರೂಪಿಯಾದ ನಾಯಿಗಳು ಕಂಡು ಬಂದಾಗ ಅವುಗಳ ಕಡೆಗೆ ನಾವು ಗಮನ ಇಟ್ಟು ಅವುಗಳನ್ನ ನಿರ್ಲಕ್ಷ್ಯ ಮಾಡ್ತಾ ಇದ್ದೀವಿ ಅನ್ನೋದನ್ನ ನಾಯಿಗೆ ನಾವು ಖಾತ್ರಿಪಡಿಸಿ ನಾವು ಮುಂದೆ
0: ಹೋಗ್ಬೇಕಾಗತ್ತೆ.
1: ಅದ್ರ ಬಗ್ಗೆ ಹೆಚ್ಚು ಆಸಕ್ತಿ ವಹಿಸಿದಷ್ಟು ಬೊಗಳ ಜಾಸ್ತಿ ಆಗುತ್ತೆ.
0: ಆ ನಾಯಿಗೆ ಏನನ್ಸುತ್ತೆ ಅಂದ್ರೆ, ಇವರಿಂದ ನನಗೇನೋ ಅಪಾಯ ಇದೆ ಅಂತ ಅನ್ನಿಸುತ್ತೆ.
1: ಹಾಗಾಗಿ ಅದನ್ನ ನಾವು ಏನು ತೊಂದರೆಗೆ ಒಳಪಡಿಸ್ತಾ ಇಲ್ಲ ಅಂತ ಅದಕ್ಕೆ ಖಾತ್ರಿ ಆಗೋ ರೀತಿ ನಾವು ಮಾಡಬೇಕಾಗುತ್ತೆ. ಆತ್ಮೀಯ ಕೇಳಿದರೆ, ತಮಗೆ ಈ ರೇಬಿಸ್ ರೋಗದ ನಿಯಂತ್ರಣದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ, ಡಾಕ್ಟರ್ ಲೀನಾ ಗೌಡ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲಿ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ, 9595300339. ದೂರವಾಣಿ ಸಂಖ್ಯೆನ ಮತ್ತೊಮ್ಮೆ ಕೇಳಿ, 9595300339. ತುಂಬಾ ಸಂತೋಷ ಡಾಕ್ಟರ್ ಲೀನಾ ಗೌಡ ಅವರೇ, ತಾವು ಇದುವರೆಗೂ ಈ ಹುಚ್ಚುನಾಯಿ ರೋಗ ಅಥವಾ ರೇಬಿಸ್ ರೋಗ ಮತ್ತು ಅದರ ನಿಯಂತ್ರಣದ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ. ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ. ಕರುನಾಡಿನ ಎಲ್ಲಾ ರೈತ ಬಾಂಧವರಿಗೂ ನನ್ನ ಪ್ರೀತಿಯ ನಮನಗಳು. ಧನ್ಯವಾದ.
2: ಇವರನ್ನು ಸಂದರ್ಶಿಸಿದವರು PM ಜಗದೀಶ್.

ಈಗ ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿರುವ ಕಚ್ಚಾ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರಬಿಕಾ ಪಾರ್ಚ್ಮೆಂಟ್ 23,700 ರೂಪಾಯಿಯಿಂದ 24,200 ರೂಪಾಯಿಗಳು, ಅರಬಿಕಾ ಚೆರಿ 13,300 ರೂಪಾಯಿಯಿಂದ 15,000 ರೂಪಾಯಿಗಳು, ರೋಬಸ್ಟಾ ಪಾರ್ಚ್ಮೆಂಟ್ 18,000 ರೂಪಾಯಿಯಿಂದ 18,500 ರೂಪಾಯಿಗಳು, ರೋಬಸ್ಟಾ ಚೆರಿ 9,900 ರೂಪಾಯಿಯಿಂದ 10,700 ರೂಪಾಯಿಗಳು. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಇಲ್ಲಿಗೆ ನಮ್ಮ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಗಿಯಿತು. ನಾಳಿನ ರೈತ ಧ್ವನಿ ಕಿಸಾನವಾಣಿಯಲ್ಲಿ ಮೀನು ಕೃಷಿಯ ಅನುಭವಗಳನ್ನು ಕುರಿತು ಕೃಷಿ ಪಂಡಿತ ಪ್ರಶಸ್ತಿ ವಿಜೇತರಾದ ಕಗ್ಗೋಡ್ಲುವಿನ ಮಂದ್ರೀರ ತೇಜಸ್ ನಾಣಯ್ಯ ಅವರೊಂದಿಗೆ ಸಂದರ್ಶನವಿದೆ. ನಾಳಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ.

0: ಅರೆ, ಈ ಕಸ್ಟಮರ್ ಕೇರ್ ಎಲ್ಲಿದೆ?
1: ಮೇಡಮ್
2: ಹೇಳಿ.
1: ಈ ಕೆವೈಸಿ ಅಪ್ಡೇಟ್ ಗಾಗಿ ನನಗೆ ಪದೇ ಪದೇ ಮೆಸೇಜ್ ಯಾಕೆ ಬರ್ತಿದೆ?
2: ಏಕೆಂದ್ರೆ ಬ್ಯಾಂಕಿಂಗ್ ಸೇವೆಗಳಿಗಾಗಿ ಸಮಯಕ್ಕೆ ಸರಿಯಾಗಿ ಕೆವೈಸಿ ಅಪ್ಡೇಟ್ ಮಾಡಿಸಬೇಕು.
1: ಆದ್ರೆ ಇದನ್ನು ಹೇಗೆ ಮಾಡೋದು?
2: ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ಲದಿದ್ರೆ ನಿಮ್ಮ ಬ್ಯಾಂಕ್ ಅಥವಾ ಎಟಿಎಂ ಅಥವಾ ಬಿಸಿನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ ಬಿಸಿ ಬಳಿ ಹೋಗಿ ಬ್ಯಾಂಕ್ ನಲ್ಲಿ ನೋಂದಾಯಿಸಲಾದ ಇಮೇಲ್, ಮೊಬೈಲ್ ನಂಬರ್, ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದರ ಡೆಕ್ಲರೇಷನ್ ನೀಡಿ.
1: ಹೌದಾ? ಒಂದ್ ವೇಳೆ ಏನಾದರೂ ಬದಲಾವಣೆ ಇದ್ರೆ
2: ಆಗ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಗಳನ್ನು ನೀಡಿ ಕೆವೈಸಿ ಅಪ್ಡೇಟ್ ಮಾಡಿಸಬಹುದು.
1: ಅಷ್ಟೇ?
2: ಅಷ್ಟೇ.
1: ಗೊತ್ತಾಯ್ತು.
2: ನಿಮ್ಮ ಕೆವೈಸಿಯನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
1: ಆರ್ಬಿಐ ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಈಗ ನಿಧನ ಸುದ್ದಿ. ಮೂಲತ ಬೆಟ್ಟಗೇರಿ ಕಾರಳಾನ ಬೆಂಗಳೂರು ವಾಸಂಜ ಪೌಡೆಂಡ ಪೌತಿ ಬಿದ್ದಪ್ಪ ಎನ್ನಡಮೋ ವಿನೋದ್ ಬಿದ್ದಪ್ಪ ಮಧು ಐಂಗ ಇಂದು ಪೊಲಾಕ ಮರಣಪಟ್ಟಿತು. 44 ಬೈತ್ರ ಪೌಡೆಂಡ ವಿನೋದ್ ಬಿದ್ದಪ್ಪ ಮಧು ಐಂಗಡ ಆಕೆರಿ ಕಾರ್ಯ ನಾಳೆ ಪೊಲಕ 10:30 ಉಳ್ಳು ಮೆಡಿ ಅಗ್ರಹಾರ ಕ್ರಿಮಿಟೂರನ್ನು ನಡಪಂದು ಒಕ್ಕಕಾರ ಅರಚಿಟ್ಟಿತು. ಮಡಿಕೇರಿ ತಾಲೂಕು ಕೋಕೇರಿ ಗ್ರಾಮ ಕಾರಳಾನ ಪೊನ್ನಚಂಡ ಪೌತಿ ದೊರೆ ಸುಬ್ಬಯ್ಯ ಎಂಗಡ ಪೊಣ್ಣು ಎಂಕಿ ಗಂಗವಾಯಿಂಗ 97 ಬೈತಲು ಇಂದು ಮಜ್ಜನ 12 ಮರಣಪಟ್ಟಿತು. ಪೊನ್ನಚಂಡ ಎಂಕಿ ಗಂಗವ ಎಂಗಡ ತಾಮನೆ ಆಪಾಡಂಡ ಇಂಗಡ ಆಕಿರಿ ಕಾರ್ಯ ನಾಳೆ ಮಜ್ಜನ 1:30 ಪೊನ್ನಚಂಡ ಒಕ್ಕತೂಟುಗಳತ್ತು ನಡಪ. ನಿಧನ ಸುದ್ದಿ ಕೇಳಿದ್ರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
5: ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಪೆ ಪ್ರಾಯೋಜಕರು ಎಡಿಕೇರಿ ಪ್ರಸನ್ನ. ಪ್ರಕೃತಿ ಸೌಂದರ್ಯದ ಅದ್ಭುತ ತಾಣ ನಮ್ಮ ಕೊಡಗು. ಸ್ವಚ್ಛ ಪರಿಸರ, ಸುಂದರ ಸಮಾಜದ ನಿರ್ಮಾಣಕ್ಕೆ ನಾವೆಲ್ಲರೂ ಕೈಜೋಡಿಸೋಣ. ಇದು ಉದ್ಯಮಿ, ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ ಅವರ ಆಶಯ.
6: ಸುದ್ದಿ ಚೊಂಪೆ ಓದ್ತಿರುವವು ಮಜ್ಜೇಗೌಡನ ಪ್ರೇಮ ಪ್ರಕಾಶ್. ಚೊಂಪೆನ ವಿವರ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಸಂಬಂಧಪಟ್ಟಂಗೆ ಜಿಲ್ಲೆಯಲ್ಲಿ ಈಗಾಗಲೇ ಮ್ಯಾಪಿಂಗ್ ಆಗದೆ ಮ್ಯಾಪಿಂಗ್ ವ್ಯತ್ಯಾಸ ಆಗಿದ್ದ 58,883 ಮತದಾರರಲ್ಲಿ 44,444 ಮಂದಿ ಮಾಹಿತಿ ಪಡೆದು ವಿಚಾರಣೆ ಪೂರ್ಣ ಆವುಟು. ಉಳಿದಂಗೆ 14,439 ಮತದಾರರ ಮನೆ ಮನೆಗೆ ಬಿಎಲ್ಒ ಖುದ್ದಾಗಿ ಭೇಟಿ ಕೊಟ್ಟು ದಾಖಲೆನ ಪಡೆದು ಇಸಿಐ ನೆಟ್ಟಲ್ಲಿ ಅಪ್ಲೋಡ್ ಮಾಡುವೆತ್ತ ಜಿಲ್ಲಾಧಿಕಾರಿ ಎಸ್ ಜೆ ಸೋಮಶೇಖರ್ ಅವರು ತಿಳಿಸಿದರು. ಮಡಿಕೇರಿ ತಾಲೂಕು ಸಂಪಾಜೆ ಗ್ರಾಮದಲ್ಲಿ ಹೊಸದಾಗಿ ನಿರ್ಮಿಸುತ್ತಿದ್ದ 33x11 kV ವಿದ್ಯುತ್ ಹಂಚುವ ಕೇಂದ್ರದ ಜಾಗದಲ್ಲಿದ್ದ ಮರಗಳನ್ನ ಕಡಿದು ತೆರವುಗೊಳಿಸುವ ಬಗೆಯಲ್ಲಿ ಈ ಕಾಮಗಾರಿಗೆ ತೊಂದರೆ ಆದ 60 ಮರಗಳನ್ನ ಅರಣ್ಯ ಇಲಾಖೆ ಕಡೆಯಿಂದ ಕಡಿದು ಸರ್ಕಾರಿ ಮರ ಸಂಗ್ರಹಾಲಯಕ್ಕೆ ಸಾಗಿಸಿಕೆ ಕೇಳಿಕೊಂಡಳು. ಇದರಿಂದ ಸಾರ್ವಜನಿಕರಿಗೆ ಈ ಬಗೆಯಲ್ಲಿ ಆಕ್ಷೇಪಣೆ ಇದ್ದರೆ ಅಕ್ಟೋಬರ್ 3ರೊಳಗೆ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಮಡಿಕೇರಿ ವಿಭಾಗ ಮಡಿಕೇರಿ ಯುಕೆ ಸಲ್ಲಿಸಕ ನಿಗದಿತ ಸಮಯಕ್ಕೆ ಯಾವುದೇ ಆಕ್ಷೇಪಣೆ ಬಾರದೇ ಇದ್ದಲ್ಲಿ ಕಾನೂನು ರೀತಿಯ ಕ್ರಮ ಕೈಗೊಳ್ಳಲಾದಂತ ಮಡಿಕೇರಿ ಉಪವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗ ತಿಳಿಸಿಯೋಣ. 2030ಕ್ಕೆ ದೇಶದಲ್ಲಿ ಮಲೇರಿಯಾ ರೋಗ ಪ್ರಕರಣನ ಆಖೇರಿಗೊಳಿಸಿಕೆ ಕೇಂದ್ರ ಸರ್ಕಾರ ಹೆಜ್ಜೆ ಇಟ್ಟಿದ್ದು ದೇಶಾದ್ಯಂತ ಆರೋಗ್ಯ ಸಂಸ್ಥೆಯಲ್ಲಿ ರೋಗ ಪ್ರಕರಣಗಳ ಚಿಕಿತ್ಸೆ ಅನುಸರಣೆ ದಾಖಲಾತಿ ನಿರ್ವಹಣೆ ಪರಿಶೀಲಿಸಿಕೆ ಕೇಂದ್ರ ಪರಿಶೀಲನಾ ತಂಡ ಕೊಡಗು ಜಿಲ್ಲೆಗೆ ಭೇಟಿ ಕೊಟ್ಟಳೋತ್ತ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗ ಡಾ ಕೆಎಂ ಸತೀಶ್ ಕುಮಾರ್ ಅವರು ತಿಳಿಸಿಯೋಳು. ಪೋಷಣಾ ಮಾಸಾಚರಣೆ ಹಂಗೆ ಕಾನ್ವೆಂಟ್ ಜಂಕ್ಷನ್ ಅಂಗನವಾಡಿ ಕೇಂದ್ರದಲ್ಲಿ ಅಪೌಷ್ಟಿಕತೆ ರಕ್ತಹೀನತೆ ಹಂಗೆ ಇಲಾಖೆನ ಬೇರೆ ಬೇರೆ ಯೋಜನೆಗಳ ಬಗ್ಗೆ ಅರಿವು ಕಾರ್ಯಕ್ರಮ ನಡೆದು ಈ ಕಾರ್ಬಾರ್ಲಿ ಮಾತಾಡಿದ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಮಹೇಶ್ ಅವು ಮಕ್ಕಳಲ್ಲಿ ಹಂಗೆ ಹೆಣ್ಣು ಮಕ್ಕಳಲ್ಲಿ ಜಾಸ್ತಿ ಅಪೌಷ್ಟಿಕತೆ ಮತ್ತೆ ರಕ್ತಹೀನತೆನ ತಡೆಕಟ್ಟಿಕೆ ಸಮತೋಲನ ಆಹಾರ ಸೇವನೆ ಅವಶ್ಯತ ಈ ಒತ್ತುಲಿ ಮಾತಾಡ್ದು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಿಳೆಯರ ಮತ್ತೆ ಮಕ್ಕಳ ಅಭಿವೃದ್ಧಿ

0: ಇಲಾಖೆ ವಿಶ್ವ ಹಿರಿಯ ನಾಗರಿಕ ಸಬಲೀಕರಣ ಬೇರೆ ಬೇರೆ ಇಲಾಖೆ ಕಡೆಯಿಂದ ದೀರ್ಘಾಯುಷ್ಯದ ಯುಗ ಸುದೀರ್ಘ ಜೀವನಕ್ಕಾಗಿ ಜೀವನ ಕ್ರಮಗಳ ಮರುಚಿಂತನೆ ಎಂಬ ಘೋಷವಾಕ್ಯದೊಟ್ಟಿಗೆ ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆ ಬರುವ ತಿಂಗಳ ಅಕ್ಟೋಬರ್ 1ರಂದು 10 ಗಂಟೆಗೆ ಪ್ಯಾಟಿನಂ ಶಿಶು ಕಲ್ಯಾಣ ಸಂಸ್ಥೆ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಹತ್ತಿರ ನಡೆದಿದೆ. ಮಡಿಕೇರಿ ಇಸಿಎಚ್ಎಸ್ ಪಾಲಿಕ್ಲಿನಿಕ್ಲಿ ಸೇವನೆ ಪಡ್ಕೊಂಡಿದ್ದ ಎಲ್ಲಾ ಮಾಜಿ ಸೈನಿಕರು ಮತ್ತೆ ಅವಲಂಬಿತರಿಗೆ ಈ ಬಗೆಲಿ ತಾರೀಖು 30 ಸೆಪ್ಟೆಂಬರ್ 2026ರಂದು ಮಾಸಿಕ ಲೆಕ್ಕ ತಪಾಸಣೆ ಇರದರಿಂದ ಯಾವುದೇ ಔಷಧಿ ಮದ್ದು ಸೌಲಭ್ಯ ಇರದುಲೇತ ಇಸಿಎಚ್ಎಸ್ ಪಾಲಿಕ್ಲಿನಿಕ್ನ ಅಧಿಕಾರಿಗ ಮಾಹಿತಿ ಕೊಟ್ಟೋಳು. ಪೌರಾಡಳಿತ ನಿರ್ದೇಶನಾಲಯ ಆದೇಶದ ಹಂಗೆ ಮಡಿಕೇರಿ ನಗರಸಭೆಯಲ್ಲಿ ನೇರ ಪಾವತಿ ಅಡಿಲಿ ಖಾಲಿ ಇದ್ದ 11 ಪೌರ ಕಾರ್ಮಿಕ ಚಾಕ್ರಿಗೆ ಭರ್ತಿ ಮಾಡ್ಕಂಬಕ್ಕೆ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿನ ಕರೆದೊಳೋ ಅರ್ಜಿ ಹಾಕಿಕೆ ಅಕ್ಟೋಬರ್ 22 ಕಡೆಯ ದಿನ ಆಗುತ್ತು. ಅರ್ಜಿನ ಜಿಲ್ಲಾಧಿಕಾರಿಗಳ ಕಾರ್ಯಾಲಯ ಅಧಿಕೃತ ವೆಬ್ಸೈಟ್ನಿಂದ ಸಂಪರ್ಕಿಸಕೃತ ಜಿಲ್ಲಾಧಿಕಾರಿಗ ಎಸ್ಜಿ ಸೋಮಶೇಖರ್ ಅವರು ತಿಳಿಸಿಯೋಳು. ಕೊಡಗು ಜಿಲ್ಲೆನ ಗಾಳಿಬೀಡು ಜವಾಹರ್ ನವೋದಯ ವಿದ್ಯಾಲಯದಲ್ಲಿ 2026-27ನೇ ಸಾಲಿಗೆ ಖಾಲಿ ಇದ್ದ 9 ಮತ್ತು 11ನೇ ತರಗತಿಗೆ ಸೀಟುಗಳ ಭರ್ತಿಗೆ ಲ್ಯಾಟ್ರಲ್ ಎಂಟ್ರಿ ಆಯ್ಕೆ ಪರೀಕ್ಷೆಗೆ ಅರ್ಹ ವಿದ್ಯಾರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿನ ಕರೆದೊಳು ಆನ್ಲೈನ್ ಅರ್ಜಿ ಸಲ್ಲಿಸಿಕೆ 2026ರ ಸೆಪ್ಟೆಂಬರ್ 30 ಕಡೆಯ ದಿನ ಆಗುತ್ತು. 9 ಮತ್ತು 11ನೇ ತರಗತಿಗೆ ಲ್ಯಾಟ್ರಲ್ ಎಂಟ್ರಿ ಆಯ್ಕೆ 2027ರ ಏಪ್ರಿಲ್ 10ರಂದು ನಡೆದಿದೆ. ಇದರ ಬಗ್ಗೆ ಜಾಸ್ತಿ ಮಾಹಿತಿ ಬೇಕಾರೆ 9448215623 ದೂರವಾಣಿ ಸಂಖ್ಯೆನ ಸಂಪರ್ಕಿಸಕೃತ ಗಾಳಿಬೀಡು ಜವಾಹರ್ ನವೋದಯ ವಿದ್ಯಾಲಯದ ಪ್ರಾಂಶುಪಾಲರು ತಿಳಿಸಿಯೋಳು. ವಿರಾಜಪೇಟೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವಿರಾಜಪೇಟೆ ವಲಯದ ಕಡೆಯಿಂದ ಮೂರ್ನಾಡಿನ ಕಿಗ್ಗಾಲು ಸಮುದಾಯದ ಭವನದಲ್ಲಿ ಹೈನುಗಾರಿಕೆ ಬಗೆಲಿ ರೈತ ಕ್ಷೇತ್ರ ಪಾಠಶಾಲೆ ಕಾರ್ಬಾರ್ ಇತ್ತೀಚೆಗೆ ಯಶಸ್ವಿಯಾಗಿ ನಡೆದಿತು. ಈ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿ ಆಗಿ ಕೂಡಿಯಾಡಿದ್ದ ಡಾಕ್ಟರ್ ಶಿಲ್ಪಾ ಅವರು ಮಾತನಾಡಿ, ಹೈನುಗಾರಿಕೆಯಲ್ಲಿ ಜಾನುವಾರುಗಳ ತಳಿ ಆಯ್ಕೆ ಇದರ ಬಗೆಲಿ ಮಾಹಿತಿ ನೀಡಿದ ಹಂಗೆ ಕಾಲಕಾಲಕ್ಕೆ ಕಡ್ಡಾಯ ಆಗಿ ಮದ್ದು ನೀಡಿದು ಜಾನುವಾರುಗಳಿಗೆ ಕರುಗಳ ಸಮರ್ಪಕ ಪಾಲನೆ ಅವಶ್ಯಕ ಕಿವಿಮಾತು ಕೊಟ್ಟು ಈ ಕಾರ್ಬಾರ್ಲಿ ಮುಖ್ಯ ನೆಂಟರಾಗಿ ವಿರಾಜಪೇಟೆ ತಾಲೂಕಿನ ಕೃಷಿ ಅಧಿಕಾರಿ ವಸಂತ್ ಅವರು ಸೇರಿದಂಗೆ ಇದಕ್ಕೆ ಸಂಬಂಧಪಟ್ಟವು ಕೂಡಿಯಾಡಿದ್ದು. ಇಲ್ಲಿಗೆ ಸುದ್ದಿ ಚೊಂಪೆ ಮುಕ್ತ.
1: ಸುದ್ದಿ ಚೊಂಪೆ ಕೇಳಿದಿರಿ. ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ.
2: ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
3: ಶಾರದಾ ಜುವೆಲ್ಲರ್ಸ್ ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
4: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಗುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ.
5: 300ಕ್ಕೂ ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್. ಸಿಜೆ ಬಿಲ್ಡ್ವೇರ್ ಬೈಲಗುಪ್ಪೆ, ಕುಶಾಲ್ ನಗರ, ಆಲ್ಸೋವಾರ್, ಇರಿಟಿ, ಕಣ್ಣೂರ್, ಚಿರುಪುಯ, ಬೆಳ್ಳರಿಕುಂ, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
6: ವ್ಯಾಂಡಮ್ ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ.
7: ವ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ಗಳು, ಸಾಲ ಸೌಲಭ್ಯ ಕೂಡ ಇದೆ.
6: ವ್ಯಾಂಡಮ್ ಎಂಟರ್ಪ್ರೈಸಸ್, ಬ್ರಾಂಪಿನ್ಸ್ ವ್ಯಾಲಿ, ಮಡಿಕೇರಿ.
8: ಫೋನ್ 22-5571.
9: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಫೆಸ್ಟಿವಲ್ ಸ್ಪೆಷಲ್ ಡಿಸ್ಕೌಂಟ್ ಸೇಲ್. ಎಲ್ಇಡಿ ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಮಿಕ್ಸಿ, ಗ್ಯಾಸ್ ಸ್ಟೌವ್ ಗಳ ಎಕ್ಸ್ಚೇಂಜ್ ಆಫರ್.
10: 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಲಭ್ಯ. ಅಪ್ ಟು 40% ಕ್ಯಾಶ್ ಬ್ಯಾಕ್.
9: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
11: ರೀ, ಒಂದ್ ವಾರದಿಂದ ಕರೆಂಟ್ ಇಲ್ಲ. ವಾಷಿಂಗ್ ಮಿಷಿನ್, ಯುಪಿಎಸ್ ಯಾವ್ದು ವರ್ಕ್ ಆಗ್ತಾ ಇಲ್ಲ. ಜನರೇಟರ್ ತಗೊಂಡ್ಬಿಡೋಣವಾ?
9: ಮಡಿಕೇರಿಯ ಭಾರತ್ ಹೋಂಡಾದಲ್ಲಿ ಪ್ರಸಿದ್ಧ ಹೋಂಡಾ ಕಂಪನಿಯ ಜನರೇಟರ್ ತಗೊಳ್ಳೋಣ. 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯನೂ ಇದೆ.
11: ಖರೀದಿಸಲು ಬನ್ನಿ ಭಾರತ್ ಹೋಂಡಾ, ಹಿಲ್ ರೋಡ್, ಮಡಿಕೇರಿ ಮತ್ತು ಮಿಕ್ಸಿ ವರ್ಲ್ಡ್, ಗುಣಕೊಪ್ಪಲ್.
12: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲಿ ಈಗ ಎಲ್ಲವೂ ಲಭ್ಯವಿದೆ.
9: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲ ನಗರದಲ್ಲಿ.
12: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಗಾಗಿ ಸಂಪರ್ಕಿಸಿ 9906061786.
13: ಕೊಡಗು ಕುಶಾಲ.

ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಡಾಟಾ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.

0: ಕಾಲದ ಗ್ರೀನ್ಸ್ ಫರ್ನಿಚರ್ ನ ಫಸ್ಟ್ ಇಯರ್ ಆನಿವರ್ಸರಿ ಆಫರ್ ಇನ್ನು ಕೆಲವು ದಿನಗಳು ಮಾತ್ರ ಲಭ್ಯವಿದ್ದು, ನಿಮ್ಮ ಮನೆಗೆ ಬೇಕಾದ ಸುಂದರ ಫರ್ನಿಚರ್ ಗಳನ್ನು ಖರೀದಿಸಲು ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ. ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯ, ಫ್ರೀ ಹೋಮ್ ಡೆಲಿವರಿ. ಗ್ರೀನ್ಸ್ ಫರ್ನಿಚರ್, ಬಾಳುಗೋಡು ಜಂಕ್ಷನ್, ಬಿಟ್ಟಂಗಾಲ.
1: ಕೊರಗರಹಳ್ಳಿಯ ಎಕೆ ಫರ್ನಿಚರ್ ನಲ್ಲಿ ನಿಮ್ಮ ಮನೆಗೆ ಬೇಕಾದ ಅಂತ ಚಂದದ ಫರ್ನಿಚರ್ ಗಳು ಹೋಲ್ಸೇಲ್ ಹಾಗೂ ರಿಟೇಲ್ ರೇಟ್ ನಲ್ಲಿ. ಸುಲಭ ಕಂತಿನ ಇಎಂಐ, ಲೈಫ್ ಟೈಮ್ ವಾರಂಟಿ, ಕೊಡಗಿನಾದ್ಯಂತ ಫ್ರೀ ಹೋಮ್ ಡೆಲಿವರಿ, ಟೀ ಕುಡ್ ನ ಡೋರ್ ಹಾಗೂ ವಿಂಡೋಗಳು ಲಭ್ಯವಿದೆ. ಎಲ್ಲ ರೀತಿಯ ಇಂಟೀರಿಯರ್ ವರ್ಕ್ ಮಾಡಿಕೊಳ್ಳಲಾಗುವುದು. ಎಕೆ ಫರ್ನಿಚರ್, ಬಿಎಂ ರೋಡ್, ಕೊಡಗರಹಳ್ಳಿ.
0: ಏನಮ್ಮ ಮದುವೆಗೆ ಬರೀ ಚಿನ್ನದ ಒಡವೆ ಮಾತ್ರ ತಗೊಂಡಿದ್ಯಾ? ನನ್ಗೊಂದ್ ಡೈಮಂಡ್ ನೆಕ್ಲೆಸ್ ಬೇಕೇ ಬೇಕು.
2: ಖಂಡಿತ ಐಶೋ, ತೆಕ್ಕೊಡ್ತೀನಿ. ಮುಳಿಯಾದಲ್ಲಿ ಆಗಸ್ಟ್ 28 ಸೆಪ್ಟೆಂಬರ್ 30 ಡೈಮಂಡ್ ಫೆಸ್ಟ್ ನಡೀತಾ ಇದೆ. ಅಲ್ಲಿ ವೆರೈಟಿ ಡಿಸೈನ್ಸ್ ನ ಡೈಮಂಡ್ ಆರ್ನಮೆಂಟ್ ಸಿಗುತ್ತೆ. ಚಿನ್ನ ಅಲ್ಲೇ ತಗೊಂಡಿದ್ದು, ಡೈಮಂಡ್ ನೆಕ್ಲೆಸ್ ಕೂಡ ಅಲ್ಲಿಂದಲೇ ತಗೊಳ್ಳೋಣ.
0: ವಾವ್, ಥ್ಯಾಂಕ್ ಯು ಸೋ ಮಚ್ ಅಮ್ಮ.
1: ನಮ್ಮೂರಿನ ನಂಬರ್ 1 ಡೈಮಂಡ್ ಮಾರಾಟ ಮಳಿಗೆ ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗುಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
3: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು
1: ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ. ಸ್ಯಾನ್ ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 ದೂರದಲ್ಲಿ ಬ್ಯಾಂಕ್ ಸಾರು ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243-00-2424.
4: ಸುದ್ದಿ ಸಮಾಚಾರ ಓದಿನುಳ್ಳ ನಾಯಕಂಡ ಲಾಂಛನ ಬೋಪಣ್ಣ. ಮತದಾರಂಗಡ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಸಂಬಂಧ ಜಿಲ್ಲೆಲು ಇಕ್ಕಾಕಲೆ ಮ್ಯಾಪಿಂಗ್ ಆಕತೆ ಉಳ್ಳ ಮ್ಯಾಪಿಂಗ್ ವ್ಯತ್ಯಾಸ ಆನ ಸುಮಾರು 58,883 ಮತದಾರಂಗಡಲ್ಲಿ 44,444 ಜನರ ಮಾಹಿತಿ ಪಡೆದು ವಿಚಾರಣೆ ಪೂರ್ತಿ ಮಾಡಿತು. ಬಾಕಿ ಉಳ್ಳ 16,439 ಜನ ಮತದಾರಂಗಡ ಮನೆ ಮನೆಗೆ ಬಿಎಲ್ಒ ಭೇಟಿ ಕೊಡ್ತಿತ್ತು. ದಾಖಲೆನ ಪಡೆದು ಇಸಿಐ ನೆಟ್ಟಲು ಅಪ್ಲೋಡ್ ಮಾಡುವಂದು ಜಿಲ್ಲಾಧಿಕಾರಿ ಎಸ್ ಜೆ ಸೋಮಶೇಖರ್ ಅವು ಅರಿಚಿಟ್ಟಿತು. ಮಡಿಕೇರಿಯ ಜಿಲ್ಲಾಧಿಕಾರಿ ಎಂಗಡ ಕಚೇರಿ ಸಭಾಬಾಡಲು ಮತದಾರಂಗಡ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಸಂಬಂಧ ರಾಜಕೀಯ ಪಕ್ಷತ್ರ ಪ್ರಮುಖಗಳ ಕೂಡ ನಡೆದ ಸಭೆಯಲ್ಲಿ ಅವು ತಕ್ಕ ಬರಂದತ್ತು. ಮಡಿಕೇರಿಯಲ್ಲಿ ಜನೋತ್ಸವ ದಸರತ್ರ ಮೀದ ಅಕ್ಟೋಬರ್ 13-14 ಆಯೋಜನೆ ಆನ ಕಾಫಿ ದಸರತ್ ಅಂಗಡಿ ತೊಡಪಕ್ಕೆ ಪೆದ ನೋಂದಣಿ ಮಾಡಿಯೋನಿಕೆ ಕಾಫಿ ದಸರಾ ಸಂಚಾಲಕ ಅನಿಲ್ ಎಚ್ ಟಿ ಅವು ಅರಿಚಿಟ್ಟಿತ್ತು. ಮಡಿಕೇರಿ ತಾಲೂಕು ಶಾಸಕಗಳಾದ ಡಾಕ್ಟರ್ ಮಂತರಗೌಡ ಇಂಗಡ ಪರಿಕಲ್ಪನೆ ಆನ ಅಕ್ಟೋಬರ್ 13-14 ಮಡಿಕೇರಿಯ ಗಾಂಧಿ ಪರಂಬಲು ಕಾಫಿ ದಸರಾ ಆಯೋಜನೆ ಮಾಡಿತ್ತು. ಕಾಫಿ ಕೆಫೆ, ಕಾಫಿ ಕೃಷಿಗೆ ಸಂಬಂಧಪಟ್ಟ ಮಾಹಿತಿರ ಅಂಗಡಿ, ಕಾಫಿರ ಬೋರೆ ಬೋರೆ ಉತ್ಪನ್ನ, ಕಾಫಿಗೆ ಸಂಬಂಧಪಟ್ಟ ಕೃಷಿ ಮಾಹಿತಿ ಕೊಡಪ ಅಂಗಡಿಗೆ ಬಣ್ಣೆ ಅವಕಾಶ ಮಾಡಿಕೊಡ್ತಿತ್ತು. ಇರಾದೆ ಉಳ್ಳವು ಅಕ್ಟೋಬರ್ 5 ಪೆದತ್ತನ 9535561 5 ಇಲ್ಲಿ ಸಂಪರ್ಕ ಮಾಡಿತ್ತು ನೋಂದಣಿ ಮಾಡಿಯೋಲು. ಶ್ರೀ ಕಾವೇರಿ ತುಲಾ ಸಂಕ್ರಮಣ ಪವಿತ್ರ ತೀರ್ಥೋದ್ಭವ ಜಾತ್ರೆ ರಮೀದ ಶ್ರೀ ಬಗಂಡೇಶ್ವರ ತಿರಿಕೆಯಲ್ಲಿ ಪತ್ತಾಯಕ್ಕೆ ಅಕ್ಕಿ ಉಡುವಾಂಡ ಮೀದ ಜಾತ್ರೆಗೆ ಚಾಲನೆ ಕೊಡ್ತಿತ್ತು. ಇಂದೇಂಜಿ ಕಾವೇರಿ ತುಲಾ ಸಂಕ್ರಮಣ ಕಥನೆ ಬೊರೆ ಬೊರೆ ಧಾರ್ಮಿಕ ಕಾರ್ಯಕ್ರಮ ನಡಪ. ಪೋಷಣ್ ಮಾಸಾಚರಣೆ ರಮೀದ ಕಾನ್ವೆಂಟ್ ಜಂಕ್ಷನ್ ಅಂಗನವಾಡಿ ಕೇಂದ್ರತ್ತು ಅಪೌಷ್ಟಿಕತೆ ರಕ್ತಹೀನತೆ ಪಿನ್ಯ ಇಲಾಖೆ ಬೋರೆ ಬೋರೆ ಯೋಜನೆ ರಮೀದ ಅರಿವು ಕಾರ್ಯಕ್ರಮ ನಡೆದತ್ತು. ಕಾರ್ಯಕ್ರಮಕ್ಕೆ ತಕ್ಕ ಬಂದ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಮಹೇಶವು ಮಕ್ಕಳಲ್ಲಿ ಪಿನ್ಯ ಪೊಮ್ಮಕ್ಕಡಲ್ಲಿ ಜಾಸ್ತಿ ಆಯಂಡುಳ್ಳ ಅಪೌಷ್ಟಿಕತೆ ಪಿನ್ಯ ರಕ್ತಹೀನತೆ ತಡಪಕ್ಕೆ ಸಮತೋಲನ ಆಹಾರ ಸೇವನೆ ಅಗತ್ಯ ಎಂದು ಎಣಚಿ ಮಕ್ಕಳಲ್ಲಿಯೂ ಜಂತು ಪುಳರ ಉಂಡು ಅಪೌಷ್ಟಿಕತೆ ಬಪ್ಪಂತ ಸಾಧ್ಯತೆ ಉಂಡು ಆರೋಗ್ಯ ಇಲಾಖೆರ ಮಾರ್ಗದರ್ಶನ ತರನಿಕೆ 6 ಜಂತುಪುಳ ನಿವಾರಕ ಮದ್ದನ ಕೊಡ್ಪಾಣ ಮೀದ ಮಕ್ಕಳ ಆರೋಗ್ಯತನ ಚಾಯೋಡಬೆಚ್ಚುಂಡು ಎಂದು ಎಣಚಿ. ಈ ಸಂದರ್ಭದಲ್ಲಿ ಸಹಾಯಕ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಮೇಪಾಡಂಡ ಸವಿತಾ ಕೀರ್ತನ್ ಅಂಗನವಾಡಿ ಕಾರ್ಯಕರ್ತೆಯ ಅಲ್ಲತೆ ಮುಖ್ಯಪಟ್ಟವು ಹಾಜರಿಂಜತ್ತು. ಭಾರತೀಯ ಹಾಕಿ ತಂಡತ್ರ ಮಾಜಿ ಕೋಚ್ ಪಿನ್ಯ ಇಕ್ಕ ಒಡಿಶಾತ್ರ ಕ್ರೀಡಾ ಪಿನ್ಯ ಯುವಜನ ಸೇವೆರ ಇಲಾಖೆಯಲ್ಲಿ ಕೋಚಿಂಗ್ ನಿರ್ದೇಶಕಗಳಾಯಿತು. ಸೇವೆ ಮಾಡಿಯಂಡುಳ್ಳ ಕೊಡಗರೆಂಗಳೆ ಆನ ಬೊಳ್ಳೆಪಂಡಜಿ ಕಾರ್ಯಪ್ಪ ಅವು ಆಸ್ಟ್ರೇಲಿಯಾ ನಡಪಕ್ಕುಳ್ಳ ಹಾಕಿ ಒನ್ ಲೀಗ್ ದಂಡಾರ್ಥ ಇರುವ 6 ಟೂರ್ನಿಲ್ ಮೆಲ್ಬೋರ್ನ್ ಕೋಬ್ರಾಸ್ ತಂಡತ್ರ ಕೋಚ್ ಆಯಿತು ಆಯ್ಕೆಯಾಯಿತು. ಹಾಕಿ ಒನ್ ಲೀಗ್ ಆಸ್ಟ್ರೇಲಿಯಾತರ ಪ್ರಖ್ಯಾತ ಕಳಿಪೈಪೋಟಿ ಆಯಿತುಂಡು. ಅಕ್ಟೋಬರ್ 8 ಡಿಸೆಂಬರ್ 6 ನಡಪ ಈ ಟೂರ್ನಿಲ್ ಮೆಲ್ಬೋರ್ನ್ ಕೋಬ್ರಾಸ್ ತಂಡತ್ರ ತರಬೇತುದಾರಂಗಳಾಯಿತು. ಕಾರ್ಯಪ್ಪ ಅವು ಕಾರ್ಯನಿರ್ವಹಿಸುವ ದಂಡಾರ್ಥ ನುಪ್ಪದಾಂಡ ದೇಶದಲ್ಲಿ ಮಲೇರಿಯಾ ರೋಗ ಪ್ರಕರಣತ್ನ ಆಕಿರಿ ಮಾಡುವಕ್ಕೆ ಕೇಂದ್ರ ಸರ್ಕಾರ ಬಲ್ಲೋರು ಮುಟ್ಟುಟ್ಟಿತ್ತು. ದೇಶದ ಎಲ್ಲಲ್ಲಿ ಆರೋಗ್ಯ ಸಂಸ್ಥೆಯಲ್ಲಿ ರೋಗ ಪ್ರಕರಣತ್ರ ಚಿಕಿತ್ಸಾ ಅನುಸರಣೆ ದಾಖಲಾತಿ ನಿರ್ವಹಣೆ

0: ಪರಿಶೀಲನೆ ಮಾಡುವಕ್ಕೆ ಕೇಂದ್ರ ಪರಿಶೀಲನಾ ತಂಡ ಕೊಡಗು ಜಿಲ್ಲೆಗೆ ಭೇಟಿ ಕೊಡ್ತಿತ್ತು, ನಲ್ಲ ಪ್ರತಿಕ್ರಿಯೆ ಕೊಡ್ತಿತ್ತು ಎಂದು ಜಿಲ್ಲಾ ಆರೋಗ್ಯ ಪಿಂಜ ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಕೆಎಂ ಸತೀಶ್ ಕುಮಾರ್ ಅವು ಅಣ್ಣಚಿ. ಕೈಂಜ ಮೂಂದ ದಿನ ತುಂಜಿ ಸಬ್ ನ್ಯಾಷನಲ್ ತಂಡ ಮಲೇರಿಯಾ ಎಲಿಮಿನೇಷನ್ ವ್ಯಾಲಿಡೇಷನ್ ರಾಷ್ಟೀಯ ತಂಡ ಪರಿಶೀಲನೆ ನಡೆದಿತ್ತು. ಕೊಡಗರ ಪವಿತ್ರ ಕ್ಷೇತ್ರವಾದ ಶ್ರೀ ತಲಕಾವಿರಿ ತಿರುಕೆಯಲ್ಲಿ ತುಲ ಸಂಕ್ರಮಣ ಜಾತ್ರೆ ರಮೀದ ಜಿಲ್ಲಾಡಳಿತತ್ರ ಸಿದ್ಧತೆ ಊರುಬರಿ ಆಚೆಂಗಿ ತಿಂಗಕೋರಮಟ್ಟು ತಲಕಾವೇರಿ ಅನ್ನುವ ಕಾವೇರಿ ಭಕ್ತಾದಿಯಡ ಕೂಟ ತುಂಜ ಇಡೀ ತಿರುಕೆರ ವ್ಯಾಪ್ತಿಯಲ್ಲಿ ಸ್ವಚ್ಛತಾ ಆಂದೋಲನ ನಡೆದಿತ್ತು. ಜಿಲ್ಲೆರ ಬೊರೆ ಬೊರೆ ಕಡೆಂಜಿ ಬಂದಿ ತಿಂಜ ಸುಮಾರು 500 ಅಧಿಕ ಭಕ್ತಾದಿಯ ಕ್ಷೇತ್ರ ಸ್ವಚ್ಛತೆ ಕಾರ್ಬಾರನ ನಡೆದುಜಿ. ಮಡಿಕೇರಿ ತಾಲೂಕು ಸಂಪಾಜೆ ಗ್ರಾಮದಲ್ಲಿ ಪುದಿಯದಾಯಿತು ನಿರ್ಮಾಣ ಮಾಡಿಯನ್ನುಳ್ಳ 31 ಕೆವಿ ವಿದ್ಯುತ್ ವಿತರಣಾ ಕೇಂದ್ರ ಜಾಗತ್ರ ಉಳ್ಳ ಮರತನ ಕೆತ್ತಿಟ್ಟು ತೆರವು ಮಾಡುವ ಮೀದ ಈ ಕಾಮಗಾರಿಕೆ ಅಡಚಣೆಯಾನ 60 ಮರತನ ಅರಣ್ಯ ಇಲಾಖೆರ ಆದ ನೆಲೆ ಕೆತ್ತಿತ್ತು ಸರ್ಕಾರಿ ಮರ ಸಂಗ್ರಹಾಲಯದಲ್ಲಿ ಕಡ್ತೋಕೆ ಕಟ್ಟಂಡಿತ್ತು. ಆನಗುಂಡು ಸಾರ್ವಜನಿಕಂಗ ಈಂಡ ಬಗ್ಗೆ ಆಕ್ಷೇಪಣೆ ಇಂಜಲ್ಲಿ 30 ಒಳಿಯ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಮಡಿಕೇರಿ ವಿಭಾಗ ಮಡಿಕೇರಿ ಇಲ್ಲಿಕ್ ಐಕೋಲೊಂದು ಮಡಿಕೇರಿ ವಿಭಾಗತ್ರ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಅವು ಅರಿಚಿಟ್ಟಿತು. ದಂಡಾರ್ಥ 26-27 ಸಾಲರ ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮತ್ರ ಯೋಜನೆ ಆನ ಉದ್ಯೋಗಿನಿ ಯೋಜನೆ ಧನಶ್ರೀ ಯೋಜನೆ ಲಿಂಗತ್ವ ಅಲ್ಪಸಂಖ್ಯಾತರ ಪುನರ್ವಸತಿ ಯೋಜನೆ ಚೇತನ ಯೋಜನೆ ಸೇವಾ ಸಿಂಧು ಪೋರ್ಟಲ್ ಆನ್ಲೈನ್ ರಮೀದ ಅರ್ಜಿ ಕಾಕಿತ್ತು. ಅರ್ಜಿ ಉಡಕ್ಕೆ 30 ಆಖಿರ ದಿನ ಆಯಿತುಂಡು. ಅವರ ಮಾಹಿತಿಗೆ 08 ದಂಡು 7 ದಂಡು ದಂಡು ದಂಡು 8-01-0 ಇಲ್ಲಿ ಸಂಪರ್ಕ ಮಾಡಲು. ಇಲ್ಲಿಗೆ ಇಂದಿತ್ರ ಸುದ್ದಿ ಸಮಾಚಾರ ತಂದಿತು.
1: ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸನ್ ಸಿಟಿ.
2: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 7:34 ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು. $1 ಟ್ರಿಲಿಯನ್ ರಫ್ತು ಗುರಿ ಸಾಧನೆಗೆ ಭಾರತ ದಿಟ್ಟ ಹೆಜ್ಜೆ, ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಜಾಗತಿಕ ಬಿಕ್ಕಟ್ಟಿನ ನಡುವೆಯೂ ಇಂಧನ ಭದ್ರತೆ ಕಾಯ್ದುಕೊಳ್ಳುವಲ್ಲಿ ಭಾರತ ಯಶಸ್ವಿ, ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿ. 2,000 ರೂಪಾಯಿ ಮೇಲ್ಪಟ್ಟ ಯುಪಿಐ ವಹಿವಾಟು ಶುಲ್ಕ ಮಧ್ಯಂತರ ತಡೆ ನಿರಾಕರಿಸಿದ ಸುಪ್ರೀಂಕೋರ್ಟ್, ಕೇಂದ್ರ ಸರ್ಕಾರಕ್ಕೆ ನೋಟಿಸ್. ಹಾಗೂ ಏಷ್ಯನ್ ಗೇಮ್ಸ್ ಅಥ್ಲೆಟಿಕ್ಸ್ ಶೂಟಿಂಗ್ ಹಾಗೂ ಕುರಾಶ್ನಲ್ಲಿಂದು ಭಾರತದಿಂದ 8 ಪದಕ ಬೇಟೆ. ವಾರ್ತೆಗಳ ವಿವರ. ಜಾಗತಿಕ ಸವಾಲುಗಳ ನಡುವೆಯೂ ಭಾರತದ ಸರಕು ಮತ್ತು ಸೇವಾ ರಫ್ತು ಪ್ರಸಕ್ತ ಸಾಲಿನಲ್ಲಿ $1 ಟ್ರಿಲಿಯನ್ ತಲುಪುವ ಗುರಿ ಹೊಂದಿದ್ದು, ಪ್ರಸಕ್ತ ಹಣಕಾಸು ವರ್ಷದ ಮೊದಲ 6 ತಿಂಗಳಲ್ಲಿ ಸರಕು ರಫ್ತು %15 ಹೆಚ್ಚು ಪ್ರಗತಿ ಕಂಡಿದೆ ಎಂದು ಕೇಂದ್ರ ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ. ಮುಂಬೈನಲ್ಲಿ ನಡೆದ ಭಾರತ ಯುಎಇ ಉನ್ನತ ಮಟ್ಟದ ಕಾರ್ಯಪಡೆ ಸಭೆಯ ನಂತರ ಮಾಧ್ಯಮಗಳನ್ನುದ್ದೇಶಿಸಿ ಮಾತನಾಡಿದ ಅವರು, ಉಭಯ ದೇಶಗಳ ದ್ವಿಪಕ್ಷೀಯ ವ್ಯಾಪಾರವು $100 ಬಿಲಿಯನ್ಗೆ ತಲುಪಿದ್ದು, 2032ರ ವೇಳೆಗೆ ಇದನ್ನು $200 ಬಿಲಿಯನ್ಗೆ ಏರಿಸುವ ಗುರಿ ಹೊಂದಲಾಗಿದೆ ಎಂದರು. ಭಾರತದಲ್ಲಿ ಈಗಾಗಲೇ $25 ಬಿಲಿಯನ್ ಹೂಡಿಕೆ ಮಾಡಿರುವ ಯುಎಇ ದೀರ್ಘಾವಧಿಯಲ್ಲಿ ಒಟ್ಟು $100 ಬಿಲಿಯನ್ ಹೂಡಿಕೆ ಮಾಡಲು ಆಸಕ್ತಿ ವಹಿಸಿದೆ. ಬಾಹ್ಯಾಕಾಶ ತಂತ್ರಜ್ಞಾನ, ನೌಕಾ ನಿರ್ಮಾಣ, ಆಹಾರ ಭದ್ರತೆ, ಕೃತಕ ಬುದ್ದಿಮತ್ತೆ ಮತ್ತು ಇಂಧನ ವಲಯಗಳಲ್ಲಿ ಸಹಭಾಗಿತ್ವ ವಿಸ್ತರಿಸುತ್ತಿದೆ ಎಂದು ಸಚಿವರು ವಿವರಿಸಿದರು.

0: ಇದಕ್ಕೂ ಮುನ್ನ ಸಚಿವರು ನವದೆಹಲಿಯಲ್ಲಿ ಅಬುಧಾಬಿ ಹೂಡಿಕೆ ಪ್ರಾಧಿಕಾರ ಎಡಿಐಎನ ವ್ಯವಸ್ಥಾಪಕ ನಿರ್ದೇಶಕ ಶೇಖ್ ಹಮದ್ ಬಿನ್ ಜಾಯೇದ್ ಅಲ್ ನಹ್ಯಾನ್ ಮತ್ತು ಯುಎಇ ವಿದೇಶಿ ವ್ಯಾಪಾರ ಸಚಿವ ಡಾ ಥಾನಿ ಬಿನ್ ಅಹಮದ್ ಅಲ್ ಝಯೂದಿ ಅವರೊಂದಿಗೆ ಫಲಪ್ರದ ಮಾತುಕತೆ ನಡೆಸಿದರು. ಜಾಗತಿಕ ಬಿಕ್ಕಟ್ಟು ಮತ್ತು ಪೂರೈಕೆ ಸರಪಳಿ ಅಡಚಣೆಗಳ ನಡುವೆ ಭಾರತ ನಿರಂತರ ಇಂಧನ ಆಮದನ್ನು ಖಚಿತಪಡಿಸಿಕೊಂಡು ಇಂಧನ ಭದ್ರತೆ ಕಾಯ್ದುಕೊಳ್ಳುವಲ್ಲಿ ಯಶಸ್ವಿಯಾಗಿದೆ ಎಂದು ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವ ಹರ್ದೀಪ್ ಸಿಂಗ್ ಪುರಿ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಇಂದು ವ್ಯಾಪಾರಿಗಳ ವಾಣಿಜ್ಯ ಮತ್ತು ಕೈಗಾರಿಕಾ ಮಂಡಳಿಯ ಸದಸ್ಯರನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಜಾಗತಿಕ ಸವಾಲುಗಳ ನಡುವೆ ದೇಶದ ಆರ್ಥಿಕತೆಯನ್ನು ಸಾಗಿಸುವಲ್ಲಿ ದಕ್ಷ ಇಂಧನ ರಾಜತಾಂತ್ರಿಕತೆ ಪ್ರಮುಖ ಪಾತ್ರ ವಹಿಸಿದೆ. ಕಳೆದ ದಶಕದಲ್ಲಿ ಕಚ್ಚಾ ತೈಲ ಆಮದು ಮಾಡಿಕೊಳ್ಳುವ ದೇಶಗಳ ಸಂಖ್ಯೆಯನ್ನು 27ರಿಂದ 41ಕ್ಕೆ ಹೆಚ್ಚಿಸಲಾಗಿದ್ದು, ತೈಲ ಸಂಸ್ಕರಣಾ ಸಾಮರ್ಥ್ಯವನ್ನು 267 ದಶಲಕ್ಷ ಮೆಟ್ರಿಕ್ ಟನ್ಗಳಿಗೆ ಏರಿಸಲಾಗಿದೆ ಎಂದು ತಿಳಿಸಿದರು. 2,000 ರೂಪಾಯಿಗಿಂತ ಹೆಚ್ಚಿನ ಮೌಲ್ಯದ ನಿರ್ದಿಷ್ಟ ಯುಪಿಐ ವಹಿವಾಟುಗಳ ಮೇಲೆ ಎಂಡಿಆರ್ ದರ ವಿಧಿಸುವ ಕೇಂದ್ರ ಸರ್ಕಾರದ ನಿರ್ಧಾರವನ್ನು ಪ್ರಶ್ನಿಸಿ ಸಲ್ಲಿಕೆಯಾಗಿರುವ ಅರ್ಜಿಗೆ ಸಂಬಂಧಿಸಿದಂತೆ ಸುಪ್ರೀಂಕೋರ್ಟ್ ಕೇಂದ್ರ ಸರ್ಕಾರ, ಭಾರತೀಯ ರಿಸರ್ವ್ ಬ್ಯಾಂಕ್ ಮತ್ತು ಎನ್ಪಿಸಿಐಗೆ ನೋಟಿಸ್ ಜಾರಿ ಮಾಡಿದೆ. ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ ಪೀಠ ಈ ಹೊಸ ನಿಯಮಾವಳಿ ಜಾರಿಗೆ ಮಧ್ಯಂತರ ತಡೆ ನೀಡಲು ನಿರಾಕರಿಸಿದ್ದು, ವಿವರಣೆ ನೀಡಲು 4 ವಾರಗಳ ಕಾಲಾವಕಾಶ ನೀಡಿದೆ. ಕೇಂದ್ರ ಸರ್ಕಾರದ ಪರವಾಗಿ ವಾದ ಮಂಡಿಸಿದ ಹೆಚ್ಚುವರಿ ಸಾಲಿಸಿಟರ್ ಜನರಲ್ ಎನ್ ವೆಂಕಟರಾಮನ್, ಅಕ್ಟೋಬರ್ 15ರಿಂದ ಜಾರಿಗೆ ಬರಲಿರುವ ಈ ನಿಯಮದಿಂದ 96% ವಹಿವಾಟುಗಳಿಗೆ ಯಾವುದೇ ತೊಂದರೆಯಾಗುವುದಿಲ್ಲ ಹಾಗೂ ಸಾಮಾನ್ಯ ಗ್ರಾಹಕರು ಮತ್ತು ವೈಯಕ್ತಿಕ ಪಾವತಿಗಳು ಸಂಪೂರ್ಣ ಉಚಿತವಾಗಿರಲಿವೆ ಎಂದು ಸ್ಪಷ್ಟಪಡಿಸಿದರು. ಡಿಜಿಟಲ್ ಪಾವತಿ ವ್ಯವಸ್ಥೆಯ ಸುಸ್ಥಿರತೆ ಹಾಗೂ ಮೂಲಸೌಕರ್ಯ ಬಲಪಡಿಸಲು ಈ ಕ್ರಮ ಅಗತ್ಯವೆಂದು ಸರ್ಕಾರ ಸಮರ್ಥಿಸಿಕೊಂಡಿದ್ದು, ಸರ್ವೋಚ್ಚ ನ್ಯಾಯಾಲಯ ಮುಂದಿನ ವಿಚಾರಣೆಯನ್ನು 4 ವಾರಗಳ ನಂತರ ನಿಗದಿಪಡಿಸಿದೆ. ಕರ್ನಾಟಕ ಮತ್ತು ಮಹಾರಾಷ್ಟ್ರ ರಾಜ್ಯಗಳಲ್ಲಿ ಎದುರಾಗಿರುವ ಭೀಕರ ಬರ ಪರಿಸ್ಥಿತಿಯ ಸಮಗ್ರ ಪರಾಮರ್ಶೆ ಮತ್ತು ಅಧ್ಯಯನಕ್ಕಾಗಿ ಕೇಂದ್ರ ಸರ್ಕಾರ ಶೀಘ್ರದಲ್ಲೇ ಉನ್ನತ ಮಟ್ಟದ ಅಧ್ಯಯನ ತಂಡಗಳನ್ನು ಕಳುಹಿಸಲಿದೆ ಎಂದು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕರ್ನಾಟಕ ಮತ್ತು ಮಹಾರಾಷ್ಟ ಸರ್ಕಾರಗಳು ತಮ್ಮ ರಾಜ್ಯಗಳ ವ್ಯಾಪಕ ಪ್ರದೇಶಗಳಲ್ಲಿ ಬರ ಪರಿಸ್ಥಿತಿಯನ್ನು ಅಧಿಕೃತವಾಗಿ ಘೋಷಿಸಿದೆ. ಪರಿಸ್ಥಿತಿ ಪರಿಶೀಲನೆಗೆ ಅಧ್ಯಯನ ತಂಡಗಳು 3ರಂದು ಕರ್ನಾಟಕಕ್ಕೆ ಭೇಟಿ ನೀಡಲಿವೆ. ಕೇಂದ್ರ ಸರ್ಕಾರ ಉಭಯ ರಾಜ್ಯಗಳ ರೈತರ ನೆರವಿಗೆ ದೃಢವಾಗಿ ನಿಂತಿದ್ದು, ಎಲ್ಲಾ ರೀತಿಯ ಸಹಕಾರ ನೀಡಲಿದೆ ಎಂದು ಭರವಸೆ ನೀಡಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಜನಸೇವೆಯೇ ದೇಶಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಕುರಿತ ಒಂದು ನೋಟ ಇಲ್ಲಿದೆ. 2015ರಲ್ಲಿ ಪ್ರಾರಂಭವಾದ ಪಿಎಂ ಮುದ್ರಾ ಯೋಜನೆಯು ಭಾರತದ ಸಣ್ಣ ಉದ್ಯಮಗಳ ಸಾಮರ್ಥ್ಯವನ್ನು ಬಲಪಡಿಸಲು ನಿಧಿಯಿಲ್ಲದವರಿಗೆ ಹಣಕಾಸು ಒದಗಿಸುತ್ತದೆ. ಈ ಉಪಕ್ರಮವು ಸಣ್ಣ ಉದ್ಯಮಿಗಳಿಗೆ ತಮ್ಮ ವ್ಯವಹಾರಗಳನ್ನು ಪ್ರಾರಂಭಿಸಲು, ಉಳಿಸಿಕೊಳ್ಳಲು ಮತ್ತು ಬೆಳೆಸಲು ಬಂಡವಾಳ ಒದಗಿಸುತ್ತದೆ. ಮೇಲಾಧಾರ ಮುಕ್ತ ಸಾಲ, ಕೋಟ್ಯಂತರ ಸಣ್ಣ ಉದ್ಯಮಗಳನ್ನು ಔಪಚಾರಿಕ ಹಣಕಾಸು ವ್ಯವಸ್ಥೆಗೆ ಒಳಪಡಿಸಲಾಗಿದೆ. 68% ಸಾಲಗಳು ಮಹಿಳೆಯರಿಗೆ ಮತ್ತು 51% ಸಾಲಗಳು ಎಸ್ಸಿ ಎಸ್ಟಿ ಒಬಿಸಿ ಸಮುದಾಯದ ಸಣ್ಣ ಉದ್ಯಮಿಗಳಿಗೆ ನೀಡಲಾಗಿದೆ. ಧಾರವಾಡದಲ್ಲಿ ಸಣ್ಣ ಪ್ರಮಾಣದಲ್ಲಿ ವ್ಯಾಪಾರ ನಡೆಸುತ್ತಿದ್ದ ವೀರಪ್ಪ ಅರಳಿ ಅವರು ಪ್ರಧಾನಮಂತ್ರಿ ಮುದ್ರಾ ಯೋಜನೆಯಡಿ 5 ಲಕ್ಷ ರೂಪಾಯಿ ಸಾಲ ಪಡೆದು ತಮ್ಮ ಉದ್ಯೋಗವನ್ನು ಯಶಸ್ವಿಯಾಗಿ ವಿಸ್ತರಿಸಿಕೊಂಡಿದ್ದಾರೆ. ಆಕಾಶವಾಣಿಯೊಂದಿಗೆ ಅವರು ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
4: ಮೊದಲ ನಮ್ಮ ಸರ್ಗಳು ನಮಗೆ ಬಂದ ಹಿಂಗ

0: ಪ್ರಯೋಜನದಾಗ ನಿಮ್ಗೆ ಸ್ಕೀಮ್ ಐತಿ ತಗೋರಿ ಅಂತ ಹೇಳಿದ್ರೆ ನಮ್ಗೆ ಅದ್ರ ಬಗ್ಗೆ ಮಾಹಿತಿ ಇರಲಿಲ್ಲ ಸರ್. ಬ್ಯಾಂಕಿಗೆ ಬಂದು ವಿಸಿಟ್ ಮಾಡ್ ಅಂತ ಹೇಳಿದ್ರು ಸರ್. ವಿಸಿಟ್ ಮಾಡಿದ್ರು ಅವ್ರು ಹೇಳಿದ್ರು ಇಲ್ಲ ಹಿಂಗ ಪ್ರಧಾನಮಂತ್ರಿ ಅವರಿಂದ ಮುದ್ರಾ ಯೋಜನೆ ಒಳಗ ಹಿಂಗ ಬೀದಿ ಬದಿ ವ್ಯಾಪಾರಸ್ಥರಿಗೆ 5 ಲಕ್ಷ ಮಟ ಲೋನ್ ಸಿಗುದೈತಿ, ಮತ್ತೆ ನೀವು ನಿಮ್ಮ ಅಂಗಡಿಗಳನ್ನ ಏನ್ರ ಸುಧಾರಣೆ ಮಾಡ್ಕೋಬಹುದು ಅಂತ ಹೇಳಿದ್ರು ಸರ್. ಅದರಿಂದ ನಾನು ಅಪ್ಲಿಕೇಶನ್ ಹಾಕಿದ್ರೆ ನಮ್ಗೆ 5 ಲಕ್ಷ ರೂಪಾಯಿ ಬಂತ. ಮೊದಲ ತಗಡಿನ ಅಂಗಡಿ ಇತ್ತು ಸರ್, ಅದನ್ನೆಲ್ಲ ಚೇಂಜ್ ಮಾಡಿ ಸ್ಟೇನ್ಲೆಸ್ ಸ್ಟೀಲ್ ಕೌಂಟರ್ ತರ್ತೀನಿ, ಆಮೇಲೆ ಸ್ಪೂನ್ ಆಗ್ಲಿ ಪ್ಲೇಟ್ಸ್ ಆಗ್ಲಿ ಟೇಬಲ್ಸ್ ಆಗ್ಲಿ ಕಸ್ಟಮರ್ ಗೆ ಸೇವೆಯನ್ನು ನಡೀತಾ ಇದ್ದೀನಿ ಸರ್. ಮೊದಲು ನಾವು ಕಡು ಬಡವ್ರಿ, ಪ್ರಧಾನ ಮಂತ್ರಿ ಮುದ್ರಾ ಯೋಜನೆಯಿಂದ ನನಗೆ ಬಹಳ ಅನುಕೂಲ ಆಗಿದೆ ಸರ್.
1: ಭಾರತ ಮತ್ತು ಫ್ರಾನ್ಸ್ ನಡುವೆ ಶಿಕ್ಷಣ, ಸಂಶೋಧನೆ ಮತ್ತು ನಾವೀನ್ಯತೆ ಕ್ಷೇತ್ರಗಳಲ್ಲಿನ ದ್ವಿಪಕ್ಷೀಯ ಸಹಭಾಗಿತ್ವವನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಹಾಗೂ ಫ್ರಾನ್ಸ್ನ ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಚಿವ ಫಿಲಿಪ್ ಬ್ಯಾಪ್ಟಿಸ್ಟ್ ಚರ್ಚೆ ನಡೆಸಿದ್ದಾರೆ. ಈ ವೇಳೆ ಉಭಯ ರಾಷ್ಟಗಳ ವಿದ್ಯಾರ್ಥಿಗಳು ಮತ್ತು ಬೋಧಕರ ವಿನಿಮಯ ಕಾರ್ಯಕ್ರಮಗಳನ್ನು ವಿಸ್ತರಿಸುವುದು, ಶೈಕ್ಷಣಿಕ ಸಂಸ್ಥೆಗಳ ನಡುವಿನ ಪಾಲುದಾರಿಕೆಯನ್ನು ಹೆಚ್ಚಿಸುವುದು ಸೇರಿದಂತೆ ಹಲವು ವಿಷಯಗಳ ಕುರಿತು ವಿಸ್ತೃತವಾಗಿ ಸಮಾಲೋಚಿಸಲಾಯಿತು. ಮಾನವ ಸಹಿತ ಬಾಹ್ಯಾಕಾಶಯಾನ, ನವೋದ್ಯಮಗಳು ಹಾಗೂ ಹೊಸ ಬಾಹ್ಯಾಕಾಶ ಪರಿಸರ ವ್ಯವಸ್ಥೆಗೆ ಒತ್ತು ನೀಡುವ ಮೂಲಕ ಭಾರತ ಫ್ರಾನ್ಸ್ ಬಾಹ್ಯಾಕಾಶ ಸಹಕಾರ ಹೊಸ ಹಂತ ಪ್ರವೇಶಿಸಿದೆ ಎಂದು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಫ್ರಾನ್ಸ್ನ ಉನ್ನತ ಶಿಕ್ಷಣ, ಸಂಶೋಧನೆ ಮತ್ತು ಬಾಹ್ಯಾಕಾಶ ಸಚಿವ ಫಿಲಿಪ್ ಬ್ಯಾಪ್ಟಿಸ್ಟ್ ನೇತೃತ್ವದ ನಿಯೋಗದೊಂದಿಗೆ ನಡೆದ ಸಭೆಯಲ್ಲಿ ಅವರು ಮಾತನಾಡಿದರು. ಜಪಾನ್ನಲ್ಲಿ ನಡೆಯುತ್ತಿರುವ ಪ್ರತಿಷ್ಠಿತ ಏಷ್ಯನ್ ಗೇಮ್ಸ್ ಪಂದ್ಯಾವಳಿಯಲ್ಲಿ ಭಾರತ ಕ್ರೀಡಾಪಟುಗಳು ತಮ್ಮ ಉತ್ತಮ ಪ್ರದರ್ಶನವನ್ನು ಮುಂದುವರಿಸಿದ್ದು, ಅಥ್ಲೆಟಿಕ್ಸ್, ಶೂಟಿಂಗ್ ಮತ್ತು ಕುರಾಶ್ ವಿಭಾಗದಲ್ಲಿ ಇಂದು ಒಟ್ಟು 8 ಪದಕಗಳನ್ನು ಗೆದ್ದುಕೊಂಡಿದ್ದಾರೆ. ಪುರುಷರ ಜಾವೆಲಿನ್ ಎಸೆತದಲ್ಲಿ ಯಶವೀರ್ ಸಿಂಗ್ ಬೆಳ್ಳಿ, ರೋಹಿತ್ ಯಾದವ್ ಕಂಚು ಪದಕ ಜಯಿಸುವ ಮೂಲಕ ಭಾರತಕ್ಕೆ ಯಶಸ್ಸು ತಂದುಕೊಟ್ಟರು. ಇನ್ನು ಪುರುಷರ ಉದ್ದ ಜಿಗಿತದಲ್ಲಿ ಶ್ರೀಶಂಕರ್ ಮುರಳಿ ಮತ್ತು 1500 ಮೀಟರ್ ಓಟದಲ್ಲಿ ಗುಲ್ವೀರ್ ಸಿಂಗ್ ಬೆಳ್ಳಿ ಪದಕ ಮುಡಿಗೇರಿಸಿಕೊಂಡರೆ, ಶೂಟಿಂಗ್ನ ಮಹಿಳೆಯರ 25 ಮೀಟರ್ ಪಿಸ್ತೂಲ್ ವಿಭಾಗದಲ್ಲಿ ಇಶಾ ಸಿಂಗ್ ಬೆಳ್ಳಿ ಪದಕ ಗೆದ್ದರು. ಜೊತೆಗೆ ಮಹಿಳಾ 5000 ಮೀಟರ್ ಓಟದಲ್ಲಿ ಪೌರುಲ್ ಚೌಧರಿ, 400 ಮೀಟರ್ ಹರ್ಡಲ್ಸ್ನಲ್ಲಿ ವಿದ್ಯಾ ರಾಮರಾಜ್ ಹಾಗೂ ಕುರಾಶ್ ಕ್ರೀಡೆಯಲ್ಲಿ ಪಿಂಕಿ ಬಲ್ಹಾರ ಕಂಚು ಪದಕಗಳನ್ನು ತಮ್ಮದಾಗಿಸಿಕೊಂಡರು. ಇದೇ ವೇಳೆ ವಿದ್ಯಾ ರಾಮರಾಜ್ ಅವರು ಪಿಟಿ ಉಷಾ ಅವರ 4 ದಶಕಗಳ ಹಳೆಯ ರಾಷ್ಟೀಯ ದಾಖಲೆಯನ್ನು ಮುರಿದರು. ಮತ್ತೊಂದೆಡೆ ಬಾಕ್ಸಿಂಗ್ನಲ್ಲಿ ಲವ್ಲಿನಾ ಬರ್ಗೊಹೇನ್, ಪ್ರಿಯಾ ಗಂಗಾಸ್ ಅವರು ಕಪಿಲ್ ಪೋಖರಿಯಾ ಸೆಮಿಫೈನಲ್ ಪ್ರವೇಶಿಸುವ ಮೂಲಕ ಭಾರತಕ್ಕೆ 3 ಪದಕಗಳನ್ನು ಖಚಿತಪಡಿಸಿದ್ದಾರೆ. ಭಾರತೀಯ ಪುರುಷರ ಹಾಕಿ ತಂಡ ಬಾಂಗ್ಲಾದೇಶ ವಿರುದ್ದ 10-0 ಗೋಲುಗಳ ಭರ್ಜರಿ ಗೆಲುವು ಸಾಧಿಸಿ ಸೆಮಿಫೈನಲ್ ತಲುಪಿದ್ದು, ಅಕ್ಟೋಬರ್ 1ರಂದು ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನವನ್ನು ಎದುರಿಸಲಿದೆ. ಮಳೆಯಿಂದಾಗಿ ಕ್ರಿಕೆಟ್ ಕ್ವಾರ್ಟರ್ ಫೈನಲ್ ಪಂದ್ಯ ರದ್ದಾಗಿದ್ದರೂ, ಐಸಿಸಿ ಶ್ರೇಯಾಂಕದ ಆಧಾರದ ಮೇಲೆ ಭಾರತೀಯ ಪುರುಷರ ಕ್ರಿಕೆಟ್ ತಂಡವು ನೇರವಾಗಿ ಸೆಮಿಫೈನಲ್ಗೆ ಅರ್ಹತೆ ಗಿಟ್ಟಿಸಿಕೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. $1 ಟ್ರಿಲಿಯನ್ ರಫ್ತು ಗುರಿ ಸಾಧನೆಗೆ ಭಾರತ ದಿಟ್ಟ ಹೆಜ್ಜೆ, ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಜಾಗತಿಕ ಬಿಕ್ಕಟ್ಟಿನ ನಡುವೆಯೂ ಇಂಧನ ಭದ್ರತೆ ಕಾಯ್ದುಕೊಳ್ಳುವಲ್ಲಿ ಭಾರತ ಯಶಸ್ವಿ, ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿ. 2000 ರೂಪಾಯಿ ಮೇಲ್ಪಟ್ಟ ಯುಪಿಐ ವಹಿವಾಟು ಶುಲ್ಕ ಮಧ್ಯಂತರ ತಡೆ ನಿರಾಕರಿಸಿದ ಸುಪ್ರೀಂಕೋರ್ಟ್, ಕೇಂದ್ರ ಸರ್ಕಾರಕ್ಕೆ ನೋಟಿಸ್. ಹಾಗೂ ಏಷ್ಯನ್ ಗೇಮ್ಸ್ ಅಥ್ಲೆಟಿಕ್ಸ್ ಶೂಟಿಂಗ್ ಹಾಗೂ ಕುರಾಶ್ನಲ್ಲಿಂದು ಭಾರತದಿಂದ 8 ಪದಕ ಬೇಟೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05 ಕ್ಕೆ.

ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಸಮಯ 7:45:52. ಕೇಳುಗರಿ, ಇನ್ನು ಭಾವಗೀತೆಗಳನ್ನು ಕೇಳೋಣ. ರತ್ನಮಾಲಾ ಪ್ರಕಾಶ್ ಹಾಡಿರುವ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪ ರಚನೆಯ ಗೀತೆ.

ಇದುವರೆಗೆ ಭಾವಗೀತೆಗಳನ್ನ ಕೇಳಿದಿರಿ. ಸಮಯ 8 ಗಂಟೆ ಆಗಲಿದೆ. ಇನ್ನು ಬೆಂಗಳೂರು ಕೇಂದ್ರದಿಂದ ಸಿರಿಗಂಧ.

ರಾಷ್ಟ್ರಭಕ್ತಿಯ ಜಾಗೃತಿಯ ಮಂತ್ರ ವಂದೇ ಮಾತರಂ. ಖ್ಯಾತ ಬಂಗಾಳಿ ಸಾಹಿತಿ ಕವಿ ಕಾದಂಬರಿಕಾರ ಬಂಕಿಮಚಂದ್ರ ಚಟರ್ಜಿ ವಿರಚಿತ ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ. 1875 ನವೆಂಬರ್ 7 ಬಂಗದರ್ಶನ ಎಂಬ ಪತ್ರಿಕೆಯಲ್ಲಿ ಮೊಟ್ಟ ಮೊದಲು ಪ್ರಕಟವಾದ ಈ ಗೀತೆಯನ್ನ ಕವಿ ಬಂಕಿಮಚಂದ್ರರು ತಮ್ಮ ಆನಂದಮಠ ಎನ್ನುವ ಕಾದಂಬರಿಯಲ್ಲಿ ಮತ್ತೊಮ್ಮೆ ಅಳವಡಿಸಿಕೊಂಡಿದ್ದರು. ದಾಸ್ಯದಲ್ಲಿ ನಲುಗಿದ್ದ ಭಾರತವನ್ನ ಬಡಿದೆಬ್ಬಿಸಿದಂತಹ ಮಂತ್ರ, ಆಂಗ್ಲರ ಎದೆಯನ್ನು ನಡುಗಿಸಿದಂತಹ ಮಂತ್ರ ವಂದೇ ಮಾತರಂ.

ಭಗತ್ ಸಿಂಗ್ ಅವರ ಬಗ್ಗೆ ಮಾತನಾಡ್ತಾ ಇದ್ವಿ. ಅನೇಕರಿಗೆ ತಮ್ಮ ಬಾಲ್ಯದಲ್ಲಿ ನಡೆದ ಅಥವಾ ಬಾಲ್ಯದಲ್ಲಿ ತಾವು ನೋಡಿದ ಕೆಲವು ಘಟನೆಗಳು ಅವರ ಮನಸ್ಸಿನ ಮೇಲೆ ಹಾಗೂ ಅವರ ವ್ಯಕ್ತಿತ್ವದ ಮೇಲೆ ಪ್ರಭಾವವನ್ನು ಬೀರುತ್ತೆ ಅಂತ ಕೇಳಿದ್ದೀವಿ. ಭಗತ್ ಸಿಂಗ್ ಅವರ ಮೇಲೂ ಅಂತ ಒಂದು ಘಟನೆ ಪ್ರಭಾವ ಬೀರ್ತು ಅಂತ ಹೇಳ್ಬೋದು. ಅದೇ 1919 ಏಪ್ರಿಲ್ 13 ಪಂಜಾಬ್ನ ಅಮೃತಸರದ ಬಳಿ ಇರುವ ಜಲಿಯನ್ ವಾಲಾಬಾಗ್ನಲ್ಲಿ ನಡೆದ ಘಟನೆ. ಈ ಘಟನೆಯ ಮರುದಿನ 12 ಬಾಲಕ ಭಗತ್ ಸಿಂಗ್ ಪೊಲೀಸರ ಕಣ್ಣು ತಪ್ಪಿಸಿ ಜಲಿಯನ್ ವಾಲಾಬಾಗ್ ತಲುಪಿದ್ರು. ಜಲಿಯನ್ ವಾಲಾಬಾಗ್ ನೆಲದ ಎದುರು ಭಕ್ತಿಯಿಂದ ತಲೆಬಾಗಿ ರಕ್ತದಿಂದ ತೊಯ್ದ ಒಂದು ಚಿಟಿಕೆ ಮಣ್ಣನ್ನ ತೆಗೆದುಕೊಂಡು ತನ್ನ ಹಣೆಯ ಮೇಲೆ ತಿಲಕವನ್ನಿಟ್ಟುಕೊಂಡು ಕಣ್ಮುಚ್ಚಿ ಭಕ್ತಿಯಿಂದ ಕೈಮುಗಿದು ಹುತಾತ್ಮರಿಗೆ ಗೌರವವನ್ನ ಸಲ್ಲಿಸಿ ಪೂಜ್ಯನೀಯ ಮಣ್ಣನ್ನ ತನ್ನ ಊಟದ ಡಬ್ಬದಲ್ಲಿ ಮನೆಗೆ ತಂದಂತ ಆ ವೀರ ಬಾಲಕ ಅದು ತನಗೆ ದೊರೆತ ಪಾರಿತೋಷಕ ಎಂಬಂತೆ ತಿಳಿದಿದ್ರು. ಈಗ ಕೇಳಿ ಸಿಂಹಾದ್ರಿಯ ಸಿಂಹ ಚಿತ್ರದ ಗೀತೆ. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಚಿತ್ರ ಹಾಗೂ ಸಂಗಡಿಗರ ಧ್ವನಿಗಳಲ್ಲಿ ಮೂಡಿಬರ್ತಾ ಇದೆ.

ಈ ಜಲಿಯನ್ ವಾಲಾ ಭಾಗ್ ಮಾರಣ ಹೋಮದ ಪ್ರಭಾವದಿಂದ ಭಗತ್ ಸಿಂಗ್ 1921ರಲ್ಲಿ ಒಂದು ನಿರ್ಧಾರಕ್ಕೆ ಬಂದ್ರು. ಅದೇ ಮುಂದೊಂದು ದಿನ ಈ ದಮನಕಾರಿ ಪ್ರಭುತ್ವವನ್ನ ಧ್ವಂಸ ಮಾಡಲು ಏನನ್ನಾದ್ರೂ ಮಾಡಿಯೇ ತೀರುತ್ತೇನೆ ಅಂತ ಹೇಳಿ ಆಗ ಕ್ರೂರ ಬ್ರಿಟಿಷ್ ಆಳ್ವಿಕೆ ಅಂತ್ಯವಾಗುತ್ತೆ ಎಂಬ ನಿರ್ಧಾರಕ್ಕೆ ಬಂದು ಮುಂದೆ ಕ್ರಾಂತಿಕಾರಿಗಳ ಸಹಕಾರದಿಂದ ಮಾತೃಭೂಮಿಯನ್ನ ಬ್ರಿಟಿಷರ ಗುಲಾಮಗಿರಿಯ ಸಂಕೋಲೆಯಿಂದ ಬಿಡಿಸಲು ಸ್ವಾತಂತ್ರ್ಯದ ಹೋರಾಟದ ಪಥದಲ್ಲಿ ಮುನ್ನಡೆದ್ರು. ಈಗ ಕೇಳಿ ಉದಿತ್ ನಾರಾಯಣ್ ಹಾಗೂ ದಿವ್ಯಾ ಅವರ ಧ್ವನಿಗಳಲ್ಲಿ ಮೂಡಿಬರಲಿದೆ ಪರ್ವಾ ಚಿತ್ರದ ಗೀತೆ.

ಲಾಹೋರ್ ಪಿತೂರಿ ಪ್ರಕರಣದಲ್ಲಿ ಬ್ರಿಟಿಷ್ ಸರ್ಕಾರ ಭಗತ್ ಸಿಂಗ್, ರಾಜ್ಗುರು ಮತ್ತು ಸುಖದೇವ್ ಅವರಿಗೆ ಮರಣದಂಡನೆ ಶಿಕ್ಷೆಯನ್ನು ವಿಧಿಸಿತು. ಭಗತ್ ಸಿಂಗ್ ತಮ್ಮ 23ನೇ ವಯಸ್ಸಿನಲ್ಲಿಯೇ ನಗುಮುಖದೊಂದಿಗೆ ಗಲ್ಲಿಗೇರಿ ಭಾರತ ಸ್ವಾತಂತ್ರ್ಯದ ಸಂಗ್ರಾಮದ ಅಮರವೀರ ಅನಿಸಿಕೊಂಡ್ರು ಅಂತ ಹೇಳ್ಬೋದು. ಈಗ ಕೇಳಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಧ್ವನಿಗಳಲ್ಲಿ ಮೂಡಿಬರಲಿದೆ ರಾಜಾ ಚಿತ್ರದ ಗೀತೆ.

0: ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಮಣ್ಣಿನಡಿಯಲ್ಲಿ ಅಡಗಿರುವ ವಿಸ್ಮಯ ಜೀವಿಗಳನ್ನು ಪರಿಚಯಿಸುವ, ಅರಣ್ಯ ಸಂಪತ್ತನ್ನು ಬಿಂಬಿಸುವ, ಹಸಿರು ಹೊನ್ನನ್ನು ನಿಮಗೆ ಉಣಬಡಿಸಲು ಬರುತ್ತಿದ್ದಾರೆ ರೈತರತ್ನ. ಸುಧಾರಿತ ಬೇಸಾಯದ ಕುತೂಹಲ ತಂತ್ರಜ್ಞಾನದ ಒಳಸುಳಿಗಳ ಪರಿಚಯ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ. ನಿರೀಕ್ಷಿಸಿ ಸರಣಿ ಕಾರ್ಯಕ್ರಮ ರೈತರತ್ನ, ಹೀರೋಸ್ ಆಫ್ ದ ನೇಷನ್.
1: ಇದುವರೆಗೂ ಸಿರಿಗಂಧ ಕಾರ್ಯಕ್ರಮದಲ್ಲಿ ಭಗತ್ ಸಿಂಗ್ ಅವರ ಜನ್ಮದಿನದ ಪ್ರಯುಕ್ತ ಭಗತ್ ಸಿಂಗ್ ಅವರ ಜೀವನ, ಅವರ ಜೀವನದಲ್ಲಿ, ಅವರ ಬಾಲ್ಯದಲ್ಲಿ ನಡೆದಂತಹ ಘಟನೆ, ಅದರಿಂದ ಅವರು ತೆಗೆದುಕೊಂಡಂತಹ ನಿರ್ಧಾರಗಳ ಬಗ್ಗೆ ಮಾತನಾಡಿದ್ವಿ. ಇಂದಿನ ಮತ್ತೊಂದು ವಿಶೇಷತೆ ಅಂತಂದ್ರೆ ವಿಶ್ವ ಮಾಹಿತಿ ಹಕ್ಕು ದಿನ. ಈ ವಿಶ್ವ ಮಾಹಿತಿ ಹಕ್ಕು ದಿನ ಎಂಬುದು ಸಾರ್ವಜನಿಕರಿಗೆ ಸರ್ಕಾರದ ಹಾಗೂ ಸಾರ್ವಜನಿಕ ಸಂಸ್ಥೆಗಳ ಮಾಹಿತಿಯನ್ನು ಪಡೆಯುವ ಹಕ್ಕಿದೆ ಎಂಬುದನ್ನು ಜಗತ್ತಿನಾದ್ಯಂತ ಜಾಗೃತಿಗೊಳಿಸಲು ಆಚರಿಸಲಾಗುವ ದಿನ. ಇದನ್ನು ಪ್ರತಿ ವರ್ಷ ಸೆಪ್ಟೆಂಬರ್ 28ರಂದು ಆಚರಿಸಲಾಗುತ್ತೆ. ಯುನೆಸ್ಕೋ ಇದನ್ನು ಅಂತಾರಾಷ್ಟ್ರೀಯ ಮಾಹಿತಿ ಸುಲಭ ಲಭ್ಯತೆಯ ದಿನ ಅಂತಲೂ ಕರೆದಿದೆ. ಈಗ ಕೇಳಿ ಲತಾ ಹಂಸಲೇಖ ಹಾಗೂ ಚೇತನ್ ಅವರ ಧ್ವನಿಗಳಲ್ಲಿ ಮೂಡಿಬರಲಿದೆ ರೋಮಿಯೋ ಜೂಲಿಯೆಟ್ ಚಿತ್ರದ ಗೀತೆ.

ಈ ವಿಶ್ವ ಮಾಹಿತಿ ಹಕ್ಕು ದಿನದ ಪ್ರಮುಖ ಉದ್ದೇಶಗಳ ಬಗ್ಗೆ ತಿಳಿಯೋದಾದ್ರೆ, ಸರ್ಕಾರಗಳು ಹೇಗೆ ಕೆಲಸ ಮಾಡ್ತಿವೆ ಮತ್ತು ಸಾರ್ವಜನಿಕರ ಹಣ ಎಲ್ಲಿ ವೆಚ್ಚವಾಗ್ತಾ ಇದೆ ಎಂಬ ಮಾಹಿತಿಯನ್ನ ನಾಗರಿಕರಿಗೆ ಮುಕ್ತವಾಗಿ ಸಿಗುವಂತೆ ಮಾಡೋದು, ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ಪ್ರಭುಗಳು, ಆದ್ದರಿಂದ ಆಡಳಿತದ ಬಗ್ಗೆ ಪ್ರಶ್ನಿಸುವ ಮತ್ತು ಮಾಹಿತಿ ಪಡೆಯುವ ಹಕ್ಕನ್ನ ನಾಗರಿಕರಿಗೆ ತಲುಪಿಸೋದು, ಭ್ರಷ್ಟಾಚಾರಕ್ಕೆ ತಡೆಯನ್ನ ಉಂಟು ಮಾಡುವ ಉದ್ದೇಶದಿಂದ ಸಾರ್ವಜನಿಕ ಸಂಸ್ಥೆಗಳಲ್ಲಿ ಪಾರದರ್ಶಕತೆ ಇದ್ದಾಗ ಭ್ರಷ್ಟಾಚಾರ ಮತ್ತು ಅಕ್ರಮಗಳನ್ನು ತಡೆಗಟ್ಟಲು ಸಾಧ್ಯವಾಗುತ್ತೆ. ಈ ಎಲ್ಲ ಅಂಶಗಳು ವಿಶ್ವ ಮಾಹಿತಿ ಹಕ್ಕು ದಿನದ ಉದ್ದೇಶ ಅಂತ ಹೇಳೋದಾದ್ರೆ, ಭಾರತದ ಸಂದರ್ಭದಲ್ಲಿ 2005 ಮಾಹಿತಿ ಹಕ್ಕು ಕಾಯ್ದೆ ಜಾರಿಗೆ ಬಂತು. ಈ ಕಾಯ್ದೆಯಡಿ ಭಾರತದ ಯಾವುದೇ ನಾಗರಿಕನು ಸರ್ಕಾರಿ ಕಚೇರಿಗಳಿಂದ ತನಗೆ ಬೇಕಾದಂತಹ ಆಡಳಿತಾತ್ಮಕ ಮಾಹಿತಿಯನ್ನ ಅರ್ಜಿ ಸಲ್ಲಿಸಿ ಪಡೆಯಬಹುದಾಗಿದೆ. ಈಗ ಕೇಳಿ ಪ್ರೇಮ ಕೈದಿ ಚಿತ್ರದ ಗೀತೆ ಮೂಡಿಬರಲಿದೆ ಎಸ್ಪಿ ಬಾಲಸುಬ್ರಹ್ಮಣ್ಯ ಅವರ ಧ್ವನಿಯಲ್ಲಿ.

ಕಾರ್ಯಕ್ರಮದ ಮುಂದಿನ ಗೀತೆ ಮೂಡಿಬರಲಿದೆ. 1-2-3 ಚಿತ್ರದಿಂದ ಶಂಕರ್ ಮಹದೇವನ್ ಹಾಗೂ ಅನುರಾಧ ಶ್ರೀರಾಮ್ ಅವರ ಧ್ವನಿಗಳಲ್ಲಿ.

ಇನ್ನು ಈ ಮಾಹಿತಿ ಹಕ್ಕು ಕಾಯ್ದೆ ಅಡಿಯಲ್ಲಿ ಮಾಹಿತಿ ಪಡೆಯುವ ಒಂದು ಕಾಲಮಿತಿ ಬಗ್ಗೆ ತಿಳಿಯುವುದಾದರೆ, ಸಾಮಾನ್ಯವಾಗಿ ಮಾಹಿತಿ ಅರ್ಜಿ ಸಲ್ಲಿಸಿದ 30 ದಿನಗಳಲ್ಲಿ ಮಾಹಿತಿ ಸಿಗಬೇಕು. ವ್ಯಕ್ತಿಯ ಜೀವ ಅಥವಾ ಸ್ವಾತಂತ್ರ್ಯಕ್ಕೆ ಸಂಬಂಧಿಸಿದ ಮಾಹಿತಿಯಾಗಿದ್ದರೆ 48 ಗಂಟೆಗಳಲ್ಲಿ ಮಾಹಿತಿಯನ್ನು ನೀಡಬೇಕು. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಇಲಾಖೆಗಳು, ಸಾರ್ವಜನಿಕ ರಂಗದ ಸಂಸ್ಥೆಗಳು, ನ್ಯಾಯಾಂಗ, ಶಾಸಕಾಂಗ ಹಾಗೂ ಸರ್ಕಾರಿ ಅನುದಾನ ಪಡೆಯುವ ಸರ್ಕಾರೇತರ ಸಂಸ್ಥೆಗಳಿಗೆ ಈ ಒಂದು ಕಾಯ್ದೆ ಅನ್ವಯಿಸುತ್ತೆ. ದೇಶದ ಭದ್ರತೆ, ಸಾರ್ವಭೌಮತ್ವ, ಸೈನ್ಯಕ್ಕೆ ಸಂಬಂಧಿಸಿದ ರಹಸ್ಯಗಳು, ವಿದೇಶಿ ಸಂಬಂಧಗಳು ಹಾಗೂ ವ್ಯಕ್ತಿಯ ಖಾಸಗಿತನಕ್ಕೆ ಭಂಗ ತರುವ ಸೂಕ್ಷ್ಮ ಮಾಹಿತಿಗಳನ್ನು ಈ ಕಾಯ್ದೆಯಿಂದ ಹೊರಗಿಡಲಾಗಿದೆ. ಈಗ ಕೇಳಿ ರಾಜೇಶ್ ಕೃಷ್ಣನ್ ಹಾಗೂ ಸುಜಾತಾ ದತ್ ಅವರ ಧ್ವನಿಗಳಲ್ಲಿ ಮೂಡಿಬರಲಿದೆ ಪೊಲೀಸ್ ಆಫೀಸರ್ ಚಿತ್ರದ ಗೀತೆ.

0: soon.
1: ಇದುವರೆಗೆ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ ಸಿರಿಗಂಧ ಪ್ರಸಾರವಾಯಿತು. ಆಕಾಶವಾಣಿ ಬೆಂಗಳೂರು ಸರಿಯಾಗಿ 8:45 ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ ಕೇಳುವಿರಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಆಕಾಶವಾಣಿ ಬೆಂಗಳೂರು, ಸಮಯ 9:30 ಈಗ ಕೇಳಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ. ಚಿನ್ಮಯ್ ಜೋಶಿ ಅವರ ಗಾಯನ. ತಬಲಾ ಆದರ್ಶ ಶೆಣೈ, ಹಾರ್ಮೋನಿಯಂ ಮಧುಸೂದನ್ ಭಟ್.

ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಚಿನ್ಮಯ್ ಜೋಶಿಯವರ ಗಾಯನ ಕೇಳಿದಿರಿ. ತಬಲಾ ಆದರ್ಶ ಶೆಣೈ, ಹಾರ್ಮೋನಿಯಂ ಮಧುಸೂದನ್ ಭಟ್. ಆಕಾಶವಾಣಿ ಬೆಂಗಳೂರು, ಸರಿಯಾಗಿ 10 ಗಂಟೆಗೆ ಏಷ್ಯನ್ ಗೇಮ್ಸ್ 2026 ದಿನದಾಟದ ಮುಖ್ಯಾಂಶಗಳು ಕಾರ್ಯಕ್ರಮ ಪ್ರಸಾರವಾಗುವುದು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಗೀತ ಚಂದ್ರಿಕೆ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಮೂಡಿಬರಲಿದೆ. ಕೆಹತಾ ಹೈ ದಿಲ್ ಬಾರ್ ಬಾರ್ ಚಿತ್ರದಿಂದ ಹಾಡಿದ್ದಾರೆ ಉದಿತ್ ನಾರಾಯಣ್, ಸಾಧನಾ ಸರ್ಗಾಮ್.

ಉದಿತ್ ನಾರಾಯಣ್ ಹಾಗೂ ಅನುರಾಧ ಪಡ್ವಾಲ್ ಅವರ ಧ್ವನಿಗಳಲ್ಲಿ ಕೇಳಿ ಹಮ್ ತುಮ್ಹಾರೆ ಹೈನ್ ಶನಂ ಸನಂ ಚಿತ್ರದ ಗೀತೆ.

ಕೇಳ್ತಾ ಇದ್ದೀರಿ ಕಾರ್ಯಕ್ರಮ ಗೀತ ಚಂದ್ರಿಕೆ. ಉದಿತ್ ನಾರಾಯಣ್ ಹಾಗೂ ಅಲಕಾ ಯಾಜ್ಞಿಕ್ ಅವರ ಧ್ವನಿಗಳಲ್ಲಿ ಮೂಡಿಬರಲಿದೆ ಕ್ಯಾ ದಿಲ್ ನೇ ಕಹಾ ಚಿತ್ರದ ಗೀತೆ.

ಗೀತಚಂದ್ರಿಕೆ ಕಾರ್ಯಕ್ರಮದ ಮುಂದಿನ ಗೀತೆ ಮೂಡಿಬರಲಿದೆ. ವೀರ ಪುಲಕೇಶಿ ಚಿತ್ರದಿಂದ ಹಾಡಿದ್ದಾರೆ ನಕುಲ್ ಲಕ್ಷ್ಮಿ ಮನಮೋಹನ್. ಸಾಹಿತ್ಯ ಚಂದನ್, ಸಂಗೀತ ಚಂದನ್ ವಿಜಿತ್.

ಮುಂದಿನ ಗೀತೆ ಮೂಡಿಬರಲಿದೆ ದಿಲ್ವಾಲೆ ಚಿತ್ರದಿಂದ. ಹಾಡಿದ್ದಾರೆ ಅಮಿತ್ ಮಿಶ್ರಾ, ಅನುಷ್ಕಾ ಮಂಚಂದ್ರ ಮಂಚಂದನ್, ಅಂತರ ಮಿತ್ರ.

ಆಕಾಶವಾಣಿ ಬೆಂಗಳೂರು ಸಮಯ ಆಗಿದೆ 11:05. ಈಗ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರಣೆ. ನಾಳೆ ಬೆಳಿಗ್ಗೆ 6:10 ಶುಭೋದಯ ಕರ್ನಾಟಕದಲ್ಲಿ ಪ್ರಜ್ಞಾ ರಾವ್ ಹಾಗೂ ಶಿವಾನಂದ್ ಸಾಲಿಮಠ ಅವರು ಹಾಡಿರುವ ಭಕ್ತಿಗೀತೆಗಳನ್ನು ಕೇಳುವಿರಿ. 6:30 ಚಿಂತನ ಉದಯ್ ಇಟಗಿ ಅವರಿಂದ, 6:40 ದೇಶಭಕ್ತಿ ಗೀತೆಗಳು, 6:50 ರೈತರಿಗೆ ಸಲಹೆ, 7:15 ಪುಷ್ಪಾ ಜಗದೀಶ್ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳುವಿರಿ. 7:45 ಹಾಗೂ 8:30 ಚಿತ್ರಗೀತೆಗಳು, 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್ ನಿರ್ಮಾಣ ಎಂ ಶಿವರಾಮ್, 9:05 ಗೀತ ಪಲ್ಲವ, 9:10 ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರ 25 ವರ್ಷಗಳ ಸಾರ್ವಜನಿಕ ಸೇವೆ ಪೂರ್ಣಗೊಂಡಿರುವ ಹಿನ್ನೆಲೆಯಲ್ಲಿ ಸರಣಿ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬರಲಿದೆ. 9:45 ಗಾನಗಂಗೆ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ, 10:30 ಸುನ್ಹೆರೆ ಪಲ್ ಹಳೆಯ ಹಿಂದಿ ಚಿತ್ರಗೀತೆಗಳು, 11:00 ಸವಿ ನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳು, 12:05 ವನಿತಾ ವಿಹಾರ ನಾಟಕ ಬಾರಯ್ಯ ಮುದ್ದುಕೃಷ್ಣ ರಚನೆ ಸವಿತಾ ವೆಂಕಟೇಶ್ ನಿರ್ದೇಶನ ಹಾಗೂ ನಿರ್ಮಾಣ ದಿಗ್ವಿಜಯ್ ಬಿ ಕಾರ್ಯಕ್ರಮ ಮೈಸೂರು ಕೇಂದ್ರದ ಕೊಡುಗೆ, 12:35 ಆರೋಗ್ಯ ಸಂಚಿಕೆಯಲ್ಲಿ ವಿಶ್ವ ಹೃದಯ ದಿನದ ಸಂದರ್ಭದಲ್ಲಿ ಹೃದಯದ ಪ್ರಾಮುಖ್ಯತೆ ಕುರಿತು ಖ್ಯಾತ ಹೃದಯ ರೋಗ ತಜ್ಞ ಹಾಗೂ ಶಸ್ತ್ರಚಿಕಿತ್ಸಕ ಧಾರವಾಡದ ಡಾಕ್ಟರ್ ಚೌಡಪ್ಪ ಶಾಖಾಪುರ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಿಸುವವರು ಮಾಲಾ ಸಾಂಬ್ರಾಣಿ ಕಾರ್ಯಕ್ರಮ ಧಾರವಾಡ ಕೇಂದ್ರದ ಕೊಡುಗೆ, 11:00 ಪ್ರಗತಿಪಥ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ ಪ್ರಸ್ತುತಿ ಯೋಗೇಶ್ ಎಂಎನ್ ಹಿರಿಯ ಪತ್ರಕರ್ತರು ಕಾರ್ಯಕ್ರಮ ಚಿತ್ರದುರ್ಗ ಕೇಂದ್ರದ ಕೊಡುಗೆ. 11:20 ಚಿತ್ರಗೀತೆಗಳನ್ನು ಕೇಳುವಿರಿ. 1:40 ಸೇವಾ ಸಂಕಲ್ಪ ಅಭಿಯಾನ ಸರಣಿ ಕಾರ್ಯಕ್ರಮದಲ್ಲಿ ವಿಷಯ ವೋಕಲ್ ಫಾರ್ ಲೋಕಲ್ ಆಕಾಶವಾಣಿ ಬೆಂಗಳೂರು ಸುದ್ದಿ ವಿಭಾಗದ ಕೊಡುಗೆ. 2:40 ಹಿಂದಿ ಪಾಠ ಹೇಳಿಕೊಡಲಿದ್ದಾರೆ ಶ್ರೀನಿವಾಸ ಮೂರ್ತಿ. ಇನ್ನು ನಾಳೆ ಸಂಜೆ ಪ್ರಸಾರದಲ್ಲಿ ಗಿರ್ಮಿಟ್ ಹೊಸ ಕನ್ನಡ ಚಿತ್ರಗೀತೆಗಳು, 6:30 ಅವಲೋಕನ. ಕಿಸಾನ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ, ಭಾರತ ಸರ್ಕಾರದ ಕೃಷಿ ಮಂತ್ರಾಲಯ ರೇಷ್ಮೆ ಕೃಷಿಯಲ್ಲಿ ಎಲ್ನಿನೋ ಪರಿಣಾಮ ಕುರಿತು ಡಾಕ್ಟರ್ ಶಶಿಧರ್ ಕೆಆರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಿಸುವವರು ತಿಮ್ಮಪ್ಪ ಹೆಚ್ ಗೌಡ. ನಂತರ ಜನಪದ ಸಂಗೀತದಲ್ಲಿ ರಾಮನಗರ ತಾಲೂಕು ಹರಿಸಂದ್ರದ ಗಂಗಾಧರಯ್ಯ ಮತ್ತು ಸಂಗಡಿಗರಿಂದ ತಮಟೆ ನಗಾರಿ ವಾದನ ಕೇಳುವಿರಿ. 7:45 ಸಿರಿಗಂಧ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ ಮೂಡಿಬರುವುದು. ಸುಚೇತನ್ ರಂಗಸ್ವಾಮಿ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳುವಿರಿ. 9:30 ಮನಿ ಟಾಕ್ ನಂತರ ಮಂಥನ್ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಪ್ರಸಾರವಾಗುವುದು. 10:00 ಏಷ್ಯನ್ ಗೇಮ್ಸ್ 2026 ದಿನದಾಟದ ಮುಖ್ಯಾಂಶಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬರುವುದು. 10:30 ಗೀತ ಚಂದ್ರಿಕೆ ಮೆಲೋಡಿ ಟೈಮ್ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಈ ಎಲ್ಲಾ ಕಾರ್ಯಕ್ರಮಗಳು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವುದು.

ಆಕಾಶವಾಣಿ ಬೆಂಗಳೂರು 11:05 ಸರಿಯಾಗಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳುವಿರಿ.

0: Vidya Ramraj bagged bronze in the women's 400-meter hurdles, setting a new national record in the process. India also secured a bronze medal in Kurash, with Pinky Balhara finishing third in the women's under 78-kilogram category. In women's boxing, Olympic medalist Lavlina Borgohain and Priya Ghangas have assured India of two more medals. India currently 12th in the Asian Games medal standings. And that is the end of this news bulletin.
1: ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 meter ಅಂದರೆ 612 kHz ಹಾಗೂ ಡಿಆರ್ಎಂ ತರಂಗಾಂತರ 603 kHz ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು ಪ್ರಸಾರವಾದವು. 603 kHz ಡಿಆರ್ಎಂ ತರಂಗಾಂತರದಲ್ಲಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಎಫ್ಎಂ ಗೋಲ್ಡ್ ಕಾರ್ಯಕ್ರಮಗಳನ್ನು ನಾಳೆ ಬೆಳಿಗ್ಗೆ 5:53 ನಿರಂತರವಾಗಿ ಆಲಿಸಬಹುದು. ಈಗ ಸಮಯ 11:10:35. ನಮ್ಮ ಮುಂದಿನ ಪ್ರಸಾರ ಕಾರ್ಯ ನಾಳೆ ಬೆಳಿಗ್ಗೆ 5:55 ಆರಂಭವಾಗುವುದು. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಶುಭರಾತ್ರಿ ಹೇಳ್ತಾ ಇದ್ದೇನೆ. ನಿಮ್ಮ ಬಾನುಲಿ ಗೆಳತಿ ಗೀತಾ ನಂದೀಶ್. ನಮಸ್ಕಾರಗಳು. ಜೈ ಹಿಂದ್.